ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಜಗದೀಶ್ BM ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ BK ಸುಮತಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಮಹತಿ ಅರ್ಕನಾಥ್ ಅವರು ಆಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ M ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳು, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಬೆಳಗ್ಗೆ 9:35 ಇಂದು ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ರಚನೆ ವೇದಾ ಸುದರ್ಶನ್, ನಿರೂಪಣೆ ಮುಖೇಶ್ BS, ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ. 10:00 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. 10:30 ಸುನರೆಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ. ಇನ್ನು 12:05 ವನಿತಾ ವಿಹಾರ. AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಹಾಗೂ ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಚೇತನ್ ನಾಯಕ್ ಕೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ GRAMG ಮಿಷನ್ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯಗಳು, ಈ ಕುರಿತು ವಕೀಲರಾದ ಗೋವರ್ಧನ ಪಿಲಾಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೊಹರ್, 5:30 ಗಿರ್ಮೆಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ BK ಸುಮತಿ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ, 6:51 ಕೃಷಿರಂಗ, 7:45 ಕನ್ನಡದಲ್ಲಿ ಭಾಷಣ, ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ

ಮಾಳವಿಕಾ ಆನಂದ್ ಕುಸ್ನೂರ್ ಅವರು ಹಾಡಿದ ದೇವರ ನಾಮಗಳನ್ನು ಕೇಳಿದಿರಿ. ಇವರೊಂದಿಗೆ ತಬಲಾ ಸಾಥ್, ಡಿ ಕಾರ್ತಿಕ್, ಹಾರ್ಮೋನಿಯಂ ಮಧುಸೂದನ್ ಭಟ್. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳಿ ಜಗನ್ನಾಥದಾಸರ ಈ ಒಂದು ಕೃತಿಯನ್ನು, ಜನನಿ ಜಾಹ್ನವಿ ಜಗತ್ರಯ ಪಾವನೆ, ಹಾಡಿದ್ದಾರೆ ಮಾಲತಿ ಶರ್ಮಾ ಹಾಗೂ ವಿದುಷಿ ಬಿ ಆರ್ ಗೀತಾ.

0: ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದರೆ
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ. ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
3: ಆನಂದಮಯ ಈ ಜಗ ಹೃದಯ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಜಗದೀಶ್ ಬಿ ಎಂ ಅವರಿಂದ.
5: ಶ್ರುತಿ, ಲಯ, ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ, ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
4: ಇದುವರೆಗೆ ಜಗದೀಶ್ ಬಿ ಎಂ ಅವರಿಂದ ಚಿಂತನ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
6: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
7: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನು ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು.
8: ನನಗೆ 19 ವಯಸ್ಸಲ್ಲಿ ಆಸ್ಥಾನ ವಿದ್ವಾಂಸರು ಪಟ್ಟ ಕೊಟ್ಟರು, ನಾಲ್ವಡಿ ಕೃಷ್ಣಾಜುಳಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯುವ ಹಾಗೆ ನಾವು ಬರ್ಕೋತಿದ್ದು. ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜ ಹುಡುಗರ ಅಜ್ಜಿ ಆಗಿರುವಂಥ ವಾಣಿ ವಿಲಾಸ ಸನ್ನಿಧಾನವರು ಚಿಕ್ಕ ವಯಸ್ಸಿನಲ್ಲಿ 8 ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದರಲ್ಲದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು. ಆ ನಂತರ ನಾಲ್ವಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು. ದಸರಾ ವೈಭವ ಅಂದರೆ ದಕ್ಷಿಣ ದೇಶದಲ್ಲಿರೋ ಸಂಗೀತಗಾರಗಳೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಬಂದರೆ ಆವಾಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅನಂತರಾಮ್ ಭಾಗವತರು ಅಲ್ಲಿಂದ ಬಂದು ನತನ್ ಖಾನ್ ಹಿಂದೂಸ್ತಾನಿಲಿ, ಇವರು ಫಯ್ಯಾಸ್ ಖಾನು ಇವರ ದಕ್ಷಿಣ, ಆಮೇಲೆ ದೊಡ್ಡ ವಿದ್ವಾಂಸರಾಗಿದ್ದ ಕೇರಳ ವಿದ್ವಾಂಸರಾಗಿದ್ದ ಈಶ್ವರ ಭಾಗವತರು ಪರಮೇಶ್ವರ ಭಾಗವತರು ಅವರೆಲ್ಲ ಬಂದು ಎಲ್ಲ ಹಾಡೋರು. ಅವರು ದರ್ಬಾರ್ನಲ್ಲಿ ಸಂಗೀತ ಆಗ್ತಿರುವಾಗ ಮೊದಲು ಈ ಏರ್ಪಾಡು ಇರಲಿಲ್ಲ, ಯಾಕೆಂದರೆ ದರ್ಬಾರಲ್ಲಿ ದಸರಾದಲ್ಲಿ ಸಂಗೀತ ಆಗೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಇದರಲ್ಲಿ ಅವರು ಮಹಾರಾಜರು ಯೋಚನೆ ಮಾಡಿ ನಾಲ್ವಡಿ ಕೃಷ್ಣಾಜುಡಿಯರು ಎರಡು ಆನೆ ತಗೊಂಬಂದು ಅದರ ಮೇಲೆ ಅಂಬಾರಿ ಕೂರಿಸಿ ಮೊದಲು ಟ್ರೈಲ್ ಮಾಡಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಕೃಷ್ಣ ಸಂಗೀತ ಮೊದಲಾಯಿತು. ಅದನ್ನ ನೋಡಿ ಮಹಾರಾಜ ಭಾಳ ಸಂತೋಷಪಟ್ಟು ಸರಿಯಾಗಿದೆ ಅಂದ್ಬಿಟ್ಟು ಆಮೇಲೆ ಲಿಫ್ಟ್ ಮಾಡಿದ್ರು. ಆವಾಗಲೇ ಈ ದರ್ಬಾರ್ನ ಸಂಗೀತ ನಡೆಯೋಕ್ಕೆ ಮಹಾರಾಜರು ಹೇಗೆ ಮಾಡೋ ಅಂತ ಯೋಚನೆ ಮಾಡಿ ಅವರೇ ಈ ಪ್ಲಾನ್ ಹಾಕಿದ್ದು. ಅದೇ ಈ ದರ್ಬಾರ್ ಹಾಲ್ ಹೊಸದಾಗಿ ಕಟ್ಟಿಸಿದ ಮೇಲೆ ಹಾಗೆ ಅಲ್ಲಿ ಮಹಾರಾಜ ಸಿಂಹಾಸನ ಮುಂದೆ ಬಂದು ನಿಂತ್ಕೊಂತು ಅದರ ಮೇಲೆ ಸ್ಟೇಜ್ ಮಾಡಿಬಿಟ್ಟು ಅದರ ಮೇಲೆ ಕೃಷ್ಣಪ್ಪನವ್ರನ್ನ ಮೊದಲು ಸಲ ಕೂರಿಸಿ ಆಡಿಸಿದ್ರು. ಅದೇನು ಒಳ್ಳೆ ಪಳಗಿದ ಆನೆ ಅದು, ಅದು ಯಾಕೆ ಒಳ್ಳೆ ಆನೆಯನ್ನು ಕಟ್ಟಿಸಿದ್ರು ಅವರು. ಈ ಅಂಬಾರಿ ಆನೆ ಇತ್ತಲ್ಲ ಅಂಬಾರಿ ಆನೆ, ಇನ್ನೊಂದು ಅದಕ್ಕೆ ಸೇರಿದ್ದು ಒಂದು ಆನೆ, ಎರಡನ್ನು ಸೇರಿಸಿ ಏನು ಅಲುಗಿಕೊಡ್ದು ಹಾಗೇ ನಿಂತಿತ್ತದು. ಒಂದು ಸುಮಾರು ಒಂದು 30-40 ಏನು ತೊಂದರೆ ಮಾಡಲಿಲ್ಲ, ಸುಮ್ಮನೆ ಅದು ಸಂಗೀತ ಕೇಳ್ತಾನೆ ನಿಂತಿತ್ತದು. ಅದು ಭಾಳ ತೃಪ್ತಿ ಆಯಿತು. ಈ ಲೌಡ್ ಸ್ಪೀಕರ್ ಎಲ್ಲ ಇತ್ತು ಅವಾಗಲೂ ಕೇಳಿ ಮಹಾರಾಜ್ ಭಾಳ ಚೆನ್ನಾಗಿ ಇದೇ ಥರ ಬರೋದು ಶಿಫ್ಟ್ ಮಾಡಿ. ಈ ದರ್ಬಾರ್ ಸಂಗೀತ ಅಲ್ಲದೇ ಇಲ್ಲಿ ಸುಮ್ಮನೆ ಒಂದು 20 ಆಗೋದು ಇದು ಮುಖ್ಯವಲ್ಲ. ಅವರು ನವರಾತ್ರಿಯಲ್ಲಿ 10 ಈಚೆಗೆ ಬರ್ತಿರಲಿಲ್ಲ, ಹೊರಗೆ ಬರೋಕ್ಕೆ ಕಂಕಣ ಕಟ್ತಾಯಿದ್ರು. ಅವ್ರೇನು ಮಾಡೋದು, ಕರಿಕಲ್ ತೊಟ್ಟಿ ಅಂತ ಹಳೆ ಅರಮನೆ ಅಲ್ಲಿ ಏನು ಮಾಡೋರು ಅಂದರೆ ಯಾರು ಉನ್ನತ ಮಟ್ಟದ ಸಂಗೀತ ವಿದ್ವಾಂಸರು ಯಾರು ಬಂದಿದ್ದಾರೆ ಒಂದೊಂದು ದಿವಸ ಒಬ್ಬೊಬ್ಬರು ಸಂಗೀತನ ಏರ್ಪಾಡು ಮಾಡೋರು. ಅದಕ್ಕೆ ಕರ್ಕೊಂಡು ಹೋಗೋರಿಗೆ ಒಂದು ದಿವಸ ಕೃಷ್ಣಪ್ಪನವರು, ಒಂದು ದಿವಸ ಸುಬ್ಬಣ್ಣವರು, ಶೇಷಣ್ಣವರು ಹೀಗೆಲ್ಲ ಬರೋರು. ಅವ್ರ ಜೊತೆಲಿ ನನ್ನ ತಾಳ ಹಾಕೋಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅವಾಗ, ನಾನು ಚಿಕ್ಕವನಾಗಿದ್ದರಿಂದ. ಮಧ್ಯಾಹ್ನ 3 ಮೇಲೆ 4 ಶುರು ಆದರೆ ಸಾಧಾರಣವಾಗಿ 1 ಒಳಗೆ ಮುಗಿಸ್ಬಿಟ್ಟು ಆಮೇಲೆ ತಿರ್ಗಾ ಅವರ ನಿತ್ಯ ವಿಧಿಗೋಸ್ಕರ ಮಹಾರಾಜರು ದಯಮಾಡ್ತಿದ್ದರು.
7: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ತೋಟಗಾರಿಕೆ ಬೆಳೆಗಳಲ್ಲಿ ಲಿಂಬೆ ಮತ್ತು ಗಜನಿಂಬೆ. ನಿಂಬೆ ಮತ್ತು ಗಜನಿಂಬೆ ಪ್ರಮುಖ ಆಮ್ಲಯುಕ್ತ ಜಾತಿಯ ಹಣ್ಣುಗಳಾಗಿದ್ದು ಇವುಗಳನ್ನು ಪಾನೀಯ, ಉಪ್ಪಿನಕಾಯಿ, ಸಿಟ್ರಿಕ್ ಆಮ್ಲ ಮತ್ತು ಸೌಂದರ್ಯ ವರ್ಧಕಗಳ ತಯಾರಿಕೆ ಹಾಗೂ ಅಡುಗೆಯಲ್ಲಿಯೂ ಉಪಯೋಗಿಸಲಾಗುತ್ತದೆ. ಈ ಹಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿ ಜೀವಸತ್ವವನ್ನು ಒಳಗೊಂಡಿರುತ್ತವೆ. ನಿಂಬೆ ಮತ್ತು ಗಜನಿಂಬೆಗೆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತಹ 2-3 ಮೀಟರ್ ಅಥವಾ 8-10 ಅಡಿ ಆಳವಿರುವ ಗೋಡು ಮಣ್ಣು ಪ್ರದೇಶಗಳನ್ನು ಈ ಬೆಳೆಗಳಿಗೆ ಆಯ್ಕೆ ಮಾಡಬೇಕು. ನೀರು ನಿಲ್ಲುವಂತಹ ಪ್ರದೇಶ ಮತ್ತು ಜೌಗು ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ಹವಾಗುಣ ಮತ್ತು ನಾಟಿಕಾಲ. ಲಿಂಬೆಗೆ ತೇವಾಂಶಯುಕ್ತ ಉಷ್ಣ ಹವಾಗುಣ ಸೂಕ್ತ. ಕಡಿಮೆ ತಾಪಮಾನ ಮತ್ತು ಬಿರುಗಾಳಿ ಬೀಸುವ ಪ್ರದೇಶಗಳು ಸೂಕ್ತವಲ್ಲ. ಒಣಹವೆಯಲ್ಲಿ ಇದು ಚೆನ್ನಾಗಿ ಬರುತ್ತದೆ. ಜೂನ್ ಆಗಸ್ಟ್ ತಿಂಗಳು ನಾಟಿಗೆ ಸಕಾಲ. ನಿಂಬೆ ಮತ್ತು ಗಜನಿಂಬೆಯ ತಳಿಗಳು. ನಿಂಬೆಯ ತಳಿಗಳು ಕಾಗ್ಜಿ ಲಿಂಬೆ, ಬೀಜರಹಿತ ಲಿಂಬೆ, ಬಾಲಾಜಿ, ಪ್ರಮಾಲಿನಿ, ವಿಕ್ರಮ್, ಸಾಯಿ ಸರ್ಬತ್ತಿ. ಗಜನಿಂಬೆಯ ತಳಿಗಳು ಇಟಾಲಿಯನ್ ಗಜನಿಂಬೆ, ಲಿಸ್ಟನ್ ಗಜನಿಂಬೆ, ಸವೇಲಿ ಗಜನಿಂಬೆ, ಯುರೇಕಾ. ಇವು ಗಜನಿಂಬೆಯ ತಳಿಗಳಾಗಿವೆ. ಬೇಸಾಯ ಸಾಮಗ್ರಿಗಳು ಬೀಜದಿಂದ ವೃದ್ಧಿಪಡಿಸಿದ ಸಸಿಗಳು ಅಥವಾ ಕಣ್ಣು ಕಸಿ ಮಾಡಿದ ಸಸಿಗಳು. ಪ್ರತಿ ಹೆಕ್ಟೇರ್ಗೆ 6 ಮೀಟರ್ ಮತ್ತು 6 ಮೀಟರ್ ಅಂತರದಲ್ಲಿ 277 ಸಸಿಗಳನ್ನು ನೆಡಬಹುದಾಗಿದೆ. ಕೊಟ್ಟಿಗೆ ಗೊಬ್ಬರ ನಾಟಿಗೆ ಮುಂಚೆ ಪ್ರತಿ ಗಿಡಕ್ಕೆ 15 ಕಿಲೋಗ್ರಾಂ ಹಾಕಬೇಕು. ಪ್ರತಿ ಹೆಕ್ಟೇರ್ಗೆ 4.1 ಟನ್ ಇಳುವರಿಯನ್ನು ಕೊಡುತ್ತದೆ. ಪ್ರತಿ ಹೆಕ್ಟೇರ್ಗೆ 4.1 ಟನ್ ಗೊಬ್ಬರವನ್ನು ಹಾಕಬೇಕು. ನಾಟಿ ನಂತರ ಮೊದಲನೇ ವರ್ಷ ಪ್ರತಿ ಗಿಡಕ್ಕೆ 5 ಕಿಲೋಗ್ರಾಂ, ಹೆಕ್ಟೇರಿಗಾದರೆ 1.4 ಟನ್ ಗೊಬ್ಬರ ಹಾಕಬೇಕಾಗುತ್ತದೆ. ಎರಡನೇ ವರ್ಷ ಪ್ರತಿ ಗಿಡಕ್ಕೆ 10 ಕೆಜಿ, ಪ್ರತಿ ಹೆಕ್ಟೇರಿಗಾದರೆ 2.8 ಟನ್ ಗೊಬ್ಬರವನ್ನು ಬಳಸಬೇಕು. ಆರನೆಯ ಮತ್ತು ನಂತರ ವರ್ಷಗಳಲ್ಲಿ ಪ್ರತಿ ಗಿಡಕ್ಕೆ 30, ಪ್ರತಿ ಹೆಕ್ಟೇರಿಗಾದರೆ 8.4 ಟನ್ ಗೊಬ್ಬರವನ್ನು ಹಾಕಬೇಕು. ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸುತ್ತದೆ. ಟೊಮೆಟೊ ಬೆಳೆಗೆ ಮಣ್ಣು. ಇದನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ, ಕಪ್ಪು ಹಾಗೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ರಸಸಾರ 6-7 ಇರಬೇಕು. ಸೊರಗು ರೋಗಪೀಡಿತ ಮಣ್ಣು ಸೂಕ್ತವಲ್ಲ. ಟೊಮೆಟೊ ಬೆಳೆಯ ಬಿತ್ತನೆಗೆ ಕಾಲ. ಇದನ್ನು ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದರೆ ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬೆಳೆಯಬಹುದು. ವಾರ್ಷಿಕ ಮಳೆ ಪ್ರಮಾಣ 75-90 ಸೆಂಟಿಮೀಟರ್ ಇರುವಲ್ಲಿ ಹಾಗೂ ಜುಲೈನಿಂದ ಅಕ್ಟೋಬರ್ವರೆಗೆ ನಿರ್ದಿಷ್ಟ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಫಲಪ್ರದವಾಗಿ ಬೆಳೆಯಬಹುದು. ಹೆಚ್ಚು ಮಳೆ ಬೀಳುವ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಈ ಬೆಳೆ ಉತ್ತಮ ಇಳುವರಿ ಕೊಡೋದಿಲ್ಲ. ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲೆ ಮುದುಡು ರೋಗಕ್ಕೆ ತುತ್ತಾಗುವುದರಿಂದ ಅವಶ್ಯವಿರುವ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿಮಳೆಯಿಂದಲೇ ಪ್ರಾರಂಭಿಸಬೇಕು. ಮಳೆಯಾಶ್ರಿತ ಪ್ರದೇಶದಲ್ಲಿ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ಕಾಲ.

0: ಪಿವಿ ಸಿಂಧು, ಲಕ್ಷ್ಯ ಸೇನ, ಆಯುಷ ಶೆಟ್ಟಿ ಇತ್ಯಾದಿಭಿಃ ಪ್ರಸಿದ್ಧ ಕ್ರೀಡಕೈ ಯುಕ್ತಮಸ್ತಿ. ಅಸ್ಮಿಂದಲೇ ಮಹಿಳಾ ಯುಗಲಂ ಗಾಯತ್ರಿ ಗೋಪೀಚಂದ ಅಥ ತ್ರಿಸಾ ಜೋಳಿ ಅಪಿ ಸಮ್ಮಿಲಿತಾಃ ಸಂತಿ ಇತಿ ವಾರ್ತಾಃ.
1: ಇದು ಆಕಾಶವಾಣಿ, ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು.
2: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಕೃಷಿ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯ ರೈತರು ಒಂದೇ ಪ್ರದೇಶದಲ್ಲಿ ಒಟ್ಟಾಗಿ ಒಂದೇ ಬೆಳೆ ಬೆಳೆಯುವ ಮೂಲಕ ಉತ್ಪಾದನೆ, ಮಾರುಕಟ್ಟೆ, ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ಕುರಿತು ರೈತರ ಮನವೊಲಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀರಿನ ಬಳಕೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಬೆಳೆಗಳನ್ನು ಉತ್ತೇಜಿಸುವುದು ಹಾಗೂ ರೈತರಿಗೆ ಪರ್ಯಾಯ ಬೆಳೆ ಪದ್ದತಿಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಯೋಜನೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ರೈತರ ಅಗತ್ಯಕ್ಕೆ ಅನುಗುಣವಾಗಿ ವಿನೂತನ ಯೋಜನೆಗಳನ್ನು ರೂಪಿಸಿ ಅವರನ್ನು ತಲುಪಬೇಕು. ಹೊಸ ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಕೃಷಿ ಪದ್ದತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯೋಜನೆ ರೂಪಿಸಬೇಕಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಭೂಪ್ರದೇಶದಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಲ್ಲ, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ, ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ದಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಪ್ಪಿಕೊಂಡಿದ್ದರು. ಆನಂತರ ಸಂಬಂಧಿಸಿದ ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಾತಿಯ ಹೆಸರು ಮುನ್ನೆಲೆಗೆ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯಗಳ ಮೂಲಕ ಅಂಚೆ ಸೇವೆಗಳನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ಜೆನ್ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಜೆನ್ ಪೋಸ್ಟ್ ಆಫೀಸ್ ಮುಂದಿನ ಪೀಳಿಗೆಗಾಗಿ ಇರುವ ಅತ್ಯಾಧುನಿಕ ಪೋಸ್ಟ್ ಆಫೀಸ್ ಆಗಿದ್ದು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಒಂದು ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿ ಅಂಚೆ ಕಚೇರಿಯಾಗಿದೆ ಎಂದರು. ಆಧುನಿಕ ಸೌಲಭ್ಯಗಳು ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನು ಒಳಗೊಂಡಿರುವ ಈ ಕಚೇರಿಯು ಸಾರ್ವಜನಿಕರಿಗೆ ಮತ್ತಷ್ಟು ವೇಗದ, ಸುಲಭ ಅಂಚೆ ಸೇವೆಗಳನ್ನು ಒದಗಿಸಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ನುಡಿದರು. ರಾಜ್ಯದಲ್ಲಿ ಉಂಟಾಗಿರುವ ಮಳೆಯ ಅಭಾವ ಹಾಗೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, 60 ದಿನಗಳ ಅವಧಿಯಲ್ಲಿ 200 ಗಂಟೆಗಳ ಕಾಲ ವಿಮಾನಗಳ ಮೂಲಕ ಮೋಡ ಬಿತ್ತನೆ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು, ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಬಾಂಧವರಿಗೆ ನೆರವಾಗಲು, ಕುಡಿಯುವ ನೀರಿನ ಅಭಾವ ನೀಗಿಸಲು ಹಾಗೂ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಿಸಲು ಈ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆ ಪೂರಕವಾಗಲಿದೆ. ರೈತರ ಹಿತರಕ್ಷಣೆ ಮತ್ತು ಬರ ನಿರ್ವಹಣೆಗೆ ತಮ್ಮ ಸರ್ಕಾರ ಸದಾ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿ

0: ಸಿಎಸ್ಆರ್ ಅಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಅರಿವು ಕೇಂದ್ರಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ಗಳನ್ನು ಒದಗಿಸಿ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯುವಜನರ ಹೆಚ್ಚಿನ ಕಲಿಕೆ ಮತ್ತು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇಂದಿನ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಅರಿವು ಕೇಂದ್ರಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದರೆ ಯುವಜನರ ಉದ್ಯೋಗಾವಕಾಶಗಳು ದ್ವಿಗುಣಗೊಳ್ಳುತ್ತವೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸರ್ಕಾರಿ ಉದ್ಯಾನಗಳ ರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆ ತರಲು ಸರ್ಕಾರ ಸಿದ್ದತೆ ನಡೆಸಿದೆ. ರಾಜ್ಯದಲ್ಲಿರುವ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ 5%ನ್ನು ಮಾರಾಟ, ವಿನಿಮಯ, ಉಡುಗೊರೆ ಅಥವಾ ಅಡಮಾನ ಇಡಲು ಅವಕಾಶ ಕಲ್ಪಿಸುವ ಪ್ರಸ್ತಾವನೆ ತಿದ್ದುಪಡಿ ಮಸೂದೆಯಲ್ಲಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ, ನಾಗರಿಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ಹಿಂದೆ ಕೆರೆಗಳ ಬಫರ್ ವಲಯವನ್ನು ಕಡಿಮೆ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಇದೀಗ ಉದ್ಯಾನಗಳ ಮೇಲೂ ಕಣ್ಣಿಟ್ಟರುವ ಸರ್ಕಾರಕ್ಕೆ ನೆಲ, ಜಲ, ವಾಯು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯೇ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ನ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಿಎಸ್ಆರ್ ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳಿಗೆ ದ್ವಿಭಾಷಾ ಕಲಿಕೆ, ದೈಹಿಕ ಶಿಕ್ಷಣ, ಸಂಗೀತ, ಗಣಕಯಂತ್ರ ಸೇರಿದಂತೆ ಎಲ್ಲಾ ಶಿಕ್ಷಕರ ಸೇವೆ ದೊರೆಯಲಿದೆ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ 75,000 ಶಿಕ್ಷಕರ ಅಗತ್ಯವಿದ್ದು, ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿವಿಧ ತಂತ್ರಜ್ಞಾನ ಆಧಾರಿತ ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಡಾ ಭಾಗ್ಯವಾನ ಮುದಿಗೌಡರ್ ಹೇಳಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ 8 ದಿನಗಳ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯ ದೃಷ್ಟಿಕೋನ ಮತ್ತು ಸಂವೇದನಾತ್ಮಕ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಸಮಾರೋಪ ಭಾಷಣ ಮಾಡಿ

0: ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ದತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3 ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮಹತಿ ಅರ್ಕನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಈ ಒಂದು ರಚನೆಯನ್ನು. ಈಗಳಿಗೆಯೇ ಮೈತಾಳಿತು ಎನ್ನುವಂತಿದೆ ಲೋಕ.

ಇನ್ನೀಗ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ಕವಿತೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿತ್ತು ತೂಗಿದಾಕೆ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮಹತಿ ಅರ್ಕನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
3: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9

ಮತ್ತು FM ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಇಂದು ಆರಂಭ. ಹಾಗೂ ಏಷ್ಯನ್ ಕ್ರೀಡಾಕೂಟ: 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಇಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಕ್ರೀಡಾಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ನಡೆಯಲಿರುವ ಈ ಸಚಿವರ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ನ ಎಲ್ಲಾ 11 ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕೂಡ ಭಾಗವಹಿಸಲಿದ್ದಾರೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಸಂಯುಕ್ತ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಸಭೆಯಲ್ಲಿ ತಮ್ಮ ದೇಶಗಳ ಹೇಳಿಕೆಗಳನ್ನು ಮಂಡಿಸಲಿದ್ದಾರೆ. ಸಭೆಯ ಅಂಗವಾಗಿ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮ, ದ್ವಿಪಕ್ಷೀಯ ಸಭೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಭೆಯ ಅಂತ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಅಂಗೀಕರಿಸಲಾಗುವುದು. 2026 ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತದ ಆಶಯವು ಸ್ಥಿತಿಸ್ಥಾಪಕತ್ವ, ನವೋದ್ಯಮ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯದಡಿ ಮುನ್ನಡೆಯುತ್ತಿದೆ. ಜನಕೇಂದ್ರಿತ ಹಾಗೂ ಮಾನವೀಯತೆಗೆ ಆದ್ಯತೆ ನೀಡುವ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಕೇಂದ್ರ ಸರ್ಕಾರ ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿಯನ್ನು ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ನಿಯಮಗಳು 1994 ತಿದ್ದುಪಡಿ ಮಾಡಿ ಗೆಜೆಟ್ನಲ್ಲಿ ಅಧಿಸೂಚನೆ ಪ್ರಕಟಿಸುವುದರೊಂದಿಗೆ ಈ ನಿರ್ಧಾರ ಜಾರಿಗೆ ಬಂದಿದೆ. ದೂರದರ್ಶನ ಪ್ರಸಾರ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಜಾಹೀರಾತು ಅವಧಿಗೆ ಸಂಬಂಧಪಟ್ಟ ನಿಯಮಾವಳಿಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಎಂದು ಈ ಹಿಂದೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿತ್ತು. ಹಣ ಪಾವತಿಸುವ ಅಥವಾ ಉಚಿತ ಪ್ರಸಾರ ವಾಹಿನಿಗಳೆಂಬ ಭೇದವಿಲ್ಲದೆ ಭಾರತದಲ್ಲಿ ಈ ಕ್ಷೇತ್ರ ಜಾಹೀರಾತು ಆದಾಯದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ ಎಂದು ಸಚಿವಾಲಯ ಹೇಳಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ನವದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಪಕ್ಷದ ರಾಷ್ಟೀಯ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಜನರೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುವ ಉದ್ದೇಶದಿಂದ ನೂತನ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳ ಕುರಿತು ಸಂಘಟನಾತ್ಮಕ ಸಭೆಗಳಲ್ಲಿ ಚರ್ಚೆ ನಡೆಯಿತು ಎಂದು ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೂತನ ರಾಷ್ಟೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಂದೇ ಮಾತರಂ ಗೀತೆಯ ಐತಿಹಾಸಿಕ ಪರಂಪರೆಯ ಗೌರವ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಬಿಜೆಪಿ ಅಂಗೀಕರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳಿಗೆ ಮಾತ್ರ ಗಾಯನವನ್ನು ಸೀಮಿತಗೊಳಿಸುವ 1937 ನಿರ್ಣಯವನ್ನು ಪುನರುಚ್ಚರಿಸುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಈ ತಿಂಗಳ 19ರ ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಹಿಂಸೆ ಮತ್ತು ಶಾಂತಿಯು ಭಾರತದ ಸಂಸ್ಕೃತಿಯಾಗಿದ್ದು ಅಹಿಂಸೆಯ ಈ ಮೌಲ್ಯವನ್ನು ದೇಶದ ದೌರ್ಬಲ್ಯವೆಂದು ಯಾರೂ ಕೂಡ ತಪ್ಪಾಗಿ ಭಾವಿಸಬಾರದೆಂದು ಹೇಳಿದ್ದಾರೆ. ದೇಶದ ಭದ್ರತೆ ಸಾರ್ವಭೌಮ

0: ಮತ್ತು ಮತ್ತು ಗೌರವವನ್ನು ಕಾಪಾಡುವುದು ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜೈನ ಧರ್ಮವು ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯ ಹೆಮ್ಮೆಯಾಗಿದ್ದು, ಜೈನ ಸಂಪ್ರದಾಯಗಳು ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ ವಿವಿಧ ಸಮಯಗಳಲ್ಲಿ ಕಳವುಗೊಂಡಿದ್ದ 20ಕ್ಕೂ ಹೆಚ್ಚು ಪೂಜ್ಯ ತೀರ್ಥಂಕರರ ವಿಗ್ರಹಗಳನ್ನು ವಿದೇಶಗಳಿಂದ ಭಾರತಕ್ಕೆ ಮರಳಿ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ವಿಶ್ವದ ಔಷಧಾಲಯ ಎಂಬ ತನ್ನ ಗುರುತನ್ನು ಮೀರಿ ಸಂಶೋಧನೆ, ನವೋದ್ಯಮ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದಲ್ಲಿ ವಿಶ್ವದ ಪ್ರಯೋಗಾಲಯವಾಗಿ ಹೊರಹೊಮ್ಮಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ. ಅಹಮದಾಬಾದ್ನ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಪ್ರಗತಿ ಎಂಬ ವಿಷಯದಡಿ ಆಯೋಜಿಸಿದ್ದ IIMA ಆರೋಗ್ಯ ಶೃಂಗಸಭೆ 2026ರ ಮೂರನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಪರಿವರ್ತನಾ ಸಾಮರ್ಥ್ಯವನ್ನು ಪ್ರತಿಪಾದಿಸಿದ ಅವರು, ಔಷಧಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ವೇಗಗೊಳಿಸುವುದು ಹಾಗೂ ಉತ್ತಮ ತಪಾಸಣೆ, ವೈದ್ಯಕೀಯ ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ರೋಗಗಳ ಮೇಲ್ವಿಚಾರಣೆಯ ಮೂಲಕ ಆರೋಗ್ಯ ಸೇವೆಯನ್ನು ಬಲಪಡಿಸುವಲ್ಲಿ ಕೃತಕ ಬುದ್ದಿಮತ್ತೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಆದರೆ ಕೃತಕ ಬುದ್ದಿಮತ್ತೆಯ ಬಳಕೆ ಸುರಕ್ಷಿತ, ಜವಾಬ್ದಾರಿಯುತ ಮತ್ತು ಮಾನವ ಕೇಂದ್ರಿತವಾಗಿರಬೇಕು. ರೋಗಿಗಳ ಗೌಪ್ಯತೆಯನ್ನು ರಕ್ಷಿಸಲು ಬಲವಾದ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಚಾಲ್ತಿಯಲ್ಲಿರುವ ಖರೀಫ್ ಮತ್ತು ಮುಂಬರುವ ರಬಿ ಹಂಗಾಮಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರ ಇಲಾಖೆಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ರಸಗೊಬ್ಬರ ಇಲಾಖೆಯ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ದೇಶದಲ್ಲಿ ರಸಗೊಬ್ಬರದ ಪರಿಸ್ಥಿತಿ ಸಮರ್ಪಕವಾಗಿದೆ. ರೈತರಿಗೆ ರಸಗೊಬ್ಬರಗಳ ನಿರಂತರ ಅಡೆತಡೆಯಿಲ್ಲದೆ ಪೂರೈಕೆ ಹಾಗೂ ಸಕಾಲದಲ್ಲಿ ಲಭ್ಯತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಹದಗೆಡುತ್ತಿರುವ ಪರಿಸ್ಥಿತಿಯ ಕುರಿತು ಮಧ್ಯಪ್ರವೇಶಿಸುವಂತೆ 70ಕ್ಕೂ ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ನಡೆಯುತ್ತಿರುವ ಹಿಂಸಾಚಾರವನ್ನು ಕೊನೆಗೊಳಿಸುವಂತೆ ಹಾಗೂ ನಾಗರಿಕರ ಜೀವರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಆಕ್ರಮಿತ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ಈ ಮನವಿ ಮಾಡಲಾಗಿದೆ. ಪಾಕಿಸ್ತಾನಿ ಪಡೆಗಳ ಕಠಿಣ ದಮನ ಕ್ರಮದಲ್ಲಿ 106 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಪ್ರದೇಶದಲ್ಲಿ ಕಠಿಣ ನಿರ್ಬಂಧ, ಕರ್ಫ್ಯೂ ಹಾಗೂ ಸಂಪೂರ್ಣ ಸಂಪರ್ಕ ವ್ಯವಸ್ಥೆ ಸ್ಥಗಿತವೂ ಕೂಡ ಮುಂದುವರೆದಿದೆ. ಕ್ರೀಡಾಸುದ್ದಿ: ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಇಂದು ಕೊಲಂಬೋದಲ್ಲಿ 10:00 ಆರಂಭವಾಗಲಿದೆ. ಎರಡು ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. ಎರಡನೇ ಪಂದ್ಯವನ್ನು ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಅಂಗಳಕ್ಕೆ ಇಳಿಯಲಿದೆ. ಮುಂದಿನ ತಿಂಗಳು ಜಪಾನ್ನಲ್ಲಿ ಆರಂಭವಾಗಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ. ತಂಡದಲ್ಲಿ 265 ಪುರುಷರು ಮತ್ತು 227 ಮಹಿಳಾ ಕ್ರೀಡಾಪಟುಗಳು ಸೇರಿದ್ದಾರೆ. 73 ಕ್ರೀಡಾಪಟುಗಳನ್ನು ಒಳಗೊಂಡ ಅಥ್ಲೆಟಿಕ್ಸ್ ವಿಭಾಗ ಅತಿ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳನ್ನು ಹೊಂದಿದೆ. ಸ್ಲೊವಾಕಿಯಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ಕುಸ್ತಿ ವಿಶ್ವಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ದೇಶದ ಪದಕಗಳ ಪಟ್ಟಿಗೆ 3 ಪದಕಗಳನ್ನು ಸೇರಿಸಿದ್ದಾರೆ. ಮಾನ್ಸಿ ಲಾಥರ್ ಬೆಳ್ಳಿ ಪದಕ ಗೆದ್ದರೆ ತನ್ವಿ ಗುಂಡೇಶ್, ಮಗ್ದುಮ್ ಮತ್ತು ಕೋಮಲ್ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ.

0: ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಎರಡು ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೆಯ ಟೆಸ್ಟ್ ಪಂದ್ಯ ಇಂದು ಆರಂಭ. ಏಷ್ಯನ್ ಕ್ರೀಡಾಕೂಟ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು.

ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಬೆಟ್ಟದ ಹೂ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ಆಪ್ತ ಮಿತ್ರ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರಿಂದ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆಯನ್ನು ಕೇಳಿದಿರಿ. ಆಶಾ ಭಟ್, ಸುನಿಧಿ ಗಣೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ವಾಸುಕಿ ವೈಭವ್ ಅವರಿಂದ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳು ಈ ಬೆಳಿಗ್ಗೆ 8:30, ನಂತರ 9:05 ಕೇಳಬಹುದು. ಇದು ಆಕಾಶವಾಣಿ. ಈಗ ಸಮಯ 8:00 ಆಗಲಿದೆ. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 8:30:15. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮುಂಗಾರು ಮಳೆ 2 ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಕನಸಲು ನೀನೆ ಮನಸಲು ನೀನೆ ಚಿತ್ರದಿಂದ ಆದ ಒಂದು ಗೀತೆಯನ್ನು, ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಚೈತನ್ಯ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳು 9:05 ಗೀತ ಪಲ್ಲವದಲ್ಲಿ ಮೂಡಿಬರಲಿವೆ. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೂರಿರಲಿ ವಾದ ಮುನ್ನೂರಿರಲಿ ಸಕಲರು ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಮೂರಿರಲಿ ವಾದ ಮುನ್ನೂರಿರಲಿ ಸಕಲರು ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ.

ಮೂರಿಂತು ಮತ ವಿವರ ಎಂದ ತಿಮ್ಮಗುರು. ವಾದ ಮೂರಿರಲಿ ಮುನ್ನೂರೇ ಇರಲಿ, ಮೂರಿರಲಿ ವಾದ ಮುನ್ನೂರಿರಲಿ, ಸಕಲರೂ ಸಾರವಸ್ತುವನ್ ಒಂದನ್ನು ಒಪ್ಪಿಕೊಳ್ಳುವವರೇ ಅಂತಾರೆ. ಅಂದರೆ ಹಲವು ರೀತಿಯಲ್ಲಿ ವಾದ ಮಾಡುವವರೂ ಕೂಡ ಸಾರವಸ್ತುವನ್ನು, ಬ್ರಹ್ಮನನ್ನು, ಪರಮಾತ್ಮನನ್ನು ಬ್ರಹ್ಮವಸ್ತು ಅಂತ ಒಪ್ಪಿಕೊಳ್ತಾರೆ. ಎಲ್ಲ ಕಡೆಯಲ್ಲಿಯೂ ವಿಸ್ತಾರವಾಗಿ ಹರಿಯುವ ಅನೇಕ ನದಿಗಳಿಗೆ ಸಮುದ್ರವೇ ಕೊನೆ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಛತಿ ಸಾಗರಂ ಅನ್ನೋ ಹಾಗೆ ಎಲ್ಲ ವಾದಗಳು ಚಿಂತಿಸುವುದು ಒಂದೇ ಬ್ರಹ್ಮವಸ್ತುವನ್ನು ಕುರಿತು, ಒಬ್ಬನೇ ಪರಮಾತ್ಮನನ್ನು ಕುರಿತು. ಅಂದರೆ ಹೀಗೆ ಬ್ರಹ್ಮವಸ್ತು ಒಂದೇ ಎಂದು ಒಪ್ಪಿಕೊಂಡು ಅದನ್ನು ತಲುಪುವ ದಾರಿ, ಕಾಣುವ ದಾರಿ ಬೇರೆ ಬೇರೆ ಎಂದು ಪಾರಮಾರ್ಥಿಕವಾಗಿ ಯೋಚಿಸಿದ ಚಿಂತನೆಯಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಮೈಸೂರಿಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಮೈಸೂರಿಗೆ ಹೋಗೋಕ್ಕೆ ಒಂದೇ ಒಂದು ದಾರಿ ಏನಿಲ್ಲ, ಆ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು, ಇನ್ನೊಂದು ಕಡೆಯಿಂದನೂ ಹೋಗ್ಬೋದು. ದಾರಿಯೂ ಮುಖ್ಯ, ಸೇರುವ ಗುರಿಯೂ ಮುಖ್ಯ. ಆದರೆ ಎಲ್ಲರ ಗುರಿ ಮೈಸೂರು, ದಾರಿ ಬೇರೆ ಬೇರೆ ಇರಬಹುದು. ಹಾಗಾಗಿ ಆ ಬ್ರಹ್ಮನನ್ನು ಕಾಣುವ, ಪರಮಾತ್ಮನನ್ನು ಕಾಣ್ತಕ್ಕಂಥ ದಾರಿ ಮೂರಿರಲಿ ಮುನ್ನೂರಿರಲಿ, ಸಕಲರೂ ಸಾರವಸ್ತುವನ್ ಒಂದನ್ನು ಒಪ್ಪಿಕೊಳ್ಳುವವರೇ. ಹಾಗೆ ಪಾರಮಾರ್ಥಿಕವು ಅನಂತ ಎಣಿಸಿದ ವ್ಯವಹಾರ ವಾದ ಇದೆಯಲ್ಲ, ಅದು ಎಷ್ಟೇ ವಾದವಾದರೂ ಆ ವಾದ ಬಂದಷ್ಟೂ ಕೂಡ ಕಡದಷ್ಟು ಕೂಡ ಬೆಣ್ಣೆ ಹೆಚ್ಚು ಬರುತ್ತೆ. ಹಾಗಾಗಿ ಅದು ಭಾರವಾಗದು ಜಗಕ್ಕೆ, ಇದರಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಇಂಥ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಚರ್ಚೆ, ಪಾರಮಾರ್ಥಿಕ ಪರದ ವಾದ ಸಮಾಜದ ನೆಮ್ಮದಿಯನ್ನು ಹೆಚ್ಚಿಸುತ್ತೆ ಅಂತಾರೆ ಡಿ ವಿ ಜಿಯವರು.

ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ.

0: ಈ ಕಗ್ಗ ಭಾಗದಲ್ಲಿ ತಿಮ್ಮಗುರು ಶ್ರೇಷ್ಠವಾದ ಯೋಗ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಹೊರಗೆ ಲೋಕ ಆಸಕ್ತಿ, ಒಳಗೆ ಸಕಲ ವಿರಕ್ತಿ. ಪಾರಮಾರ್ಥಿಕದಲ್ಲಿ ತೊಡಗಿಸಿಕೊಂಡ ಜ್ಞಾನಿಯಾದವನ ಲಕ್ಷಣವನ್ನು ಹೀಗೆ ತಿಳಿಸ್ತಾ ಹೋಗ್ತಾರೆ. ಜಗತ್ತು ಬ್ರಹ್ಮವಸ್ತು ಅಂತ ಭಾವಿಸಿ ಲೋಕದ ವ್ಯವಹಾರದಲ್ಲಿ ಆಸಕ್ತಿ ತೋರ್ತಾ ಬದ್ಧತೆಯನ್ನು ಮೆರೆಯುತ್ತಾನೆ ಆ ಜ್ಞಾನಿ. ಆದರೆ ಇವೆಲ್ಲ ಬ್ರಹ್ಮವಸ್ತುವಿಗೆ ಸೇರಿದ್ದು ಅನ್ನೋ ಅರಿವಿರುವುದರಿಂದ ಆ ಜ್ಞಾನಿಯಾದವನು ಸ್ವಾರ್ಥರಹಿತನಾಗಿರ್ತಾನೆ. ಅಂದರೆ ಇದು ನನ್ನದು, ನನ್ನಿಂದಾದುದು, ಇದರ ಫಲವೂ ನನ್ನದೇ ಅನ್ನೋ ಅಂಟಿನಲ್ಲಿ ಸಿಕ್ಕಾಕ್ಕೊಳ್ಳಲ್ಲ. ತಾನು ಮಾಡಲೇಬೇಕಾದ ಕಾರ್ಯ ಧ್ಯಾನದ ಯೋಜನೆಯಾಗಿರುತ್ತೆ ಅಂತ ಅನ್ನೋದು ಅವನಿಗೆ ಗೊತ್ತು. ಆದರೆ ಎಲ್ಲವೂ ಬ್ರಹ್ಮನಿಮಿತ್ತ, ಆತನ ಪ್ರೀತಿಗಾಗಿ ಮಾಡಿದ್ದು, ಆತನದ್ದು ಎಂಬ ಉದ್ದೇಶವಿದ್ದು ಫಲದಲ್ಲಿ ಉದಾಸೀನನಾಗಿ ಇರ್ತಾನೆ. ಸಂಸಾರದ ನಿರ್ವಹಣೆಯ ಯೋಚನೆ ಕಾರ್ಯ ಎಲ್ಲಕ್ಕೂ ಮುಂದಾಗುತ್ತಾನೆ. ಆದರೆ ಅಂತರಂಗದಲ್ಲಿ ಸಂಸಾರದ ಅಂಟಿನಿಂದ ದೂರವಾಗಿಬಿಡ್ತಾನೆ. ಅಂದರೆ ತಾತ್ಸಾರ ಭಾವನೆಯನ್ನು ಹೊಂದಿರ್ತಾನೆ. ಇದರಿಂದ ತನಗಾಗಬೇಕಾದದ್ದೇನೂ ಇಲ್ಲ ಅನ್ನೋದನ್ನು ಸಹ ಅರ್ಥ ಮಾಡಿಕೊಂಡಿರ್ತಾನೆ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಇದನ್ನು ಡಿ ವಿ ಜಿ ಹೇಳ್ತಾರೆ, ವರ ಯೋಗ ಮಾರ್ಗವಿದು. ವರ ಶ್ರೇಷ್ಠವಾದ ಯೋಗ ಮಾರ್ಗ ಇದು. ಜ್ಞಾನಿಯಾಗ ಬಯಸುವವನ ಶ್ರೇಷ್ಠವಾದ ಯೋಗದ ದಾರಿ ಅಂತನ್ನೋದನ್ನು ಡಿ ವಿ ಜಿ ಅವರು ಈ ಭಾಗದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಇದು ಆಕಾಶವಾಣಿ ಬೆಂಗಳೂರು, ಸಮಯ 9:00. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಇಡ್ಲಿ ಬಡೆ ಸಾಂಬಾರ್ ಖುಷಿಯಾಗಿ ಮಾಡು.
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
7: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
8: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुनो.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kilohertz, DRM ತರಂಗಾಂತರ 603 kilohertz. ಸಮಯ 9:15:15. ಇನ್ನೀಗ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕಾಂತಾರ ಚಾಪ್ಟರ್ 1 ಚಿತ್ರದ ಈ ಒಂದು ಗೀತೆಯನ್ನು ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿ, ಶಶಿರಾಜ್ ಕಾವೂರವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೆ, ಪ್ರೀಯಂದರೆ ಅಷ್ಟೇ ಸಾಕೆ.
2: ಮದರ್ ಪ್ರಾಮಿಸ್ ಚಿತ್ರದ ಗೀತೆಯೊಂದನ್ನು ಕೇಳಿ ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ, ಡಾಲಿ ಧನಂಜಯ ಅವರ ಸಾಹಿತ್ಯಕ್ಕೆ ಸಂಗೀತ ನವನೀತ್ ಶ್ಯಾಮ್ ಅವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಮುಂದಿನ ಗೀತೆ ಕೇಳಿ. ಕರಾವಳಿ ಚಿತ್ರದಿಂದ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಸಚಿನ್ ಬಸ್ರೂರ್ ಅವರಿಂದ.

0: ಹೇಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
0: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
0: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಗೀತ ಪಲ್ಲವದ ಮುಂದಿನ ಗೀತೆ ಕೇಳಿ. ಜೆಂಟಲ್ಮನ್ ಚಿತ್ರದಿಂದ ಸಂಚಿತ್ ಹೆಗಡೆ ಹಾಗೂ ಸಿ ಆರ್ ಬಾಬಿ ಅವರ ಧ್ವನಿಯಲ್ಲಿ, ನಾಗಾರ್ಜುನ ಶರ್ಮಾ ಹಾಗೂ ಕಿನ್ನಲ್ ರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

0: ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಗಾನಗಂಗೆ ಕಾರ್ಯಕ್ರಮದಲ್ಲಿ ಮೊದಲು ಈ ಒಂದು ಚಿತ್ರಗೀತೆಯನ್ನು ಕೇಳ್ಕೊಂಬನ್ನಿ. ದೇವರು ಕೊಟ್ಟ ತಂಗಿ ಚಿತ್ರದಿಂದ ಆರಿಸಲಾಗಿದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮ 10:05 ಮತ್ತೆ ಮುಂದುವರಿಯುತ್ತೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ರಚನೆ ವೇದಾ ಸುದರ್ಶನ್, ನಿರೂಪಣೆ ಮುಖೇಶ್ BS, ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ. ಕೇಳಿ ವಿಶೇಷ ಕಾರ್ಯಕ್ರಮ ಇದೀಗ.
3: ನಮಸ್ಕಾರ. ವಿಶ್ವದ ವಿವಿಧ ಭಾಗಗಳಿಂದ ಆಕಾಶವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೂ, ವಿಜ್ಞಾನ ಪ್ರಿಯರಿಗೂ, ಮಕ್ಕಳಿಗೂ, ಹಿರಿಯರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಆಕಾಶವನ್ನು ಕೇವಲ ನೋಡಲು ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಲು, ಅದರಾಚೆ ಭಾರತದ ಕನಸು

ಎಷ್ಟು ದೂರ ಹೋಗಿದೆ ಎಂಬುದನ್ನು ಅನುಭವಿಸಲು ಸೇರಿದ್ದೇವೆ. ರಾತ್ರಿಯಲ್ಲಿ ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು ನೋಡಿದಾಗ ಒಂದೇ ಪ್ರಶ್ನೆ ಮನಸ್ಸಿಗೆ ಬರುತ್ತದೆ, ಅಲ್ಲೇನಿದೆ? ಈ ಒಂದು ಪ್ರಶ್ನೆಯೇ ಮಾನವನನ್ನು ಅನ್ವೇಷಕನನ್ನಾಗಿ ಮಾಡಿತು. ಅದೇ ಅನ್ವೇಷಣೆ ವಿಜ್ಞಾನವಾಯಿತು. ಅದೇ ವಿಜ್ಞಾನ ಇಂದು ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಸಮೀಪಕ್ಕೆ ಕರೆದೊಯ್ದಿದೆ. ಇಂದು ಆಗಸ್ಟ್ 23ನೇ ತಾರೀಕು 2026ನೇ ಇಸ್ವಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ. 2023ರ ಇದೇ ದಿನ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಮೃದುವಾಗಿ ಇಳಿದು ಇತಿಹಾಸ ನಿರ್ಮಿಸಿತು. ಭಾರತವು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ 4ನೇ ರಾಷ್ಟ್ರವಾಯಿತು. ಚಂದ್ರನ ದಕ್ಷಿಣ ಧ್ರುವದ ಸಮೀಪ ತಲುಪಿದ ಮೊದಲ ರಾಷ್ಟ್ರವಾಯಿತು. ಈ ವರ್ಷದ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಥೀಮ್ ಟುವರ್ಡ್ಸ್ ವಿಕ್ಸಿತ್ ಭಾರತ್, ಇನೋವೇಟಿಂಗ್, ಕೊಲಾಬರೇಟಿಂಗ್ ಅಂಡ್ ಆಸ್ಪೈರಿಂಗ್ ಟು ಗ್ಲೋಬಲ್ ಸ್ಪೇಸ್ ಲೀಡರ್ಶಿಪ್. ಸರಳ ಕನ್ನಡದಲ್ಲಿ ಹೇಳುವುದಾದರೆ ವಿಕಸಿತ ಭಾರತದತ್ತ ನಾವೀನ್ಯತೆ, ಸಹಯೋಗ ಮತ್ತು ಜಾಗತಿಕ ಬಾಹ್ಯಾಕಾಶ ನಾಯಕತ್ವದ ಕನಸು. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಭಾರತದ ಬಾಹ್ಯಾಕಾಶ ಪಯಣವನ್ನು ಕೇಳೋಣ. ಆರಂಭದ ಸಣ್ಣ ಹೆಜ್ಜೆಗಳಿಂದ, ಆರ್ಯಭಟ ಉಪಗ್ರಹದಿಂದ, ಮಂಗಳಯಾನದಿಂದ ಚಂದ್ರಯಾನ 3ರವರೆಗೆ ಮತ್ತು ನಮ್ಮ ಬೆಂಗಳೂರಿನ ಮಹತ್ವದ ಪಾತ್ರದವರೆಗೆ. ಈ ಪಯಣ ವಿಜ್ಞಾನಿಗಳದ್ದಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಪಯಣ. ಆಕಾಶವಾಣಿಯ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಶೀರ್ಷಿಕೆ ವಿಕಸಿತ ಭಾರತದತ್ತ ಅಂತರಿಕ್ಷದಲ್ಲಿ ಭಾರತದ ಹೆಜ್ಜೆ. ಇಂದು ರಾಕೆಟ್ ಉಡಾವಣೆ ಅಂದ್ರೆ ಕೌಂಟ್ಡೌನ್, ದೊಡ್ಡ ಪರದೆಗಳು, ನಿಯಂತ್ರಣ ಕೇಂದ್ರ, ನೂರಾರು ವಿಜ್ಞಾನಿಗಳು, ಕೋಟ್ಯಂತರ ಜನರ ಕಣ್ಣುಗಳು. ಆದರೆ ಭಾರತದ ಬಾಹ್ಯಾಕಾಶ ಪಯಣದ ಆರಂಭ ಅಷ್ಟು ಭವ್ಯವಾಗಿರಲಿಲ್ಲ, ಅದು ಸರಳವಾಗಿತ್ತು. ಆದರೆ ಆ ಸರಳತೆಯ ಒಳಗೆ ದೊಡ್ಡ ದೃಷ್ಟಿಯಿತ್ತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೂಲಭೂತ ಚಿಂತನೆ ಒಂದೇ. ಬಾಹ್ಯಾಕಾಶ ತಂತ್ರಜ್ಞಾನವು ಸಾಮಾನ್ಯ ಜನರ ಜೀವನಕ್ಕೆ ಉಪಯೋಗವಾಗಬೇಕು. ಹವಾಮಾನ ತಿಳಿಯಲು, ರೈತನಿಗೆ ನೆರವಾಗಲು, ದೂರದ ಹಳ್ಳಿಗಳಿಗೆ ಶಿಕ್ಷಣ ತಲುಪಿಸಲು, ವಿಪತ್ತುಗಳ ಸಮಯದಲ್ಲಿ ಮುನ್ನೆಚ್ಚರಿಕೆ ನೀಡಲು, ಮೀನುಗಾರರಿಗೆ ಮತ್ತು ವಿಮಾನಯಾನಕ್ಕೆ ನಿಖರ ಮಾಹಿತಿ ನೀಡಲು ಈ ತಂತ್ರಜ್ಞಾನ ಬಳಕೆಯಾಗಬೇಕು. ಈ ಯೋಜನೆಯ ಹಿಂದೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ದೂರದೃಷ್ಟಿಯಿತ್ತು. ಭಾರತವು ಬಾಹ್ಯಾಕಾಶವನ್ನು ವೈಭವದ ಸಾಧನವಾಗಿ ನೋಡಲಿಲ್ಲ, ಅಭಿವೃದ್ಧಿಯ ಸಾಧನವಾಗಿ ನೋಡಿತು. ಇದುವೇ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮದ ವಿಶೇಷತೆ. ಆರಂಭಿಕ ದಿನಗಳ ಬಗ್ಗೆ ಜನಪ್ರಿಯವಾಗಿ ಹೇಳಲಾಗುವ ಕೆಲ ಚಿತ್ರಣಗಳು ಇವೆ. ಕಡಿಮೆ ಸಂಪನ್ಮೂಲಗಳು, ಸರಳ ಪ್ರಯೋಗಾಲಯಗಳು, ಅಪಾರ ಉತ್ಸಾಹ. ಸೈಕಲ್ ಮೇಲೆ ಅಥವಾ ಸರಳ ವಾಹನಗಳಲ್ಲಿ ಉಪಕರಣಗಳನ್ನು ಸಾಗಿಸಿದ ಕಥೆಗಳು ಜನಮನದಲ್ಲಿ ಉಳಿದಿವೆ. ಇವುಗಳನ್ನು ನಾವು ನಿಖರ ಇತಿಹಾಸಕ್ಕಿಂತ ಹೆಚ್ಚು ಆ ಕಾಲದ ಮನೋಭಾವದ ಸಂಕೇತವಾಗಿ ನೋಡಬಹುದು. ಸಂಪನ್ಮೂಲಗಳು ಕಡಿಮೆ ಇರಬಹುದು, ಆದರೆ ಕನಸು ದೊಡ್ಡದಿರಬೇಕು. ಇದೇ ಮನೋಭಾವ ಭಾರತವನ್ನು ಮುಂದಕ್ಕೆ ಕರೆದೊಯ್ದಿತು. ರಾಕೆಟ್ಗಳತ್ತ, ಉಪಗ್ರಹಗಳತ್ತ, ಚಂದ್ರನತ್ತ, ಮಂಗಳನತ್ತ, ಹಾಗೆಯೇ ಇಂದು ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ. ಒಂದು ರಾಷ್ಟ್ರದ ವಿಜ್ಞಾನ ಪಯಣ ದೊಡ್ಡ ಕಟ್ಟಡಗಳಿಂದ ಮಾತ್ರ ಆರಂಭವಾಗುವುದಿಲ್ಲ, ಅದು ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತದೆ. ನಾವು ಕೂಡ ಮಾಡಬಹುದೇ? ಭಾರತದ ಉತ್ತರ ಸ್ಪಷ್ಟವಾಗಿತ್ತು, ಹೌದು, ನಾವು ಮಾಡಬಹುದು. ಇಂದು ರಾಕೆಟ್ ಉಡಾವಣೆ ಅಂದ್ರೆ ಕೌಂಟ್ಡೌನ್, ದೊಡ್ಡ ಪರದೆಗಳು, ನಿಯಂತ್ರಣ ಕೇಂದ್ರ, ನೂರಾರು ವಿಜ್ಞಾನಿಗಳು, ಕೋಟ್ಯಂತರ ಜನರ ಕಣ್ಣುಗಳು. ಆದರೆ ಭಾರತದ ಬಾಹ್ಯಾಕಾಶ ಪಯಣದ ಆರಂಭ ಅಷ್ಟು ಭವ್ಯವಾಗಿರಲಿಲ್ಲ, ಅದು ಸರಳವಾಗಿತ್ತು. ಆದರೆ ಆ ಸರಳತೆಯ ಒಳಗೆ ದೊಡ್ಡ ದೃಷ್ಟಿಯಿತ್ತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೂಲಭೂತ ಚಿಂತನೆ ಒಂದೇ. ಬಾಹ್ಯಾಕಾಶ ತಂತ್ರಜ್ಞಾನವು ಸಾಮಾನ್ಯ ಜನರ ಜೀವನಕ್ಕೆ ಉಪಯೋಗವಾಗಬೇಕು. ಹವಾಮಾನ ತಿಳಿಯಲು, ರೈತನಿಗೆ ನೆರವಾಗಲು, ದೂರದ ಹಳ್ಳಿಗಳಿಗೆ ಶಿಕ್ಷಣ ತಲುಪಿಸಲು, ವಿಪತ್ತುಗಳ ಸಮಯದಲ್ಲಿ ಮುನ್ನೆಚ್ಚರಿಕೆ ನೀಡಲು,
ಮೀನುಗಾರರಿಗೆ ಮತ್ತು ವಿಮಾನಯಾನಕ್ಕೆ ನಿಖರ ಮಾಹಿತಿ ನೀಡಲು ಈ ತಂತ್ರಜ್ಞಾನ ಬಳಕೆಯಾಗಬೇಕು. ಈ ಯೋಜನೆಯ ಹಿಂದೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ದೂರದೃಷ್ಟಿ ಇತ್ತು. ಭಾರತವು ಬಾಹ್ಯಾಕಾಶವನ್ನು ವೈಭವದ ಸಾಧನವಾಗಿ ನೋಡಲಿಲ್ಲ, ಅಭಿವೃದ್ಧಿಯ ಸಾಧನವಾಗಿ ನೋಡಿತು. ಇದುವೇ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮದ ವಿಶೇಷತೆ. ಆರಂಭಿಕ ದಿನಗಳ ಬಗ್ಗೆ ಜನಪ್ರಿಯವಾಗಿ ಹೇಳಲಾಗುವ ಕೆಲ ಚಿತ್ರಣಗಳು ಇವೆ. ಕಡಿಮೆ ಸಂಪನ್ಮೂಲಗಳು, ಸರಳ ಪ್ರಯೋಗಾಲಯಗಳು, ಅಪಾರ ಉತ್ಸಾಹ. ಸೈಕಲ್ ಮೇಲೆ ಅಥವಾ ಸರಳ ವಾಹನಗಳಲ್ಲಿ ಉಪಕರಣಗಳನ್ನು ಸಾಗಿಸಿದ ಕಥೆಗಳು ಜನಮನದಲ್ಲಿ ಉಳಿದಿವೆ. ಇವುಗಳನ್ನು ನಾವು ನಿಖರ ಇತಿಹಾಸಕ್ಕಿಂತ ಹೆಚ್ಚು ಆ ಕಾಲದ ಮನೋಭಾವದ ಸಂಕೇತವಾಗಿ ನೋಡಬಹುದು. ಸಂಪನ್ಮೂಲಗಳು ಕಡಿಮೆ ಇರಬಹುದು, ಆದರೆ ಕನಸು ದೊಡ್ಡದಿರಬೇಕು. ಇದೇ ಮನೋಭಾವ ಭಾರತವನ್ನು ಮುಂದಕ್ಕೆ ಕರೆದೊಯ್ದಿತು. ರಾಕೆಟ್ಗಳತ್ತ, ಉಪಗ್ರಹಗಳತ್ತ, ಚಂದ್ರನತ್ತ, ಮಂಗಳನತ್ತ, ಹಾಗೆಯೇ ಇಂದು ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ. ಒಂದು ರಾಷ್ಟ್ರದ ವಿಜ್ಞಾನ ಪಯಣ ದೊಡ್ಡ ಕಟ್ಟಡಗಳಿಂದ ಮಾತ್ರ ಆರಂಭವಾಗುವುದಿಲ್ಲ, ಅದು ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತದೆ. ನಾವು ಕೂಡ ಮಾಡಬಹುದೇ? ಭಾರತದ ಉತ್ತರ ಸ್ಪಷ್ಟವಾಗಿತ್ತು, ಹೌದು, ನಾವು ಮಾಡಬಹುದು. ಇದೀಗ ಇತಿಹಾಸದ ಪುಟಗಳನ್ನು ತಿರುವುಹಾಕಿ ನೋಡೋಣ. 1975 ಇಸ್ವಿ ಭಾರತದ ಬಾಹ್ಯಾಕಾಶ ಇತಿಹಾಸದ ಮರೆಯಲಾಗದ ವರ್ಷ. ಭಾರತದ ಮೊದಲ ಉಪಗ್ರಹ ಆರ್ಯಭಟ ಉಡಾವಣೆಯಾಯಿತು. ಆರ್ಯಭಟ ಕೇವಲ ಒಂದು ಉಪಗ್ರಹವಲ್ಲ, ಅದು ಭಾರತದ ವೈಜ್ಞಾನಿಕ ಆತ್ಮವಿಶ್ವಾಸದ ಘೋಷಣೆ. ಭಾರತದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಈ ಉಪಗ್ರಹವು ನಾವು ನಮ್ಮದೇ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ನಿರ್ಮಿಸಬಹುದು ಎಂಬುದನ್ನು ಜಗತ್ತಿಗೆ ತಿಳಿಸಿತು. ಆರ್ಯಭಟದ ಬಳಿಕ ಭಾರತದ ಉಪಗ್ರಹ ಪಯಣ ವೇಗ ಪಡೆದುಕೊಂಡಿತು. ಸಂವಹನ ಉಪಗ್ರಹಗಳು ದೂರದ ಪ್ರದೇಶಗಳಿಗೂ ಸಂಪರ್ಕ ತಲುಪಿಸಲು ಸಹಾಯ ಮಾಡಿವೆ. ದೂರ ಸಂವೇದನಾ ಉಪಗ್ರಹಗಳು ಭೂಮಿಯ ಸಂಪನ್ಮೂಲಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾದವು. ಹವಾಮಾನ ಉಪಗ್ರಹಗಳು ಮಳೆ, ಮೋಡ, ಚಂಡಮಾರುತಗಳ ಬಗ್ಗೆ ಅಮೂಲ್ಯ ಮಾಹಿತಿ ನೀಡಿದವು. ನ್ಯಾವಿಗೇಷನ್ ವ್ಯವಸ್ಥೆಗಳು ನಿಖರ ಸ್ಥಳ ಮಾಹಿತಿ ಒದಗಿಸಲು ಸಾಧ್ಯ ಮಾಡಿವೆ. ನಾವು ಮೊಬೈಲ್ನಲ್ಲಿ ನಕ್ಷೆ ನೋಡಿದಾಗ, ಹವಾಮಾನ ಮುನ್ಸೂಚನೆ ಕೇಳಿದಾಗ, ಟಿವಿ ಪ್ರಸಾರ ಸ್ವೀಕರಿಸಿದಾಗ, ಚಂಡಮಾರುತದ ಮುನ್ನೆಚ್ಚರಿಕೆ ಪಡೆದಾಗ, ಅದರ ಹಿಂದೆ ಬಾಹ್ಯಾಕಾಶ ತಂತ್ರಜ್ಞಾನದ ಪಾತ್ರ ಇದೆ. ಇದಕ್ಕೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಜನರಿಗಾಗಿ ವಿಜ್ಞಾನ ಎಂಬ ಅರ್ಥ ಪಡೆದುಕೊಳ್ಳುತ್ತದೆ. ಬಾಹ್ಯಾಕಾಶದಲ್ಲಿ ಸುತ್ತುವ ಉಪಗ್ರಹ ನೆಲದ ಮೇಲಿರುವ ಸಾಮಾನ್ಯ ನಾಗರಿಕನ ಬದುಕಿಗೆ ಸಹಾಯ ಮಾಡುತ್ತದೆ. ಇದು ಭಾರತದ ವಿಶೇಷ ಕೊಡುಗೆ. ಆರ್ಯಭಟದಿಂದ ಆರಂಭವಾದ ಈ ಪಯಣ ಮುಂದಿನ ದಶಕಗಳಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಉಡಾವಣಾ ಸಾಮರ್ಥ್ಯ, ಉಪಗ್ರಹ ನಿರ್ಮಾಣ ಮತ್ತು ಬಾಹ್ಯಾಕಾಶ ಅನ್ವೇಷಣೆಯ ದಿಕ್ಕಿನಲ್ಲಿ ಮುನ್ನಡೆಸಿತು.

ಹೀಗೆ ಮುನ್ನಡೆಯುತ್ತಾ ಈಗ 2013ಕ್ಕೆ ಬರೋಣ. 2013ರಲ್ಲಿ ಭಾರತ ಮಂಗಳಯಾನ ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ ಮೂಲಕ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿತು. ಇದು ಭಾರತದ ಮೊದಲ ಅಂತರಗ್ರಹ ಮಿಷನ್. ಮಂಗಳ ಗ್ರಹದತ್ತ ಯಾನ ಮಾಡುವುದು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತ್ಯಂತ ಸವಾಲಿನ ಕೆಲಸ. ಭೂಮಿಯಿಂದ ಮಂಗಳದವರೆಗೆ ನಿಖರ ಲೆಕ್ಕಾಚಾರ, ದೀರ್ಘ ಪ್ರಯಾಣ, ಸ್ವಯಂ ನಿಯಂತ್ರಣ, ಸರಿಯಾದ ಸಮಯದಲ್ಲಿ ಕಕ್ಷೆಗೆ ಪ್ರವೇಶ, ಈ ಎಲ್ಲವೂ ಅಸಾಧಾರಣ ನಿಖರತೆಯನ್ನು ಬೇಕಾಗುತ್ತದೆ. ಮಂಗಳಯಾನದಿಂದ ಭಾರತ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ತೋರಿಸಿತು. ಮಂಗಳದ ಮೇಲ್ಮೈ ವಾತಾವರಣ ಮತ್ತು ಅದರ ವೈಜ್ಞಾನಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಲು ಮಿಷನ್ ವಿನ್ಯಾಸಗೊಳಿಸಲಾಯಿತು. ಈ ಮಿಷನ್ ವಿಜ್ಞಾನಕ್ಕಷ್ಟೇ ಅಲ್ಲ, ದೇಶದ ಯುವಜನತೆಗೆ ದೊಡ್ಡ ಪ್ರೇರಣೆಗೂ ಕಾರಣವಾಯಿತು. ಮಂಗಳಯಾನ ನಮಗೆ ಒಂದು ವಿಷಯ ಕಲಿಸಿತು. ಬಾಹ್ಯಾಕಾಶ ಪಯಣ ಅಂದರೆ ಧೈರ್ಯ, ಶಿಸ್ತಿನ ಕೆಲಸ, ತಂಡದ ನಂಬಿಕೆ,

ಮತ್ತು ನಿಖರತೆ. ಇದರಲ್ಲಿ ಗರ್ಜನೆ ಕಡಿಮೆ ಇರಬಹುದು, ಆದರೆ ಪರಿಣಾಮ ದೊಡ್ಡದು. ಒಂದು ಶಾಲಾ ವಿದ್ಯಾರ್ಥಿ ಆ ಸಮಯದಲ್ಲಿ ಮಂಗಳಯಾನ ಬಗ್ಗೆ ಕೇಳಿ ವಿಜ್ಞಾನಿಯ ಕನಸು ಕಂಡಿರಬಹುದು. ಒಂದು ಕಾಲೇಜು ವಿದ್ಯಾರ್ಥಿ ಉಪಗ್ರಹ ವಿನ್ಯಾಸದತ್ತ ಆಕರ್ಷಿತನಾಗಿರಬಹುದು. ಒಂದು ಚಿಕ್ಕ ಹುಡುಗಿ ನಾನು ಈ ಕ್ಷೇತ್ರಕ್ಕೆ ಬರಬೇಕು ಎಂದುಕೊಂಡಿರಬಹುದು. ಇದುವೇ ವಿಜ್ಞಾನದ ನಿಜವಾದ ಜಯ. ದಿಸ್ ಡೇ ದಟ್ ಇಯರ್ ಅನ್ನೋ ಹಾಗೆ ಇದೇ ದಿನ ಆ ವರ್ಷ ಆಗಸ್ಟ್ 23ನೇ ತಾರೀಕು 2023ನೇ ಇಸ್ವಿ ಸಂಜೆಯ ಸಮಯ ಕೋಟ್ಯಂತರ ಭಾರತೀಯರ ಕಣ್ಣುಗಳು ಒಂದೇ ಸುದ್ದಿಯ ಮೇಲೆ ನೆಟ್ಟಿದ್ದವು. ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈಗೆ ನಿಧಾನವಾಗಿ ಇಳಿಯುತ್ತಿತ್ತು. ಪ್ರತಿ ಕ್ಷಣವೂ ಅಮೂಲ್ಯ. ವೇಗ ಕಡಿಮೆಯಾಗುತ್ತಿತ್ತು, ದೂರ ಕಡಿಮೆಯಾಗುತ್ತಿತ್ತು, ನಿರೀಕ್ಷೆ ಹೆಚ್ಚಾಗುತ್ತಿತ್ತು. ನಂತರ ಬಂದಿದ್ದು ಆ ಒಂದು ಅಮೂಲ್ಯವಾದ ಕ್ಷಣ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಮೇಲೆ ಮೃದುವಾಗಿ ಇಳಿಯಿತು. ಟಚ್ ಡೌನ್ ಎಂಬ ಕೂಗು ಕೇಳಿತು. ಭಾರತ ಇತಿಹಾಸ ನಿರ್ಮಿಸಿತು. ಅದು ಕೇವಲ ಯಂತ್ರದ ಇಳಿಯುವಿಕೆ ಅಲ್ಲ, ಅದು ಶ್ರಮದ ಇಳಿಯುವಿಕೆ. ಅದು ಸಾವಿರಾರು ವಿಜ್ಞಾನಿಗಳ ವರ್ಷಗಳ ಪರಿಶ್ರಮದ ಫಲ. ಅದು ದೇಶದ ವಿಶ್ವಾಸದ ಕ್ಷಣ. ಚಂದ್ರಯಾನ 3 ಯಶಸ್ಸಿನ ನಂತರ ಪ್ರಜ್ಞಾನ್ ರೋವರ್ ಲ್ಯಾಂಡರ್ನಿಂದ ಹೊರಬಂದು ಚಂದ್ರನ ಮೇಲ್ಮೈಯಲ್ಲಿ ಸಂಚರಿಸಿತು. ಚಂದ್ರನ ನೆಲದ ಮೇಲೆ ಭಾರತೀಯ ವಿಜ್ಞಾನ ನಡೆದು ಹೋದಂತೆ ಆ ಕ್ಷಣ ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ಯಾಕೆ ಮಹತ್ವದ್ದಾಗಿದೆ? ಏಕೆಂದರೆ ಅದು ವೈಜ್ಞಾನಿಕವಾಗಿ ಕುತೂಹಲಕಾರಿ ಪ್ರದೇಶ. ಅಲ್ಲಿ ಸೂರ್ಯನ ಪ್ರಕಾಶ ಕಡಿಮೆ ತಲುಪುವ ಭಾಗಗಳು ಇವೆ. ಭವಿಷ್ಯದ ಚಂದ್ರ ಅಧ್ಯಯನ, ಸಂಪನ್ಮೂಲಗಳ ಅರಿವು ಮತ್ತು ದೀರ್ಘಾವಧಿಯ ಅನ್ವೇಷಣೆಗೆ ಈ ಪ್ರದೇಶದ ಅಧ್ಯಯನ ಮಹತ್ವದ್ದಾಗಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಈ ಸಾಧನೆಯನ್ನು ನೆನಪಿಸಿಕೊಳ್ಳುವ ದಿನ. ಆದರೆ ಇದು ಕೇವಲ ಭೂತಕಾಲದ ಸ್ಮರಣೆ ಅಲ್ಲ, ಇದು ಭವಿಷ್ಯದ ಆಹ್ವಾನವೂ ಹೌದು. ಆ ದಿನ ಭಾರತದ ಪ್ರತಿಯೊಬ್ಬರೂ ಒಂದೇ ಭಾವನೆ ಅನುಭವಿಸಿದರು, ನಾವು ಮಾಡಿದ್ದೇವೆ. ಹಿರಿಯರು ಹೆಮ್ಮೆಪಟ್ಟರು, ಯುವಕರು ಪ್ರೇರಿತರಾದರು, ಮಕ್ಕಳು ಪ್ರಶ್ನೆ ಕೇಳಲು ಪ್ರಾರಂಭಿಸಿದರು. ವಿಜ್ಞಾನದ ದೊಡ್ಡ ಉದ್ದೇಶವೇ ಅದು. ಪ್ರಶ್ನೆಗಳು ಹುಟ್ಟಬೇಕು, ಕುತೂಹಲ ಬೆಳೆಯಬೇಕು, ಕನಸುಗಳು ದೊಡ್ಡದಾಗಬೇಕು. ಈ ವರ್ಷದ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ವಿಷಯ ವಿಶೇಷ ಅರ್ಥ ಹೊಂದಿದೆ. ಟುವರ್ಡ್ಸ್ ವಿಕ್ಸಿತ್ ಭಾರತ್, ಇನೋವೇಟಿಂಗ್, ಕೊಲಾಬರೇಟಿಂಗ್ ಅಂಡ್ ಅಸ್ಪೈರಿಂಗ್ ಟು ಗ್ಲೋಬಲ್ ಸ್ಪೇಸ್ ಲೀಡರ್ಶಿಪ್. ಈ ವಾಕ್ಯದಲ್ಲಿ ಮೂರು ಮುಖ್ಯ ಸ್ತಂಭಗಳಿವೆ. ಮೊದಲನೆಯದು ಇನೋವೇಟಿಂಗ್, ಅಂದರೆ ನಾವೀನ್ಯತೆ, ಹೊಸ ಪ್ರಶ್ನೆಗಳು, ಹೊಸ ಪರಿಹಾರಗಳು, ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿ ತಂತ್ರಜ್ಞಾನ, ದೇಶದ ಅಗತ್ಯಗಳಿಗೆ ತಕ್ಕ ವಿಜ್ಞಾನ. ಭಾರತಕ್ಕೆ ನಾವೀನ್ಯತೆ ಎಂದರೆ ಕೇವಲ ಹೊಸ ಯಂತ್ರವಲ್ಲ, ಅದು ಜನರ ಜೀವನ ಸುಧಾರಿಸುವ ಹೊಸದಾರಿ. ಎರಡನೆಯದು ಕೊಲಾಬರೇಟಿಂಗ್, ಅಂದರೆ ಸಹಯೋಗ. ಬಾಹ್ಯಾಕಾಶ ಕಾರ್ಯ ಒಬ್ಬ ವಿಜ್ಞಾನಿ, ಒಂದು ಸಂಸ್ಥೆ ಅಥವಾ ಒಂದು ನಗರ ಮಾಡಬಹುದಾದ ಕೆಲಸವಲ್ಲ. ವಿಜ್ಞಾನಿಗಳು, ಇಂಜಿನಿಯರ್ಗಳು, ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು, ವಿದ್ಯಾರ್ಥಿಗಳು ಮತ್ತು ಅಂತಾರಾಷ್ಟ್ರೀಯ ಸಹಭಾಗಿತ್ವಗಳು ಒಟ್ಟಾಗಿ ಬಂದಾಗ ದೊಡ್ಡ ಮಿಷನ್ಗಳು ಸಾಧ್ಯವಾಗುತ್ತವೆ. ಮೂರನೆಯದು ಅಸ್ಪೈರಿಂಗ್ ಟು ಗ್ಲೋಬಲ್ ಸ್ಪೇಸ್ ಲೀಡರ್ಶಿಪ್, ಅಂದರೆ ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ ಆಶಯ. ಭಾರತ ಈಗ ಕೇವಲ ಭಾಗವಹಿಸುವ ರಾಷ್ಟ್ರವಲ್ಲ, ಭಾರತ ದಿಕ್ಕು ತೋರಿಸುವ ರಾಷ್ಟ್ರವಾಗಲು ಮುಂದಾಗಿದೆ. ಉಪಗ್ರಹ ಅನ್ವಯಿಕೆಗಳಲ್ಲಿ, ಕಡಿಮೆ ವೆಚ್ಚದ ವಿಷನ್ಗಳಲ್ಲಿ, ವಿಶ್ವಾಸಾರ್ಹ ಉಡಾವಣೆಗಳಲ್ಲಿ, ಚಂದ್ರ ಮತ್ತು ಗ್ರಹ ಅನ್ವೇಷಣೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಬಲಪಡಿಸುತ್ತಿದೆ. ಈ ಥೀಮ್ ವಿಕಸಿತ ಭಾರತದ ದೀರ್ಘ ದೃಷ್ಟಿಗೆ ಜೋಡಿಸಲಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕೈಗಾರಿಕೆ ಮತ್ತು ಜನರ ಬದುಕಿನ ಸುಧಾರಣೆ ಒಟ್ಟಾಗಿ ಸಾಗಬೇಕು. ಬಾಹ್ಯಾಕಾಶ ತಂತ್ರಜ್ಞಾನವು ಈ ಅಭಿವೃದ್ಧಿಯ ಪ್ರಮುಖ ಸಾಧನವಾಗಬಹುದು. ಆದ್ದರಿಂದ
ಈ ವರ್ಷದ ಸಂದೇಶ ಸ್ಪಷ್ಟ. ಕನಸು ಕಾಣೋಣ, ಹೊಸತನ ತರೋಣ, ಒಟ್ಟಾಗಿ ಕೆಲಸ ಮಾಡೋಣ ಮತ್ತು ಜಗತ್ತಿಗೆ ಭಾರತೀಯ ಬಾಹ್ಯಾಕಾಶ ಶಕ್ತಿಯ ದಿಕ್ಕು ತೋರಿಸೋಣ. ಇದೀಗ ಒಂದು ವಿಶೇಷವಾದಂತಹ ಪ್ರಶ್ನೆ, ಬೆಂಗಳೂರಿಗೂ ಭಾರತದ ಬಾಹ್ಯಾಕಾಶ ಪಯಣಕ್ಕೂ ಏನು ಸಂಬಂಧ? ಸಂಬಂಧನ ಅಂತ ಕೇಳ್ತೀರಾ? ಬಹಳ ಆಳವಾದ ಸಂಬಂಧ ಇದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಕೇಂದ್ರಗಳಲ್ಲಿ ಬೆಂಗಳೂರು ಬಹಳ ವಿಶೇಷವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವಿನ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಂದರೆ ಯುಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಉಪಗ್ರಹ ನಿರ್ಮಾಣ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಕೇಂದ್ರವಾಗಿದೆ. ISTRAC ಅಂದರೆ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಮಿಷನ್ಗಳ ಸಂಪರ್ಕ ಮತ್ತು ನಿಯಂತ್ರಣದ ಭಾಗವಾಗಿದೆ. ಹಾಗೆಯೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಅನೇಕ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು, ಸ್ಪೇಸ್ ಸ್ಟಾರ್ಟ್ಅಪ್ಗಳು, ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೆ ತಂತ್ರಜ್ಞಾನ ಸಮುದಾಯವು ಭಾರತದ ಬಾಹ್ಯಾಕಾಶ ಪರಿಸರದ ಮಹತ್ವದ ಭಾಗವಾಗಿದೆ. ಇವೆಲ್ಲವೂ ನಮ್ಮ ನಗರದ ಸೈಂಟಿಫಿಕ್ ಇಕೋಸಿಸ್ಟಮ್ನ ಒಂದು ಭಾಗ. ಬೆಂಗಳೂರಂದ್ರೆ ಕೇವಲ ಟ್ರಾಫಿಕ್ ಜಾಮ್ ನೆನಪಾಗಬಹುದು. ಎಲ್ಲರೂ ಸಾಮಾನ್ಯವಾಗಿ ಏನ್ ಸಾರ್ ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಅಂತ ಒಂದ್ ಕಡೆ ಒಣಗ್ತಾ ಇದ್ರೆ, ಅದೇ ನಗರದಲ್ಲಿ ಯಾರೋ ವಿಜ್ಞಾನಿ ಮುಂದಿನ ಉಪಗ್ರಹದ ಡೇಟಾ ವಿಶ್ಲೇಷಿಸುತ್ತಿರಬಹುದು, ಯಾರೋ ಇಂಜಿನಿಯರ್ ಒಂದು ಸೆನ್ಸರ್ ಪರೀಕ್ಷಿಸುತ್ತಿರಬಹುದು, ಯಾರೋ ವಿದ್ಯಾರ್ಥಿ ತನ್ನ ಮೊದಲ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಕನಸು ಕಾಣುತ್ತಿರಬಹುದು. ಇದೇ ನಮ್ಮ ನಗರದ ವೈಶಿಷ್ಟ್ಯ. ನೆಲದ ಮೇಲೆ ನಾವು ಬ್ಯುಸಿಯಾಗಿರಬಹುದು, ಆದರೆ ನಗರದ ಕನಸುಗಳು ಮಾತ್ರ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತದೆ. ಚಂದ್ರಯಾನ 3 ಯಶಸ್ಸಿನ ಸಂದರ್ಭದಲ್ಲಿ ದೇಶದ ಗಮನ ಇಸ್ರೋ ಮತ್ತು ಅದರ ಕೇಂದ್ರಗಳತ್ತ ತಿರುಗಿತು. ಅದರಲ್ಲೂ ಬೆಂಗಳೂರು ಭಾರತದ ಬಾಹ್ಯಾಕಾಶ ಕಮಾಂಡ್ ಮತ್ತು ಸಂಶೋಧನಾ ಸಾಮರ್ಥ್ಯದ ಪ್ರಮುಖ ಕೇಂದ್ರವಾಗಿ ಮತ್ತೆ ಕಾಣಿಸಿಕೊಂಡಿತು. ಆದ್ದರಿಂದ ಬೆಂಗಳೂರಿನಿಂದ ಈ ಸಂದೇಶ ವಿಶೇಷವಾಗಿ ಕೇಳಿಸಬೇಕು, ಅಥವಾ ಬೆಂಗಳೂರಿನವರಿಗೆ ಈ ಸಂದೇಶ ವಿಶೇಷವಾಗಿ ಕೇಳಿಸಬೇಕು. ಮುಂದಿನ ಬಾಹ್ಯಾಕಾಶ ಸಾಧನೆಯಲ್ಲಿ ನಿಮ್ಮ ಪಾತ್ರವೂ ಇರಬಹುದು. ವಿಜ್ಞಾನಿಯ ಅರ್ಜಿ ಹಾಕುವ ವಿದ್ಯಾರ್ಥಿ, ಗಣಿತ ಕಲಿಯುತ್ತಿರುವ ಮಗು, ಉಪಗ್ರಹ ಡೇಟಾ ಬಳಸಿ ರೈತನಿಗೆ ಸಹಾಯ ಮಾಡುವ ಯುವಕ, ಎಲ್ಲರೂ ಈ ಪಯಣದ ಭಾಗವಾಗಬಹುದು. ಬಾಹ್ಯಾಕಾಶ ಅಂದರೆ ಬಹಳ ದೂರದ ವಿಷಯ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಬಾಹ್ಯಾಕಾಶ ನಮ್ಮ ದಿನನಿತ್ಯದ ಬದುಕಿನಲ್ಲೇ ಇದೆ. ನೀವು ಮೊಬೈಲ್ನಲ್ಲಿ ಹವಾಮಾನ ನೋಡುತ್ತೀರಾ? ಅದರ ಹಿಂದೆ ಉಪಗ್ರಹ ಮಾಹಿತಿ ಇರಬಹುದು. ನೀವು ನಕ್ಷೆಯಲ್ಲಿ ದಾರಿ ಹುಡುಕುತ್ತೀರಾ? ನ್ಯಾವಿಗೇಷನ್ ವ್ಯವಸ್ಥೆ ನಿಮಗೆ ಸಹಾಯ ಮಾಡುತ್ತೆ. ಟಿವಿ ಪ್ರಸಾರ, ದೂರ ಸಂಪರ್ಕ, ವಿಮಾನಯಾನ, ಸಮುದ್ರದಲ್ಲಿ ಮೀನುಗಾರರಿಗೆ ಮಾಹಿತಿ, ಚಂಡಮಾರುತ ಮುನ್ಸೂಚನೆ, ಪ್ರವಾಹ ನಿಗಾವಳಿ, ಕೃಷಿ ಪ್ರದೇಶಗಳ ಅಧ್ಯಯನ, ನಗರ ಯೋಜನೆ, ಅರಣ್ಯ ನಿಗಾವಳಿ, ವಿಪತ್ತು ನಿರ್ವಹಣೆ, ಇವೆಲ್ಲಕ್ಕೂ ಬಾಹ್ಯಾಕಾಶ ತಂತ್ರಜ್ಞಾನ ಸಹಾಯ ಮಾಡುತ್ತದೆ. ಅದು ರೈತನ ಹೊಲದಲ್ಲಿದೆ, ಮೀನುಗಾರನ ದೋಣಿಯಲ್ಲಿದೆ, ವಿದ್ಯಾರ್ಥಿಯ ಪುಸ್ತಕದಲ್ಲಿದೆ, ವೈದ್ಯಕೀಯ ಸೇವೆ ತಲುಪುವ ಪ್ರದೇಶಗಳಿಗೆ ಸಂಪರ್ಕ ತರುವ ವ್ಯವಸ್ಥೆಯಲ್ಲಿದೆ, ಆಡಳಿತದ ನಿರ್ಧಾರಗಳಲ್ಲಿ ಇದೆ, ನಮ್ಮ ಸುರಕ್ಷತೆಯಲ್ಲಿದೆ. ಇದಕ್ಕೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ್ದಾಗಿದೆ. ಅದು ಚಂದ್ರನತ್ತ ಹೋಗುತ್ತದೆ, ಆದರೆ ಭೂಮಿಯ ಜನರಿಗೆ ಸೇವೆ ಮಾಡುತ್ತದೆ. ಈ ಮಾತನ್ನು ಕೇಳಿ ಒಂದು ಮಗು ಕೇಳಬಹುದು, ಅಂದ್ರೆ ನಾನು ಉಪಗ್ರಹ ನೋಡದೇ ಇದ್ರೂ ಅದು ನನಗೆ ಸಹಾಯ ಮಾಡುತ್ತದೆಯಾ? ಹೌದು, ಕೆಲವೊಮ್ಮೆ ನಮ್ಮ ಬದುಕಿಗೆ ಸಹಾಯ ಮಾಡುವ ದೊಡ್ಡ ವ್ಯವಸ್ಥೆಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವು ಮೌನವಾಗಿ ಕೆಲಸ ಮಾಡುತ್ತಿರುತ್ತವೆ. ಇದೀಗ ನಮ್ಮ ಕೇಳುಗರಿಗಾಗಿ ಒಂದು ಚಿಕ್ಕ ಸ್ಪೇಸ್ ಕ್ವಿಜ್. ಮಕ್ಕಳು, ಹಿರಿಯರು ಎಲ್ಲರೂ ಮನಸ್ಸಿನಲ್ಲಿ ಉತ್ತರ ಹೇಳ್ಕೋಬೇಕು. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ಉತ್ತರ, ಆರ್ಯಭಟ. ಎರಡನೇ ಪ್ರಶ್ನೆ, ಚಂದ್ರಯಾನ 3 ಲ್ಯಾಂಡರ್ ಹೆಸರೇನು? ಉತ್ತರ, ವಿಕ್ರಮ್ ಲ್ಯಾಂಡರ್. ಪ್ರಶ್ನೆ 3, ಚಂದ್ರಯಾನ 3 ರೋವರ್ ಹೆಸರೇನು? ಪ್ರಜ್ಞಾನ್ ರೋವರ್.
ಪ್ರಶ್ನೆ ನಾಲ್ಕು, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಗಸ್ಟ್ 23ನೇ ತಾರೀಕು. ಈಗ ಒಂದು ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ, ಸಾಮಾನ್ಯವಾಗಿ ಅಂತರಿಕ್ಷದಲ್ಲಿ ಧ್ವನಿ ಕೇಳಿಸಬಹುದೇ? ಉತ್ತರ, ಇಲ್ಲ. ಧ್ವನಿ ಹರಡಲು ವಾಯು ಅಥವಾ ಬೇರೆ ಮಾಧ್ಯಮ ಬೇಕು. ಅಂತರಿಕ್ಷ ಬಹುತೇಕ ನಿರ್ವಾತ ಅಂದರೆ ವ್ಯಾಕ್ಯೂಮ್ ಇರುತ್ತೆ. ಆದ್ದರಿಂದ ಸಿನಿಮಾಗಳಲ್ಲಿ ಕೇಳುವ ದೊಡ್ಡ ಸ್ಫೋಟಕ ಧ್ವನಿ ವಿಜ್ಞಾನಾತ್ಮಕವಾಗಿ ನಿಜವಾದ ಅಂತರಿಕ್ಷದಲ್ಲಿ ಹಾಗೆ ಕೇಳಿಸುವುದಿಲ್ಲ. ಆದರೆ ಅದು ಸಿನಿಮಾದ ಅನುಭವಕ್ಕಾಗಿ ಬಳಸುವ ಕಲಾತ್ಮಕ ಸ್ವಾತಂತ್ರ್ಯ. ಇನ್ನೊಂದು ಮೋಜಿನ ವಿಚಾರ ಏನಪ್ಪಾ ಅಂದ್ರೆ, ಚಂದ್ರನ ಮೇಲೆ ನಿಮ್ಮ ತೂಕ ಭೂಮಿಯ ತೂಕಕ್ಕಿಂತ ಬಹಳ ಕಡಿಮೆ. ಆದ್ದರಿಂದ ಚಂದ್ರನ ಮೇಲೆ ನಡೆದರೆ ನಡೆಯುವ ರೀತಿ ಬೇರೆಯೇ ಆಗುತ್ತದೆ. ರೋವರ್ಗಳು, ಲ್ಯಾಂಡರ್ಗಳು ಮತ್ತು ಅಂತರಿಕ್ಷ ಯಾನಿಗಳ ಉಪಕರಣಗಳನ್ನು ವಿನ್ಯಾಸಗೊಳಿಸುವಾಗ ಇಂತಹ ಅಂಶಗಳು ಬಹಳ ಮುಖ್ಯ. ಹಾಗಿದ್ರೆ ನೀವು ನಾಲ್ಕು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಹೇಳಿದ್ರೆ ನಿಮಗೆ ವಿಶೇಷವಾದ ಅಭಿನಂದನೆಗಳು. ನೀವು ಇಂದಿನ ಬಾಹ್ಯಾಕಾಶದ ಚಾಂಪಿಯನ್ಗಳು.

ಚಂದ್ರಯಾನ 3ರ ಯಶಸ್ಸು ಭಾರತದ ಬಾಹ್ಯಾಕಾಶ ಪಯಣದಲ್ಲಿ ಅಂತ್ಯವಲ್ಲ, ಅದು ಹೊಸ ಆರಂಭ. ಮುಂದೆ ಗಗನಯಾನ ಮಾನವ ಸಹಿತ ಬಾಹ್ಯಾಕಾಶ ಯಾನದ ಕನಸನ್ನು ಹೊತ್ತಿದೆ. ವಿಜ್ಞಾನಿಗಳು, ಇಂಜಿನಿಯರ್ಗಳು, ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ಯುವಜನತೆಗೆ ಒಟ್ಟಾಗಿ ಕೆಲಸ ಮಾಡಿದಾಗ ಭಾರತ ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ ಇನ್ನಷ್ಟು ದೃಢವಾಗಿ ಸಾಗಬಹುದು. ಈ ವರ್ಷದ ಸಂದೇಶವೂ ಇದೆ. ನಾವೀನ್ಯತೆ ಬೆಳೆಸೋಣ, ಸಹಯೋಗ ಬಲಪಡಿಸೋಣ ಮತ್ತು ವಿಜ್ಞಾನವನ್ನು ಜನರ ಜೀವನ ಸುಧಾರಿಸಲು ಬಳಸೋಣ. ಆರ್ಯಭಟದಿಂದ ಆರಂಭವಾದ ಭಾರತದ ಪಯಣ ಮಂಗಳಯಾನ, ಚಂದ್ರಯಾನ 3 ಮತ್ತು ಗಗನಯಾನದವರೆಗೆ ಬಂದಿರುವುದು ಕೇವಲ ತಂತ್ರಜ್ಞಾನದ ಕಥೆಯಲ್ಲ, ಅದು ಧೈರ್ಯ, ಪರಿಶ್ರಮ, ಕುತೂಹಲ ಮತ್ತು ರಾಷ್ಟ್ರದ ವಿಶ್ವಾಸದ ಕಥೆ. ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ ಒಮ್ಮೆ ಆಕಾಶ ನೋಡಿ. ಒಂದು ನಕ್ಷತ್ರವನ್ನು ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಿ, ನನ್ನ ಮುಂದಿನ ದೊಡ್ಡ ಕನಸು ಯಾವುದು? ರಾಕೆಟ್ಗಳು ಆಕಾಶಕ್ಕೆ ಹಾರುತ್ತವೆ, ಆದರೆ ಅವು ಹಾರುವ ಮುನ್ನ ಮೊದಲು ಮಾನವನ ಮನಸ್ಸಿನಲ್ಲಿ ಹುಟ್ಟುತ್ತವೆ. ನಿಮ್ಮ ಈ ಕನಸಿಗೂ ಒಂದು ಲಾಂಚ್ ಡೇ ಇರಲಿ. ಆಕಾಶವಾಣಿಯ ಪರವಾಗಿ ಮತ್ತೊಮ್ಮೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದ ಲೇಖನ ವೇದಾ ಸುದರ್ಶನ್, ನಿರೂಪಣೆ ಮುಖೇಶ್ ವಿಎಸ್, ಕಾರ್ಯಕ್ರಮದ ನಿರ್ಮಾಣ ಮತ್ತು ನಿರ್ವಹಣೆ ರೋಸ್ಲಿಂಡ್ ಮ್ಯಾಥ್ಯೂ. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: زبانی ہند پروگرام تو خبر نیوز آن اے آر ایپ پہ
4: دستیاب.
3: اردو زبان کے پروگرام

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
2: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
2: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃಗಳೇ, ನಿಮಗೆಲ್ಲ ಈಗಾಗಲೇ ತಿಳಿದಿರೋ ಹಾಗೆ ಇವತ್ತಿಗೆ 3 ವರ್ಷದ ಹಿಂದೆ ಅಂದರೆ 2023 August 23 ಭಾರತದ ಚಂದ್ರಯಾನ 3 ಯೋಜನೆಯ ಲ್ಯಾಂಡರ್ ವಿಕ್ರಮ್ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಯಶಸ್ವಿಯಾಗಿ ಇಳಿಯಿತು. ಇದರೊಂದಿಗೆ ಭಾರತವು ಚಂದ್ರನ ಮೇಲೆ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ 4ನೇ ದೇಶ ಆಯಿತು. ಹಾಗೆಯೇ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶ ಎಂಬ

ಐತಿಹಾಸಿಕ ಸಾಧನೆಯನ್ನು ಮಾಡಿತು. ಈ ಮಹತ್ವದ ಸಾಧನೆಯನ್ನು ಸ್ಮರಿಸುವ ಸಲುವಾಗಿ ಭಾರತ ಸರ್ಕಾರ ಆಗಸ್ಟ್ ತಿಂಗಳ 23ನೇ ತಾರೀಖನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಘೋಷಿಸಿತು. ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೇನೆ ಚಿತ್ರಗೀತೆಗಳೊಂದಿಗೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಕೇಳಿ ಆಕಾಶ್ ಚಿತ್ರದ ಈ ಒಂದು ಗೀತೆಯನ್ನು ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್ ಅವರಿಂದ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇನ್ನು ಭಾರತದ ಬಾಹ್ಯಾಕಾಶ ಪಯಣವನ್ನು ನೋಡೋದಾದರೆ, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಆರಂಭ 1960ರ ದಶಕದಲ್ಲಿ ನಡೆಯಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು, ಭಾರತವು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅಭಿವೃದ್ಧಿಗೆ ಬಳಸಬೇಕು ಎಂಬ ದೂರದೃಷ್ಟಿಯನ್ನು ಹೊಂದಿದರು. ನಂತರ ಇಸ್ರೋ ಸ್ಥಾಪನೆಯಾಗಿ ಉಪಗ್ರಹ ಉಡಾವಣೆ, ದೂರ ಸಂವೇದಿ ತಂತ್ರಜ್ಞಾನ, ಹವಾಮಾನ ಮುನ್ಸೂಚನೆ, ದೂರಸಂಪರ್ಕ ಹಾಗೂ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತ ಮಹತ್ವದ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಆರಿಸಲಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರುಗಳ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ರಾಜ್ ಕೋಟಿಯವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃಗಳೇ, ಭಾರತದ ಪ್ರಮುಖ ಬಾಹ್ಯಾಕಾಶ ಸಾಧನೆಗಳನ್ನು ನೋಡೋದಾದರೆ, ಮೊದಲಿಗೆ 1975 ಭಾರತದ ಮೊದಲ ಉಪಗ್ರಹವಾದ ಆರ್ಯಭಟವನ್ನು ಉಡಾವಣೆ ಮಾಡಲಾಯಿತು. 2008 ಉಡಾವಣೆಗೊಂಡ ಚಂದ್ರಯಾನ 1 ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಅಂಶದ ಕುರಿತ ಮಹತ್ವದ ಮಾಹಿತಿಯನ್ನು ಒದಗಿಸಿದೆ. 2013 ಉಡಾವಣೆಗೊಂಡ ಮಾರ್ಸ್ ಆರ್ಬಿಟರ್ ಮಿಷನ್ ಮಂಗಳಯಾನ ಮೂಲಕ ಭಾರತ ಮಂಗಳನ ಕಕ್ಷೆಗೆ ಉಪಗ್ರಹವನ್ನು ಯಶಸ್ವಿಯಾಗಿ ಸೇರಿಸಿತು. ಆನಂತರ 2019 ಉಡಾವಣೆಗೊಂಡ ಚಂದ್ರಯಾನ 2 ಯೋಜನೆಯ ಲ್ಯಾಂಡರ್ ನಿರೀಕ್ಷಿತ ರೀತಿಯಲ್ಲಿ ಇಳಿಯಲು ಸಾಧ್ಯವಾಗದಿದ್ದರೂ, ಅದರ ಆರ್ಬಿಟರ್ ಇಂದಿಗೂ ಮಹತ್ವದ ವೈಜ್ಞಾನಿಕ ಮಾಹಿತಿಯನ್ನು ಒದಗಿಸುವಲ್ಲಿ ಸಹಾಯ ಮಾಡುತ್ತೆ. 2023 ಯಶಸ್ವಿಯಾಗಿ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ಭಾರತ ಐತಿಹಾಸಿಕ ಸಾಧನೆಯನ್ನು ಮಾಡಿತು. ಆದಿತ್ಯ L1 ಭಾರತದ ಮೊದಲ ಸೌರ ಅಧ್ಯಯನ ಮಿಷನ್ ಸೂರ್ಯನನ್ನು ಅಧ್ಯಯನ ಮಾಡಲು ಕಳುಹಿಸಲಾಯಿತು. ಇದು ಸೂರ್ಯನ ಚಟುವಟಿಕೆಗಳು ಮತ್ತು ಬಾಹ್ಯಾಕಾಶ ಹವಾಮಾನದ ಬಗ್ಗೆ ಹೆಚ್ಚಿನ ಅರಿವು ಪಡೆಯಲು ಸಹಾಯ ಮಾಡುತ್ತಿದೆ. ಬನ್ನಿ, ಗಾನಗಂಗೆಯ ಮುಂದಿನ ಗೀತೆಯನ್ನು ಕೇಳೋಣ. ಅಮೃತಧಾರೆ ಚಿತ್ರದಿಂದ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರುಗಳ ಧ್ವನಿಯಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ಮನೋಮೂರ್ತಿಯವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಮುಖ ಉದ್ದೇಶಗಳನ್ನು ನೋಡೋದಾದರೆ, ವಿದ್ಯಾರ್ಥಿಗಳು ಮತ್ತು ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದು, ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ಯುವಜನರನ್ನು ಪ್ರೋತ್ಸಾಹಿಸೋದು, ಭಾರತದ ಬಾಹ್ಯಾಕಾಶ ಸಾಧನೆಗಳನ್ನು ಜನರಿಗೆ ಪರಿಚಯಿಸೋದು, ಇಸ್ರೋ ಮತ್ತು ಭಾರತೀಯ ವಿಜ್ಞಾನಿಗಳ ಕೊಡುಗೆಗಳನ್ನು ಗೌರವಿಸೋದು, ಬಾಹ್ಯಾಕಾಶ ತಂತ್ರಜ್ಞಾನ ದೇಶದ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡುತ್ತೆ ಎಂಬುದನ್ನು ತಿಳಿಸೋದು, ಹಾಗೆಯೇ ಭವಿಷ್ಯದ ವಿಜ್ಞಾನಿಗಳು ಮತ್ತು ಬಾಹ್ಯಾಕಾಶ ಸಂಶೋಧಕರನ್ನು ರೂಪಿಸೋದು, ಇವೆಲ್ಲವೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಮುಖ ಉದ್ದೇಶಗಳು ಅಂತ ಗುರುತಿಸಬಹುದಾಗಿದೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳಿ ಗಾಳಿಪಟ ಚಿತ್ರದಿಂದ ಆದ ಈ ಒಂದು ಗೀತೆಯನ್ನು. ಚಿತ್ರ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃಗಳೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದೇಶ ನೋಡೋದಾದರೆ ಸಂದೇಶ ಏನಪ್ಪ ಅಂದರೆ, ಕನಸು ಕಾಣಿರಿ, ಪ್ರಶ್ನಿಸಿ, ವಿಜ್ಞಾನವನ್ನು ಕಲಿಯಿರಿ, ಹೊಸದನ್ನು ಆವಿಷ್ಕರಿಸಿ, ಹಾಗೆಯೇ ಭಾರತದ ಬಾಹ್ಯಾಕಾಶ ಭವಿಷ್ಯವನ್ನು ನಿರ್ಮಿಸಿ ಅಂತ. ಇದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಸಂದೇಶ. ಇದರೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.

0: ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸುನೆರೆಪಲ್
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸುನೆರೆಪಲ್ನ ಮೊದಲ ಗೀತೆಯಾಗಿ ಕೇಳಿ ರೂಪ್ ತೇರಾ ಮಸ್ತಾನ ಚಿತ್ರದಿಂದ ಇದೆ ಒಂದು ಗೀತೆಯನ್ನು ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರುಗಳ ಧ್ವನಿಯಲ್ಲಿ. ಆನಂದ್ ಬಕ್ಷಿ, ಅಸದ್ ಭೋಪಾಲಿ, ವರ್ಮಾ ಮಲ್ಲಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾ.

0: ಹರೇ ರಾಮ ಹರೇ ಕೃಷ್ಣ ಚಿತ್ರದ ಗೀತೆಯನ್ನು ಕೇಳಿದಿರಿ. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸುನೇರಪ್ಪನ ಮುಂದಿನ ಗೀತೆಯನ್ನು ಕೇಳಿ. ಸೌದಾಗರ್ ಚಿತ್ರದಿಂದ ಆಶಾ ಭೋನ್ಸ್ಲೆ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ರವೀಂದ್ರ ಜೈನ್.

0: ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರುಗಳ ಧ್ವನಿಯಲ್ಲಿ ಗೈಡ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶೈಲೇಂದ್ರ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.
1: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭೀ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಸುನೀರಪ್ಪನ್ನ ಮುಂದಿನ ಗೀತೆಯಾಗಿ ಕೇಳಿ. ಯಾದೋಂ ಕಿ ಬಾರಾ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಆಶಾ ಬೋನ್ಸ್ಲೆ ಅವರ ಧ್ವನಿಯಲ್ಲಿ, ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

0: ಇದು ಆಕಾಶವಾಣಿ. ಈಗ ಸಮಯ 11 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಆಕಾಶವಾಣಿ ಔರ್ ಆಪ್ ಸುನ್ ರಹೇ ಹೈ ಎಫ್ಎಂ ರೇನ್ಬೋ.
2: ಪ್ರಸ್ತುತ ಹೈ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111.
3: ನಮಸ್ಕಾರ, ಪೋಸ್ಟ್ ಬಾಕ್ಸ್ ನಂಬರ್ 111 ಮೇ ಮೈ ನೀಲಮ್ ಮಲ್ಕಾನಿಯಾ ಆಪ್ ಸಭೀ ಕಾ ಸ್ವಾಗತ್ ಕರ್ತಿ ಹೂ. ಸಾಥಿಯೋ, ಮನ್ ಕಿ ಆಜ್ ಹಮ್ ಇಸ್ ಕಾರ್ಯಕ್ರಮ ಮೇ ಆಪ್ಕೋ ಸುನ್ವಾ ರಹೇ ಹೈ ದೋ ಭೇಟ್ ವಾರ್ತಾಯೆ ಜೊ ಐಸೆ ವಿಷಯೋ ಪರ್ ಆಧಾರಿತ ಹೈ ಜೋ ಹಮಾರೇ ಲಿಯೆ ಆಪ್ಕೆ ಲಿಯೆ ಹಮ್ ಸಬ್ಕೆ ಲಿಯೆ ಬೇಹದ್ ಮಹತ್ವಪೂರ್ಣ ಹೈ, ಅಮೃತ್ ಸರೋವರ್ ಔರ್ ಕ್ಯಾಚ್ ದಿ ರೈನ್. ಲೇಕಿನ್ ಆಯ್ಯೆ ಸಬ್ಸೆ ಪಹಲೆ ಸುನ್ತೆ ಹೈ ಇನ್ ವಿಷಯೋ ಕೆ ಬಾರೆ ಮೇ ಮನ್ ಕಿ ಬಾತ್ ಮೇ ಮಾನನೀಯ ಪ್ರಧಾನ ಮಂತ್ರಿ ಜೀ ಕೆ ಉದ್ಗಾರ.
4: ಮೇರೇ ಪ್ಯಾರೇ ದೇಶವಾಸಿಯೋ, ಮನ್ ಕಿ ಬಾತ್ ಕೆ ಪಿಛಲೆ ಎಪಿಸೋಡ್ ಮೇ ಮೈನೆ ಆಪ್ಸೆ ಕ್ಯಾಚ್ ದಿ ರೈನ್ ಅಭಿಯಾನ್ ಕಿ ಚರ್ಚಾ ಕಿ ಥೀ. ಮೇನೆ ಆಗ್ರಹ ಕಿಯಾ ಥಾ ಸಹಜನೆ ಕೆ ಇಸ್ ಅಭಿಯಾನ ಕೋ ಜನ್ ಆಂದೋಲನ್ ಬನಾಯೆ. ಕ್ಯಾಚ್ ದ ರೇನ್ ಕಾ ಸಂದೇಶ ಬಹುತ್ ಸೀದಾ ಹೈ, ಜಹಾಂ ಬಾರಿಶ್ ಗಿರೆ, ಜಬ್ ಬಾರಿಶ್ ಗಿರೆ ಪಾನಿ ಕೋ ವಹೀ ಸಹಜಿಯೆ. ಇಸ್ಲಿಯೆ 4 ಜುಲೈ ಸೆ ದೇಶ ಭರ್ ಮೇ ಏಕ್ ವಿಶೇಷ ಅಭಿಯಾನ ಭೀ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಬಾರಿಶ್ ಕೆ ಪಾನಿ ಕೆ ಸಂಚಯನ್, ಗ್ರೌಂಡ್ ವಾಟರ್ ರಿಚಾರ್ಜ್, ಪುರಾನೆ ಜಲ ಸ್ರೋತೋ ಕೆ ಪುನರ್ಜೀವನ್ ಔರ್ ವೃಕ್ಷಾರೋಪಣ ಕೋ ನಯಿ ಗತಿ ದಿ ಜಾ ರಹಿ ಹೈ. ಮುಜೆ ಬಹುತ್ ಖುಷಿ ಹೈ ಕಿ ಗಾಂವ್ ಹೋ ಯಾ

0: ಭವಾನಿಶಂಕರ ಹಾಗೂ ಶ್ರೀ ನಾರಾಯಣ ದೇವಸ್ಥಾನದ ಪವಿತ್ರ ಪುಷ್ಕರಣಿಯ ಜಾಗವನ್ನು ಆಕ್ರಮಿಸಿ ರಸ್ತೆ ನಿರ್ಮಿಸಲಾಗಿದೆ. ಈ ರಸ್ತೆಯನ್ನು ತಕ್ಷಣವೇ ತೆರವುಗೊಳಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಾಗೆಯನ್ನು ದೇವಸ್ಥಾನಕ್ಕೆ ಹಸ್ತಾಂತರಿಸಬೇಕು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇಂದು ಕನ್ನಡದ ನಿಘಂಟು ತಜ್ಞ ಪದ್ಮಶ್ರೀ ಪುರಸ್ಕೃತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನ. ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ವೆಂಕಟಸುಬ್ಬಯ್ಯ ಅವರ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ ಎಲ್ವನ್, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 5 ಗಂಟೆ ತನಕ ನಡೆಯಲಿದೆ. ಪ್ರಸ್ತುತ ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ 28ರವರೆಗೆ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಆಯೋಜಿತವಾಗಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ನೈರುತ್ಯ ರೈಲ್ವೆ ಇಂದು ಸಂಜೆ 4:40ಕ್ಕೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಮಂಗಳೂರು ಜಂಕ್ಷನ್ಗೆ ಏಕಮುಖ ವಿಶೇಷ ರೈಲು ಸೇವೆ ಕಲ್ಪಿಸಿದೆ. ರೈಲು ನಾಳೆ ಬೆಳಗ್ಗೆ 9:30ಕ್ಕೆ ಮಂಗಳೂರು ಜಂಕ್ಷನ್ ತಲುಪಲಿದೆ. ಧಾರವಾಡ ನಗರ ಹಳೆ ಬಸ್ ನಿಲ್ದಾಣ ಸಮೀಪದ ಕಾರ್ಪೊರೇಷನ್ ಆಸ್ಪತ್ರೆಯಲ್ಲಿ ಇಂದು ಮೆಗಾ ರಕ್ತದಾನ ಶಿಬಿರ ಆಯೋಜಿತವಾಗಿದೆ. ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಹಾಗೂ ಜನಸೇವಾ ಮಂಚ್ ಆಶ್ರಯದಲ್ಲಿ ಆಯೋಜಿತ ಮೆಗಾ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ಬೆಳಗಾವಿ ನಗರದ ಕಾಕತಿ ವೇಸ್ನಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ದಾರ್ ಪ್ರೌಢಶಾಲೆಯ ರೋಬೋಟಿಕ್ ಭಾಷಾ ಹಾಗೂ ವರ್ಚುವಲ್ ಪ್ರಯೋಗಾಲಯಗಳನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಕೊಡಗು ಜಿಲ್ಲೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಹಾಗೂ ಸಮೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಪ್ರಾರ್ಥಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿನಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ ಎಐ ಕಲಿಲೇಬೇಕು, ಆಗ್ಲೇ ನಿಮಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
3: ಖಂಡಿತವಾಗ್ಲೂ, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ.
2: ಕರೆಕ್ಟ್.
3: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರಬಹುದು, ಬೌದ್ಧಿಕ ಶಕ್ತಿ ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೆಯೇ ದಿನ ಕಳೆದಂತೆ ಏನಾಯಿತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರ ಮನಸ್ಸಲ್ಲಿ ಏನಿತ್ತು ಅಂದರೆ, ಕಂಪ್ಯೂಟರ್ ಬಂದ ತಕ್ಷಣ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನು ಮಾಡ್ತಕ್ಕಂಥ ಪ್ರತಿ ಕೆಲಸನೂ ಕಂಪ್ಯೂಟರ್ ಸಹಿತವಾಗಿ, ಕಂಪ್ಯೂಟರ್ಸ್ನ ಒಂದು ಸಹಾಯದಿಂದ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆದರೆ ಈ ಬೆಳವಣಿಗೆ ಇಲ್ಲೇ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ

0: ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ ಮುಂಚೆ ಆಪರೇಷನ್ಸ್ ಅಂತಂದರೆ ಒಂದು ಈ ಚಾಕು ಕತ್ತರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನಾಯಿತು, ಕೀಹೋಲ್ ಸರ್ಜರಿ ಬಂತು.
1: ಹೌದು.
0: ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನು ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AIಯಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, AI ನಮ್ಮ ಕೆಲಸವನ್ನು ಕಸಿದುಕೊಳ್ತಾ ಇಲ್ಲ, ನಮ್ಮ ಇರುವಂತಹ ಕ್ಷಮತೆಯನ್ನು ಇನ್ನೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು.
1: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರ್ಬಹುದು ಅಥವಾ ಏನೋ ಒಂದು ನಮಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮ ಹತ್ರ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ, ಆ ಕ್ಷಮತೆ ಕ್ಷೀಣಿಸ್ತಿದೆಯಾ? ಮುಂದೆ ಹೋಗ್ತಾ ಹೋಗ್ತಾ ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗನ್ಸತ್ತಾ?
0: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡಬೇಕಾಗತ್ತೆ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಆ ಕ್ಷಮತೆ ಕಡಿಮೆ ಆಗ್ತಾ ಇದೆ. ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬೋದು ಇಲ್ಲಿ ನಾವು ಕ್ಷಮತೆಯನ್ನು ಕಳೆದುಕೊಳ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು, ಒಂದು ಅನ್ನ ಮಾಡಿ ಅದು ತಂಗಳನ್ನಾದರೂ ಸರಿ ಬಿಸಿ ಅನ್ನ ಆದರೂ ಸರಿ ಒಂದು ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ ಹಿಂಗೂ ಹಾಕಿಬಿಟ್ರೆ ಒಗ್ಗರಣೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತಿದ್ದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನು ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮಗೆ ಆಯ್ಕೆಗಳು ತೋರಿಸಿರುತ್ತೆ. ಆದರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾ ಸರಳ ಸುಲಭ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡಬೇಕು? ನನಗೆ ಒಂದು ಸಿಂಗಲ್ ಟಿಕ್ಕಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲೇ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ, ಸೊ ನನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನು ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದ್ದೀವಿ. ಹೀಗೆ
1: ಈಗ ನಾವು AIನ ಸ್ಪರ್ಧೆಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
0: ಇಲ್ಲೂ ಕೂಡ ಅಷ್ಟೇ, ಎರಡೂ ರೀತಿಯಲ್ಲೂ ನೋಡ್ಬೇಕಾಗತ್ತೆ.
1: ಓಕೆ,
0: ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AIನ ಫ್ರೆಂಡ್ ತರ ನೋಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧೆಯಾಗಿ ನೋಡೋದಕ್ಕೆ AI ಒಂದು ಕಂಪನಿ ಅಲ್ಲ, ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ. ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು AI ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದರೆ, ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ನಿಮ್ಮ ಮೊಬೈಲ್ ಫೋನನ್ನು ತೆರೆದು ನೋಡಿ, ನೀವು ಫಸ್ಟು ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದ್ರೆ ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಬೇಸಿಗೆ ಇದೆ ಚಳಿಗಾಲ ಇದೆ ಅಂತನ್ನೋದನ್ನು ನೀವು ಒಂದು ಸೆಕೆಂಡಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೋ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತಾ ಇದೆ. ಸೊ ನನ್ನ ಗಮ್ಯ ಸ್ಥಳವನ್ನು ನಾನು ಅಂದರೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಮತ್ತು ಯಾವ ರಸ್ತೆಯ ಮೂಲಕ ನಾನು ಹೋದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪ್ಬೋದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ AI ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ AIಯನ್ನು ನಾವು ನಮ್ಮ ಫ್ರೆಂಡಾಗಿ, ನಮ್ಮ ಸ್ನೇಹಿತ ಆಗಿ ಅಥವಾ ನಮ್ಮ ಸಹಾಯಾತ್ರಿಕನಾಗಿ ನಾವು ಭಾವಿಸಿದರೆ ನಮಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಭಾವಿಸಿದರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: ಎಐ ನ ಬಳಕೆ ಮಾಡೋದು ನಾವು ಮನುಷ್ಯರು, ನಮ್ಗೆ ಹೇಗೆ ಎಐ ನ ಅವಶ್ಯಕತೆ ಇದೆ ಎಐಗೆ. ನಾವಿವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರ್ಬೇಕಲ್ವಾ ಪ್ರಾಂಪ್ಟ್ ಹೆಂಗ್ ಕೊಡೋದು, ಎಐ ಕೆಲಸ ಮಾಡಬೇಕು ಅಂದ್ರೆ. ಸೊ ಬೋತ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ಅನ್ಸುತ್ತೆ.

0: ಅಲ್ವಾ?
1: ಖಂಡಿತ, ಹೌದು
0: ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ AI ತುಂಬ ಸಹಾಯ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ AI ಯಾವ ರೀತಿ ಸಹಾಯ ಮಾಡುತ್ತೆ?
1: ಇದು ನಿಜಕ್ಕೂ ತುಂಬ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದರೆ AIನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ AI ಜೊತೆಗೆ ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದ್ರೆ, ಕಾಮರ್ಸ್ ವಿಷಯವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗದಲ್ಲಿ ಇರುವಂತಹವರಾಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾನೇನೋ ನನ್ನ ಭವಿಷ್ಯವನ್ನ ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನ ಹೊಂದಿರೋರು ಆಗಿರಬಹುದು. ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ, ಇನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಅಂತಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. AI ಇಲ್ದೇನೆ ಲೆಕ್ಕಪತ್ರಗಳನ್ನ ತಯಾರಿಸೋದಾಗಿರ್ಬೋದು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ಟ್ಯಾಲಿ ಮಾಡೋದು, ತಾಳೆ ಮಾಡಿ ನೋಡ್ಬೇಕಾಗ್ತಿತ್ತು ಅಂಕಿ ಅಂಶಗಳನ್ನ ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನ ಹಿಡಿತಾ ಇತ್ತು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ. ಇವತ್ತು AI ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಎಷ್ಟು ಉಪಕಾರಿಯಾಗಿದೆ ಅಂತ ಅಂದ್ರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಹ್ಯೂಮನ್ ಎರರ್ ಇಲ್ಲದೇನೆ ತಯಾರಿಸಬಹುದಾದಂತ ಸಾಧ್ಯತೆಗಳು ಸಿಕ್ಕಿದೆ.
0: ಓಕೆ, ಸೊ ಹಾಗಾದ್ರೆ ಹಣಕಾಸು ಕ್ಷೇತ್ರದಲ್ಲಿ AI ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು
1: ಥಿಂಕಿಂಗ್
0: ಇದೆಯಾ?
1: ಇದೆ. ಯಾಕೆ ಅಂತಂದ್ರೆ ಈಗ AIನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನಣ್ಣುಡಿ ನಾವು ಕೇಳ್ತಾ ಬಂದಿದೀವಿ, ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ ಅಂತ. ನಿಜ ಅಲ್ವಾ? ಸೊ ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ AIನ ಸಿದ್ಧ ಮಾಡಿರೋದು ಕೂಡ, ಅದನ್ನ AIನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ AI ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ನ ಕೊಡೋದಿಲ್ಲ. AIಗೆ ನಾವು ಹಲವಾರು ಅಂದ್ರೆ ಅದು 100,000 ಅಲ್ಲ, ನಮಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು AIಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ AIನ ಆಧರಿಸ್ಬೇಕು, ಅವಲಂಬಿಸ್ಬೇಕು ಅಂದಾಗ ನಾವು ಕೊಡ್ತಕ್ಕಂತ ಪ್ರಾಂಪ್ಟ್ ಅದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂತ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ AI ಔಟ್ಪುಟ್ ಕೊಡುತ್ತೆ. ಅದು 100 to 100 ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನಲ್ಲಿ ತಪ್ಪಾಗುತ್ತೆ ಅಂದ್ರೆ AI ನಿಂದ ತಪ್ಪಾಗೋದು ಸಹಜ.
0: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ, ಅಂಡ್ ಒಂದ್ಸಲ AI ಇಂದ ನಮಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡಬೇಕು ಅಂಡ್ ಕ್ರಾಸ್ ಚೆಕ್ನು ಮಾಡಬೇಕಾಗತ್ತೆ ಅಲ್ಲಿ ಅಲ್ವಾ. ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ.
1: ಹೌದು,
0: ದ ಪ್ರಾಸೆಸ್ ಮೇ ಲೈಕ್ ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮ್ಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ? ಮತ್ತೆ AI ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಈಗ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ AI ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು ನೀವು ಲೆಕ್ಕಪತ್ರ ತಯಾರು ಮಾಡಬೇಕು, ಆಡಿಟಿಂಗ್ ಮಾಡಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು AI ಕಲ್ತ್ರೆ ಸಾಕು, ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡುತ್ತೆ, ಬಟ್ ನಾವು ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗಬೇಕು, ನಾವು AIನ ಕಲ್ತ್ಕೊಂಡಿರ್ಬೇಕು ಅಲ್ವಾ. ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗಬಹುದು?
1: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ, ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನು ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ್ಮೇಲೆ

0: ಎಕ್ಸೆಲ್ನ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ಲು ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯಿತು, AI ಸಹಾಯದಿಂದ ಈಗಲೂ ಕೂಡ ಅಷ್ಟೇ, ಸಮಯ ಕಡಿಮೆ ತಗೊಳ್ತಾ ಇದೆ, ಆದರೆ ನಾವು ವಹಿಸ್ತಕ್ಕಂಥ ಪರಿಶ್ರಮ ಅಷ್ಟೇ ಇದೆ.
1: ಹೌದು
0: ಅಷ್ಟೇ. ಆದರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟನ್ನು ಜನರೇಟ್ ಮಾಡೋವರೆಗೂ ಕೂಡ, ಮತ್ತು ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್, ಅಂದರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನು ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೇ ಅವಲಂಬನೆ ಆಗಿತ್ತು. ಆದರೆ ಈಗ AI ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
1: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ?
0: ಖಂಡಿತವಾಗ್ಲು.
1: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ನ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿಜೀವನ ಚೆನ್ನಾಗಿರುತ್ತೆ, ವೃತ್ತಿಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
0: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೆ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯಿತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದರೆ BCOM ಅಥವಾ BBA ಏನೊಂದು ಸ್ವಲ್ಪ ಉನ್ನತವಾಗಿ ಏನಾದರೂ ಮಾಡಬೇಕು ಅಂತಂದರೆ MBA ಅಥವಾ MCOM ಮಾಡಿದರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಆವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮಗೆ ಅಗತ್ಯವಾಗಿದೆ ಅಂತ ಅಂದರೆ, ಇವತ್ತು ನಾನು ಕೆಲಸ ಮಾಡತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಅವರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸರ್ಟಿಫಿಕೇಟಲ್ಲಿ ತೋರಿಸಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು, ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲ್ತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, AI ನಲ್ಲಿ Power BI ಅಂತ ಇದೆ, ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳು ಅಂತ ಇದೆ. ಮುಂಚೆ ERP ಸಾಫ್ಟ್ವೇರ್ ಅಷ್ಟೇ ಕಲಿತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ERPಯಲ್ಲಿ ಮುಂದುವರಿದ ಭಾಗವಾಗಿ AIನ ಆಧರಿಸಿ ತಯಾರಿಸಿದಂತಹ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನ ನಾವು ಬಳಸಬೇಕಾಗುತ್ತೆ.
1: ಹಣಕಾಸಿನ ವಿಷಯ ಅಂದ್ರೇನೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ, ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗಕ್ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ AI ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದರೂ ಚಾನ್ಸ್ ಇದೆಯಾ?
0: 100% ಚಾನ್ಸ್ ಇದೆ ಅಂತ ಹೇಳ್ಬೋದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು ನಮ್ಗೆ ಇವತ್ತು ಫೋನ್ ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ. ಈಗ ಬುದ್ಧ ಒಂದು ಮಾತು ಹೇಳಿದ್ದ, ಒಂದು ಮನೆ ಅಂದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ವ ಅಂತ ಹೇಳಿ, ಹಾಗೆ ಇವತ್ತು ಮೊಬೈಲ್ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಬೈಲ್ ಒಂದು ಸಹಾಯದಿಂದ AIನ ತರಬೇತಿಗಳನ್ನ ಪಡೆದುಕೊಳ್ಬಹುದು, ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಹೇಳಿದ ಹಾಗೆ Power BI ಅಂತ ಇದೆ, ಕ್ವಿಕ್ ಬುಕ್ಸ್ ಆನ್ಲೈನ್ ಅಂತ ಇದೆ, ಎಕ್ಸೆರೋ ಬುಕ್ಸ್ ಅಂತ ಇದೆ, ಜೋಹೋ ಬುಕ್ಸ್, ಈ ರೀತಿ ಇವೆಲ್ಲವೂ ಕಾಮರ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ಆಗಿದೆ. ಮತ್ತು ಇದರಲ್ಲಿ ನಾವು ಆನ್ಲೈನ್ ಸಹಾಯದಿಂದ ಅಥವಾ ಈಗ ದೂರ ಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ, ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆಯನ್ನ ಕಂಡಿದೆ ಅಂತ ಅಂದ್ರೆ, ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು, ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ. ಸೊ ಇದರಲ್ಲಿ ನಾವು ಒಂದೇ 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ ಬೇಡ, 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ, ಅದು ಜಾಸ್ತಿ ಆಗುತ್ತಂದ್ರೆ ಕಡೇ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನು ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನು ಕೌಶಲ್ಯಗಳನ್ನು ನಾವು ಕಲಿತ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರಲ್ಲ ಅಲ್ಲ ಅಂದ್ರೆ, ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ. ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋ

0: ಮಾಡೋದಕ್ಕೆ ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ ಮೇಘನಾ ಅವ್ರೆ?
1: ನನ್ನ ಮಟ್ಟಿಗೆ ಹೇಳೋದಾಗಿದ್ರೆ ನಾನು ಸ್ವಲ್ಪ ಕಷ್ಟ ಅನ್ಬಳ್ಸಿದ್ದು ನಿಜ. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ. ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದರೆ ಯಾಕಂದರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನು ಕರಗತ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇತ್ತು.
0: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ ಎಐ ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರೂ ಘಟನೆ ಇದೆಯಾ?
1: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೊನ್ನೆ ತಾನೇ ಅಂದರೆ ಜುಲೈ 31ರವರೆಗೂ ನಾವು ತೆರಿಗೆಯನ್ನು ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿಅಂಶಗಳನ್ನು, ನಾವು ಒಂದು ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂಥ ಖರ್ಚುಗಳನ್ನು, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲೂ ಹೇಳಬೇಕಾದ್ರೆ. ಆದರೆ AI ಬಂದು ಎಷ್ಟು ಮಟ್ಟಿಗೆ ನಮ್ಗೆ ಸಹಕಾರಿಯಾಗಿದೆ ಅಂತ ಅನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನನಗೆ ತುಂಬಾ ಹೆಮ್ಮೆ ಆಗುತ್ತೆ, ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
0: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
1: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತಂದ್ರೆ, ನಮ್ಗೆ ನಾವು ಎಷ್ಟೇ ಕಲಿತಿದ್ದೀವಿ, ಎಷ್ಟೇ ಕೌಶಲ್ಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಿದ್ದೀವಿ ಅಂತಂದ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಅವರ ಸಹಾಯ ನಮಗ್ ಬೇಕಾಗುತ್ತೆ. ಹಾಗಾಗಿ ನನಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನ ನಾನು ಕೇಳಿ ತಿಳ್ಕೊಳ್ತೀನಿ. ಅವರಿಂದಲೂ ನಾನು ಹೇಗೆ ಅವರನ್ನ ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ ನ ತಗೊಳ್ತಿರ್ತೀನಿ.
0: ಓಕೆ, ಮೇಘನಾ ಅವರೇ, ಈಗಿನ ಕಾಲದ ಅಲ್ಲ, ಈಗ BCOM ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆನಾ?
1: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು ಈಗ ಆಟೋನಮಸ್ ಅಂತ ಇರೋದು, ಆಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದರೆ ಹೊಸ ಹೊಸ ಪಠ್ಯಕ್ರಮಗಳನ್ನು ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಕ್ಕೆ. ಆದರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನು ಹೇಳಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AIನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳದೆ ಹೋದ್ರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸು, ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ಮನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸು ಈ ಥರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ, ಹಾಗಾಗಿ ಈಗಿಂದಲೇ ನೀವು ರೂಢಿಸ್ಕೊಳ್ಳೋದಕ್ಕೆ ಆರಂಭಿಸಿದರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಾವು ನಮಗಿದ್ದಂತಹ ಸವಾಲುಗಳನ್ನು ಗಮನಿಸಿದಾಗ ಇದು ತುಂಬ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಈಗ ಉಚಿತವಾಗಿ AI ಕಲಿಯೋದಿಕ್ಕೆ ಯಾವ ರೀತಿಯ ರಿಸೋರ್ಸಸ್ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದಿ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರ್ಲಿಕ್ಕಿಲ್ಲ, ಕ್ಲಾಸ್ AI ಕಲೀಲಿಕ್ಕಂತಲೇ ಕ್ಲಾಸಿಗೆ ಹೋಗ್ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ, ಅಂಡ್ ಕೆಲವರಿಗೆ ಯಾವ್ದನ್ನ ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀಯಾಗೂ ಕಲಿಯಬಹುದು. ಸೊ ನಿಮ್ಮ ಪ್ರಕಾರ ಏನಾದರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಅವ್ರು ಯಾವುದನ್ನೆಲ್ಲ ಗಣನೆಗೆ ತಗೋಬಹುದು?
1: ಹೌದು, ಏಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ ಹೌದು, ಎಲ್ಲರ ಕೈಯಲ್ಲಿ

0: ಕೂಡ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಎಂತೆಂತಹ ಬ್ರ್ಯಾಂಡ್ಗಳದ್ದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದೇ ಬ್ರ್ಯಾಂಡು ಅದಷ್ಟೇ ವೆಚ್ಚದ ಫೋನ್ಗಳನ್ನು ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದರೆ, ನಮಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದರೆ ಅಡಚಣೆ ಉಂಟಾಗೋದಿಲ್ಲ. ಆದರೆ ಅವರಿಗೆ ರೂರಲ್ ಇರೋದ್ರಿಂದ ಸೆಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ಬೋದು ಅಂತಂದರೆ, ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಕೂಡ ಉಚಿತವಾಗಿ ಕಲಿತೀವಿ ಅಂದರೆ ಆಗಲ್ಲ. ಯಾಕಂದರೆ ದ್ರೋಣಾಚಾರ್ಯರು ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನು ತಗೊಳ್ಳೇಬೇಕಾಯಿತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆಯನ್ನು ಇಟ್ಕೊಂಡು ಹೇಳೋದಾದರೆ, ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯೋ ಅಂತ ಸಾಧ್ಯತೆಗಳಿದೆ ಇದೆ. ಹೇಗೆ ಅಂದ್ರೆ, ಚಾಟ್ ಜಿಪಿಟಿ ಅಂತ ಇದೆ. ಸೊ ಚಾಟ್ ಜಿಪಿಟಿ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಗೆ ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, ಮೆಟಾ AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂಥ ಸಾಧ್ಯತೆಗಳು ಅವಕಾಶಗಳು ನಮ್ಗಿದೆ.
1: ಮೇಘನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್ ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ, ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
2: ಇದುವರೆಗೂ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಆಶಾ. ರಾಜ್ಯವ್ಯಾಪಿ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
8: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
7: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸುತ್ತಾರೆ.
8: ಹಾಗಾದ್ರೆ ಸರಿಯಾದ ನಂಬರ್?
7: ಬ್ಯಾಂಕ್ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
8: ನೀವು ಉಳಿಸಿಬಿಟ್ರಿ ಅಕ್ಕ,
7: ಕೆಲ್ಸದಿಂದಲ್ಲ.
8: ಮಾಡ್ತೀನಿ.
9: RBI ಹೇಳುತ್ತೆ,
10: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
11: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
12: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
11: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
12: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
11: ಟೋಲ್ ಫ್ರೀ 1-800-420-2233.
13: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
14: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಂಗೂ ಕೇಳಿಸ್ತು, ಎಷ್ಟು ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
1: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಪರಂಪರೆಯನ್ನು ಪಸರಿಸುವ
5: ಐತಿಹಾಸಿಕ ಸ್ಥಳಗಳ ಪರಿಚಯ
4: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
5: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
4: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
5: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಚೇತನಾ ನಾಯಕ ಕೆ ಇವರು ನಡೆಸುವ ಸಂದರ್ಶನ ಕೇಳೋಣ. ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು, ಅಪಾಯಕಾರಕ ಅಂಶಗಳು, ಹಂತಗಳು, ಚಿಕಿತ್ಸೆ ಹೀಗೆ ಹಲವಾರು ಮಹತ್ತರ ವಿಷಯಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಹಾಗೂ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ವಿಷ್ಣು ಶರ್ಮಾ ಎಂ ಅವರು. ಡಾಕ್ಟರ್, ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ನಿಮಗೆ.
8: ನಮಸ್ಕಾರ.
7: ಈಗ ನಾವು ಸಾಮಾನ್ಯ ಜನರಲ್ಲಿ ಮಾತನಾಡುವಾಗ ಕೇಳ್ತೇವೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿ. ಸೊ ಮುಖ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಅಂದ್ರೆ ಏನು, ಇದು ಹೇಗೆ ಉಂಟಾಗ್ತದೆ?
8: ತಿಳುವಳಿಕೆ ಎಂಬುದು ಜನರಿಗೆ ಬಹಳ ಮುಖ್ಯ. ಶ್ವಾಸಕೋಶ ಕ್ಯಾನ್ಸರ್ನ ಬಗ್ಗೆ ಜನರಿಗೆ ತಿಳುವಳಿಕೆ ಬಂದಲ್ಲಿ ಈ ರೋಗವನ್ನು ಹೇಗೆ ತಡೆಗಟ್ಟಬಹುದು, ಈ ರೋಗದ ಪ್ರಮುಖ ಲಕ್ಷಣಗಳು ಯಾವುವು, ರೋಗ ಬಾರದಂತೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು, ರೋಗ ಬಂದಲ್ಲಿ ರೋಗ ಲಕ್ಷಣಗಳನ್ನು ಕಂಡುಹಿಡಿದು ಬೇಗನೆ ಡಾಕ್ಟರನ್ನು ಯಾವ ರೀತಿ ಸಂಪರ್ಕಿಸಬೇಕು ಮತ್ತು ಯಾವ ರೀತಿಯ ಟ್ರೀಟ್ಮೆಂಟಿಂದಾಗಿ ಬೇಗ ಗುಣಮುಖರಾಗಬಹುದು. ಕ್ಯಾನ್ಸರ್ ಎಂಬುದು ಬಹಳ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ರೋಗ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿಯೂ ಭಾರತದಲ್ಲಿ ಗಂಡಸರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಧೂಮಪಾನ. ಧೂಮಪಾನ ಅಲ್ಲದೆ ಇತರೆ ಹಲವು ಕಾರಣಗಳಿಂದಲೂ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಬರಬಹುದು. ವಾಯುಮಾಲಿನ್ಯ, ಇಂಡಸ್ಟ್ರಿಯಲ್ ಪ್ಲೇಸಸ್ಸಲ್ಲಿ ವರ್ಕ್ ಮಾಡೋದು, ಅಥವಾ ಕೆಲವರಿಗೆ ಬಹಳ ಅಪರೂಪಕ್ಕೆ ವಂಶಪಾರಂಪರ್ಯವಾಗಿಯೂ ಕೂಡ ಕ್ಯಾನ್ಸರ್ಗಳು ಬರುವ ಚಾನ್ಸಸ್ ಇದೆ.
7: ಆರಂಭಿಕ ಕೆಲವು ಲಕ್ಷಣಗಳು ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೊ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳ ಏನೆಲ್ಲ?
8: ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಸಂಪೂರ್ಣವಾಗಿ ಗುಣಪಡಿಸುವಂಥದ್ದು, ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಗುಣಪಡಿಸಲಿಕ್ಕೆ ಕಷ್ಟ ಸಾಧ್ಯ. ಶ್ವಾಸಕೋಶದ ಕ್ಯಾನ್ಸರು ಗುಣಪಡಿಸಲು

0: ಸ್ವಲ್ಪ ಕಷ್ಟ. ಪ್ರಾಥಮಿಕ ಹಂತದಲ್ಲಿ ಈ ರೋಗವನ್ನು ಗುರುತಿಸಿದರೆ ಗುಣಪಡಿಸಬಹುದು. ಆದರೆ ಲಂಗ್ಸಿನ ಒಳಗಿರುವ ಕ್ಯಾನ್ಸರಿನ ಲಕ್ಷಣಗಳು ಇತರೆ ಶ್ವಾಸಕೋಶ ರೋಗ ಲಕ್ಷಣಗಳನ್ನೇ ಹೋಲುತ್ತವೆ. ಅದರಿಂದಾಗಿ ಹೆಚ್ಚಿನ ರೋಗಿಗಳು ಡಾಕ್ಟರ್ ಹತ್ರ ಬರುವಾಗ ತುಂಬ ಲೇಟಾಗಿರುತ್ತೆ. ಅದರಿಂದಾಗಿ ಶ್ವಾಸಕೋಶದ ಕ್ಯಾನ್ಸರಿನ ಪತ್ತೆ ಹಚ್ಚುವುದು ಆರಂಭಿಕ ಹಂತದಲ್ಲಿ ಕಷ್ಟ ಆಗುತ್ತೆ. ಯಾಕೆಂತೇಳಿದರೆ ಕ್ಯಾನ್ಸರನ್ನು ನಾವು ಹಲವು ಹಂತಗಳಲ್ಲಿ ಗುರುತಿಸ್ತೇವೆ. ಆರಂಭಿಕ ಹಂತದಲ್ಲಿ ಶ್ವಾಸಕೋಶ ಕ್ಯಾನ್ಸರನ್ನು ಗುರುತಿಸಿದರೆ ಅದಕ್ಕೆ ಪ್ರಮುಖ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಸರ್ಜರಿ, ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಈ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದುಹಾಕುವುದು. ಆದರೆ ಈ ಕ್ಯಾನ್ಸರ್ ಗಡ್ಡೆ ಬಹಳ ಬೆಳೆದಲ್ಲಿ ಅದು ದೇಹದ ಇತರ ಭಾಗದಲ್ಲಿ ಪ್ರಸರಿಸಿದರೆ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಶ್ವಾಸಕೋಶ ಕ್ಯಾನ್ಸರ್ ಆಪರೇಷನ್ ಮಾಡುವಂಥ ಹಂತದಲ್ಲಿ ನಮಗೆ ಡಯಾಗ್ನೋಸ್ ಆದರೆ ಅದರ ಚಿಕಿತ್ಸೆ ಸುಲಭ ಆಗುತ್ತೆ ಮತ್ತು ರೋಗಿಗಳು ದೀರ್ಘಕಾಲದವರೆಗೆ ಆರೋಗ್ಯವಂತರಾಗಿ ಬಾಳಬಹುದು.
1: ಈಗ ಧೂಮಪಾನ ಮಾಡದವರಿಗೂ ಕೂಡ ಈ ಒಂದು ಕ್ಯಾನ್ಸರ್ ರೋಗ ನೋಡ್ತಾ ಇದ್ದೇವೆ. ಮಾಡದವರಿಗೂ ಕೂಡ ಬರ್ತದೆಯಾ, ಮತ್ತೆ ಅನುವಂಶೀಯವಾಗಿ ಕೂಡ ಬರುವ ಲಕ್ಷಣಗಳುಂಟಾ?
0: ಶೇಕಡ 80% ಜನರಲ್ಲಿ ಧೂಮಪಾನಿಗಳಲ್ಲಿ ಕಂಡು ಬರುವಂತಹ ರೋಗ ಇದು. ಒಂದು 20-25% ಧೂಮಪಾನ ಇಲ್ಲದವರಿಗೂ ಬರಬಹುದು. ಧೂಮಪಾನ ಇಲ್ಲದವರಿಗೆ ಹೇಗೆ ಬರುತ್ತದೆ ಅಂತ ಹೇಳಿದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅಂದರೆ ಧೂಮಪಾನದಿಂದಾಗಿ ಧೂಮಪಾನ ಮಾಡುವವರಿಗೆ ಮಾತ್ರ ಅಲ್ಲ, ಧೂಮಪಾನಿಗಳು ಸೇದಿ ಬಿಟ್ಟ ಹೊಗೆ ಅದು ಇತರಿಗೂ ಕೂಡ ಬಹಳಷ್ಟು ಹಾನಿಕರ. ಇವಾಗ ಅಷ್ಟು ಧೂಮಪಾನಿಗಳಿದ್ದಾರೆ ಅಂತಂದರೆ ದೇಶದಲ್ಲಿ 50% ಜನರು ಈ ಧೂಮಪಾನಿಗಳು ಧೂಮಪಾನ ಮಾಡಿ ಬಿಟ್ಟಂಥ ಹೊಗೆಯನ್ನು ಅವರು ಉಸಿರಾಡಬೇಕಾಗುತ್ತೆ. ಅದರಿಂದ ಕೆಲವರು ಹೇಳ್ಬೋದು ನಾನು ಧೂಮಪಾನ ಮಾಡಿದ್ರೆ ನನಗೆ ಮಾತ್ರ ತೊಂದರೆ. ಖಂಡಿತ ಅಲ್ಲ, ನಿಮ್ಮ ಮನೆಯವರಿಗೆ ತೊಂದರೆ ಬರ್ಬೋದು, ನಿಮ್ಮ ಮಕ್ಕಳಿಗೂ ತೊಂದರೆ ಬರ್ಬೋದು. ಆದ್ದರಿಂದ ಧೂಮಪಾನಿಗಳ ಎಚ್ಚರ ನಿಗಾ ವಹಿಸಿ, ನಿಮ್ಮಿಂದಾಗಿ ತೊಂದರೆ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತೊಂದರೆಗಳು ಬರುತ್ತವೆ. ನಾವು ನೋಡಿದ ಪ್ರಕಾರ ಮನೆಯಲ್ಲಿ ಹೆಚ್ಚಾಗಿ ಧೂಮಪಾನ ಮಾಡುವರು ಗಂಡಸರು, ಆದರೆ ಅದರಿಂದ ತೊಂದರೆಗಳು ಬರುವುದು ಅವರ ಇತರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಬರುತ್ತೆ. ಸೊ ಧೂಮಪಾನಿಗಳು ಅಲ್ಲದವರಿಗೆ ಕ್ಯಾನ್ಸರ್ ಬರುವ ಮೇನ್ ಕಾರಣ ಅಂತ ಹೇಳಿದರೆ, ಶ್ವಾಸಕೋಶ ಕ್ಯಾನ್ಸರ್ ಬರುವ ಮೇನ್ ಕಾರಣ ಅಂದರೆ ಧೂಮಪಾನಿಗಳು ಸೇದಿ ಬಿಟ್ಟ ಹೊಗೆಯಿಂದಾಗಿ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್. ಇನ್ನೊಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಅಂದರೆ ಕಲುಷಿತ ವಾತಾವರಣದಿಂದಾಗಿ. ಈಗ ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಾಗ್ತಾ ಇದೆ, ವೆಹಿಕಲ್ಸ್ ಹೆಚ್ಚಾಗ್ತಾ ಇದೆ, ಇದರಿಂದಾಗಿ ಪೊಲ್ಯೂಷನ್ದಾಗಿ ಕೂಡ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ.
1: ಹಾಗಿದ್ರೆ ಅಂದರೆ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗುದು, ಈಗ ವಾತಾವರಣ ಕೂಡ ಈ ಒಂದು ರೋಗ ಬರಲಿಕ್ಕೆ ಕೂಡ ಅದರ ಪರಿಣಾಮ ಅಥವಾ ಪಾತ್ರ ಕೂಡ ಇದೆ ಅಂತ ಹೇಳಿ.
0: ವಾಯುಮಾಲಿನ್ಯವು ಕೂಡ
1: ಮುಖ್ಯ ಪಾತ್ರ
0: ವಹಿಸ್ತದೆ.
1: ಡಾಕ್ಟರ್, ಈಗ ಅನುವಂಶೀಯವಾಗಿ ಬರ್ತದೆ ಅಂತ ಹೇಳಿದ್ರಿ, ಸೊ ಇದಕ್ಕೆ ಸ್ಕ್ರೀನಿಂಗ್, ಅಂದ್ರೆ ಅವರ ಮನೆಯವರೇನಿದ್ದಾರೆ, ಸ್ಕ್ರೀನಿಂಗ್ ಮಾಡುವ ಅವಶ್ಯಕತೆ ಇರ್ತದೆಯಾ? ಯಾವ ಹಂತದಲ್ಲಿ, ಅಂದ್ರೆ ಎಷ್ಟು ವರ್ಷದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ?
0: ಅನುವಂಶೀಯವಾದಂತಹ ಶ್ವಾಸಕೋಶ ಕ್ಯಾನ್ಸರ್ ಬಹಳ ಕಡಿಮೆ. ಆದರೆ ಈಗ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದ್ದರೆ ಅವರ ಇತರೆ ಸದಸ್ಯರು ಧೂಮಪಾನ ಮಾಡುವುದಾದರೆ ಅವರಿಗೆ ಬರುವ ಚಾನ್ಸಸ್ ಜಾಸ್ತಿ. ಹಾಗಾಗಿ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಶ್ವಾಸಕೋಶ ಕ್ಯಾನ್ಸರ್ ಇದ್ದರೆ ಅವರ ಫ್ಯಾಮಿಲಿಯವರು ಇತರರು ಕೂಡ ಧೂಮಪಾನಿಗಳಾಗಿದ್ದಲ್ಲಿ, ಅವರು 40 ವರ್ಷದ ಮೇಲ್ಪಟ್ಟವರಾಗಿದ್ದಲ್ಲಿ ಕ್ಯಾನ್ಸರ್ ಇದೆಯಾ ಅಂತೇಳಿ ಸ್ಕ್ರೀನಿಂಗ್ ಮಾಡಿಸ್ಬೇಕಾಗುತ್ತೆ. ಸ್ಕ್ರೀನಿಂಗ್ ಯಾವ ರೀತಿ ಅಂತಂದರೆ, ಈಗ ಯಾವುದಾದ್ರೂ ಅವರಿಗೆ ಶ್ವಾಸಕೋಶದ ರೋಗ ಲಕ್ಷಣಗಳಿದ್ದರೆ ಸ್ಕ್ರೀನ್ ಮಾಡಬೇಕು, ಅಥವಾ 40 ವರ್ಷದ ಮೇಲ್ಪಟ್ಟವರು ಧೂಮಪಾನಿಗಳಾಗಿದ್ದಲ್ಲಿ ಅವರಿಗೆ ವರ್ಷಕ್ಕೆ ಒಂದು ಸಾರಿ ಸಿಟಿ ಸ್ಕ್ಯಾನಿಂಗ್, ಲೋ ಡೋಸ್ ಸಿಟಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಶ್ವಾಸಕೋಶ ಸಿಟಿ ಸ್ಕ್ಯಾನ್ ಒಂದು ಮಾಡಿ ನೋಡಿದ್ರೆ ರೋಗ ಏನಾದರೂ ಇದ್ದರೆ ಗೊತ್ತಾಗುತ್ತೆ.
1: ಮತ್ತೆ ಇದು ಶ್ವಾಸಕೋಶದ ಕ್ಯಾನ್ಸರ್ಗೆ ಪ್ರಮುಖ ಅಪಾಯಕಾರಕ ಅಂಶಗಳೇನು ಡಾಕ್ಟರ್?
0: ಮತ್ತೆ ಶೇಕಡ 80% ಜನರಲ್ಲಿ ಧೂಮಪಾನ. ಇನ್ನು ಹಳ್ಳಿಗಳಲ್ಲಿ ಒಲೆ ಉಪಯೋಗ ಮಾಡ್ತಾರೆ, ಚಿಮಣಿ ಉಪಯೋಗ ಮಾಡ್ತಾರೆ, ಅದರಿಂದ ಬಹಳಷ್ಟು ಹೊಗೆ ಧೂಳು ಇತ್ಯಾದಿಗಳು ಉತ್ಪತ್ತಿ ಆಗ, ಇದು ಕೂಡ ಒಂದು ಕಾರಣ ಆಗ್ಬೋದು. ಇನ್ನೊಂದು ಏರ್ ಪೊಲ್ಯೂಷನ್, ಅಂದರೆ ಇಂಡಸ್ಟ್ರಿಯಲೈಸೇಷನು ಮತ್ತು ವೆಹಿಕಲ್ ಎಕ್ಸಾಷನ್, ಇದರಿಂದೆಲ್ಲ ಬರುವಂತಹ ಕಲುಷಿತ ಗಾಳಿ.
1: ಶ್ವಾಸಕೋಶದ ಕ್ಯಾನ್ಸರ್ನ ವಿವಿಧ ಹಂತಗಳು ಸರಳವಾಗಿ ನಮಗೆ ವಿವರಿಸಬಹುದಾ ಶ್ರೋತೃಗಳಿಗೆ?
0: ಹೌದು, ಈಗ ಶ್ವಾಸಕೋಶ ಯಾವುದೇ ರೋಗ ಇದ್ದರೂ ಕೂಡ ಆ ರೋಗಕ್ಕೆ ಅದರದ್ದೇ ಆದ ಒಂದು ಲಕ್ಷಣ ಇರುತ್ತೆ. ಶ್ವಾಸಕೋಶ ಕ್ಯಾನ್ಸರ್ನ ಮುಖ್ಯ ಲಕ್ಷಣಗಳು ಅಂತಂದರೆ ಆಗಾಗ್ಗೆ ಬರುವ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಎದೆ ನೋವು, ಉಸಿರಾಟಕ್ಕೆ ಕಷ್ಟ ಆಗೋದು. ಆದರೆ ಈ ರೀತಿಯ ರೋಗ ಲಕ್ಷಣಗಳು ಇತರೆ ರೀತಿಯ ರೋಗಗಳಲ್ಲಿಯೂ ಕೂಡ ಬರಬಹುದು. ಈಗ ಟಿ ಬಿ ಇದ್ರೂ ಕೂಡ ಅದೇ ರೀತಿಯ ರೋಗ ಲಕ್ಷಣ ಇರುತ್ತೆ, ಅಥವಾ ಶ್ವಾಸಕೋಶ ಇತರ ರೋಗಗಳಿದ್ರೂ ಅದೇ ರೀತಿಯ ರೋಗ ಲಕ್ಷಣ ಬರುತ್ತೆ. ಅದರಿಂದ ಎಲ್ರಿಗೂ ಕೆಮ್ಮಿದ್ರೆ ಎಲ್ರಿಗೂ ಅದು ಕ್ಯಾನ್ಸರ್ ಅಂತ ತಿಳ್ಕೊಳ್ಬಾರ್ದು, ಅಥವಾ ಕಫದಲ್ಲಿ ರಕ್ತ ಇದ್ರೆ ಅದು ಕ್ಯಾನ್ಸರ್ ಅಂತ ತಿಳ್ಕೊಳ್ಬಾರ್ದು. ಯಾವುದೇ ರೀತಿಯ ಶ್ವಾಸಕೋಶದ ರೋಗ ಚಿಹ್ನೆಗಳು ಸಮಸ್ಯೆಗಳು ಇದ್ದಲ್ಲಿ ತಜ್ಞ ಡಾಕ್ಟರ್ನ ಸಂಪರ್ಕಿಸಿ ಏನು ರೋಗ ಅಂತ ಹೇಳೋದು ಪತ್ತೆ ಹಚ್ಚಬೇಕು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಜನರು ಕೆಲವೊಂದು ರೋಗ ಲಕ್ಷಣಗಳನ್ನ ಕೇರ್ ಮಾಡೋದಿಲ್ಲ, ಅದನ್ನು ಹಾಗೆ ಬಿಟ್ಟಲ್ಲಿ ರೋಗ ಉಲ್ಬಣವಾಗುತ್ತೆ. ಇದು ಶ್ವಾಸಕೋಶ ಕ್ಯಾನ್ಸರ್ ಪತ್ತೆ ಹಚ್ಚುವಾಗ ಹೆಚ್ಚಿನವರಿಗೆ

0: ಅದು ರೋಗ ಉಲ್ಬಣ ಹಂತಕ್ಕೆ ಮುಟ್ಟಿರುತ್ತೆ. ಪ್ರಥಮ ಹಂತ ಅಂತ ಹೇಳಿದರೆ ಶ್ವಾಸಕೋಶದ ಒಳಗೆ ಮಾತ್ರ ಇರೋದು, ಅದು ಸಾಧಾರಣ ಒಂದು 3 ಸೆಂಟಿಮೀಟರ್ಗಿಂತ ಕಡಿಮೆ ಸೈಜು ಮತ್ತು ಎಲ್ಲಿಗೂ ಕೂಡ ಸ್ಪ್ರೆಡ್ ಆಗಿರೋದಿಲ್ಲ. ಈ ರೀತಿ ಪ್ರಥಮ ಹಂತದಲ್ಲಿ ನಾವು ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಆದರೆ ಅದನ್ನು ಮೊದಲೇ ಹೇಳಿದಂತೆ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕ್ಬೋದು. ಆದರೆ ನಂತರದ ಹಂತಗಳಲ್ಲಿ ಇದು ಶ್ವಾಸಕೋಶ ಇತರೆ ಭಾಗಗಳಿಗೂ ಸ್ಪ್ರೆಡ್ ಆಗ್ಬೋದು, ಅಥವಾ ಲಂಗ್ಸಿನ ಸೈಡಿನಲ್ಲಿ ನೀರು ತುಂಬಿಕೊಳ್ಳಬಹುದು, ಅಥವಾ ದೇಹದ ಇತರೆ ಭಾಗಗಳಿಗೂ ಕೂಡ ಅದು ಸ್ಪ್ರೆಡ್ ಆಗ್ಬೋದು. ಒಂದು ಸಾರಿ ಈ ಶ್ವಾಸಕೋಶ ಕ್ಯಾನ್ಸರ್ ದೇಹದ ಇತರ ಭಾಗಗಳಿಗೆ ಸ್ಪ್ರೆಡ್ ಆದರೆ ಮತ್ತೆ ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ವಿದೇಶಗಳಲ್ಲೆಲ್ಲ ಟ್ರೀಟ್ಮೆಂಟು ಅಥವಾ ಇನ್ವೆಸ್ಟಿಗೇಷನ್ಸ್ ಭಾಳ ಬೇಗನೆ ಮಾಡೋದರಿಂದ ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಗುರುತಿಸೋಕೆ ತುಂಬ ಹೆಚ್ಚಿರುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ರೋಗಿಗಳು ಬರುವಾಗಲೇ ಲೇಟ್ ಆಗೋದರಿಂದ ಪ್ರಾಥಮಿಕ ಹಂತದ ಶ್ವಾಸಕೋಶ ಕ್ಯಾನ್ಸರ್ 10-15% ಜನರಲ್ಲಿ ಮಾತ್ರ, ನಮ್ಮಲ್ಲಿ ಬರುವಾಗ ಆಲ್ರೆಡಿ ಲೇಟ್ ಆಗೋದರಿಂದ 80%+ ಜನರಿಗೆ ಅದು ಆಪರೇಷನ್ ಮಾಡುವ ಸ್ಟೇಜು ದಾಟಿರುತ್ತೆ. ಅದರಿಂದ ಕ್ಯಾನ್ಸರ್ಗಳಲ್ಲೆಲ್ಲ ಅತ್ಯಂತ ತೀವ್ರತರವಾದ ಕ್ಯಾನ್ಸರ್ ಅಂತ ಹೇಳಿದರೆ ಶ್ವಾಸಕೋಶ ಕ್ಯಾನ್ಸರ್. ಯಾಕೆಂದರೆ ಒಂದು ಸಾರಿ ಶ್ವಾಸಕೋಶ ಕ್ಯಾನ್ಸರ್ ಡಯಾಗ್ನೋಸ್ ಆಗುವಾಗಲೇ ಅದು ಒಂದು ಹಂತವನ್ನು ಮೀರಿರುತ್ತೆ. ಈ ಹಂತವನ್ನು ಮೀರಿದ ಕ್ಯಾನ್ಸರ್ ಆದರೆ ಅದನ್ನು ನಮಗೆ ಮಧ್ಯದಲ್ಲಿ ಗುಣಪಡಿಸುವುದು ಕಷ್ಟ ಆಗುತ್ತೆ, ಕಂಪ್ಲೀಟಾಗಿ ಕ್ಯೂರ್ ಆಗೋದಿಲ್ಲ. ಈಗ ಪ್ರಾಥಮಿಕ ಹಂತದಲ್ಲಿ ಶ್ವಾಸಕೋಶ ರೋಗವನ್ನು ನಾವು ಪತ್ತೆ ಹಚ್ಚಿದರಲ್ಲಿ ಆಪರೇಷನ್ ಎಲ್ಲ ಮಾಡಿ ಸಕ್ಸಸ್ ಆದರೆ ಒಂದು 5-15 ವರ್ಷದವರೆಗೆ ರೋಗಿಗಳು ಗುಣವಂತರಾಗಿ ಬಾಳಬಹುದು. ಆದರೆ ಆಮೇಲೆ ಆಪರೇಷನ್ ಮಾಡೋ ಸ್ಟೇಜ್ ಇಲ್ಲದೇ ಇದ್ದರೆ ಮತ್ತೆ ಸಾಧಾರಣವಾಗಿ ಒಂದು 10-20-30% ಜನ ಮಾತ್ರ ಒಂದು 5-6 ವರ್ಷ ಉಳಿತಾರೆ, ಬಾಕಿದ್ದವರೆಲ್ಲ ರೋಗಕ್ಕೆ ತುತ್ತಾಗ್ತಾರೆ.
1: ಶುರುವಿನ ಅಂದರೆ ಆರಂಭಿಕ ಹಂತದಲ್ಲೇ ನಮಗೆ ಅದು ಚಿಹ್ನೆಗಳು ಗೊತ್ತಾಗಿ ವೈದ್ಯರನ್ನ ಸಂಪರ್ಕಿಸಿದರೆ ಹೆಚ್ಚು ಆಗುವ ಒಂದು ತೀವ್ರತೆಯನ್ನು ನಾವು ಕಡಿಮೆ ಮಾಡಲು ಸಾಧ್ಯ ಆಗ್ತದೆ. ಮುಂದೆ ಡಾಕ್ಟರ್, ಅಂದರೆ ಈಗ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಹೇಳಿ ತಿಳಿದ ನಂತರ, ಸೊ ವೈದ್ಯರನ್ನ ಸಂಪರ್ಕಿಸಿದ ನಂತರ, ಸೊ ಅವರ ಒಂದು ಚಿಕಿತ್ಸಾ ವಿಧಾನ ಹೇಗಿರ್ತದೆ?
0: ಮೊತ್ತ ಮೊದಲನೇದಾಗಿ ನಾವು ಕ್ಯಾನ್ಸರ್ ಯಾವ ಹಂತದಲ್ಲಿ, ಇದು ಕ್ಯಾನ್ಸರ್ ಅಂತೇಳಿ ನಾವು ಪತ್ತೆ ಹಚ್ಚಬೇಕು. ಯಾಕೆಂದರೆ ಮೊದಲೇ ಹೇಳಿದಂತೆ ಶ್ವಾಸಕೋಶ ಇತರೆ ರೋಗಗಳಿಗೆ ಅದೇ ರೀತಿಯ ಲಕ್ಷಣ ಇರುತ್ತೆ, ಕೆಮ್ಮು, ಕಫ, ಕಫದಲ್ಲಿ ರಕ್ತ ಅಥವಾ ಎದೆ ನೋವು ಆ ಥರ ಲಕ್ಷಣಗಳಿಂದ ಶ್ವಾಸಕೋಶ ರೋಗವನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ನಾವು ಎದೆ ದುಶ್ಚಕಿರಣ ಮಾಡ್ತೇವೆ, ಆಮೇಲೆ CT ಸ್ಕ್ಯಾನ್ ಮಾಡ್ತೇವೆ, ಅನಂತರ ಆ ಗಡ್ಡೆ ರೋಗದ ಗಡ್ಡೆ ಎಲ್ಲಿದೆ ಅಂತೇಳಿ ನೋಡಿ ಅಲ್ಲಿಂದಲೇ ನಾವು ಒಂದು ಸ್ಯಾಂಪಲ್ ತೆಗಿತೇವೆ, ಟಿಶ್ಯೂ ಸ್ಯಾಂಪಲ್ ಬಯೋಪ್ಸಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅದು ಮೂಗಿನ ಮೂಲಕ ಸಣ್ಣ ಪೈಪ್ ಹಾಕಿ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಆ ಮೂಲಕವಾಗಿ ಆ ಗಡ್ಡೆ ಇರುವಲ್ಲಿ ಹೋಗ್ಬೋದು, ಅಥವಾ CT ಸ್ಕ್ಯಾನಿಂಗ್ ಮಾಡುವಾಗ ಒಂದು ಸಣ್ಣ ಸೂಜಿ ಹಾಕಿ ಅಲ್ಲಿಂದ ನಾವು ತೆಗಿಬೋದು. ಇದನ್ನು ಬಯೋಪ್ಸಿ ಅಂತ ಹೇಳ್ತೇವೆ. ಯಾವುದೇ ದೇಹದಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಅದು ಯಾವ ರೀತಿಯದ್ದು ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ನಾವು ಬಯೋಪ್ಸಿ ಮಾಡಬೇಕಾಗುತ್ತೆ. ಸೊ ಪ್ರಮುಖವಾದ ಟೆಸ್ಟು ಅಂತ ಹೇಳಿದರೆ ಬಯೋಪ್ಸಿ, ಶ್ವಾಸಕೋಶ ಇದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತೇಳಿ. ಈಗ CT ಸ್ಕ್ಯಾನ್ ಮಾಡಿದರೆ ಅದು ಎಲ್ಲಿ ಯಾವ ರೀತಿ ಇದೆ, ಅದು ಕ್ಯಾನ್ಸರ್ ಇರಬಹುದಾ ಇಲ್ವಾ ಅಂತ ಹೇಳೋದು ನಮಗೆ ಸಾಧಾರಣ ಗೊತ್ತಾಗುತ್ತೆ. ಈ CT ಸ್ಕ್ಯಾನ್ನಲ್ಲಿ ಕ್ಯಾನ್ಸರ್ ಇರಬಹುದು ಅಂತ ಇದ್ದರೆ ಮತ್ತೆ ನಾವು ಅದನ್ನು ಬಯೋಪ್ಸಿ ಮಾಡ್ತೇವೆ. ಈ ಬಯೋಪ್ಸಿಯಲ್ಲಿ ರೋಗ ಯಾವ ರೀತಿಯದ್ದು, ಯಾವ ಸ್ಟೇಜ್ನಲ್ಲಿದೆ, ಎಲ್ಲಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳೋದು ನಮಗೆ ಸ್ಕ್ಯಾನಿಂಗು ಮತ್ತು ಬಯೋಪ್ಸಿಯಲ್ಲಿ ಗೊತ್ತಾಗುತ್ತೆ ರೋಗ ಇದೆಯಾ ಇಲ್ವಾ ಅಂತ ಹೇಳೋದು. ಪ್ರಮುಖ ಟೆಸ್ಟ್ ಅಂತ ಹೇಳಿದ್ರೆ
1: ಬಯೋಪ್ಸಿ. ನಂತರ ಅದರ ಒಂದು ಚಿಕಿತ್ಸೆ ಹೇಗಿರ್ತದೆ?
0: ಹೌದು, ಚಿಕಿತ್ಸೆ ಅಂದರೆ ಈ ರೋಗ ಯಾವ ಹಂತದಲ್ಲಿ ಇದೆ ಅಂತ ಹೇಳಿದ್ರೆ 3 ರೀತಿಯ ಚಿಕಿತ್ಸಾ ವಿಧಾನ ಇದೆ ಅಂತ ಹೇಳ್ಬೋದು. ಪ್ರಾಥಮಿಕ ಹಂತದಲ್ಲಿ ಮೊದಲೇ ಹೇಳಿದಂತೆ ನಾವು ನೋಡ್ತೇವೆ ಎಷ್ಟು ಸ್ಪ್ರೆಡ್ ಆಗಿದೆ ಏನಾಗಿದೆ ಅಂತೇಳಿ. ಈಗ ಯಾವುದೇ ರೀತಿ ಸ್ಪ್ರೆಡ್ ಆಗಿಲ್ಲ, ಆಪರೇಷನ್ ಮಾಡುವ ಸ್ಟೇಜಲ್ಲಿ ಇದ್ದರೆ ಶ್ವಾಸಕೋಶ ಕ್ಯಾನ್ಸರ್ಗೆ ಆಪರೇಷನ್, ಆ ಗಡ್ಡೆಯನ್ನು ತೆಗೆದುಹಾಕೋದು. ಆದರೆ ಮೊದಲೇ ಹೇಳಿದಂತೆ ಹೆಚ್ಚಿನ ರೋಗಿಗಳು ಆ ಸ್ಟೇಜಲ್ಲಿ ಇರುವುದಿಲ್ಲ ನಮ್ಮ ಹತ್ರ ಬರುವಾಗ. ಆ ಆರಂಭಿಕ ಹಂತ ಕಳೆದಲ್ಲಿ, ಆಪರೇಷನ್ ಮಾಡುವಂಥ ಸ್ಟೇಜ್ ಕಳೆದಲ್ಲಿ ಮತ್ತೆ ನಾವು ಅದಕ್ಕೆ ಕೀಮೊಥೆರಪಿ ಅಂದರೆ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಮತ್ತು ರೇಡಿಯೋಥೆರಪಿ ಅಂದರೆ ಕ್ಷಕಿರಣದ ಮೂಲಕವಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಎಲ್ಲೆಲ್ಲ ಗಡ್ಡೆ ಇದೆಯೋ ಅದಕ್ಕೆ ರೇಡಿಯೇಷನ್ ಥೆರಪಿ ಮಾಡಬಹುದು, ಮತ್ತು ಅದಕ್ಕೆ ಕೀಮೊಥೆರಪಿ ಮಾಡಬಹುದು. ಆದರೆ ಇದು ರೋಗವನ್ನು ಕಂಪ್ಲೀಟಾಗಿ ಗುಣಪಡಿಸುವಂತಹ ಚಿಕಿತ್ಸೆ ಅಲ್ಲ, ಆದರೆ ರೋಗದ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಮತ್ತು ರೋಗಿಗೆ ಕೆಲವು ವರ್ಷಗಳು ಜೀವನ ಮುಂದಕ್ಕೆ ತಗೊಂಡು.
1: ಈಗ ಅಂದರೆ ಚಿಕಿತ್ಸೆ ಮಾಡಿದ ನಂತರ, ಸೊ ಅದು ಜೀವನ ಪರ್ಯಂತ ಮಾಡುವ ಅವಶ್ಯಕತೆಗಳುಂಟ? ಎಷ್ಟು ಸಮಯದವರೆಗೆ ಅದು ಚಿಕಿತ್ಸೆ ಮುಂದುವರಿಯಬೇಕಾಗ್ತದೆ? ಮತ್ತು ಈ ಒಂದು ಚಿಕಿತ್ಸೆ ಮಾಡಿದ ನಂತರ ಅವರು ಮರಳಿ, ಅಂದರೆ ಮುಂಚೆ ಅವರ ಜೀವನ ಹೇಗಿತ್ತು ಅದೇ ಸ್ಥಿತಿಗೆ ಅವರು ಮರಳಿ ಬರುವ ಸಾಧ್ಯತೆಗಳು ಉಂಟ ಡಾಕ್ಟರ್?
0: ಆಪರೇಷನ್ ಮಾಡಿ ಗಡ್ಡೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದಲ್ಲಿ ಮತ್ತು ದೇಹದ ಇತರ ಭಾಗಕ್ಕೆ ಅದು ಸ್ಪ್ರೆಡ್ ಆಗದೇ ಇದ್ದರೆ ಸಾಧಾರಣ ಜೀವನ ನಡೆಸಬಹುದು. ಆ ಸ್ಟೇಜ್ ಕಳೆದು ನಾವು ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಈ ಚಿಕಿತ್ಸೆಯ ಮೂಲಕ ಮೊದಲೇ ಹೇಳಿದಂತೆ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ,
1: ತೀವ್ರತೆಯನ್ನು
0: ಸ್ವಲ್ಪ ಕಡಿಮೆ ಮಾಡಬಹುದು ಮತ್ತು ಲೈಫನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗಬಹುದು. ಎಲ್ಲ ರೋಗಗಳು ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ, ಆದರೆ ರೋಗ ಸ್ಪ್ರೆಡ್ ಆಗುವ ಸ್ಪೀಡು, ಟ್ರೀಟ್ಮೆಂಟ್ಗೆ

0: ಕೊಡುವಂತಹ ಪ್ರತಿಕ್ರಿಯೆಗಳು ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ರೋಗ ತೀವ್ರ ಥರದಲ್ಲಿ ಇದ್ದರೆ 3-6 ತಿಂಗಳವರೆಗೆ ಬದುಕಬಹುದು. ಆದರೆ ರೋಗ ಸ್ವಲ್ಪ ಮೈಲ್ಡ್ ಇದ್ದರೆ, ಟ್ರೀಟ್ಮೆಂಟ್ ಸಕ್ಸಸ್ ಆದರೆ 1 ವರ್ಷ 2 ವರ್ಷ 3 ವರ್ಷ 5 ವರ್ಷವರೆಗೆ ಹೋಗ್ಬೋದು. 8-10 ವರ್ಷ ಹೋದದ್ದು ಉಂಟು. ಆದರೆ ಹೆಚ್ಚಿನವರು 1-5 ವರ್ಷ.
1: ಹೀಗಂದರೆ ಚಿಕಿತ್ಸೆಯ ನಂತರ ರೋಗಿಗಳು ಏನೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಚಿಕಿತ್ಸೆಯ ಒಟ್ಟಿಗೆನೆ?
0: ಮೇನ್ ಅಂದರೆ ಮೊದಲೇ ಹೇಳಿದಂತೆ ಹೆಚ್ಚಿನವರು ಧೂಮಪಾನಿಗಳು, ಧೂಮಪಾನ ಚಲಿಸಲೇಬೇಕು. ಯಾಕೆಂತೇಳಿದ್ರೆ ರೋಗದ ಪತ್ತೆ ಹಚ್ಚಿದ ನಂತರವೂ ಧೂಮಪಾನ ಮಾಡ್ತಾ ಇದ್ದರೆ ರೋಗದ ತೀವ್ರತೆ ಮತ್ತಷ್ಟು ಹೆಚ್ಚು. ಇನ್ನೊಂದು, ಈ ಕೀಮೊಥೆರಪಿ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಎಲ್ಲ ಆಗ್ತಾ ಇರುವಾಗ ಬಾಡಿ ವೆಯ್ಟ್ ತುಂಬ ಲಾಸ್ ಆಗುತ್ತೆ. ಅದಕ್ಕಾಗಿ ಉತ್ತಮ ರೀತಿಯ ಆಹಾರವನ್ನು, ಪೌಷ್ಟಿಕ ಆಹಾರವನ್ನು ತಗೊಳ್ಳೋದು. ಮೂರನೆಯದ್ದು, ಈ ದೇಹದ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಆಗುತ್ತೆ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ. ಅದರಿಂದ ಸ್ವಲ್ಪ ಜನರ ಮಧ್ಯೆ ಓಡಾಡೋದು, ಅಂದರೆ ತುಂಬ ಜನ ಸೇರುವಲ್ಲಿ ಎಲ್ಲ ಹೋದರೆ ಅವರಿಗೆ ಇನ್ನೊಬ್ಬರಿಂದ ರೋಗಗಳು ಬರುವ ಚಾನ್ಸಸ್ ಕಡಿಮೆ,
1: ಸಾಂಕ್ರಾಮಿಕ ರೋಗಗಳು ಬೇಗನೆ
0: ಬರಬಹುದು. ಆದ್ದರಿಂದ ಆ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು.
1: ಡಾಕ್ಟರ್, ಈಗ ನೀವು ಮಾತನಾಡುವಾಗ ಹೇಳಿದ್ರಿ ಅಂದರೆ ಪುರುಷರಲ್ಲಿ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತದೆ ಅಂತ, ಮಹಿಳೆಯರಲ್ಲಿ ಕೂಡ ಈ ಕ್ಯಾನ್ಸರ್ ರೋಗ ಬರ್ತದೆಯಾ, ಕಾಣಿಸ್ಕೊಳ್ತದೆಯಾ?
0: ಕಾಣಿಸ್ಕೊಳ್ಳುತ್ತೆ, ಆದರೆ ಪುರುಷರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ. ಈಗೀಗ ಮಹಿಳೆಯರಲ್ಲಿ ಧೂಮಪಾನ ಹೆಚ್ಚಾಗ್ತಾ ಇದೆ, ಅದು ಬಹಳ ಕಳವರಕಾರಿಯಾದಂತಹ ಒಂದು ಅಂಶ. ಧೂಮಪಾನ ಮಾಡುವ ಮಹಿಳೆಯರಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಮಾತ್ರವಲ್ಲ, ಮೊದಲೇ ಹೇಳಿದಂತೆ ಈಗ ಮನೆಯಲ್ಲಿ ಕಟ್ಟಿಗೆ ಒಲೆ ಇತ್ಯಾದಿ ಉಪಯೋಗ ಮಾಡುವವರಲ್ಲಿ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆದರೆ ಮಹಿಳೆಯಲ್ಲಿ ಬರುವ ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಗಂಡಸರಲ್ಲಿ ಬರುವ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಈಗ ನಾನ್ ಸ್ಮೋಕರ್ಸ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಈಗ ಧೂಮಪಾನ ಮಾಡದೇ ಇದ್ದವರಲ್ಲಿ ಬರುವಂಥ ಲಂಗ್ ಕ್ಯಾನ್ಸರ್, ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದರ ಸೆಲ್ ಟೈಪ್ ಅಂತ ಹೇಳಿದ್ರೆ ಅದರ ರೋಗ ಲಕ್ಷಣ ಒಂದೇ ರೀತಿ ಇರುತ್ತೆ, ಆದರೆ ಅದರ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಇರುತ್ತೆ, ತೀವ್ರತೆ ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು 15-20 ವರ್ಷ ಮೊದಲು ಇದು ಮಹಿಳೆಯಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೆ ಈಗೀಗ ವರ್ಲ್ಡ್ ವೈಡ್ ಮಹಿಳೆಯರಲ್ಲೂ ಕೂಡ ಲಂಗ್ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಒಂದು ಬಹಳ ಕಳವಳಕಾರಿಯಾದಂತಹ ಅಂಶ. ಅದಕ್ಕೆ ಹಲವಷ್ಟು ಕಾರಣಗಳಿದೆ. ಒಂದು, ಮೊದಲೇ ಹೇಳಿದ ವಾಯುಮಾಲಿನ್ಯ. ಇನ್ನೊಂದು, ಮಹಿಳೆಯರಲ್ಲೂ ಈಗ ಹೆಚ್ಚುತ್ತಿರುವ ಧೂಮಪಾನ. ಅದರಿಂದ ಅವೇರ್ನೆಸ್ ಇಸ್ ದ ಕೀ.
1: ವಾಯುಮಾಲಿನ್ಯ ಕೂಡ ಅಂದರೆ ಈಗ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಇಂಡಸ್ಟ್ರಿ ಎಲ್ಲ ಬೆಳವಣಿಗೆ ಆದಂತೆ ಈಗ ಸಾಮಾನ್ಯ ಜನರು ಅದರಿಂದ ಹೊರಗಿರ್ತೇವೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರು ಇದರಿಂದ, ಈ ಒಂದು ಕ್ಯಾನ್ಸರ್ ರೋಗದಿಂದ ಸ್ವಲ್ಪ ದೂರ ಇರಬೇಕು, ಆದರೂ ಕೂಡ ವಾಯುಮಾಲಿನ್ಯ ಎಲ್ಲವೂ ಕೂಡ ಹತ್ತಿರವೇ ಇರ್ತದೆ. ಸೊ ಅವರ ಜೀವನ ಶೈಲಿಯನ್ನು ಅವರು ಹೇಗೆ ವೃದ್ಧಿಸ್ಕೊಳ್ಬಹುದು ಈ ರೋಗಗಳಿಂದ ದೂರ ಇರಲಿಕ್ಕೆ?
0: ಹೌದು, ಒಂದು ಅಂದರೆ ಧೂಮಪಾನ ತ್ಯಜಿಸಬಹುದು. ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂದರೆ ಧೂಮಪಾನ ಮಾಡಲೇಬಾರದು. ಧೂಮಪಾನದಿಂದ ಶ್ವಾಸಕೋಶ ಕ್ಯಾನ್ಸರ್ ಮಾತ್ರ ಅಲ್ಲ, ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಕ್ಯಾನ್ಸರ್ ಬರಬಹುದು. ಯಾಕೆಂತ ಹೇಳಿದ್ರೆ, ನಾವು ಸೇದುವ ಸಿಗರೇಟು ಅಥವಾ ಬೀಡಿ ಏನಿದೆಯೋ ಅದರಲ್ಲಿ ನೈಕೋಟಿನ್ ಅಂತ ಹೇಳುವ ವಿಷಕಾರಕ ವಸ್ತು ರಕ್ತದ ಮೂಲಕ ತಮ್ಮ ದೇಹದ ಎಲ್ಲ ಭಾಗಕ್ಕೂ ಸೇರ್ತದೆ. ಯಾವುದೇ ಅಂಗಗಳಲ್ಲಿ ಕೂಡ ಕ್ಯಾನ್ಸರ್ ಬರಬಹುದು ಧೂಮಪಾನದಿಂದ, ಶ್ವಾಸಕೋಶ ಕ್ಯಾನ್ಸರ್ ಮಾತ್ರ ಅಲ್ಲ. ಅದರಿಂದ ಧೂಮಪಾನ ಮಾಡಲೇಬಾರದು, ಅಥವಾ ಧೂಮಪಾನದ ಅಭ್ಯಾಸ ಇದ್ದವರು ಕೂಡಲೇ ತ್ಯಜಿಸಬೇಕು.
1: ಈಗ ತ್ಯಜಿಸಿದ್ರೆ ಅದರ ಪ್ರಮಾಣ ಕಡಿಮೆ ಆಗ್ತದೆ, ಅಂದರೆ ಅವರಿಗೆ ಗೊತ್ತಿಲ್ಲದ ಯಾವುದೋ ಒಂದು ವ್ಯಸನ ಅವರಿಗೆ ಅಂಟಿಕೊಂಡಿತ್ತು, ಒಂದು ಹಲವು ವರ್ಷಗಳ ಕಾಲ ಮಾಡಿ ನಂತರ ಅವರಿಗೆ ಅರಿವಾದ ನಂತರ ಅದು ತ್ಯಜಿಸಿದ್ರೆ, ಸೊ ಬರುವ ಕಾಯಿಲೆ ಏನುಂಟು ಅದರಿಂದ ದೂರ ಇರಬಹುದು?
0: ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಈಗ ಧೂಮಪಾನಿಗಳು ಸಾಧಾರಣ ಧೂಮಪಾನ ಬಿಟ್ಟು 1-20 ವರ್ಷ ಆಗಿದ್ದರೆ ಅನಂತರ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಕಡಿಮೆ. ಅತ್ಯಂತ ಹೆಚ್ಚು ಧೂಮಪಾನ ಮಾಡುವವರಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಸೊ ಡೋಸ್ ಜಾಸ್ತಿ ಆದಾಗೆ ರೋಗ ಬರುವ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಧೂಮಪಾನ ತ್ಯಜಿಸಿದಲ್ಲಿ ಆರೋಗ್ಯಕರ ಜೀವನ ಮಾಡಬಹುದು. ಮತ್ತು ಈಗ ಪೊಲ್ಯೂಷನ್ ಎಲ್ಲ ಇದ್ದಲ್ಲಿ, ಪೊಲ್ಯೂಷನ್ ಜಾಸ್ತಿ ಇದ್ದಲ್ಲಿ ಮಾಸ್ಕ್ ಉಪಯೋಗ ಮಾಡಬಹುದು. ಈಗ ಫ್ಯಾಕ್ಟ್ರಿಯಲ್ಲೆಲ್ಲ ವರ್ಕ್ ಮಾಡುವವರು ಪೊಲ್ಯೂಷನ್ ಕಡಿಮೆ ಆಗಲಿಕ್ಕೆ ಪ್ರೊಟೆಕ್ಟಿವ್ ಮಾಸ್ಕ್ ಯೂಸ್ ಮಾಡಬಹುದು. ವೆಹಿಕ್ಯುಲರ್ ಟ್ರಾಫಿಕ್ ತುಂಬ ಇದ್ದಲ್ಲಿ, ಆ ಟ್ರಾಫಿಕ್ ಕಡಿಮೆ ಇರುವ ಸಮಯದಲ್ಲಿ ನಮ್ಮ ದೈನಂದಿನ ಓಡಾಟವನ್ನು ಮಾಡಿಕೊಳ್ಬೇಕು.
1: ಆದಷ್ಟು ನಮ್ಮಲ್ಲೇ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚು ಈ ಒಂದು ರೋಗದಿಂದ ದೂರ ಆಗ್ಬೋದು ಅಂತ ಹೇಳಿ ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತದೆ. ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ನಂತರ ಅವರ ಒಂದು ಫ್ಯಾಮಿಲಿ ಏನಿದ್ದಾರೆ ಅವರಿಗೆ ಕೂಡ ಕೆಲವೊಂದು ವಿಷಯಗಳನ್ನು ಹೇಳಬೇಕಾಗ್ತದೆ. ಅಂದರೆ ಅವರು ಧೈರ್ಯವಾಗಿದ್ದರೆ ಅಥವಾ ಅವರು ಅವರ ಒಂದು ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಆಗಿರ್ತಾರೆ, ಸೊ ಅವರಿಗೆ ಏನೆಲ್ಲ ಹೇಳಲಿಕ್ಕೆ ನೀವು ಇಚ್ಛೆ ಪಡ್ತೀರಿ
0: ರೋಗದ ಬಗ್ಗೆ? ರೋಗಿಗೆ ಮತ್ತು ರೋಗಿಯ ಫ್ಯಾಮಿಲಿಗೆ ನಾವು

0: ತಿಳಿಯಿರಬೇಕು. ರೋಗದ ಬಗ್ಗೆ ಜನರಿಗೆ ನಾವು ಸ್ವಲ್ಪ ತಿಳುವಳಿಕೆ ಮೂಡಿಸೋದು. ಯಾಕೆಂತ ಹೇಳಿದರೆ ಯಾವುದೇ ರೋಗ ಇದ್ದಲ್ಲಿ ಆ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗೆ ಇದ್ದಲ್ಲಿ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಟ್ರೀಟ್ಮೆಂಟ್ ಕೂಡ ಮಾಡಬಹುದು. ಈ ರೋಗ ಯಾವುದರಿಂದ ಯಾವೆಲ್ಲ ಕಾರಣಗಳಿಂದಾಗಿ ಬರುತ್ತೆ, ಈ ರೋಗದ ಆರಂಭಿಕ ಲಕ್ಷಣಗಳು ಯಾವುವು, ಯಾವ ರೀತಿಯಾಗಿ ಈ ರೋಗವನ್ನು ಪತ್ತೆ ಹಚ್ಚಬಹುದು, ಈ ರೋಗ ಬಂದಲ್ಲಿ ಸಾಧಾರಣವಾಗಿ ಯಾವ ರೀತಿಯ ಟ್ರೀಟ್ಮೆಂಟು, ಈ ರೋಗ ಬಾರದಂತೆ ನಾವು ಯಾವೆಲ್ಲ ಮುಂಜಾಗ್ರತೆ ವಹಿಸ್ಬೋದು, ಈ ಬಗ್ಗೆ ಜನರಿಗೆ ತಿಳಿ ಹೇಳೋದು. ಎಲ್ಲ ರೀತಿಯ ಕ್ಯಾನ್ಸರ್ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಸರಿಯಾದ ಟ್ರೀಟ್ಮೆಂಟ್ ಮಾಡಿದಲ್ಲಿ ಕಂಪ್ಲೀಟಾಗಿ ಗುಣಮುಖವಾಗುತ್ತೆ, ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಗುಣಪಡಿಸಲಿಕ್ಕೆ ಕಷ್ಟ. ಈ ನಿಟ್ಟಿನಿಂದ ನೋಡುವುದಾದರೆ ಶ್ವಾಸಕೋಶ ಕ್ಯಾನ್ಸರು ಎರಡನೇ ವರ್ಗಕ್ಕೆ ಸೇರಿತ್ತು. ಯಾಕೆಂದರೆ ರೋಗಿಗಳು ಶ್ವಾಸಕೋಶ ಕ್ಯಾನ್ಸರ್ ಲಕ್ಷಣಗಳಿಂದಾಗಿ ಡಾಕ್ಟರನ್ನು ಸಂಪರ್ಕಿಸುವಾಗ ನಮ್ಮ ದೇಶದಲ್ಲಿ ಸಾಧಾರಣವಾಗಿ ತುಂಬ ಲೇಟಾಗಿರುತ್ತೆ. ಯಾಕೆಂದರೆ ಆರಂಭಿಕ ರೋಗ ಲಕ್ಷಣಗಳು ಅಂದರೆ ಕೆಮ್ಮು, ಕಫದಲ್ಲಿ ರಕ್ತ, ಎದೆನೋವು, ಉಸಿರಾಟ ತೊಂದರೆ, ಇದನ್ನು ಹೆಚ್ಚಿನ ಜನರು ನಿರ್ಲಕ್ಷಿಸುತ್ತಾರೆ. ರೋಗದ ತೀವ್ರತೆ ಹೆಚ್ಚಾದಾಗ ಮಾತ್ರ ಡಾಕ್ಟರಿಗೆ ಸಂಪರ್ಕಿಸ್ತಾರೆ. ಆವಾಗ ಈ ಶ್ವಾಸಕೋಶ ಕ್ಯಾನ್ಸರ್ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದರೆ ಅದನ್ನು ಪೂರ್ಣವಾಗಿ ಗುಣಪಡಿಸಲಿಕ್ಕೆ ಕಷ್ಟ ಸಾಧ್ಯ. ಶೇಕಡ 80-85% ಜನರು ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚುವಾಗ ತುಂಬ ಲೇಟಾಗಿರುತ್ತೆ, ಅದರಿಂದ ಇವರನ್ನು ಗುಣಪಡಿಸುವುದು ಕಷ್ಟ ಸಾಧ್ಯ. ಅದು ನಮ್ಮ ಭಾರತ ದೇಶದ ಸ್ಟ್ಯಾಟಿಸ್ಟಿಕ್ಸ್. ರೋಗಿಗಳಿಗೆ ಮತ್ತು ಮನೆಯವರಿಗೆ ಧೈರ್ಯ ಸ್ವಾಂತನ ಹೇಳಬೇಕು, ಆ ಬಗ್ಗೆ ನಿಜವನ್ನು ಕೂಡ ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಹೆಚ್ಚಿನವರಲ್ಲಿಯೂ ಟ್ರೀಟ್ಮೆಂಟ್ ಮೂಲಕ ಗುಣಪಡಿಸಲಿಕ್ಕೆ ಕಷ್ಟ. ಸೊ ಹಾಗಾಗಿ ಅನ್ಯಾಚುರಲ್ ಎಕ್ಸ್ಪೆಕ್ಟೇಷನ್ಸ್ ಇರಬಾರದು ರೋಗಿಗೆ ಮತ್ತು ರೋಗಿಯ ಫ್ಯಾಮಿಲಿಯವರಿಗೆ. ತಿಳುವಳಿಕೆಯನ್ನು ನಾವು ಕೊಡಬೇಕಾಗುತ್ತೆ.
1: ನಮ್ಮ ದೇಶದಲ್ಲಿ ಒಂದು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಏನಂತ ಹೇಳಿದರೆ, ಒಮ್ಮೆ ಕ್ಯಾನ್ಸರ್ ಬಂದರೆ ಅದು ಅದರ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಕ್ಯಾನ್ಸರ್ ಬಂತು ಅಂತಾದರೆ ಸಾವಿಗೆ ಮಾರ್ಗ ಅಂತ ಹೇಳಿ. ಈ ಮಾತು ಎಷ್ಟು ಸತ್ಯ, ಮತ್ತು ವೆಚ್ಚ ಭರಿಸಲಿಕ್ಕೆ ಈಗಿನ ಒಂದು ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳಾಗಿವೆ ಡಾಕ್ಟರ್?
0: ಕ್ಯಾನ್ಸರ್ ಅಂದರೆ ರೋಗಕ್ಕೆ ಮಾರ್ಗ ಶ್ವಾಸಕೋಶ ಕ್ಯಾನ್ಸರ್ ಬಗ್ಗೆ ನಾನು ಹೌದು ಅಂತ ಹೇಳಬೇಕಾಗುತ್ತೆ. ಬೇರೆ ಕೆಲವು ರೀತಿಯ ಕ್ಯಾನ್ಸರ್ಗಳಿವೆ, ಅದನ್ನು ಗುಣಪಡಿಸ್ಬೋದು, ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಗುಣಪಡಿಸಲಿಕ್ಕೆ ಭಾಳಷ್ಟು ಕಷ್ಟ. ಇದರಿಂದಾಗಿ ಬದುಕಿ ಉಳಿಯುವವರ ಸಂಖ್ಯೆ ಕೆಲವೇ ಕೆಲವು. ರೋಗದ ವೆಚ್ಚವನ್ನು, ಟ್ರೀಟ್ಮೆಂಟ್ ವೆಚ್ಚವನ್ನು ಭರಿಸಲು ಕಷ್ಟ ಸಾಧ್ಯ. ಈಗ ನಮ್ಮ ಗೌರ್ಮೆಂಟ್ ಕೆಲವೊಂದು ಸ್ಕೀಮ್ಗಳಿವೆ, ಆರೋಗ್ಯ ಸ್ಕೀಮ್ಗಳು, ಇದರಲ್ಲಿ ಪವರ್ಟಿ ಲೈನಿಗಿಂತ ಕೆಳಗೆ ಇದ್ದವರಿಗೆ, ಕ್ಯಾನ್ಸರ್ ಇದ್ದವರಿಗೆ ಎಲ್ಲ ಉಚಿತ ಚಿಕಿತ್ಸೆಗಳು ಲಭ್ಯ ಇದೆ. ಅದರಿಂದ ಇದರ ಪ್ರಯೋಜನಗಳನ್ನು ಜನರು ಪಡ್ಕೊಳ್ಬಹುದು.
1: ಈಗ ಕೊನೆಯದಾಗಿ ನೀವು ಒಂದು ಜನರಿಗೆ ಅಥವಾ ಶ್ರೋತೃಗಳಿಗೆ ಏನೊಂದು ಮುಖ್ಯ ಸಂದೇಶವನ್ನ ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ಈ ವರ್ಷದ ಧ್ಯೇಯವಾಕ್ಯ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಒಟ್ಟಾಗಿ ಅಂತ. ಅಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಡಬೇಕು. ಜನರಿಗೆ ಸಾಧಾರಣ ಒಂದು ಗಾದೆ ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆದರೆ ಶ್ವಾಸಕೋಶದ ಕ್ಯಾನ್ಸರು ಈ ವರ್ಗಕ್ಕೆ ಬರುವುದಿಲ್ಲ. ಈ ಸಂಕಟ ಬಾರದಂತೆ ನಾವು ಮುಂಜಾಗ್ರತೆ ವಹಿಸಬೇಕು. ಆದ್ದರಿಂದ ಶ್ರೋತೃಗಳೇ, ನಿಮ್ಮಲ್ಲಿ ಯಾರಾದರೂ ಧೂಮಪಾನಿಗಳಿದ್ದಲ್ಲಿ, ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಧೂಮಪಾನಿಗಳಿದ್ದಲ್ಲಿ ದಯವಿಟ್ಟು ಅವರಿಗೆ ಹೇಳಿ, ಎಲ್ಲ ರೀತಿಯ ಕ್ಯಾನ್ಸರಿಗೂ ಮುಖ್ಯ ಕಾರಣ ಅಂತಂದರೆ ಧೂಮಪಾನ. ಕ್ಯಾನ್ಸರಿಗೆ ಮಾತ್ರವಲ್ಲ, ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಧೂಮಪಾನ. ಅದು ಶ್ವಾಸಕೋಶ ತೊಂದರೆ ಇರ್ಬೋದು, ಹೃದಯದ ತೊಂದರೆ ಇರ್ಬೋದು, ಮೆದುಳಿನ ತೊಂದರೆ ಇರ್ಬೋದು, ಅಥವಾ ದೇಹದ ಇತರ ಭಾಗಗಳಿಗೆ ಬರುವಂಥ ತೊಂದರೆಗಳಿರ್ಬೋದು. ಯಾಕೆಂದರೆ ಧೂಮಪಾನ ಮಾಡಿದಲ್ಲಿ ದೇಹದಲ್ಲಿ ಯಾವುದೇ ಮೊದಲೇ ಹೇಳಿದಂಥ ಯಾವುದೇ ಭಾಗದಲ್ಲಿಯೂ ಕೂಡ ಕ್ಯಾನ್ಸರ್ ಬರ್ಬೋದು, ಮತ್ತು ಅದು ರಕ್ತನಾಳವನ್ನು ತೊಂದರೆಗೆ ಒಳಪಡಿಸುತ್ತೆ. ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗಿ ಹಾರ್ಟ್ ಅಟ್ಯಾಕ್ ಬರುವುದು ಅಥವಾ ಪಾರ್ಶ್ವವಾಯು ಬರುವುದು ಇತ್ಯಾದಿ ಹಲವಾರು ರೀತಿಯ ತೊಂದರೆಗಳು ಬರುತ್ತೆ. ಅದರಿಂದ

0: ದಯವಿಟ್ಟು ನೀವು ಧೂಮಪಾನ ಮತ್ತು ಯಾವುದೇ ರೀತಿಯ ತಂಬಾಕಿನ ಉತ್ಪನ್ನಗಳಿಂದ ದೂರವಿದ್ದಲ್ಲಿ ನೀವು ಕ್ಯಾನ್ಸರ್ ಅಂತ ಹೇಳುವ ಮಹಾಮಾರಿಗೆ ಹೆದರಬೇಕಾದ ಅಗತ್ಯ ಬರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮದ ನಂತರ ಎಲ್ಲರೂ ಅರ್ಥೈಸಿಕೊಳ್ಳಬೇಕಾದ ಮುಖ್ಯ ವಿಷಯ ಅಂತ ಹೇಳಿದರೆ ಧೂಮಪಾನಿಗಳು ಆದಷ್ಟು ಯಾವುದೇ ರೀತಿಯ ತಂಬಾಕು ಧೂಮಪಾನದಿಂದ ದೂರ ಇದ್ದರೆ ಅವರಿಗೂ ಒಳಿತು, ಧೂಮಪಾನ ಮಾಡದವರಿಗೂ ಕೂಡ ಒಳಿತು. ಮತ್ತೆ ರೋಗದ ಲಕ್ಷಣಗಳು, ಅದರ ಚಿಕಿತ್ಸೆ, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಶ್ರೋತೃಗಳಿಗೆ ಮಾಹಿತಿಯನ್ನು ನೀಡಿದಿರಿ. ನಿಮಗೆ ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ಇದುವರೆಗೆ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಚೇತನಾ ನಾಯಕಕ್ಕೆ ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಕೇಳಿ. ವಿಕಸಿತ ಭಾರತ ಜಿರಾಮ್ ಜಿ, ಈ ಯೋಜನೆ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ.
7: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಮರು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿರಾಮ್ ಜಿ ಯೋಜನೆಯನ್ನ ಜಾರಿಗೆ ತಂದಿದೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರ ಶ್ರೇಯೋಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರುವುದು ಆಗಿದೆ. ಗ್ರಾಮೀಣ ಭಾಗದಲ್ಲಿ ವಲಸೆ ಪ್ರವೃತ್ತಿಯನ್ನು ತಡೆಗಟ್ಟುವುದು, ಜೊತೆಗೆ ಕೃಷಿಯಲ್ಲಿ ನಿರತರಾದಂತಹ ಜನರು ಕೃಷಿ ಮುಗಿದ ನಂತರ ನಿರುದ್ಯೋಗದ ಸಮಸ್ಯೆ ಕಾಡಬಾರದು, ಉದ್ಯೋಗದ ಖಾತರಿಯನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವುದರ ಜೊತೆಗೆ ಕೆಲಸದ ಅವಧಿಯನ್ನು ಗ್ಯಾರಂಟಿಗೊಳಿಸುವ ಯೋಜನೆ ಇದಾಗಿದೆ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅತಿದೊಡ್ಡ ಬದಲಾವಣೆಯನ್ನು ತಂದಿದ್ದು, ಈ ಯೋಜನೆಯನ್ನ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅಂತ ಮರು ನಾಮಕರಣ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪ್ರಚಲಿತವಿರುವಂತಹ ಯೋಜನೆ ಎಂ ನರೇಗಾ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯಡಿಯು ಅದು 100 ದಿನಗಳ ಬದಲಾಗಿ 125 ದಿನಗಳಿಗೆ ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಇಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರುವಂತಹ ಹೊಸ ಬದಲಾವಣೆಯನ್ನು ಕೂಡ ನಾವು ಕಾಣಬಹುದು. ಈ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ಸಂಸತ್ತು ಇತ್ತೀಚೆಗೆ ಡಿಸೆಂಬರ್ 2025ರಲ್ಲಿ ಅಂಗೀಕಾರವನ್ನು ಮಾಡಿದೆ. ಈ ಮಸೂದೆಯು ದೇಶದ ಗ್ರಾಮೀಣ ಜನರ ಉದ್ಯೋಗದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ತರಬಹುದು ಎಂಬಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾವೆ. ಈ ಜಿರಾಮ್ಜಿ ಯೋಜನೆಯು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಎಂಬ ಈ ಯೋಜನೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡ್ಕೋಬಹುದು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 20 ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ಒಂದು ಯೋಜನೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಅನುಮೋದನೆಗೊಂಡ ಬಳಿಕ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತದೆ. ಮಹಿಳೆ ಹಾಗೂ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲರಿಗೂ ಏಕರೂಪದ ವೇತನವನ್ನು ಈ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ಒಂದು ಕೂಲಿಕಾರರಿಗೆ ಅಥವಾ ಗ್ರಾಮೀಣ ಜನರು ಈ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಫಲಾನುಭವಿಗಳು.

ಕೃಷಿ ಕೆಲಸಗಳು ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರಗಳು ಆ ಒಂದು ಸೀಸನ್ನಲ್ಲಿ ಅಥವಾ ಒಂದು ಋತುಮಾನಕ್ಕೆ ಸಂಬಂಧಪಟ್ಟಂತೆ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಸ್ಥಗಿತಗೊಳಿಸಬಹುದು. ಅಂತಂದರೆ ಕೃಷಿ ಕೆಲಸಗಳು ಮುಗಿದ ನಂತರ ರೈತ ಬಾಂಧವರು ಬಿಡುವಿನ ಸಮಯದಲ್ಲಿ ಮತ್ತೆ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇದೆ. ಈ ಯೋಜನೆಯಡಿಯಲ್ಲಿ ತಾವು ಕೆಲಸಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಕೂಲಿ ಕೆಲಸಗಾರರು ಅಥವಾ ಗ್ರಾಮೀಣ ಭಾಗದಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಅಕೌಂಟ್ ಖಾತೆಗೆ ಕೂಲಿ ಹಣವನ್ನು ಪಾವತಿ ಮಾಡಲಾಗ್ತಾ ಇದೆ. ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮುಖ್ಯವಾಗಿ ವಂಚನೆ ಪ್ರಯತ್ನ ಜೊತೆಗೆ ಅನಧಿಕೃತ ಹಾಜರಾತಿಗಳಿಗೆ ವೇತನವನ್ನು ಪಾವತಿ ಮಾಡುವಂತಹ ಒಂದು ಪ್ರಕರಣಗಳನ್ನು ತಡೆಗಟ್ಟಬೇಕು ಎಂಬಂತಹ ಒಂದು ದೃಷ್ಟಿಯಿಂದ ಜಿಯೋ ಟ್ರ್ಯಾಗಿಂಗ್ ಮತ್ತು ಬಯೋಮೆಟ್ರಿಕ್ ಹಾಜರಾತಿಯನ್ನು ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಅಂತಂದರೆ ಕೆಲಸ ಆರಂಭಿಸುವಂಥ ಒಂದು ಸಮಯ, ಹಾಗೆಯೇ ಕೆಲಸ ಮುಗಿಸುವಂಥ ಸಮಯದಲ್ಲಿ ಕೂಲಿ ಕಾರ್ಮಿಕರು ಅಥವಾ ಯೋಜನೆಯ ಫಲಾನುಭವಿಗಳು ತಮ್ಮ ಹಾಜರಾತಿಯನ್ನು ಕಡ್ಡಾಯಗೊಳಿಸಬೇಕಾಗ್ತದೆ. ಇದರಿಂದ ಯೋಜನೆಯ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಮುಖ್ಯ ಆಗಿರ್ತದೆ. ಮಹಾತ್ಮ ಗಾಂಧಿಯವರ ಆಶಯ ಗ್ರಾಮೀಣ ಭಾಗದ ಅಭ್ಯುದಯ ಆಗಬೇಕು. ಭಾರತವು ಹಳ್ಳಿಗಳಿಂದ ಕೂಡಿದಂತಹ ಒಂದು ರಾಷ್ಟ್ರ. ಹಳ್ಳಿಗಳ ಪ್ರಗತಿಯ ಹೊರತಾಗಿ ದೇಶದ ಪ್ರಗತಿ ಅಸಾಧ್ಯ ಎಂಬಂತಹ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಿದ್ದರು. ಅದರ ಒಂದು ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಚಿಂತನೆಗೆ ಪೂರಕವಾಗಿ ಎಂ ನರೇಗಾ ಯೋಜನೆಯನ್ನು ಜಾರಿಗೆಗೊಳಿಸಲಾಯಿತು. ಸುಮಾರು 20 ವರ್ಷಗಳ ಬಳಿಕ ಈ ಯೋಜನೆಯ ಮರುನಾಮಕರಣ ಆಗಿದೆ. ಭಾರತ ವಿಕಸಿತಗೊಳ್ಳುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಭಾರತ ಜಾಗತಿಕವಾಗಿ ತನ್ನನ್ನು ತೆರೆದುಕೊಳ್ತಾ ಇದೆ, ಜಾಗತಿಕವಾಗಿ ಮುನ್ನಡೆಯಬೇಕಾಗ್ತದೆ ಎಂಬಂತಹ ಒಂದು ಹೊಸ ಆಶಯದೊಂದಿಗೆ ಕೇಂದ್ರ ಸರ್ಕಾರ ಎಂ ನರೇಗಾ ಯೋಜನೆಯ ಬದಲಾಗಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ತಂದಿದೆ. ಭಾರತ ದೇಶದಲ್ಲಿ ಸಾಕಷ್ಟು ಜನ ಇಂದಿಗೂ ಕೂಡ ದುರ್ಬಲರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಜೊತೆಗೆ ತಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ತಮ್ಮ ಊರಿನಲ್ಲಿಯೇ ಉದ್ಯೋಗದ ಭರವಸೆಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ಇತ್ತೀಚೆಗೆ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆಯ ಪ್ರವೃತ್ತಿ ಹೆಚ್ಚಾಗ್ತಿದೆ. ಆದ್ದರಿಂದ ಸ್ಥಳೀಯ ಮಟ್ಟದಲ್ಲಿಯೇ ತಾವು ಉದ್ಯೋಗವನ್ನು ಆರಿಸಿ ಹೋಗಬಾರದು, ತಾವು ಊರಲ್ಲಿರುವಂತಹ ಒಂದು ಸ್ಥಳದಲ್ಲಿಯೇ ಈ ಒಂದು ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ದೇಶದಲ್ಲಿ ಇದನ್ನು ಅವಲಂಬಿಸಿ ಸಾಕಷ್ಟು ಜನ ಕೃಷಿ ಕಾರ್ಮಿಕರು, ಗ್ರಾಮೀಣ ಭಾಗದ ಜನರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ. ಹಳೆಯ ನರೇಗಾ ಯೋಜನೆಯಲ್ಲಿ, ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತರಿ ಸಿಗ್ತಿತ್ತು. ಆದರೆ ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ 125 ದಿನಗಳ ಖಾತರಿ ಉದ್ಯೋಗ ಸಿಗಲಿದೆ. ಗ್ರಾಮೀಣ ಮೂಲಸೌಕರ್ಯ ವ್ಯವಸ್ಥೆ ಸುಧಾರಿಸಲಿದೆ, ನೀರಾವರಿ ಕೆಲಸಗಳಿಗೆ ಆದ್ಯತೆ ಸಿಗ್ತಾ ಇದೆ, ಗ್ರಾಮೀಣ ರಸ್ತೆ, ಮಾರುಕಟ್ಟೆ, ಪರಿಸರ ರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಇದು ಆದ್ಯತೆಯನ್ನು ನೀಡುತ್ತದೆ. ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಆಗುವಂಥ ಕೆಲಸಗಳು ಸ್ಥಳೀಯ ಜನರೇ ಅದನ್ನು ನಿರ್ಣಯ ಮಾಡೋದ್ರಿಂದ, ಜೊತೆಗೆ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ತಾವೇ ಇತ್ಯರ್ಥ ಮಾಡಿಕೊಳ್ಳುವಂಥ ಒಂದು ಉದ್ದೇಶದಿಂದ ತಾವೇ ನೇರವಾಗಿ ಯೋಜನೆಯಲ್ಲಿ ಭಾಗಿ ಆಗಬಹುದು. ಈಗಾಗಲೇ ಹೇಳಿದಂತೆ ಬಿತ್ತನೆ ಸಮಯ ಆಗಿರ್ಬೋದು, ಕೊಯ್ಲು ಸಮಯ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದಿರುವಂತಹ ಒಂದು ಸಂದರ್ಭದಲ್ಲಿ ಜಿ ರಾಮ್ಜಿ ಯೋಜನೆಯ 60 ದಿನಗಳ ಕಾಲ ಕೆಲಸಗಳನ್ನು ತಡೆಹಿಡಬಹುದು. ದೇಶದಲ್ಲಿ ಬಿತ್ತನೆ ಆಗಿರ್ಬೋದು, ಕೊಯ್ಲಿನ ಸಂದರ್ಭ ರೈತರಿಗೆ, ಕೆಲಸಗಾರರಿಗೆ ಕೊರತೆ ಆಗಬಾರದು ಎಂಬುದೇ ಈ ಒಂದು ಯೋಜನೆಯ ಸಕಾರಾತ್ಮಕ ಬೆಳವಣಿಗೆ. ಹಿಂದೆಲ್ಲ ಬಿತ್ತನೆ ಕೊಯ್ಲಿನ ಸಂದರ್ಭದಲ್ಲಿ ನರೇಗಾ ಕೆಲಸಕ್ಕೆ ಕಾರ್ಮಿಕರು ಹೋಗುತ್ತಿದ್ದುದರಿಂದ ಸಣ್ಣ ಪುಟ್ಟ ರೈತರಿಗೆ ಕಾರ್ಮಿಕರೇ ಸಿಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಕೃಷಿ ಕಾರ್ಯಗಳು ಅವಶ್ಯಕತೆ ಇದ್ದಾಗ, ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ನೀಡುವಂತಹ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಕಾರ್ಯಕ್ರಮಗಳನ್ನು ಮುಂದೂಡಬಹುದು. ಒಟ್ಟಿನಲ್ಲಿ ಗಾಂಧೀಜಿಯವರ ಆಶಯಕ್ಕೆ ಪೂರಕವಾಗಿ ಎಂಜಿ ನರೇಗಾ ಯೋಜನೆಯ ಹೆಸರನ್ನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂದು ಬದಲಾವಣೆ ಮಾಡಲಾಗಿದೆ. 2005 ಆರಂಭವಾದಂತಹ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರನ್ನು 2009 ಸೇರಿಸಿ ಎಂ ನರೇಗಾ ಯೋಜನೆಯನ್ನು ಮಾಡಲಾಯಿತು. ಇತ್ತೀಚಿನ ಬೆಳವಣಿಗೆ ಪ್ರಕಾರ 2025, ಅಂತಂದರೆ ಸುಮಾರು 20 ವರ್ಷಗಳ ನಂತರ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ಮಾಡಲಾಗಿದೆ. ಯೋಜನೆಯ ಮುಖ್ಯ ಉದ್ದೇಶ ಇಷ್ಟೇ, ಒಟ್ಟಿನಲ್ಲಿ ಗ್ರಾಮೀಣ ಭಾರತ ಅಭ್ಯುದಯವಾಗಬೇಕು, ಗ್ರಾಮೀಣ ಜನರ ವಲಸೆಯ ಪ್ರವೃತ್ತಿ ಕಡಿಮೆಯಾಗಬೇಕು, ಸ್ಥಳೀಯ ಮಟ್ಟದಲ್ಲಿ ತಮ್ಮ ಸಮಸ್ಯೆಗಳಿಗೆ ತಾವೇ ಪಾಲುಗಾರರಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆದಾಯವನ್ನು ಪಡ್ಕೋಬಹುದು, ಕೆಲಸ ಕಾರ್ಯಗಳಿಲ್ಲದಂತಹ ಗ್ರಾಮೀಣ ಜನರಿಗೆ 125 ದಿನಗಳ ವೇತನದ ಗ್ಯಾರಂಟಿಯನ್ನು ನೀಡುವಂಥದ್ದು, ಜೊತೆಗೆ ಹಣಕಾಸಿನ ವ್ಯವಹಾರವನ್ನು ಪಾರದರ್ಶಕವಾಗಿ ಮಾಡುವಂಥದ್ದು, ಹಾಜರಾತಿಯನ್ನು ಕಡ್ಡಾಯವಾಗಿ ದೃಢೀಕರಣ ಮಾಡುವುದು, ವೇತನದ ಹಣವನ್ನು ನೇರವಾಗಿ

0: ಅವರ ಖಾತೆಗಳಿಗೆ ಆರ್.ಟಿ.ಜಿ.ಎಸ್. ಮೂಲಕ ಪಾವತಿ ಮಾಡೋದಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭ್ಯುದಯ ಆಗಬೇಕು, ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆ ಇರಲಿ ಎಂಬಂತಹ ಒಂದು ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನ ಮಾಡಿಕೊಂಡಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ವಾರ್ತೆಗಳ ವಿವರ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಗಮನಾರ್ಹ ಸಾಧನೆಗಳು, ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮದ ಮನೋಭಾವ ಹಾಗೂ ಜ್ಞಾನದ ಗಡಿಗಳನ್ನು ವಿಸ್ತರಿಸುವ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಜೆನ್ ಝೆಡ್ ಪೀಳಿಗೆಯ ಎಂಜಿನಿಯರ್ಗಳು, ವಿನ್ಯಾಸಕರು, ಕೋಡರ್ಗಳು ಹಾಗೂ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರವು ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುವ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ಸಂಕಲ್ಪವನ್ನು ದೇಶ ಹೊಂದಿದ್ದು, ಈ ಗುರಿ ಸಾಧಿಸುವಲ್ಲಿ ಬಾಹ್ಯಾಕಾಶ ಕ್ಷೇತ್ರವು ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಗತಿಪರ ದೂರದೃಷ್ಟಿಯ ಬೆಂಬಲದೊಂದಿಗೆ ಭಾರತೀಯ ವಿಜ್ಞಾನಿಗಳು ಸಾಧಿಸಿರುವ ಈ ಯಶಸ್ಸು ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಿದೆ ಎಂದು ಪರಮ

0: ಪರಮಾಣು ಇಂಧನ ಮತ್ತು ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳು ಸರ್ಕಾರದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಅವರು, ತಮ್ಮ ಪ್ರಯತ್ನಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡು ವಿಶ್ವದಾದ್ಯಂತದ ಪ್ರತಿಭೆಗಳನ್ನು ಆಕರ್ಷಿಸುವ ಸಾಮರ್ಥ್ಯವುಳ್ಳ ಸದೃಢ ಬಾಹ್ಯಾಕಾಶ ಕ್ಷೇತ್ರದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವಂತೆ ಕರೆ ನೀಡಿದ್ದಾರೆ. ವಿಶ್ವದ ವಿವಿಧ ಭಾಗಗಳ ಜನರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನ ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಭಾರತವನ್ನು ಆದ್ಯತೆಯ ತಾಣವಾಗಿ ಪರಿಗಣಿಸುವಂತಹ ಅನುಕೂಲಕರ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿಸಬೇಕು ಎಂದು ಪ್ರಧಾನಿ ಹೇಳಿದರು.
1: ದುನಿಯಾ ಭಾರತೀಯ ಸ್ಟಾರ್ಟ್ಅಪ್ ಖೋಜತಿ ಹೋಗಿ ಕೌನ್ ಹೈ ಇಸ್ಮೇ ಕ್ಯೂಂಕಿ ಏಕ್ ಜಬ್ ಬ್ರೇಕ್ ಥ್ರೂ ಹೋತಾ ಹೈ ತೋ ತುರಂತ ಲೋಗೋ ಕಾ ಧ್ಯಾನ್ ಜಾತಾ ಹೈ ಬಹುತ್ ಲೋಗೋ ಕೋ ಹಮೇ ಜೋಡ್ನಾ ಹೈ ಹಮೇ ಐಸಾ ಏಕ್ ಔರಾ ಖಡಾ ಕರ್ ದೇನಾ ಚಾಹಿಯೇ ಕಿ ಇಸ್ ಫೀಲ್ಡ್ ಮೇ ದುನಿಯಾ ಭರ್ ಕೇ ಲೋಗೋ ಕೋ ಜಿಂದಗಿ ಬನಾನಿ ಹೈ ಹಿಂದುಸ್ತಾನ್ ಜಾಓ ಭಾರತ ಕಿ ಕೋಯಿ ಸ್ಟಾರ್ಟ್ಅಪ್ ಸೇ ಜುಡ್ ಜಾಓ ಭಾರತ ಕಿ ಕೋಯಿ ಸ್ಪೇಸ್ ಏಜೆನ್ಸಿ ಸೇ ಜುಡ್ ಜಾಓ ಮೈ ಪಕ್ಕಾ ಮಾನ್ತಾ ಹೂಂ ಜೀ ಪೂರಾ ಟ್ಯಾಲೆಂಟ್ ಪೂಲ್ ಜೋ ಹೈ ಏಕ್ ಮ್ಯಾಗ್ನೆಟ್ ಕಿ ತರಹ ಆಪ್ಕೇ ಕಾರಣ ಹಮ್ ಖೀಚ್ ಸಕ್ತೆ ಹೈ ಔರ್ ವೋ ಹಮಾರಿ ಏಕ್ ಬಹುತ್ ಬಡಿ ತಾಕತ್ ಬನ್ ಸಕ್ತಾ ಹೈ.
0: ಸಂವಾದದ ವೇಳೆ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದ ಯುನಿಕಾರ್ನ್ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪವನ್ ಕುಮಾರ್ ಚಂದನಾ ಅವರು ಬಾಹ್ಯಾಕಾಶ ಕ್ಷೇತ್ರವನ್ನು ಮುಕ್ತಗೊಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅನ್ನು ನಿಯಮಿತವಾಗಿ ಅಳವಡಿಸಿಕೊಳ್ಳುವಂತೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶಾಖಪಟ್ಟಣದಲ್ಲಿ ಇಂದು ನಡೆದ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೈಕ್ಲಿಂಗ್ ದೈಹಿಕ ಕ್ಷಮತೆ ಹಾಗೂ ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ. ಸೈಕ್ಲಿಂಗ್ ಫಿಟ್ ಇಂಡಿಯಾ ಚಳವಳಿಯ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಡೇ ಆನ್ ಸೈಕಲ್ ಉಪಕ್ರಮವು ಜನರು ಸೈಕ್ಲಿಂಗ್ ಅನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸುವ ಹಾಗೂ ದೈಹಿಕ ಕ್ಷಮತೆಯ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶ ಹೊಂದಿದೆ ಎಂದು ಅವರು ಹೇಳಿದರು. ಅಮೆರಿಕವು ಇರಾನ್ ವಿರುದ್ದ ನಡೆಸುತ್ತಿರುವ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳನ್ನು ಶತ್ರುಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಸರ್ವೋಚ್ಚ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯ್ ಎಚ್ಚರಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರೆಜಾಯ್, ಇರಾನ್ ಸಂಘರ್ಷವನ್ನು ಉಲ್ಬಣಗೊಳಿಸಲು ಬಯಸುವುದಿಲ್ಲ, ಆದರೆ ನೆರೆ ರಾಷ್ಟಗಳು ಅಮೆರಿಕದ ಆರ್ಥಿಕ ಒತ್ತಡದ ಕ್ರಮಗಳಿಗೆ ಬೆಂಬಲ ನೀಡಿದರೆ ಇರಾನ್ ಪ್ರತಿಕ್ರಿಯಿಸಲಿದೆ ಎಂದು ಹೇಳಿದ್ದಾರೆ. ಪ್ರಾದೇಶಿಕ ರಾಷ್ಟಗಳು ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಕೈಜೋಡಿಸಿದರೆ ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿಯಿಂದ ತೈಲ ರಫ್ತನ್ನು ತಡೆಯುವ ಸಾಧ್ಯತೆಯೂ ಇರಾನ್ಗೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ತಾವು ಘೋಷಿಸಿರುವ ಕ್ರಮಗಳನ್ನು ಆರ್ಥಿಕ ಡಿಡೇ ಅಭಿಯಾನ ಎಂದು ಬಣ್ಣಿಸಿದ ಬೆನ್ನಲ್ಲೇ ರೆಜಾಯ್ ಈ ಹೇಳಿಕೆ ನೀಡಿದ್ದಾರೆ. ಯಾವುದೇ ದೇಶದ ವಿರುದ್ಧ ಕೈಗೊಂಡಿರುವ ಅತ್ಯಂತ ತೀವ್ರವಾದ ಆರ್ಥಿಕ ಕಾರ್ಯಾಚರಣೆ ಇದಾಗಿದೆ ಎಂದು ಟ್ರಂಪ್ ಹೇಳಿದ್ದು, ಇರಾನ್ ಅನ್ನು ಪ್ರತ್ಯೇಕಿಸುವ ಪ್ರಯತ್ನಕ್ಕೆ ಅಮೆರಿಕದ ಮಿತ್ರ ರಾಷ್ಟಗಳು ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯೂಹಾತ್ಮಕವಾಗಿ ಮಹತ್ವದ್ದಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಹೊಸ ಅಮೆರಿಕದ ಪ್ರದೇಶ ಎಂದು ಬಿಂಬಿಸುವ ಚಿತ್ರವನ್ನು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ತಿಂಗಳ 18ರಂದು ಕೂಡ ಇದೇ ಚಿತ್ರವನ್ನು ಟ್ರಂಪ್ ಹಂಚಿಕೊಂಡಿದ್ದರು. ಇದಕ್ಕೂ ಮೊದಲು ಜಲಮಾರ್ಗದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಘೋಷಿಸುವ ಸಾಧ್ಯತೆಯ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದರು. ಅಮೆರಿಕ ತನ್ನ ನಿಲುವನ್ನು ಬದಲಿಸದ ಹೊರತು ಮಹತ್ವದ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಮುಚ್ಚಿಯೇ ಇರುತ್ತದೆ ಎಂದು ಇರಾನ್ ಪುನರುಚ್ಚರಿಸಿದೆ. ಅಮೆರಿಕದ ಪ್ರಾದೇಶಿಕ ಹಕ್ಕು ಪ್ರತಿಪಾದನೆಯನ್ನು ತಿರಸ್ಕರಿಸಿರುವ ಇರಾನ್ನ ಸರ್ವೋಚ್ಚ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯ್ ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನ ಪೂಲ್ ಇ ಹಂತದಲ್ಲಿ ಇಂದು ಭಾರತೀಯ ಮಹಿಳಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಉಳಿಯಬೇಕಾದರೆ ಭಾರತ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಬೇಕಾಗಿದೆ. ಪಂದ್ಯ ರಾತ್ರಿ 10:30 ಆರಂಭವಾಗಲಿದೆ. ಭಾರತದ ಸೆಮಿಫೈನಲ್ ಪ್ರವೇಶವು ಇದಕ್ಕೂ ಮುನ್ನ ನಡೆಯಲಿರುವ ಚೀನಾ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪಂದ್ಯದ ಫಲಿತಾಂಶವನ್ನು

0: ಅವಲಂಬಿಸಿದೆ. ಈ ಪಂದ್ಯದಲ್ಲಿ ಚೀನಾದ ಸೋಲು ಭಾರತಕ್ಕೆ ಅಗತ್ಯವಾಗಿದೆ. ಒಂದು ವೇಳೆ ಚೀನಾ ಗೆದ್ದರೆ ಆಸ್ಟ್ರೇಲಿಯಾ ವಿರುದ್ದ ಭಾರತ ಗೆದ್ದರೂ ಸೆಮಿಫೈನಲ್ ಪ್ರವೇಶದ ಅವಕಾಶ ಕಳೆದುಕೊಳ್ಳಲಿದೆ. ನೆದರ್ಲೆಂಡ್ಸ್ ಈಗಾಗಲೇ 6 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ಚೀನಾ 2 ಅಂಕಗಳನ್ನು ಹೊಂದಿದ್ದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಲಾ 1 ಅಂಕ ಹೊಂದಿವೆ. ಹೀಗಾಗಿ ಸೆಮಿಫೈನಲ್ ಪ್ರವೇಶದ ಸ್ಪರ್ಧೆಯಲ್ಲಿರುವ ಉಳಿದ 3 ತಂಡಗಳಿಗೂ ಇಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಕೊಲಂಬೋದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 32 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 110 ರನ್ ಮಾಡಿ ಆಡುತ್ತಿತ್ತು. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಕಣಕ್ಕೆ ಇಳಿದಿದೆ. ಜಪಾನ್ನ ಟೋಕಿಯೋದ ಈಶಾನ್ಯ ಭಾಗದಲ್ಲಿರುವ ಇಬರಾಕಿ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ 5.9 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 37 ಮಂದಿ ಗಾಯಗೊಂಡಿದ್ದಾರೆ. ಭೂಕಂಪದ ಪರಿಣಾಮ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊಳವೆಗಳು ಒಡೆದು ಹೋಗಿದ್ದು ಸಾರಿಗೆ ಸೇವೆಗಳಿಗೂ ವ್ಯತ್ಯಯ ಉಂಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಆರಂಭದಲ್ಲಿ ಕೇಳಿ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ಎ.ಆರ್. ರೆಹಮಾನ್ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಕಾರ್ಯಕ್ರಮದ ಕಡೆಯ ಗೀತೆ ಲ್ಯಾಂಡ್ಲಾರ್ಡ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು ಹಾಗೂ ಸಂಗೀತ ಅಜನೀಶ್ ಲೋಕನಾಥ್ ಬಿ.

0: ಸಾರಿ.
1: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
4: ಮುನಿಗಳನ್ನ ಕರೆದು ಬಿಟ್ಟು 20 ಬ್ರಹ್ಮರ ಬಾಳವೆಯನ್ನ ನೋಡಿರ್ತಕ್ಕಂತಹ ನೀವು ಎಲ್ಲರಿಗಿಂತ ಹಿರಿಯರು, ಗುರುತ್ವ ಅನ್ನತಕ್ಕಂಥದ್ದು ನಿಮಗೆ ಒಪ್ಪುತ್ತೆ, ನಿಮಗೆ ಶೋಭಿಸುತ್ತೆ ಅಂತ ಹೇಳಿ ಹೇಳ್ತಾ, ಇಷ್ಟು ದಿವಸ ನೀವು ಬಾಳಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ತುಂಬ ಆಶ್ಚರ್ಯ. ಶಿವಶಿವ, ನಮ್ಮ ಅಣ್ಣನ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ, ಅಶ್ವಮೇಧ ಯಾಗಕ್ಕೆ ನೀವು ಬರಬೇಕು, ಒಂದು ಯಾಗವನ್ನು ಯಜ್ಞವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿ ಹೇಳಿದಾಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಗುರುತ್ವ ಅಂಥೇಳಿ ನೀವು ದೊಡ್ಡವರು, ಲೋಕಕ್ಕೆ ಪೂಜ್ಯರು, ದೊಡ್ಡವರು ಅಂಥೇಳಿ ಹೊಗಳ್ತಾ ಇದೆಯಲ್ಲ, ಇಂತಹ ಒಂದು ಭಾವನೆಯನ್ನು ನನ್ನ ಮೇಲೆ ಹೊರಸಬೇಡ, ಯಾರೂ ಕೂಡ ದೊಡ್ಡವರಲ್ಲ, ಈ ಕೃಷ್ಣನ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಹಿರಿಯರಲ್ಲ ಅಂಥೇಳಿ, ಗುರುತ್ವ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಮಾತ್ರ. ಅರ್ಜುನ ಕೇಳು, ಹಿಂದೆ ಈ ಸಮುದ್ರದ ನಡುಗುಡ್ಡೆಯಲ್ಲಿ ಈ ದ್ವೀಪದಲ್ಲಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೆ, ಆಗ ಒಂದು ಮಹಾಕಲ್ಪ ನಡೀತಾ ಇತ್ತು, ಆ ಮಹಾಕಲ್ಪಕ್ಕೆ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಒಡೆಯ, ಅವನು ಅದನ್ನು ಪಾಲಿಸ್ತಾ ಇದ್ದ. ಅವನು ಕೇಳ್ದ, ನೀನು ಯಾರು, ಯಾತಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದೀಯಾ? ಅದಕ್ಕೆ ನಾನು ಹೇಳಿದೆ, ತೊಲಗು ತೊಲಗು, ಹೊರಟು ಹೋಗ್ಬಿಡಪ್ಪ ನೀನು, ನನಗೆ ನಿನ್ನ ವರ ಬೇಡ ಅಂತ ಹೇಳಿ ಹೇಳಿದೆ. ಆಗ ಆ ಬ್ರಹ್ಮನಿಗೆ ಸಿಟ್ಟು ಬಂದುಬಿಡ್ತು, ಗರ್ವದಿಂದ, ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನಂತಹ ಚತುರ್ಮುಖ ಬ್ರಹ್ಮನನ್ನು ಎಲ್ಲಿ ತೋರಿಸು ನೋಡೋಣ, ನನಗೆ 4 ಮುಖಗಳಿದೆ, ಅಂತಹ ಚತುರ್ಮುಖ ಬ್ರಹ್ಮನನ್ನು ನೀನು ತೋರಿಸು ಅಂತ ಹೇಳಿ ಗರ್ವದಿಂದ ಹೇಳಿದ ಆ ಬ್ರಹ್ಮ, ಪದ್ಮ ಅನ್ನತಕ್ಕಂತಹ ಬ್ರಹ್ಮ. ಅಷ್ಟು ಅವನು ಹೇಳುವಷ್ಟರಲ್ಲಿ, ಅವನ ಮಾತು ಮುಗಿಯುವಷ್ಟರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಂಟರಗಾಳಿ ಬಂದುಬಿಡ್ತು, ನಮ್ಮನ್ನ ಇಬ್ಬರನ್ನು ಕೂಡ ಎತ್ತಿಕೊಂಡು ಹೊರಟು ಬಿಡ್ತು. ಆ ಬ್ರಹ್ಮಾಂಡಗಳಲ್ಲಿ ಕೋಟಿ ಕೋಟಿ ಶತಕೋಟಿ ಬ್ರಹ್ಮಾಂಡಗಳು, ಅದೆಲ್ಲವನ್ನು ಕೂಡ ನಮಗೆ ತೋರಿಸ್ಬಿಡ್ತು. ಹಾಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಮತ್ತೆ ಬೇರೆ ಬೇರೆ 64 ಮುಖದ ಬ್ರಹ್ಮನ ಲೋಕಕ್ಕೆ, ಮತ್ತೆ ಅಲ್ಲಿಂದ 128 ಲೋಕದ ಬ್ರಹ್ಮನ ಲೋಕಕ್ಕೆ, ಹೀಗೆ ನಮ್ಮನ್ನು ಅನೇಕ ಲೋಕಗಳಿಂದ ಲೋಕಗಳಿಗೆ, ಬೇರೆ ಬೇರೆ ದೊಡ್ಡ ಲೋಕಗಳು, ಆ ರೀತಿಯಾಗಿರ್ತಕ್ಕಂತಹ ಲೋಕವನ್ನು ನಮ್ಮನ್ನು ಸುತ್ತಿಸ್ಬಿಟ್ಟು ಹೀಗೆಯೇ ಮುಂದುವರಿತಾ ಇದೆ. ಕೊನೆಗೊಂದು ದಿನ

ಮಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅರ್ಜುನ ಹೀಗೆ ಲೋಕದಿಂದ ಲೋಕಕ್ಕೆ ನಮ್ಮನ್ನ ಸುಂಟ್ರಗಾಳಿ ಒಯ್ದು ನಮ್ಮನ್ನ ಬಳಲಿಸಿ ತೊಳಲಿಸಿ ಸಂಕಟಕ್ಕೆ ಈಡು ಮಾಡಿಬಿಡ್ತು. ಹೀಗೆ ಸಂಕಟವನ್ನು ಪಡ್ತಾ ನಾವು ಅನೇಕ ಲೋಕಗಳನ್ನು ನಾವು ಸಂಚಾರ ಮಾಡಿದ್ವಿ. ಕೊನೆಗೆ ಒಂದು ದಿವಸ ಸಹಸ್ರಮುಖದ ಒಂದು ಬ್ರಹ್ಮನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಯಿತು ಆ ಸುಂಟ್ರಗಾಳಿ. ಹೋಗಿ ನೋಡ್ತೇವೆ ಸುಂದರವಾಗಿರ್ತಕ್ಕಂತಹ ಲೋಕ, ಸೋ ಕೋಟಿ ಕೋಟಿ ಸೂರ್ಯರ ಒಂದು ತೇಜಸ್ಸು ಅವನಲ್ಲಿ ಕಾಣ್ತಾ ಇದೆ. ಆ ಸೂರ್ಯನಲ್ಲಿ ಸಹಸ್ರ ಮುಖದ ಬ್ರಹ್ಮ ಇದಾನಲ್ಲ, ಅವನ ಮುಖದಲ್ಲಿ ಸಹಸ್ರ ಕೋಟಿ ಸೂರ್ಯರ ತೇಜದಿಂದ ಅವನು ಬೆಳಗ್ತಾ ಇದ್ದಾನೆ. ಅವನನ್ನು ನೋಡಿದ್ವಿ. ಸುತ್ತಲೂ ಕೂಡ ಋಷಿಮುನಿಗಳು ಅವನ ಜಪವನ್ನು ಅವನ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಅವನನ್ನು ಹೊಗಳ್ತಾ ಇದ್ದಾರೆ. ಅವನು ನಮ್ಮನ್ನು ನೋಡ್ದ, ಆ ಸಹಸ್ರಮುಖದ ಬ್ರಹ್ಮ ನಮ್ಮನ್ನು ನೋಡಿಬಿಟ್ಟು, ಏನು ಇಷ್ಟೊಂದು ಬಳಲಿಕೆಯಾಗಿದೆಯಲ್ಲ, ಇಲ್ಲಿಗೆ ಯಾತಕ್ಕೋಸ್ಕರ ಬಂದಿದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ಜೊತೆಗೆ ನಿಮ್ಮ ಕರುಣದಿಂದ, ನೀವಿದ್ರೆ ನಾನು, ನೀವೆಲ್ಲರೂ ಕೂಡ ಇದ್ದರೆ ನನ್ನಂಥ ಸಹಸ್ರಮುಖದ ಬ್ರಹ್ಮ ಇರೋದಕ್ಕೆ ಸಾಧ್ಯ, ನಿಮ್ಮಿಂದಲೇ ನಾನು ಇರತಕ್ಕಂಥದ್ದು ಅಂತ ಹೇಳಿ, ನಿಮ್ಮ ಕರುಣೆ ಅದು ಅಂತ ಹೇಳಿ ಅವನು ಹೇಳ್ದ. ಅವನು ನಮ್ಮನ್ನು ಆದರವನ್ನು ಮಾಡ್ದ. ಅವನು ಬೇರೆ ಯಾರೂ ಅಲ್ಲ, ಇವತ್ತು ನಿನ್ನೊಡನೆ ಬಂದಿದ್ದಾನಲ್ಲ ಆ ಕೃಷ್ಣ ಪರಮಾತ್ಮನೇ ಆ ಸಹಸ್ರಮುಖದ ಬ್ರಹ್ಮ, ಅವನೇ ಕೋಟಿ ಕೋಟಿ ಸೂರ್ಯಗಳ ತೇಜಸ್ಸಿನಿಂದ ಹೊಳಿತಾ ಇದ್ದವನು ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ ಅರ್ಜುನನಿಗೆ.

ಆ ಸಹಸ್ರಮುಖದ ಬ್ರಹ್ಮ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ದೆಸೆಯಿಂದ ನಾನು ಯಾವಾಗಲೂ ಕೂಡ ಸಂತೋಷದಿಂದ ಇರ್ತೇನೆ, ಸುಪ್ರಸನ್ನತೆಯಿಂದ ನಾನು ಇರ್ತೇನೆ ಅಂಥೇಳಿ ಹೇಳ್ತಾ ನಮ್ಮನ್ನು ಆಧರಿಸಿಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಟ. ಆ ಅಹಂಕಾರಗಳನ್ನು ಬಿಟ್ಟು ಎಲ್ಲರೂ ಕೂಡ ಚತುರ್ಮುಖ ಬ್ರಹ್ಮ ಆಗಲಿ, ಅಷ್ಟಮುಖ ಬ್ರಹ್ಮ, ಷೋಡಶ ಮುಖ ಬ್ರಹ್ಮ, 64 ಮುಖದ ಬ್ರಹ್ಮ, ಎಲ್ಲರೂ ಕೂಡ ನೋಡಿದರು, ಆಶ್ಚರ್ಯಪಟ್ಟುಬಿಟ್ರು. ಏನು ಆಶ್ಚರ್ಯ ಇದು, ಸಹಸ್ರ ಮುಖದ ಬ್ರಹ್ಮನಿಗೆ ಸ್ವಲ್ಪವೂ ಕೂಡ ಜಂಭ ಇಲ್ಲ, ಗರ್ವ ಇಲ್ಲ, ದರ್ಪ ಇಲ್ಲ. ಅವರೂ ಕೂಡ ಅದೇ ರೀತಿಯಾಗಿ ದರ್ಪವನ್ನು ಬಿಟ್ಟುಬಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೊರಟು ಹೋದರು. ನಾನು ಕೂಡ ಏನು ಕನಸಿರಬಹುದೇ ಇದು ಅಂಥೇಳಿ ನೋಡ್ತಾ ಇದ್ದೇನೆ. ನಾನು ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಆ ದ್ವೀಪದಲ್ಲಿ ನಾನು ಕೂಡ ಬಂದಿದ್ದೆ. ಆದ್ದರಿಂದ ಗರ್ವವನ್ನು ಯಾರು ಕೂಡ, ಯಾರು ಜ್ಞಾನಿಗಳಾಗಿದ್ದಾರೆ ಅವರು ಗರ್ವವನ್ನು ಪಡ್ಕೂಡ್ದು. ಸಹಸ್ರಮುಖ ಬ್ರಹ್ಮ ಯಾವ ರೀತಿ ಗರ್ವವನ್ನು ತೋರಿಸ್ಲಿಲ್ವೋ ಹಾಗೆ ಅಂತಹ ಪರಮಾತ್ಮನೇ ಗರ್ವವನ್ನು ತೋರಿಸ್ಲಿಲ್ಲ ನಮ್ಮೊಡನೆ. ಇನ್ನು ಸಾಮಾನ್ಯರಾಗಿರ್ತಕ್ಕಂಥ ಅವರು ಗರ್ವವನ್ನು ತೋರಿಸಬಾರ್ದು.

ಭಗದಾಲ ಭೀಮುನಿಗಳು ಹೇಳಿ ಈ ಕಥೆಯನ್ನು ಹೇಳಿಬಿಟ್ಟು ಎಲ್ಲ ಲೋಕಗಳಿಂದ ಲೋಕಗಳಿಗೆ ನಾವು ಹೋಗಿ ಸಂಚಾರವನ್ನು ಮಾಡಿ ಸಹಸ್ರಮುಖದ ಬ್ರಹ್ಮನನ್ನು ನೋಡದೆ ಅವನು ಗರ್ವವನ್ನು ಪಡಲಿಲ್ಲ ಅಂತೇಳಿ ಹೇಳ್ತಾ, ಯಾರೂ ಕೂಡ ತಿಳಿದವರು ಯಾರೂ ಕೂಡ ಜ್ಞಾನಿಗಳು ಗರ್ವವನ್ನು ಪಡಬಾರದು. ಅಂದು ಸಹಸ್ರಮುಖದ ಬ್ರಹ್ಮನನ್ನು ನಾನು ನೋಡಿದ್ನಲ್ಲ, ಅವನು ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ. ಇವತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಈ ಕೃಷ್ಣನಾಗಿ ಜಗತ್ತಿನಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ, ಸಮುದ್ರದ ಮಧ್ಯದಲ್ಲಿ ಇವನನ್ನು ನಾನು ಇವತ್ತಿನವರೆಗೆ ತಪಸ್ಸನ್ನು ಮಾಡ್ತಾ ಇದ್ದೆ, ಅವನ ಭಜನೆಯನ್ನು ಮಾಡ್ತಾ ಇದ್ದೆ, ಇಂದಿಗೆ ಸಫಲವಾಯಿತು ನನ್ನ ಜೀವನ, ಇವತ್ತು ಆ ಕೃಷ್ಣನ ದರ್ಶನ ನನಗೆ ಉಂಟಾಯಿತು ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ. ಅರ್ಜುನಾದಿಗಳು ಕೂಡ ಆಶ್ಚರ್ಯದಿಂದ ಆಶ್ಚರ್ಯಚಕಿತರಾಗಿ ಇವನನ್ನು ಹೊಗಳ್ತಾ ಇದ್ದಾರಂತೆ ಭಗದಾಲಭ್ಯರನ್ನು. ಅವರು ಅವರನ್ನು ಗೌರವಿಸಿಬಿಟ್ಟು ಆಧರಿಸಿಬಿಟ್ಟು ಆಗ ಕೃಷ್ಣ ಹೇಳ್ತಾ ಇದ್ದಾನೆ.

ಆಗ ಕೃಷ್ಣ ಮಗಧಲಭ್ಯರನ್ನ ನೋಡಿಬಿಟ್ಟು ಹೇಳ್ತಾ ಇದ್ದಾನೆ, ಧರ್ಮರಾಜನ ಅಶ್ವಮೇಧಕ್ಕೆ ನೀವು ಬರಬೇಕು, ಅಲ್ಲಿ ನೀವು ಆ ಯಜ್ಞವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಬಿಟ್ಟು ಅವರನ್ನು ಒಪ್ಪಿಸಿದ್ದಾನಂತೆ ಶ್ರೀಕೃಷ್ಣ. ಕುದುರೆಗಳ ಸಹಿತವಾಗಿ ಅವರು ಸಮುದ್ರದ ದಡಕ್ಕೆ ಬಂದಿದ್ದಾರೆ. ಆ ಭಗದಾಲಭ್ಯರ ಮುನಿಗಳನ್ನೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಆ ಭಗದಾಲಭ್ಯ ಮುನಿಗಳನ್ನು ಒಳ್ಳೆಯ ಪಲ್ಲಕ್ಕಿಯಲ್ಲಿ ಉತ್ಸವದ ರೂಪದಲ್ಲಿ ಅವರನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟಿದ್ದಾನೆ ಕೃಷ್ಣ ಮತ್ತು ಅರ್ಜುನರು. ಮತ್ತು ಆ ಕೃಷ್ಣಾರ್ಜುನರು ಮತ್ತೆ ಮುಂದಿನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಉತ್ಸವದಂತೆ ಕಾಣ್ತಾ ಇದೆ. ಅವರು ಬಂದುಬಿಟ್ಟು ಸಿಂಧು ದೇಶವನ್ನು ಪ್ರವೇಶ ಮಾಡಿದ್ದಾರೆ.

ಮಗದಾರಭ್ಯ ಮುನಿಗಳನ್ನು ಹಸ್ತಿನಾವತಿಗೆ ಕಳಿಸಿಕೊಟ್ಟಿರ್ತಕ್ಕಂತಹ ಕೃಷ್ಣಾರ್ಜುನರು ಬರ್ತಾ ಇದ್ದಾರೆ, ಸಿಂಧು ದೇಶಕ್ಕೆ ಬಂದಿದ್ದಾರೆ. ಇದು ಜಯದ್ರಥನ ದೇಶ. ಇದು ಆ ಜಯದ್ರಥ ಆ ಯುದ್ಧದಲ್ಲಿ ಮಡಿದು ಹೋದ ಮೇಲೆ ಅಲ್ಲಿ ದುಶ್ಯಳೆ ಎನ್ನತಕ್ಕಂತಹವಳು, ಈ ಪಾಂಡವರ ತಂಗಿಯಾಗಿದ್ದಾಳೆ ಅವಳು, ಅವಳು ಬಂದುಬಿಟ್ಟು ಈ ಜಯದ್ರಥನ ಪಟ್ಟಣವನ್ನು ಆಳ್ತಾ ಇದ್ದಾಳೆ ತನ್ನ ಮಗನೊಡನೆ. ಆ ಮಗ ಈ ವಿಷಯ ತಿಳಿತು, ಪಾರ್ಥ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ, ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತೇಳಿ ಹೆದರ್ಬಿಟ್ಟು ಮೂರ್ಛೆ ಹೋಗ್ಬಿಟ್ಟನಂತೆ ಅವನ ಮಗ. ಆ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ಮಂತ್ರಿಗಳು ಏನು ಮಾಡಬೇಕು ಅಂಥೇಳಿ ಅವರಿಗೆ ತೋಚ್ತಾ ಇಲ್ಲ. ಎಲ್ಲರೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ನಗರದಲ್ಲಿರ್ತಕ್ಕಂತಹ ಎಲ್ಲ ಜನರು ಕೂಡ, ಪುರಜನರು ಎಲ್ಲರೂ ಕೂಡ, ಏನು ಯಾರು ಗತಿ ಇದಕ್ಕೆ? ನಮ್ಮ ರಾಜ ಮೂರ್ಛೆ ಹೋಗಿದ್ದಾನೆ, ಅವನು ಚಿಕ್ಕವನು ಕೂಡ ಆಗಿದ್ದಾನೆ, ಅವನು ದುಶ್ಯಳೆ ಎನ್ನತಕ್ಕಂತಹ ಸ್ತ್ರೀ ರಾಜ್ಯವನ್ನು ಆಳ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಹೇಳಿ ತೋಚ್ತಾ ಇಲ್ಲ. ಜಯದ್ರಥನ ಹೆಂಡತಿಯಾಗಿರ್ತಕ್ಕಂತಹ ದುಶ್ಯಳೆ ಕೂಡ ತುಂಬ ಹೆದರ್ಕೊಂಡ್ಬಿಟ್ಟು ದುಃಖದಿಂದ ಏನು ಮಾಡಲಿ ಅಂತ ಹೇಳಿ ಕೃಷ್ಣಾರ್ಜುನನನ್ನು ನೋಡೋದಕ್ಕೋಸ್ಕರ ಹೊರಟು ಬಂದಿದ್ದಾಳೆ.

ಆ ದುಶ್ಯಳೆ ಬಹಳ ದುಃಖದಿಂದ ಓಡಿ ಬರ್ತಾ ಬರ್ತಾ ಬಂದುಬಿಟ್ಟು ಕಾಣ್ತಾ ಇದ್ದಾಳೆ. ಕೃಷ್ಣಾರ್ಜುನರು ರಥದ ಮೇಲೆ ಬರ್ತಾ ಇದ್ದಾರೆ. ಆಗ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ, ಕೃಷ್ಣ ಜಗನ್ನಾಥ ನೀನು ಸಾಮಾನ್ಯನಲ್ಲ, ಚಾಣೂರ ಮುಷ್ಟಿಕ ಎಂತೆಂಥ ಮಲ್ಲರನ್ನು ಮರ್ದನ ಮಾಡಿರ್ತಕ್ಕಂಥವನು ನೀನು, ನೀನು ಅಂತಹ ನೀನು ಜಗನ್ನಾಥನಾಗಿದ್ದೀಯ, ನಿನ್ನಂತಹ ಪರಮಾತ್ಮನನ್ನು ನಾನು ಮೊರೆ ಹೋಗ್ತಾ ಇದ್ದೇನೆ, ಈ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥವಳು ನಾನು ಹೆಂಗಸು, ನಾನು ಹಿಂದೆ ನನ್ನ ಪತಿಯನ್ನು ಆ ಯುದ್ಧದಲ್ಲಿ ಕಳೆದುಕೊಂಡಿದ್ದೇನೆ, ನನ್ನ ಮಗ ನೀವು ಬಂದಿರತಕ್ಕಂತಹ ವಿಷಯ ತಿಳಿದುಬಿಟ್ಟು ಮೂರ್ಛೆ ಹೋಗ್ಬಿಟ್ಟಿದ್ದಾನೆ, ಅವನನ್ನು ಕೂಡ ನೀನು ರಕ್ಷಣೆಯನ್ನು ಮಾಡಬೇಕು, ನನ್ನ ರಾಜ್ಯವನ್ನು ರಕ್ಷಣೆ ಮಾಡಬೇಕು. ಹಿಂದೆ ಜಯದ್ರಥನನ್ನು ನನ್ನ ಗಂಡನನ್ನು ಈ ಅರ್ಜುನ ಕೊಂದಿದ್ದಾನೆ, ಇವನು ನಮ್ಮ ಶತ್ರು ಅಂಥೇಳಿ ಅರ್ಜುನ ನನ್ನ ಗಂಡನನ್ನು ಕೊಂದಿದ್ದಾನೆ, ಆದ್ದರಿಂದ ಇವತ್ತು ನನ್ನ ರಾಜ್ಯವನ್ನು ನೀನು ಕಾಪಾಡಬೇಕು, ಇವತ್ತು ನಾವು ಶತ್ರುಗಳೆಲ್ಲ ನಿಮಗೆ, ಅವತ್ತು ನನ್ನ ಗಂಡ ತಪ್ಪನ್ನು ಮಾಡಿದ್ದ ಶತ್ರು ಆಗಿದ್ದ ಆದ್ದರಿಂದ ಅರ್ಜುನ ಕೊಂದಿದ್ದಾನೆ, ಇವತ್ತು ನಾವು ನಿಮ್ಮ ಶತ್ರುಗಳೆಲ್ಲ ನಮ್ಮನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಳ್ತಾ ಇದ್ದಾಳಂತೆ, ಗೋಳಿ ಇಡ್ತಾ ಇದ್ದಾಳೆ. ಆಗ ಅರ್ಜುನ ರಥದಿಂದ ಇಳಿದು ಬಂದು ತಾನು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ, ಅರ್ಜುನನಿಗೆ ಅಕ್ಕ ಆಗಬೇಕು, ಈ ದುಶ್ಯಳೆ ಬಂದುಬಿಟ್ಟು ನಮಸ್ಕಾರವನ್ನು ಮಾಡ್ತಾ

ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಅಮ್ಮ ನಾನು ಯುದ್ಧಕ್ಕೋಸ್ಕರ ನಿನ್ನಲ್ಲಿಗೆ ಬಂದಿಲ್ಲ, ನಿನ್ನನ್ನು ನೋಯಿಸೋದಿಲ್ಲ. ಅಂದು ನಿನ್ನ ಗಂಡ ಜಯದ್ರಥ ನನ್ನ ಶತ್ರುವಿನ ಪಕ್ಷದಲ್ಲಿದ್ದ, ದುರ್ಯೋಧನದ ಪಕ್ಷದಲ್ಲಿದ್ದ, ನಾನು ಯುದ್ಧವನ್ನು ಮಾಡಲೇಬೇಕಾಗಿತ್ತು. ಜೊತೆಗೆ ನನ್ನ ಮಗನನ್ನು ಅವನು ಕೊಂದಿದ್ದ, ನನ್ನ ಶತ್ರುವಾಗಿದ್ದ, ಆದ್ದರಿಂದ ಅವತ್ತು ಯುದ್ಧವನ್ನು ಮಾಡದೆ ಅವನನ್ನು ಕೊಂದೆ. ಆದರೆ ಇಂದು ನೀವು ಯಾರೂ ಕೂಡ ನನಗೆ ಶತ್ರುಗಳಲ್ಲ, ನಿಮಗೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅಂದಿನ ಅನ್ಯಾಯವನ್ನು ಅಂದಿನ ದುಃಖವನ್ನು ನೀನು ಸಹಿಸ್ಕೋ, ಸಮಾಧಾನ ಪಟ್ಕೋ, ನಿನ್ನ ಮಗನನ್ನು ನಾನು ನೋಯಿಸೋದಿಲ್ಲ. ಅನೇಕ ಆನೆ ಕುದುರೆ ರಾಜ್ಯವನ್ನು ನಿನಗೆ ಕೊಟ್ಟುಬಿಟ್ಟು ನಾನು ನಿನ್ನನ್ನು ಆದರ ಮಾಡಬೇಕು ಅಂಥೇಳಿ ಇಲ್ಲಿಗೆ ಬಂದಿದ್ದೇನೆ. ಜೊತೆಗೆ ನಿನ್ನನ್ನು ಯಜ್ಞಕ್ಕೆ ಕರೆದುಕೊಂಡು ಹೋಗಬೇಕು ಅಂಥೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ತಾವು ಯಜ್ಞಕ್ಕೆ ಬರಬೇಕು, ಅಣ್ಣ ಮಾಡ್ತಾ ಇರತಕ್ಕಂತಹ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ದುಶ್ಶಳೆಯ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಅವಳು ಕಂಬನಿಯನ್ನು ತುಂಬಿಕೊಂಡ್ಬಿಟ್ಟು ಕಣ್ಣುಗಳ ನೀರನ್ನು ಹರಿಸ್ತಾ ಆ ಕೃಷ್ಣನ ಪಾದದ ಮೇಲೆ ಬಿದ್ದುಬಿಟ್ಟು ಕೇಳ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ, ಕೃಷ್ಣ ನಾನು ಬರಬಹುದೇ, ನಾನು ವಿಧವೆ ಅಲ್ವೇ, ನಾನು ಯಜ್ಞಕ್ಕೆ ಬರಬಹುದೇ ಅಂತ ಹೇಳಿ ಕೇಳ್ತಾ ಇದ್ದಾಳೆ.

ಪ್ರಾಣಿಗಳ ಎಲ್ಲರ ಆತ್ಮದಲ್ಲಿ ನೀನಿದ್ದೀಯ. ನೀನು ಎಲ್ಲರನ್ನು ಕೂಡ ಕಾಪಾಡ್ತಕ್ಕಂಥವನು. ಯಾರು ಶರಣಾಗತರಾಗಿ ಬಂದಿದ್ದಾರೆ ಅವರ ದುಃಖವನ್ನು ನಿವಾರಣೆ ಮಾಡ್ತಕ್ಕಂಥವನು ನೀನು. ಅಂದು ದ್ರೌಪದಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಅಕ್ಷಯಾಂಬರವನ್ನು ನೀಡಿ ನೀನು ಕಾಪಾಡಿದೆ. ನಿನ್ನ ಪರಮಾತ್ಮನ ಒಂದು ಲೀಲೆಯನ್ನು ತೋರಿಸಿದೆ. ನನ್ನನ್ನು ಶೋಕದ ಬೆಂಕಿ ಇವತ್ತು ಸುಡ್ತಾ ಇದೆ, ಏನು ಹೇಳಲಿ ನಾನು, ನನ್ನ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳಿ. ನೀನು ನಿನ್ನ ಪ್ರಾರ್ಥನೆಯನ್ನು ಮಾಡಿದ ಕಾಲಕ್ಕೆ ಎಲ್ಲರನ್ನೂ ಕೂಡ ನೀನು ಕಾಪಾಡ್ತೀಯ. ಎಲ್ಲ ಸುಖ ಸಂತೋಷಗಳನ್ನು ಕೂಡ ಎಲ್ಲ ಸುಖವನ್ನು ಸಾಲು ಸಾಲಾಗಿ ಕೊಡ್ತೀಯ ನೀನು, ಕಲ್ಯಾಣಮೂರ್ತಿ ನೀನು ಅಂಥೇಳಿ ನಿನ್ನ ದರ್ಶನದಿಂದ ನಾನು ಕೃತಾರ್ಥಿಯಾದೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ದುಶ್ಯಳೆ.

ಆಗ ದುಶ್ಯಳು ಹೇಳ್ತಾ ಇದ್ದಾಳೆ, ಅಪ್ಪ ಕೃಷ್ಣ, ತಂಗಿ ಆಗಿರೋದ್ರಿಂದ ನನ್ನನ್ನು ಅರ್ಜುನ ಯಜ್ಞಕ್ಕೆ ಬಾ ಅಂತ ಹೇಳಿ ಕರೀತಾ ಇದ್ದಾನೆ, ನಾನು ಬರಬಹುದೇ, ವಿಧವೆ ಇಂತಹ ಯಜ್ಞ ಯಾಗಗಳಲ್ಲಿ ಭಾಗವಹಿಸಬಹುದೇ ಅಂತ ಹೇಳಿ ಹೇಳ್ತಾ, ಜೊತೆಗೆ ಈ ಅರ್ಜುನ ಅನೇಕ ಆನೆ ಕುದುರೆಗಳನ್ನು ಕೊಡ್ತೇನೆ, ರಾಜ್ಯವನ್ನು ಕೊಡ್ತೇನೆ, ನಾನು ಗೆದ್ದಿರ್ತಕ್ಕಂತಹ ರಾಜ್ಯ ಎಲ್ಲವನ್ನೂ ಕೂಡ ದುಶ್ಯಳಿಗೆ ಕೊಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ. ಯಾರು ಇದನ್ನು ಆಳ್ಬೇಕು? ನನ್ನ ಮಗ ಇನ್ನೂ ಕೂಡ ಚಿಕ್ಕವನು, ಅವನು ಈಗ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ, ಅವನ ರಕ್ಷಣೆಯನ್ನು ನೀನು ಮಾಡಬೇಕು ಅಂತ ಹೇಳಿ ದುಶ್ಯಳೆ ನಾನಾಪರಿಯಾಗಿ ಕೃಷ್ಣನನ್ನು ಪ್ರಾರ್ಥಿಸ್ತಾಳೆ. ಹೀಗೆ ಶೋಕದಿಂದ ಕೂಡಿರ್ತಕ್ಕಂತಹ ಆ ದುಶ್ಯಳೆಯನ್ನು ರಕ್ಷಣೆಯನ್ನು ಮಾಡ್ತಾನೆ ಶ್ರೀಕೃಷ್ಣ. ಕೃಪಾ ಸಮುದ್ರನಾಗಿರ್ತಕ್ಕಂತಹ ಕೃಷ್ಣ ಅವಳನ್ನು ಮೇಲೆತ್ತಿಬಿಟ್ಟು ಸಮಾಧಾನವನ್ನು ಮಾಡಿ ಅರ್ಜುನನನ್ನು ಕೂಡ ಕರೆದುಕೊಂಡ್ಬಿಟ್ಟು ಅವರ ನಗರವನ್ನು ಪ್ರವೇಶ ಮಾಡ್ತಾರೆ ಕೃಷ್ಣಾರ್ಜುನರು.

0: Exato.
1: ಎಲ್ಲರೂ ಕೂಡ ಆ ಕೃಷ್ಣನ ಅಭಯವನ್ನು ಕಂಡು ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಸಮಸ್ತ ಜನರು ಕೂಡ ಕೃಷ್ಣನ ದರ್ಶನವನ್ನು ಮಾಡಿ ತಮ್ಮ ಪಾಪವನ್ನು ಕಳೆದುಕೊಂಡಿದ್ದಾರೆ. ಪಾಪವನ್ನು ಕಳೀತಕ್ಕಂಥವನು ಇವನು, ಸಾಮಾನ್ಯನಲ್ಲ ಇವನು ಅಂತೇಳಿ ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. ಎಲ್ಲ ಊರನ್ನು ಎಲ್ಲರೂ ಕೂಡ ತೋರಣಾದಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ, ಸುಣ್ಣ ಬಣ್ಣಗಳನ್ನು ಬಳಿದಿದ್ದಾರೆ, ಶೃಂಗಾರವನ್ನು ಮಾಡಿದ್ದಾರೆ. ಎಲ್ಲ ವಾದ್ಯಗಳು ಕೂಡ ಮೊಳಗ್ತಾ ಇದೆಯಂತೆ. ಈ ಕೃಷ್ಣಾರ್ಜುನರನ್ನು ಅನೇಕ ನೃತ್ಯ ಗೀತೆ ಸಂಗೀತ ಎಲ್ಲವನ್ನೂ ಕೂಡ ಮಾಡಿಬಿಟ್ಟು ಅವರಿಬ್ಬರನ್ನೂ ಕೂಡ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಬಂದಿರತಕ್ಕಂತಹ ಎಲ್ಲ ರಾಜ ಮಹಾರಾಜರಿಗೂ ಕೂಡ ಸತ್ಕಾರವನ್ನು ಮಾಡಿದ್ದಾರೆ ಈ ಸಿಂಧು ದೇಶದಲ್ಲಿ. ಹೀಗೆ ಇದನ್ನು ತಾನು ಅಪಚಾರವನ್ನು ಮಾಡಿದರೆ ಅದನ್ನು ಮನ್ನಿಸಬೇಕು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ.
2: ಮರುಗಿ ಕಂಬನಿ ದುಂಬಿ ಮಾಡಿದ ವಿಘಾತಿ

ಹೊರಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ಕೃಷ್ಣಾರ್ಜುನರು. ಅರ್ಜುನನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹೊರಡ್ತಾ ಇದೆ, ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಮತ್ತೆ ಕೇಳ್ತಾ ಇದ್ದಾನೆ, ಕ್ಷಮಿಸಬೇಕು ತಾಯೇ, ಹಿಂದೆ ಯುದ್ಧದಲ್ಲಿ ಮಾಡಿದಂತಹ ಅಪಚಾರವನ್ನ ಕ್ಷಮಿಸಬೇಕು. ಶತ್ರುಗಳಾಗಿದ್ರು ಅವತ್ತು, ನಾನು ಹೊಡಿಬೇಕಾಯಿತು, ಅವನನ್ನು ಕೊಲ್ಲಬೇಕಾಯಿತು, ಆ ಅಪಚಾರವನ್ನು ಮನ್ನಿಸು ಅಂತ ಹೇಳಿ, ಮತ್ತೆ ಹಿಂದಿನ ನೀನು ಬಂಧು ಆಗಿದ್ದೀಯಾ, ತಂಗಿ ಆಗಿದ್ದೀಯಾ, ನೀನು ಬರಬೇಕು ನಗರಕ್ಕೆ, ಹಸ್ತಿನಾಪುರಕ್ಕೆ ಬರಬೇಕು. ಅಲ್ಲಿ ಬಂದುಬಿಟ್ಟು ಕುಂತಿದೇವಿಯನ್ನು, ದ್ರೌಪದಿಯನ್ನು, ಅವರೆಲ್ಲರನ್ನು ಕೂಡ ನೋಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಆ ದುಶ್ಯಳೆ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ, ಹೇಗೆ ನೀನು ಭಕ್ತರನ್ನು, ನಿನ್ನ ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತೀಯಾ, ಹಾಗೆ ನನ್ನನ್ನು ಕೂಡ ರಕ್ಷಣೆ ಮಾಡು, ನಾನೂ ನಿನಗೆ ಭಕ್ತಿಯನ್ನು ತೋರ್ತೇನೆ ಅಂತ ಹೇಳಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನನ್ನನ್ನು ಉದ್ಧರಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಜೊತೆಗೆ ಹಸ್ತಿನಾಪುರಕ್ಕೆ ಹೊರಡೋದಕ್ಕೆ ಅವಳು ಕೂಡ ಸಿದ್ಧಳಾಗಿದ್ದಾಳೆ.

0: ದುಶ್ಶಳೆಯನ್ನು ಕೂಡ ಕರೆದುಕೊಂಡ್ಬಿಟ್ಟು ಆ ಸಿಂಧು ದೇಶದಲ್ಲಿರ್ತಕ್ಕಂತಹ ಒಳ್ಳೆಯ ವಸ್ತುಗಳನ್ನು ತೆಗೆದುಕೊಂಡು ಬಿಟ್ಟು ಹೊರಟಿದ್ದಾರೆ ಹಸ್ತಿನಾಪುರಕ್ಕೆ. ಎಲ್ಲರೂ ಕೂಡ ಬಂದಿದ್ದಾರೆ. ಹಸ್ತಿನಾಪುರ ಇನ್ನೇನು ಒಂದು ಯೋಜನೆ ಇದೆ, ಯೋಜನೆ ದೂರದಲ್ಲಿ ಇದೆ ಎನ್ನುವಂತಹ ಜಾಗದಲ್ಲಿ ಎಲ್ಲರೂ ಕೂಡ ನಿಲ್ಲಿಸಿದ್ದಾನಂತೆ ಕೃಷ್ಣ ಪರಮಾತ್ಮ. ನಿಲ್ಲಿಸಿಬಿಟ್ಟು ಆ ಕುದುರೆಗಳನ್ನು ತಾನೇ ತಂದು ಕಟ್ತಾ ಇದ್ದಾನಂತೆ. ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಲ್ಲ ರಾಜ ಮಹಾರಾಜರನ್ನು ಒಂದು ಕಡೆ ನಿಲ್ಲಿಸಿಬಿಟ್ಟು ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ಜಾಗವನ್ನು ತೋರಿಸಿಬಿಟ್ಟು ಕೃಷ್ಣ ಅಶ್ವವನ್ನು ಕಟ್ಟುಬಿಟ್ಟು ಸಲ್ಲಲಿತ ಹರಿಗಳನ್ನು ಪಿಡಿದು ಕಟ್ಟಿದನು. ಒಳ್ಳೆಯ ಕುದುರೆಗಳನ್ನು ತಂದು ಕಟ್ಟುಬಿಟ್ಟ ಅಂಥೇಳಿ ಕಾರುಣ್ಯಮೂರ್ತಿಯಾಗಿರ್ತಕ್ಕಂತಹ ಲಕ್ಷ್ಮೀಕಾಂತ ಆ ಭಗವಂತ ಅಂಥೇಳಿ ಯೋಜನ ದೂರದಲ್ಲಿ ಹಸ್ತಿನಾಪುರದ ಹತ್ತಿರದಲ್ಲಿದ್ದಾರೆ. ಇನ್ನು ವರ್ಷ ಕಳೆದಿದೆ, ನಗರವನ್ನು ಪ್ರವೇಶ ಮಾಡಬಹುದು ಅಂಥೇಳಿ ತೀರ್ಮಾನಿಸ್ಬಿಟ್ಟು ಅಲ್ಲಿ ಇದ್ದಾರೆ ಆ ಕೃಷ್ಣಾರ್ಜುನರು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ ಸವಿಗೆ.

0: ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
0: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
4: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ರಾಷ್ಟೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶ ಮಾಡಿದ ಸಾಧನೆಯನ್ನು ಸಂಭ್ರಮದಿಂದ ನೆನಪಿಸಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಅವರು, ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಸಾಧನೆ ಅಮೋಘವಾಗಿದೆ. ಇದು ದೇಶದ ವೈಜ್ಞಾನಿಕ ಪಾರಮ್ಯತೆ, ನಾವೀನ್ಯತೆಯ ಸ್ಫೂರ್ತಿ ಹಾಗೂ ಜ್ಞಾನ ಮುಂಚೂಣಿಯಲ್ಲಿ ಇರುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದಿದ್ದಾರೆ. ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳು ಹಾಗೂ ಸಂಶೋಧಕರು ಗಗನಯಾನದಂತಹ ಮಹತ್ತರ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಸಮರ್ಪಣಾ ಭಾವದಿಂದ ಶ್ರಮಿಸುತ್ತಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸತತವಾಗಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸುತ್ತಿದೆ. ಖಾಸಗಿ ಕ್ಷೇತ್ರದಲ್ಲಿಯೂ ಭಾರತದ ಪ್ರತಿಭಾವಂತರು ವಿಶ್ವಾದ್ಯಂತ ಅಸ್ಮಿತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರ ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಐತಿಹಾಸಿಕ ಸಾಧನೆಗಳೊಂದಿಗೆ ರಾಷ್ಟ ಹೆಮ್ಮೆ ಪಡುವಂತೆ ಶ್ರಮಿಸುತ್ತಿರುವ ಇಸ್ರೋದ ವಿಜ್ಞಾನಿಗಳು ಹಾಗೂ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ L1, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಪದ್ಮಶ್ರೀ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನವಾದ ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟು ನಿರ್ಮಾಣ, ಇಗೋ ಕನ್ನಡ ಅಂಕಣ ಹಾಗೂ ನೂರಾರು ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ಈ ಮೇರು ವಿದ್ವಾಂಸರು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಸದಾ ಚಿರಂತನ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಮರಿಸಿದ್ದಾರೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಕರೆದೊಯ್ದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ಗೆ ಹಸ್ತಾಂತರಿಸಲು 30 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಒಳಗೊಂಡ ತಂಡವನ್ನು ನಿಯೋಜಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಅವರು, ಬಂಧಿತರನ್ನು ಬಸ್ ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದ್ದು ಅಲ್ಲಿಂದ ರೈಲಿನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ದಾಗೆ ಕರೆದೊಯ್ಯಲಾಗುತ್ತದೆ. ಮಾಲ್ದಾದಲ್ಲಿ ಅವರನ್ನು ಬಿಎಸ್ಎಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು. ಅವರನ್ನು ಸ್ವೀಕರಿಸುವ ಬಿಎಸ್ಎಫ್ ತಂಡ ನಿಯಮಾನುಸಾರ ಮುಂದಿನ ಕಾನೂನು ಕ್ರಮ ಹಾಗೂ ಗಡಿಪಾರು ಪ್ರಕ್ರಿಯೆ ಕೈಗೊಳ್ಳಲಿದೆ. 21 ಮಂದಿಯನ್ನು ಇದೇ 26ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದರು.

0: ಕೆಜಿಎಫ್ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಆಸ್ಪತ್ರೆ ಕಟ್ಟಡದಲ್ಲಿ ಗರ್ಭಿಣಿಯರಿಗೆ ಉತ್ತಮ ಹೆರಿಗೆ ಸೇವೆ, ನವಜಾತ ಶಿಶುಗಳ ಆರೈಕೆ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ನಗರದ ಹೆರಿಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅನುದಾನದ 3 ಕೋಟಿ ರೂಪಾಯಿ ಮತ್ತು ಆರೋಗ್ಯ ಇಲಾಖೆ ಅನುದಾನ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಸ್ತುತ ಇರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆಯ ಕೊರತೆಯಿದ್ದು, ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಗತ್ಯವಾಗಿ ಬೇಕಾದ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ಗರ್ಭಿಣಿಯರು ಹಾಗೂ ಬಾಣಂತಿಯರು ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ನೂತನ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದೆ ಎಂದು ಹೇಳಿದರು. ನೂತನ ಕಟ್ಟಡದಲ್ಲಿ 2 ಆಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿ, 13 ಹಾಸಿಗೆಗಳ ನವಜಾತ ಶಿಶುವಿನ ಆರೈಕೆ ಘಟಕ, 8 ಹಾಸಿಗೆಗಳ ತಾಯಿ ಮತ್ತು ನವಜಾತ ಶಿಶುವಿನ ಆರೈಕೆಯ ಘಟಕ ಹಾಗೂ 19 ಹಾಸಿಗೆಗಳ ವಿಶೇಷ ವಾರ್ಡ್ ನಿರ್ಮಾಣವಾಗಲಿದೆ. ಸಿಟಿ ಸ್ಕ್ಯಾನಿಂಗ್ ಸೌಕರ್ಯ ಒದಗಿಸಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕಿ ರೂಪಕಲಾ ಶಶಿಧರ್ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತಾರಾಜ್ಯ ಜಲ ವಿವಾದಗಳು ಇತ್ಯರ್ಥವಾಗಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಅವರೊಂದಿಗೆ ಕೊಡಗಿನ ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ತಾಯಿ ಕಾವೇರಿ ಹಾಗೂ ಪಾಡಿ ಶ್ರೀ ಇಗ್ಗುತ್ತಪ್ಪ ಪುಣ್ಯಭೂಮಿಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜತೆಗೆ ಕುಡಿಯಲು ನೀರು ಸಿಗಲಿದೆ. ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕಾಡಾನೆ ಹಾವಳಿ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ, ಆದರೂ ಪ್ರವಾಸಿಗರು, ಕಾರ್ಮಿಕರು ಸೇರಿದಂತೆ ಎಲ್ಲರೂ ಎಚ್ಚರ ವಹಿಸಬೇಕಿದೆ ಎಂದರು. ಕೆಲವು ಸಂದರ್ಭದಲ್ಲಿ ಅನಾಹುತ ಘಟನೆಗಳು ಸಂಭವಿಸುತ್ತವೆ, ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರೂ ಮುನ್ನೆಚ್ಚರ ವಹಿಸಬೇಕು ಎಂದು ಸಚಿವ ನರೇಂದ್ರ ಸ್ವಾಮಿ ಮನವಿ ಮಾಡಿದರು. ಬೆಂಗಳೂರಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಸನ್ಮಾನಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ತಿಂಗಳ 29ರಂದು ಕಾರ್ಯಕ್ರಮ ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ನಾಡಿದ್ದು 25 ಕೊನೆಯ ದಿನವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 621 ಅಧಿಕ ಅಂಕ, ದ್ವಿತೀಯ ಪಿಯುಸಿಯಲ್ಲಿ 596 ಅಧಿಕ ಹಾಗೂ ಸಿಬಿಎಸ್ಇ 10 ಹಾಗೂ 12ನೇ ತರಗತಿಗಳಲ್ಲಿ 496 ಅಧಿಕ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಗೌರವಕ್ಕೆ ಅರ್ಹರಾಗಿರುತ್ತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಜೊತೆಗೆ ಸಮಾಜದ ಇತರ ವಿದ್ಯಾರ್ಥಿಗಳನ್ನು ಉತ್ತಮ ಸಾಧನೆಗಾಗಿ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹೇಮಾವತಿ ಜಲಾಶಯದಿಂದ ಬುಗುಡನಹಳ್ಳಿ ಕೆರೆಗೆ ಬಿಡಲಾಗುತ್ತಿರುವ ನೀರನ್ನು ಕುಡಿಯುವ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಅವರು ನಿನ್ನೆ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಬರಗಾಲ ಪರಿಸ್ಥಿತಿ ಇರುವುದರಿಂದ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕೋರಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆಯಲು ಅರ್ಹ ಫಲಾನುಭವಿಗಳು ಇಕೆವೈಸಿಯನ್ನು ತಕ್ಷಣ ಪೂರ್ತಿಗೊಳಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಯೋಜನೆಯಡಿ ಇಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಇನ್ನೂ 130,000ಕ್ಕೂ ಹೆಚ್ಚು ರೈತರ ಇಕೆವೈಸಿ ಕಡ್ಡಾಯ ಪ್ರಕ್ರಿಯೆ ಬಾಕಿ ಇದೆ. ನಿಗದಿತ ಅವಧಿಯೊಳಗೆ ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ಮುಂದಿನ ಕಂತಿನ ಹಣ ಖಾತೆಗೆ ಜಮೆಯಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನು ತಡೆಯಲು ಹಾಗೂ ಮೃತಪಟ್ಟವರ ಖಾತೆಗಳಿಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟುವ

0: ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದ್ದು ಪ್ರಸ್ತುತ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಗದಗ ಅಂಚೆ ವಿಭಾಗೀಯ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಏಕರೂಪದ ವ್ಯವಹಾರ ಸಮಯವನ್ನು ಜಾರಿಗೆ ತರಲಾಗಿದೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ತಿಳಿಸಿದ್ದಾರೆ. ಈ ಹೊಸ ವ್ಯವಸ್ಥೆಯಿಂದ ಸಾರ್ವಜನಿಕರು ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ವಿವಿಧ ಅಂಚೆ ಹಾಗೂ ಹಣಕಾಸು ಸೇವೆಗಳಾದ ಉಳಿತಾಯ, ಬ್ಯಾಂಕ್ ವ್ಯವಹಾರಗಳು, ಸ್ಪೀಡ್ ಪೋಸ್ಟ್, ಪಾರ್ಸೆಲ್ ಸೇರಿದಂತೆ ವಿವಿಧ ಅಂಚೆ ಲೇಖನಗಳ ಬುಕ್ಕಿಂಗ್, ಇ ಪಾವತಿ ಸೇವೆಗಳು, ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿ ಹಾಗೂ ಇತರೆ ಅಂಚೆ ಸೇವೆಗಳನ್ನು ನಿಗದಿತ ಸಮಯದಿಂದಲೇ ಪಡೆಯಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮ.
2: ಇಂದಿನ ಕಾರ್ಮಿಕರಿಗಾಗಿರುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗೋವರ್ಧನ್ ಎಸ್ ಪಿಲಾಲಿ ಅವರು. ಇವರು ಲಾ ಪೀಪಲ್ ಫೌಂಡೇಶನ್ ಫೌಂಡರ್ ಕೂಡ ಹೌದು. ನಮಗೆ ಈ ಕಟ್ಟಡ ಕಾರ್ಮಿಕರಿಗಿರುವಂತಹ ಸೌಲಭ್ಯಗಳ ಕುರಿತಾಗಿ ವಿವರವನ್ನು ಮತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್, ಕಟ್ಟಡ ಕಾರ್ಮಿಕರು ಅಂತಂದರೆ ನಾವು ಕಾರ್ಮಿಕರನ್ನಷ್ಟೇ ನೋಡ್ತೀವಿ.
3: ಎಸ್, ಹೌದು.
2: ಆದರೆ ಅವರ ಸಂಸಾರ, ಮಕ್ಕಳು, ಅವಲಂಬಿತರು, ಅವರು ಹೇಗೆ ಇರ್ತಾರೆ, ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಯಾಕಂದರೆ ಊರು ಬಿಟ್ಟು ಊರು ಬಂದಿರ್ತಾರೆ.
3: ನಿಜ ನಿಜ.
2: ಸರ್, ಕಾರ್ಮಿಕರು ಅಂದರೆ ಯಾರು ತಮ್ಮ ಪ್ರಕಾರ?
3: ಸರ್, ಕಾರ್ಮಿಕರು ಅಂತಂದರೆ ಈ ದೇಶದ ಪ್ರಗತಿಗೆ ಬಹುಕಾಲದಿಂದಲೂ ಕೂಡ ನಾನಾ ಕ್ಷೇತ್ರದಲ್ಲಿ ಸಾಕಷ್ಟು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶ್ರಮಿಸ್ತಾ, ಎಲೆಮರೆ ಕಾಯ್ತರ ಶ್ರಮಿಸುತ್ತಾ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಹೇಳಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಶ್ರಮಿಕರನ್ನು ಗುರುತಿಸಿ ಅವರನ್ನು ಗೌರವಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ May 1 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಅದರಲ್ಲಿ ಬಹುತೇಕ ರಾಷ್ಟ್ರಗಳು ಇದನ್ನು ನಿರ್ಲಕ್ಷಣೆ ಮಾಡ್ತದೆ. ಕೆಲವು ಬಂಡವಾಳಶಾಹಿಗಳು ಇವತ್ತಿಗೂ ಕೂಡ ಅವರನ್ನು ಗುಲಾಮರಂತೆ ಕಾಣ್ತಾ ಇದ್ದಾರೆ. ಇದೊಂದು ದುರಂತ ಅಂತ ಹೇಳ್ಬೋದು. ಸೊ ಆದ್ದರಿಂದ ಕಾರ್ಮಿಕನಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಸಾಂದರ್ಭಿಕವಾಗಿ ಅನೇಕ ಕಾನೂನುಗಳನ್ನು ರೂಪಿಸ್ತಾ ಬಂದಿದೆ. ಸೊ ಅದು ಸಾಮಾಜಿಕ ಭದ್ರತೆ ಆಗಿರ್ಬೋದು, ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು, ವೇತನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಮುಂಬಡ್ತಿ ಕೆಲಸದ ಅವಧಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆರೋಗ್ಯ, ಶಿಕ್ಷಣ ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು. ಸೊ ಈ ಸಂಬಂಧವಾಗಿ ಕಾರ್ಮಿಕರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಹಾಯಕ್ಕಾಗಿ ಒಂದು ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಭಾರತ ಸರ್ಕಾರ 1953 ಈ ಒಂದು ನಿಧಿಯನ್ನು, ಏನು, ಮಂಡಳಿಯನ್ನು ಸ್ಥಾಪನೆ ಮಾಡಿತು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 1965 ಈ ಒಂದು ಅಡಾಪ್ಟ್ ಅನ್ನು ಮಾಡಿಕೊಂಡಿದೆ, ಕಾರ್ಮಿಕರ ಕಲ್ಯಾಣ ನಿಧಿ ಅಂತೇಳಿ, ಅವರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ. ಕೆಲವೊಂದು ಈ ನಮ್ಮ ಭಾರತದಲ್ಲಿ ಸುಮಾರು ಒಂದು 16 ರಾಜ್ಯಗಳು ಈ ಒಂದು ಇದನ್ನೇನು ನಿಧಿಯನ್ನ, ಮಂಡಳಿಯನ್ನ ರೂಪಿಸಿಕೊಂಡಿದ್ದಾರೆ.
2: ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಮಾತಾಡುವಾಗ ಅವರಿಗೆ ಆರ್ಥಿಕ ಸೌಲಭ್ಯಗಳು ಮೊದಲಿಗೆ ಬೇಕು ಅಂತ ನಾವು ಮಾತಾಡ್ತೀವಿ. ಅವರಿಗೆ ಸರಿಯಾದ ವೇತನ ಸಿಗಬೇಕು ಅಂತ, ಮತ್ತೆ ದುಡಿಮೆ ಅವಧಿ ಅದು ಕೂಡ ಎಷ್ಟಿರುತ್ತೋ ಅಷ್ಟಿರಬೇಕು ಅಂತ ಮಾತಾಡ್ತೀವಿ. ಈ ದಿಸೆಯಲ್ಲಿ ಆರ್ಥಿಕವಾಗಿ ಸಬಲರಾದ ನಂತರ ಮಕ್ಕಳ ಸ್ಥಿತಿಗತಿಗಳು, ಕ್ಷೇಮಾಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆವಾಗ ಇದನ್ನೆಲ್ಲ ಮಂಡಳಿಗಳ ಮೂಲಕವಾಗಿ ಆ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ರೂಪವಾಗಿ ಏನೇನು ಮಾಡಕ್ ಸಾಧ್ಯ ಅಂತ ಅನ್ನೋದನ್ನ ಮಾಡುತ್ತೆ ಅಂತ.
3: ನೋಡಿ, ಈಗ ತಾವು ಹೇಳಿದ್ರಿ, ಈಗ ಬರೀ ಕಾರ್ಮಿಕರಿಗಷ್ಟೇ ಅನುಕೂಲಗಳಿದೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಆದ್ರೆ ಅವರ ಮಕ್ಕಳಿಗೂ ಕೂಡ, ಅಂದ್ರೆ ಅವರ ಅವಲಂಬಿತರಿಗೂ ಕೂಡ ಏನು ಸರ್ಕಾರದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳು

0: ಇದೆ ಅನ್ನೋಂಥದ್ದು ಜನಗಳು ತಿಳ್ಕೋಬೇಕು ಅನ್ನೋಂಥದ್ದು. ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಯಾವ ಕಾರ್ಮಿಕನು ಆ ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಮಾಡಿಸಿರ್ತಾನೆ ಅಂತಹ ಮಕ್ಕಳಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ಶೈಕ್ಷಣಿಕ ಧನ ಸಹಾಯ. ಈ ಕಾರ್ಮಿಕ ಏನು ಫಲಾನುಭವಿ ಅಂತ ಏನಿರ್ತಾನೆ, ಅವನು ಮಾಸಿಕ 35,000 ರೂಪಾಯಿ ಆದಾಯಕ್ಕಿಂತ ಜಾಸ್ತಿ ಇರಬಾರ್ದು. ಇದರಲ್ಲಿ 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ 2,000 ರೂಪಾಯಿ ಕೊಡ್ತಾರೆ ಕಲ್ಯಾಣ ಮಂಡಳಿಯಿಂದ. ಅದೇ ರೀತಿ 4ನೇ ತರಗತಿಯಿಂದ 6ನೇ ತರಗತಿಯವರೆಗೆ 3,000 ರೂಪಾಯಿ ಸಹಾಯಧನವನ್ನು ಕೊಡ್ಲಿಕ್ಕಾಗುತ್ತೆ. ಜೊತೆಗೆ 7ರಿಂದ 8ನೇ ತರಗತಿಯವರೆಗೆ 4,000 ರೂಪಾಯಿ ಕೊಡ್ತಾರೆ. 9ರಿಂದ 10 ಮತ್ತು ಫಸ್ಟ್ PUC 6,000 ರೂಪಾಯಿ ಕೊಡ್ತಾರೆ.
1: ಓಹೋ.
0: ಸೊ ಅದೇ ರೀತಿ ಸೆಕೆಂಡ್ PUC 8,000 ರೂಪಾಯಿ ಕೊಡ್ತಾರೆ
1: ವಾರ್ಷಿಕವಾಗಿ.
0: ವಾರ್ಷಿಕವಾಗಿ ಸಿಗುತ್ತೆ.
1: ಮತ್ತೆ ಡಿಪ್ಲೊಮಾ ಪದವಿ
0: ಡಿಪ್ಲೊಮಾ ITIಗೆ 7,000 ರೂಪಾಯಿ ಕೊಡ್ತಾರೆ ಕಾಮನ್ ಆಗಿ. ಪದವಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ 10,000 ರೂಪಾಯಿ ಪ್ರತಿ ವರ್ಷಕ್ಕೂ 10,000 ರೂಪಾಯಿ ಕೊಡ್ತಾರೆ.
1: ಹೌದು.
0: ಸ್ನಾತಕೋತ್ತರ ಪದವಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ, ಮತ್ತೆ ಪ್ರತಿ ವರ್ಷ 20,000 ರೂಪಾಯಿನ 20,000 ರೂಪಾಯಿ ಕೊಡ್ತಾರೆ. 2 ವರ್ಷಕ್ಕೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ 20,000 ರೂಪಾಯಿ ನೆಕ್ಸ್ಟ್ ಇಯರ್ ಕೊಡ್ತಾರೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳಿಗೆ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ 25,000 ರೂಪಾಯಿ ಕೊಡ್ತಾರೆ. ಮತ್ತೆ ಪ್ರತಿ ವರ್ಷ 2 ವರ್ಷದಂತೆ 20,000 ರೂಪಾಯಿ ಕೊಡ್ತಾರೆ. ಸೊ ಅದೇ ರೀತಿ ಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ 30,000 ರೂಪಾಯಿ ಕೊಡ್ತಾರೆ ಫಸ್ಟ್, ಆಮೇಲೆ ಪ್ರತಿ ವರ್ಷ 25,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ PhD ಓದ್ತಕ್ಕಂಥ ಮಕ್ಕಳಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ ಗರಿಷ್ಠ 2 ವರ್ಷಗಳು ಮಾತ್ರ ಅವರಿಗೆ ಕೊಡ್ತಾರೆ. ಮತ್ತೆ ಪ್ರಬಂಧ ಏನಾದರೂ ಬರೆಯೋ ಥರ ಇದ್ರೆ ಅವ್ರಿಗೆ 20,000 ರೂಪಾಯಿ ಕೊಡ್ತಾರೆ. ಸೊ ಇದು ಕಾರ್ಮಿಕರ ಮಕ್ಕಳಿಗೆ, ಅವಲಂಬಿತ ಮಕ್ಕಳಿಗೆ
1: ಶೈಕ್ಷಣಿಕವಾಗಿ ಸಿಗುವಂತಹ
0: ಸೌಲಭ್ಯಗಳು.
1: ಆರ್ಥಿಕವಾಗಿ ಈ ರೀತಿಯಾದಂತ ಸೌಲಭ್ಯಗಳಿಂದ ಮಕ್ಕಳು ತಮ್ಮ ಓದನ ಮುಂದುವರ್ಸಕ್ಕೆ ತುಂಬಾನೇ ಸಹಾಯಕಾರಿ ಆಗತ್ತೆ ಅಂತ ನಾವು ಹೇಳ್ಬೋದು. ವಿಶೇಷವಾಗಿ ತಾವು ಹೇಳಿದ್ ನೋಡಿ ಸರ್, ಈಗ ಎಲ್ಲರೂ ಮಕ್ಕಳು ಕೂಡ PhDನೂ ಮಾಡ್ತಾರೆ, ಇನ್ನು ಮೆಡಿಕಲ್ ಕೂಡ ಮಾಡ್ತಾರೆ, ಇನ್ನು ಇತ್ಯಾದಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಬರ್ತಾರೆ. ಈಗ ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ ನೋಡಿ, ಕಾರ್ಮಿಕರ ಮಕ್ಕಳು, ತರಕಾರಿ ಮಾರುವವರ ಮಕ್ಕಳು, ಸಣ್ಣ ಪುಟ್ಟ ಕೆಲಸ ಕೈಗಾರಿಕೆಗಳಲ್ಲಿ ತೊಡಗಿದಿರುವಂತಹ ಮಕ್ಕಳು ಕೂಡ ಸಾಕಷ್ಟು ಗಮನಾರ್ಹವಾದ ಸಾಧನೆ ಮಾಡಿ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ವೈರಲ್ ಆಗಿರೋ ತರ ಇದೆ. ಬಡ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಕೊಟ್ಟರೆ ಖಂಡಿತವಾಗಿ ಅವರು ಮುಂದೆ ಬರ್ತಾರೆ ಅಂತನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಂತ ಹೇಳ್ಬೋದು. ಅದೇ ರೀತಿ ಸರ್, ಈಗ ಕ್ಯಾಟಗರಿ ವೈಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಥವಾ ಜನರಲ್ ಕ್ಯಾಟಗರಿ ಅವರು ಹೇಗೆ ಅಂಕಗಳನ್ನು ಪಡೆದಿರಬೇಕಾಗತ್ತೆ? ಈಗ
0: ನೋಡಿ, ಜನರಲ್ ಕ್ಯಾಟಗರಿಗೆ 50% ಅವರು ಅಂಕಗಳನ್ನು ಗಳಿಸಿದ್ರೆ ಅವ್ರಿಗೆ ಈ ಒಂದು ಫೆಸಿಲಿಟಿ ಕೂಡ ಸಿಗುತ್ತೆ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳು ಮಾಡುವಂತ ಸಂದರ್ಭದಲ್ಲಿ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40% ಆಸ್ ಯೂಶುವಲ್ ಇರುತ್ತೆ
1: ಅಲ್ವಾ. ಅದೇ ಈ ಮಾನದಂಡಗಳ ಆಧಾರದ ಮೇಲೆ,
0: ಹೌದು,
1: 35,000 ರೂಪಾಯಿ ಮಾಸಿಕವಾಗಿ ಆದಾಯ ಮೀರಬಾರದು
0: ಯಾರಿಗೆ ಅಂದ್ರೆ ಕಾರ್ಮಿಕ ಯಾರಿದ್ದಾನೆ.
1: ಹೌದು ಹೌದು,
0: ನೋಂದಣಿ ಆಗಿರ್ತಕ್ಕಂಥ ಕಾರ್ಮಿಕನಿಗೆ.
1: ಸರಿ, ಅಲ್ಲಿ ಅವರು ಯಾರೇ ಇರಬಹುದು, ಜನರಲ್ ಕ್ಯಾಟಗರಿ ಮಕ್ಕಳಾಗಿರ್ಬೋದು, ಪರಿಶಿಷ್ಟ ಜಾತಿ ಮಕ್ಕಳಾಗಿರ್ಬೋದು, ಇಲ್ಲಿ ಅಂಕಗಳನ್ನು ನಾವು ನಿಗದಿಪಡಿಸುವಾಗ ಜನರಲ್ ಕ್ಯಾಟಗರಿ 50% ಪಡೆದಿರಬೇಕಾಗತ್ತೆ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅವರು 45% ಅಂಕಗಳನ್ನು ಪಡೆದಿರಬೇಕು.
0: ಅದೊಂದು ಕಂಡೀಷನ್.
1: ಹಾ, ಕಂಡೀಷನ್. ಈಗ ಸರ್, ಪ್ರತಿಭಾವಂತ ಮಕ್ಕಳು ಇರ್ತಾರೆ, ಸಾಕಷ್ಟು ಸಾಧನೆ ಮಾಡಿರ್ತಾರೆ, ಆಯಾ ವರ್ಷಗಳಲ್ಲಿ ಅವರು ಜಾಸ್ತಿ ಸ್ಕೋರ್
0: ಮಾಡಿರ್ತಾರೆ,
1: ಆ ದಿಶೆಯಲ್ಲಿ ಏನಾದರೂ ಪ್ರೋತ್ಸಾಹನ ಇದೆಯಾ?
0: ಹೌದು ಸರ್, ಈಗ ಏನಾಗುತ್ತೆ ನೋಡಿ, ಇದಷ್ಟೇ ಅಲ್ಲದೆ ಏನು ಈಗೇನು ಅವರಿಗೆ ಪ್ರೋತ್ಸಾಹ ಧನವಾಗಿ ಏನು ಕೊಡ್ತಾ ಇದ್ರು ಓದೋದಕ್ಕೆ, ಅದಲ್ಲದೆ ಈ ಪ್ರತಿಭಾವಂತ ಮಕ್ಕಳಿಗೆ ಕೂಡ ಸರ್ಕಾರದಿಂದ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವ ಸಲುವಾಗಿ, ಇನ್ನೂ ಚೆನ್ನಾಗಿ ಓದಲಿ ಅನ್ನುವಂಥ ಅವರಿಗೆ ಒಂದು ಹುಮ್ಮಸ್ ಬರುವ ರೀತಿಯಲ್ಲಿ
1: ಬರಬೇಕು
0: ಒಂದು ಇದನ್ನ ಪ್ರೋತ್ಸಾಹನವನ್ನು, ವಿಶೇಷ ಪ್ರೋತ್ಸಾಹನವನ್ನು ಕೊಡೋದಕ್ಕೆ ಸರ್ಕಾರ ಇದು ಮಾಡ್ತಾ ಇದೆ. ಅದರಂತೆ SSLC ಪರ್ಸೆಂಟ್ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಕೊಡಲಾಗುತ್ತೆ. PUC ಪಡೆದಂಥ ವಿದ್ಯಾರ್ಥಿಗಳಿಗೆ 7,000 ಕೊಡಲಾಗುತ್ತೆ. ಅದೇ ರೀತಿ ಪದವಿಯಲ್ಲಿ ಕೂಡ 75% ತೆಗೆದುಕೊಂಡವರಂಥವ್ರಿಗೆ 10,000 ರೂಪಾಯಿ ಕೊಡಲಾಗುತ್ತೆ. ಸೊ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ 75% ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳನ್ನು ಪ್ರೋತ್ಸಾಹ ಧನವಾಗಿ ಸರ್ಕಾರ ಕೊಡುತ್ತೆ. ಸೊ ಅದರಿಂದ ನಮ್ಮ ಮಕ್ಕಳು ಕಾರ್ಮಿಕರು ಅಂತಂದ್ರೆ ಇವತ್ತು ದುರ್ಬಲರು ಅಂತ ನಾವು ಸಾಮಾನ್ಯವಾಗಿ ಜನಗಳು ಭಾವಿಸ್ತೇವೆ. ಆದ್ರೆ ಈ ದೇಶವನ್ನ ಕಟ್ಟತಕ್ಕಂತ ಈ ದೇಶದ ಪ್ರಗತಿಗೆ ಅವರು ಬಹುಮುಖ್ಯ ಕೊಡುಗೆ ಅಂತ ಹೇಳ್ಬೋದು, ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ಅಂತಹ ಮಕ್ಕಳಿಗೆ ಸರ್ಕಾರ ಸಾಕಷ್ಟು ಒಂದು ಫೆಸಿಲಿಟಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದೆ. ಬಟ್ ಸಾಕಷ್ಟು ಅವೇರ್ನೆಸ್ ಬೇಕು. ನೋಡಿ, ನೀವು ಆಕಾಶವಾಣಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಜನಸಾಮಾನ್ಯರಿಗೆ ಇದು ಅರ್ಥ ಆಗಬೇಕು, ತಿಳ್ಕೋಬೇಕು. ಸಾಕಷ್ಟು ಸಂಘ

0: ಸಂಸ್ಥೆಗಳು ಇವತ್ತಿದ್ದಾವೆ. ಸೊ ಅವರು ಕೂಡ ಜನಗಳಿಗೆ ಈ ರೀತಿಯ ಒಂದು ಒಳ್ಳೆ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ, ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು.
1: ಬಡ ಜನರಿಗೆ, ದೀನ ದಲಿತರಿಗೆ ಇರುವಂತಹ ಅನೇಕ ಸೌಲಭ್ಯಗಳ ಕಡೆಗೆ ಸಾಕಷ್ಟು ಜಾಗೃತಿ ಕೂಡ ಮೂಡಬೇಕಾಗಿದೆ ಇದೇ ಸಮಯದಲ್ಲಿ ಕೂಡ. ಅದು ಸರ್ಕಾರಗಳು ಕೂಡ ಸಾಕಷ್ಟು ಸೌಲಭ್ಯಗಳನ್ನು ಅವರು ಘೋಷಣೆ ಮಾಡಿದಾಗೊಮ್ಮೆ ಅದರ ಪ್ರಚಾರ ಮಾಡಿ ಜನಗಳಿಗೆ ತಲುಪುವ ಹಾಗೆ ಕೂಡ ಮಾಡ್ತೀವಿ.
0: ಸಾಕಷ್ಟು ಮಾಧ್ಯಮಗಳಿದೆ, ಸೋಷಿಯಲ್ ಮೀಡಿಯಾಗಳಿದೆ. ಸೊ ಅದನ್ನೆಲ್ಲ ಬಳಸ್ಕೋಬೇಕಾಗತ್ತೆ.
1: ಈಗ ಸರ್, ಈಗ ತಾವು ಹೇಳ್ತಾ ಇದ್ರಿ, ಈ ಕಾರ್ಮಿಕರ ಮಕ್ಕಳಿಗೆ 75%ಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ರೀತಿಯಾದಾಗಿ ಪ್ರೋತ್ಸಾಹನವನ್ನು ಕೂಡ ಕೊಡಲಾಗ್ತದೆ ಅಂತ ಹೇಳ್ತಿದ್ರಿ. ಉಳಿದಂತೆ ಬಹುಶಃ ಉಳಿದ ಎಲ್ಲ ಈಗ ಫಸ್ಟ್ ಕ್ಲಾಸ್ ಬಂದಾಗ ಬೇರೆ ಬೇರೆ ಪ್ರೋತ್ಸಾಹನಗಳು ಮಾಮೂಲಿಯಾಗಿ ಅವು ಇದ್ದಂಗಿರ್ತವೆ,
0: ಸಹಜವಾಗಿರುತ್ತೆ. ವಿಶೇಷವಾಗಿ ಅದು ನಮ್ಮ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ,
1: ಯಾಕಂದ್ರೆ ಆ ಒಂದು ಸೌಲಭ್ಯದಿಂದ ನಾವು ವಂಚಿತರಾಗ್ಬಿಡ್ತೀವಿ ಅಂತ ಹೇಳಿ ತಿಳ್ಕೋಬಹುದು. ಅದು ಕೂಡ ಮಾಮೂಲಿಯಾಗಿ ಇದ್ದಂಗಿರುತ್ತೆ, ಎಲ್ಲರ ಜೊತೆಗೆ ಅದು ಇರುತ್ತೆ. ಈಗ ಸರ್, ಬರೀ ಈಗ ಶೈಕ್ಷಣಿಕವಾಗಿ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳು, ಉದಾಹರಣೆ ವೈದ್ಯಕೀಯ ಸಹಾಯಧನಗಳು, ಅವರಿಗಾಗಿ ಅನೇಕ ಆರೋಗ್ಯದ ಸ್ಕೀಮ್ಗಳು ಇರ್ತವೆ, ಆರೋಗ್ಯ ಕಾರ್ಡ್ಗಳು ಇರ್ತವೆ ಕಾರ್ಮಿಕ ಮಕ್ಕಳಿಗಾಗಲಿ ಕಾರ್ಮಿಕರಿಗಾಗಲಿ. ಇದ್ರ ಬಗ್ಗೆ ಸರ್,
0: ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ. ಸೊ ಇದರಲ್ಲಿ ಏನು ಫಲಾನುಭವಿಗಳು ಯಾರಿದ್ದಾರೆ ಅಂದರೆ, ಕಾರ್ಮಿಕ ಯಾರು ನೋಂದಾವಣಿ ಆಗಿರ್ತಾನೆ ಕಲ್ಯಾಣ ಮಂಡಳಿಯಲ್ಲಿ, ಅವರ ಅವಲಂಬಿತರಿಗೂ ಕೂಡ ಈ ಒಂದು ವೈದ್ಯಕೀಯ ಧನ ಸಹಾಯ ಅವ್ರಿಗೆ ಸಿಗುತ್ತೆ. ಸೊ ಅವರಿಗೆ ಪ್ರಥಮವಾಗಿ 300 ಸ್ಟಾರ್ಟಿಂಗು 10,000 ಅವರಿಗೆ ಅವ್ರಿಗೆ ಏನು ಜನರಲ್ ಚೆಕಪ್ ಅವ್ರಿಗೆ ಸಿಗುವಂತದ್ದು
1: ಸಿಗತ್ತಲ್ಲ. ಅವರಿಗಾಗಿನೇ ಪ್ರತ್ಯೇಕ ಆಸ್ಪತ್ರೆಗಳು ಇರ್ತವೆ,
0: ಇರ್ತದೆ
1: ಇಎಸ್ಐ ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಅಂತೂ ಸಹಜ ಫ್ರೀಯಾಗಿರುತ್ತೆ. ಈಗ ಮತ್ತೆ ಈ ತರ ಸೌಲಭ್ಯಗಳು
0: ಇದ್ರ ಜೊತೆಗೆ ಮತ್ತೆ ಮದುವೆಗೆ ಸಂಬಂಧಪಟ್ಟಂತ ಸಹಾಯಧನ ಅಂದ್ರೆ, ಯಾರು ಫಲಾನುಭವಿ ಇರ್ತಾನೆ ಅವನಾಗ್ಲಿ ಅಥವಾ ಅವರನ್ನ ಅವಲಂಬಿಸಿದ ಅಂದ್ರೆ ಅವರ ಮಕ್ಕಳಾಗ್ಲಿ, ಇಬ್ರು ಮಕ್ಕಳಿಗೆ ತಲಾ 50,000 ಅವ್ರಿಗೆ ಸಹಾಯ.
1: ಮಕ್ಕಳವರೆಗೂ ಇರ್ತದೆ,
0: ಇಬ್ರು ಮಕ್ಕಳಿಗೆ ಮಾತ್ರ ಇದು. ಅಂದ್ರೆ ಇದು ಒಂದ್ ವೇಳೆ ಫಲಾನುಭವಿ ಅವ್ನು ಮದುವೆ ಆಗದೆ ಇದ್ರೆ ಅವನಿಗೂ ಕೂಡ ಇದು ಕೊಡ್ಲಿಕ್ಕಾಗುತ್ತೆ,
1: ಬರುತ್ತೆ.
0: ಒಂದ್ ವೇಳೆ ಮದುವೆ ಆಗಿದ್ರೆ ಅವ್ರಿಗೆ ಮಕ್ಕಳಿಗೆ ಸಹಜವಾಗಿ ಇಬ್ರು ಮಕ್ಕಳಿಗೆ ಅದು
1: ಸಿಗುತ್ತೆ.
0: ಅದೇ ರೀತಿಯಾಗಿ ಸಾರಿಗೆ ಸೌಲಭ್ಯ ಕೂಡ, ಅಂದ್ರೆ ರಾಜ್ಯಾದ್ಯಂತ ಯಾವುದೇ ರಾಜ್ಯದಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತ ಒಂದು ಕಾರ್ಮಿಕರ ಮಕ್ಕಳಿಗೆ, ಇಬ್ರು ಮಕ್ಕಳಿಗೆ KSRTC ಬಸ್ಸು ಫ್ರೀ ಸೌಲಭ್ಯ ಕೂಡ
1: ಇದೆಯಲ್ಲ.
0: ಸೊ ಅದು ಕೂಡ ಇದೆ. ಮತ್ತೆ ಶಿಶು ಆರೈಕೆ ಅಂದ್ರೆ, ಅಂದ್ರೆ ಈ ಮಗು ಹುಟ್ಟಿದಾಗಿನಿಂದ ಸುಮಾರು 3 ವರ್ಷದವರೆಗೆ ಮಗುವಿನ ಪೌಷ್ಟಿಕತೆ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಂಗೆ ಪ್ರತಿ ವರ್ಷ 6,000 ಕೊಡಲಾಗುತ್ತೆ. ಅಂದ್ರೆ ಹುಟ್ಟಿನಿಂದ 3 ಮಗುವಿಗೆ ವಯಸ್ಸಿನವರಿಗೆ ಸುಮಾರು 6,000
1: ಶಿಶು ಆರೈಕೆ ಅಂತ ಸಿಗುತ್ತೆ.
0: ಅಂದ್ರೆ ಮಕ್ಕಳು ಪೌಷ್ಟಿಕವಾಗಿ
1: ಬೆಳಿಬೇಕು ಅಂತ,
0: ಅವ್ರಿಗೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಕೊಟ್ಟು ಅವ್ರನ್ನ ಸಾಕ್ಬೇಕು ಅನ್ನೋ ದೃಷ್ಟಿಗೋಸ್ಕರ,
1: ಯಾಕಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರ್ತಾರೆ,
0: ವಲಸೆ ಹೋಗ್ತಾರೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ
1: ಸಿಕ್ಕಿರಂಗಿಲ್ಲ,
0: ಆಹಾರ ಸಿಗೋದಿಲ್ಲ. ಮತ್ತೊಂದು ಏನಂತಂದ್ರೆ, ಈ ಕಾರ್ಮಿಕ ಯಾರಿದ್ದಾನೆ ಆ ವ್ಯಕ್ತಿ ಏನಾದರೂ ತೀರ್ಕೊಂಡ್ರೆ, ಅಂದ್ರೆ ನೋಂದಾವಣಿ ಆಗಿರ್ತಕ್ಕಂಥ ಕಾರ್ಮಿಕ ತೀರ್ಕೊಂಡಿದ್ರೆ ಅಥವಾ ಏನಾದರೂ ಆ ಅಪಘಾತ ಆದಂತ ಸಂದರ್ಭದಲ್ಲಿ ಏನಾದರೂ ಆಘಾತಗಳಾದಾಗ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾದಂತ ಸಂದರ್ಭದಲ್ಲಿ, ಸೊ ಅವನ ಗರಿಷ್ಠ 2 ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸುಮಾರು ವಾರ್ಷಿಕವಾಗಿ 10,000 ಧನ ಸಹಾಯ ಕೊಡ್ಲಾಗುತ್ತೆ,
1: ಸಿಗತ್ತೆ.
0: ಸೊ ಇದು ಯಾಕೆ ಅಂತಂದ್ರೆ, ಈಗ ಒಬ್ಬ ಕಾರ್ಮಿಕ ನೋಂದಣಿಯಾಗಿ ಅವನು ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಸೊ ಅಂತ ಸಂದರ್ಭದಲ್ಲಿ ಆಘಾತವಾಗಿ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡೋಗಿರ್ಬೋದು ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಅವನನ್ನ ಅವಲಂಬಿಸಿರ್ತಕ್ಕಂಥ ಮಕ್ಕಳು ಅವ್ರಿಗೆ ಓದಿಸೋದಕ್ಕೆ ತುಂಬಾ ಕಷ್ಟ
1: ಆಗುತ್ತೆ,
0: ಯಾರ ಮೇಲೆ ಡಿಪೆಂಡ್ ಆಗಬೇಕು ಈ ಸಮಾಜದಲ್ಲಿ ಅನ್ನುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ಈ ಒಂದು ಸಹಾಯವನ್ನು ಕೂಡ ಮಾಡಲಿಕ್ಕೆ
1: ಅನೇಕ ಸೌಲಭ್ಯಗಳನ್ನು ತಾವು ತುಂಬ ವಿವರವಾಗಿ ತಿಳಿಸ್ತಾ ಇದ್ದೀರಾ. ಈಗ ಸರ್, ಈ ಎಲ್ಲ ಸೌಲಭ್ಯಗಳನ್ನು ಪಡಿಬೇಕಂದಾಗ ಈ ಆದಾಯದ ಕೆಲವು ಮಿತಿ ಆ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಯಾವುದೋ ಒಂದು ಕಾರ್ಮಿಕ ಕಲ್ಯಾಣ ನಿಧಿ, ಇದರ ಪ್ರಯೋಜನ ಪಡಿಬೇಕಂದ್ರೆ ಕಾರ್ಮಿಕರು ಏನೇನು ಅನುಸರಿಸಬೇಕಾಗತ್ತೆ
0: ಸರ್? ಈಗ ನೋಡಿ, ಮಕ್ಕಳು ಅವರಲ್ಲಿ ನೋಂದಣಿ ಆಗಿರಲ್ಲ, ಅಂದ್ರೆ ಅವರ ತಂದೆ ಯಾರು ಕಾರ್ಮಿಕ ಇದ್ದಾನೆ ಆ ಫಲಾನುಭವಿ ಮಾತ್ರ ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಆಗಿರ್ಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಹಣ ಎಲ್ಲಿ ಬರ್ತದೆ ಅನ್ನೋದು ವಿಚಾರ, ಸರ್ಕಾರ ಇಲ್ಲಿಂದ ಕ್ರೋಢೀಕರಿಸೋದು ಇವರಿಗೆಲ್ಲ ಕೊಡ್ಲಿಕ್ಕೆ ಅನ್ನೋದು ವಿಚಾರ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ, 1965 ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ರು. ಸೊ ಈ ಮಂಡಳಿಯ ಕೆಲಸ ಏನು ಅಂತಂದ್ರೆ, ಯಾರು 10,00,000 ಮೇಲ್ಪಟ್ಟು ಕಾಮಗಾರಿಯನ್ನು ಮಾಡಿರ್ತಾರೆ, ಅದು ವೈಯಕ್ತಿಕವಾಗಿ ಒಂದು ಯಾರಾದ್ರೂ ಒಬ್ಬ ಮನೆ ಕಟ್ಟಿರ್ಬೋದು ಅಥವಾ ರಸ್ತೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವುದೇ ಒಂದು ಕಾಮಗಾರಿ ಅಥವಾ ಆದಾಯದ ಮೊತ್ತ ಏನಿರುತ್ತೆ

0: ಆ ಕಾಮಗಾರಿಯ ವೆಚ್ಚದಲ್ಲಿ 1% ಅಮೌಂಟ್ ಸೆಸ್ಸನ್ನ ಕಲೆಕ್ಟ್ ಮಾಡಬೇಕು. ಯಾರು? ಕಾರ್ಮಿಕರ ಕಲ್ಯಾಣ ಮಂಡಳಿ. ಕಲೆಕ್ಟ್ ಮಾಡಿ ಇವರ ಒಂದು ಕಲ್ಯಾಣಕ್ಕೋಸ್ಕರ ಅದನ್ನ ಕ್ರೋಢೀಕರಿಸಿರ್ತಾರೆ. ಸೊ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನು ಕೂಡ ಎಲ್ಲ ಸೇರಿಸಿ ಇವರು ಹೆಚ್ಚಿಗೆ ಮಾಡ್ತಾ ಈ ತರದ ಒಂದು ಸ್ಕೀಮ್ಗಳನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇತ್ತೀಚೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕಾರ್ಮಿಕ ಸಚಿವರು ಸುಮಾರು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಈ ಒಂದು ಕಾರ್ಮಿಕರ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿಗಾಗಿ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಮೊನ್ನೆ ಸರ್ಕಾರವು ಕೂಡ ಅನುಮೋದನೆ ನೀಡಲಾಗಿದೆ ಮಕ್ಕಳಿಗೋಸ್ಕರ. ಯಾಕಂದ್ರೆ ವಲಸೆ ಹೋಗಿರ್ತಾರೆ ಎಷ್ಟೋ ಜನ ಬೇರೆ ಬೇರೆ ಕಡೆಗೆ. ಸೊ ಅವರೆಲ್ಲ ಅಸಂಘಟಿತ ಕಾರ್ಮಿಕರು. ಸೊ ಅವರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ಅವರು ದಾಖಲಾಗಿರೋ ನೋಂದಣಿ ಆಗಿರ್ತಾರೆ. ಅಂಥ ಮಕ್ಕಳು ಅಲ್ಲಿ ಇರೋದಕ್ಕೆ ಒಂದು ಒಳ್ಳೆಯ ಜಾಗ ಇರೋದಿಲ್ಲ, ವಾಸ ಮಾಡೋದಕ್ಕೆ, ಅವರಿಗೆ ಓದೋದಕ್ಕೆ ಯಾವುದೇ ರೀತಿಯಾಗಿ ಫೆಸಿಲಿಟಿಗಳಿರೋದಿಲ್ಲ. ಸೊ ಇಂಥ ಒಂದು ವಿಚಾರಕ್ಕೋಸ್ಕರ ಅವರನ್ನು ಉತ್ತೇಜನಗೊಳಿಸೋದಕ್ಕೆ, ಅವರಿಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ, ಅವರ ಒಂದು ರಕ್ಷಣೆಗೆ, ಆ ಸಾಮಾಜಿಕ ಭದ್ರತೆಗೋಸ್ಕರ ವಸತಿ ನಿಲಯಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ.
1: ಆಲ್ರೆಡಿ ಸುಮಾರು ವಸತಿ ನಿಲಯಗಳು ಇವೆ, ಎಲ್ಲರ ಜೊತೆಗೆ ಇರ್ಬೋದು ನಿಜ, ಆದರೆ ಪ್ರತ್ಯೇಕವಾಗಿ ಇವರಿಗೆ ಈ ರೀತಿ ವಸತಿ ನಿಲಯಗಳನ್ನು ಮಾಡೋದ್ರಿಂದ
0: ಹೌದು
1: ಇನ್ನೂ ಸಾಕಷ್ಟು ಸೌಲಭ್ಯಗಳನ್ನು ಕೊಡಲಿಕ್ಕೆ
0: ಸಹಾಯಕಾರಿಯಾಗುತ್ತೆ. ಸೊ ಈಗ ಈ ಕಾರ್ಮಿಕರ ಕಲ್ಯಾಣ ಮಂಡಳಿ ಅನ್ನೋ ವಿಚಾರದಲ್ಲಿ ಈ ನಿಧಿಯ ಪ್ರಯೋಜನ ಪಡಿಬೇಕು ಅಂದ್ರೆ, ಕಾರ್ಮಿಕ ಮೊದಲನೇದಾಗಿ ಕಡ್ಡಾಯವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನಲ್ಲಿ ನಿಗದಿತ ನಮೂನೆಯ ಅರ್ಜಿಯನ್ನು ಪಡೆದು ನೋಂದಾಯಿಸಬೇಕು. ಪ್ರಥಮವಾಗಿ ಈ ಮಕ್ಕಳು ಆಗಲಿ ಅಥವಾ ಕಾರ್ಮಿಕ ಆಗಲಿ ಈ ರೀತಿಯ ಏನು ಸೌಲಭ್ಯ ಪಡಿಬೇಕು ಅಂದ್ರೆ, ಪ್ರಥಮವಾಗಿ ಆ ಮಂಡಳಿನಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಬೇಕಾಗುತ್ತೆ. ಸೊ ಅರ್ಜಿಯ ಜೊತೆಗೆ ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಸೊ ಅದು ಯಾರಾದರೂ ಮಾಲೀಕರು ಆಗಿರ್ಬೋದು ಅಥವಾ ಗುತ್ತಿಗೆದಾರರಾಗಿರ್ಬೋದು. ಸೊ ಅವರಲ್ಲಿ ಕೆಲಸ ಮಾಡಿದ ಬಗ್ಗೆ ಅವರು ಏನು ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರ,
1: ಇಲ್ಲಿ ನಮ್ಮ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಬೇಕಾಗತ್ತೆ. ಮಾಲೀಕರ ಹೇಳಿ, ಕಟ್ಟಡ ಕಾರ್ಮಿಕ ಗುತ್ತಿಗೆದಾರಾದ್ರೆ ಹೇಳಿ.
0: ಹೌದು, ಅದು ಫಾರ್ಮ್ ನಂಬರ್ VA ಅಂತ ಬರ್ತದೆ. ಮತ್ತೆ ಕೆಲಸ ಮಾಡ್ತಿರುವ ಬಗ್ಗೆ ನೋಂದಾಯಿತ ಕಾರ್ಮಿಕರ ಸಂಬಂಧಪಟ್ಟಂಗೆ ಫಾರ್ಮ್ ನಂಬರ್ VB ಅಂತ ಬರ್ತದೆ. ಕೆಲಸ ಮಾಡ್ತಿರ್ತಕ್ಕಂಥ ಬಗ್ಗೆ ಕಾರ್ಮಿಕರ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಂತ ಆ ಒಂದು ಫಾರ್ಮ್ C ಅಂತ ಬರುತ್ತೆ. ಕೆಲಸ ಮಾಡಿರುವ ಬಗ್ಗೆ PDO ಅಥವಾ ಕಾರ್ಯದರ್ಶಿ ನೀಡ್ತಕ್ಕಂಥ ಫಾರ್ಮ್ D ಅಂತ ಬರ್ತದೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಅವರು ಕೊಡಬೇಕಾಗುತ್ತೆ. ಇದರ ಜೊತೆಗೆ ಈ ಆ ಸ್ವಯಂ ದೃಢೀಕೃತವಾಗಿರ್ತಕ್ಕಂಥ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಕಾರ್ಡ್ ಅನ್ನು ಕೂಡ ಕೊಡಬೇಕು. ಮತ್ತೆ ರೇಷನ್ ಕಾರ್ಡ್ ಕೊಡಬೇಕು, ಅದೇನ್ ಮ್ಯಾಂಡೇಟರಿ ಏನಲ್ಲ. ಜೊತೆಗೆ ವಯಸ್ಸಿನ ದೃಢೀಕರಣ ಪತ್ರದ ಬಗ್ಗೆ ಯಾವ್ದಾದ್ರು ಒಂದು ಸರ್ಕಾರಿ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಯಾವ್ದಾದ್ರು. ಮತ್ತೆ ಇದಕ್ಕೇನು ಅರ್ಜಿ ಶುಲ್ಕ ಏನು ಇಲ್ಲ ಇದಕ್ಕೆ. ಜೊತೆಗೆ ಕಾರ್ಡ್ ಅನ್ನ ಏನು ಅವರು ನೋಂದಾವಣಿಗೆ ಕೊಟ್ಟಿದ ನಂತರ ಸುಮಾರು 45 ದಿನದಲ್ಲಿ ಈ ಒಂದು ಲೇಬರ್ ಕಾರ್ಡ್ ಇವರಿಗೆ ಇಶ್ಯೂ ಮಾಡ್ತಾರೆ ಕಾರ್ಮಿಕರ ಕಲ್ಯಾಣ ಮಂಡಳಿನವರು. ಸೊ ನೋಂದಣಿಯನ್ನ ಮುಂದುವರಿಸಬೇಕು ಅಂತಂದ್ರೆ ಉದ್ಯೋಗದ ಪ್ರಮಾಣ ಪತ್ರದ ಜೊತೆಗೆ ವರ್ಷದಲ್ಲಿ 90 ದಿನಗಳಿಂದ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಸಾಕ್ಷಿಯಾಗಿ ನಿಯೋಜಕರಿಂದ ಪಡೆದಿರ್ತಕ್ಕಂಥ ಒಂದು ವೇತನದ ಚೀಟಿಯನ್ನ ಅಥವಾ ಹಾಜರಾತಿ ಪ್ರತಿಯನ್ನ ಲಗತ್ತಿಸಬೇಕು, ಅಂದ್ರೆ ರಿನ್ಯೂವಲ್ ಮಾಡಬೇಕು
1: ಜಾಬ್ ಕಾರ್ಡ್ ಅಂತ ಹೇಳ್ತಾರೆ.
0: ಏನಾಗುತ್ತೆ, ಸುಮ್ಮನೆ ಜಾಬ್ ಕಾರ್ಡ್ ಅಂತಾರೆ, ಮನೇಲಿ ಇಟ್ಕೊಂಡ್ಬಿಡ್ತಾರೆ, ಫೆಸಿಲಿಟಿಗಳೆಲ್ಲ ತಗೋತಾರೆ. ಸೊ ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಇವ್ರು ಕೆಲಸ ಮಾಡ್ತಿದಾರೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ವರ್ಷಕ್ಕೆ 90 ದಿನಗಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಒಂದು ವೇತನ ಚೀಟಿಯನ್ನು ಕೂಡ ಲಗತ್ತಿಸಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿದ ಕಾರ್ಮಿಕ ಈ ಒಂದು ನಿಧಿಯ ಪ್ರಯೋಜನವನ್ನು ಪಡೆದಿಕ್ಕೆ ಅವಕಾಶ ಆಗುತ್ತೆ.
1: ಬಹಳ ಸಂತೋಷ, ಅನೇಕ ಸೌಲಭ್ಯಗಳು ಇವೆ. ಅದರ ಜೊತೆ ಜೊತೆಗೆ ಕಾರ್ಮಿಕ ಮಕ್ಕಳಿಗೆ ಇನ್ನೂ ಸ್ವಲ್ಪ ವಿಶೇಷವಾದಂಥ ಕೆಲವು ಸೌಲಭ್ಯಗಳನ್ನು ತಾವು ಪರಿಚಯ ಮಾಡಿಕೊಟ್ಟಿದ್ದೀರಿ.
0: ಹೌದು,
1: ಈ ಸೌಲಭ್ಯಗಳು ಅಷ್ಟೇ ಅಂತಂತೇಳಿ ಅನ್ಕೋಬಾರ್ದು. ಇದರ ಜೊತೆಗೆ ಹಾಸ್ಟೆಲಲ್ಲಿದ್ದಾಗ ಉಚಿತ ಊಟ ಇರ್ತದೆ, ಬಟ್ಟೆ ಇರುತ್ತೆ, ಪುಸ್ತಕ ಇರುತ್ತೆ, ಉಳಿದಂತೆ ಏನೇನು ಬೇಕು ಅಂತ ಎಲ್ಲವೂ ಕೂಡ ಸಿಗ್ತಿರ್ತದೆ. ಮತ್ತೆ ಪ್ರವಾಸಕ್ಕಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ಮತ್ತೆ ಓದುವಾಗ ಪುಸ್ತಕಗಳನ್ನು ತಗೋಬೇಕು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಾಗ ಕೂಡ ಎಲ್ಲರ ಜೊತೆಗೆ ಎಲ್ಲಾ ಸೌಲಭ್ಯಗಳು ಇದ್ದಂಗೆ ಇವರಿಗೂ ಕೂಡ ಪ್ರತ್ಯೇಕವಾಗಿ ಇನ್ನು ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇವೆ. ಅಷ್ಟೇ, ನಾವು ಸೌಲಭ್ಯಗಳು ಇದ್ದೇ ಇರ್ತವೆ ಅಂತ ನಂಬಿಕೆಯಿಂದ ನಾವು ಮುಂದೆ ಹೆಜ್ಜೆ ಇಡಬೇಕು, ಎಲ್ಲಿದೆ ಅಂತ ಅನ್ನೋದನ್ನು ಕೇಳಬೇಕು. ಕಾರ್ಮಿಕ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ಹೋಗಿ ನಾವು ಕೇಳಬೇಕಾಗತ್ತೆ. ಕೆಲವು ಸಲ ಮಾಹಿತಿ ಬೇಕಂದಾಗ ಅಥವಾ ಸಂಬಂಧಪಡುವಂತಹ ಸೌಲಭ್ಯಗಳನ್ನು
0: ನೀಡುವಂಗಗಳು
1: ಅವರು ಕೂಡ ಅಲ್ಲಿ ಕೂಡ ಹೇಳ್ತಾರೆ ಅಲ್ವಾ. ಚಟುವಟಿಕೆಗಳಲ್ಲಿ ತೊಡಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಆರಂಭದಲ್ಲಿ ಹೇಳಿದಂಗೆ ಈ ದೇಶ

0: ಅಭಿವೃದ್ಧಿಗಾಗಿ ಅವರು ಕೂಡ ಸಾಕಷ್ಟು ತಮ್ಮ ದೇಣಿಗೆಯನ್ನು ಕೊಟ್ಟಿರ್ತಾರೆ, ತಾ ಸಾಕಷ್ಟು ಕೆಲಸ ಮಾಡಿರ್ತಾರೆ, ಈ ದೇಶವನ್ನು ಕಟ್ಟಿರ್ತಾರೆ. ಅಂತ ಕಾರ್ಮಿಕರ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬಯಸೋಣ. ತಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ. ಇದೀಗ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
1: ಇದುವರೆಗೂ ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯಗಳು ಈ ಕುರಿತು ವಕೀಲರಾದ ಗೋವರ್ಧನ್ ಪಿಲಾಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ ಗುಲ್ಮಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ವಿಶಾಲ್ ಮಿಶ್ರಾ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸನ್ ಆಫ್ ಸರ್ದಾರ್ 2 ಚಿತ್ರದ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಜಾನಿ ಅವರದ್ದು.

ಇನ್ನೀಗ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ಜುಬಿನ್ ನೌಟಿಯಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಾ ಚಿತ್ರದ ಗೀತೆ. ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ರಾಕಿ ಶಿವ್ ಅವರದ್ದು.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಅಮಾಲ್ ಮಲ್ಲಿಕ್ ಹಾಗೂ ಪ್ರೀತಮ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವಂತಹ ಭೂಲ್ ಭುಲಾಯಾ 3 ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ, ವಿಷಯ ಅಸ್ತ್ರ ಮಿಸೈಲ್. ಇನ್ನು 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಮಾಗಡಿ ತಾಲೂಕು ಕೊಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ. ಇನ್ನು 7:45 ಕನ್ನಡದಲ್ಲಿ ಭಾಷಣ, ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿಚಿತ್ರ. ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 8:00 ಸಿರಿಗಂಧ ಕಾರ್ಯಕ್ರಮ, 9:15 ಗೀತಾ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಾವಗೀತೆಗಳು, 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ವಿದುಷಿ ಪ್ರತಿಮಾ ತಿಲಕ್ ಅವರ ಗಾಯನ, ಕಾರ್ಯಕ್ರಮ ಮುಂಬೈ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದೀಗ ಸಮಯ 4:02:20. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದೆ. ನಿಲಯದ ಮುಂದಿನ ಪ್ರಸಾರ ಈ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಆರಂಭವಾಗುವುದು. ಅಲ್ಲಿಯವರೆಗೆ ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು.

0: ಸಿ.in ವೆಬ್ಸೈಟ್ ನ ಸಂಪರ್ಕಿಸಿ.
1: 4:02:05 ಈ ಸಂಜೆಯ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮಿಷದ ಹಿಂದಿ ಚಿತ್ರಗಳಿಗಾಗಿ, ಚಿತ್ರಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

103.3 ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಇಷ್ಟದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇವೆ. ಅದರ ಜೊತೆ ಜೊತೆಗೆ ನಾವು ಮಾತಾಡೋಣ ಯಾವ ವಿಚಾರದ ಬಗ್ಗೆ ಅಂತ ಹೇಳಿದ್ರೆ, ಯಾವ ವಿಚಾರದ ಬಗ್ಗೆ ಅನ್ನುವಂಥ ಇಷ್ಟೋ ಸೆಂಟೆನ್ಸನ್ನು ಹೇಳೋ ಬದಲು ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದ್ರೆ ಸಾಕಲ್ವಾ, ಒಂದು ಡೌಟ್ ಬರ್ತಾ ಇರೋ ಒಂದು ಸಿಂಬಲ್ ಹಾಕಿದ್ರೆ ಸಾಕಲ್ವಾ, ಹೊರಗಡೆ ಮಳೆ ಬರ್ತಾ ಇದೆಯಾ ಇದ್ವಾ, ನನಗೆ ಇಷ್ಟನಾ ಇಷ್ಟ ಇಲ್ವಾ, ಐಸ್ ಕ್ರೀಮ್ ಬೇಕಾಗಿದೆಯಾ, ಮನೆಗೆ

ಹೋಗ್ತಾ ಇದ್ದೀನಾ, ಓಡ್ಕೊಂಡು ಹೋಗ್ತಾ ಇದ್ದೀನಾ, ನಡ್ಕೊಂಡು ಹೋಗ್ತಾ ಇದ್ದೀನಾ, ಕೂತಿದ್ದೀನಾ, ನಿಂತಿದ್ದೀನಾ, ನಿನ್ನ ಕಂಡ್ರೆ ಇಷ್ಟ ಆಗ್ತಾ ಇದೆಯಾ, ನಿನ್ನ ಮೇಲೆ ಕೋಪ ಬರ್ತಾ ಇದೆಯಾ, ಅಳು ಬರ್ತಾ ಇದೆಯಾ, ದುಃಖ ಆಗ್ತಿದೆಯಾ, ಚಳಿ ಆಗ್ತಿದೆಯಾ, ಹಬ್ಬಬ್ಬಾ, ಭಾವನೆಗಳು ಒಂದ ಎರಡ, ಇಂಥ ಎಲ್ಲ ಭಾವನೆಗಳನ್ನು ಹೇಗೆ ನಮ್ಮವರಿಗೆ ನಾವು ತಲುಪಿಸೋದು? ಇಷ್ಟಿಷ್ಟುದ್ದ ಲೈನ್ಗಳಲ್ಲಿ ಮೆಸೇಜನ್ನು ಮಾಡೋದಕ್ಕೆ ಸಮಯ ಇಲ್ಲ, ಮಾಡಿದ್ರು ಅವ್ರು ಓದ್ತಾರೋ ಇಲ್ವೋ ಗೊತ್ತಿಲ್ಲ, ಓದಿದ್ರು ನಾನು ಕಳಿಸಿದ್ದು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಇಂಥ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಸಲ್ಯೂಷನ್ ಈಗ ನಮಗೆ ಸಿಕ್ಕಿರೋದು ಏನಪ್ಪ ಅಂತ ಹೇಳಿದ್ರೆ, ಈಗ ಅನ್ನೋದಕ್ಕಿಂತ ತುಂಬ ವರ್ಷಗಳಿಂದ ಸಿಕ್ಕಿದೆ. ಆ ಸಲ್ಯೂಷನ್ ಏನು ಅಂತ ಹೇಳಿದ್ರೆ, ನಮ್ಮ ವಾಟ್ಸಪ್ನಲ್ಲಿರುವಂಥ ಸಿಂಬಲ್ಗಳು, ಎಮೋಜಿಗಳು, ಈ ಗೊಂಬೆಗಳು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿರೋದನ್ನು ಪೂರ್ತಿ ಹೇಳೋದೂ ಇಲ್ಲ, ಅಥವಾ ನಮ್ಮ ಮನಸ್ಸಲ್ಲಿರೋದನ್ನು ಹೇಳದೇನೂ ಇರೋದಿಲ್ಲ, ಆ ರೀತಿ ಕೆಲಸವನ್ನು ಮಾಡುತ್ತೆ ಈ ಎಮೋಜಿಗಳು, ಈ ಗೊಂಬೆಗಳು. ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾನೆ ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಮನಸ್ಸಿನ ಭಾವನೆಗಳನ್ನು ರವಾನಿಸುತ್ತೆ ಅಲ್ವಾ. ಈಗ ನಮ್ಮ ಕೇಳುಗರಿಗೆ ನಾನು ಕೇಳುವಂಥ ಒಂದು ಪುಟ್ಟ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಷ್ಟದ ಒಂದು ಪುಟ್ಟ ಎಮೋಜಿಯನ್ನು ನನಗೆ ಕಳಿಸ್ಕೊಡಿ. ಆ ಎಮೋಜಿ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮವರಿಗೆ ನೀವು ಯಾವ ರೀತಿ ಕಳಿಸ್ತೀರೋ ಅಂಥ ಎಮೋಜಿ ನನಗೆ ಬೇಕು. ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮಗೆ ಬೇಕಾದವರಿಗೆ ಎಂಥ ಎಮೋಜಿನ ನೀವು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಅದೇ ಎಮೋಜಿನ ನನಗೆ ಕಳಿಸ್ಕೊಡಿ, ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಮಿಡು. ಇದರ ಜೊತೆ ಜೊತೆಗೆ ಆ ಎಮೋಜಿ ಬಗ್ಗೆ ಒಂದೇ ಒಂದು ಸಾಲಿನ ಮಾತು ಕೂಡ ಇರಲಿ ನಿಮ್ಮವರಿಗಾಗಿ.

ವಾರಿಯರ್ಸ್. ನಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನ ನಮ್ಮೊಟ್ಟಿಗೆ ಹಾಗೆ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಹಂಚಿಕೊಳ್ಳುವಂತಹ ಭಾಷೆಗೆ ಇಮೋಜಿ ಅಂತ ಕರೀತಾರೆ. ಈ ಸಂಕೇತಗಳ ಭಾಷೆಗಳ ಬಗೆಗೆ ಮಾತಾಡ್ತಾ ಇದ್ವಿ ಇವತ್ತಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ನಮ್ಮ ಕೇಳುಗರಿಗೆ ಕೇಳಿದ್ದೆ, ನೀವು ನಿಮ್ಮವರಿಗಾಗಿ ಯಾವ ರೀತಿಯ ಸಂಕೇತಗಳನ್ನು ಉಪಯೋಗಿಸ್ತೀರಾ, ಯಾವ ಇಮೋಜಿಗಳನ್ನು ಕಳಿಸ್ಬೇಕು ಅಂತ ಆಸೆ ಪಡ್ತೀರಾ, ಕಳಿಸ್ಕೊಡಿ ನೋಡೋಣ ಅಂತ ಕೇಳ್ತಾ ಇದ್ದ ಹಾಗೆ ಅನುಷ ಅವರು ಒಂದು ಒಳ್ಳೆ ಸ್ಟಾರ್ ಸಿಂಬಲನ್ನು ಹಾಕಿ ಇದು ನಿಮಗೋಸ್ಕರನೇ ಮೇಡಮ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ. ಇನ್ನು ಮತ್ತಾರು ಅಂತ ಹೇಳಿದ್ರೆ, ನಾಗಪತಿ ಅವರು ಎರಡು ನಗ್ತಾ ಇರುವಂತಹ ಸಿಂಬಲ್ ಅನ್ನು ಹಾಕಿದ್ದಾರೆ. ಯಾಕಿಷ್ಟು ಖುಷಿ ನಾಗಪತಿ ಅವರಿಗೆ ಗೊತ್ತಾಗ್ಲಿಲ್ಲ. ನಾಗಪತಿ ವಿ ಹೆಗ್ಡೆ ಅವರೇ, ಕಳಿಸಿ ಮತ್ತೊಂದು ಸಂದೇಶದಲ್ಲಿ ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ ಅಂತ. ಇನ್ನು ಮತ್ತೆ ಸಾಕ್ಷರ ಅವರು ವಿಜಯಪುರದಿಂದ ಮೂರು ಹಾರ್ಟ್ ಅನ್ನ ಒಂದು ಮುಖದ ಮೇಲಿರುವಂತಹ ಸಿಂಬಲ್ ಅನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಒಂದು ಸಿಂಬಲ್, ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಾಕ್ಷರ ಅವರೇ, ಮೂರು ಹಾರ್ಟ್ ಇದೆ, ಪುಟ್ಪುಟಾಣಿ ಹಾರ್ಟ್, ಅದು ಒಂದು ಒಳ್ಳೆ ಮುಖದ ಮೇಲೆ. ಆ ಮುಖ ಕೂಡ ಎಷ್ಟು ನಾಚಿಕೊಂಡು ನೀರಾಗ್ತಾ ಇದೆ ಗೊತ್ತಾ. ಇದ್ರ ಜೊತೆಗೆ ಮುದ್ದು ಮುದ್ದು ಅಂತ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಇವರಿಗೋಸ್ಕರ ಇವರ ಪ್ರೀತಿ ಪಾತ್ರರಿಗೆ ಇದನ್ನ ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಎರಡು ಪುಟಾಣಿ ನಗುಮುಖವನ್ನು ಕಳಿಸ್ಕೊಟ್ಟಿದ್ದಾರೆ ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರು ಇಲ್ಲಿಂದ. ಇನ್ನು ಎರಡು ಹಾರ್ಟ್ಗಳನ್ನು ಹಾಕ್ಬಿಟ್ಟಿದ್ದಾರೆ, ಎರಡು ಪಿಂಕ್ ಹಾರ್ಟ್ ಬಂದಿದೆ, ಒಂದು ದೊಡ್ಡ ಹಾರ್ಟ್, ಒಂದು ಚಿಕ್ಕ ಹಾರ್ಟು. ಶಿವು ಅಂತ ನನ್ನ ಯಜಮಾನರ ಹೆಸರು, ಅವ್ರಿಗೋಸ್ಕರ ನನ್ನ ಪ್ರೀತಿಯ ಹಾರ್ಟ್ ಸಿಂಬಲ್ ಇದು ಮೇಡಮ್ ಅಂತ ಹೇಳ್ತಿದ್ದಾರೆ. ದೀಪ ಅವರು ಆನೇಕಲ್ ಇಲ್ಲಿಂದ. ಇನ್ನು ಜಗದೀಶ್ ಅವರು ಗೋಪಾಲ್ನ ಹಳ್ಳಿಯಿಂದ ಒಂದು ದೊಡ್ಡ ಹಾರ್ಟ್ನ ಹಾಕಿದ್ದಾರೆ, ಇದು ನಿಮ್ಗೋಸ್ಕರ ಮೇಡಪ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತಾರು ಅಂತ ಹೇಳಿದ್ರೆ ಶಾಂತಾಚಾರ ಬಡಿಗೇರ ಅವರು, ನಮಸ್ತೆ ಮೇಡಮ್, ನಮ್ಮ ಶ್ರೀಮತಿಗೆ ಪ್ರೀತಿಯಿಂದ ಕಳಿಸುವಂತ ಇಮೋಜಿ, ಅದೇ ಮೂರು ಪುಟ್ಪುಟಾಣಿ ಹಾರ್ಟ್ ಇರುವಂತ ಸಿಂಬಲ್, ಪ್ರೀತಿ ಮುಖ, ಮನಸ್ಸಿನ ತುಂಬಾ ಸಂತೋಷ, ಆತ್ಮೀಯತೆಯನ್ನು ಸೂಚಿಸುತ್ತೆ. ಒಟ್ಟಿಗೆ ಒಂದು ದೊಡ್ಡ ಹಾರ್ಟು, ಒಂದು ಗುಲಾಬಿ, ಎರಡು ಪುಟಾಣಿ ಗುಲಾಬಿ ಸಿಂಬಲ್ ಇರುವಂತಹ ಹಾರ್ಟು, ಒಂದು ಒಳ್ಳೆ ಮುಖ, ಇದೆಲ್ಲವನ್ನ ಸೇರಿಸಿ ಕಾಳಜಿ ಆತ್ಮೀಯತೆ ಸದಾ ಹೀಗೆ ಇರಲಿ ನನ್ನ ಮೇಲೆ ಅಂತ ನನ್ನ ಪ್ರೀತಿ ಪಾತ್ರರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಒಂದು ಪ್ರೀತಿ ಇದೆ. ಇವರೆಲ್ಲರ ಮನಸ್ಸಿನ ಮಾತುಗಳನ್ನು ಒಂದೊಳ್ಳೆ ಇಮೋಜಿಗಳ ಮೂಲಕ ಇವರು ಹೇಳ್ತಾ ಇದ್ದಾರೆ. ಸೊ ಈಗ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಳುಗರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಂತ ಪುಟ್ಟ ಕುತೂಹಲ. ನೀವು ನಿಮ್ಮವರಿಗಾಗಿ

ಯಾವ ಒಂದು ಇಮೋಜಿಯನ್ನು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಳಿಸಿದ್ದೀರಾ, ಯಾವಾಗಲೂ ಕಳಿಸ್ತಾ ಇರ್ತೀರಾ, ಅದನ್ನು ನನಗೂ ಕೂಡ ಕಳಿಸ್ಕೊಡಿ, ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಅದರ ಜೊತೆಗೆ ನಿಮ್ಮಿಷ್ಟದ ಒಂದು ಹಿಂದಿ ಹಾಡಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗಾಗಿ.

ಆತ್ಮೀಯರೇ, ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಕಿಡುಗರ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ಜೊತೆ ಜೊತೆಗೆ ಇಮೋಜಿಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಕಿಡುಗರಿಗೆ ಕೇಳಿದ್ದೆ, ನಿಮ್ಮ ಇಷ್ಟದ ಇಮೋಜಿಗಳು ಯಾವುದು, ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವ ಇಮೋಜಿಯನ್ನು ಕಳಿಸ್ಕೊಡ್ತೀರಿ, ಕಳಿಸೋದಕ್ಕೆ ಇಷ್ಟಪಡ್ತೀರಿ, ಅದನ್ನು ನನಗೂ ಕೂಡ ಕಳಿಸ್ಕೊಡಿ ಅಂತ. ಇದರಲ್ಲಿ ಯಾವ ಸ್ವಾರ್ಥ ಇಲ್ಲಪ್ಪ, ಏನೋ ತಿಳ್ಕೊಳ್ಳೋ ಅಂತ ಪುಟ್ಟ ಕುತೂಹಲ ಅಷ್ಟೇ. ಇನ್ನು ಜಪಾನಿ ಭಾಷೆಯಲ್ಲಿ ಈ ಇಮೋಜಿ ಅಂತ ಹೇಳಿದ್ರೆ ಚಿತ್ರ ಅಥವಾ ಪಾತ್ರ ಅಂತ ಹೇಳ್ತಾರೆ. ಈ ಎರಡೂ ಸೇರಿ ಸೃಷ್ಟಿಯಾದ ಆಕಾರನೇ ಇಮೋಜಿ. 2011 ಆಪಲ್ ಫೋನ್ಗಳಲ್ಲಿ ಬಣ್ಣದ ಇಮೋಜಿ ಬಳಕೆ ಆಯಿತು. ಅದಾದ್ಮೇಲೆ ಆಂಡ್ರಾಯ್ಡ್ ಫೋನ್ಗಳಿಗೂ ಇದು ಬಂತು. ಆರಂಭದಲ್ಲಿ ಜಪಾನ್ನ 3 ಪ್ರತಿಷ್ಠಿತ ಮೊಬೈಲ್ ಕಂಪನಿಗಳು ಈ ಇಮೋಜಿ ಆಕೃತಿಗಳನ್ನು ಬಳಸ್ಕೊಂಡಿದ್ವು. ಕೆಲವೊಂದು ಇಮೋಜಿ ಪಾತ್ರಗಳನ್ನು ಯೂನಿಕೋಡ್ ಜೊತೆಗೆ ಸೇರಿಸಿ ಎಲ್ಲ ಕಡೆ ಬಳಕೆ ಆಗೋ ಹಾಗೆ ಮಾಡಲಾಯಿತು. ಇದರಿಂದ ಇವತ್ತು ಇಮೋಜಿ ನಮ್ಮ ಭಾವನೆಗಳ ಪ್ರತೀಕ ಆಗಿದೆ. ನಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮವರಿಗೆ, ನಮ್ಮ ಕೇಳುಗರಿಗೆ, ಹಾಗೆ ರೇಡಿಯೋಗೂ ಕೂಡ ಕಳಿಸುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ. ಸರಿ, ಈ ಯಾರ್ಯಾರು ಮತ್ತಷ್ಟು ಇಮೋಜಿನ ಕಳಿಸ್ಕೊಟ್ಟಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಲ್ವಾ. ಮಂಜು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಾರಥಳ್ಳಿಯಿಂದ ಇವರು ಒಂದು ಮುದ್ದಾದ ಇಮೋಜಿಯನ್ನು ಹಾಕಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2 ಹಾರ್ಟ್ ಇದೆ, ಪುಟ್ಪುಟಾಣಿ ಹಾರ್ಟ್ ಜೊತೆಗೆ ನಗ್ತಾ ಇದ್ದಾರೆ. ಯಾಕೆ ನಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಖದ ಮೇಲೆ ಸದಾಕಾಲ ಸಂತೋಷ ನೆಮ್ಮದಿ ತುಂಬಿರಲಿ ಅಂತ ಹೇಳ್ತಿದ್ದಾರೆ ಶ್ರೀಧರಯ್ಯ ಅವರು. ಒಂದು ಸಂತೋಷವಾಗಿರುವಂತಹ ಸೌಮ್ಯವಾದಂತಹ ಇಮೋಜಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರು ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಮೇಡಮ್ ಅಂತ ಇಡ್ತಿದ್ದಾರೆ ನಾಗಪತಿ ವಿ ಹೆಗ್ಡೆ ಅವರು. ನಾಗಸ ಸಾಗರ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಒಂದೊಳ್ಳೆ ಇಮೋಜಿಯನ್ನು ಹಾಕಿ ಕಳಿಸಿದ್ದಾರೆ. ಮತ್ಯಾರು ಅಂತ ಹೇಳಿದ್ರೆ, ನಂದಿನಿ ಕಿರಣ್ ಅವರು ಶಿವಮೊಗ್ಗದಿಂದ ಒಂದು ಕೋಪ ಮಾಡ್ಕೊಂಡಿರುವಂತಹ ಇಮೋಜಿಯನ್ನು ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ನಮ್ಮ ಹೆಸರೇ ಹೇಳಿ

ಮೇಡಮ್ ಅದಕ್ಕೆ ಕೋಪ ಬಂದ್ಬಿಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ನಂದಿನಿ ಅವರೇ, ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಕೊಂಡು ಯಾಕೆ ಕೋಪ ಮಾಡ್ಕೊಳ್ತೀರಾ? ಒಂದು ಸ್ವಲ್ಪ ನಗಬಾರ್ದೆ. ಇನ್ನು ಶಾಂತಾಜರ ಬಡಿಗೇರ್ ಅವರು ಕೊಕ್ನೂರಿಂದ ತಮ್ಮ ಪ್ರೀತಿಯ ನನ್ನ ಪ್ರೀತಿಯ ರೇಡಿಯೋಗೆ ಒಂದು ಎಮೋಜಿನ ಕಳ್ಸಿಕೊಡ್ತೀನಿ ಅಂತ ರೇಡಿಯೋ ಎಮೋಜಿನ ಹಾಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ರೇಡಿಯೋ ಎಮೋಜಿ. ಅದ್ರ ಪಕ್ಕದಲ್ಲಿ ಒಂದು ಹಾರ್ಟ್ ಇದೆ, ಇದು ಆಕಾಶವಾಣಿ ನಮ್ಮ ಪ್ರೀತಿಯ ಶ್ರೋತೃಗಳ ಪ್ರೀತಿ ಮತ್ತು ಸಂಪರ್ಕವನ್ನು ಇದು ಪ್ರತಿನಿಧಿಸುತ್ತೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಶಾಂತಾಚಾರ ಬಡಿಗೇರ ಅವರೇ. ಇನ್ನು ಹಾಡುಗಳು ಕಾರ್ಯಕ್ರಮ ಇಷ್ಟವಾಗ್ತಿದೆ ಅಂತಿದ್ದಾರೆ ಮೋನಿಕಾ ದಾವಣಗೆರೆಯಿಂದ. ಇವರು ಎರಡು ಪಿಂಕ್ ಹಾರ್ಟು, ಒಂದು ರೆಡ್ ಹಾರ್ಟು, ಹಾರ್ಟ್ ಜೋರ ಹೊಡ್ಕೊಳ್ತಾ ಇದೆ ಇವರ ಹಾರ್ಟು, ಸ್ವಲ್ಪ ನಿಧಾನ ಮಾಡಿ, ಸಂಜೆ ಆಗ್ತಾ ಇದೆ. ಇನ್ನು ಶರಣಬಸವ ಅವರು ಸಹ ಸೀಕಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಮೇಡಮ್, ನಿಮಗೊಂದು ಬಿಗ್ ಹಾರ್ಟ್ ಜೊತೆಗೆ ಒಂದು ಫ್ಲವರ್ ಅಂತ ಕೂಡ ಕಳಿಸ್ಕೊಟ್ಟಿದ್ದಾರೆ. ಯಾರು? KPA ರಸ್ತೆ ಇಲ್ಲಿನ ಗೋಪಾಲ್ ಅವರು. ನಿಮ್ಮ ಏನು ಹೂವನ್ನು ನಾನು ಕೂಡ ಹೂಗುಚ್ಛವನ್ನು ತೆಗೆದುಕೊಳ್ತೀನಿ. ಹಾರ್ಟನ್ನು ನೀವು ಅವ್ರಿಗೆ ಕೊಟ್ಬಿಡಿಪ್ಪ ಸದ್ಯಕ್ಕೆ. ಇನ್ನು ಮತ್ತಾರು? ಚಂಪಾ ಅಂತ ಅವಳ ಹೆಸರು, ಯಾರಿದು? ನನ್ನ ಹೆಸರು ಚಂಪಾ ಅಂತನೋ ಅವಳ ಹೆಸರು ಚಂಪಾ ಅಂತನೋ ಗೊತ್ತಾಗ್ತಿಲ್ಲ. ನನ್ನ ಗೆಳತಿಗೆ, ಓ ಇವ್ರ ಗೆಳತಿ ಅಂತೆ ಚಂಪಾ ಅಂತ, ಆಕೆಗೆ ಇವರು ಬೆಳಿಗ್ಗೆ ಸಂಜೆ ಒಂದೊಳ್ಳೆ ಕಾಫಿ ಲೋಟವನ್ನು ಕಳಿಸ್ಕೊಡ್ತಾರಂತೆ. ಎಷ್ಟೆಲ್ಲ ಬುದ್ಧಿವಂತರಿದ್ದಾರೆ ನೋಡಿ. ಒಂದು ಕಾಫಿ ಕೊಡಿಸಿ, ಒಂದು ಟ್ರೀಟ್ ಕೊಡಿಸಿ ಅಂತ ಹೇಳಿದ್ರೆ ಚಾಕ್ಲೇಟ್ ಕಳಿಸ್ಬಿಡೋದು, ಒಂದು ಕಾಫಿ ಕಪ್ ಕಳಿಸ್ಬಿಡೋದು, ಹೀಗೆ ಮಾಡ್ತಾ ಮಾಡ್ತಾನೆ ಚೆನ್ನಾಗಿ ಅಮರ್ಸ್ತೀರಪ್ಪ ನೀವು ಸ್ನೇಹಿತರನ್ನೆಲ್ಲ. ನನಗೂ ಕೂಡ ಹೀಗೆ ಕಳಿಸ್ಕೊಡ್ತಾ ಇದ್ದಾರೆ. ಮೇಡಮ್ ಕಾಫಿ ಕುಡೀರಿ ಅಂತಿದ್ದಾರೆ, ಕಾಫಿ ತಂದುಕೊಡ್ತಾ ಇಲ್ಲ, ಅದಕ್ಕೊಂದು ಸಿಂಬಲ್ ಹಾಕ್ಬಿಡ್ತಿದ್ದಾರಪ್ಪ. ಇನ್ನು ಮತ್ತಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ SM ಶೋಭಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟು, ನನ್ನ ಫ್ಯಾಮಿಲಿ ಗ್ರೂಪ್ ಇದೆ ಮೇಡಮ್, ತುಂಬ ಖುಷಿಯಾದಾಗ ಹೀಗೆ ನನ್ನ ಹಸ್ಬೆಂಡು ಮಗಳು ಮಗನ ಕಳಿಸ್ಕೊಡ್ತಾ ಇರ್ತೀನಿ. ಡ್ಯಾನ್ಸ್ ಮಾಡ್ತಾ ಇರುವಂಥ ಸಿಂಬಲನ್ನು, ಕೈಯಲ್ಲಿ ಎರಡು ಹಾರ್ಟ್ ಇಟ್ಕೊಂಡಿರುವಂಥ ಸಿಂಬಲನ್ನು, ನಾನು ನಮ್ಮ ಯಜಮಾನರು ಇರುವಂಥ ಸಿಂಬಲನ್ನು, ಮತ್ತು ಸಿಟ್ಟು ಬಂದಾಗ ಕೋಪದ ಸಿಂಬಲನ್ನು ಕೂಡ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಇಷ್ಟವಾಗ್ತಿದೆ ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೊಳ್ಬೇಡಿ ಶೋಭಾ ಅವರೇ, ಯಾವಾಗಲೂ ಡ್ಯಾನ್ಸ್ ಮಾಡ್ತಾರೋ ಸಿಂಬಲ್ಲೇ ಹಾಕಿ ಯಾಕೆ ಅಂತ ಕೋಪ ಮಾಡ್ಕೊಂಡು ಅವರೇ ಸಂದೇಶವನ್ನು ಕಳಿಸ್ಕೊಡ್ಲಿ. ಇನ್ನು ಮಂಗಳೇಶ್ ಸ್ವಾಮಿ ಅವರು ಕಾರ್ಯಕ್ರಮ ಕಳಿಸ್ ಸಂದೇಶವನ್ನು ಕಳಿಸ್ಕೊಟ್ಟು ಎರಡು ಹಾರ್ಟನ್ನು ಹಾಕಿದ್ದಾರೆ, ಇದು ನಮ್ಮ ಶ್ರೀಮತಿ ಅವರಿಗೆ ಅಂತ. ಯೋಚನೆ ಮಾಡಿ, ಎರಡೆರಡು ಹಾರ್ಟ್ ಎಲ್ಲ ಹಾಕಬೇಡಿ. ಶ್ರೀಮತಿ ಅವರು ಕಳಿಸುವಾಗ ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಹುಷಾರಾಗಿರಿ ಅಲ್ವಾ? ಆತ್ಮೀಯರೆ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಸಂದೇಶದ ಜೊತೆಗೆ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ಕೊಡಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಅರ್ಜಿ ರೂಪಾ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಪುಟ್ಟ ಸಂವಹನ ಮಾಧ್ಯಮವಾದಂಥ ಎಮೋಜಿಗಳ ಕುರಿತಾಗಿ. ಉದ್ದುದ್ದ ಸಂಭಾಷಣೆಯನ್ನು ಕಳಿಸೋದಕ್ಕೆ ಸಾಧ್ಯ ಆಗಲಿಲ್ವಾ? ಏನು ಬೇಸರ ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ಪರ್ಯಾಯ ಮಾರ್ಗ ಅಂತ ಹೇಳಿ ನಮ್ಮ ಭಾವನೆಗಳನ್ನು ಹೊತ್ತು ನಿಂತಂಥ ಬೊಂಬೆಗಳನ್ನು ಕಳಿಸೋದು ಉತ್ತಮ. ಸ್ಮೈಲಿ ಇರ್ಬೋದು, ಎಮೋಷನ್ ಚಿತ್ರ ಇರಬಹುದು, ಫೇಸ್ಬುಕ್ ವಾಟ್ಸಪ್ಪಿಂದ ಹಿಡಿದು ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಓಡಾಡ್ತಾ ಇರೋದು ಫೀಲಿಂಗ್, ಹ್ಯಾಪಿ, ಸ್ಯಾಡ್, ಹೀಗೆ ನಗ್ನತಾ ಇರುವಂಥ ಮುದ್ದಾಗಿರುವಂಥ ಗೊಂಬೆಗಳು. ಅದಕ್ಕೊಂದು ಸಿಂಬಾಲಿಕ್ ವಿಚಾರಗಳು. ಕೋಪ ಮಾಡಿಕೊಂಡ್ರೆ ಮುಖ ಉತ್ಸುವಂಥ ಗೊಂಬೆ, ಖುಷಿಯಾದರೆ ಒಂದಷ್ಟು ಹಾರ್ಟ್ಗಳಿರುವಂಥ ಗೊಂಬೆ, ಜಾಸ್ತಿ ಖುಷಿಯಾದರೆ ಓಡಾಡ್ತಾ ಇರೋವಂಥ ಓಡ್ತಾ ಇರೋವಂಥ ಗೊಂಬೆ. ಇಂಥ ಗೊಂಬೆಗಳ ಚಿತ್ರಗಳನ್ನು ಕೂಡ ನಮ್ಮ ಕೇಳುಗರು ನಮಗೆ ಕಳಿಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ. ನಂಬರ್ ಎಂಡಿಂಗ್ ವಿತ್ 288817 ಇವರು ಸಂದೇಶವನ್ನು ಕಳಿಸ್ಕೊಟ್ಟು ಒಂದು ಮೇಲೆ ದೊಡ್ಡ ಹಾರ್ಟು, ಕೆಳಗೆ ಒಂದು ಡಾಟ್, ಹಾರ್ಟು ಜೊತೆಗೆ ಡಾಟ್, ಚೆನ್ನಾಗಿದೆ ಅಲ್ವಾ ಇವರ ಒಂದು ಸಿಂಬಲ್ಲು. ಇನ್ನು ಸಾಕ್ಷರ್ ಅವರು ಕೂಡ ಕಾರ್ಯಕ್ರಮ ಕೇಳ್ತಾ ಇಷ್ಟವಾಗ್ತಾ ಇದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಈರಣ್ಣ ಜೇವೂರವರು, ರಾಮಚಂದ್ರ ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾರೆ. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ ಮೇಡಮ್ ಅಂತ ಹೇಳ್ತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿ ಇಲ್ಲಿಂದ. ಖಂಡಿತ ನಿಮ್ಮೆಲ್ಲರ ಸಂದೇಶ ಹೀಗೆ ಬರ್ತಾ ಇದ್ರೆ ನಮಗೆ ಖುಷಿಗೇನಪ್ಪ ಕಡಿಮೆ, ಹೌದಲ್ವಾ? ಇನ್ನು ಮತ್ತಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಇದು ಸಂಗೀತದ ಸವಾರಿ FM ರೈನ್ಬೋ ಅಂತ ಹೇಳ್ತಿದ್ದಾರೆ. ಸಂಗೀತದ ಒಂದು ಸಿಂಬಲ್, ನಮ್ಮ ರೇಡಿಯೋದ ಒಂದು ಸಿಂಬಲ್, ಜೊತೆಗೆ ಕಾಮನಬೇಲಿನ ಸಿಂಬಲ್, ಜೊತೆಗೆ ಎರಡು ಪುಟಾಣಿ ಹಾರ್ಟ್ಗಳು. ಶ್ರೀಧರಯ್ಯ ಅವರು ಏಚಿಹಳ್ಳಿಯಿಂದ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡೋದಕ್ಕೆ? ನಮ್ಮ ಕಾಮನಬೇಲಿಗೆ ಕಾಮನಬೇಲಿನ ಸಿಂಬಲ್ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಇನ್ನು ಕಾರ್ಯಕ್ರಮ ನಾನು ಇಷ್ಟಪಟ್ಟು ಸಂದೇಶಗಳನ್ನು ಕಳಿಸೋದು, ಜೊತೆಗೆ ಸಿಂಬಲನ್ನು ಕಳಿಸೋದು ಯಾವುದು ಅಂತ ಹೇಳಿದ್ರೆ, ಒಂದು ಹಾರ್ಟು, ಜೊತೆಗೆ ಒಂದು ಫ್ಲವರ್ ಬುಕ್ಕೆ, ಒಂದು ನಮಸ್ಕಾರ ಅಂತ ಹೇಳ್ತಿದ್ದಾರೆ ಶ್ವೇತಾ ಎಸ್ ರಾವ್ ಅವರು ಸುಳ್ಯ ಇಲ್ಲಿಂದ. ನಿಮ್ಮ ನಮಸ್ಕಾರಕ್ಕೆ, ನಿಮ್ಮ ಹೂಗುಚ್ಛಕ್ಕೆ, ನಿಮ್ಮ ಹೃದಯಕ್ಕೆ ನಮ್ಮ ಹೃದಯದ ಧನ್ಯವಾದ.

ಪಾತ್ರಗಳು. ಇನ್ನು ಕಾರ್ಯಕ್ರಮ ಕೇಳ್ತಾ ನಂಬರ್ ಎಂಡಿಂಗ್ ವಿತ್ 6368 ಇವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎರಡು ಹೂವು ಹಾಕಿದ್ದಾರೆ, ಎರಡು ಫ್ಲವರ್ ಪಾಟ್ ಗಳನ್ನ ಕೂಡ ಕಳಿಸ್ಬಿಟ್ಟಿದ್ದಾರೆ. ನೋಡಿ, ಹೂಗಳು ಜಾಸ್ತಿ ಬೇಡ ಮೇಡಮ್, ಫ್ಲವರ್ ಪಾಟ್ ಕಳಿಸ್ಕೊಡ್ತಾ ಇದ್ದೀನಿ, ಇದನ್ನ ಬೆಳೆಸಿ ಚೆನ್ನಾಗಿ ಹೂ ಬಿಡತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತಿಹಳ್ಳಿಯಿಂದ ವಿಜಯ್ ಕುಮಾರ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಹಾಲಿಂಗಪ್ಪ ಜಾವರ್ವಾದಿ ಅವರು ಜಮಖಂಡಿನ ಸಂದೇಶವನ್ನ ಕಳಿಸ್ಕೊಟ್ಟು ನಮಸ್ಕಾರ ಮೇಡಮ್ ಅಂತಿದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಇದು ನಾರಾಯಣಾಚಾರಿ ಅವರು ಕೆಆರ್ ನಗರದ ಸಂದೇಶವನ್ನ ಕಳಿಸ್ಕೊಟ್ಟು ನಮಸ್ತೆ ಅಂತ ದೊಡ್ಡ ನಮಸ್ಕಾರವನ್ನ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಈ ನಮಸ್ಕಾರ ಯಾಕೆ ಖುಷಿಗ ಅಥವಾ ಸಾಕಪ್ಪ ನಿಮ್ ಸಹವಾಸ ಅಂತ ಏನು ಗೊತ್ತಾಗ್ತಿಲ್ಲ, ಒಂದೆರಡು ಸಾಲಿನ ಉತ್ತರವನ್ನ ಕೂಡ ಕಳಿಸ್ಕೊಡ್ಬಹುದು. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ಹೇಗೆ ಅಂದ್ರೆ ಸಂದೇಶದ ಮುಖಾಂತರ ಅಲ್ಲ, ಎಮೋಜಿ ಕಳಿಸೋದ್ರ ಮುಖಾಂತರ. ಸಾಲು ಸಾಲು ಮಾತು ಬೇಡ, ಒಂದು ಪುಟ್ಟ ಎಮೋಜಿ ಸಾಕು. ಇವತ್ತು ನಿಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013948090103. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್, ನಿಮ್ಮ ಇಷ್ಟದ ಹಿಂದಿ ಹಾಡುಗಳ ರಿಕ್ವೆಸ್ಟ್ ಶೋ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನ್ ಬಿಡು. ನಿಮ್ಮ ಜೊತೆಯಾಗಿ ನಾನು ನಿಮ್ಮ ಅರ್ಜಿ ರೂಪ.

ಸಮಯ ಆಗ್ಲಿ 4:50 ಆಗ್ತಾ ಇದೆ. ಇನ್ನೇನು ಗುಲ್ಮೋಹರ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹೊತ್ತಾಗ್ತಾ ಇದೆ. ಇನ್ನೊಂದೆರಡು ಹಾಡುಗಳನ್ನ ಕೇಳಬಹುದು ನಮ್ಮ ಕಿಡುಗರ ಇಷ್ಟದ ಗೀತೆಗಳನ್ನ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸಂಕೇತ ಭಾಷೆ ಇಮೋಜಿಗಳ ಕುರಿತಾಗಿ. ನಮ್ಮ ಕಿಡುಗರನ್ನ ಕೇಳಿದ್ವಿ, ನೀವು ನಿಮ್ಮ ಪ್ರೀತಿಪಾತ್ರರಿಗೆ ಯಾವ ಇಮೋಜಿನ ಕಳ್ಸಿಕೊಡ್ತೀರಿ ನೋಡೋಣ, ಕಳಿಸ್ಕೊಡಿ ಅಂತ ಬಹಳಷ್ಟು ಸಂದೇಶಗಳು ಬಂದಿದ್ವು. ನಮ್ಮ ಕಿಡುಗರೊಬ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಎರಡು ಕೈಯನ್ನ ಶೇಖೆಂಟ್ ಮಾಡ್ತಾ ಇರುವಂತದ್ದು, ಜೊತೆಗೆ ಒಂದು ಪುಟಾಣಿ ಕೈಯನ್ನ ಹಿಡ್ಕೊಂಡಿರುವಂತಹ ಹಾರ್ಟ್ ಸಿಂಬಲ್, ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇರುವಂತಹ ಸಿಂಬಲ್. ಇದು ನಿಮ್ಗೋಸ್ಕರ ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ ಅಂತಿದ್ದಾರೆ ಹಂಪೆಯಿಂದ ಜಾಫರ್ ಅವರು. ಶ್ರುತಿ ಅವರು ಗಿರಿನಗರದ ತುಮಕೂರಿನ ಸಂದೇಶವನ್ನ ಕಳ್ಸಿಕೊಟ್ಟು ತುಂಬಾ ಇಷ್ಟವಾಯ್ತು ಇವತ್ತಿನ ಹಾಡುಗಳು ಕಾರ್ಯಕ್ರಮ ಅಂತಿದ್ದಾರೆ. ಇನ್ನು ಅನಂತಮೂರ್ತಿ ಅವರು ಶೃಂಗೇರಿ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣ ಹೊಳ್ಕೆರೆ ತಾಲೂಕಿನ ಸಂದೇಶವನ್ನ ಕಳಿಸಿದ್ದಾರೆ. ಇವರ ಜೊತೆಗೆ ನಂಬರ್ ನಿಮ್ಗೆ 6730 4. ಯಾಕೆ ಹೆಸರನ್ನ ತಿಳಿಸ್ಕೊಟ್ಟಿಲ್ಲ, ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಮುಂದಿನ ಸಂಬಾರಿ ನಮೂದಿಸೋದು ಮರಿಬೇಡಿ. ನಿಮ್ಮ ಹೆಸರು ಹೇಳೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೋ ಕೇಳೋದಕ್ಕೆ ನಿಮಗೂ ಅಷ್ಟು ಖುಷಿ ಆಗುತ್ತಲ್ವಾ. ಅನ್ಪೂರ್ಣ ಅವರು ಚಿತ್ರದುರ್ಗದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತಾರು ನಂಬರ್ ಎಂಡಿಂಗ್ ವಿತ್ 2817 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5719 ಇವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಎಲ್ಲ ಹಾಡುಗಳು ಇಷ್ಟವಾದವು ಅಂತಿದ್ದಾರೆ ಈರಣ್ಣ ಅವರು ರಾಮಚಂದ್ರ ಅವರು ಸಂದೇಶವನ್ನು ಕಳಿಸ್ಕೊಟ್ಟು. ಇನ್ನು ಮತ್ತಾರು ಅಂತ ಹೇಳಿದ್ರೆ ಹರೀಶ್ ಅವರು ಮಲ್ಲೇಶ್ವರನ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಹಾಗೆ ಒಂದಿಷ್ಟು ಇಮೋಜಿಗಳನ್ನು ಕೂಡ ಕಳಿಸ್ಕೊಟ್ರು. ನಿಮ್ಮೆಲ್ಲರ ಪ್ರೀತಿ ಹೀಗೆ ಸದಾ ಕಾಲ ನಮ್ಮ FM ರೇನ್ಬೋ ಮೇಲೆ ಇರಲಿ ಅಂತ ಆಶಿಸ್ತ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತನ್ನು ನಿಮಗೆ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮೆಲ್ಲರ ಆಲೋಚನೆಗಳು ಭಾವನೆಗಳು ಏನಿದೆ ಅದು ಪ್ರತಿ ಹಂತದಲ್ಲಿಯೂ ಬರೀ ಇಮೋಜಿಯಾಗಿ ಅಥವಾ ದೃಶ್ಯ ರೂಪಕವಾಗಿ ಮಾರ್ಪಾಡಾಗ್ತಾ ಇದೆ. ಇದೇ ರೂಢಿ ಆಗಿಬಿಟ್ರೆ ನಮ್ಮ ಭಾಷೆ ಎಲ್ಲಿ ಹೋಗಬೇಕು? ನಮ್ಮ ಭಾಷೆಯ ಸಮೃದ್ಧಿ, ಪದ ಸಂಪತ್ತು, ಸುದೀರ್ಘವಾಗಿ ವಾಕ್ಯ ರಚನೆ ಮಾಡೋದು ವಿದ್ಯಾರ್ಥಿಗಳು ಕಲಿಯೋದೇ ಇಲ್ಲ. ಪದಗಳನ್ನು ಡಿಕೋಡ್ ಮಾಡೋದು, ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳೋದು, ಪಠ್ಯವನ್ನು ವ್ಯಾಖ್ಯಾನ ಮಾಡೋದು, ಸಂಕೀರ್ಣ ಪಠ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು, ವಿಶ್ಲೇಷಿಸೋದು, ಇದೆಲ್ಲದರ ಸಾಮರ್ಥ್ಯ ಕಡಿಮೆ ಆಗಿಬಿಡುತ್ತೇನೋ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ. ಸೊ ಭಾಷೆಯ ಪ್ರೌಢಿಮೆಯನ್ನು, ನಮ್ಮ ಭಾಷಾ ಸಾಮರ್ಥ್ಯವನ್ನು, ನಮ್ಮ ಕನ್ನಡ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ವಾಕ್ಯಗಳನ್ನು ಕೂಡ ರಚಿಸಿ ಸಿಂಬಲನ್ನು ಬಳಸಬೇಡಿ ಅಂತ ಹೇಳೋದಿಲ್ಲ. ಸಿಂಬಲ್ಗಳ ಜೊತೆಗೆ ಆ ಪುಟ್ಟ ಗೊಂಬೆಗಳ ಜೊತೆಗೆ ನಿಮ್ಮ ಮನಸ್ಸಿನ ಮಾತುಗಳು ಸಹ ವಾಕ್ಯದಲ್ಲಿ ಹರಿದು ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ FM ರೇನ್ಬೋ ಮೇಲೆ ಸದಾ ಕಾಲ ಹೀಗೆ ಇರಲಿ, ಮತ್ತಷ್ಟು ಮಗದಷ್ಟು ಎಮೋಜಿಗಳು ಸಂದೇಶಗಳು ಹರಿದು ಬರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ. ಹೀಗೆ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇರಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇರಿ. ಮತ್ತೆ ಮುಂದಿನ ಬಾರಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಶಿಕ್ಷಕರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ

0: non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗ ಹೋಯ್ತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಶುರು ಮಾಡೋ ಹೊತ್ತು ಬಂದಾಯ್ತು. FM ರೇನ್ಬೋ 101.3 ಕೇಳುತ್ತಾ ಇದ್ದೀರಾ? ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಾತ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನನ್ನ ಜೊತೆ ನೀವೇ ನಾತರು. ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಿ ಸರಿಯಾದ ಗಸ್ ಮಾಡಿ ಅಹಹ ನಂಗೆ ಉತ್ತರ ಗೊತ್ತು ರೀ ಅಂತಾನು ಹೇಳಿ ಉತ್ತರ ಕೊಟ್ರೆ, ನಿಮ್ಮ ಉತ್ತರ ಆ ಉತ್ತರ ಸರಿಯಾಗಿದ್ರೆ ನಾವು ನಿಮಗೋಸ್ಕರ ನೀವು ಕೇಳುವ ಹಾಡನ್ನು ಪ್ರಸಾರ ಮಾಡ್ತೀವಿ. ನಿಮಿಷದ ಹಾಡನ್ನು ಗೆಲ್ಲುವಂತಹ ಅವಕಾಶ ನಿಮಗುಂಟು. ಆದರೆ ಅದಕ್ಕೇನು ಮಾಡಬೇಕು? 9448091013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಬೇಕು. ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ, ಜೊತೆಗೆ ನಿಮ್ಮ ಹೆಸರು ಮತ್ತು ಊರನ್ನ ಜೊತೆಯಾಗಿಸಿ ನಮಗೆ ಸಂದೇಶ ಕಳಿಸಿಕೊಡಿ. ಏನ್ ಹೇಳಿ? ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ಮಾಡಿದ್ರ. ನಿಮ್ಮ ಹೆಸರು ಮತ್ತು ಊರನ್ನು ಕೂಡ ಟೈಪ್ ಮಾಡಿ. ಇದನ್ನ 9489091013 ಈ ವಾಟ್ಸ್ಆಪ್ ಸಂಖ್ಯೆಗೆ ಬೇಗ ಬೇಗ ಸಂದೇಶದ ಮುಖಾಂತರ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂದೇಶ ಮಾತ್ರ ಬಂದು ನಮ್ಮನ್ನ ತಲುಪೋದು. ಹಾಗಾಗಿ ಬೇಗ ಬೇಗ ಸಂದೇಶ ಕಳಿಸಿ, ನಿಮ್ಮ ರೆಡಿ ಆಗಿರೋದನ್ನ ನಮಗೆ ಬೇಗ ತಿಳಿಸಿ. ಕೇಳ್ತಾರೆ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

0: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಜೊತೆಯಾಗಿದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಐ ಎಂ ರೆಡಿ ಅಂತ ಹೇಳಿ ಈಗ ಶೃಂಗೇರಿಯಿಂದ ಮೆಸೇಜ್ ಕಳಿಸಿ ನಮ್ಮ ಜೊತೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿರೋದು ಅಂಕಿತ್. ನಮಸ್ಕಾರ ಅಂಕಿತ್, ವೆಲ್ಕಮ್ ಟು ದ ಕಾರ್ಯಕ್ರಮ.
1: ಥ್ಯಾಂಕ್ ಯು ಮ್ಯಾಮ್, ನಮಸ್ಕಾರ ಮ್ಯಾಮ್.
0: ಸೂಪರ್. ಹಾಗಾದ್ರೆ ನಾನು ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತೀನಿ ಅಂತ ಹೇಳ್ತಿದ್ರಿ, ಟ್ರಾವೆಲಿಂಗ್ ನನ್ನ ಫೇವ್ರೆಟ್ ಹಾಬಿ ಅಂದಿದ್ರಿ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಟ್ರಾವೆಲಿಂಗ್ ನಿಮ್ಮ ಫೇವ್ರೆಟ್ ವಿಚಾರ, ಅದರ ಜೊತೆ ಬುಕ್ ಎಲ್ಲ ಓದೋದು ಕೂಡ ನಿಮ್ಮ ಪ್ರೀತಿಯ ವಿಚಾರ ಹವ್ಯಾಸ ಅಂತ ಹೇಳ್ತಿದ್ರಿ, ಹೌದಾ?
1: ಸರಿ,
0: ಹಾಗಾದ್ರೆ ನಾನು ನಿಮಗೆ ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ, ಉತ್ತರ ಕೊಡೋದು ರೆಡಿನಾ?
1: ರೆಡಿ.
0: ಸಾಮಾನ್ಯವಾಗಿ ನಾವು ರೈಲ್ವೆ ಹಳಿಗಳನ್ನ ನೋಡಿದಾಗ, ರೈಲ್ವೆ ಹಳಿಗಳು ಉಕ್ಕಿನಿಂದ ನಿರ್ಮಾಣ ಆಗೋದು, ಹೌದಲ್ವಾ?
1: ಹೌದು ಮ್ಯಾಮ್, ಕರೆಕ್ಟ್.
0: ಆದರೆ ಸಾಮಾನ್ಯವಾಗಿ ನೀವು ರೈಲ್ವೆ ಹಳಿ ಯಾಕೆ ಕಂಪ್ಲೀಟ್ ಒಂದೇ ಸ್ಟ್ರೆಚ್ ಅಲ್ಲಿ ಒಂದೇ ಉದ್ದಕ್ಕೆ ಇರೋದಿಲ್ಲ, ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಸಣ್ಣದಾದ ಅಂತರಗಳು ರೈಲ್ವೆ ಹಳಿಗಳ ಮಧ್ಯದಲ್ಲಿ ಇರುತ್ತೆ, ಹೌದಾ? ಯಾತಕ್ಕೆ ಅಂದ್ರೆ ಎಸ್ಪೆಷಲಿ ಹಳೆಯ ರೈಲು ಹಳಿಗಳಲ್ಲಿ ನಾವಿದನ್ನ ನೋಡಬಹುದು, ಯಾಕೆ?
1: ಆಕ್ಚುಲಿ
0: ಸಮಯ ಶುರುವಾಗಿದೆ, ಸುಳಿವು ಬೇಕಂದ್ರೆ ಈಗಲೇ ಹೇಳಬೇಕು, ಟೈಮ್ ಆದ್ಮೇಲೆ ನಾನು ಸುಳಿವು ಕೊಡಲ್ಲ.
1: ನೋ ಐಡಿಯಾ ಮ್ಯಾಮ್, ಆಕ್ಚುಲಿ.
0: ಸುಳಿವು ಬೇಕಾ?
1: ಹಾ ಕೊಡಿ ಮ್ಯಾಮ್.
0: ಓಕೆ, ಸುಳಿವು ಬೇಕು ಅಂತ ಈಗ ಇವರು ಹೇಳಿದ್ದಾರೆ ಅಂಕಿತ್ ಅವರು. ಸರಿ, ಹಾಗಾದ್ರೆ ಸುಳಿವು ಈ ರೀತಿಯಾಗಿದೆ. ಆಪ್ಷನ್ ಎ, ಬಹಳ ಬಹಳ ಚಳಿಯಾಗುವುದರಿಂದ ಮಧ್ಯದಲ್ಲಿ ಬಟ್ಟೆಗಳನ್ನ ಹೊದಿಸಲು ಅವಕಾಶ ಮಾಡಿಕೊಡುವುದಕ್ಕೆ. ಆಪ್ಷನ್ ಬಿ, ಉಷ್ಣತೆಯಾದಾಗ ಹಳಿಗಳು ಹಿಗ್ಗುವುದರಿಂದ ಸ್ಥಳಾವಕಾಶ ಹೆಚ್ಚಾಗಲು. ಆಪ್ಷನ್ ಸಿ, ಉಷ್ಣತೆ ಹೆಚ್ಚಿದಂತಹ ಸಮಯಗಳಲ್ಲಿ ನೀರು ಹರಿದು ಹೋಗಲು ಸ್ಥಾನ ಮಾಡಿಕೊಡುವುದಕ್ಕೆ. ಇದು ನಿಮಗೆ ಕೊಟ್ಟಿರೋ ಆಪ್ಷನ್, ಟೈಮ್ ಶುರುವಾಯಿತು, ಆಪ್ಷನ್ ರಿಪೀಟ್ ಮಾಡಲ್ಲ.
1: ಮೇಡಮ್ ಆಪ್ಷನ್ ಬಿ.
0: ಆಪ್ಷನ್ ಬಿ, ಆರ್ ಯು ಶೂರ್? ಪಕ್ಕಾ?
1: ಪಕ್ಕಾ ಮ್ಯಾಮ್.
0: ಯಾಕೆ ಯಾಕೆ ಯಾಕೆ ಆಪ್ಷನ್ ಬಿ?
1: ಅದೇ ನೀವು ಹೇಳ್ದಂಗೆ ಗ್ಯಾಪ್ ಮೇಂಟೈನ್ ಮಾಡೋದಕ್ಕೆ ಇನ್ ಬಿಟ್ವೀನ್ ಟ್ರ್ಯಾಕ್ಸ್ ಮಧ್ಯೆ ಹೀಟ್ ಎಕ್ಸ್ಪಾಂಡ್ ಇದಾದಾಗ, ಕಾಂಟ್ರಾಕ್ಷನ್ ಆದಾಗ.
0: ಓಕೆ, ಆ ಮಧ್ಯದಲ್ಲಿ ನೀರು ಹರಿದು ಹೋಗಕ್ಕೂ ಬಿಟ್ಟಿರ್ಬೋದಲ್ಲ ಜಾಗ.
1: ಮೇಬಿ. ಹಾ ಕರೆಕ್ಟ್ ಮ್ಯಾಮ್, ಹೌದು.
0: ಯಾವುದು ಆಪ್ಷನ್ ಬಿನಾ ಆಪ್ಷನ್ ಸಿನಾ? ಬೇಗ ಬೇಗ, ಟೈಮ್ ಆಯ್ತು.
1: ಆಪ್ಷನ್ ಬಿನೇ ಮೇಡಮ್.
0: ಆಪ್ಷನ್ ಬಿನೇ ಅಂದ್ರೆ ಆಪ್ಷನ್ ಸಿ ಅಲ್ಲ. ಅರೆ, ಹಾಗಾದ್ರೆ ನಿಮ್ಗೆ ನಾನು ಕೊಟ್ಟಿರೋ ಟೈಮು

0: ಆಗಿತ್ತು. ನೀವು ಕೊಟ್ಟಿರೋ ಉತ್ತರ ಏನಾಗಿದೆ? ಏನಾಯ್ತು ಅಂಕಿತ್? ಎಸ್, ಕಂಗ್ರಾಚುಲೇಷನ್ಸ್, ನೀವು ಕೊಟ್ಟ ಉತ್ತರ ಕರೆಕ್ಟ್ ಆಗಿದೆ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ಎಸ್, ಎಲ್ಲಿ ಕನ್ಫ್ಯೂಷನ್ ಆಗಿದ್ದು ನಿಮ್ಗೆ?
1: ಅದೇ ನೀವೇ ಸ್ವಲ್ಪ ಟ್ರಿಕಿಯಾಗಿ ಕೇಳಿದ್ರಿ ಮ್ಯಾಮ್, ಅಂದ್ರೆ ವಾಟರ್ ಫ್ಲೋ ಆಗಕ್ಕೂ ಹಬ್ಬ ಅದರ ಅಂತ ಕೇಳಿದ್ರಲ್ಲ, ಅಲ್ಲಿ ಕನ್ಫ್ಯೂಷನ್ ಆಯ್ತು.
0: ಓಕೆ, ಆಕ್ಚುಲಿ ಏನಂದ್ರೆ ಉಷ್ಣತೆ ಹೆಚ್ಚಾದಂತಹ ಸಮಯದಲ್ಲಿ ಉಕ್ಕಿನ ಗುಣ ಏನಂದ್ರೆ ವಿಸ್ತಾರ ಆಗೋದು, ಎಸ್ಪೆಷಲಿ ಇದು ನಾವು ಹಳೆಯ ರೈಲ್ವೆ ಟ್ರ್ಯಾಕ್ ಗಳಲ್ಲಿ ನೋಡೋದು. ಸೊ ಈ ಕಾರಣದಿಂದಾನೆ ಉಷ್ಣತೆ ಹೆಚ್ಚಾಗ್ಬಿಟ್ರೆ ನಾವು ಈಗಾಗಲೇ ಹಾಕಿರುವಂತಹ ಟ್ರ್ಯಾಕ್ ಗಳು ಒಂದರ ಮೇಲೆ ಒಂದು ಏರುಪೇರಾದ್ರೆ ಹಳಿಗಳ ನಡುವೆ ಒಂದು ಕರೆಕ್ಟ್ ಆದಂತಹ ಸಮತೋಲನ ಇರೋದಿಲ್ಲ, ಅದರಿಂದ ರೈಲ್ವೆ ಅಪಘಾತಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಉಷ್ಣತೆಯನ್ನ ವಿಸ್ತರಣೆ ಮಾಡೋದಕ್ಕೆ ಸಣ್ಣ ಸಣ್ಣ ಅಂತರಗಳನ್ನ ನೀಡಲಾಗ್ತಾ ಇತ್ತು. ಅಂದ್ರೆ ಅದರಿಂದ ಉಷ್ಣತೆ ಹೆಚ್ಚಾದ್ರೂ ಕೂಡ ಒಂದು ಉಕ್ಕಿನ ವಿಸ್ತಾರ ಆದ್ರೂ ಕೂಡ ಅವೆರಡು ಒಂದಕ್ಕೊಂದು ಗ್ಯಾಪ್ ಕೊಡ್ತಾ ಇತ್ತು, ಮತ್ತೆ ರೈಲ್ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಅದರಿಂದಾನೆ ನೀವು ರೈಲು ಹೋಗುವಂತಹ ಟೈಮಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂದಾಗ ಟಕ್ ಟಕ್ ಟಕ್ ಅಂತ ಸೌಂಡ್ ಕೇಳುವಂತದ್ದು. ಈಗ ಆಧುನಿಕ ಕಂಟಿನ್ಯೂಸ್ಲಿ ವೆಲ್ಡೆಡ್ ರೈಲ್ ವ್ಯವಸ್ಥೆ ಕೂಡ ಇದೆ, ಅದರಲ್ಲಿ ಏನಾಗುತ್ತೆ ಉದ್ದವಾಗಿ ಬೆಸಿಗೆ ಹಾಕ್ಬಿಡ್ತಾರೆ, ಆದ್ರೂ ಏನ್ ಒತ್ತಡ ಆಗುತ್ತೆ ಅನ್ನೋದನ್ನೆಲ್ಲ ಎಂಜಿನಿಯರ್ ಗಳು ಲೆಕ್ಕ ಹಾಕಿ ಸ್ವಲ್ಪ ವೇರಿಯೇಷನ್ ಮಾಡಿರ್ತಾರೆ. ಸೊ ಇನ್ಮೇಲೆ ನೀವು ಟ್ರಾವೆಲ್ ಮಾಡುವಾಗ ರೈಲಿನ ಹಳಿಯಲ್ಲಿ ಯಾವ ರೀತಿಯಲ್ಲಿ ಓಡುತ್ತೆ ಅನ್ನೋದನ್ನ ರೈಲಲ್ಲಿ ಕೂತ್ ನೆನಪು ಮಾಡ್ಕೋತೀರಾ ಅಂತ ಆಯ್ತು.
1: ಖಂಡಿತ ಮ್ಯಾಮ್, ಖಂಡಿತ.
0: ರಿಯಲಿ ನಿಮ್ ಜೊತೆ ಮಾತಾಡಿ ನಿಮ್ಮ ಜೊತೆ ವಿಚಾರವನ್ನ ಹಂಚಿಕೊಂಡು ನಿಜಕ್ಕೂ ಖುಷಿ ಆಯ್ತು ಅಂಕಿತ್. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಈಗ ನಮ್ಮ ಅಂಕಿತ್ ಅವರು ಸರಿಯಾದ ಉತ್ತರವನ್ನ ಕೊಟ್ರು, ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವರು ಗೆದ್ದ ಹಾಡನ್ನ ಅವರಿಗೋಸ್ಕರ ಪ್ಲೇ ಮಾಡ್ಬೇಕು. ಮುಡಿ ಬರ್ತಾ ಇದೆ ಕೆಟಿ ನಂಬರ್ ಒನ್ ಫ್ರಮ್ ಮಾಸ್ಟರ್ ಪೀಸ್ ಕೇಳ್ತಾ ಇರಿ ಜೊತೆ ಯಾಗರೆ. ಇವರ ಹಾಗೆ ನೀವು ಕೂಡ ಸರಿ ಉತ್ತರ ಕೊಡುತ್ತೀರಾ, ಕನ್ಫ್ಯೂಷನ್ ಆಗ್ತೀರಾ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ರಿ. ಮತ್ತೆ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗ್ ಕಳಿಸ್ಕೊಡಿ ವಾಟ್ಸ್ಆಪ್ ಸಂದೇಶ 9484901013. ಈ ಸಂಖ್ಯೆಗೆ ಬರಲಿ ನಿಮ್ಮ ವಾಟ್ಸ್ಆಪ್ ಇಂದ ಸಂದೇಶ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎಫ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:30:30. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸಂಜೆಯ ನಮ್ಮ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇರೋದು

0: ನಿಮ್ಮ ಬಾನುಲಿ ಗೆಳೆಯ ಸಿದ್ಧಲಿಂಗ ಸ್ವಾಮಿ ಹಿರೇಮಠ್. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ. ಇದು ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್. ಆತ್ಮೀಯರೇ, ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ನೀವು ಕೇಳಬಹುದು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗಿರ್ಮಿಟ್ನಲ್ಲಿ ಮೊದಲಿಗೆ ಕೇಳಿ ಲವ್ ಮಾಕ್ಟೈಲ್ ಭಾಗ 3. ಈ ಚಿತ್ರದ ಗೀತೆಯೊಂದನ್ನು ಕೇಳುವಿರಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಕುಲ್ ಅಭಯಂಕರ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ

ಜ್ಞಾನ ಜ್ಞಾನ ಗುರು ಸಾಗರ ಜಯ ಕಪೀ ಸತಿ ಹುಲೋಕ ಉಜಾಗರ ರಾಮ ದೂತ ಅತುಲಿತ ಬಲ ಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾಬೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ಬಲನ ವಿರಾಜ ಸುವೇಸ ಕಾನನ ಕುಂಡಲ ಕುಂಚಿತ ಕೇಸ.

0: ಕೀರ್ತನ್ ಹೊಳ್ಳ ಮತ್ತು ಅವಿನಾಶ್ ಬಿ ಬಸ್ತುಕರ್ ಅವರು ಹಾಡಿದ್ದಂತಹ ಛೂಮಂತರ್ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ತುಳಸಿದಾಸ್ ಮತ್ತು ವಿಜಯ್ ಈಶ್ವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಅವಿನಾಶ್ ಬಸ್ತುಕರ್ ಅವರು. ಗಿರ್ಮಿಟ್ನಲ್ಲಿ ಇನ್ನು ಮುಂದೆ ಕೇಳಿ ಸಂಜು ವೆಟ್ಸ್ ಗೀತ 2 ಚಿತ್ರದ ಗೀತೆಯೊಂದನ್ನು ಸೋನು ನಿಗಮ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಶ್ರೀಧರ್ ವಿ ಸಂಭ್ರಮ್.
1: ಸಂಜು, ನಿನ್ಗೊಂದು ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕ್ಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು. ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ.

ಇದುವರೆಗೂ ಕೆಡಿ ಚಿತ್ರದಿಂದ ಆರಿಸಿದಂತಹ ಗೀತೆಯೊಂದನ್ನು ಕೇಳುತ್ತಿದ್ದಿರಿ. ಮಿಕಾ ಸಿಂಗ್ ಅವರ ಧ್ವನಿಗೆ ಸಾಹಿತ್ಯವನ್ನು ನೀಡಿದ್ದವರು ಪ್ರೇಮ ಪ್ರೇಮ್, ಸಂಗೀತವನ್ನು ನೀಡಿದ್ದವರು ಅರ್ಜುನ್ ಜನ್ಯ. ಆತ್ಮೀಯರೇ, ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳಿಂದ ಆರಿಸಿದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಆಚಾರ್ ಅಂಡ್ ಕೋ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು. ಹಾಡಿದ್ದಾರೆ ಬಿಂದು ಮಾಲಿನಿ. ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಿಂದು ಮಾಲಿನಿ ನಾರಾಯಣಸ್ವಾಮಿ ಅವರು ಸಂಗೀತವನ್ನು ನೀಡಿದ್ದಾರೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಗಿರ್ಮಿಟ್ ಕಾರ್ಯಕ್ರಮದ ಕೊನೆಯಲ್ಲಿ ಕಾಟೇರ ಚಿತ್ರದ ಗೀತೆಯೊಂದನ್ನು ನೀವೀಗ ಕೇಳುವಿರಿ, ಮಂಗ್ಲಿ ಅವರ ಧ್ವನಿಯಲ್ಲಿ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಇದುವರೆಗೂ ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಇಂದಿನ ಗಿರ್ಮಿಟ್. ನಾಳೆ ಮತ್ತೆ 5:30 ಗಿರ್ಮಿಟ್ನಲ್ಲಿ ಮತ್ತಷ್ಟು ಹೊಸ ಕನ್ನಡ ಚಲನಚಿತ್ರಗೀತೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.

0: ಎಲ್ಟಿಡಿಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳೋಣ.
3: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
4: ಶುಭೋದಯ ಕರ್ನಾಟಕ.
5: ತೊರೆದು ಜೀವಿಸಬಹುದೇ
3: ದಾಸರ ಪದಗಳು,
5: ಹರಿ ನಿನ್ನ ಚರಣಗಳ
4: ವಚನಗಳು,
5: ಉಳ್ಳವರು ಶಿವಾಲಯವ ಮಾಡುವರು
3: ಸಾಂಪ್ರದಾಯಿಕ ಗೀತೆಗಳು,
4: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಇದುವರೆಗೂ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: This is Akashvani. The news are read by Abhishek Mukhopadhyay. Prime Minister Narendra Modi has urged private sector and space research to build global aura of innovation so that people worldwide feel that if they want to make a career, they should go to India. Mr. Modi stated this during an interaction with CEOs and founders of 20 space startups.

0: पूरा टैलेंट पूल जो है एक मैग्नेट की तरह आपके कारण हम खींच सकते हैं और वो हमारी एक बहुत बड़ी ताकत बन सकता है।
1: Meanwhile, National Space Day has been observed today. The country celebrates the day on the 23rd of August every year to mark historic soft landing of Chandrayaan 3 near the moon's south pole, making India the first nation to reach the lunar south polar region. Vice President C.P. Radhakrishnan and Prime Minister Narendra Modi extended the greetings on the occasion. Prime Minister Modi, while sharing a video on social media, said that in the new global order, India is continuously expanding its space sector.
2: हम सबने मिलकर 2047 तक भारत को विकसित राष्ट्र बनाने का संकल्प लिया। इस संकल्प को सिद्धि तक पहुंचाने में स्पेस सेक्टर की भूमिका बहुत बड़ी है। प्रोपल्शन सिस्टम हो, कंपोजिट मटेरियल्स हो, रॉकेट स्टेजेज हो, सैटेलाइट प्लेटफॉर्म्स हो, भारत का युवा आज उन क्षेत्रों में काम कर रहा है जिनकी कुछ साल पहले कल्पना भी संभव नहीं। भारत का प्राइवेट स्पेस टैलेंट पूरी दुनिया में अपनी अलग पहचान बना रहा है। आज ग्लोबल इन्वेस्टर्स के लिए भारत का स्पेस सेक्टर एक अट्रैक्टिव डेस्टिनेशन बन रहा है।
1: Defense Minister Rajnath Singh has stressed the need for self-reliance in shipbuilding, ship repair and related maritime sectors, describing it as vital to the country's security. He has said that India is capable of becoming a global shipbuilding hub. Defense Minister was addressing the gathering after laying the foundation stone for 5 expansion projects of the Garden Reach Shipbuilders and Engineers and Yantra India Limited, worth approximately 3,400 crore rupees in Kolkata. Indian Council of Medical Research, ICMR, has clarified that no new strain of H1N1 has been identified and there is no cause for panic. The influenza strains currently circulating also well matched with the vaccine strains recommended for the Northern Hemisphere. According to senior scientists at the ICMR, these viruses have been in circulation since the year 2025. Delhi police has clarified that no permission has been granted to any individual organization for holding protest or gathering at the Jantar Mantar today. He said that various videos and posts are being circulated calling upon people to gather and assemble on the issue of reservation reforms. In a social media post, police said that prohibitory orders are already enforced in New Delhi district. The BRICS sports ministers meeting concluded at Vishakhapatnam in Andhra Pradesh with unanimous adoption of the sports joint declaration. The declaration reaffirms the commitment of the member countries to strengthen cooperation in sport through dialogue, mutual respect and inclusiveness. Addressing the gathering, Union Youth Affairs and Sports Minister Dr. Mansukh Mandavia called for building a BRICS sporting partnership with practical and sustained cooperation. In men's cricket, India with 300 for 5 in the first innings against host Sri Lanka at stumps on day 1 of the second and final test in Colombo. Devdutt Padikkal continued his impressive form, scoring second consecutive test century. He made 117 of 193 balls. Earlier, India won the toss and opted to bat. India won the first test by 165 runs and currently lead the two-match series 1-0. In the FIH Hockey World Cup, the Indian women's team will take on Australia tonight. India must win this match to stay in contention for a semi-final berth. The Pool E match will begin at 10:30 p.m. Indian Standard Time. And that is the end of this news bulletin.
3: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:10. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿರಂಗ, ಇದರಲ್ಲಿ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ. ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರ, ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 9:15 ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಭಾವಗೀತೆಗಳು. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10 ಗಂಟೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರ. ಇದರಲ್ಲಿ ವಿದುಷಿ ಪ್ರತಿಮಾ ತಿಲಕ್

0: ಅವರ ಗಾಯನ ಕೇಳುವಿರಿ ಮುಂಬೈ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಈ ಸಂಜೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿವೆ. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಶಾಂತಲಾ ನಾಗರಾಜ್ ಅವರಿಂದ ಚಿಂತನ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ ಕೇಳುವಿರಿ, 7:15 ಸಮರ್ಥ ಹೆಗಡೆ ಅವರು ಹಾಡಿರುವಂಥ ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳುವಿರಿ, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ. ನಾಳೆ ಬೆಳಗ್ಗೆ 9:30 ಗಾನಗಂಗೆ, 10:30 ಸೊನೆಹೆರೆಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರದಲ್ಲಿ ಸೃಷ್ಟಿ ಮತ್ತು ಶ್ರಾವಣ. ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಮತ್ತು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೋಣೇಸರ್, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಶಿವ ಸಂಹಿತ ಹಾಗೂ ಹಠಯೋಗ. ಈ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ, ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಂಎನ್ ನಾಗರತ್ನ. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಎಣ್ಣೆಕಾಳು ಬೆಳೆಗಳು ಅವುಗಳ ಗುಣಮಟ್ಟ ಆರೋಗ್ಯ ಮತ್ತು ಸರಿಯಾದ ಬಳಕೆ, ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:00 ಸಿರಿಗಂಧ, 9:15 ಲತಾ ದಾಮ್ಲೆ ಅವರು ಹಾಡಿರುವಂಥ ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶರ್ಮಿಷ್ಠ ಗುಹ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ತಬ್ಲಾಸಾತ್ ವಿಶ್ವನಾಥ ನಾಕೋಣ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಲ್ಲಿ. 10:00 ವನಿತಾ ವಿಹಾರದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 10:00 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನು ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು.
4: ನನಗೆ 19 ಆಸ್ಥಾನ ವಿದ್ವಾಂಸರು ಪಟ್ಟ ಕೊಟ್ಟರು, ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯುವ ಹಾಗೆ ನಾವು ಬರ್ಕೋತಿದ್ವು.

0: ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜ ಉಡುಗೆಯವರ ಅಜ್ಜಿಯಾದಂಥ ವಾಣಿ ವಿಲಾಸ ಸನ್ನಿಧಾನದವರು ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದರಲ್ಲದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸಿಕೊಟ್ರು. ಆ ನಂತರ ನಾಲ್ಗುಡಿ ಕೃಷ್ಣರಾಜ ಒಡೆಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು. ದಸರಾ ವೈಭವ ಅಂದರೆ ದಕ್ಷಿಣ ದೇಶದಲ್ಲಿರೋ ಸಂಗೀತಗಾರಗಳೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಬಂದರೆ ಆವಾಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅನಂತರಾಮ್ ಭಾಗವತರು ಅಲ್ಲಿಂದ ಬಂದು ನತನ್ ಖಾನ್ ಹಿಂದೂಸ್ತಾನಿಲಿ ಇವರು ಫಯ್ಯಾಸ್ ಖಾನು ಇವರ ದಕ್ಷಿಣ ಆಮೇಲೆ ದೊಡ್ಡ ವಿದ್ವಾಂಸರಾಗಿದ್ದ ಕೇರಳ ವಿದ್ವಾಂಸರಾಗಿದ್ದ ಈಶ್ವರ ಭಾಗವತರು ಪರಮೇಶ್ವರ ಭಾಗವತರು ಅವರೆಲ್ಲ ಬಂದು ಎಲ್ಲ ಹಾಡೋರು. ಅವರು ದರ್ಬಾರ್ನಲ್ಲಿ ಸಂಗೀತ ಆಗ್ತಿರುವಾಗ ಮೊದಲು ಈ ಏರ್ಪಾಡು ಇರಲಿಲ್ಲ, ಯಾಕೆಂದರೆ ದರ್ಬಾರಲ್ಲಿ ದಸರಾದಲ್ಲಿ ಸಂಗೀತ ಆಗೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಇದರಲ್ಲಿ ಅವರು ಮಹಾರಾಜರು ಯೋಚನೆ ಮಾಡಿ ನಾಲ್ವಡಿ ಕೃಷ್ಣಜೋಡಿಯರು ಎರಡು ಆನೆ ತಗೊಂಬಂದು ಅದರ ಮೇಲೆ ಅಂಬಾರಿ ಕೂರಿಸಿ ಮೊದಲು ಟ್ರೈಲ್ ಮಾಡಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಕೃಷ್ಣಪ್ಪನವ್ರ ಸಂಗೀತ ಮೊದಲಾಯಿತು. ಅದನ್ನ ನೋಡಿ ಮಹಾರಾಜ ಭಾಳ ಸಂತೋಷಪಟ್ಟು ಸರಿಯಾಗಿದೆ ಅಂದ್ಬಿಟ್ಟು ಆಮೇಲೆ ಲಿಫ್ಟ್ ಮಾಡಿದ್ರು. ಆವಾಗಲೇ ಈ ದರ್ಬಾರ್ನ ಸಂಗೀತ ನಡೆಯೋಕ್ಕೆ ಮಹಾರಾಜರು ಹೇಗೆ ಮಾಡೋ ಅಂತ ಯೋಚನೆ ಮಾಡಿ ಅವರೇ ಈ ಪ್ಲಾನ್ ಹಾಕಿದ್ದು. ಅದೇ ಈ ದರ್ಬಾರ್ ಹಾಲ್ ಹೊಸದಾಗಿ ಕಟ್ಟಿಸಿದ ಮೇಲೆ ಹಾಗೆ ಅಲ್ಲಿ ಮಹಾರಾಜ ಸಿಂಹಾಸನ ಮುಂದೆ ಬಂದು ನಿಂತ್ಕೊಳ್ತು ಅದರ ಮೇಲೆ ಸ್ಟೇಜ್ ಮಾಡಿಬಿಟ್ಟು ಅದರ ಮೇಲೆ ಕೃಷ್ಣಪ್ಪನವ್ರನ್ನ ಮೊದಲು ಸಲ ಕೂರಿಸಿ ಆಡಿಸಿದ್ರು. ಅದೇನು ಒಳ್ಳೆ ಪಳಗಿದ ಆನೆ ಅದು, ಅದು ಯಾಕೆ ಒಳ್ಳೆ ಆನೆಯನ್ನು ಕಟ್ಟಿಸಿದ್ರು ಅವರು. ಈ ಅಂಬಾರಿ ಆನೆ ಇತ್ತಲ್ಲ ಅಂಬಾರಿ ಆನೆ, ಇನ್ನೊಂದು ಅದಕ್ಕೆ ಸೇರಿದ್ದು ಒಂದು ಆನೆ, ಎರಡನ್ನು ಸೇರಿಸಿ ಏನು ಅಲುಗು ಕೂಡ್ದು ಹಾಗೇ ನಿಂತಿತ್ತದು. ಒಂದು ಸುಮಾರು ಒಂದು 30-40 ನಿಮಿಷ ಏನು ತೊಂದರೆ ಮಾಡಲಿಲ್ಲ, ಸುಮ್ಮನೆ ಅದು ಸಂಗೀತ ಕೇಳ್ತಾನೆ ಕೂಡ ನಿಂತಿತ್ತದು. ಅದು ಬಹಳ ತೃಪ್ತಿ ಆಯಿತು. ಈ ಲೌಡ್ ಸ್ಪೀಕರ್ ಎಲ್ಲ ಇತ್ತು ಅವಾಗಲೂ ಕೇಳಿ ಮಹಾರಾಜ್ ಬಹಳ ಚೆನ್ನಾಗಿ ಇದೇ ಥರ ಬರೋದು ಶಿಫ್ಟ್ ಮಾಡಿ. ಈ ದರ್ಬಾರ್ ಸಂಗೀತ ಅಲ್ಲದೇ ಇಲ್ಲಿ ಸುಮ್ಮನೆ ಒಂದು 20 ನಿಮಿಷ ಆಗೋದು ಇದು ಮುಖ್ಯವಲ್ಲ. ಅವರು ನವರಾತ್ರಿಯಲ್ಲಿ 10 ದಿವಸ ಈಚೆಗೆ ಬರ್ತಿರಲಿಲ್ಲ, ಹೊರಗೆ ಬರೋಕೆ ಕಂಕಣ ಕಟ್ತಾಯಿದ್ರು. ಅವ್ರೇನು ಮಾಡೋದು, ಕರಿಕಲ್ ತೊಟ್ಟಿ ಅಂತ ಹಳೆ ಅರಮನೆ ಅಲ್ಲಿ ಏನು ಮಾಡೋರು ಅಂದರೆ ಯಾರು ಉನ್ನತ ಮಟ್ಟದ ಸಂಗೀತ ವಿದ್ವಾಂಸರು ಯಾರು ಬಂದಿದ್ದಾರೆ ಒಂದೊಂದು ದಿವಸ ಒಬ್ಬೊಬ್ಬರು ಸಂಗೀತನ ಏರ್ಪಾಡು ಮಾಡೋರು. ಅದಕ್ಕೆ ಕರ್ಕೊಂಡು ಹೋಗೋರಿಗೆ ಒಂದು ದಿವಸ ಕೃಷ್ಣಪ್ಪನವರು, ಒಂದು ದಿವಸ ಸುಬ್ಬಣ್ಣವರು, ಶೇಷಣ್ಣವರು ಹೀಗೆಲ್ಲ ಬರೋರು. ಅವ್ರ ಜೊತೆಯಲ್ಲಿ ನನ್ನ ತಾಳ ಹಾಕೋಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅವಾಗ, ನಾನು ಚಿಕ್ಕವನಾಗಿದ್ದರಿಂದ. ಮಧ್ಯಾಹ್ನ 3:30 ಮೇಲೆ 4 ಗಂಟೆಗೆ ಶುರು ಆದರೆ ಸಾಧಾರಣವಾಗಿ 1:30-1 ಗಂಟೆ ಒಳಗೆ ಮುಗಿಸ್ಬಿಟ್ಟು ಆಮೇಲೆ ತಿರ್ಗಾ ಅವರ ನಿತ್ಯ ವಿಧಿಗೋಸ್ಕರ ಮಹಾರಾಜರು ದಯಮಾಡ್ತಿದ್ದರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದಿಂದ
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ದೃಢ ಪರಿಸ್ಥಿತಿ ವ್ಯವಸ್ಥಾಯಾಃ ನಿರ್ಮಾಣಾಯ, ವೈಶ್ವಿಕ ಪ್ರತಿಭಾಃ ಆಕರ್ಷಣಾಯ ಚ ಅಂತರಿಕ್ಷ ನವೋದ್ಯಮ ಸಂಸ್ಥಾನೇಭ್ಯಃ ಆಗ್ರಹ ಕೃತಃ. ರಾಷ್ಟ್ರೀಯ ಅಂತರಿಕ್ಷ ದಿವಸಸ್ಯ ಶುಭಾಶಯಾಃ ಚ ಪ್ರೇಷಿತಾಃ. ವೃಕ್ಷ ಕ್ರೀಡಾ ಮಂತ್ರಿಮಂಡಲೇನ ವೃಕ್ಷ ಕ್ರೀಡಾ ಸಂಯುಕ್ತ ಘೋಷಣಾ ಸರ್ವಸಮ್ಮತ್ಯಾ ಸ್ವೀಕೃತಂ. ಋತು ವಿಭಾಗೇನ ಅದ್ಯ ಛತ್ತೀಸ್ಗಢಸ್ಯ ಒಡಿಶಾ ರಾಜ್ಯಸ್ಯ ತಟೀಯ ಆಂಧ್ರಪ್ರದೇಶಸ್ಯ ಚ ಪೃಥಕ್ ಪೃಥಕ್ ಸ್ಥಾನೇಷು ಅತಿವೃಷ್ಟ್ಯೈ ನಾರಂಗವರ್ಣಪರಾ ಸಂಚೇತನಾ ಪ್ರದತ್ತಾ ಅಸ್ತಿ. ಇರಾನ್ ದೇಶೇನ ತೆಹರಾನ್ ವಿರುದ್ಧೇ ಅಮೆರಿಕೀಯ ಆರ್ಥಿಕ ಅಭಿಯಾನೇನ ಸಮ್ಮಿಲಿತುಂ ಪ್ರತಿವೇಶಿ ರಾಷ್ಟ್ರಾಣಾಂ ಚೇತಿತಂ. ಅಪಿ ಚ ಎಫ್ಐಎಚ್ ಹಾಕಿ ವಿಶ್ವಚಷಕ ಕ್ರೀಡಾಯಾಂ ಭಾರತೀಯ ಮಹಿಳಾ ದಲಂ ಅದ್ಯ ರಾತ್ರೌ ಉಪಾಂತ್ಯಚಕ್ರೀಯ ಸ್ಥಾನಾಯ ಆಸ್ಟ್ರೇಲಿಯಾ.

0: ಜಾಯಿಂಟ್ ವಿಷುವಲ್ ರೇಂಜ್ ಅಂತ ಹೇಳ್ತಾರೆ. ಸೊ ಈ ಅಸ್ತ್ರ ಮಿಸೈಲ್ಸ್ ಏನು ಮಾಡಿದ್ದಾರೆ ಅಂದರೆ ಈ ಸುಖಾಯ್ 30 Mk 1 ಅಳವಡಿಸಿದ್ದಾರೆ. ಸುಖಾಯ್ 30 Mk-1 ಅಂತಲೂ ಕರೀತಾರೆ. ಸೊ ಅದಕ್ಕೆ ಅಳವಡಿಸಿದ್ದಾರೆ. ಇದು ಈಗ ಅಳವಡಿಸಿರುವಂಥ ಮಿಸೈಲ್ ಬಂದು ಅಸ್ತ್ರ 1 ಅಂದರೆ ಇದು 110 km ದೂರದಲ್ಲಿರುವಂಥ ಒಂದು ಟಾರ್ಗೆಟ್ನ ಒಡೆದು ಉರುಳಿಸಬಲ್ಲುವಂಥ ಶಕ್ತಿ ಇದಕ್ಕಿರ್ತದೆ. ಅಂದರೆ ನಾವು ಇಲ್ಲಿಂದ ಅದನ್ನು ಉಡಾಯಿಸಿದ್ರೆ ಏರೋಪ್ಲೇನಲ್ಲಿ ಹತ್ತತ್ರ ಬೆಂಗಳೂರಿಂದ ಉಡಾಯಿಸಿದ್ರೆ ಮೈಸೂರಲ್ಲಿರುವಂಥ ಟಾರ್ಗೆಟ್ನ ಹೋಗಿ ಒಡೆಯುತ್ತದು. ಸೊ ಈ ಅಲ್ಲಿ ಯಾವುದೋ ಒಂದು ಶತ್ರು ಏರೋಪ್ಲೇನ್ ಅಲ್ಲಿ ಮೈಸೂರು ಹತ್ರ ಇದ್ರೆ ನಾವು ಇಲ್ಲಿಂದ ಉಡಾಯಿಸಿದ್ರೆ ಅದು ಮೈಸೂರಲ್ಲಿ ಇರುವಂತ ಏರೋಪ್ಲೇನ್ನ ಒಡೆದು ಉರುಳಿಸಬಲ್ಲುವಂತ ಶಕ್ತಿ ಇದಕ್ಕಿರ್ತದೆ. ಇದಕ್ಕೆ ಆಕ್ಟಿವ್ ರೆಡಾರ್ ಓಮಿಂಗ್ ಸೀಕರ್ ಅಂತ ಅಳವಡಿಸಿರ್ತಾರೆ. ಆಕ್ಟಿವ್ ರೆಡಾರ್ ಓಮಿಂಗ್ ಸೀಕರ್ ಅಂದ್ರೆ ಆ ಶತ್ರು ಏರೋಪ್ಲೇನ್ ಎಲ್ಲಿರುತ್ತೋ ಅದನ್ನ ಹುಡ್ಕೊಂಡೋಗಿ ಅದು ಒಡೆಯುತ್ತೆ. ಅದನ್ನ ಆಕ್ಟಿವ್ ರೆಡಾರ್ ಓಮಿಂಗ್ ಸೀಕರ್ ಅಂತ ಕರೀತಾರೆ. ಸೊ ಇದು ಹೇಗೆ ಅಂದ್ರೆ ಒಂದು ಸಲ ಇದನ್ನ ಲಾಂಚ್ ಮಾಡಿಬಿಟ್ರೆ ಈ 110 km ಅಂದ್ರೆ 80 km ಅದು ಆಟೋಮೆಟಿಕ್ ಆಗಿ ಟುವರ್ಡ್ಸ್ ಆ ಟಾರ್ಗೆಟ್ಗೆ ಅದು ಫ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೆ ಆದ ಒಂದು GPS ನ ಇನರ್ಷಿಯಲ್ ನ್ಯಾವಿಗೇಷನ್ ಅಂತಾರೆ, ಅಂದ್ರೆ ಒಂಥರ GPS ತರ ಅದರಲ್ಲೇ ಅಳವಡಿಸಿರ್ತಾರೆ. ಮತ್ತೆ ಅದ್ರ ಮದರ್ ಏರ್ಕ್ರಾಫ್ಟ್ ನಾನು ಹೇಳದ್ನಲ್ಲ SU-30 Mk-1 ಇಂದ ಲಾಂಚ್ ಮಾಡಿದ್ರೆ ಅದು ಅದನ್ನ ಡೈರೆಕ್ಷನ್ಸ್ ಕೊಡ್ತಾ ಇರುತ್ತೆ. ಕೊನೆ 20 km ಇದ್ದಂಗೆ ಆ ಶತ್ರು ಏರ್ಕ್ರಾಫ್ಟ್ ನ ಹೋಗಿ ಅದು ಲಾಕ್ ಮಾಡಿ ಹೊಡಿಯುತ್ತೆ. ಅದ್ ಎಲ್ಲೇ ಔತ್ಕೊಂಡಿದ್ರು ಅದು ಬಿಡಲ್ಲ, ಅದು ಹೋಗಿ ಹೊಡೆದುರುಳಿಸುತ್ತೆ. ಇದು 3 varieties ಬರುತ್ತೆ. ಅಸ್ತ್ರ 1 ಅಂತಾರೆ ಅದು 110 km ಹೋಗುತ್ತೆ, ಅಸ್ತ್ರ 2 ಅಂತಾರೆ ಅದು 160 km ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಹೋಗೊಡೆಯುತ್ತೆ, ಆಮೇಲೆ ಅಸ್ತ್ರ 3 ಅಂತ ಇದೆ ಅದು 350 km ಡಿಸ್ಟೆನ್ಸ್ ಅಷ್ಟು ಹೋಗಿ ಹೊಡೆಯುತ್ತೆ. ಅದನ್ನ ಗಾಂಡಿವಾ ಅಂತ ಹೆಸರು ಇಟ್ಟಿದ್ದಾರೆ. ಅದನ್ನು ಈ ಟ್ರಯಲ್ ಸ್ಟೇಜಸ್ ಅಲ್ಲಿದೆ, ಅದು ಫಿನಿಶ್ ಆಗ್ತಾ ಬರ್ತಾ ಇದೆ. ಇದನ್ನ ತೇಜಸ್ಗೂ ಅಳವಡಿಸ್ತಾರೆ, ತೇಜಸ್ 1 ಅಳವಡಿಸ್ತಾರೆ, ತೇಜಸ್ 1A ಇದನ್ನ ಅಳವಡಿಸ್ತಾರೆ. ಸೊ ಇದರ ವೆಯ್ಟ್ ಬಂದು ಹತ್ತತ್ರ 150-160 kg ಅಷ್ಟು ತೂಕ ಇರ್ತದೆ. ಇದಕ್ಕೆ 15 kg ಅಷ್ಟು ವಾರ್ ರೆಡ್ ನ ಇದು ಅಳವಡಿಸೋ ಶಕ್ತಿ ಇರ್ತದೆ. ಇದು ಬಂದು ಪ್ರಾಕ್ಸಿಮಿಟಿ ಫ್ಯೂಸರ್ ಸ್ವಿಚ್ ಅಂತ ಇರ್ತದೆ, ಅಂದ್ರೆ ಶತ್ರು ಏರೋಪ್ಲೇನ್ ಹತ್ರ ಇದ್ದಾಗ ಹೋಗಿ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಇದು ಹೋಗಿ ಏರೋಪ್ಲೇನ್ ಹೊಡಿಬೇಕು ಅಂತ ಏನಿಲ್ಲ, ಆದ್ರೆ ಹತ್ತತ್ರ ಬಂದಿದ ತಕ್ಷಣನೇ ಅದು ಫ್ಯೂಸ್ ಇನಿಷಿಯೇಟ್ ಆಗಿ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಇದನ್ನ ಪ್ರಾಕ್ಸಿಮಿಟಿ ಫ್ಯೂಸರ್ ಸ್ವಿಚ್ ಅಂತ ಕರೀತಾರೆ. ಇದು ಅಸ್ತ್ರ ಮಿಸೈಲ್ಸ್ ಬಗ್ಗೆ ಒಂದು ವಿಶೇಷವಾದ ಒಂದು ಸಣ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:35. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ಶ್ರೀಮತಿ ರಬಿಯಾ ಎಂಬ 33 ವರ್ಷದ ಮಹಿಳೆಯೊಬ್ಬರು 25/9/2025 ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. 5.5 ಅಡಿ ಎತ್ತರ, ಬಿಳಿ ಮೈಬಣ್ಣ. ಶ್ರೀಮತಿ ರಬಿಯಾ ಎಂಬ 33 ವರ್ಷದ ಈ ಮಹಿಳೆಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗಾಗಲಿ ತಿಳಿಸಬಹುದು. ಗೋಪಿನಾಥ್ ಎಂಬ 41 ವರ್ಷದ ವ್ಯಕ್ತಿಯೊಬ್ಬರು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೇಗಿದೆ? ಸುಮಾರು 4.5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ. ಇವರು ಹಿಂದಿ ಮತ್ತು ಕನ್ನಡ ಭಾಷೆಯನ್ನು ಮಾತನಾಡಬಲ್ಲರು. ಗೋಪಿನಾಥ್ ಎಂಬ 41 ವರ್ಷದ ಈ ವ್ಯಕ್ತಿಯ ಸುಳಿವು ಸಿಕ್ಕವರು ಕಾಡುಗೋಡಿ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ತಿಳಿಸಲು

ಕೋರಲಾಗಿದೆ. ಕುಮಾರಿ ಕರಿಷ್ಮಾ ಮಲ್ಲಿಕ್ ಎಂಬ 24 ವರ್ಷದ ಮಹಿಳೆಯೊಬ್ಬರು 2/6/2026 ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: 4 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ. ಇವರು ಹಿಂದಿ ಭಾಷೆಯನ್ನು ಮಾತನಾಡಬಲ್ಲರು. ಕುಮಾರಿ ಕರಿಷ್ಮಾ ಮಲ್ಲಿಕ್ ಎಂಬ 24 ವರ್ಷದ ಈ ಮಹಿಳೆಯ ಸುಳಿವು ಸಿಕ್ಕವರು ಕಾಡುಗೋಡಿ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:37. ನಮ್ಮ ಮುಂದಿನ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ. ಇದು ಆಕಾಶವಾಣಿ. ಈಗ ಕೆಲವೊಂದು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಹಾಗೂ ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕೆಪಿಎಸ್ ಶಾಲೆಗಳನ್ನು ಸಮಗ್ರವಾಗಿ ಉನ್ನತೀಕರಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯ ಅಕ್ಷರಾಭ್ಯಾಸದಿಂದ 12ನೇ ತರಗತಿಯವರೆಗೆ ಆಧುನಿಕ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲ

0: ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿರುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲೆಗೆ ತಲುಪಲು ಸಂಪೂರ್ಣ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಇರುತ್ತದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳನ್ನು ಬೆನ್ನತ್ತದೆ, ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕೇವಲ ಅಂಕಗಳನ್ನು ಗಳಿಸುವ ಸ್ಪರ್ಧಾತ್ಮಕ ಮನೋಭಾವಕ್ಕಿಂತ ನೈತಿಕತೆ ಹಾಗೂ ಸಂಸ್ಕಾರತೆಯ ಶಿಕ್ಷಣವನ್ನು ನೀಡುವುದು ಇಂದಿನ ಸಮಾಜದ ಅತ್ಯಗತ್ಯವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ತಿಳಿಸಿದರು. ವಾಲ್ಮೀಕಿ ನಿಗಮದ ಹಣ ಅಕ್ರಮ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕೈಗೊಳ್ಳಲಾಗಿರುವ ಹೋರಾಟ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದಕ್ಕೆ ಜೆಡಿಎಸ್ ಸಹಕಾರ ನೀಡಲಿದೆ ಎಂದು ಪಕ್ಷದ ಧುರೀಣ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಸ್ವಾತಂತ್ರ್ಯ ಉದ್ಯಾನದಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಹಗರಣ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಹೆದರಿರುವ ಆಡಳಿತ ಪಕ್ಷ ವಿಪಕ್ಷಗಳ ವಿರುದ್ಧವೇ ಪ್ರತಿಭಟನೆ ಮಾಡಲು ಮುಂದಾಗಿದ್ದು ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದೆ ಎಂದು ಆಪಾದಿಸಿದರು. ಮುಖ್ಯಮಂತ್ರಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ನೈಸ್ ಮತ್ತು ಬಿಡದಿ ವಿಷಯ ಚರ್ಚೆಗೆ ಅವಕಾಶ ಕಲ್ಪಿಸಲಿದ್ದಾರೆ ಎನ್ನುವ ಆಶಾಭಾವನೆ ಇದೆ ಎಂದು ಆರ್ ಅಶೋಕ ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುವ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಧಾರವಾಡದ ಹಿರಿಯ ರಂಗ ನಿರ್ದೇಶಕಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಆಯ್ಕೆಯಾಗಿದ್ದಾರೆ. ವಿಶ್ವೇಶ್ವರಿ ಅವರು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ರಾಜ್ಯ ಹೊರರಾಜ್ಯದಲ್ಲಿ ತರಬೇತಿ ಶಿಬಿರ ನಡೆಸಿ 40 ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಹಾಗೂ 10 ಹೆಚ್ಚು ರೇಡಿಯೋ ನಾಟಕಗಳ ಜೊತೆಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸುಮಾರು 40 ವರ್ಷಗಳಿಂದ ನಾನು ಈ ರಂಗಭೂಮಿ ಹಾಗೂ ಜನಪದ ಕಲಾ ಪ್ರಕಾರಗಳಲ್ಲಿ ತೊಡಗಿಕೊಂಡಿದ್ದು ಈ ಸಲ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಅನ್ಸದ. ಹೆಣ್ಮಕ್ಳು ನಾಟಕಕ್ಕೆ ಬಂದ್ರೆ ಮೂಗ್ ಮುರಿಯುವಂತ ಕಾಲ ಇತ್ತವಾಗ. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ನೀನಾಸಂ ಸೇರ್ಕೊಂಡು ಹವ್ಯಾಸಿ ರಂಗಭೂಮಿಗೆ ಕಾಲಿಟ್ಟೆ. ಅನೇಕ ಸಂಘಟನೆಗಳಾಗಿರ್ಬಹುದು, ನಾಟಕ ಅಕಾಡೆಮಿ ಆಗಿರ್ಬಹುದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬಹುದು, ನನ್ನನ್ನು ಖುದ್ದಾಗಿ ಕರೆದು ರಂಗ ತರಬೇತಿ ಶಿಬಿರಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು.
0: ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ 2024-25 ಮತ್ತು 2025-26 ಕುಶಲ ಕಲಾ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಂಸನಾ ಪತ್ರ ನೀಡಲು 20 ಕಲಾವಿದರನ್ನು ಆಯ್ಕೆ ಮಾಡಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದ ಕರಕುಶಲ ಕಲೆಯಾಗಿರುವ ಕಿನ್ನಾಳ ಕಲೆಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಅಣ್ಣಪ್ಪ ಏಕಪ್ಪ ಚಿತ್ರಗಾರ, ಆಂಜನೇಯ ಚಿತ್ರಗಾರ ಮತ್ತು ಸಂತೋಷ್ ಕುಮಾರ್ ಚಿತ್ರಗಾರ ಆಯ್ಕೆಯಾಗಿದ್ದಾರೆ. ಈ ಕುರಿತಂತೆ ಸಂತೋಷ್ ಚಿತ್ರಗಾರ ಅವರು ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಪ್ರಶಸ್ತಿ ನಮಗೂ ಹಾಗೂ ನಮ್ಮ ತಂದೆಯವರಿಗೂ ಒಂದೇ ಸಾರಿ ಸಿಕ್ಕಿರುವುದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವರಿಗೆ ಈಗಾಗಲೇ 60 ವರ್ಷಗಳಾಗಿದೆ. ಅವರು ಸುಮಾರು 45 ವರ್ಷಗಳಿಂದ ಈ ಕಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕಾರಣಾಂತರಗಳಿಂದ ಪ್ರಶಸ್ತಿ ತಡವಾಗಿ ದೊರಕಿದೆ, ಆದರೂ ಅವರು ತುಂಬಾ ಖುಷಿಯಾಗಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿನ್ನಾಳ ಕಲೆಗೆ ತುಂಬಾ ಒಳ್ಳೆ ಪ್ರಶಂಸನೆ ಸಿಗ್ತಾ ಇದೆ. ಸರ್ಕಾರ ಇನ್ನಷ್ಟು ಈ ಕಲೆಗೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಬೆಳೆಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನಿನ್ನೆ ರಾತ್ರಿ ಕರಾವಳಿಯ ಕಾವಲು ಪಡೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ನವಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಜನ ಮೀನುಗಾರರನ್ನು ಯಶಸ್ವಿಯಾಗಿ ಸಂರಕ್ಷಿಸಿದೆ. ನವಮಂಗಳೂರಿನಿಂದ 20 ನಾವಿಕ ಮೈಲಿ ದೂರದಲ್ಲಿ 9 ಜನರಿದ್ದ ಮೀನುಗಾರ ನೌಕೆ ಇಂಜಿನ್ ವೈಫಲ್ಯದಿಂದ ಸಂಕಷ್ಟದಲ್ಲಿತ್ತು. ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ಸಿಲುಕಿದವರನ್ನು ಭಾರತೀಯ ಕರಾವಳಿ ಕಾವಲು ಪಡೆಯ C-447 ಹಡಗು ಗುರುತಿಸಿ ಎಲ್ಲಾ 9 ಜನರನ್ನು ಸುರಕ್ಷಿತವಾಗಿ ಹಳೆ ಮಂಗಳೂರು ಬಂದರಿಗೆ ತಲುಪಿಸಿದೆ ಎಂದು ಕಾವಲು ಪಡೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನ ಮತ್ತು ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನಿರ್ಮಿಸಲು ಉದ್ದೇಶಿಸಲಾಗಿರುವ 3 ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಭೂಮಿಪೂಜೆ ನೆರವೇರಿಸಿದರು. ಒಟ್ಟು ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ, ನೇರಲಿಗೆ ಗ್ರಾಮದ ರಸ್ತೆ ಅಭಿವೃದ್ಧಿ ಹಾಗೂ ಸಮುದಾಯ ಶೌಚಾಲಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಸಚಿವರು, ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಶಾಲೆಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಶಾಲಾ ವಾಹನದ ವ್ಯವಸ್ಥೆ ಮಾಡಲಾಗುವುದು ಎಂದು ಘೋಷಿಸಿದರು. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ವಿಶೇಷವಾಗಿ ಕೆಪಿಎಸ್ ಶಾಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಿಷನ್ ಸ್ಥಾಪಿಸುವ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸುವುದು ಸಮಾಜದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಕಾರ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯ, ಸ್ವಾಭಿಮಾನ ಹಾಗೂ ನಾಡಿನ ಗೌರವಕ್ಕಾಗಿ ಹೋರಾಡಿದ ಅಪ್ರತಿಮ ವೀರ ಸೇನಾನಿಯಾಗಿದ್ದಾರೆ. ಅವರ ಆದರ್ಶ ಹಾಗೂ ಹೋರಾಟದ ಸಂದೇಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ಧಾರವಾಡದ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮನಸೂರು ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯದಲ್ಲಿ ಕಬ್ಬಿನ ಇಳುವರಿ ಗಣನೀಯವಾಗಿ ಕುಸಿದಿದ್ದು ಬೆಳೆ ನಷ್ಟ ಮತ್ತು ಉತ್ಪಾದನಾ ವೆಚ್ಚದಿಂದಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಬಿಕ್ಕಟ್ಟನ್ನು ನಿವಾರಿಸಲು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭವಾಗಲಿದೆ. ಪಂದ್ಯಾವಳಿ ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ ಹಾಗೂ ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಅಕ್ಕ, ಕೆಲ್ಸ ಸಿಕ್ತು.
4: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
3: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
4: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
4: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
4: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
3: ಪಾರ್ಟಿನಂದು, ಬಜೆಟ್ ನಿಂದು.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ನೀರನ್ನು ಉಳಿಸಿ ಸಂರಕ್ಷಿಸೋಣ.
9: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:51. ಇದು ಆಕಾಶವಾಣಿ

0: ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ನಮ್ಮ ಈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕ್ಕಾಯಿ ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. ಆನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಬಹುದು. ಕೃಷಿರಂಗದಲ್ಲಿ ಮೊದಲಿಗೆ ಕೇಳಿ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕ್ಕಾಯಿ ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಸೋಪ್ ನಟ್ ಅಥವಾ ಅಂಟುವಾಳಕಾಯಿ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಅಂಟುವಾಳಕಾಯಿ, ಇದಕ್ಕೆ ಅಟ್ಲೆಕಾಯಿ ಅಂತಲೂ ಹೇಳಲಾಗುತ್ತೆ. ಇದು ಸಾಮಾನ್ಯವಾಗಿ ಘಟ್ಟ ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗುತ್ತೆ. ಎಲ್ಲ ಕಡೆಯೂ ಕೂಡ ಇದನ್ನು ಬೆಳಿಬೋದು, ಬೆಳೀತಾ ಇದ್ದಾರೆ. ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳಲಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತು ನಮಗೆ ಅಂಟ್ಲೆಕಾಯಿ ಅಥವಾ ಸೋಪ್ ನಟ್ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಯಾಕಂದರೆ ಈಗ ಅಟ್ಲೆಕಾಯಿ ಇದು ನಮ್ಮ ಡಿಟರ್ಜೆಂಟ್ ಸೋಪನ್ನು ನಾವು ಬಟ್ಟೆ ವಾಶ್ ಮಾಡಲಿಕ್ಕಾಗಿ, ನಮ್ಮದು ವಾಷಿಂಗ್ ಮೆಷಿನಲ್ಲಾಗಲಿ ಇನ್ನಲ್ಲಾಗಲಿ ನಾವು ದಿನನಿತ್ಯ ನಾವು ಡಿಟರ್ಜೆಂಟ್ ಸೋಪನ್ನು, ಲಿಕ್ವಿಡನ್ನು ಮತ್ತು ಪೌಡ್ರನ್ನು ಬಳಸ್ತಾ ಇದ್ದೇವೆ. ಇದರಿಂದ ನಮ್ಮ ನೀರು ಕಲುಷಿತ ಆಗುತ್ತೆ. ನೀರು ಕಲುಷಿತ ಆದರೆ ಪರಿಸರ ಹಾನಿಯಾಗುತ್ತೆ. ಪರಿಸರ ಹಾನಿಯಾದರೆ ನಮ್ಮದು ವಾತಾವರಣ, ಆರೋಗ್ಯ ಎಲ್ಲ ಕೆಡುತ್ತೆ. ಹಾಗಾಗಿ ಇದು ಅಂಟ್ಲೆಕಾಯಿ ಅಥವಾ ಅಂಟ್ವಾಳಕಾಯಿ ಅಂತ ನಾವು ಹೇಳ್ತೇವಲ್ಲ, ಇದು ನಮ್ಮ ಹಿಂದಿನವರು ಊರಲ್ಲಿ ಬಳಸ್ತಾ ಇದ್ರು. ಈಗ ನಾವು ಇದನ್ನು ಬಳಸ್ತಾ ಇಲ್ಲ. ಯಾಕೆ ಇದು ಬಳಸದೆ ಇನ್ನೂ ಹಾಗೆ ನಾವು ದೂರ ಇಟ್ಟಿದ್ದೇವೆ, ಈ ಎಲ್ಲ ಕುರಿತು ಡಾಕ್ಟ್ರೆ ಮಾಹಿತಿ ಮಾಡಿಕೊಡ್ಬೇಕು. ಹೇಳಿ, ಅಂಟ್ಲೆಕಾಯಿ ಅಂದರೆ ಏನು, ಇದರ ಮಾಹಿತಿ ಒಂದೊಂದಾಗಿ ಮಾಡಿಕೊಡಿ.
2: ಸರ್, ಖಂಡಿತವಾಗ್ಲೂ ಸರ್. ಸೊ ನಮ್ಮ ರೈತರಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರಸ್ತುತಗಳಲ್ಲಿ ಅಂಟುವಾಳ ಅಥವಾ ಸೋಪ್ ನಟ್ ಅಂತ ಕರಿತಾ ಹೋಗ್ತೀವಿ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದು ಬಹುವಾರ್ಷಿಕ ಔಷಧೀಯ ಹಾಗೂ ಅರಣ್ಯಾಧಾರಿತ ವಾಣಿಜ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಇದರ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಸಾಫಾಂಡಸ್ ಟ್ರೈಫೋಲಿಯೇಟಸ್ ಅಂತ ಹೇಳಿ. ಇದರ ಯಾವ ಕುಟುಂಬಕ್ಕೆ ಸೇರುತ್ತೆ ಅಂತಂದ್ರೆ ಸಾಫಾಂಡೇಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಇದು ಸೇರ್ತಾ ಹೋಗುತ್ತೆ. ತಾವಾಗಲೇ ಹೇಳಿದ್ರಿ, ಇದನ್ನ ಮಲೆನಾಡು ಭಾಗದಲ್ಲೂ ಬೆಳೀತಾರೆ, ಕರಾವಳಿ ಭಾಗದಲ್ಲೂ ಬೆಳೀತಾರೆ, ಮತ್ತೆ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ ಅಂತ ಕಡೆ ಈ ಒಂದು ಬೆಳೆನ ಬೆಳೆಯಲಾಗ್ತದೆ. ಇದು ನೈಸರ್ಗಿಕವಾಗಿ ಬೆಳೆಯಬಲ್ಲುವಂತ ಒಂದು ಗಿಡ ಅಂತ ನಾವು ಹೇಳ್ಬೋದು, ಅಥವಾ ಮರ ಅಂತಾನು ಕರಿಬಹುದು ನಾವು ಇದನ್ನ. ಸೊ ಇದ್ರಲ್ಲಿ ಹೆಂಗಾಗಿರುತ್ತೆ ಅಂದ್ರೆ, ಅಂಟುವಾಳಕಾಯಿ ಇರುತ್ತಲ್ವಾ, ಅಂಟುವಾಳಕಾಯಿಯ ಹಣ್ಣಿನ ಸಿಪ್ಪೆ ಇರುತ್ತಲ್ವಾ, ಸಿಪ್ಪೆಲ್ಲಿ ಏನಿರುತ್ತೆ, ಒಂದು ಸ್ಯಾಫೋನಿನ್ ಅಂತ ಒಂದು ಅಂಶ ಇರುತ್ತೆ. ಇದು ನೈಸರ್ಗಿಕವಾಗಿ ಶುಚಿಗೊಳಿಸುವ ಒಂದು ಅಂಶವನ್ನ ಇದು ಹೊಂದಿರುತ್ತೆ. ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೀವಾಗಲೇ ಹೇಳಿದ್ರಿ. ಇದನ್ನ ಸಾಮಾನ್ಯವಾಗಿ ಹೆಣ್ಮಕ್ಳು ತಲೆ ವಾಶ್ ಮಾಡಕ್ ಯೂಸ್ ಮಾಡ್ತಾ ಹೋಗ್ತಾರೆ, ರೇಷ್ಮೆ ಬಟ್ಟೆಗಳನ್ನ ಒಂದು ಕ್ಲೀನ್ ಮಾಡಕ್ ಯೂಸ್ ಮಾಡ್ತಾ ಹೋಗ್ತಾರೆ, ಉಣ್ಣೆ ಬಟ್ಟೆಗಳ ಒಂದು ಕ್ಲೀನ್ ಮಾಡೋಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಇದನ್ನ ಸಾಮಾನ್ಯವಾಗಿ ಇದನ್ನ ನೈಸರ್ಗಿಕ ಡಿಟರ್ಜೆಂಟ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಸ್ತುತ ದಿನಗಳಲ್ಲಿ ರಾಸಾಯನಿಕ ಮುಕ್ತ ಅಂತೇಳಿ ನಾವೆಲ್ಲ ಕೂಡ ಮಾತಾಡ್ತೀವಿ. ಅದಕ್ಕೆ ಒಂದು ಪರ್ಯಾಯ ಅಂತಂದ್ರೆ ಈ ಒಂದು ಸೋಪ್ ನಟ್. ಡಿಟರ್ಜೆಂಟ್ ಪೂರ್ತಿ ನಾ ರಾಸಾಯನಿಕ ಮಾಡ್ತಾ ಹೋಗ್ತಾರೆ, ಅದನ್ನ ನಾವು ನೈಸರ್ಗಿಕವಾಗಿ ಯಾವ ರೀತಿ ಮಾಡಬೇಕು ಅಂದ್ರೆ ಈ ಅಂಟುವಾಳಕಾಯಿ ಅಂತ ಕರಿತಾ ಹೋಗ್ತೀವಿ. ಸೋಪ್ ನಟ್ನಿಂದ ನಾವೇನು ಮಾಡ್ಬೋದು, ಇದನ್ನ ನಾವು ರಾಸಾಯನಿಕ ಮುಕ್ತವಾಗಿ ಮಾಡ್ತಾ ಹೋಗ್ಬೋದು. ಇದು ಒಂದು ಪರಿಸರ ಸ್ನೇಹಿ ಒಂದು ಉತ್ಪನ್ನಗಳ ತಯಾರಿಕೆಯನ್ನ ಉಪಯೋಗ ಮಾಡ್ತಾ ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು, ಹರ್ಬಲ್ ಶಾಂಪು ಅಂತ ಕರಿತಾ ಹೋಗ್ತೀವಿ, ಆಮೇಲೆ ಹ್ಯಾಂಡ್ ವಾಶ್ ಅಂತ ಕರಿತಾ ಹೋಗ್ತೀವಿ, ಸೋಪ್ಸ್ ಅಂತ ಕರಿತಾ ಹೋಗ್ತೀವಿ, ಲಿಕ್ವಿಡ್ ಡಿಟರ್ಜೆಂಟ್ ಕರಿತಾ ಹೋಗ್ತೀವಿ. ಎಲ್ಲ ತಯಾರು ಮಾಡೋದು ಈ ಅಂಟುವಾಳಕಾಯಿಂದ ನಾವು ತಯಾರು ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇದರಲ್ಲಿ ಹಲವಾರು ರೀತಿಯಾಗಿರುವಂತಹ ಔಷಧ ಗುಣಗಳನ್ನ ನಾವು ಕಾಣಬಹುದಾಗಿದೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಆಯುರ್ವೇದಿಕ ಔಷಧಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಆಮೇಲೆ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿ ಇರ್ತಾವಲ್ಲ ಅದರಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇದು ಬಹಳ ಕಡಿಮೆ ನಿರ್ವಹಣೆ ಆದರೂ ಹೆಚ್ಚು ಇಳುವರಿ ಕೊಡುವಂತಹ ಒಂದು ಲಾಭದಾಯಕ ಬೆಳೆ ಅಂತಂದ್ರೆ ಈ ಒಂದು ಅಂಟುವಾಳಕಾಯಿ ಅಂತ ನಾವು ಕರಿತಾ ಹೋಗ್ತೀವಿ. ಇದನ್ನ ನಾವು ಅರಣ್ಯ ಬೆಳೆ ಅಂತ ಕರಿತಾ ಹೋಗ್ತೀವಿ. ಯಾಕೆಂದ್ರೆ ಈ ಒಂದು ಬೆಳೆ ಅರಣ್ಯದಲ್ಲಿ ಯಥೇಚ್ಛವಾಗಿ ನಾವು ಇರೋದನ್ನ ಕಾಣಬಹುದಾಗಿದೆ. ಅದರಲ್ಲೂ ಅಷ್ಟೇ, ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ತೋಟದ ಬದುಗಳಲ್ಲಿ ಇದನ್ನ ಹಾಕೊಳ್ತಾ ಹೋಗ್ತಾರೆ. ಎಲ್ಲಿ ಕಡಿಮೆ ಮಳೆ ಬೀಳುತ್ತಲ್ಲ ಅಂತ ಪ್ರದೇಶಗಳಿಗೆ ತುಂಬಾ ಸೂಕ್ತವಾಗಿರುವಂತಹ ಬೆಳೆ ಅಂದ್ರೆ ಈ ಒಂದು ಅಂಟುವಾಳಕಾಯಿ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಆದ್ರಿಂದ ಇದು ಒಂದು ಲಾಭದಾಯಕ ಬೆಳೆ ಅಂತ ಹೇಳ್ತಾ ಹೋಗ್ತೀವಿ. ಇದು ಒಂದು ಭವಿಷ್ಯದ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸರ್.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಈಗ ನೈಸರ್ಗಿಕ ಡಿಟರ್ಜೆಂಟ್ ಅಂತ ನಾವು ಈಗ ಇದನ್ನು ನಾವು

0: ನಮ್ಮ ಹಳೆಯವರು ಇದನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ. ಇವತ್ತು ನಮಗೆ ಅದ್ರ ಮಹತ್ವ ಗೊತ್ತಾಗುತ್ತೆ. ನಾವು ನಮ್ಮ ತೋಟದಲ್ಲಿ ನಮ್ಮ ಮನೆ ಹಿಂದ್ಗಡೆ ಎಲ್ಲಿದೆ ಅಂತ ನಾವು ಹುಡುಕಿ ಅದಕ್ಕೆ ನಾವು ಇವತ್ತು ಪೂಜೆ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ಅದು ಬರಬೇಕು. ಯಾಕಂದರೆ ಈಗ ಪರಿಸರ ಹಾನಿಯಾಗುವಂಥ ದೊಡ್ಡ ನಾವು ತಪ್ಪನ್ನು ಡಿಟರ್ಜೆಂಟ್ ಸೋಪನ್ನು ಪೌಡ್ರನ್ನು ಬಳಸಿ ಬಳಸಿ ಬಳಸಿ ಈಗ ನಮ್ಮ ಬಟ್ಟೆಯನ್ನು ಬೆಳಗಾಗುತ್ತೆ, ಚೆನ್ನಾಗಿ ಕಾಣುತ್ತೆ, ಆದರೆ ಪರಿಸರ ನಾವು ಹಾಳು ಮಾಡ್ಕೋತಾ ಇದ್ದೀವಿ,
1: ನೀರಿನ ಕಲುಷಿತ ಮಾಡ್ತೀವಿ.
0: ಏನಿದು ನೀರು? ನಮ್ಮದು ನಮ್ಮ ಜೀವ ವೈವಿಧ್ಯಕ್ಕೆ ಪ್ರಮುಖವಾದ ಒಂದು ಅಂಗ ಅಂಶ. ಅದಿಲ್ಲಿ ನೀರನ್ನೇ ನಾವು ಎಲ್ಲ ನಾಶ ಮಾಡಿದ್ರೆ ನಾವೇ ಎಲ್ಲೂ ಬದುಕಕ್ಕಾಗುತ್ತೆ?
1: ಖಂಡಿತ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಪರಿಸರ ಸ್ನೇಹಿ ಒಂದು ಮರಗಳನ್ನು ಉಪಯೋಗ ಮಾಡಿಕೊಂಡು ನಾವು ಡಿಟರ್ಜೆಂಟ್ಸ್ ಮಾಡಿದಾಗ ಏನಾಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಅದನ್ನು ನಾವು ಬಳಸಿರೇನಾಗುತ್ತೆ, ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡೋದಕ್ಕೆ ಒಂದು ಮುಖ್ಯವಾಗಿರುವಂಥ ಒಂದು.
0: ಅದು ಇನ್ನು ಮುಂದೆ ನಾವು ಇದನ್ನು ಹಿನ್ನಡೆ ಮಾಡಬಾರ್ದು. ಇದನ್ನು ನಿರ್ಲಕ್ಷ್ಯ ಮಾಡೋದಾಗಲಿ, ಅದನ್ನು ಒತ್ತಿ ಇಡೋದಾಗಲಿ, ಅದು ಹಿಂದೆ ಸರಿಸೋದಾಗಲಿ ಮಾಡೋ ಪರಿಸ್ಥಿತಿ ಇಲ್ಲ. ಇನ್ನು ಮುಂದೆ ನಾವು ಜಾಗೃತರಾಗಬೇಕು. ನಮ್ಮ ಎಲ್ಲರೂ ಕೂಡ ಈ ಒಂದು ನೈಸರ್ಗಿಕ ಡಿಟರ್ಜೆಂಟ್ ಕಡೆ ನಾವು ತಲೆ ಹಾಕಬೇಕು. ಇಂಥ ಒಂದು ಮಾಡೋದ್ರಿಂದ ನಾವು ನಮ್ಮ ಮುಂಬರುವ ಪೀಳಿಗೆಗೆ ಕೂಡ ನೀರು ಸ್ವಚ್ಛವಾಗಿರುತ್ತದೆ, ಕುಡಿಲಿಕ್ಕೆ ಯೋಗ್ಯ ಆಗಿರೋಂಗೆ ನಾವು ಮಾಡಬಹುದಾಗಿದೆ.
1: ಹೌದಲ್ಲ?
0: ನಾವು ಕೇವಲ ಇದನ್ನ ಸುಮ್ ಸುಮ್ಮನೆ ಹೇಳೋದಲ್ಲ, ನಾವು ತಪ್ಪು ಮಾಡ್ತಾ ಇದ್ದೇವೆ. ಈಗ ಡಿಟರ್ಜೆಂಟ್ ಲಿಕ್ವಿಡ್ ಡಿಟರ್ಜೆಂಟ್ ಅನ್ನು ಬಳಸಿ ಬಳಸಿ ಬಳಸಿ ನಾವು ತಪ್ಪು ಮಾಡ್ತಾ ಇದ್ದೇವೆ. ಇದನ್ನು ಹಂತ ಹಂತವಾಗಿ ತೆಗೆದುಹಾಕಬೇಕು. ಹೇಗೆ ಪ್ಲಾಸ್ಟಿಕ್ ನಮ್ಮ ವಾತಾವರಣಕ್ಕೆ ಅಪಾಯಕಾರಿನೋ, ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನೀರು ಎಲ್ಲೆಲ್ಲ ಹೋಗಿ ಭೂಮಿಯಲ್ಲಿ ಕುಂತು ಬಿಡುತ್ತೆ ಡಿಟರ್ಜೆಂಟ್ ನೀರು. ಅದರಿಂದ ಅದು ಯಾವುದೇ ಕಾರಣಕ್ಕೂ ಅದು ಭೂಮಿನ ಹಾನಿನೇ ಮಾಡುತ್ತೆ ಹೊರತು ಭೂಮಿಗೆ ಸ್ನೇಹಿಯಾಗಿರಲ್ಲ.
1: ಹೌದು ಸರಿ, ಒಂದು ಒಂದು ಉತ್ತಮ ರೀತಿಯಾದ ಒಂದು ಉತ್ತರ ಕೊಟ್ಟರೆ ಸರಿ. ಈಗ ನಿಮಗೆ ಸೊ ಏನಾಗಿದೆ ಅಂತಂದರೆ, ನಾವು ಯಥೇಚ್ಛವಾಗಿ ಡಿಟರ್ಜೆಂಟ್ಸ್ಗಳು ರಾಸಾಯನಿಕ ಜೊತೆ ಮಿಕ್ಸ್ ಆಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಗಳೆಲ್ಲ ಸತ್ತೋಗ್ಬಿಟ್ಟು ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ನಮ್ಮ ರೈತ ಬಾಂಧವರಾಗಿರಲಿ ಅಥವಾ ಮನೆಯಲ್ಲಿ ಯೂಸ್ ಮಾಡುವಂತಹ ಮಹಿಳೆಯರಾಗಿರಲಿ, ಈ ರೀತಿಯಾಗಿ ನೈಸರ್ಗಿಕ ಡಿಟರ್ಜೆಂಟ್ ಆಗಿರುವಂತಹ ಒಂದು ಸೋಪ್ ಅಥವಾ ಅಂಟ್ನಟ್ನ ಉಪಯೋಗ ಮಾಡಿಕೊಂಡ್ರೆ ಅವರೆಲ್ಲರಿಗೂ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಭೂಮಿನ ನಾವು ಕಾಪಾಡೋದಕ್ಕೆ ಒಂದು ನಾವು ಒಂದು ಕೈ ಜೋಡಿಸೋಕ್ಕೆ ಆಗುತ್ತೆ ಸರ್.
0: ಅದೇ ನಾವೆಲ್ಲ ಕೂಡಿ ನಮ್ಮ ರೈತರು ಇದ್ರ ಬಗ್ಗೆ ಮಹತ್ವ ವಹಿಸಿ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರೆ ಮುಂದೊಂದು ದಿನ ಈ ಡಿಟರ್ಜೆಂಟ್ ಏನು ಲಿಕ್ವಿಡ್ ಡಿಟರ್ಜೆಂಟ್ ಆಗಲಿ ಸೋಪ್ ಆಗಲಿ ಇದನ್ನು ಬಳಸೋದನ್ನೇ ನಾವು ಕಡಿಮೆ ಮಾಡ್ಬೋದು. ಇಂಥದ್ದನ್ನೇ ನಾವು ಮುಂದೆ ಎಲ್ಲರೂ ಮನೇಲಿ ಬಳಕೆ ತಂದುಬಿಟ್ರೆ ಆದಾಯನೂ ಕೂಡ ಉಳಿತದೆ, ಭೂಮಿನೂ ವಾತಾವರಣ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಅಟ್ಲಕಾಯಿ ಅಥವಾ ಈಗ ಏನು ಸೋಪ್ ನಟ್ ಇದರ ಒಂದು ಜಾಸ್ತಿ ಪ್ರಮಾಣದಲ್ಲಿ ಹೇಗೆ ನಮ್ಮ ರೈತರು ಬೆಳೆಸಬೇಕು, ಈಗ ಅದರ ಪ್ರಮಾಣ ಯಾವ ಥರ ಇದೆ, ಎಷ್ಟು ಹಂತದಲ್ಲಿ ಅದನ್ನು ಬೆಳೆಯಲಾಗುತ್ತೆ ಅಥವಾ ತಾವೇ ಬೆಳೆದುಕೊಂಡು ಇರುತ್ತಾ, ಏನು ಹೇಳಿ?
1: ಸೊ ಈ ಒಂದು ಅಂಟುವಳಕಾಯಿ ಅಂತ ಹೇಳಿದ್ವಲ್ಲ, ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಪ್ರಮುಖವಾಗಿರುವಂತಹ ಒಂದು ವಾಣಿಜ್ಯ ಬೆಳೆ ಆಗಿದೆ, ಏನಾಗ್ತಿದೆ, ಹೊರಹೊಮ್ಮತಾ ಇದೆ. ಇದು ಒಂದು ಬಹುಭಾಷಿಕ ಮರವಾಗಿದೆ. ಇದು ನೈಸರ್ಗಿಕವಾಗಿಯೂ ಉಪಯೋಗ ಮಾಡ್ತಾ ಹೋಗ್ತೀವಿ, ಇಲ್ಲ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದು ಒಂದು ಉಷ್ಣವಲಯ ಮತ್ತು ಉಪಉಷ್ಣವಲಯದ ಹವಾಮಾನ ವಾತಾವರಣಕ್ಕೆ ಇದು ತುಂಬ ಸೂಕ್ತವಾಗಿದೆ. ಸೊ ಮತ್ತೊಂದೇನು ಅಂತಂದರೆ, ಎಲ್ಲಿ ಸಾಕಷ್ಟು ಬಿಸಿಲಿರುತ್ತಲ್ವ ಅಂಥ ಕಡೆ ಏನಾಗುತ್ತೆ, ಈ ಒಂದು ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಏನಾಗುತ್ತೆ, ಇಳುವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿ ಜಾಸ್ತಿ ಹಿಮ ಬೀಳುತ್ತೆ, ಎಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಎಲ್ಲಿ ಜಾಸ್ತಿ ನೀರು ನಿಲ್ಲುತ್ತಲ್ಲ, ಅಂತಹ ಒಂದು ಪ್ರದೇಶಗಳಿಗೆ ಈ ಒಂದು ಬೆಳೆ ಸೂಕ್ತವೂ ಆಗೋದಿಲ್ಲ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಸ್ವಲ್ಪ ಬಿಸಿಲಿರೋ ಕಡೆ ಈ ಒಂದು ಗಿಡಗಳನ್ನು ನಾಟಿ ಮಾಡಿದ್ರೆ ಏನಾಗುತ್ತೆ, ಉತ್ತಮ ರೀತಿಯಂತಹ ಫಲವನ್ನು ಕೊಡೋಕ್ಕೆ ಅನುಕೂಲ ಆಗುತ್ತೆ.
0: ನೀರು ಬಸಿದು ಹೋಗುವಂತ ಜಾಗ ಆದ್ರೆ ಅದಕ್ಕೆ ಸೂಕ್ತ, ಎಷ್ಟೇ ಮಳೆ ಬಿದ್ರು
1: ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಕೆಂಪು ಅಥವಾ ಕೆಂಪು ಮಂಡಲ ಏನಾಗುತ್ತೆ,
0: ಗುಡ್ಡದಲ್ಲಿ ಬೆಟ್ಟದಲ್ಲಿ ಅದು ಚೆನ್ನಾಗಿ ಬೆಳೀತದೆ.
1: ಖಂಡಿತವಾಗ್ಲೂ ಸರ್.
0: ಆಯ್ತು ಡಾಕ್ಟರ್ ಪ್ರವೀಣ್ ಕುಮಾರ್, ಈಗ ಇದನ್ನು ಯಾವ ತರ ಬೆಳೆಸ್ಬೇಕಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಬೇಸಾಯ ಕ್ರಮ ಅಂಟುವಾಳಕಾಯಿ ಅಥವಾ ಅಟ್ಲೆಕಾಯಿನ ಬೇಸಾಯದ ಕ್ರಮದ ಬಗ್ಗೆ ತಿಳಿಸಿ.
1: ಸೊ ತಾನಾಗ್ಲೇ ಹೇಳಿದೆ ಎಲ್ಲ, ಏನಾಗುತ್ತೆ, ಇದಕ್ಕೆ ಹೆಚ್ಚಿನ ಬಿಸಿಲು ಬೇಕಾಗುತ್ತೆ. ಕಡಿಮೆಯ ಒಂದು ಬಿಸಿಲಿದ್ದಾಗ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸಾಕಷ್ಟು ಬಿಸಿಲಿರೋ ಕಡೆ ಒಂದು ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ಮಣ್ಣು, ನೀವೇ ಹೇಳಿದ್ರಿ, ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ. ಸೊ ಅದರಲ್ಲೂ ಕೂಡ ಏನಾಗಿರುತ್ತೆ ಅಂದ್ರೆ, ಮಣ್ಣಿನ ರಸ್ಸಾರ ಇರುತ್ತಲ್ವಾ, 5.5 ರಿಂದ ಆ 7.5 ರೊಳಗೆ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೀರು ನಿಲ್ಲೋ ಪ್ರದೇಶದಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಿ ಕಡಿಮೆ ಮಳೆ ಬೀಳುತ್ತಲ್ಲ ಅಂತ ಕಡೆ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ವಾತಾವರಣ ನೋಡ್ತಾ ಹೋದ್ರೆ
0: ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಈಗ ನಾವು ಅಟ್ಲಿಕಾಯಿ ಗಿಡನ ಬೆಳೆಸ್ಬೇಕು, ಮರನ ಬೆಳೆಸ್ಬೇಕು ಅಂತಿದ್ರೆ ನಾವು ಹೇಗೆ ಸಾಧ್ಯತೆ ಇದೆ? ಇದು ನಾವು ಬೀಜದ ಮೂಲಕ

0: ಅಟ್ಲೆಕಾಯಿ ಬೀಜನ ಉಪಯೋಗಿಸ್ಬೇಕಾ, ಅಥವಾ ಅಟ್ಲೆಕಾಯಿ ಕಟಿಂಗ್ ಉಪಯೋಗಿಸ್ಬೇಕಾ, ಅಥವಾ ಅಟ್ಲೆಕಾಯಿ ಗ್ರಾಫ್ಟಿಂಗ್ ಉಪಯೋಗಿಸೋದ, ಹೇಗೆ ಇದು ಪದ್ಧತಿ ಹೇಗಿದೆ?
1: ಎರಡು ರೀತಿಯಾಗಿ ನಾವು ಸಸ್ಯಾಭಿವೃದ್ಧಿ ಮಾಡ್ಬೋದು ಸರ್. ಒಂದು ಬೀಜದಿಂದ ನಾರ್ಮಲ್ ಆಗಿ ಮಾಡ್ತಾ ಹೋಗ್ತೀವಿ, ಅದು ಬಿಟ್ಟರೆ ನಿರ್ಲಿಂಗ ಪದ್ಧತಿ ಅಂತ ಕರಿತಾ ಹೋಗ್ತೀವಿ. ಸೊ ಬೀಜದಿಂದ ಸಾಮಾನ್ಯವಾಗಿ ಎಲ್ಲ ಗಿಡಗಳನ್ನ ಮಾಡ್ತಾ ಹೋಗ್ಬೋದು. ಸೊ ಇದೇನು ಮಾಡಬೇಕು ಅಂದರೆ, ಅಂಟುವಳಕಾಯಿಯ ಒಂದು ಹಣ್ಣಿನ ಬೀಜಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನೇನು ಮಾಡಬೇಕಾಗತ್ತೆ, ಹಣ್ಣಾಗಿರುತ್ತಲ್ಲ ಅಂಥ ಒಂದು ಕಾಯಿಗಳನ್ನ ಬೀಜವನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನೇನು ಮಾಡಬೇಕು, ಬೀಜಗಳು ಚೆನ್ನಾಗಿ ತೊಳೆದ್ಬಿಡ್ಬೇಕು. ತೊಳೆದ್ಬಿಟ್ಟು ನೆರಳಲ್ಲಿ ಅದನ್ನು ಹಾಕಬೇಕು, ನೆರಳಲ್ಲಿ ಅದನ್ನು ಆರಿಸ್ಬೇಕು. ಆರಿಸಿದ ಮೇಲೆ ಏನು ಮಾಡಬೇಕು, 24 ಗಂಟೆಗಳ ಕಾಲ ಏನು ಮಾಡಬೇಕು, ಬಿಸಿನೀರಿನಲ್ಲಿ ಬೀಜಗಳನ್ನ ಹದ್ದಬೇಕು, ಇಡಬೇಕು. ಯಾಕಂದರೆ ಆ ಒಂದು ಅಂಟುವಳಕಾಯಿಯ ಬೀಜ ಇರುತ್ತಲ್ವಾ, ಬೀಜದ ಹೊರಪದರ ತುಂಬ ದಪ್ಪ ಇರುತ್ತೆ, ಅದು ಬೇಗ ಸೀಡ್ ಬ್ರೇಕ್ ಡೌನ್ ಆಗಲ್ಲ. ಸೊ ಹಾಟ್ ವಾಟರ್ ಎಲ್ಲ ಬಿಟ್ಟಾಗ ಏನಾಗುತ್ತೆ, ಸೀಡ್ ಬ್ರೇಕ್ ಡೌನ್ ಆಗುತ್ತೆ. ಅದಾದ್ಮೇಲೆ ನಾವು ಬೀಜವನ್ನ ಹಾಕಿದಾಗ ಏನಾಗುತ್ತೆ, ಬೀಜ ಮೊಳಕೆ ಬರೋಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೊಂದು ಪದ್ಧತಿ ಯಾವುದು ಅಂತಂದ್ರೆ ನಿರ್ಲಿಂಗ ಪದ್ಧತಿ ಅಂತ ಕರಿತಾ ಹೋದ್ವಿ. ಅದು ಯಾವ ರೀತಿ ಆಗಂದ್ರೆ ಗ್ರಾಫ್ಟಿಂಗ್ ಮಾಡುವಂತದ್ದು ಅಥವಾ ಕಸಿ ಮಾಡುವ ವಿಧಾನ ಅಂತ ಕರಿತಾ ಹೋಗ್ತಿವಿ.
0: ಅದು ಕಟ್ ಮಾಡಿ ಕೂಡ ನೆಡಬಹುದು ಟಾಂಗೇನ?
1: ಇಲ್ಲ ಇಲ್ಲ ಇಲ್ಲ, ಬರೋದಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಂದು ಬಳ್ಳಿ ಆದ್ರೆ ಮಾಡಬಹುದು, ಇದು ಮರ ಕಟ್ ಮಾಡಿ ಮಾಡಕ್ ಬರೋದಿಲ್ಲ. ಇದನ್ನ ಕಸಿ ಮುಖಾಂತರ ಮಾಡಬಹುದು. ಮೂರು ತರ ಕಸಿ ಮಾಡಬಹುದು, ಒಂದು ಅಪ್ರೋಚ್ ಗ್ರಾಫ್ಟಿಂಗ್, ಇನ್ನೊಂದು ಸಾಫ್ಟ್ವುಡ್ ಗ್ರಾಫ್ಟಿಂಗ್, ಇನ್ನೊಂದು ವಿನೀರ್ ಗ್ರಾಫ್ಟಿಂಗ್ ಅಂತೇಳಿ ನಾವು ಮಾಡ್ತಾ ಹೋಗ್ಬೋದಾಗಿದೆ. ಸೊ ಯಾವ ಗಿಡಗಳಲ್ಲಿ ಇಳುವರಿ ಚೆನ್ನಾಗಿ ಬರುತ್ತಲ್ವಾ, ಯಾವ ಗಿಡದಲ್ಲಿ ಸ್ಯಾಫೋನಿನ ಅಂಶ ಜಾಸ್ತಿ ಇರುತ್ತೋ ಅಂತಹ ತಾಯಿ ಮರಗಳಿಂದ ಏನು ಮಾಡಬೇಕು, ಕೊಂಬೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಕಸಿ ಮಾಡಿದಾಗ ಏನಾಗುತ್ತೆ, ಇಳುವರಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಕಸಿ ಮಾಡಿರುವ ಗಿಡಗಳು ಒಂದು 4-5 ವರ್ಷಗಳವರೆಗೆ ಏನಾಗುತ್ತೆ, ಅನಂತರ ಏನಾಗುತ್ತೆ, ಫಲ ಬಿಡೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಈ ಒಂದು ಕಸಿ ಮಾಡಿರುವ ಗಿಡಗಳೇನಾಗಿರುತ್ತೆ ಅಂದ್ರೆ ಎಲ್ಲಾ ತಾಯಿ ಮರದ ಗುಣಧರ್ಮಗಳೆಲ್ಲ ಇದು ಬಂದಿರುತ್ತೆ. ಅವಾಗ ಏನಾಗುತ್ತೆ, ಗಿಡದ ಇಳುವರಿನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಗಿಡದ ಬೆಳವಣಿಗೆನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಮತ್ತೆ ಆ ಒಂದು ಗಿಡದ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ.
0: ಇದರಲ್ಲಿ ತಳಿಗಳು ಯಾವ ವಿಧದಲ್ಲಿ ಇದಾವ?
1: ಸೊ ತಳಿಗಳು ನೀವು ನೋಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಸರ್, ಪ್ರೆಸೆಂಟ್ ಡೇಸ್ ಅಲ್ಲಿ ಅಷ್ಟೊಂದು ತಳಿಗಳು ಯಾವ್ದು ಕೂಡ ರಿಲೀಸ್ ಮಾಡಿಲ್ಲ. ಸೊ ಅದ್ರಲ್ಲಿ ನೋಡ್ತಾ ಹೋದ್ರೆ ನಮ್ಮ ರೈತರು ಸೊ ಲೋಕಲ್ ಆಗಿ ಸಿಗುವಂತಹ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೋಡ್ತಾ ಹೋದ್ರೆ ದಕ್ಷಿಣ ಭಾರತದ ಸೋಫ್ ನಟ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅದು ಬಿಟ್ರೆ ಇನ್ನೊಂದು ಉತ್ತರ ಭಾರತದ ಸೋಫ್ ನಟ್ ಅಂತ ಇದೆ, ಒಂದು ಸ್ಥಳೀಯ ಆಯ್ಕೆಯ ತಳಿಗಳಂತಿದೆ, ಹೆಚ್ಚಿನ ಸ್ಯಾಫೋನಿನ ಅಂಶ ಹೊಂದಿರುವಂತಹ ತಳಿಗಳಿದಾವೆ, ಮತ್ತು ಹೆಚ್ಚಿನ ಇಳುವರಿ ನೀಡುವಂತಹ ಆಯ್ದ ಮರಗಳು ಅಂತ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಮೊದಲೇದಾಗಿ ದಕ್ಷಿಣ ಭಾರತದ ಸೋಫ್ ನಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ದಕ್ಷಿಣ ಭಾರತ ಅಂದ್ರೆ ಯಾವ್ದೇ ಬರುತ್ತೆ ಅಂತಂದ್ರೆ ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈ ಭಾಗದ ಯಥೇಚ್ಛವಾಗಿ ಬೆಳೆಯುವಂತಹ ಸೋಫ್ ನಟ್ಗಳಿಗೆ ನಾವು ದಕ್ಷಿಣ ಭಾರತದ ಸೋಫ್ ನಟ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಒಂದು ಮರಗಳು 12-20 ಮೀಟರ್ ಎತ್ತರದವರೆಗೂ ಬೆಳೀತಾ ಹೋಗ್ತವೆ. ಈ ಮರದ ಹಣ್ಣುಗಳು ಹೆಂಗಿರುತ್ತೆ, ದುಂಡಾಕಾರದಿಂದ ಕೂಡಿರುತ್ತೆ, ಹಳದಿಯಿಂದ ಕಪ್ಪು ಬಣ್ಣಕ್ಕೆ ಇದು ತಿರುಗುತ್ತೆ. ಈ
0: ಮೊದಲೇ ಹಸಿರು ಬಣ್ಣ ಇರುತ್ತೆ,
1: ಹಳದಿ ಬಣ್ಣ ಇರುತ್ತೆ, ಹಳದಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ ಅಥವಾ ಕಂದು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಇದರಲ್ಲಿ ಸ್ಯಾಫೋನಿನ ಅಂಶ ತುಂಬಾ ಹೇರಳವಾಗಿರುತ್ತೆ, ಅದಕ್ಕೆ ಇದನ್ನ ಹರ್ಬಲ್ ಶಾಂಪು ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಇಲ್ಲ ಡಿಟರ್ಜೆಂಟ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಎರಡನೇದು ಉತ್ತರ ಭಾರತದ ಸೋಪ್ ನಟ್ ಅಂದ್ರೆ ನಾರ್ತ್ ಪಾರ್ಟ್ ಆಫ್ ದ ಇಂಡಿಯಾ, ಅಂದ್ರೆ ಉತ್ತರಾಖಂಡ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅಂತ ಕಡೆ ಏನಾಗುತ್ತೆ, ಈ ಒಂದು ಬೆಳೆಗಳನ್ನ ನಾವು ಜಾಸ್ತಿ ಬೆಳೆದ ಕಾಣಬಹುದಾಗಿದೆ. ಇದರಲ್ಲೂ ಅಷ್ಟೇ ಹಣ್ಣಿನ ಗಾತ್ರ ತುಂಬಾ ಚೆನ್ನಾಗಿರುತ್ತೆ, ಸ್ಯಾಫೋನಿನ ಅಂಶ ಹೆಚ್ಚಾಗಿರೋದು ನಾವೆಲ್ಲ ಕಾಣಬಹುದಾಗಿದೆ. ಈ ಒಂದು ಉತ್ತರ ಭಾರತದ ಸೋಪ್ ನಟ್ಗೆ ಏನಾಗಿರುತ್ತೆ ಅಂದ್ರೆ ಹೆಚ್ಚಿನ ಬೇಡಿಕೆ ಇರೋದನ್ನ ನೋಡಬಹುದಾಗಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಬೇಡಿಕೆ ಇರೋದು ಯಾವುದು ಅಂತಂದ್ರೆ ಉತ್ತರ ಭಾರತದ ಸೋಪ್ ನಟ್. ಇದನ್ನು ಎರಡು ತರದಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಒಂದು ಔಷಧಿಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಇನ್ನೊಂದು ಸೌಂದರ್ಯವರ್ಧ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಮೂರನೇದಾಗಿ ಸ್ಥಳೀಯ ಆಯ್ಕೆ ತಳಿಗಳು ಅಂತ ಹೇಳಿದ್ವಿ, ಎಲ್ಲೆಲ್ಲಿ ಲೋಕಲ್ ಆಗಿ ಅವೈಲೇಬಲ್ ಇರುತ್ತಲ್ಲ ಅಂತಹ ಒಂದು ಉತ್ತಮ ರೀತಿ ಇಳುವರಿ ಕೊಡುವಂತಹ ತಳಿಗಳನ್ನ ಏನ್ ಮಾಡ್ತಾರೆ, ಅಲ್ಲಿಂದ ಕಾಯಿ ಕೊಂಬೆನ ಆಯ್ಕೆ ಮಾಡಿಕೊಂಡು ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತಾರೆ, ಇಳುವರಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈ ಒಂದು ಲೋಕಲ್ ಟೆಂಪರೇಚರ್ ಅಥವಾ ಹವಾಗುಣಕ್ಕೆ ಸೂಕ್ತವಾಗಿರುತ್ತೆ, ಮತ್ತೆ ಇದು ರೋಗ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಗಿಡಗಳಿರುತ್ತೆ. ಸೊ ಅದಕ್ಕೋಸ್ಕರ ಲೋಕಲ್ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೆಚ್ಚಿನ ಸ್ಯಾಫೋನಿನ್ ಅಂಶ ಹೊಂದಿರುವಂತಹ ಒಂದು ಆಯ್ದ ಮರಗಳು, ಆಗ್ಲೇ ಹೇಳಿದೆ ಈ ಒಂದು ಹೆಚ್ಚಿನ ಸ್ಯಾಫೋನಿನ್ ಅಂಶ ಎಲ್ಲಿರುತ್ತೆ ಅಂದ್ರೆ ಆ ಕಾಯಿಗಳ ಸಿಪ್ಪೆಯಲ್ಲಿರುತ್ತಲ್ವಾ, ಇದರಲ್ಲಿ ಸ್ಯಾಫೋನಿನ್ ಅಂಶ ಜಾಸ್ತಿ ಇರುತ್ತೆ, ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಈ ತರ ಹಣ್ಣುಗಳಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇಂಡಸ್ಟ್ರಿಗೆ ಏನಾಗುತ್ತೆ, ಕಚ್ಚಾ ವಸ್ತುಗಳ ಒಂದು ರಫ್ತು ಮಾಡೋದಕ್ಕಿಂತ ಯೂಸ್ ಮಾಡ್ತಾ ಹೋಗ್ತಾರೆ. ಇದು ಅಷ್ಟೇ ಹರ್ಬಲ್ ಶಾಂಪು ಆಗಿರ್ಬೋದು, ಲಿಕ್ವಿಡ್ಸ್ ಆಗಿರ್ಬೋದು, ನೈಸರ್ಗಿಕ ಡಿಟರ್ಜೆಂಟ್ಗಳ ತಯಾರಿಕೆಯಲ್ಲಿ ಇದನ್ನ ಉಪಯೋಗ ಮಾಡೋದನ್ನೆಲ್ಲ ಕಾಣಬಹುದಾಗಿದೆ. ಕೊನೆಯದಾಗಿ ಹೆಚ್ಚಿನ ಇಳುವರಿ ನೀಡುವಂತಹ ಆಯ್ದ ಮರಗಳು ಅಥವಾ ಎಲೈಟ್ರೀಸ್ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ ಪ್ರತಿ ವರ್ಷ ಕೂಡ ಹೂವು ಬಿಡುತ್ತೆ, ಕಾಯಿನು ಬಿಡ್ತಾ ಹೋಗುತ್ತೆ, ಹಣ್ಣುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ, ಇದರ ಸಾಮರ್ಥ್ಯ ಕೂಡ ಜಾಸ್ತಿ ಇರುತ್ತೆ. ಯಾವ ರೀತಿ ಅಂದ್ರೆ ಸ್ಯಾಫೋನಿನ್ ಕಂಟೆಂಟ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ, ಇದನ್ನ ವಾಣಿಜ್ಯ ತೋಟಗಳಿಗೆ ಇದು ತುಂಬಾ ಸೂಕ್ತವಾಗಿದೆ. ಈ ರೀತಿಯಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ ಮತ್ತೆ ಸ್ಯಾಫೋನಿನ ಅಂಶ ಜಾಸ್ತಿ ಇರೋದು, ಇಳುವರಿ ಜಾಸ್ತಿ ಕೊಡುವಂತಹ ಮರಗಳ ಆಯ್ಕೆ ಜಾಸ್ತಿ ಇದೆ ಸರ್.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಅನೇಕ ಪ್ರಕಾರದ

0: ಇರ್ತವೆ. ಈಗ ಇದರ ಒಂದು ಪ್ರಕ್ರಿಯೆ ಹೇಗಿದೆ, ನಮ್ಮ ಮಾರುಕಟ್ಟೆಯಲ್ಲಿ ಇದರ ಒಂದು ಪರಿಚಯ ಯಾವ ಥರ ಇದೆ, ಈಗಾಗಲೇ ಇದನ್ನು ಮಾರುಕಟ್ಟೆಯಲ್ಲಿ ಅದನ್ನು ಬಳಕೆ ಆಗ್ತಾ ಇದೆ, ಯಾವ ಹಂತದಲ್ಲಿದೆ, ಎಷ್ಟು ಜನ ಇದನ್ನು ಎಲ್ಲೆಲ್ಲಿ ಮಾರುಕಟ್ಟೆಯಲ್ಲಿ ಇದು ಲಭ್ಯ ಇದೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ.
1: ಸೊ ಖಂಡಿತವಾಗ್ಲೂ ಸರ್, ನಮ್ಮ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಸೋಪ್ ನಟ್ಟ ಒಂದು ಬೆಳೀತಾ ಇದ್ದಾರೆ, ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇಲ್ಲ. ಸೊ ರೈತರ ಈ ಒಂದು ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಪಡ್ಕೊಂಡು ಇದನ್ನು ಯಾವ ರೀತಿಯಾಗಿ ಫ್ಯೂಚರ್ ಬೇಡಿಕೆ ಅಥವಾ ಇದನ್ನು ಒಂದು ಮುಂದಿನ ಒಂದು ಪೀಳಿಗೆಯಲ್ಲಿ ಇದನ್ನು ವಾಣಿಜ್ಯ ಬೆಳೆ ಅಂತ ಕರೆದ್ವಲ್ಲ, ಸೊ ಯಾಕೆ ಅಂತಂದರೆ ಈ ಒಂದು ಬೆಳೆಗೆ ತುಂಬ ಹೆಚ್ಚಿನ ಆದ್ಯತೆ ಇದೆ. ಯಾಕೆಂದರೆ ನಾವು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉಪಯೋಗ ಮಾಡಿಕೊಂಡು ಖರ್ಚನ್ನು ಕಮ್ಮಿ ಮಾಡಿ ಆದಾಯ ಜಾಸ್ತಿ ಮಾಡೋದ್ರಲ್ಲೂ ಕೂಡ ಈ ಒಂದು ಬೆಳೆ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತೆ. ಈ ಒಂದು ಗಿಡಕ್ಕೆ ರೋಗ ಮತ್ತು ಸ್ವಲ್ಪ ಕೀಟಗಳ ಒಂದು ಬಾಧೆ ಕೂಡ ಕಡಿಮೆ ಇರುತ್ತೆ. ಸೊ ನಮ್ಮ ರೈತರು ಎಲ್ಲೆಲ್ಲಿ ತರಬೇತಿಗಳಾಗುತ್ತೆ ಅಂತ ಕಡೆ ಈ ಒಂದು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವರು ಈ ಬೆಳೆನ ಯಾವ ರೀತಿಯಾಗಿ ಸಂಕ್ಷಿಪ್ತವಾಗಿ ಬೆಳೆಯ ಬಗ್ಗೆ ತಿಳ್ಕೊಂಡು ಅವ್ರು ಬೆಳೆಯನ್ನ ಮಾಡಿದ್ರೆ ಏನಾಗುತ್ತೆ, ರೈತರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಎಕರೆಗೆ ಎರಡು ತರ ಸ್ಪೇಸಿಂಗ್ ಅಲ್ಲಿ ರೈತರು ಅದನ್ನ ಗಿಡವನ್ನು ನಾಟಿ ಮಾಡ್ತಾ ಹೋಗ್ತಾರೆ. 8x8 ಅಡಿಯನ್ನ ಅಂತರದಲ್ಲಿ ನಾಟಿ ಮಾಡಿದ್ರೆ ಏನಾಗುತ್ತೆ, 63 ಗಿಡಗಳು ಕೂರ್ತಾ ಹೋಗುತ್ತೆ. 10x10 ಮೀಟರ್ ಅಂತರದಲ್ಲಿ ಗಿಡಗಳನ್ನ ನಾಟಿ ಮಾಡಿದ್ರೆ 40 ಗಿಡಗಳು ಎಕರೆಗೆ ಕೂರ್ತಾ ಹೋಗುತ್ತೆ. ರೈತರು ಈ ಒಂದು ಬೆಳೆಯನ್ನ ಬೆಳೆದ್ದೇ ಆದ್ರೆ ಯಾವತ್ತೇ ಆಗಲಿ ರೈತರು ಲಾಸ್ ಆಗಲ್ಲ. ಈ ಒಂದು ಬೆಳೆಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಕೂಡ ಬೇಡಿಕೆ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಅಲ್ಲಿ ಕೂಡ ಬೇಡಿಕೆ ಇದೆ. ನಮ್ಮ ರೈತರು ಬೇಕಾದ್ರೆ ಈ ಒಂದು ಬೆಳೆದಿರುವಂತಹ ಒಂದು ಬೆಳೆಗಳನ್ನ ಬೇರೆ ಬೇರೆ ದೇಶಗಳು ಬೇಕಾದ್ರೂ ರಫ್ತು ಮಾಡಬಹುದಾಗಿದೆ. ಅದಕ್ಕೋಸ್ಕರ ಅಪೇಡಾ ಒಂದು ಸಂಸ್ಥೆ ವತಿಯಿಂದ ಇವರು ಒಂದು ಮಾಹಿತಿಯನ್ನ ಪಡ್ಕೊಂಡು ಇವರು ಎಕ್ಸ್ಪೋರ್ಟ್ ಮಾಡಿದ್ರು,
0: ಅಂದ್ರೆ ಅಗ್ರಿಕಲ್ಚರ್ ಪ್ರೊಸೆಸ್ಡ್ ಫುಡ್ ಮಾರ್ಕೆಟ್ ಆ ಒಂದು ವೇದಿಕೆಯಲ್ಲಿ ಈಗಾಗಲೇ ಇದು ಮುಂಚೂಣಿಯಲ್ಲಿದೆ.
1: ಖಂಡಿತವಾಗಲ್ಕೊಂಡು ಈ ಒಂದು ಬೆಳೆಗೆ ತುಂಬಾ ಬೇಡಿಕೆ ಬರ್ತಾ ಇದೆ.
0: ಹೌದು, ಬೇಡಿಕೆ ಬರಲೇಬೇಕು. ಯಾಕಂದ್ರೆ ಇದು ನಮ್ಮ ಏನು ವಾತಾವರಣನ ಇದು ಯಾವುದೇ ತರದಿಂದ ಹಾನಿಕಾರಕವಾಗಿ ಮಾಡಲ್ಲ. ಹಂಗಾಗಿ ನಮ್ಮ ರೈತರು ಈ ಕಡೆ ಲಕ್ಷ ಹಾಕ್ರಿ, ಇದನ್ನು ಯಾಕೆ ಬೆಳಿಬಾರದು, ಮುಂದೊಂದು ದಿನ ಇದಕ್ಕೆ ಒಳ್ಳೆಯ ಒಂದು ಬೆಲೆ ತಂದುಕೊಡ್ತದೆ. ನಮ್ಮ ರೈತರಿಗೆ ಬರಗಾಲ ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಇದು ತನ್ನದೇ ಆದ ಒಂದು ಬೆಳೆಯನ್ನು ಕೊಡುತ್ತೆ. ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದು ಮಾರಲ್ಪಡ್ತಾ ಇದೆ ಈಗಾಗಲೇ, ಅದು ಈಗ ಅದನ್ನು ಯಾವ ಥರ ಹಾರ್ವೆಸ್ಟ್ ಮಾಡ್ತಾರೆ, ಈಗಾಗಲೇ ಅದು ಒಂದು ಮರದಲ್ಲಿ ಸಾಮಾನ್ಯ ಒಂದು ಮಧ್ಯಮ ಗಾತ್ರದ ಮರ, ಒಂದು 10 ಅಥವಾ 20 ವರ್ಷದ ಮರ ಎಷ್ಟು ಒಂದು ಫಲವನ್ನು ಕೊಡಬಹುದು ಅದ್ರ ಬಗ್ಗೆ.
1: ಸೊ ಖಂಡಿತವಾಗ್ಲೂ ರೈತರು ಈ ಒಂದು ಬೆಳೆಯನ್ನ ಬೆಳೆದ್ರೆ, ಸೊ ಆಗ್ಲೇ ಹೇಳದೆ ಬೀಜದಿಂದ ನಾವು ನಾಟಿ ಮಾಡಿದ್ದಾದ್ರೆ 7-8 ವರ್ಷಕ್ಕೆ ಫಲ ಬರ್ತಾ ಹೋಗುತ್ತೆ. ನಾವು ಕಸಿ ಗಿಡಗಳಾದ್ರೆ ಒಂದು 5-6 ವರ್ಷಕ್ಕೆ ಬರ್ತಾ ಹೋಗುತ್ತೆ, ಬಟ್ ಎಕನಾಮಿಕಲ್ ಇಳ್ ಶುರುವಾಗೋದು 7-8 ವರ್ಷದ ನಂತರ ಕಸಿ ಗಿಡಗಳಲ್ಲಾದ್ರೆ ಇಳುವರಿ ಬರ್ತಾ ಹೋಗುತ್ತೆ. ಸೊ ನಾವು ಈ ಗಿಡಕ್ಕೆ ಒಂದು ಗಿಡಕ್ಕೆ ಸರಿಯಾಸರಿಂದ ಕೂಡ 30-50 ಕೆಜಿಯಷ್ಟು ಒಣಕಾಯಿಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಹಸಿ ಕಾಯಿಗಳಾದ್ರೆ 60-100 ಕೆಜಿಯಷ್ಟು ಕಾಯಿಗಳನ್ನ ಪ್ರತಿ ಮರಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಯಾವುದೇ ಒಂದು ಗಿಡದ ಇಳುವರಿ ಆಗಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಗಿಡದ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಳೆ ಆಗಿರ್ಬೋದು, ನೀರಾವರಿ ಮೇಲೆ ಡಿಪೆಂಡ್ ಆಗುತ್ತೆ, ಸಮಗ್ರ ನಿರ್ವಹಣೆ.
0: 15-20 ವರ್ಷದ ಮರ ಸಾಮಾನ್ಯವಾಗಿ ಎಷ್ಟು ಫಲ ಕೊಡಬಹುದು?
1: ಒಂದು 50-100 ಕೆಜಿಯಷ್ಟು ಒಣಕಾಯಿಗಳನ್ನ ಕೊಡಬಹುದು. ಮಾರ್ಕೆಟಲ್ಲಿ 1 ಕೆಜಿಗೆ 70 ರೂಪಾಯಿನೂ ತಗೊಳ್ಳಲಿದ್ದಾರೆ, 20 ರೂಪಾಯಿಗೂ ತಗೊಳ್ಳಲಿದ್ದಾರೆ. ಅದರ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡಿದ್ದೆ ಆದರೆ ಹಸಿ ಕಾಯಿಗಳನ್ನ ಮಾಡೋ ಬದಲು ಅದನ್ನು ಒಣ ಕಾಯಿಗಳನ್ನ ಮಾರಾಟ ಮಾಡಿದ್ರೇನಾಗುತ್ತೆ, ಮಾರ್ಕೆಟಲ್ಲಿ ಉತ್ತಮ ರೀತಿಯಾದ ಬೆಲೆ ಸಿಕ್ಕೇ.
0: ಅಲ್ಲ ಡಾಕ್ಟರ್, ಈಗ ಅಟ್ಲೆಕಾಯಿಯನ್ನು ಯಾವ ಒಂದು ರೀತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ, ಅದನ್ನು ಪೌಡರ್ ಮಾಡಿ ಮಾಡ್ತೇವ ಅಥವಾ ಸಹಜವಾಗಿ ನಾವು ಅದನ್ನು ಉಪಯೋಗಿಸ್ತೇವ, ಅದನ್ನ ಹೇಗೆ ಅದನ್ನ ಮಾಡ್ತಾ ಇದ್ದೇವೆ?
1: ಮನೆಯಲ್ಲೆಲ್ಲ ಏನ್ ಮಾಡ್ತಾರೆ, ಒಣಕಾಯಿಗಳನ್ನ ಪುಡಿ ಮಾಡಿ ಅದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಅದನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅಂತಂದ್ರೆ ನಾವು ಇಂಡಸ್ಟ್ರಿಗಳಿಗೆ ಕಚ್ಚಾ ವಸ್ತುಗಳ ಸಪ್ಲೈ ಮಾಡಿಬಿಟ್ಟು ಅಲ್ಲಿಂದ ಹರ್ಬಲ್ ಶಾಂಪು ಆಗಿರ್ಬೋದು, ಡಿಟರ್ಜೆಂಟ್ಸ್ಗಳಾಗಿರ್ಬೋದು, ಈ ತರ ಸಿದ್ಧ ವಸ್ತುಗಳನ್ನ ಮಾಡಿ ಮಾರ್ಕೆಟ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಅದನ್ನ ಎಲ್ಲಾರ ಮನೆಯಲ್ಲೂ ಬಳಸೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ.
0: ಅಂದ್ರೆ ಬೆಳೆದವರೇ ಈ ಕಡೆನೂ ಕೂಡ ಲಕ್ಷ ಹಾಕ್ರಿ, ಅಂದ್ರೆ ಸಹಜ ಶಾಂಪುವನ್ನು ಮಾಡ್ರಿ,
1: ಡಿಟರ್ಜೆಂಟ್ ಆಗಿ ಬರೇ ಗೃಹೋಪಯೋಗಿ ಅದನ್ನ ನಿರ್ವಹಣೆಗೋಸ್ಕರ ಯೂಸ್ ಮಾಡಲ್ಲ. ಇನ್ನೇನ್ ಮಾಡ್ತಾರೆ ಅಂದ್ರೆ ಜೈವಿಕ ಕೀಟನಾಶಕವಾಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಯಾವ್ಯಾವ ಸಸ್ಯ ಸಂರಕ್ಷಣಾ ಉತ್ಪನ್ನಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಆಭರಣಗಳ ಒಂದು ವಾಶ್ ಮಾಡ್ತೀವಲ್ಲ ಅದರಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಗೃಹೋಪಯೋಗಿ ವಸ್ತುಗಳ ಸಿದ್ಧಪಡಿಸಲು ಏನ್ ಮಾಡ್ತಾರೆ, ಉಪಯೋಗ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಅಂಟುವಾಳಕಾಯಿ ಉಪಯೋಗ ಹಲವಾರಿದೆ, ಬಟ್ ನಮ್ಮ ರೈತರ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಕು, ಈ ಬೆಳೆಯನ್ನು ಬೆಳಿಬೇಕು. ಒಟ್ಟಾರೆಯಾಗಿ ಜಾಸ್ತಿ ರೈತರು ಬೆಳೆದಾಗ ಏನಾಗುತ್ತೆ, ಮಾರ್ಕೆಟಿಂಗ್ ವ್ಯವಸ್ಥೆ ತಂತಾನೆ ಹುಡುಕೊಂಡು ಬರುತ್ತೆ. ಅಲ್ಲಿ ಎಲ್ಲಿ ಬೆಳೆದ್ರೆ ಏನಾಗುತ್ತೆ, ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗೋದಿಲ್ಲ.
0: ಡಾಕ್ಟರ್, ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವರಿಗೆ ಎಲ್ಲಿ ಸಿಗುತ್ತೆ, ಯಾವುದು ವೆಬ್ಸೈಟ್ ಮೂಲಕ ಸಿಗುತ್ತಾ ಅಥವಾ ವಿಶ್ವವಿದ್ಯಾಲಯದ ಮೂಲಕ ಸಿಗುತ್ತಾ ಅಥವಾ ಅರಣ್ಯ ಇಲಾಖೆ ಮೂಲಕ ಸಿಗುತ್ತಾ, ಹೇಗೆ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯ ಮೂಲಕ ಹೇಗೆ?

0: ಸ್ವಲ್ಪ ಮಾಹಿತಿ ಬೇಕು.
1: ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ಒಂದು ಕರ್ನಾಟಕದಲ್ಲಿ ತುಂಬಾ ಇದಾವೆ. ಅದೇ ರೀತಿಯಾಗಿ ಒಂದು ಫಾರೆಸ್ಟ್ ಕಾಲೇಜಸ್ಗಳು ಬೇಕಾದ್ರೆ ಹೋಗ್ಬೋದು, ಇಲ್ಲ ಕೃಷಿ ಇಲಾಖೆ ಹೋಗ್ಬೋದು, ತೋಟಗಾರಿಕೆ ಇಲಾಖೆ ಹೋಗ್ಬೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ತಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡು ರೈತರು ಈ ಒಂದು ಬೆಳೆಯ ಬಗ್ಗೆ ಆಸಕ್ತಿ ತೋರಿಸಬೇಕಂತೇಳಿ ಈ ಒಂದು ಮುಖಾಂತರ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ.
0: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಸೋಪ್ ನೆಟ್ ಅಥವಾ ಅಡ್ಲೆಕಾಯಿ ಅಥವಾ ಅಂಟ್ಲೆಕಾಯಿ ಅಂತ ನಾವು ಏನು ಹೇಳ್ತೇವಲ್ಲ, ಈ ಬಗ್ಗೆ ಸಹಜ ನೈಸರ್ಗಿಕ ಡಿಟರ್ಜೆಂಟ್ ಬಗ್ಗೆ ನಮ್ಮ ರೈತರಿಗೆ ಉಪಯುಕ್ತವಾದ ಮಾಹಿತಿ ಒದಗಿಸಿದ್ದೀರಿ. ಕೆಲವು ರೈತರು ಇರ್ತಾರೆ ಅಟ್ಲೆಕಾಯಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ.
1: ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9901193935.
0: ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ಕೃಷಿ ರಂಗದಲ್ಲಿ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿ ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ ಅವರು. ಇನ್ನು ನಾಳಿನ ಕೃಷಿರಂಗದಲ್ಲಿ ಎಣ್ಣೆಕಾಳು ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ಇನ್ನು ಮುಂದೆ ಕೃಷಿರಂಗದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ.

ಇದುವರೆಗೂ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನು ಕೇಳುತ್ತಿದ್ದೀರಿ. ಇನ್ನು ಆತ್ಮೀಯ ರೈತ ಬಾಂಧವರೇ, ನಾಳಿನ ಕೃಷಿ ರಂಗದಲ್ಲಿ ಎಣ್ಣೆಕಾಳು ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ ಅವರು. ಆನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದವನ್ನು ಕೇಳಬಹುದು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ, ಸಮಯ ಸರಿಯಾಗಿ 7:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಕೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7:34. ಈಗ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ. ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ. ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ. ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ವಾರ್ತೆಗಳ ವಿವರ. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಹರ್ದೀಪ್ ಸಿಂಗ್ ಪುರಿ ಮತ್ತಿತರರು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮ ಮತ್ತು ಜ್ಞಾನದ ಎಲ್ಲೆ ವಿಸ್ತರಿಸುವ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಾರತ ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದು, ಈಗಿನ ಪೀಳಿಗೆ ಹೊಸ ತಂತ್ರಜ್ಞಾನಗಳನ್ನು ಹೊರತರುತ್ತಿದ್ದು, 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಯುವ ಸಮೂಹ ಸಮರ್ಪಕ ಪರಿಸರ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಉಪಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. 2023 ಆಗಸ್ಟ್ 23 ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ

0: ಸಂದರ್ಭದಲ್ಲಿ ಯಶಸ್ವಿಯಾಗಿ ನೆಲೆಯಾದ ಐತಿಹಾಸಿಕ ಕ್ಷಣವನ್ನು ಡಾಕ್ಟರ್ ಜಿತೇಂದ್ರ ಸಿಂಗ್ ಸ್ಮರಿಸಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಮುಖ ಆಧಾರಸ್ತಂಭವಾಗಿದ್ದು ಭಾರತವನ್ನು 45 ಶತಕೋಟಿ ಡಾಲರ್ ಬಾಹ್ಯಾಕಾಶ ಆರ್ಥಿಕತೆಯತ್ತ ಕೊಂಡೊಯ್ಯಲಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಭಾರತ ಮೈಲಿಗಲ್ಲಿನ 100 ಉಡಾವಣೆಗಳ ಮೂಲಕ 548 ಉಪಗ್ರಹಗಳನ್ನು ಕಕ್ಷೆಗೆ ಇರಿಸಿದ್ದು, ಕಳೆದ ದಶಕದಲ್ಲಿಯೇ 460 ಉಪಗ್ರಹಗಳ ಉಡಾವಣೆ ಮಾಡಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ 2 ದಿನ ರಷ್ಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಅಂತರ್ ಸರ್ಕಾರಿ ಆಯೋಗದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾ ಜಯಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಾಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರಿವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ಆಂಧ್ರಪ್ರದೇಶದ ಎಲೂರು ಜಿಲ್ಲೆಯ ಮುಸುನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸುನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಲಿದ್ದು, ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಲೋಕಾಯಾನ್ 26 ಸಾಗರೋತ್ತರ ಯಾತ್ರೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಪೋರ್ಚುಗಲ್ನ ಲಿಸ್ಬನ್ ತಲುಪಿದೆ. ಈ ಹಡಗು ಟಾಗಸ್ ನದಿಯ ಮೂಲಕ ಸಾಂಪ್ರದಾಯಿಕ ನೌಕಾಯಾನ ಹಾಗೂ ಸಮುದ್ರಯಾನ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾ ಲಿಸ್ಬನ್ ಪ್ರವೇಶಿಸಿದೆ. ಬಂದರು ಭೇಟಿಯ ಸಂದರ್ಭದಲ್ಲಿ ಹಡಗಿನ ಸಿಬ್ಬಂದಿ ಹಾಗೂ ತರಬೇತುದಾರರು ಪೋರ್ಚುಗೀಸ್ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಮತ್ತು ಭಾರತೀಯ ಸಮುದಾಯದೊಂದಿಗೆ ವೃತ್ತಿಪರ ವಿಚಾರ ವಿನಿಮಯ ಮಾಡಲಿದ್ದು, ಪರಸ್ಪರ ಹಡಗು ಭೇಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 7 ತಿಂಗಳ ಸಾಗರಯಾನದ ಅಭಿವೃದ್ಧಿಯಲ್ಲಿ ಲಿಸ್ಬನ್ ಐಎನ್ಎಸ್ ಸುದರ್ಶಿನಿಯ 15ನೇ ಬಂದರು ಭೇಟಿಯಾಗಿದೆ. ಈ ಭೇಟಿಯು ಭಾರತದ ನಿರಂತರ ಕಡಲ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ಆಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1,750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು, ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಎಂದು ಮುಖ್ಯಮಂತ್ರಿ ಅಂಕಿಅಂಶ ನೀಡಿದ್ದಾರೆ. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ

0: ಮಂಡಳಿ ಐಸಿಎಂಆರ್ ಸ್ಪಷ್ಟಪಡಿಸಿದೆ. H1N1 ಸೇರಿದಂತೆ ಆಯಾ ಕಾಲಘಟ್ಟದಲ್ಲಿ ಕಂಡುಬರುವ ಇನ್ಫ್ಲೂಯೆನ್ಸಾ ಸಾಮಾನ್ಯವಾಗಿ ಸ್ವಯಂ ನಿಯಂತ್ರಿತವಾಗಿದ್ದು ಜ್ವರ, ಕೆಮ್ಮು, ತಲೆನೋವು ಹಾಗೂ ಮೈಕೈ ನೋವು ಪ್ರಮುಖ ಲಕ್ಷಣಗಳಾಗಿವೆ. ಮಕ್ಕಳು, ವೃದ್ಧರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು ಎಂದು ಐಸಿಎಂಆರ್ ತಿಳಿಸಿದೆ. ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಾಗಿದ್ದು ಅಗತ್ಯ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಐಸಿಎಂಆರ್ ತಿಳಿಸಿದೆ. ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ NSDC, ಕಲ್ಟಸ್ ಎಜುಕೇಷನ್ ಮತ್ತು ಅಮೆಜಾನ್ ವೆಬ್ ಸರ್ವಿಸಸ್ ಸಹಯೋಗದಲ್ಲಿ ದೇಶವ್ಯಾಪಿ ಕ್ಲೌಡ್ ಮತ್ತು ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈ ಉಪಕ್ರಮದಡಿ 1.5 ಲಕ್ಷ ಕಲಿಕಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಹಾಗೂ ಕ್ಲೌಡ್ ತಂತ್ರಜ್ಞಾನದ ಪ್ರಾಥಮಿಕ ಜ್ಞಾನ ನೀಡಲಾಗುವುದು. ಜೊತೆಗೆ 10,000 ಮಂದಿಗೆ ಉದ್ಯೋಗ ಸಿದ್ಧ ವಿಶೇಷ ತರಬೇತಿ ನೀಡಲಾಗುವುದು. ಗಂಗಾನದಿ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇತ್ತೀಚೆಗೆ ತರಲಾದ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ NGT ಕೇಂದ್ರ ಸರ್ಕಾರದಿಂದ ವಿವರಣೆ ಕೇಳಿದೆ. NGT ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಹಾಗೂ ತಜ್ಞ ಸದಸ್ಯ ಅಫ್ರೋಜ್ ಅಹಮದ್ ಅವರನ್ನೊಳಗೊಂಡ ಪೀಠ ಈ ಕುರಿತ ಅರ್ಜಿಯ ವಿಚಾರಣೆ ನಡೆಸಿತು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಮುಕ್ತಾಯಗೊಂಡಿದೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇಂದು ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ದಿನದಾಟದಂತ್ಯಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸಿದೆ. FIH ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಪೂಲ್ ಇ ವಿಭಾಗದಲ್ಲಿ ಇಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಲಿದೆ. ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಭಾರತ ಈ ಪಂದ್ಯವನ್ನು ಗೆಲ್ಲಲೇಬೇಕಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ, ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ, ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ, ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ TS ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ. ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ.
2: ಗುರು ಪರಂಪರೆಯ ಗುರುಶ್ರೇಷ್ಠ ತಳುಕಿನ ವೆಂಕಣ್ಣಯ್ಯನವರು ಮೈಸೂರಿನ ಮಹಾರಾಜ ಕಾಲೇಜಿಗೆ ಪ್ರಥಮ ಕನ್ನಡ ಪ್ರೊಫೆಸರ್, ಹೆಸರಾಂತ ಕನ್ನಡ ಬರಹಗಾರರು, ಸಂಪಾದಕ, ಶಿಕ್ಷಕ, ಬಹುಭಾಷಾ ಪಂಡಿತ, ಕನ್ನಡ, ಹಳೆಗನ್ನಡ, ಬೆಂಗಾಲಿ, ಸಂಸ್ಕೃತ, ಇಂಗ್ಲಿಷ್. TS ವೆಂಕಣ್ಣಯ್ಯನವರು ಇಂದಿನ ಜನಾಂಗಕ್ಕೆ ಅಪರಿಚಿತರು. ಕಾಲಮಾನ ಸ್ವತಂತ್ರಕ್ಕೆ ಮುನ್ನ ಬ್ರಿಟಿಷರ ಆಧಿಪತ್ಯದಲ್ಲಿ ಕನ್ನಡ ನಾಡು ನುಡಿಗೆ, ಕನ್ನಡ ಕಟ್ಟೋಣ ಕೆಲಸಕ್ಕೆ ಅಗ್ರಪಂಕ್ತಿಯಲ್ಲಿ ನಿಂತವರು. ಇತಿಹಾಸ ಪುಟಗಳಲ್ಲಿ ಅವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಅವರ ಹೆಸರು ಉಳಿಸಲು ಒಬ್ಬನೇ ಶಿಷ್ಯ ಸಾಕು, ಕುವೆಂಪು. ವೆಂಕಣ್ಣಯ್ಯನವರು ಯಾವ ಭಾಷೆಯಲ್ಲಿ ಬೇಕಾದರೂ ಗಂಟೆಗಟ್ಟಲೆ ನಿರರ್ಗಳವಾಗಿ ಉಪನ್ಯಾಸ ನೀಡುತ್ತಿದ್ದರು. ಇನ್ನು ತಂದೆ ದೊಡ್ಡ ಸುಬ್ಬಣ್ಣನವರು, ತಾಯಿ ಲಕ್ಷ್ಮೀದೇವಮ್ಮನವರು. ಸುಸಂಸ್ಕೃತ, ಧಾರ್ಮಿಕ, ಆಧ್ಯಾತ್ಮಿಕ ಬ್ರಾಹ್ಮಣ ಕುಟುಂಬ. ಮೂಲತಃ ತಳುಕು ಎಂಬ ಸಣ್ಣ ಹಳ್ಳಿ. ಇಲ್ಲಿ ವೆಂಕಣ್ಣಯ್ಯನವರು ಜ್ಯೇಷ್ಠ ಪುತ್ರನಾಗಿ ಜನಿಸುತ್ತಾರೆ. ಅವರ ಅಜ್ಜಿ ಹನುಮಕ್ಕನವರು ತನ್ನ ಗಂಡನ ಹೆಸರು ಉಳಿಯಬೇಕು, ತನ್ನ ಗಂಡನಂತೆ ಸಜ್ಜನ ಶಿರೋಮಣಿಯಾಗಬೇಕು ಎಂತಲೋ ಆಗಿ

ಅವರ ಮನೆದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ನಾಮಸ್ಮರಣೆ ಮಾಡಿದಂತಾಗುವುದು ಎಂಬ ಅಭಿಲಾಷೆ ಅಂತೆಯೇ ನಾಮಕರಣ ಮಾಡಿದರು. ಬ್ರಿಟಿಷರ ಆಡಳಿತ ಕಾಲಮನ ವೆಂಕಣ್ಣಯ್ಯನವರಿಗೆ 12 ವರ್ಷ ತುಂಬಿದಾಗ 5 ರೂಪಾಯಿ ಪರೀಕ್ಷೆ ಕಟ್ಟುತ್ತಾರೆ. ಆ ಹಳ್ಳಿಯಲ್ಲಿ 6 ಜನ ಹುಡುಗರಲ್ಲಿ ವೆಂಕಣ್ಣಯ್ಯ ಒಬ್ಬರೇ ಪಾಸ್ ಆಗುತ್ತಾರೆ. ಅದು ಆಗ ಸರ್ಕಾರಿ ನೌಕರಿಗೆ ರಹದಾರಿ ಇದ್ದಂತೆ, ಅಂದರೆ 18 ವರ್ಷ ತುಂಬಬೇಕಿತ್ತು. ಮುಂದೆ 12 ರೂಪಾಯಿ ಪರೀಕ್ಷೆ, ಅದುವೇ ಇಂಗ್ಲಿಷ್ ಲೋಯರ್ ಸೆಕೆಂಡರಿ LS. ಈ ಶಾಲೆಗೆ ತಾಲೂಕು ಕೇಂದ್ರ ಚಳ್ಳಕೆರೆಗೆ ಬರಬೇಕಿತ್ತು. ಈ ಪರೀಕ್ಷೆ ಸರಾಗವಾಗಿ ಮುಗಿಸುತ್ತಾರೆ. ಈ ವಿದ್ಯಾರ್ಥಿಗೆ ಮುಖ್ಯ ಗುಮಾಸ್ತನ ಉದ್ಯೋಗ ದೊರೆಯುತ್ತಿತ್ತು. ಅಜ್ಜಿ ಹನುಮಕ್ಕ ಇವರಿಗೆ ವೆಂಕಣ್ಣಯ್ಯನವರ ಬೆಳವಣಿಗೆ, ನಿಲುವು, ಬಣ್ಣ, ಚಿಗುರು ಮೀಸೆ, ಪ್ರಾಯ ನೋಡಿ ಮದುವೆ ಮಾಡಲು ಮುಂದಾದರು. ಕಾರಣ ಮೊರಿಮೊಮ್ಮಗನನ್ನು ನೋಡುವ ಆಸೆ. ವೆಂಕಣ್ಣಯ್ಯನವರಿಗೆ ಪಿತೃವಾಕ್ಯ ಪರಿಪಾಲನೆ ಅನಿವಾರ್ಯತೆ ಇಂದ ಸಂಬಂಧದಲ್ಲಿಯೇ ಭಾಗೀರಥಿಯೊಂದಿಗೆ ಬಾಲ್ಯ ವಿವಾಹ ನಡೆಯುತ್ತದೆ. ಎಲ್ಲರೂ ತಿಳಿದಂತೆ ವಿವಾಹಂ ವಿದ್ಯಾನಾಶಾಯ, ಆದರೆ ಅದು ವೆಂಕಣ್ಣಯ್ಯನವರಿಗೆ ಅನ್ವಯಿಸಲಿಲ್ಲ. ಮುಂದಿನ ವಿದ್ಯಾಭ್ಯಾಸ SSLC, ಇದಕ್ಕಾಗಿ ಜಿಲ್ಲಾ ಕೇಂದ್ರ ಚಿತ್ರದುರ್ಗಕ್ಕೆ ಬರಬೇಕಾಯಿತು. ಅದರಲ್ಲೂ ಯಶಸ್ವಿಯಾದರು. ಮುಂದೆ BA ಪರೀಕ್ಷೆಗಾಗಿ ಮೈಸೂರಿಗೆ ಹೋದರು, ಅದನ್ನು ಸಹ ಪೂರೈಸಿದರು. ಈ ಪರೀಕ್ಷೆ ಸಾಮಾನ್ಯವೇನಲ್ಲ, ಅದಾದರೆ ಅಮಲ್ದಾರ್ ಆಗಬಹುದಿತ್ತು, ಜಿಲ್ಲಾ ಕಲೆಕ್ಟರ್ ಆಗಬಹುದಿತ್ತು. ಈ ವಿಷಯ ತಿಳಿದ ಹಳ್ಳಿಯ ಜನ ಹಬ್ಬ ಆಚರಿಸಿದರು, ಊರಿಗೆ ಸಿಹಿ ಹಂಚಿದರು, ಮೆರವಣಿಗೆ, ಮಲ್ಲು ಪಂಜೆ, ಶಾಲು, ಆರ ಹಾಕಿ ಸಂಭ್ರಮಿಸಿದರು. ಬ್ರಿಟಿಷರ ಆಧಿಪತ್ಯದಲ್ಲಿ 1908 ಮೈಸೂರು ಸಂಸ್ಥಾನದಲ್ಲಿ BA ಪದವಿ ಪಡೆದವರ ಸಂಖ್ಯೆ ಬೆರಳೆಣಿಕೆ ಮಾಡಬಹುದಿತ್ತು. ಮುಂದೆ BL ಬ್ಯಾಚುಲರ್ ಆಫ್ ಲಾ ಇದು ಮಾಡಲು ಬೊಂಬಾಯಿಗೆ ಹೋಗಬೇಕಿತ್ತು. ಆ ಕಾಲಮಾನ ವಾಹನ ಸೌಕರ್ಯ ಇಲ್ಲ, ಎತ್ತಿನ ಗಾಡಿ ಕುದುರೆ ಗಾಡಿ ಹಿಡಿಯಬೇಕಿತ್ತು. ವೆಂಕಣ್ಣಯ್ಯನವರು ಟಪಾಲ್ ಟಾಂಗ ಹಿಡಿದು ದುರ್ಗದಿಂದ ಒಳಲಿಕೆರೆಗೆ, ಅಲ್ಲಿಂದ ಹೊಗೆ ಬಂಡಿ ಅಂದರೆ ರೈಲು ಹಿಡಿದು ಬೊಂಬಾಯಿ ತಲುಪಿದರು. ಅವರಿಗೆ ಆರ್ಥಿಕ ಮುಗ್ಗಟ್ಟಿತ್ತು. ಅದಕ್ಕಾಗಿ ಅಲ್ಲೊಂದು ಶ್ವೇತಾಂಬರ ಫ್ರೀ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಸೇರಿಕೊಂಡರು. ಇತರೆ ಖರ್ಚಿಗಾಗಿ ಮಿತ್ರರೊಬ್ಬರ ಸಹಾಯದಿಂದ ಅಂಚೆ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದರು. 50 ರೂಪಾಯಿ ಸಂಬಳ ದೊರೆಯುತ್ತಿತ್ತು. ಹಗಲು ಅಂಚೆ ಕಚೇರಿ ಕೆಲಸ, ರಾತ್ರಿ ಲಾ ಕಾಲೇಜ್ ಓದು. ಈ ಅನುಕೂಲತೆಗಾಗಿ ಸಂತೋಷಪಟ್ಟರು. ಮೊದಲನೇ ವರ್ಷದ BL ಪಾಸ್ ಆದರು. ಆಗಾಗ ಹೆಂಡತಿ ಮಕ್ಕಳು ನೆನಪಾಗುತ್ತಿದ್ದರು. 2 ವರ್ಷ ಸಾಂಗವಾಗಿ ನಡೆಯುತ್ತಿತ್ತು. ಕಚೇರಿಯಲ್ಲಿ ಒಬ್ಬ ಮರಾಠಿ ಅಧಿಕಾರಿ ಆಗಾಗ ಹಂಗಿಸುತ್ತಿದ್ದ. ಒಂದು ದಿನ ಪರಕಾಷ್ಠೆ ಮೀರಿ ಹಂಗಿಸತೊಡಗಿದ. ಕನ್ನಡಿಗರೆಲ್ಲ ಬುದ್ಧಿಹೀನರು, ಶುದ್ಧ ಹೇಡಿಗಳು, ಆತ್ಮಾಭಿಮಾನ ಶೂನ್ಯರು, ಕಾಸಿಗಾಗಿ ಕತ್ತೆ ಕಾಲು ಕಟ್ಟುತ್ತಾರೆ, ಶುದ್ಧ ಸ್ವಾರ್ಥಿಗಳು. ಇನ್ನೂ ಬೈತಲೇ ಇದ್ದ. ವೆಂಕಣ್ಣಯ್ಯನವರು ತಾಳ್ಮೆ ಕಟ್ಟೆ ಹೊಡೆದು ಶಟಪ್ ಎಂದು ಗರ್ಜಿಸಿದರು. ಇಡೀ ಕಚೇರಿ ಸ್ತಬ್ಧವಾಯಿತು. ಅಲ್ಲೇ ಕುಳಿತು ರಾಜೀನಾಮೆ ಬರೆದುಕೊಟ್ಟರು. ಊರಿಗೆ ವಾಪಸಾದರು. ಅವರ ಕನ್ನಡ ಅಭಿಮಾನ, ಮಾತೃಭಾಷೆ ನಿಷ್ಠೆ ಎದ್ದು ಕಾಣುತ್ತದೆ. ಮುಂದೆ ಧಾರವಾಡದಲ್ಲಿ ಅಧ್ಯಾಪನ ವೃತ್ತಿ ಪ್ರಾರಂಭ. ಅಲ್ಲಿ ದಾರಾ ಬೇಂದ್ರೆಯವರು ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು. ವೆಂಕಣ್ಣಯ್ಯನವರಿಗೆ ಆಪ್ತ ಮಿತ್ರರಾದರು. ಅಲ್ಲಿಯ ಜನರ ಪ್ರೀತಿ, ಒಡನಾಟ, ಆಧರಣೆ ಬಹಳ ಖುಷಿ ಕೊಟ್ಟಿತು. ಮೊದಲ ತಿಂಗಳ ಸಂಬಳದಲ್ಲಿ 30 ರೂಪಾಯಿ ಅಂಚೆ ಮೂಲಕ ತಂದೆಗೆ ಕಳಿಸಿಕೊಟ್ಟರು. ಧಾರವಾಡದ ಮಂದಿ ತಳುಕು ಮಾಸ್ತ್ರ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. 2 ವರ್ಷ ಕಾಲ ಸಾಂಗವಾಗಿ ಕಳೆದರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ MA ಕುಳಿತುಕೊಳ್ಳಲು ಮದ್ರಾಸಿಗೆ ಪ್ರಯಾಣ ಬೆಳೆಸಿದರು. ಇದು 1914. ನಂತರ ಬೆಂಗಳೂರಿಗೆ ಬಂದರು. ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ 75 ರೂಪಾಯಿ ಕೆಲಸಕ್ಕೆ ಸೇರಿದರು. ಮುಂದೆ ಮೈಸೂರಿಗೆ ಪ್ರಯಾಣ. 1926 ಚಿರಸ್ಮರಣೀಯ ಸಂವತ್ಸರ. ಮೈಸೂರಿನ ಮಹಾರಾಜ ಕಾಲೇಜಿಗೆ ಕನ್ನಡ ಪ್ರಥಮ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಪಡೆ. ಇವರ ಗರಡಿಯಲ್ಲಿ ತಯಾರಾದ ಕಟ್ಟಾಳುಗಳು KV ಪುಟ್ಟಪ್ಪನವರು, DL ನರಸಿಂಹಾಚಾರ್, TN ಶ್ರೀಕಂಠಯ್ಯ, KS ನರಸಿಂಹಸ್ವಾಮಿ, ಜಯಚಾಮರಾಜ ಒಡೆಯರ್, ನಜೀರ್ ಸಾಹೇಬರು ಮುಖ್ಯರು. ಸರ್ಕಾರಿ ಕಾರ್ಯದಕ್ಷತೆ. ವೆಂಕಣ್ಣಯ್ಯನವರು ಕಾಲೇಜಿಗೆ ಸೇರಿದ ವಸ್ತು ಶಿಷ್ಯ ಚಾಮರಾಜುವಿಗೆ ಪರೀಕ್ಷೆಯಲ್ಲಿ ಅಂಕ ಕೊಡುವಾಗ ಯಥಾವತ್ತಾಗಿ ಕೊಟ್ಟರು. ಇದನ್ನು ಗಮನಿಸಿದ ಸಹಪ್ರಾಧ್ಯಾಪಕರು ವೆಂಕಣ್ಣಯ್ಯನವರಿಗೆ ತಪ್ಪು ಮಾಡಿದಿರಿ, ಅರಮನೆ ಹುಡುಗ ಎಂದು ಹೇಳಿದರು. ಮರುದಿನವೇ ವೆಂಕಣ್ಣಯ್ಯನವರಿಗೆ ಅರಮನೆಯಿಂದ ಬುಲಾವ್ ಬಂದಿತು. ಅಂತೆಯೇ ಅವರು ಕಳಿಸಿದ ಕಾರಿನಲ್ಲಿ ಅರಮನೆಗೆ ಹೋದರು. ಅಜಾರದಲ್ಲಿ ನಿಂತಿರಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದರು. ಒಮ್ಮೆ ವೆಂಕಣ್ಣಯ್ಯನವರನ್ನು ಅಪಾದ ಮಸ್ತಕದವರೆಗೆ ನೋಡಿದರು. ಎತ್ತರದ ನಿಲುವು, ಕೆಂಪು ಮೈಬಣ್ಣ, ಶುಭ್ರ ಬಿಳಿ ಕಚ್ಚೆ ಪಂಜೆ, ಕ್ಲೋಸ್ ಕಾಲರ್ ಕೋಟು, ಕಾಂತಿಯುತ ಕಣ್ಣುಗಳು, ಹಣೆಯ ಮೇಲೆ ಗಂಧದ ಬೊಟ್ಟು, ಜರತಾರಿ ಸಣ್ಣ ಎಳೆ, ಅಂಚಿನ ಪೇಟ, ಎಂಥವರು ಇವರು ಗುರು ಎಂದು ಗುರುತಿಸಬಹುದಾಗಿತ್ತು. ವೆಂಕಣ್ಣಯ್ಯನವರು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದರು. ದೊರೆಗಳು ಕುಳಿತುಕೊಳ್ಳಲು ಹೇಳಿದರು. ಆಗ ಸೇವಕ ತಂದ ಅರಿವಾಣದಲ್ಲಿ ಹಣ್ಣು, ಹಂಪಲು, ಹೂವು, ಬಟ್ಟೆ, ವೀಳ್ಯ, ಹಣ ಅದನ್ನು ಕೊಡಲು ಮುಂದಾದಾಗ ವೆಂಕಣ್ಣಯ್ಯನವರು ಸಂಕೋಚದಿಂದ ಇದು ಯಾಕೆ ಎನ್ನುತ್ತಾರೆ. ಅದಕ್ಕವರು ಅರಮನೆಯ ವತಿಯಿಂದ ಗುರುಭಕ್ತಿಗೆ ಅಲ್ಪ ಕಾಣಿಕೆ ಎನ್ನುತ್ತಾರೆ.
ಗೌರವದಿಂದ ಪಡೆದು

ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ಆಗ ದೊರೆಗಳು, ನಾನು ನಮ್ಮ ಚಾಮರಾಜವನ್ನ ಅಂಕಪಟ್ಟಿ ಗಮನಿಸುತ್ತಿದ್ದೆ, ಈಗ ನೀವು ನಿಮ್ಮ ವೃತ್ತಿ ಗೌರವ ಕಾಪಾಡಿರುವುದು ಕಂಡು ಬಂತು, ಬಹಳ ಸಂತೋಷವಾಯಿತು. ಒಂದು ಮಾತು, ನಾಳೆಯಿಂದ ನಿಮ್ಮ ಶಾಲೆ ಮುಗಿದ ನಂತರ ಅರಮನೆ ಕಾರು ಬರುತ್ತದೆ, ಸಂಜೆ ಅವನಿಗೆ ಪಾಠ ಹೇಳಿ, ನಿಮಗೆ ಸಂಭಾವನೆ ಇರುವುದು ಎಂದರು. ವೆಂಕಣ್ಣಯ್ಯನವರು ನವೀರಾಗಿ ತಿರಸ್ಕರಿಸುತ್ತಾರೆ, ನಾನು ಸರ್ಕಾರಿ ಮಾಸ್ತರು, ನನ್ನ ಪಾಠವೇನಿದ್ರು ಸರ್ಕಾರಿ ಶಾಲೆಯಲ್ಲಿ ಮಾತ್ರ, ಮಹಾಪ್ರಭುಗಳು ಅನ್ಯತಾ ಭಾವಿಸಬಾರದು, ಕ್ಷಮಿಸಿ ಎಂದರು. ದೊರೆಗಳು ಅವರ ಪ್ರತಿಫಲಾಪೇಕ್ಷೆ ಇಲ್ಲದ ವೃತ್ತಿ ಧರ್ಮಕ್ಕೆ ಮನದಲ್ಲೇ ವಂದಿಸಿದರು. ವೆಂಕಣ್ಣಯ್ಯನವರು ಸಾಹಿತಿ ಎಂದು ಗುರುತಿಸಿಕೊಳ್ಳದಿದ್ದರೂ ಅಪಾರ ಸಾಹಿತ್ಯ ಸೇವೆ ದ್ಯೋತಕವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ ಪ್ರಾರಂಭಿಸಿದರು. ವೆಂಕಣ್ಣಯ್ಯನವರು ಸ್ವತಂತ್ರವಾಗಿ ಸಂಪಾದಿಸಿ ತಾವೇ ಪ್ರಕಟಿಸಿದ ಗ್ರಂಥವೆಂದರೆ ಹರಿಹರನ ಬಸವರಾಜ ದೇವರ ರಗಳೆ. ಕನ್ನಡದ ಅಶ್ವಿನಿ ದೇವತೆಗಳೆಂದು ಖ್ಯಾತರಾದ ಎ.ಆರ್. ಕೃಷ್ಣಶಾಸ್ತ್ರಿ ಮತ್ತು ವೆಂಕಣ್ಣಯ್ಯನವರು ಸೆಂಟ್ರಲ್ ಕಾಲೇಜಿನ ಸಂಘದ ಸ್ಥಾಪನೆ ಬೆಳವಣಿಗೆಗೆ ಅವಿರತ ಶ್ರಮಿಸಿದ್ದರು. ಡಿವಿಜಿ ಅವರು ಹೇಳುವಂತೆ ಕೃಷ್ಣಶಾಸ್ತ್ರಿಗಳು ಆ ಸಂಘದ ಚಟುವಟಿಕೆಯ ಮೆದುಳು, ವೆಂಕಣ್ಣಯ್ಯನವರು ಅದರ ಹೃದಯ ಎಂದು. ವೆಂಕಣ್ಣಯ್ಯನವರು ಮೂಲತಃ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಸಾಧಕ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿರುವ ಚಿದಂಬರಾಶ್ರಮ ವೆಂಕಣ್ಣಯ್ಯನವರ ಪ್ರೇರಣೆ ಫಲ. ಹಾಸ್ಯ ಪ್ರಜ್ಞೆ. ಒಮ್ಮೆ ಟಿಪಿ ಕೈಲಾಸಮ್ ಅವರು ವೆಂಕಣ್ಣಯ್ಯನವರ ಮನೆಗೆ ಬಂದರು. ವೆಂಕಣ್ಣಯ್ಯನವರು ಎತ್ತರದ ಮನುಷ್ಯ. ಕೈಲಾಸಮ್ರವರು ತಲೆ ಎತ್ತಿ ನೋಡಿ ಸ್ವರ್ಗದಲ್ಲಿ ಎಲ್ಲವೂ ಸುಕ್ಷೇಮವೇ ಎಂದು ಕೇಳಿದರಂತೆ. ಆಗ ವೆಂಕಣ್ಣಯ್ಯನವರು ಬಗ್ಗಿ ನೋಡಿ ಪಾತಾಳದಿಂದ ಯಾವಾಗ ಬಂದಿರಿ, ಅಲ್ಲೇನು ವಿಶೇಷ ಎಂದು ನಗೆ ಚಟಾಕಿ ಆರಿಸಿದರಂತೆ. ಯಾವತ್ತೂ ಕಷ್ಟಕುಟಲಿಗೆ ಬಗ್ಗದ ವೆಂಕಣ್ಣಯ್ಯನವರು ತಂದೆ ದೊಡ್ಡ ಸುಬ್ಬಣ್ಣನವರು ತೀರಿದಾಗ ಸಮುದ್ರದ ಮಧ್ಯದಲ್ಲಿದ್ದ ಸಂಸಾರದ ಹಡಗು ಚಿಕ್ಕಾಣಿ ಇಲ್ಲದಂತಾಯಿತು. ಕಾರಣ, ತಮ್ಮ ರಾಮಸ್ವಾಮಯ್ಯ ಒಬ್ಬರೇ ಮಲೇಬೆನ್ನೂರಿನಲ್ಲಿ ಶೇಖದಾರ್ ಆಗಿದ್ದರು. ಉಳಿದ 5 ಜನ ತಮ್ಮಂದಿರು, ಒಬ್ಬ ತಂಗಿ, ಹೊಣೆಗಾರಿಕೆ ಇವರ ಮೇಲೆ ಬಿತ್ತು. ಇವರೆಲ್ಲರನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಮದುವೆ ಮುಂಜಿ ಗುರುತರ ಜವಾಬ್ದಾರಿ ಇವರ ಹೆಗಲೇರಿತು. ಕರ್ತವ್ಯ ನಿಷ್ಠೆ. 1939 ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದಿತ್ತು. ಅದಕ್ಕಾಗಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ವೆಂಕಣ್ಣಯ್ಯನವರ ಪಾತ್ರ ಹಿರಿದು. ಆ ಸಮ್ಮೇಳನದ ಅಂಗವಾಗಿ ಗಮಕ ಕಲೆಯ ಪ್ರದರ್ಶನವನ್ನು ನಡೆಸಬೇಕೆಂದು ಆ ಕಲೆಯಲ್ಲಿ ಪ್ರವೀಣರಾಗಿದ್ದ ಶ್ರೀಯುತರಾದ ಬಿಂದುರಾವ್, ಮಾಹಿಗೌಡ, ಕೃಷ್ಣರಾವ್, ಸಂಪತ್ ಕುಮಾರಯ್ಯ ಆಚಾರ್ ಮೊದಲಾದವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಕಾರ್ಯಕ್ರಮ ಮಹಡಿಯ ಮೇಲೆ ವಿಷಯ ಗದುಗಿನ ಭಾರತದ ರಸವತ್ತಾದ ಭಾಗಗಳಲ್ಲಿ ಗಮಕ ಓದುವ ಕಾರ್ಯಕ್ರಮ ಭರಾಟೆಯಿಂದ ಸಾಗಿತ್ತು. ಕೆಳಮನೆಯಿಂದ ಅಯ್ಯೋ ಅಯ್ಯೋ ಎಂಬ ರೋದನ ಕೇಳಿಬಂತು. ವೆಂಕಣ್ಣಯ್ಯ ತನ್ನ ಕೆಲಸ ಇನ್ನೊಬ್ಬರಿಗೆ ವಹಿಸಿ ಕೆಳಗೆ ಬಂದರು. ಅದೊಂದು ಹೃದಯ ವಿದ್ರಾವಕ ದೃಶ್ಯ. ಅವರ ಎರಡನೇ ಹೆಂಡತಿಯ ಚೊಚ್ಚಲು ಮಗು ಕೊನೆ ಉಸಿರೆಳೆದಿತ್ತು. ವೆಂಕಣ್ಣಯ್ಯನವರ ಕಣ್ಣಲ್ಲಿ ನೀರು ಬಂತು. ಹೆಂಡತಿಗೆ ಸಮಾಧಾನ ಹೇಳಿದರು. ಮಗುವನ್ನು ಒಪ್ಪ ಮಾಡಲು ಅಳಿಯನಿಗೆ ಹೇಳಿದರು. ಏನು ನಡೆದಿಲ್ಲವೇನೋ ಎಂಬಂತೆ ಮೇಲೆ ಬಂದು ಉತ್ಸಾಹದಿಂದ ಎಲ್ಲರಲ್ಲೂ ಬೆರೆತು ಅವರೆಲ್ಲರಿಗೂ ಊಟ ಮಾಡಿ ಕಳಿಸುತ್ತಾರೆ. ಇವರ ಕರ್ತವ್ಯ ನಿಷ್ಠೆ, ಅವರ ಕಲ್ಲೆದೆ ಎಂಥವರನ್ನು ದಂಗುಬಡಿಸುತ್ತದೆ. ಒಂದು ರಾತ್ರಿ ವೆಂಕಣ್ಣಯ್ಯನವರ ಮನೆಯಲ್ಲಿ ಕಳತನವಾಗಿದೆ. ಉಟ್ಟ ಬಟ್ಟೆ ಬಿಟ್ಟರೆ ಬೇರೇನು ಉಳಿಸಿಲ್ಲ. ಮನೆಯವರು ಗೋಳಾಡುತ್ತಾ ವೆಂಕಣ್ಣಯ್ಯನವರನ್ನು ಎಬ್ಬಿಸಿದಾಗ ಅವರ ಮೊದಲ ಮಾತು, ಅಯ್ಯೋ ಪಾಪ, ದೊಡ್ಡ ಬಂಗಲೆ ಮನೆ ಎಂದು. ಏನೂ ಸಿಗದ ಕಾರಣ ಇವನೆಂಥ ಪ್ರೊಫೆಸರ್, ಇವನಿಗಿಂತ ನಾವೇ ವಾಸಿ ಎಂದುಕೊಂಡಿರುತ್ತಾರೆ. ನಿಮ್ಮ ಊಟದ ಬೆಳ್ಳಿ ತಟ್ಟೆ ಇಲ್ಲ ಎಂದಾಗ, ನಾನು ಅಲ್ಯೂಮಿನಿಯಂ ತಟ್ಟೆಯಲ್ಲೇ ಊಟ ಮಾಡುತ್ತಿದ್ದೆ, ನೀವು ಕೇಳಲಿಲ್ಲ. ದೇವರ ಮಂಟಪದಲ್ಲಿ ಬೆಳ್ಳಿ ವಿಗ್ರಹಗಳು ಕಳವಾಗಿದ್ದವ, ಅದನ್ನು ಕೇಳಿದ ಅವರು, ದೇವರು ಬೆಳ್ಳಿ ಬಂಗಾರದಲ್ಲಿ ಕಾಣಿಸಿಕೊಂಡರೆ ಅವರ ಗತಿ ಇಷ್ಟೇ ಎಂದು ಆಸೆವಾಡಿದರು. ಅಂದು ಅವರ ಮಗನ ಹುಟ್ಟುಹಬ್ಬ. ನಿಲ್ಲಿಸಲು ಮನೆಯವರು ಮುಂದಾದರು. ಆಗ ವೆಂಕಣ್ಣಯ್ಯನವರು, ಇದೊಂದು ಸಣ್ಣ ವಿಷಯ ಎಂದು ಎಲ್ಲರನ್ನು ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗಿ ಬಟ್ಟೆ ಕೊಡಿಸುತ್ತಾರೆ. ಹೋಳಿಗೆ ಪಾಯಸ ಅಡಿಗೆ ಮಾಡಿಸಿದರಂತೆ. ಅವರ ಮನೆ ಕಳ್ಳತನದ ಸುದ್ದಿ ತಿಳಿದು ಆಪ್ತರು ಸ್ವಾಂತನ ಹೇಳಲು ಬಂದು ಅವಕ್ಕಾಗಿದ್ದಾರೆ. ಕೆಲವರು ಊಟ ಮಾಡಿ ಶುಭ ಕೋರಿ ಹೋಗಿದ್ದಾರೆ. ಅವರ ಅಂತಿಮ ದಿನಗಳು 1939 ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಿತು. ಸಮಸ್ಯೆಗಳು ಹಲವು. ಅದರ ಅಧ್ಯಕ್ಷತೆ ವಿಷಯದಲ್ಲಿ ತೊಡಕಾಗಿತ್ತು. ಅದನ್ನು ತಿಳಿಗೊಳಿಸುವ ಜವಾಬ್ದಾರಿ ಹೊತ್ತ ವೆಂಕಣ್ಣಯ್ಯನವರು ಸಂಪನ್ನ ಮಾಡಿ ಮೈಸೂರಿಗೆ ಬಂದರು. ಬಂದು ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 24/2/1939 ಅವರ ಪ್ರಾಣವಾಯು ದೇಹ ತೊರೆದಿತ್ತು. ವಿಷಯ ತಿಳಿದೊಡನೆ ಕುವೆಂಪು ಮೊದಲುಗೊಂಡು ಮೈಸೂರಿನ ಸಾರಸತ್ವ ಲೋಕದ ಪ್ರಮುಖರೆಲ್ಲರೂ ಅವರ ಮನೆಗೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದರು. ವಿಶ್ವವಿದ್ಯಾನಿಲಯದ ಅಧಿಕಾರಿಯರಿಂದ ಅರಮನೆಯ ಪ್ರತಿನಿಧಿಗಳು, ಅಪಾರ ಶಿಷ್ಯರುಂದದವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬೆಂಗಳೂರಿನಿಂದ ಧಾವಿಸಿ ಬಂದರು. ಶ್ರದ್ಧಾಂಜಲಿಯಲ್ಲಿ ಬಿಎಂ ಶ್ರೀಕಂಠಯ್ಯನವರು ತಮ್ಮ ಸಂತಾಪ ವ್ಯಕ್ತಪಡಿಸುತ್ತಾ,
ನನಗಂತೂ ಅವರೊಂದು ಹೆಮ್ಮೆ, ಬೆಳಕು, ಕಾವಲು.

0: ಅವರ ಕಣ್ಮರೆಯಾದರೆಂದರೆ ಕಾರ್ ಇರುಳಿನಲ್ಲಿ ನನಗೆ ಪ್ರಾಣ ಹರಿತು, ಒಂದು ಕೈ ಮುರಿಯಿತು ಎಂದು ಪ್ರಲಾಪಿಸುತ್ತಾರೆ. ವೆಂಕಣ್ಣಯ್ಯನವರು ಕೇವಲ 54 ವರ್ಷ ತುಂಬು ಜೀವನ ನಡೆಸಿದರು, ಆದರೆ ಅವರಿಗೆ ಸ್ವತಂತ್ರ ಸಂಭ್ರಮ ನೋಡುವ ಭಾಗ್ಯ ದೊರೆಯಲಿಲ್ಲ. ವೆಂಕಣ್ಣಯ್ಯನವರಿಗೆ ಕೋಪ ಬರುವುದು ವಿರಳ. ಒಮ್ಮೆ ಅವರು ಪ್ರಚಂಡ ಕೋಪದಿಂದ ಕನಲಿ ಕೆಂಡವಾದರು. ಅವರ ಮನೆ ಹಾಲಿನವಳು ವೆಂಕಣ್ಣಯ್ಯನವರ ಮಡದಿಯೊಂದಿಗೆ ವಾದವಿವಾದಕ್ಕೆ ತೊಡಗಿ ಹೀನಾಯ ಮಾತುಗಳಿಂದ ನಿಂದಿಸಿದಳು. ಕೊಠಡಿಯಲ್ಲಿ ಏನನ್ನೋ ಬರೆಯುತ್ತಾ ಕುಳಿತಿದ್ದ ವೆಂಕಣ್ಣಯ್ಯನವರು ಕಿವಿಗೆ ಬಿದ್ದದ್ದೇ ತಡ ರೋಷಭೂಷಣ ಮೂರ್ತಿಯಾಗಿ ಹೊರಗೆ ಧಾವಿಸಿ ಬಂದರು. ಆ ಹಾಲಿನವಳನ್ನು ದಹಿಸಿ ಬಿಡುವಂತೆ ದಿಟ್ಟಿಸಿ ನೋಡುತ್ತಾ ನಾಲಿಗೆಯನ್ನು ಕಡಿದುಕೊಳ್ಳುತ್ತಾ ನೀನ್ ಎಂದು ಆರ್ಭಟಿಸಿ ಬೈಬೇಕೆಂದು ಬಂದಿದ್ದಾರೆ, ಆದರೆ ಬೈಗಳು ಗೊತ್ತಿಲ್ಲ, ಅಭ್ಯಾಸವಿಲ್ಲ. ಆ ಭೈರವ ಮೂರ್ತಿಯನ್ನು ಕಂಡು ಹಾಲಿನವಳು ಓಡಿ ಹೋದಳು. ಶತಪಥ ಹೆಜ್ಜೆ ಹಾಕಿ ಬಚ್ಚಲು ಕೋಣೆಗೆ ಹೋಗಿ 10 ಕೊಡ ನೀರನ್ನು ತಲೆಯ ಮೇಲೆ ಸುರಿದುಕೊಂಡರು. ಆಗ ಕೋಪ ಶಾಂತವಾಯಿತು. ಥೋ, ಈ ಕೋಪ ಎನ್ನುವುದು ಬಹುದೊಡ್ಡ ಮೈಲಿಗೆ, ಇದನ್ನು ಗೆದ್ದವನು ಮಹಾತ್ಮ ಎಂದು ಹೇಳಿಕೊಂಡು ತಮ್ಮ ಕೊಠಡಿ ಸೇರುತ್ತಾರೆ. ಕುವೆಂಪು ರವರ ದೃಷ್ಟಿಯಲ್ಲಿ ಗುರು ವೆಂಕಣ್ಣಯ್ಯ. ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಪ್ರಖರವಾದದ್ದಲ್ಲ, ಸೌಮ್ಯವಾದದ್ದು. ಸೂರ್ಯಕಾಂತಿಯಂತೆ ಕೊರಿಸುತ್ತಿರಲಿಲ್ಲ, ಚಂದ್ರಕಾಂತಿಯಂತೆ ಸಮ್ಮೋಹಕವಾಗಿತ್ತು. ವೆಂಕಣ್ಣಯ್ಯನವರು ತರಗತಿಯಲ್ಲಿ ಪಾಠ ಹೇಳಿಕೊಡುವುದೆಂದರೆ ಒಂದು ಹಬ್ಬ. ಆತ್ಮೀಯವಾಗಿ ವಿದ್ಯಾರ್ಥಿಗಳೊಂದಿಗೆ ಭಾವೈಕ್ಯ ತಾಳಿ ನಕ್ಕು ನಗಿಸಿ ರಸವತ್ತಾಗಿ ಪಾಠ ಹೇಳುತ್ತಿದ್ದರು. ವೆಂಕಣ್ಣಯ್ಯನವರು ಹಸಿವಿನಂತಹ ಸ್ವಭಾವದವರು. ಕುವೆಂಪುರವರು ತಮ್ಮ ಶ್ರೀ ರಾಮಾಯಣ ದರ್ಶನಂ ಅವರ ಆಪ್ತ ಗುರುಗಳಾದ ವೆಂಕಣ್ಣಯ್ಯನವರಿಗೆ ಅರ್ಪಿಸಿ ಗುರುಗೌರವ ತೋರಿಸಿಕೊಂಡಿದ್ದಾರೆ. ಕೆಎಸ್ ನರಸಿಂಹಸ್ವಾಮಿಯವರ ದೃಷ್ಟಿಯಲ್ಲಿ ವೆಂಕಣ್ಣಯ್ಯನವರು. ವೆಂಕಣ್ಣಯ್ಯನವರ ಅಭೌತಿಕ ಆಧ್ಯಾತ್ಮಿಕ ವ್ಯಕ್ತಿತ್ವದ ಚಿತ್ರವನ್ನು ತಮ್ಮ ಕವಿ ಸಹಜ ವಾಣಿಯಿಂದ ಹೀಗೆ ಚಿತ್ರಿಸಿದ್ದಾರೆ. ಒಬ್ಬರಿಬ್ಬರು ಕಲ್ಪವೃಕ್ಷದಂತೆ ಎತ್ತರವಾಗಿ ತಂಪಾಗಿ ಪ್ರಬಲರಾಗಿ ಕಣ್ತುಂಬಿ ಪ್ರೀತಿ ಮನಸ್ಸು ಎತ್ತರದಲ್ಲಿ ಜಯಶೀಲರಾಗಿ ಕೆಲಸ ಮಾಡುತ್ತಿತ್ತು. ಹೊರನೋಟಕ್ಕೆ ಮರೆಯದ ಜೀವ ಒಳಗೆ ಲಾಳಿಯಂತೆ ದುಡಿದು ಸಾರಸತ್ವ ಪೀತಾಂಬರಗಳನ್ನೇ ಸಿದ್ಧಪಡಿಸುತ್ತಿತ್ತು. ಅದೆಂಥ ಗಾಂಭೀರ್ಯ, ಅದರ ಬೆಳದಿಂಗಳ ಬೆಳಕು ಬೆಟ್ಟಗಳನ್ನೇ ಮುಚ್ಚಿ ಆಡಿಸಿತು. ತನ್ನ ಕೃತಿಗಿಂತ ತನ್ನ ಹಿರಿಮೆ ಹಿರಿದಾಯಿತು ಎಂದಿದ್ದಾರೆ.
1: ಇದುವರೆಗೂ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ ಕೇಳಿದಿರಿ. ಮಾತನಾಡಿದವರು ಎಂ ಮೃತ್ಯುಂಜಯಪ್ಪ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 8 ಗಂಟೆ. ಇದು ಆಕಾಶವಾಣಿ. ಸಿರಿಗಂಧ

0: ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳಬಹುದು. ಅದಕ್ಕೂ ಮೊದಲು ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದಿನ ಸಿರಿಗಂಧದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುವಿರಿ. ವಿಷ್ಣು ಸೇನಾ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

0: ಬಾರದು.
1: ಸಿರಿಗಂಧದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿಮ್ಮಿಗಲ್ಲು ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ವಿಜಯ್ ಭಾಸ್ಕರ್ ಅವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಬೆಂಕಿ ಬಿರುಗಾಳಿ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದೀರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.
1: ಹಿಂಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೇ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನಹರೇ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಆತ್ಮೀಯ ಕೇಳುಗರೆ, ಸಿರಿಗಂಧದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಹೊಸ ಲವ್ ಸ್ಟೋರಿ ಚಿತ್ರದ ಗೀತೆ, ರಾಜ್ ಕಿಶೋರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಾನಂದ್ ಅವರಿಂದ.

0: ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದ್ದ ಬೆಂಕಿ ಬಿರುಗಾಳಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಸ್ಟುಡಿಯೋ ಸಮಯ ಸರಿಯಾಗಿ 8:40:40.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ, ಸಿರಿತನಕ್ಕೆ ಸವಾಲ್ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು ಕುಣಿಗಲ್ ನಾಗಭೂಷಣ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿದ್ದಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಎಸ್ ಜಾನಕಿ ಅವರು ಹಾಡಿರುವಂತಹ ಎರಡು ಗೀತೆಗಳನ್ನು ಕೇಳೋಣ. ಕೇಳಿ, ನಾಗಕಾಳ ಭೈರವ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

0: ಸ್ವರ್ಗ
1: ಸ್ವರ್ಗ
0: ಅಳುವುದೇ ನರಕ
1: ನರಕ
0: ನಗುವುದೇ ಸ್ವರ್ಗ ಅಳುವುದೇ ನರಕ ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ ನಗುವುದ ಕಲಿಯೋಣ ನಾವು

ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು. ಮಲ್ಲಿಗೆ ಮೊಗ್ಗು ನಕ್ಕರತಾನೆ ಹೂವೆ ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ.

0: ನರಕ, ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ಪ್ರೀತಿಯ ಸ್ವರ್ಗ, ಪ್ರೀತಿಯ ನರಕ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗ ಕ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಶಾಂತಲಾ ನಾಗರಾಜು ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಸಮರ್ಥ ಹೆಗಡೆ ಅವರು ಹಾಡಿರುವಂತಹ ಭಾವಗೀತೆಗಳು. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ. ಇದರಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೇಮ್ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾಗರ್, ನಿರ್ಮಾಣ ಎಂ ಶಿವರಾಮ್. ಗಂಟೆ 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೆಹರೆ ಫಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರದಲ್ಲಿ ಸೃಷ್ಟಿ ಮತ್ತು ಶ್ರಾವಣ, ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಮತ್ತು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೋಣೇಸರ್, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಶಿವ ಸಂಹಿತ ಹಾಗೂ ಹಠಯೋಗ. ಈ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಿದ್ದಾರೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಎಂಎನ್ ನಾಗರತ್ನ. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ ನಾಳೆ 5:30 ಗಿರ್ಮಿಟ್, ಇಲ್ಲಿ ಹೊಸ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ, ಇದರಲ್ಲಿ ಎಣ್ಣೆಕಾಳು ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ, ಈ ಕುರಿತು ಡಾಕ್ಟರ್ ಯಮನೂರು ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.

ಇದರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗಲಿದೆ. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:00 ಸಿರಿಗಂಧ. ನಾಳೆ ರಾತ್ರಿ 9:15 ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಶರ್ಮಿಷ್ಠ ಗುಹಾ ಅವರ ಹಾಡುಗಾರಿಕೆ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬ್ಲಾಸಾತ್ ವಿಶ್ವನಾಥ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಲ್ಲಿ. 10:00 ವನಿತಾ ವಿಹಾರ. ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 10:00 ಗೀತಚಂದ್ರಿಕೆ, ಮೆಲೋಡಿ ಟೈಮ್. ಆತ್ಮೀಯ ಕೇಳಿದರೆ, ಈವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 11:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: in the final in Kolkata this evening. The India Meteorological Department, IMD, has issued an orange alert for very heavy rainfall at isolated places over Chhattisgarh, Bihar, Odisha, East Madhya Pradesh tomorrow. Meanwhile, parts of the national capital received light to moderate rainfall. The weather agency predicted cloudy sky with a spell of very light to light rainfall at most places tomorrow. And that is the end of this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 kHz DRM ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ಈಗ ಸಮಯ ಸರಿಯಾಗಿ 11:10:30. ಇನ್ನು ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಮತ್ತೊಮ್ಮೆ ಶುಭರಾತ್ರಿಯನ್ನು ಹೇಳ್ತಾ ಇರೋದು, ನಮಸ್ಕಾರಗಳನ್ನು ಹೇಳ್ತಾ ಇರೋದು ನಿಮ್ಮ ಬಾನುಲಿ ಮಿತ್ರ ಸಿದ್ಧಲಿಂಗಸ್ವಾಮಿ ಹಿರೇಮಠ್. ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ, ಜೈ ಹಿಂದ್.

0: ಶಕ್ತಿ ಪಾಟೀಲ್ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಜೈ ಜೈವಂತಿ ಕೇಳಿದಿರಿ. ಜೊತೆ ವಾದ್ಯಗಾರರು ತಬಲಾ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಇನ್ನೊಂದು ಕಿರುನಾಟಕ.
1: ಕಿರುನಾಟಕ ಗಂಗಾವನ, ರಚನೆ ಶ್ರೀಮತಿ ಶೈಲಾ ಛಬ್ಬಿ, ನಿರ್ಮಾಣ ಮಂಜುಳಾ ಪುರಾಣಿಕ್. ಕೇಳಿ ಕಿರುನಾಟಕ ಗಂಗಾ.

0: ಸಹಜಂ.
1: ಅಜ್ಜಿ, ಏ ಅಜ್ಜಿ, ಇವತ್ತ ತಲಿ ಸ್ನಾನ ಮಾಡಿನ್ ನೋಡ್, ಕೂದ್ಲ ಗಂಟ್ ಗಂಟ್ ಆಗ್ಬಿಟ್ಟದ. ನನಗಂತೂ ಇಷ್ಟ ಉದ್ದ ಕೂದ್ಲ ಮೇಂಟೈನ್ ಮಾಡೋದು ಸಾಕಾಗಿ ಹೋಗದ. ಪಾರ್ಲರ್ ಹೋಗಿ ಕಟ್ ಮಾಡಿಸ್ಕೊಂಡ್ ಬಿಡ್ತೀನಿ.
2: ಉಚ್ಕೊಡಿ, ಕಟ್ ಮಾಡಿಸ್ಕೊತ ಅಂತ ಕಟ್ಟು. ಅಲ್ಲ, ದೇವ್ರ ನಿನಗ ಅದೃಷ್ಟ ಆಗೋ ಹಂಗ ಉದ್ದ ದಪ್ಪ ಕೂದ್ಲ ಕೊಟ್ಟಾನವ. ಇಂಥ ಕೂದ್ಲ ನಮ್ ಕವಿಗಳು ಹಾಡಿ ಹೊಗಳ್ಯಾರ. ಇಂಥ ಕೂದ್ಲ ಇಟ್ಕೊಂಡು ಆನಂದ ಪಡೋದ್ ಬಿಟ್ಟು.
1: ಅಜ್ಜಿ, ನಿನಗೇನ್ ಗೊತ್ತ್, ನನ್ ಗೋಳ ನನ್ ಗೆಳತಿಯರೆಲ್ಲ ಕೂದ್ಲ ಕತ್ತರಿಸ್ಕೊಂಡ್ ಫ್ಯಾಷನ್ ಮಾಡ್ಬೇಕಾರ ನಾನು ಹಳೆ ಕಾಲದಕ್ಕೆ ಹಂಗ ಹೆಳ್ ಹಾಕೊಂಡ್ ಅಡ್ಡಾಡ್ತೀನಿ. ನೀವ್ ಯಾರು ಕೂದ್ಲ ಕತ್ತರಿಸ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ.
2: ನೀನು ಉದ್ ಕೂದ್ಲ ಬೇಡ ಅಂತೀನಿ. ನಾನು ನಿನ್ನಷ್ಟಿದ್ದಾಗ ನನ್ ಕೂದ್ಲ ಉಂಗ್ರುಂಗ್ರಿದ್ವವ, ಆದ್ರೆ ಬರೀ ಚೋಟ್ ಉದ್ದ ಇದ್ವು. ಆ ಕೂದ್ಲಕ್ಕ ಉದ್ದ ಬೇಕು ಅಂತ ಹೇಳಿ ಹಪಾಪ್ಸಿ ಗಂಗಾವನ ಕಟ್ಕೊಂಡು ಅದಕ್ಕಷ್ಟು ಗೊಂಡೆ ಕಟ್ಕೊಂಡು ಹೆಳ್ ಉದ್ದ ಮಾಡ್ಕೋತಿದ್ದೆ.
1: ಹೌದ, ನಿನಗ ಉದ್ದ ಹೆಳು ಅಂದ್ರ ಅಷ್ಟು ಪ್ರೀತಿ ಇತ್ತೇನ?
2: ನಾನು ಹೊಡೆದಾಗೆಲ್ಲ ಆ ಉದ್ದ ಹೆಳು ಗಡಿಯಾರದ ಪೆಂಡುಲಮ್ನ ಹಂಗ ಅತ್ಲಾಗ ಇತ್ಲಾಗ ಹೊಳ್ಳಾಡ್ತಿತ್ತು. ಅದನ್ನ ಮುಂದೊಮ್ಮೆ ಹಿಂದೊಮ್ಮೆ ಬಿಸ್ಕೊತ ಡೌಲ್ ಬಡಿತಿದ್ದೆ.
1: ಅಂದ್ರ ಹಳೆ ಕಾಲದ ದಕ್ಷಿಣ ಭಾರತ ಸಿನಿಮಾ ನಟರ್ ಹಂಗ ನಕ್ರ ಮಾಡ್ತಿದ್ಯನ್ನ, ಅವ್ರ ಹಂಗ ಮಾರುದ ಮಲ್ಗಿನು ಹಾಕೋತಿರ್ಬೇಕ.
2: ಬಿಟ್ಟೇನೇನು, ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತದೇನು, ಸ್ವರ್ಗ ಮೂರಗೇಣ.
1: ಅಲ್ಲಲ್ಲ ಅಜ್ಜಿ, ನಿನ್ ಕೂದ್ಲ ನೋಡಿ ಅಜ್ಜ ಫಿದಾ ಆಗಿರ್ಬೇಕ.
2: ಅದ ಆಗ ನಾ ಮ್ಯಾಟ್ರಿಕ್ ಪರೀಕ್ಷಾ ಕೂತಿದ್ದೇನವ. ನನಗ ಅವಾಗಿನ್ನು 17 ವರ್ಷ. ಅವಾಗ ನಿನ್ನ ಅಜ್ಜ ಗಂಗಾಧರ್ ರಾಯರು ಕನ್ಯಾ ಪರೀಕ್ಷೆಗೆ ಬಂದ್ರು. ಮೊದ್ಲ ನನ್ ಮಾರಿ ನೋಡಿ ಪಾಸ್ ಮಾಡಿದ್ರು, ಆಮೇಲೆ ಕೂದ್ಲ ನೋಡಿ
1: ಪೂರಾ ಬೋಲ್ಡ್ ಆದ್ರು. ಹೌದಿಲ್ಲೋ
2: ಕತ್ತೆ.
1: ಅಜ್ಜಿ, ಈ ವಯಸ್ಸಿನಾಗೂ ಹೆಂಗ್ ನಾಚ್ಕೋತಿ ನೋಡ. ನೀ ಇವತ್ತಿಗೂ ಎಷ್ಟ್ ಚಂದಿದ್ದಿ, ಇನ್ನ ಆ ಎಂಗೇಜ್ದಾಗ ಹೆಂಗಿರ್ಬೇಕ?
2: ಸಾಕ್ ಬಿಡವ ನಿನ್ ವರ್ಣನ.
1: ಅಜ್ಜಿ, ಮುಂದೆನಾತು ಹೇಳಲ್ಲ ಪ್ಲೀಸ್.
2: ಆಮೇಲೇನು ಹಾಡ್ ಹೇಳು ಅಂದ್ರು. ದಾಸನ ಮಾಡಿ ಕೊಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ ಹಾಡಿದ್ನೇವ.
1: ಅಂದ್ರ ಅಜ್ಜನ ಪೂರಾ ಮಣ್ಣ ಮಾಡಿದ್ಯನ್ನ?
2: ಕೊಡಿ ಸೂನ ಕೂಡು.
1: ಅಜ್ಜಿ, ಮದ್ವಿ ಆದ್ಮೇಲೆ ನಿನ್ ಕೂದ್ಲದ ರಹಸ್ಯ ಅವ್ರಿಗೆ ಗೊತ್ತಾಗ್ಲಿಲ್ಲೇನ?
2: ಅದು ಒಂದ್ ಕಥಿನ ಅದನವ.
1: ಅಜ್ಜಿ, ಆ ಕಥಿ ಹೇಳಲ್ಲ ಅಜ್ಜಿ ಪ್ಲೀಸ್.
2: ನೀ ಬಾಳ ಹಟ್ ಮಾರಿದ್ದಿ ನೋಡು, ಒಂದ್ ಗಂಟ್ ಬಿದ್ದಿ ಅಂದ್ರ ಅದು ಪೂರ ಆಗೋ ತನಕ ಬಿಡುದೇ ಇಲ್ಲ.

0: ಆವಾಗಿನ್ನು ನಾವು ಹೊಸದಾಗಿ ಮದುವೆ ಆಗಿದ್ವಿ. ಆ ದಿವಸ ಏನವ ಅಲ್ಲ, ಇವ್ರ ಕಾಲೇಜ್ ಇಂದ ಬರೋ ಹೊತ್ತಾತು. ಜಿಯಾ ಬಿಕರಾರ್ ಹೇ ಛಾಯಿ ಬಹಾರ್ ಹೇ ಅಜಮುರಿ ಬಾಲ್ಮ. ಅಯ್ಯೋ, ಇವ್ರು ಬರೋದು ದೂರದಿಂದ ಕಾಣ್ಲಿಕ್ಕೆ ಹತ್ತಿದ. ಆ ಎತ್ತರದ ನಿಲುವು, ನಡೆಯೋ ಗತ್ತು, ಥೇಟ್ ಕಾಲೇಜ್ ಪ್ರೊಫೆಸರ್ ಒಪ್ಪು ಅಂತ ಪರ್ಸನಾಲಿಟಿ.
1: ಏನು ಗಂಗಾದೇವಿಯವರು ಪ್ರಸನ್ನ ಚಿತ್ತದಿಂದ ಹಾಡು ಗುನುಗುನಿಸಿಗೋ ಅಂತ ನಿಂತೀರಿ?
0: ಮತ್ತ ಮುಂಜಾನಿಂದ ಒಬ್ಬ ಆಕಿನ ಇದ್ದು ಬ್ಯಾಸತ್ತಿರ್ತೇನಿ. ಯಾವಾಗ ಸಂಜೆ ಆಗ್ತದ, ಯಾವಾಗ ನನ್ನ ರಾಜ ಬರ್ತಾನ ಅಂತ ಚಾತಕ ಪಕ್ಷಿ ಹಂಗ ಕಾಯ್ತಿರ್ತೇನಿ.
1: ಅಂತೂ ನೀನು ಕಾವ್ಯಮಯವಾಗಿ ಮಾತಾಡೋದನ್ನ ಶುರು ಮಾಡಿ ಅನ್ನು.
0: ಎಲ್ಲಾ ಸಂಗತಿ ಸಂತೋಷ.
1: ಇಲ್ಲ ಕಳ್ಳಿ ರಾಣಿ, ಈ ಮಲ್ಲಿಗೆ ಮಾಲಿ ತಗೋ.
0: ಅಲ್ಲ, ನೀವು ಎಷ್ಟು ನೆನಪಲ್ಲಿ ದಿನಾ ಮಾಲಿ ತರ್ತೀರಲ್ಲ.
1: ನನ್ನ ಚೆಲುವೆಯ ಚಂದಾದ ಜಡೆಗೆ ಅಷ್ಟೂ ಮಾಡಲಾಗದಿದ್ರ ಈ ಜನ್ಮ ವ್ಯರ್ಥನ. ಸರಿ ಬಾಪ್ರಿಯೇ, ನನ್ನ ಕೈಯಾರೆ ಈ ಸುಗಂಧಿತ ಮಾಲೆಯನ್ನ ಮುಡಿಸುತ್ತೇನೆ.
0: ಸರಿ,

0: ಮುಡಿಸಿ ನನ್ನ ದೊರೆ.
1: ನಿನ್ನ ತೊನೆದಾಡುವ ಈ ಜಡೆಗೆ ಈ ಮಾಲೆ ಅದೆಷ್ಟು ಚೆನ್ನಾಗಿ ಒಪ್ಪುತ್ತಿದೆ ಗೊತ್ತೇ ಸಖಿ. ಎಂಥ ಸನ್ಯಾಸಿಯನ್ನು ಇದು ಸಮೂಹಗೊಳಿಸಿ ಬಿಡುತ್ತದೆ. ಇನ್ನು ನನ್ನ ಗತಿ ಏನು?
0: ಸಾಕು ಸಾಕು, ನಿಮ್ಮ ರಸಿಕ್ತನ ಅವಲಕ್ಕಿ ಚಹಾ ತಗೊಂಡು ಬರ್ತೀನಿ, ನೀವು ಕೈಕಾಲು ತೊಳ್ಕೊಂಡು ಬರ್ರಿ.
1: ಏ,

0: ಛೆ ಹೊಂಟೆ ಬಿಟ್ಲಲ್ಲ.
1: ಹಾ,
0: ಇಕ್ಕಿ ಹೆರಳು ನನ್ನ ಕೈಯಾಗ ಸಿಕ್ತು. ಎಳ್ದು ಇಕ್ಕಿನ ತಡಿತೀನಿ, ಹೆಂಗ್ ಹೋಗ್ತಾಳ ನೋಡ್ತೀನಿ. ಅರೆ ಇದೇನಿದು?
2: ಅಯ್ಯೋ, ನಾ ಈ ಕಡೆ, ಗಂಗಾವನ ಆ ಕಡೆ, ಅವ್ರ ಕೈಯಾಗ ಅದಲ್ಲ. ಅಂದ್ರೆ ಇವರಿಗೆಲ್ಲ ಗೊತ್ತಾಗ್ಬಿಡ್ತು.
0: ಅರೆ ಗಂಗಾ, ಯಾಕ ಅಳ್ಲಿಕತ್ತಿ?
2: ನಾ ನಿಮ್ಮಿಂದ ನನ್ ಉದ್ದ ಕೂದ್ಲಿನ ಗುಟ್ಟು ಮುಚ್ಚಿಟ್ಟು ಮೋಸ ಮಾಡೇನ್ರಿ, ನಂದು ಬಹಳ ತಪ್ಪಾತು. ನನ್ ಕ್ಷಮಿಸ್ಬಿಡ್ರಿ, ನನ್ ಏನ್ ಶಿಕ್ಷೆ ಕೊಡ್ತಿರೋ ಕೊಡ್ರಿ.
0: ಏ ಹುಚ್ಚ ಹುಡುಗಿ, ಇಷ್ಟಕ್ಕೆಲ್ಲ ಅಳ್ತಾರನ? ನೀ ಏನು ತಪ್ಪ ಮಾಡಿಲ್ಲ. ನಿನಗ ಉದ್ದ ಕೂದ್ಲ ಅಂದ್ರ ಪಂಚಪ್ರಾಣ, ಅದಕ್ಕ ಗಂಗಾವನ ಹಾಕೋತಿ ಅಂತ ನನಗ್ ಮೊದ್ಲ ಗೊತ್ತಿತ್ತು. ಆದ್ರೆ ನಿನಗೆ ಯಾಕೆ ಬೇಸರ ಮಾಡ್ಬೇಕು ಅಂತ ನಾ ಏನು ಗೊತ್ತಿಲ್ಲದವ್ರಂಗ ನಾಟಕ ಮಾಡ್ತಿದ್ದೆ.
2: ಹೌದಾ, ನಿಮಗ್ ಮೊದ್ಲ ಗೊತ್ತಿತ್ತು?
0: ಹ್ಮ್ ಚಿನ್ನ, ನೋಡಿಲ್ಲ ಈ ಗಂಗಾವನ ಸಾಧಾರಣ ಪೈಕಿ ಇದ. ನಾನು ನಿನಗ್ ಪುಣಾದಿಂದ ಚಲೋ ಕ್ವಾಲಿಟಿ ತಂದು ಕೊಡ್ತೀನಿ, ಓಕೆನಾ? ನಗು ಇಲ್ಲೇ ನೋಡೋಣ, ನಗು. ಹಾ ಹಾ ಹಾ, ಹಿಂಗ
3: ಅಯ್ಯೋ ಅಜ್ಜಿ, ಹಿಂಗಾತಿನ ನಿನ್ ಚೌರಿ ಕಥಿ?
2: ಇಲ್ಲಿಗೆ ಮುಗಿಲಿಲ್ಲವಾ. ಪುಣೆದಿಂದ ಚಲೋ ಪೈಕಿ ಅಂದ್ರ ಖರೆ ಕೂದ್ಲದ್ದ ಚೌರಿ ತಂದ್ಕೊಟ್ರು. ನಾ ಅಗ್ದಿ ಪ್ರೀತಿಲಿ ಹಾಕೋತಿದ್ದೆ. ಹ್ಮ್, ದಿನಗಳು ಉರುಳಿದ್ವು.
3: ಅಜ್ಜಾಗ ನಿನ್ ಮೇಲೆ ಭಾಳ ಪ್ರೀತಿ ಬಿಡ.
2: ಹ್ಮ್ ನೋಡು, ನಿಮ್ ಅಜ್ಜಂದು ಭಾರಿ ಪರ್ಸನಾಲಿಟಿ. ನೋಡ್ಲಿಕ್ ಚಂದ, ಒಳ್ಳೆ ಸೂಟು ಬೂಟು ಟೈ ಹಾಕೊಂಡು ಅಗ್ದಿ ಟ್ರಿಮ್ ಆಗಿ ಒಳ್ಳೆ ಕತ್ತಿನಿಂದ ಅಡ್ಡಾಡ್ತಿದ್ರು. ಆದ್ರ ಅಷ್ಟ ಗಂಭೀರ. ಅವ್ರ ನೋಡಿದ ಕೂಡ್ಲೇ ಕಾಲೇಜ್ನಾಗ ಮಾತಾಡ್ಕೋತ ನಿಂತ ಹುಡುಗರು ಏಕ್ದಮ್ ಶಾಂತಾಗಿ ಕ್ಲಾಸ್ನೊಳಗೆ ಹೋಗ್ತಿದ್ರು. ಕ್ಲಾಸ್ನಾಗ ಪಿನ್ ಡ್ರಾಪ್ ಸೈಲೆನ್ಸ್ ಎನ್ನುವ.
3: ನಮ್ಮ ಅಜ್ಜ ವೆರಿ ಸ್ಮಾರ್ಟ್ ಪ್ರೊಫೆಸರ್.
2: ಹ್ಮ್, ಒಂದಿನ ಯಥಾ ಪ್ರಕಾರ ಇವರು ಸ್ಟೇಜ್ ಮೇಲೆ ಆ ತುದಿಯಿಂದ ಈ ಕಡೆ, ಈ ತುದಿಯಿಂದ ಆ ಕಡೆ ಅಡ್ಡಾಡ್ಕೋತ ಆಕ್ಟಿಂಗ್ ಮಾಡ್ಕೋತ ಇಂಗ್ಲಿಷ್ ನಾಟಕ ಜೂಲಿಯಸ್ ಸೀಸರ್ ಓದ್ಲಿಕ್ಕೆ ಹತ್ತಿದ್ರಂತ.
4: Friends, Romans, countrymen, lend me your ears. I come to bury Caesar, not to praise him. The evil that men do lives after him. The good is oft interred with their bones. So let it be with Caesar. The noble Brutus hath told you, Caesar was ambitious. If it were so, it was a grievous fault, and grievously hath Caesar answered it.
0: Hinga. ಭಾವುಕಾಯಿ ಓದ್ಕೋತ ಆಕ್ಟಿಂಗ್ ಮಾಡ್ಕೋ ಅಂತ ಹೇಳದ್ರಾಗ ಬೆವರ ಬಂದ್ಬಿಡ್ತದ. ಕೋಟ್ನಾಗಿನ ಕರುವಸ್ತ್ರದಿಂದ ಒರೆಸ್ಕೋತೀನಿ. ಹಾ, ಇದೇನಿದು? ಕಿಸೆದಾಗ ಏನೋ ಮೆತ್ತನ್ ಸಾಮಾನ್ ಕೈಗತ್ಲಿಕ್ಕತ್ತದ. ಹಾ ಹಾ, ಹಾವು. ದೇವ್ರ ದೇವ್ರ, ಇನ್ನನ್ನ ಗತಿ ಭಗವಂತ ಕಾಪಾಡಪ್ಪ ಕಾಪಾಡಪ್ಪ. ಕ್ಲಾಸ್ನಾಗ ಹಾವು ಅಂತ ಹಾರಾಡಿದ್ರ ನನ್ನ ಇಮೇಜ ಹಾಳಾಗ್ತದ. ಈ ಹುಡುಗರ ಮುಂದೆ ಏನಾರ ನೆವ ಮಾಡಿ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ಡಿಯರ್ ಫ್ರೆಂಡ್ಸ್, Today I am in a bit hurry. I will continue the class tomorrow. Abba, ಬೆವತ್ತು ಹೋದೆ. ಅಂತೂ ಕ್ಲಾಸ್ನಿಂದ ಪಾರಾಗಿ ಸ್ಟಾಫ್ ರೂಮಿಗೆ ಬಂದಾತು. ಪುಣ್ಯಕ್ಕ ರೂಮ್ ಖಾಲಿ ಅದ. ಈ ಕೋಟನ್ನ ಮೊದಲು ಕಿತ್ತು ಹೋಗಿದ್ದೀನಿ. ಈ ಪ್ಯೂನ್ ಎಲ್ಲಪ್ಪ ಎಲ್ಲಿ ಹಾಳಾಗಿ ಹೋಗ್ಯಾನೋ ಏನು?
5: ಸಾಹೇಬ್ರ, ಯಾಕೋ ಕ್ಲಾಸಿಂದ ಲಗುನ ಬಂದಿರಲ್ಲ. ಆರಾಮ್ ಐತೋಯಿಲ್ಲ ಅಂತ ನಾನು ನಿಮ್ಮನ್ನ ನೋಡಕ್ ಓಡಿ ಬಂದಿರಿ.
0: ಬಂದ್ಯಾಗಲಪ್ಪ, ದೇವ್ರಂಗ್ ಬಂದಿ ನೋಡಿ. ಈಕ ಈ ಕೋಟಿನ ಬಲಗಡೆ ನೋಡಿಲ್ಲ ಸ್ವಲ್ಪ ಕಿಸೆಯಾಗ ಹಾವು ಹೊಕ್ಕದು, ಅದನ್ನ ಈ ಫುಟ್ ರೂಲ್ ತಗೊಂಡು ಹೊಡಿ.
5: ಅಯ್ಯೋ ಹಾವ್ರಿ, ಅದೇಂಗ ಹೊಕ್ಕೊಂತ್ರಿ ಸಾಹೇಬ್ರ?
0: ಅದೆಲ್ಲ ನನಗೆ ಹೆಂಗ್ ಗೊತ್ತು? ತಗೋ ಈ ಕೋಲಿಂದ ದಬಾಸ್ ಹೊಡಿಯೋ.
5: ತರಿ ಸಾಹೇಬ್ರ, ತರಿ ಹೊಡೆದ ಬಿಡೋಣ. ಇವನ ಹೊರಗೆ ಬರುವಂತಲ್ರಿ ಸಾಹೇಬ್ರ?
0: ಏ ಹೌದಲ್ವೋ ಎಲ್ಲಪ್ಪ. ಏ ತಗೋ ಇನ್ನೊಂದಿಷ್ಟು ಹೊಡಿಯೋ, ಇನ್ನೊಂದಿಷ್ಟು ಹೊಡಿ.
5: ಎಂತ ಮಂಡೈತ್ರಿ ಇದು? ಇದಕ್ಕ ಪೆಟ್ಟು ಹತ್ತೈತೋ ಇಲ್ಲೋ, ಅಥವಾ ಪೊರಿ ಏನಾದ್ರೂ ಬಂದೈತೋ ಏನೋ.
0: ಈಗ ನೋಡು, ನಾನು ಒಂದಿಷ್ಟು ಪ್ರಯತ್ನ ಮಾಡ್ತೀನಿ. ತಾಯಿಲ್ಲ.

0: ಹೊಡಿಗಿಂತ ಇಲ್ಲಿ
1: ತಗೀರಿ ಸರ, ನಾ ಇರ್ಬೇಕಾರ ನೀವ್ಯಾಕ
0: ಅಂದ್ರು ಬರುವಲ್ದಲ್ಲೋ. ಅಲ್ಲ ಅಲ್ಲೇ ಸತ್ ಬಿದ್ದತೆ ನೋಡು, ಕೋಲಿಂದ ಸ್ವಲ್ಪ ಹೊರಗೆ ಕೇಳಿ ಅದನ್ನ.
1: ಹ್ಞೂನ್ರಿ, ಹಂಗ ಮಾಡ್ತೇನ್ರಿ.
0: ಸಾವಕಾಶ, ಹ್ಞೂ, ಮತ್ತೆ ಎಲ್ಲಾದ್ರ ಬುಸಕ್ಕಂತ ಹೊರಗೆ ಬಂದ್ಗೆಂದಿತ್ತು.
1: ಹ್ಞೂನ್ರಿ,
0: ನಾನು ಇಲ್ಲೇ ರೂಮ್ ಹೊರಗೆ ನಿಂತಿರ್ತೀನ.
1: ಹ್ಞೂನ್ರಿ, ನಾ ಕಿಶೆದಾಗ ಕೋಲ್ ಹಾಕಿ ಮೆಲಕಾಸ ಎಳಿಲಿ ಕತ್ತೇನ್ರಿ, ಅದೇನು ಮುಸ್ಕಾಡುವಲ್ತಲ್ರಿ ನೋಡ್ರಿ ಸರ.
0: ಎಲ್ಲಪ್ಪ ಇನ್ನಿಷ್ಟು ಸ್ವಲ್ಪ ಎಳಿಯೋ, ಇನ್ನೊಂದಿಷ್ಟು ಎಳಿ.
1: ಅದನ್ನ ಮಾಡಾಕತ್ತೇನ್ರಿ ಸರ. ಹಾ ಬಂತ್ರಿ ಬಂತ್ರಿ ಬಂತ್ರಿ ಸಾಹೇಬ್ರ, ಕುರಿಯ ಕಾಳಿನ ಸ್ವಲ್ಪ ಇದ್ದಂಗ ಕಾಣ್ತೈತ್ರಿ.
0: ಅಲ್ಲ, ನಾನು ಕಿಸೆದ ಕೈ ಹಾಕಿದಾಗ ಕಡ್ದಿಲ್ಲ, ಎಲ್ಲ ದೇವ್ರ ದಯ. ಜಗ್ ಸ್ವಲ್ಪ ಅದನ್ನ
1: ಬಂತ್ರಿ ಬಂತ್ರಿ ಬಂತ್ರಿ ಸಾಹೇಬ್ರ. ಅವನ ಏಡ್ ತ್ರಾಸ್ ಕೊಡ್ತಂತೀರಿ. ಅಯ್ಯೋ ನಾನು ಶಿವನ.
0: ಯಾಕೋ ಏನಾಯ್ತು?
1: ಅದು ಹಾವಲ್ರಿ ಸರ, ಉದ್ದನಿ ಕರಿ ಚೌರ ಐತ್ರಿ ಅವಾರ್ದ.
0: ಏ ಸುಮ್ಮ ಕೂಡ ನಗಬೇಡ, ಇದೆಲ್ಲ ಆ ಗಂಗಾನ್ ಕಾರ್ಭಾರನ. ನನ್ನ ಕೋಟ್ನ್ಯಾಗ ಗಂಗಾವನ ತುರುಕಿಟ್ಟಾಳ ತಲಿಕೆಟ್ಟಾಕಿ. ಎಲ್ಲಪ್ಪ
1: ಹೋರಿ,
0: ಆ ಕೋಟ್ ಕೊಡಿಲ್ಲ.
1: ಹೋರಿ ಸಾಹೇಬ್ರ ತಗೋರಿ. ಹಂಗ ಅವ್ವಾರ್ ಚೌರಿನು ಕಿಸೆದಾಗ ಹಾಕೇನ್ರಿ.
0: ಹಾ ಪಿರಿಯಡ್ ಮುಗೀತು, ಇನ್ ಬಾಕಿ ಪ್ರೊಫೆಸರ್ ಸ್ಟಾಫ್ ರೂಮಿಗೆ ಬರ್ತಾರ. ಅಷ್ಟರಾಗ ಈ ಅವಾಂತರ ಮುಗಿದು ನನ್ನ ಮಾನ ಉಳಿತು. ಏ ಎಲ್ಲಪ್ಪ
1: ಸಾಹೇಬ್ರ,
0: ಈ ಸುಜ್ಜಿನ ಎಲ್ಲೂ ಬಾಯಿ ಬಿಡ್ಬೇಡ.
1: ಇಲ್ರಿ ಇಲ್ರಿ,
0: ಗೊತ್ತಾಗ್ತಿಲ್ಲ.
1: ಏ ಇಲ್ರಿ ಪನ್ನ, ಯಾರು ಹೇಳಿದ್ರು ತೋರಿ ಸರ್.
2: ಅಯ್ಯ ಇವತ್ ಎಷ್ಟು ಲಗು ಬಂದ್ರಲ್ಲ ಕಾಲೇಜಿಂದ, ಆರಾಮಿಲ್ಲ ಏನ್ ಮತ್ತ?
0: ಜೀವ ಹೋಗೋದೊಂದ ಬಾಕಿ, ಬುದ್ಧಿಲ್ಲ ಬುದ್ಧಿಗೇಡಿ, ಅಕ್ಲಿಲ್ಲ ಅಕ್ಲಿಗೇಡಿ. ನೀನು
2: ಹಿಂಗ್ಯಾಕ ಒಮ್ಗಿಲ್ಲ ಒದ್ರಾಡ್ಲಿಕ್ಕೆ ಹತ್ತೀರಿ? ಆದದ್ದರ ಏನು ಅದನ್ನ ಹೇಳ್ರಿ.
0: ಏನಾಗುತ್ತ, ನೀ ಮಾಡಿದ ಕಿತಾಪತಿಗೆ ನನ್ ಮರ್ಯಾದೆಲ್ಲ ಮಣ್ಣು ಪಾಲಾತು. ನೋಡು ನಿನ್ ಸುಡುಗಾಡ್ ಗಂಗಾವನ, ನಾನು ಅದನ್ ಹಾವ್ ಅಂತ ತಿಳ್ಕೊಂಡು ಹೌ ಹಾರಿ ಫಜಿತಾತ್. ನಿನಗ ಗಂಗಾವನ ಇಡ್ಲಿಕ್ಕೆ ನನ್ ಕೋಟೆ ಬೇಕಾಗಿತ್ತೇನ?
2: ಅಯ್ಯ ನನ್ ತಲೀನ, ಇವತ್ತ ಎರ್ಕೊಳಿಕ್ ಹೋಗ್ಬೇಕಾದ್ರ ಅವಸರದ್ಲೆ ಅದನ್ನ ನಿಮ್ ಕೋಟಿನ ಕಿಶದ ತುರುಕ್ ಹೋದೆ, ಆಮೇಲೆ ಮರ್ತ ಬಿಟ್ಟೇನಿ. ಇನ್ನ ಸಂಜಿನಾಗ ಹೇಳಕೋಬೇಕಾದ್ರ ಅದ್ರ ನೆನಪಾಗ್ತಿತ್ ನೋಡ್ರಿ.
0: ಮನಿ ಹಾಳ್ ಮರು ನಿಂದು, ನಿನಗ ಆಟ ಅಲ್ಲೇ, ನನಗದು ಪ್ರಾಣ ಸಂಕಟ. ಈ ಚೌರಿನ ಬೆಂಕಿ ಹಾಕಿ ಸುಟ್ಟು ಬಿಡ್ತೇನ ನಾನು. ಇನ್ನೇನ್ ಗಂಗಾವನ ಅಂದಿ ಅಂದ್ರ ನೋಡ್ ನೀನು.
3: ಅಜ್ಜಿ ಮುಂದೇನಾಗ್ತ?
2: ಮುಂದೇನಾಗ್ತಲಿ, ನಮ್ ಗಂಗಾಧರ್ ರಾಯರು ತಮ್ಮ ಮೂರನೇ ಕಣ್ ಬಿಟ್ಟು ಗಂಗಾವನನ ಒಲೆಯಾಗ ಹಾಕಿ ಭಸ್ಮ ಮಾಡಿದ್ರು.
3: ಅಯ್ಯೋ ಪಾಪ, ನೀ ಗಂಗಾವನದ ಅಂತ್ಯ ಸಂಸ್ಕಾರ ಹಿಂಗ ಆಗ್ಬೇಕ? ಛೇ ಛೇ ಛೇ ಛೇ ಛೇ,
2: ಅಂದಿನಿಂದ ನಾ ಗಂಗಾವನದ ಹೆಸರು ತಪ್ಪಿ ಸುಧಾ ತಗೊಳಿಲ್ಲೇನವ.
3: ಅಜ್ಜಿ ನಿನ್ ಕಥಿ ಕೇಳಿ ನಂಗ್ ಬಾಳ ಬೇಜಾರಾತ್. ಹಾ ಅಜ್ಜಿ, ನಾನು ನಿಂಗ್ ಸರ್ಪ್ರೈಸ್ ಗಿಫ್ಟ್ ಕೊಡ್ಲಿ?
2: ಅದೇನವ, ಗಂಗಾವನ ಮಾತ್ರ ಮರೋವಲ್ಲೆ, ಅದು ಈ ಬಳ್ಳೊಳ್ಳಿ ತುರುಬಿಗೆ.
3: ಅಲ್ಲಜ್ಜಿ, ನಿನಗ ಉದ್ದು ಕೂದ್ಲ ಬಾಳ ಪ್ರೀತಿ ಹೌದಿಲ್ಲೋ? ಪಾಪ, ಆದ್ರ ನಿನ್ ಆಸೆ ತೀರ್ಲೇ ಇಲ್ಲ, ಅದಕ್ಕಂತ ನಾ ನೀ ಹೇಳದಂಗ ಕೂದ್ಲ ಕತ್ತರಿಸ್ಕೊಳ್ಳುದಿಲ್ಲ, ಕೂದ್ಲ ಉದ್ದ ಇಟ್ಕೋತೀನಿ. ಓಕೆನಾ?
2: ಅವ್ವಾ ನನ್ ಕೂಸ, ಏನ್ ಚಂದ ಉಡುಗೊರೆ ಕೊಟ್ಟೆಲ್ಲ ನನಗ, ದೇವ್ರ ನಿನ್ ಒಳ್ಳೇದ್ ಮಾಡ್ಲವ್ವ.

0: ಗಂಗಾವನ ಕಿರು ನಾಟಕವನ್ನ ಕೇಳಿದಿರಿ. ನಾಟಕದ ರಚನೆ ಶ್ರೀಮತಿ ಶೈಲಾ ಚಬ್ಬಿ, ಭಾಗವಹಿಸಿದವರು ಅಜ್ಜಿ ಪದ್ಮಜಾ ಹುಯಿಲ್ಗೋಳ್, ಅಜ್ಜ ಅನ್ನದಾನಿ ಹಿರೇಮಠ್, ಸಿಪಾಯಿ ಯಲ್ಲಪ್ಪ, ವೆಂಕಟೇಶ್ ಬಾದನಟ್ಟಿ, ಮೊಮ್ಮಗಳು ಸೌಮ್ಯ, ಅಮೂಲ್ಯ ನಾಯಕ್. ನಾಟಕದ ನಿರ್ಮಾಣ ಮಂಜುಳಾ ಪುರಾಣಿಕ್.
1: ಕಿರುನಾಟಕ ಕೇಳಿದಿರಿ. ಮಥುರಾ ದೀಕ್ಷಿತ್ ಅವರು ಹಾಡಿರುವ ಕಾವ್ಯಾನಂದರ ರಚನೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ನಾಟಕ ಪುನಿಯ ಬಾಲ 2004 ಸಾಲಿನ ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಬಂಗಾಳಿ ನಾಟಕದ ಕನ್ನಡ ಅನುವಾದ. ಮೂಲ ಕಥೆ ಘನಶ್ಯಾಮ್ ಚೌಧರಿ, ರೂಪಾಂತರ ಶಂಸುನ್ ನಾಹರ್, ಕನ್ನಡ ಅನುವಾದ ಡಾ ಪರಿಮಳ ಅಂಬೇಕರ್, ನಿರ್ಮಾಣ ಸುಭಾಷ್ ಬೆಟಗೇರಿ. ಕೇಳಿ ನಾಟಕ ಪುನಿಯ ಬಾಲ.
2: ಅಕ್ಕ, ಏ ಅಕ್ಕ, ಇಲ್ಲಿ ಸ್ವಲ್ಪ ನಿಂದ್ರು.
3: ಅಭ್ಯಾಸ ಮಾಡೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಈಗ ಅವ್ವ ನೋಡಿದ್ಲು ಅಂದ್ರ ಆಯ್ತು, ಚೀರ್ ಚೀರಿ ಆಕಾಶ ತಲೆ ಮೇಲೆ ಬಿದ್ದಂಗ ಮಾಡ್ತಾಳ. ಹೋಗ್ನಿ ಇಲ್ಲಿಂದ.
4: ಅಕ್ಕ, ಯಾಕೋ ಮನ್ಸೇ ಹತ್ವಲ್ತು. ಅಪ್ಪ ಅನ್ಲಿಕ್ಕೆ ಹತ್ತಿದ್ದ ಇನ್ ಸ್ವಲ್ಪ ದಿವ್ಸ ಅಂತ. ನಾವ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಅಂತ. ಯಾವುದು ಸರಿಲ್ಲ ಬಿಡು.
3: ಅಲ್ಲಿ ನೋಡು ಗಂಗಾ ಹೆಂಗ್ ಕೊಚ್ಕೊಂಡು ಹರಿಲಿಕ್ಕೆ ಹತ್ತಾಳ. ಸುಧಾ ಮಾವಶಿರಂತೂ ಸ್ವಲ್ಪ ದಿವ್ಸ ಮೊದ್ಲೇ ಇಲ್ಲಿಂದ ಹೊಂಟೋದ್ರು. ಅವ್ರ ಮನಿ ಮಠ ಎಲ್ಲ.
2: ಅಕ್ಕ, ಮದಾಯಿ ನೆನ್ಸ್ಕೊಂಡ್ರಂತೂ ಬಹಳ ಕೆಟ್ಟ ಅನ್ಸ್ಲಿಕ್ಕೆ. ಅಂದಂಗ ಅವರೆಲ್ಲ ಎಲ್ಲಿ ಹೋದ್ರು?
3: ಅದು ನಾ ಹೆಂಗ್ ಹೇಳಿ. ಆದ್ರ ನೀ ಈಗ ಇಲ್ಲಿ ಮೊದ್ಲು ನಡಿ, ಇಲ್ಲಂದ್ರ ಅವ್ವ ನಿನ್ ಜೊತೆ ನನಗೂ ಕರೀತಾಳ.
2: ಅಕ್ಕ ನಡಿಯಲ್ಲ, ನನಗೂ ಸ್ವಲ್ಪ ಅಭ್ಯಾಸ ಹೇಳಿ ನಡಿ. ಹಾ ಹೊಂಟೀನಿ. ಅಕ್ಕ ನಡಿಯಲ್ಲ, ಸ್ವಲ್ಪ ಓರ್ಸ್ ನಡಿಯಲ್ಲ.
3: ಹೇಳಿನಲ್ಲ ನಾ ಬರಂಗಿಲ್ಲ ಅಂತ.
2: ಅವಾಗ ಹೇಳತ್ತೀನಿ ನೋಡು, ನೀ ಇಲ್ಲಿ ಕೂತು.
3: ಏ ರತನ್, ಈಗ ಕೇಳಿಲ್ಲಿ, ಏನ್ ಹೇಳ್ತೀನಿ? ಏನದು?
5: ಏನ್ ಪುನಿಯ, ಇಲ್ಲೇನ್ ನಡೆದದ?
3: ಅತುಲ್ ಎಲ್ಲಿ ಹೊಂಟಿದಿ?
5: ಹಾ ನೋಡು, ಬಹಳ ಟೈಮ್ ಆಯ್ತು, ಈಗ ನಾ ಹೋಗ್ತೇನೆ.
3: ಅತುಲ್ ಅತುಲ್ ಕೇಳಿಲ್ಲೇ, ನಿನ್ ನಾವನಾಗ ನನಗೂ ಕರ್ಕೊಂಡು ನಡಿಯಲ್ಲ, ನಿನ್ ಜೊತೆಗ್ ನದ್ಯಾಗ.
5: ನೀ ನದ್ಯಾಗ ಬರ್ತಿ?
3: ಹಾ.
5: ಬ್ಯಾಡ ಪುನಿಯ, ಇನ್ನ ನಿನ್ ಹುಡುಗಾಟಿಕೆ ಸ್ವಭಾವ ಹೋಗಿಲ್ಲ. ಇಲ್ಲಂದ್ರ ಭಾದ್ರಪದದ ಬಿಸಿಲ ಮತ್ತ ಮಾಡ್ನ್ಯಾಗ ಇಂಥ ಮಾತು ಯಾರ ಮನಸ್ಸಿನಾಗ ಬರ್ತದೆ ಹೇಳು.
3: ನೀನಂತೂ ನನಗೆ ಇನ್ನೂ ಸಣ್ಣ ಹುಡುಗಿ ಅಂತ ತಿಳಿತಿದೆ. ಆದ್ರ ಅಲ್ಲಿ ಓಣಿ ಮಂದಿ ಅಪ್ಪ ಅವ್ವ ಎಲ್ಲಾರು ನನಗ ಬಹಳ ಕಿತಾಪತಿ ಹುಡುಗಿ ಅಂತ ತಿಳಿದಾರ. ನನ್ಗೀಗ 18 ವಯಸ್ಸು ನಡೆದವ. 3 ಹಿಂದೆನೆ 9 ಸಾಲಿ ಕಲ್ತು ಬಿಟ್ಟಿನಿ, ಗೊತ್ತೇನು? ಹ್ಮ್ ಇರ್ಲಿ ಬಿಡು, ಕರ್ಕೊಂಡು ಹೋಗ್ಬಾರ್ದಂತ ಹಿಂಗೆಲ್ಲ ಅಂತಿದ್ದಿ ಹುಡುಗಿ ಅಂತ.
5: ಆಗ್ಲಿ ಮಾರೈತಿ, ಬಹಳ ದೊಡ್ಡಕ್ಕೆ ಆಗಿದೆ ಆಯ್ತಾ. ಆದ್ರ ನದಿ ಒಳಗೆ ಹೋಗಿ ಏನ್ ಮಾಡಕ್ಕೆ?
3: ಪೂರಾ ದಿನ ನಿನ್ ಜೊತೆನೆ ಇರ್ತೀನಿ, ನೀರನ್ನ ಹೆಂಗ್ ಕೊರಿಬೇಕು ಅಂತ ಕಲಿತೀನಿ.
5: ಆಯ್ತು ಬಿಡು, ಇವತ್ತ ಅಪ್ಪನೂ ಜೊತೆಗಿರ್ತಾನ, ಚಲೋ ಆಯ್ತು.
3: ಅಂದ್ರ
5: ಅಪ್ಪನೇ ಅಂದಾನ ಇವತ್ತ ಅವನೇ ನದಿಯಾಗ ಹೋಗ್ತಾನಂತ. ಮುದುಕ್ ಮನುಷ್ಯ, ಇನ್ನೆಷ್ಟು ವರ್ಷ ಕೆಲಸ ಮಾಡಬಹುದು. ನೀ ಜೋಡಿ ಇದ್ರ ಚಲೋನೇ ಆಯ್ತು, ನಡಿ. ಅರೆ ಏನಾಯ್ತು, ಎಲ್ಲೊಂಟಿ? ಪುನಿಯ
2: ನಾ ಬರಂಗಿಲ್ಲ.
5: ಕೇಳಿಲಿ ಪುನಿಯಾ,

0: ಪುನಿಯ, ಏ ಪುನಿಯ,
1: ಈ ಸಂಜೆ ಮುಂದೆ ಹಿಂಗ್ಯಾಕೆ ನಿಚ್ಚಿರಲಿಕ್ಕತ್ತೀಯ? ಸಂಸಾರ ಹಾಳಾಗಿ ಹೋಗ್ತದೆ. ಏನಾಯ್ತು, ಏನಾಯ್ತು ಹೇಳು ನನಗೆ.
0: ನಿಮ್ಮ ಅಚ್ಚದಿಂದ ಈ ಹುಡುಗಿ ಹಿಂಗೆ ಕೆಟ್ಟ ಹೋಗ್ಯಾಳ. ರತನ್, ಏ ರತನ್,
2: ಬರ್ತೀನಿಂದ್ರವ್ವ.
0: ಹೋಗ್ ಕೊಲೆಗ, ದೇವ್ರಿಗೆ ನಮಸ್ಕಾರ ಮಾಡಿ ಓದ್ಕೋತ ಕೂಡ ಹೋಗು.
1: ಆಗ ಅಲ್ಲಿ ಬಂದಾಳ ನೋಡು ಪುನಿಯ.
0: ಈಗ ನಿನಗೆ ಟೈಮ್ ಸಿಕ್ತೇನೋ ಬರ್ಲಿಕ್ಕೆ? ಏನ್ ಕಮಾಯಿ ಮಾಡಿ ಬಂದಿ, ಒಂದಿಷ್ಟು ಹೇಳ ನೋಡೋಣ. ಆಕಳು ಕರೆಸ್ ಸಲುವಾಗಿ ನಾ ಇಲ್ಲಿ ಪರೇಶಾನ್ ಆಗೀನಿ, ಮತ್ತೀಗ ಬೇರೆ ಅಲ್ಲಿ ಹೋಗಿ ಕೂತಾಳ.

0: ನನ್ ಮುಂದೆ ನಿಂದ್ರೆ ಬೇಡ, ಹೊಂಟೋಗು.
1: ಅಲ್ಲೇ ನೀ ಸ್ವಲ್ಪ ಸುಮ್ಮನಿರ್ತೀಯ?
2: ಹೋಗವ ಹೋಗ, ಒಳಗೆ ಹೋಗು, ರತನ್ ಕರ್ಕೊಂಡು ಅಭ್ಯಾಸ ಕೂಡು.
1: ನಡಿ, ನಾನು ಬರ್ತೀನಿ.

0: ಅಂತಂಗ ಪುನಿಯ ಎಲ್ಲಿ ಇರ್ತೇವ ಯಾವಾಗ್ಲೂ ವಯಸ್ಸಿಗೆ ಬಂದ ಹೆಣ್ಮಗಳು ಹಿಂಗ ಅಲ್ಲಿ ಇಲ್ಲಿ ತಿರ್ಗಾಡೋದು ಚಲೋ ಏನ್ ಹೇಳು?
1: ನಾರ ಏನ್ ಮಾಡ್ಲಪ್ಪ, ನನ್ನ ಮನಸ್ಸು ಯಾವಾಗ್ಲೂ ಗಂಗಾ ನದಿಯಾಗೆ ಮುಣಗಿರ್ತದ. ನಮ್ ಊರು ಎಷ್ಟು ಸಣ್ಣದಾಗ್ಯದ ನೀನ್ ನೋಡಿ ಏನು?
0: ಹೌದು ಮಗ, ಈ ಗಂಗಾ ನದಿ ನಮ್ಗೆಲ್ಲ ಪೂರಾ ರಸ್ತಾದಾಗೆ ತಂದು ಬಿಡ್ತಾಳಂತ ಕಾಣ್ತು. ಇನ್ನ ಎಷ್ಟು ಉಳ್ದದ್ದು ನಮ್ಮ ಹೊಲ, ಅದ್ರ ಜೊತೆ ಮನಿ ಮಠ ಎಲ್ಲ ಹೊಂಟೋದ್ರೆ ಆಯ್ತು ನೋಡು. ಮ್ಯಾಲಿನ ಪಟ್ಟ್ಯಾಗ ಬರೀ ಬಿದಿರು ಬೆಂಬಿನ ಗಿಡ ಅಷ್ಟೇ ಉಳ್ಕೊಂಡವ. ಅದಾದ್ಮೇಲೆ ನಮ್ಮ ಹೊಲದ ಬಾಂಧಾರ ಶುರು ಆಗ್ತದೆ.
1: ಅಪ್ಪ ಇನ್ ಮುಂದೆ ಹೆಂಗ? ನಮ್ದೆಲ್ಲ ಆಸ್ತಿ ಹೋಗ್ಬಿಡ್ತು, ಈ ಗಂಗಾ ನದಿಯಾಗ ಮತ್ ನಾವು ಇಳಿಸ್ಬೇಕಾಗ್ತದೇನು ತಿನಗ?
0: ಇಲ್ಲ, ಇಲ್ಲಿಂದ ಎಲ್ಲರ ದೂರ ಹೊಂಟು ಹೋಗೋಣವ, ಕೂಲಿ ಮಾಡೋಣ. ಆದ್ರೆ ಈ ಸತ್ಯನಸಿ ಎದ್ರ ಕೈ ಚಸದ್ ಬೇಡವ್ವ, ಇಲ್ಲಿ ಇರೋದೇ ಬೇಡ ಅಂದಂಗ. ಮಗ ಪುನಿಯ, ನೀ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲ ಚಿಂತೆ ಮಾಡ್ಲಿಕ್ಕತ್ತಿಯಲ್ಲ.
1: ಈಗ ನನಗ ಬೆಳೆದ ಹುಡುಗಿ ಅಂದಿ, ಮತ್ತ ಈಗನ ಸಣ್ಣಾಕಿ ಅಂತಿ?
0: ಹೌದು, ಬೆಳೆದ ಹುಡುಗಿನೇ ಇದ್ದಿ.
1: ಹಾ ಹಂಗನ್ ಮತ್ತ.
0: ಇರ್ಲಿ ಬಿಡವ್ವ, ನಂದೇನ್ರಿ ತಲೆ ಠಿಕಣಾಗಿರ್ತದೇನು ಅನ್ಲಿಕ್ಕ ಆಡ್ಲಿಕ್ಕ. ನಿಂದ್ರು, ಮ್ಯಾಲಿನ ಓಣಿ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಅದ. ತಲೆ ಮರೆಸ್ಕೊಳ್ಳಕ್ಕೆ ಒಂದಿಷ್ಟು ಜಾಗ ಸಿಕ್ಕ್ರೆ ಸಾಕು. ಏ ರತನ್, ರತನ್ ಓದ್ಕೋ ರೋಯಪ್ಪ, ಓದ್ಕೋ.

0: ಹಿಂಗ್ ಮಾರಿ ಅಲ್ಲಾಡ್ಸ್ಕೊತ ಯಾಕ್ ನಿಂತಿ ಮಂಗ್ಲ? ಬಾ ಬಾ ತಗೋ ತಿನ್, ಮನಿ ಕಡಿ ಹೋಗೋದದ, ನಡಿ ನಡಿ. ನಡಿ, ಎಲ್ಲಾ ಅರಿಷ್ಟ್ಗಳು ಇಲ್ಲೇ ಒಟ್ಟುಗೂಡ. ನಡಿ ನಡಿ ಇಲ್ಲಿಂದ.
1: ಪುನಿಯ,
0: ಯಾರದು?
1: ನಾನು ಗಣೇಶ.
0: ಇಂತ ಊರಿ ಬಿಸಿಲಾಗ ಇಲ್ಲಿ
1: ನಾವಿನೊಳಗ ನೀ ಹೊಂಟಿಯೇನ?
0: ನಿನ್ನ ಕಣ್ಣಿಗಿಣ್ಣೇನಾರ ಕುರುಡಾಗ್ಯಾವೇನ? ಕಾಣಂಗಿಲ್ಲ, ಆಕಳ ಮೇಯಿಸ್ಲಿಕ್ಕೆ ಹತ್ತೀನಿ.
1: ಈ ಹೊತ್ನಾಗ ಯಾರೇ ಆಕಳ ಮೇಯಿಸ್ತಾರೇನ? ನಾಲ್ಕು ಕಡೆ ಒಣ ಹುಲ್ಲು ಬೆಳೆದದ, ಆಕಳನ್ನ ಯಾವ್ದಾರ ಗಿಡಕ್ಕೆ ಕಟ್ಟಿ ಬಾ, ನಾವಿನ ಕೊಡೋಣ.
0: ನಾ ಯಾಕೆ ಬರ್ಲಿ?
1: ಸ್ವಲ್ಪ ಹರಟಿ ಗಿರಟಿ ಹೊಡಿಯೋಣ, ಮತ್ತಿನ್ಯಾಕ?
0: ಹೇಳಿದ್ ನಿಲ್ಲೋ, ನಾ ಬರಂಗಿಲ್ಲ.
1: ಓ, ಅತುಲ್ ಕರೆದ್ರ ಹೋಗ್ತೀಯಲ್ಲ.
0: ಮಂಗ್ಲ ಬಾ ಬಾ. ಇಷ್ಟು ಎಳದಾಟ ಯಾಕ? ತಿನ್ನು ತಿನ್ನು.
1: ಪುನಿಯ, ನೀ ಏನು ಅನ್ಲೇ ಇಲ್ಲ.
0: ಅರೆ, ನೋಡ್ಲಿಕ್ಕತ್ತಿ ಇಲ್ಲೋ. ಮಂಗ್ಲ ಬಾ.

0: ಅತುಲ್, ಇನ್ನ ಜಲ್ದಿ ಜಲ್ದಿ ನಡೆಸು, ಆಕಾಶ ಹರಿದು ಬಿದ್ದು ಬಿಡೋ ಹಂಗದ.
1: ಹೌದು, ನಾನು ನಡೆಸ್ಲಿಕ್ಕತ್ತೇನೆ, ಬಿರುಗಾಳಿ ಬೀಸಬಾರ್ದು ನೋಡು.
0: ಹೌದು ಹೌದು,
1: ನಾಡ ಎಷ್ಟು ತುಂಬಿ ಬಂದಾವ ನೋಡು.
0: ಹ್ಮ್, ಅರೆ ಅದ್ಯಾರು ನಾವಪ್ಪ?
1: ದಿನು ಕಾಕಂದು ಅಂತ ಕಾಣಿಸ್ತದ.
0: ಹೌದು ಹೌದು, ದಿನು ಕಾಕ. ಓ ದಿನು ಕಾಕ,
2: ಹೇಳು ರಾಜು, ಹೇಳು, ಕೇಳಿಸ್ತದ?
0: ಹೊಳಿ ಪ್ರವಾಹ ಇವತ್ ಹೆಂಗದ?
2: ಇವತ್ತ ನಮಗ ಇದು ಮುಳುಗಿಸಿ ಬಿಡ್ತದ ಅಂತ ಅನಿಸ್ತದ ರಾಜು. ಜೋರಾಗಿ ನಡೆಸು.
0: ಸಾವಕಾಶ ಸಾವಕಾಶ, ಹುಟ್ಟ ಆಡ್ಸೋದ್ ನಿಂದ್ರಿಸಿ ನಾವನ್ನ ಕಟ್ಟಿ ದಂಡಿಗೆ ನಡಿ ಅತುಲ್.
1: ನೀನು ಇಳಿದು ಬಿಡಣ್ಣ, ನಾವಿನಾಗ ಮೀನನ್ ತಗೊಂಡು ನಾನು ಮಾಡಿನಾಗ ಇಟ್ಟು ಬರ್ತೀನಿ.
0: ಹಾ,
1: ನೀ ಹೋಗಣ, ಕತ್ಲಾಗದ ನೋಡ್ಕೊಂಡು ಹೋಗು, ನಾ ಈಗ ಬರ್ತೀನಿ.
0: ಹಾ ಹಾ, ನಾ ಹೋಗ್ತೀನಿ. ಅತುಲ್, ನೀ ತಡ ಮಾಡಬೇಡ.
1: ಆಯ್ತಾಯ್ತು. ಕತ್ತಲು ಬಹಳ ಆಯ್ತು, ಈ ಮಳೆ ಯಾವಾಗ ನಿಂದಿರ್ತದೋ ಗೊತ್ತಿಲ್ಲ, ಎಲ್ಲೂ ಮರಿ ಮಾಡಲಿಕ್ಕೆ ಜಾಗ ಇಲ್ಲ.

0: ಅಲ್ಲಿ ಯಾರೋ ನಿಂತಂಗೆ ಕಾಣಿಸ್ತದಲ್ಲ, ಸುಮ್ಮನೆ ನಿಲ್ಲಕ್ಕೆ ಹತ್ತಾರ ಮಳಗ. ಯಾರಿದ್ದಿರಲ್ಲಿ, ಯಾರು ನಿಂತಿರಲ್ಲಿ?
1: ನಾನು.
0: ನಾನು ಅಂದ್ರ
1: ಪುನಿಯಾ.
0: ಪುನಿಯಾ, ಈ ಬಿರುಗಾಳಿ ಮಳಿಯೊಳಗ ಸಂಜೆ ಮುಂದೆ ಗಂಗಾ ನದಿ ದಂಡಿ ಮೇಲೆ ಒಬ್ಬಾಕಿನ ಏನ್ ಮಾಡ್ಲಿಕ್ಕತ್ತಿ?
1: ಬಿರುಗಾಳಿ ನೋಡ್ಲಿಕ್ಕತ್ತೀನಿ, ಮಳಿ ನೋಡ್ಲಿಕ್ಕತ್ತೀನಿ, ಮತ್ತ ಗಂಗಾ ನದಿ ನೋಡ್ಲಿಕ್ಕತ್ತೀನಿ.
0: ಇದೇನು ಹುಡುಗಾಟಿಗೆ ನಿಂದು? ಹೋಗು, ಮನೆಗೆ ಹೋಗು.
1: ಹ್ಮ್, ನೀ ಹೋಗಲ್ಲ, ನಾ ಮಳಿ ನಿಂತ ಮೇಲೆ ಹೋಗ್ತೀನಿ.
0: ಹ್ಮ್ ಹ್ಮ್, ಹೋಗ್ತಾಳಂತ. ಬಾಬಾ, ನನ್ ಜೋಡಿ ಬಾ.
1: ನಿನ್ ಜೋಡಿ? ನಾಳೆ ಓಣಿ ಒಳಗ ಏನಾಗ್ತದ ಗೊತ್ತೇನು? ನಿನಗ ಮಾರಿ ತೋರಿಸ್ಲಿಕ್ಕೆ ಸಾಧ್ಯ ಅದೇನು? ನಿನಗ ಹೆದರಿಕೆ ಆಗ್ತದ, ನೀ ಹೋಗು, ನಾ ಆಮೇಲೆ ಬರ್ತೀನಿ.
0: ಹೇಳಿದ್ರೆ ಕೇಳೋದೇ ಇಲ್ಲ, ಮನ್ಸೆ ಬಂದಂಗ ಮಾಡು, ನಾ ಹೋಗ್ತೀನಿ.
1: ಏ ಏ ಅತುಲ್, ಇಲ್ಲ ಏನೂ ಇಲ್ಲ, ನೀ ಹೋಗು.
0: ಏನಾಯ್ತು, ಏನಂತ ಹೇಳ್ತೀಯಲ್ಲೋ.
1: ಇರ್ಲಿ ಬಿಡು, ನೀ ಹೋಗು, ಸುಮ್ಮನೆ ನಿನಗ ತಡ ಆಗ್ತದ. ಏ ಅತುಲ್, ನೀ ಹೋಗು.
0: ಎಂತ ಹುಚ್ಚು ಹುಡುಗಿ ನೀನು.
1: ಹುಚ್ಚಿ ಇರ್ಲಿಲ್ಲ ಅಂದ್ರ ಯಾರು ನಿನ್ ಸಲುವಾಗಿ ಹಿಂಗ್ ನಿಂತು ತೋರಿಸ್ಕೋತಿದ್ಲೇನು? ಹಾ, ನಡಿತೀನಿ ಅತುಲ್, ನೀ ಹೇಳಿಕತ್ತಿ ಅಂದ್ಮೇಲೆ ಮನೆ ಕಡೆ ಹೋದ್ರಾಯ್ತು.
2: ಏನ ನಾಲ್ಕೇ ಸಾರಿ ಮುಳುಗಿ ಹೊಂಟಿಬಿಟ್ಟಿಯಲ್ಲ?
3: ಹೌದ ಅಕ್ಕ, ಮನ್ಯಾಗ ಬಹಳ ಕೆಲ್ಸ ಬಿದ್ದದ.
2: ಒಂದ್ ಮಾತು ಹೇಳಿ ನಿನಗ.
3: ಏನ?
2: ನಿನ್ನ ಪುನಿಯ ಈಗ ಬಹಳ ದೊಡ್ಡಕ್ಕೆ ಆಗಿಬಿಟ್ಟಾಳ ಬಿಡು, ಎಲ್ಲಾರ ನೋಡಿ ಆಕಿ ಲಗ್ನ ಮಾಡ್ಬಿಡ್ರಿ. ಬಹಳ ದೊಡ್ಡಾಕಿ ಕಾಣಿಸ್ತಾಳ, ಹಿಂಗ ಲಂಗ ಲಗಾಮ್ ಇಲ್ದ ಓಡಾಡಿದ್ರ ಯಾರ ಕದಿಮುರ ಕೈಯಾಗ ಸಿಕ್ಬಿಡೋದ ಖರೆ. ಯಾಕ ನಾ ಅನ್ನೋ ಸರಿಯಾದ ಇಲ್ಲ?
4: ಹ್ಮ್, ನಮ್ ಈ ವಯಸ್ಸಿನ್ಯಾಗ ನಾವ್ ಹಿಂಗ್ ನಿಕ್ಕಾಗ ಹಾಟ್ ಮ್ಯಾಲ ಅವ್ರಿಗೆ ಇವ್ರಿಗೆ ಯಾರ್ಯಾರಿಗೋ ಒದರ್ಕೋತ ಓಡಾಡ್ತಿದ್ದಿಲ್ಲ ಯವ್ವ, ಬುದ್ಧಿಗೇಡ್ ಹುಡುಗಿ.
3: ಅಕ್ಕ ನಾ ಹೋಗ್ಲಿ, ತಡ ಆಗ್ಲಿಕ್ಕತ್ತದ, ಬಹಳ ಕೆಲ್ಸ ಬಿದ್ದದ ಮನ್ಯಾಗ.
4: ಹೋಗ ಯವ್ವ, ಬಹಳ ಕೆಟ್ಟ ಮಾತಾಡ್ಬಿಟ್ಟೆ, ತಪ್ಪು ತಿಳಿಬೇಡ.
3: ತಪ್ಪ ಯಾಕ ತಿಳಿಯವ್ವ, ಇನ್ನೆಷ್ಟು ದಿನ ಅಂತ ಇಲ್ಲಿರೋದು ಹೇಳು.
2: ಯಾಕ ನೀವು ಊರು ಬಿಟ್ಟು ಹೊಂಟ್ರೆ ನಮ್ಮತ್ತ?
3: ಇನ್ನೇನು ಆಸೆ ಉಳಿದದ ಹೇಳುವ, ಹೊಲ ಹೊಂಟೋಯ್ತು, ತೋಟ ಹೋಯ್ತು, ಬೆತ್ತದ ಪಟ್ಟಿನೂ ಹೊಂಟೋಯ್ತು, ಮನಿ ಮಠನು, ಇನ್ನ ಎಷ್ಟು ದಿನ ಅಂತ ಇಲ್ಲಿರೋದದ. ಅದಕ್ಕಿಂತ ಮೊದ್ಲು ಎಲ್ಲರ ಈ ಪುಣ್ಯದೊಂದು.
4: ಹೌದು, ಅದನ್ನ ನಾನು ಹೇಳೋದ ಯವ್ವ.
3: ಕೊಟ್ಟಿ ನಶೀಬ ನಮ್ದು, ಅಂದ್ಕೊಂಡಂಗ ಎಲ್ಲ ಆಗ್ಬೇಕಲ್ಲ, ನೋಡೋಣ ಏನಾಗ್ತ.

0: ಏನ ಕೇಳಿಸಲ್ಕತ್ತದಿಲ್ಲ, ಮಕ್ಕಳು ಬಿಟ್ಟೇನ?
1: ಇಲ್ಲ, ನಿದ್ದಿನ ಬರವಾಲ್ದು.
0: ಅಲ್ಲ, ಆ ಹಲ್ದಾರ್ ಶಿವು ಯತೀನ್ ಬಾರು ಅವರು ಎಲ್ಲ ಇವತ್ತು ಹೊಂಟೋದ್ರಪ್ಪ ಎಲ್ಲೋ ರೈಲ್ ಹೇಳ್ಕಡಿ.
1: ಇನ್ನೊಬ್ಬರ ಮಾತು ಈಗೇನು ಕೇಳಲಿ, ಒಂದಿನ ನಮಗೂ ಹೋಗೋದು ಅದ. ಅಲ್ರಿ,
0: ಏನು
1: ಪುನಿಯಾನ್ ಕಡೆ ಒಂದ್ಸಲಾರ ನೋಡಿರೇನ್?
0: ಯಾಕ, ಏನಾಯ್ತು ಪುನಿಯಾಕ?
1: ಯಾಕೆ ಮಗಳು ಮದುವೆ ವಯಸ್ಸಿಗೆ ಬಂದಿಲ್ಲೇನು?
0: ಹಾ ಹೌದು, ಬಂದಾಳ ಖರೆ. ಆದ್ರೆ ಮೊದಲು ತಲೆ ಮೇಲೆ ಒಂದ್ ಚೆತ್ತಾದ್ರೂ ಬಂದೋಬಸ್ತ್ ಮಾಡ್ಕೋತೀನಿ.
1: ಯಾಕ ಮಾದೇವ್ ಒಂದು ಹಾಬಿದ್ ಕೊಂಪಿದ ಏನಾಯ್ತು?
0: ಮಾದೇವೆಲ್ಲ ತಯಾರು ಹಣ, ಆದ್ರೆ ಎಲ್ಲಾರಕ್ಕ ಒಮ್ಗಿಲಿ ಕೊಡು ಅಂತ ಹೇಳ್ತಾನೆ.
1: ಹೋದ್ರು ಹೋಯ್ತು ಬಿಡು, ಮತ್ತೆಲ್ಲರ ಸೈ ಆಮೇಲೆ ನೋಡಮ್ಮ.
0: ಯಾರು ನನ್ನ ಕಡೆ ಆಳಾಗಿ ದುಡಿದ್ರು ಅವ್ರ ಆಳಾಗಿ ನಾನು ದುಡಿಯೋ ಪರಿಸ್ಥಿತಿ ಬಂದದೀಗ. ಇಲ್ಲ, ಇದು ನನ್ನಿಂದ ಆಗಂಗಿಲ್ಲ. ಈ ಊರಾಗ ನನಗೆ ಇನ್ನು ಇರ್ಲಿಕ್ಕೆ ಆಗಂಗಿಲ್ಲ.
1: ನೋಡ್ರಿ, ಅದಕ್ಕಿಂತ ಮೊದಲು ಪುನಿಯಾದೊಂದು ಮದುವೆ ಮಾಡಿಬಿಡ್ರಿ.
0: ಯಾರು ಯಾರಿದ್ದಾರಲ್ಲಿ?
2: ನಾನು.
1: ಇನ್ನೂ ಮಲ್ಕೊಂಡಿಲ್ಲ?
2: ಇಷ್ಟು ಮಾತಾಡಿದ್ರೆ ಯಾರಿಗನ ನಿದ್ದೆ ಬರ್ತದೇನೋ.
0: ಹೌದು ಹೌದು, ನೀ ಅನ್ನೋದು ಖರೆ ಅದ. ನೀ ಮಲ್ಕೊರಮ್ಮ, ನಾವೇ ಸುಮ್ಮನಾಗ್ತೀವಿ, ರಾತ್ರಿ ಭಾಳ ಆಗದೆ. ಹೋ ಹೋ.

0: ನಿಂದ್ರು. ಏ ನಾ ಹೇಳ್ತೀನಿ ನಿಂದ್ರು.
1: ಏನಕ್ಕ
0: ಮುಂಜಾನೆದ್ದು ಓದಂದ್ರ ಇಲ್ಲಿ ಬಂದು ಕಿತ್ ಕಿತ್ ಕಿತ್ ಆಟ ಆಡಕತ್ತಿ. ಹೋಗು ಮನಿ ಕಡೆ ಹೋಗಿ ಓದ್ಕೊಂತ ಕೂಡು.
1: ಅಕ್ಕ ನೀ ಹೆಂಗೂ ಬಂದಿದ್ದಿ ಆಟ ಆಡಂಬ.
0: ಏ ನಾ ಏನ್ ಸಣ್ಣ ಹುಡುಗಿ ಏನು ನಿನ್ ಜೋಡಿ ಆಡ್ಲಿಕ್ಕೆ?
1: ನನಗೆಲ್ಲ ಗೊತ್ತು ನೀ ಅತ್ತಿ ಮನಿಗೆ ಹೋಗಾಕಿದ್ದಿ. ಅಕ್ಕ ನನಗೂ ಕರ್ಕೊಂಡೋತಿಲ್ಲ.
0: ಏ ಇದೆಲ್ಲ ಏನ್ ಮಾತಾಡ್ಲಿಕ್ಕತ್ತಿ ನೀನು?
1: ನಾ ಕೇಳಿನಿ ನನಗೆಲ್ಲ ಗೊತ್ತದ ನೀ ಹೇಳ ನನ್ ಕರ್ಕೊಂಡೋತಿಲ್ಲ.
0: ಛೀ ನಡಿಯ ಕಡಿ ನಾ ಇಲ್ಲಿಂದ ಎಲ್ಲೂ ಹೋಗಂಗಿಲ್ಲ.
1: ಅಕ್ಕ ನಿನಗ ಏನು ಗುರುತಿಲ್ಲ ಬಿಡು. ಅವ್ವ ಅಪ್ಪ ಅನ್ನಿಗತ್ತಿದ್ರು ನಾವಿಲ್ಲಿಂದ ಈ ಊರ್ ಬಿಟ್ಟು ಹೊಂಟಿವಂತ.
0: ನಾ ಎಲ್ಲೂ ಹೋಗಂಗಿಲ್ಲ.
1: ಅದೇಂಗಾತದ ನಾವೆಲ್ಲರೂ ಹೊಂಟಿವಲ್ಲ.
0: ಆದ್ರೆ ನಾ ಮಾತ್ರ ಬರಂಗಿಲ್ಲ. ಈ ಕಂಗಾನ್ ಬಿಟ್ಟು ನಾ ಎಲ್ಲೂ ಬರಂಗಿಲ್ಲ.
1: ಹೌದವ್ವ ಅಪ್ಪ ಅಂತಿದ್ರು ನೀ ಹುಚ್ಚಿದ್ಯ ಅಂತ ಅದು ಖರೇನೇ ಅದ ನೋಡು.
0: ಏನಂದಿ? ಈ ತುಂಟತನ ಬಿಡು ಮನಿ ಕಡೆ ಹೋಗು, ಇಲ್ಲಂದ್ರ ಈ ಹೆಂಡತಿ ತಗೊಂಡು ಒಗಿತೀನಿ ನೋಡು.
1: ಹೋಗ್ತೀನಕ್ಕ ಹೊಂಟೀನಿ. ಚೂ ಕಿತ್ತಡ ಕಿತ್ ಕಿತ್ ಕಿತ್ ಕಿತ್ತಡ ಕಿತ್.

0: ಇದು ಅತುಲ್ ನಾಡಕ ಕಟ್ಟದಂಗದ? ಹೋಗಿ ನೋಡ್ತೀನಿ, ನಡೆಸ್ ನೋಡ್ತೀನಿ. ನೀರಾಗ ಹರಿದು ಬಿಡ್ಲಿಕ್ಕೆ ಬರ್ತದ ಇಲ್ಲ? ಮೊದಲು ಹಗ್ಗ ಬಿಸ್ತೀನಿ, ಮತ್ತೆ ಈ ಹುಟ್ಟನ್ನ ಹಿಂಗ್ ಮಾಡಿ ನೀರಾಗ ಚಪ್ ಚಪ್ ಮಾಡಿ. ಅರೆ, ಇದಂತೂ ನಡಿಲಿಕ್ಕೆ ಹತ್ತು. ಅರೆ ಯಪ್ಪ, ಇದಂತೂ ಬಹಳ ದೂರ ಬಂದ್ಬಿಡ್ತು. ಈ ನೀರಿನ ಅಲೆಗಳ ಹೊಡೆತ ಇವನ್ ಹೆಂಗ್ ತಡಿಲಿ? ಅರೆ ಅರೆ, ಇದರ ತಿರಲಿಕ್ಕೆ ಹತ್ತು, ಈಗೇನ್ ಮಾಡ್ಲಿ?
1: ಅರೆ ಅರೆ ಅರೆ, ಯಾರು ಹಡಗ ಬಿಚ್ಚಿದ್ರು ಇಷ್ಟು ಧೈರ್ಯನ?
0: ಅರೆ ಸತ್ನೇವ, ಇವನಂತೂ ಅತುಲ್ ಹಾನ, ಈಗೇನ್ ಮಾಡ್ಲಿ?
2: ಅತುಲ್,
1: ಇಕ್ಕಿ ಪುನಿಯ ಇದ್ದಾಳ. ಪುನಿಯ, ಬರೀ ದಡಿ ಹಿಡ್ಕೊಂಡಿರು, ಇಲ್ಲಾಂದ್ರ ನಾವು ಪೂರ ಉಲ್ಟಾ ಆಗಿಬಿಡ್ತದ. ಜೋರಾಗಿ ಹಿಡ್ಕೊಂಡಿರು, ನಾನ್ ಬರ್ಲಿಕ್ಕತ್ತೀನಿ.
2: ಅತುಲ್ ಜಲ್ದಿ ಬಾ, ಇದು ನನ್ನಿಂದ ಹಿಡ್ಲಿಕ್ಕೆ ಆಗವಲ್ತು.
1: ಅಲ್ಲೇ ನಿಂದ್ರು. ಓ, ಇಲ್ಲಿ ನಿಂದ್ರು. ಓ, ಓ ಮಾರೈತಿ, ನಿನ್ ಕೈ ಕೊಡು.
0: ತಗೋ ಬಾ ಮೇಲೆ. ಸಿಟ್ಟಿಗೆದ್ದೇನ ಅತುಲ್?
1: ನೀನು ಸಾಯ್ತಿದ್ದಿ, ಮತ್ ನನ್ನ ಹಡ್ಗಾನು ಗಂಗಾದೊಳಗೆ ಮುಳುಗ್ ಬಿಡ್ತಿತ್ತು.
0: ನಾನೇನ್ ಮಾಡ್ಲಿ? ನಾನ್ ನಿನಗ ಎಷ್ಟು ಸರಿ ಹೇಳಿನಿ, ನಾವಿನ್ನಾಗ ನನ್ ಕರ್ಕೊಂಡು ಹೋಗು ಅಂತ, ಬಲಿ ಬೀಸಿ ಮೀನಾ ಹಿಡಿಯೋದ್ ಕಲ್ಸು ಅಂತ, ನಾ ನದಿ ಹತ್ರನೇ ದಿನ ಪೂರ್ತಿ ಕಳಿತೀನಿ ಅಂತ. ಒಂದರ ನನ್ ಮಾತು ಕೇಳಿಯೇನು?
1: ಹ್ಮ್, ನಡಿ, ತಲೆ ಕೆಟ್ಟಂಗ್ ಕಾಣಿಸ್ತದ.
0: ಇಲ್ಲ ಅತುಲ್, ನಾ ಖರೆ ಹೇಳ್ತೀನಿ, ಈ ಗಂಗಾ ಚಳಿ ಎಲ್ಲ ನಂದಾಗ್ಬೇಕು ಅನ್ನಿಸ್ತದ. ನನ್ ಒಳಗ ಎಷ್ಟೋ ಅಲೆಗಳು ಹರಿತಾವ, ನೀರಿನ ಬಂಡಿನೇ ಎದ್ದಂಗ ಆಗ್ತದ. ಏನೆಲ್ಲ ಆಗ್ತದ, ಅದನ್ ಹೆಂಗ್ ಹೇಳಿ? ಅತುಲ್, ನಂಗೂನು ನಿನ್ ಜೋಡಿ ಕರ್ಕೊಂಡ್ ಬಿಡಲ್ಲ.
1: ಬಾ, ದಂಡಿ ಬಂತು, ಕೆಳಗಿಳಿ. ಮತ್ತೆಂದರೆ ಇಂಥ ಕೆಲಸ ಮಾಡಿದಂದ್ರ
0: ಇಳಿತೀನಿ, ಇಳಿತೀನಿ. ನೀ ಹಿಂಗ್ ಮಾಡ್ಬೇಡ, ಇನ್ನು ಸ್ವಲ್ಪ ದಿವಸ
1: ಆದ್ಮೇಲೆ ಏನು?
0: ನಮಗ ಈ ಹಳ್ಳಿ ಬಿಟ್ಟು ಹೋಗೋ ಪಾಳಿ ಬರ್ತದ.
1: ಯಾಕ
0: ಖರೆ ಅಂದ್ರ ಒಂದ್ ಮಾತು ಹೇಳಿ, ನನಗ ಈ ಹಳ್ಳಿ, ಈ ಗಂಗಾ ಮತ್ ಅತುಲ್, ನಿನಗ್ ಬಿಟ್ಟು ಎಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ.
1: ನೀ ತೀರಾ ಹುಚ್ಚಿದ್ದಿ ಬಿಡು. ಸರಿ ಇಳಿ, ನಾವಿನಂದು, ನಾನು ಹಡಗ ತಗೊಂಡು ಹೋಗ್ತೀನಿ, ಇಳಿ.
0: ಇಳಿಯಂಗಿಲ್ಲ, ನಾನು ಬರ್ತೀನಿ.
1: ಏನು ಹುಚ್ಚಾಟ ಶುರು ಮಾಡಿಬಿಟ್ಟಿ? ಸರಿ ನೀನೇ ಹೋಗು, ನಾ ಹೊಂಟೆ ನನ್ನ ಮನೆ ಕಡೆ.
0: ಯಾಕ ನನ್ನನ್ನು ಕರ್ಕೊಂಡು ಹೋಗಂಗಿಲ್ಲೇನು? ಸರಿ ಹಂಗಾರ ನಾನೇ ಹೇಳ್ತೀನಿ, ಹೋಗು. ನೀ ಹೋಗು, ನೀ ಹೊಂಟು ಹೋಗು.
1: ನಾ ವಾಪಸ್ ಬರ್ತೀನಿ, ನಾ ವಾಪಸ್ ಬರ್ತೀನಿ ಪುನಿಯ. ನೀ ಹಿಂಗ್ ನಿರಾಶೆ ಆಗ್ಬೇಡ. ಅವ ಹೊಂಟೆ ಹೋದ.
0: ಯಾರು, ಗಣೇಶನು?
3: ಹಾ ಹೌದು, ನಾನು ಗಣೇಶ. ನೀನ್ ಅತುಲ ಹೊಂಟೆ ಹೋದ. ನಿನ್ನಂತ ಹುಡುಗಿಗೂ ಆ ಅತುಲ ಏನೂ ಲಕ್ಷ್ಯ ಮಾಡಂಗೆ ಇಲ್ಲ. ಛೇಛೆ, ಎಂಥ ಬುದ್ಧಿ ಅವಂದು.
0: ಯಾಕ ನಿನಗ್ ಬಹಳ ದುಃಖ ಆದಂಗ್ ಕಾಣಿಸ್ತದ?
3: ಆಗದೆ ನೋಡು, ಅವ ನಿಂಗ ಲಕ್ಷ್ಯ ಮಾಡಂಗೆ ಇಲ್ಲ, ಆದ್ರ ನೀ ಮಾತ್ರ ಅವನ್ ಹಿಂದೆ ಹತ್ತಿ. ಮತ್ತ ನಾ ನೋಡಿದ್ರ ನಿಂಗ ಇಷ್ಟು ಪ್ರೀತಿ. ನಡಿ, ನಾವಿಬ್ರು ನಾವು ತಗೊಂಡು ಹೋಗೋಣ. ನಡಿ
0: ಗಣೇಶ.

0: ಆಕಾಶದಾಗ ಮಾಡ ಗುಂಪು ಕಟ್ಟವ. ಅಪ್ಪ, ನಾಲ್ಕು ಕಡೆ ಎಷ್ಟು ಕತ್ಲಿ ಮುತ್ತದ. ಗಂಗಾ ನೀರು ಮ್ಯಾಲೆ ಇರ್ಲಿ ಕತ್ತದ. ಇನ್ನು ತಡ ಮಾಡೋದು ಚಲೋ ಅಲ್ಲ, ಹೊರಡ್ತೀನಿ. ಅತ್ತುಲ್ ಇನ್ನ ಯಾಕೆ ಬರ್ಲಿಲ್ಲ? ಬಿರುಗಾಳಿ ಏಳೋದ್ರಾಗದ, ಮಿಂಚ್ಲಿ ಕತ್ತದ. ಇಲ್ಲಿ ತನಕ ಹಡಗ್ ತಗೊಂಡು ಗಂಗಾ ನದಿ ನಡುವ. ಆದ್ರ ಏನ್ ಮಾಡ್ಲಿ, ಅತುಲ್ ನನ್ನ ಒಬ್ನೇ ಬಿಟ್ಟು ಹೆಂಗ್ ಹೋಗ್ಲಿ? ಅಲ್ಲಿ ಯಾರು ಹಡಗನ್ ಕಟ್ಲಿ ಕತ್ತಾರ? ಹಾ, ಅವ ಅತುಲ್ಲೇ ಇರ್ಬೋದು. ಹೌದು, ಅವ ಅತುಲ್ಲೇ ಇದ್ದಾನ. ಅತುಲ್! ಏ ಅತುಲ್!
1: ಏ, ನೀ ಮತ್ತಿವತ್ತಿಲ್ಲಿ?
0: ಹೌದು, ನಾನೇ.
1: ಯಾಕ, ನಿನ್ನ ಗುಡುಗು ಗಾಳಿ ಮಿಂಚು ಮತ್ತೆ ಮರ್ಯಾದೆ ದಿನ ಅಂಜಿಕೆ ಇಲ್ಲೇನ?
0: ಇಲ್ಲ, ಅಂಜಿಕೆ ಇಲ್ಲ. ನೀ ಗಂಗಾ ನದಿ ಒಳಗಿಂದ ತಿರುಗ್ ಬರ್ಲಿಲ್ಲಲ್ಲ.
1: ಹೋ, ಮನೆಗೆ ಹೋಗ್ ಪುಣ್ಯ, ಬಹಳ ತಶ್ಕೋಬೇಡ, ಹೋಗು.
0: ನೀರ್ನಾಗ ನೆನೆಸ್ಕೋದಂದ್ರ ನನಗ್ ಬಹಳ ಸೇರ್ತದ. ಮೀನು ಸಿಕ್ಲಿಲ್ಲೇನು?
1: ಅಲ್ಲಿಟ್ಟೇನೆ, ಈ ಬಿರುಗಾಳಿ ನಿಂತಂದ್ರ ಬಂದ್ ತಗೊಂಡು ಹೋಗ್ತೇನೆ.
0: ನಡಿ, ಆ ಗಿಡದ ಬುಡಕ್ಕ ನಿಂದಣ್ಣ. ಎಷ್ಟು ಮಿಂಚ್ಲಿಕ್ಕದ? ಯಾಕ ಬಾಲ
1: ಕೈ ಬಿಡು ಪುಣ್ಯ. ರಸ್ತೆದ ಮ್ಯಾಲ ಮಂದಿ ಅಡ್ಡಾಡ್ಲಿಕ್ಕೆ ಹತ್ತಾರ. ಈ ಗಂಗಾದಿಂದ ಮಂದಿ ವಾಪಸ್ ಬರ್ತಾರ. ಯಾರಾದರೂ ನೋಡಿದ್ರೆ ಊರಾಗೆಲ್ಲ ಮಾತು ಹರಡಿಬಿಡ್ತದ. ಮೊದಲೇ ಇಷ್ಟು ಸುದ್ದಿ ಆಗ್ಯದಲ್ಲ, ನೋಡಿದಿಲ್ಲೋ?
0: ಸುದ್ದಿ ಆಗ್ಲಿ ಬಿಡು, ನಾ ಅದಕ್ಕೆ ಹೆದರೋದಿಲ್ಲ. ಅತುಲ್, ಯಾಕ ನೀ ಹೆದರ್ತೀಯೇನು?
1: ಪುನಿ, ಇದು ಹೆದರೋ ವಿಷಯ ಅಲ್ಲ ಬಿಡು. ಆದ್ರೆ ಮಂದಿ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರ.
0: ಆಡಿದ್ರೆ ಆಡ್ಲಿ ಬಿಡು, ಅದನ್ನ ವಿಚಾರ ಮಾಡಿ ನಾ ನಿನ್ನ ಬಿಡುದು.
1: ಬಿಡು ಪುನಿಯ, ಬಿಡು, ನನ್ ಬಿಡು, ನಿನ್ ಮನೆಗೆ ಹೋಗು.
0: ನಿನಗೇನು ಅರ್ಥ ಆಗಂಗೇ ಇಲ್ಲ. ಅತುಲ್,
1: ಈಗ ಮನೆಗೆ ಹೋಗು ಪುನಿಯ. ಸ್ವಲ್ಪ ಹುಷ್ನಾಗ್ ಬಾ, ಹುಚ್ಚುತನ ಮಾಡಬೇಡ. ಇನ್ನ ಮಾತ್ ನಾಳೆ ಆಡಬಹುದು. ಹೋಗು ಮನೆಗೆ, ಹೋಗು.
0: ಅತುಲ್ ಹೊಂಟ್ ಹೋದ. ನನ್ ಮನ್ಸು, ನನ್ ಹೆಂಡತನ ಅಂದ್ರ ಬರೀ ನಾನೇ ಅತುಲ್ ನನ್ನ. ಅತುಲ್ ನನ್ ಪ್ರೀತಿಸೋದಿಲ್ಲೇನು? ಇದು ಹೆಂಗ ಆಗ್ಲಿಕ್ ಸಾಧ್ಯ? ಆದ್ರ ಅವ ಹಿಂಗ ಹೊಂಟ್ ಹೋದ. ಚೀಚಿ, ಈ ಮುಖ ಅತುಲ್ಗ ಹೆಂಗ್ ತೋರಿಸ್ಲಿ? ನೀ ಹಿಂಗ ಯಾಕೆ ಮಾಡಿದೆ ಅತುಲ್? ನಾನು ನಿನ್ನ ನನ್ನ ಕೈಯಾರ ಬಂಧಿಸಿದ್ದೆ, ನನ್ನ ಕೈಯಾರ ಬಂಧಿಸಿದ್ದೆ.
1: ಯಾರಲ್ಲಿ?
0: ನಾನು ಪುನಿಯ ಬಾಲ.
1: ಪುನಿಯ, ಇಲ್ಲಿ ಇಷ್ಟೊತ್ತಿನಾಗ? ಹಾ, ಅತುಲನ್ ಸಲುವಾಗೇನು?
0: ಇವನಿಗೆ ಏನ್ ಹೇಳಿ? ಹಾ, ಅಂದಂಗ ಗಣೇಶ, ನೀ ಬರ್ಲಿಕ್ಕೆ ಯಾಕೆ ಹೇಳ್ತಿ
1: ಅಂದ್ರ ನೀ ಅದ್ರ ಸಲುವಾಗಿ ಬಂದಿ? ಖರೆ ಹೇಳ ಪುನಿಯ, ಈ ಮಳಿ ಬಿರುಗಾಳಿ ಒಳಗ ನೀ ನನ್ನ ಸಲುವಾಗಿ ಬಂದಿದಿ?
0: ಮುಂಜಾನೆ ಅಂತಿದ್ದೆಲ್ಲ ಭಾಳ ಮಾತಾಡೋದದ ಅಂತ. ಏನ್ ಹೇಳೋದದ ಹೇಳು.
1: ಹಾ ಹೌದು, ಮಾತದ. ನಡಿ, ನಾವನ್ನೇ ಹೋಗೋಣ, ಆ ಛತ್ರಿ ಒಳಗ ಕೂಡೋಣ ಬಾ. ಹಾ, ನಾ ಹಡಗನ ಹತ್ತೀನಿ, ನೀನು ಸಾವಕಾಶ ಬಾ. ಹಾ ಹಾ ಬಾ, ನನ್ನ ಕೈ ಹಿಡಿ ಬಾ.
0: ಗಣೇಶ, ಹಡಗ ಎಷ್ಟು ಹೊಯ್ದಾಡ್ಲಿ ಕತ್ತದಲ್ಲ?
1: ಹೊಯ್ದಾಡ್ಲಿ ಬಿಡು, ನಾವಿಬ್ರು ಹೊಯ್ದಾಡೋಣ. ಪುನಿಯ, ನನ್ನ ಮನಸ್ಸಿನಾಗ ಏನಾಗ್ಲಿಕ್ಕತ್ತದ ಗೊತ್ತೇನು? ಪುನಿಯ, ಇಲ್ಲಿ ನೋಡು, ಇದೇನು ಇಷ್ಟು ನಡುಗ್ಲಿಕ್ಕತ್ತಿ ನೀನು?
0: ನನಗ ಥಂಡಿ ಆಗ್ಲಿಕ್ಕತ್ತದ ಗಣೇಶ.
1: ಓ, ನೀರಿ ಪೂರಾ ತೊಯ್ದು ಬಿಟ್ಟಿ. ಬಾ ಬಾ ಬಾ, ನನ್ನನ್ನು ಅಪ್ಕೋ, ನನ್ನ ಕೈ ಹಿಡಿ ಪುನಿಯ, ಪುನಿಯ.
0: ಓ ಗಣೇಶ, ಏನ್ ಹೇಳ್ಬೇಕಂದಿದ್ದಿ ಹೇಳು.
1: ಅದು ಅದು ನಾನಿನ್ನ ಬಯಸ್ತೀನಿ, ಪೂರ್ತಿ ಜೀವನ ನಾನಿನ್ನ ಹಿಂಗ ಪ್ರೀತಿಸ್ತೀನಿ. ನೀ ನನ್ನವಳಾಗ್ತೀಯ ಪುನಿಯ?
0: ನೀ ನನ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲಲ್ಲ.
1: ಇಲ್ಲ ಪುನಿಯ, ಇಲ್ಲ, ನಿನ್ ಕರ್ಕೊಂಡು ಓಡಿ ಹೋಗ್ತೀನಿ. ಎಲ್ಲರೇ ಆಗ್ಲಿ, ಹಡಗ ಮುಳುಗಿಸ್ಬಿಡ್ತೀನಿ. ಅದಾದ್ಮೇಲೆ ನಿನ್ನನ್ನ ನನ್ನ ಹೆಂಡತಿ ಮಾಡ್ಕೊಂಡು ವಾಪಸ್ ಬರ್ತೀನಿ. ಸ್ವಲ್ಪ ದಿನ ಆದ್ಮೇಲೆ.
0: ಗಣೇಶ, ನಿನಗ ಕೇಳಿಸ್ಲಿಕ್ಕತ್ತದಲ್ಲ? ಓ ಗಣೇಶ್, ಬಿಡು ನನ್ನ ಕೈನ ಬಿಡು.
1: ಇದೇನ್ ಪುನಿಯ, ನಿಂದ್ರು ಪುನಿಯ, ಕೇಳಿಲ್ಲಿ ಪುನಿಯ.
0: ಅರೆ, ಇದು ಅತುಲ್ ಧ್ವನಿ ಅದ, ನನ್ ಕರೀಲಿ ಕತ್ತೇನ. ಈಗ ಅತುಲ್ನ ಎದುರಿಗೆ ಹೆಂಗ್ ಹೋಗ್ಲಿ? ಚಿಚಿ, ಏನ್ ಹೇಳಿ ಈಗ?
1: ಇಲ್ಲಿದ್ದಾಳ ಪುನಿಯ, ಬಾ ಜಲ್ದಿ ಬಾ. ನಿನ್ನ ಹುಡುಕೋತ ಹುಡುಕೋತ ನಾನು.
0: ನೀ ನನ್ನ

0: ಹುಡುಕ್ಲಿಕ್ಕತ್ತಿದ್ದಿ?
1: ಯಾಕ ನಿಂಗೆ ತಿಳಿಯಂಗಿಲ್ಲೇನ?
0: ಚೀಚಿ, ಇದೇನ್ ಮಾಡ್ಬಿಟ್ಟೆ ನಾನು? ಅತುಲ್ ನನ್ನ
1: ಇದೇನು ಹಿಂಗ್ಯಾಕೆ ಜೋರಾಗಿ ಓಡ್ಲಿಕ್ಕತ್ತಿ? ಪುಣ್ಯ, ಸಾವಕಾಶ ನಡಿ, ಸಾವಕಾಶ ನಡಿ ಪುಣ್ಯ.
0: ಇದೇನವ್ವ ಸರ್ವನಾಶ ಆಗೋಯ್ತಲ್ಲ.
2: ಹೌದವ್ವ, ಎಷ್ಟು ನನ್ನ ಕೈಯಿಂದ ಸಾಧ್ಯನೋ ಅಷ್ಟು ಸಾಮಾನು ತಗೊಂಡು ಬಂದಿನಿ. ನಮ್ದೆಲ್ಲ ನಿಮ್ಮ ಸಲುವಾಗಿ ಅದ. ಬಾ ಬಾ ಪುಣ್ಯ.
0: ನನ್ನ ಸಲುವಾಗಿ? ಎಲ್ಲ ನನ್ನ ಸಲುವಾಗಿ. ಆದ್ರ ನಾನೇ ಸರ್ವನಾಶಿ, ನಾನೇ ಸರ್ವನಾಶಿ.
2: ಮನಿ ಕಡೆ ಯಾಕೆ ಹೋಗ್ಲಿಕ್ಕೆ? ಮನಿ ಒಳಗೆ
1: ಹುಚ್ಚದ ಹಾವದ, ಮಾಡ್ಬೇಡ ಪುನಿಯ. ಹೊರಗ್ ಬಾ, ಹೊರಗ್ ಬಾ.
2: ಅಯ್ಯೋ, ನಮ್ಮ ಪುನಿಯನ್ನ ಯಾರಾದ್ರೂ ಕಾಪಾಡ್ರಿ.
1: ಹಾ, ಕಾಪಾಡ್ಲೇಬೇಕು ಪುನಿಯ. ಏ ಪುನಿಯಾ,

0: ರಾಧುದಾ ಜಲ್ದಿ ಬಾ, ಈ ಕಡೆ ಪೂರ್ವ ಕಡೆ ಬಾರಪ್ಪ.
1: ಪುನಿಯ ಸಿಕ್ಕಳೇನು?
0: ಪುನಿಯ ಸಿಕ್ಕಿಲ್ಲ, ಅತುಲ್ ಸಿಕ್ಕಾನ. ನೀ ಜಲ್ದಿ ಬಾ.
1: ಅತುಲ್? ಓ ಮಗ,
0: ಏನು ತಿಳಿವಲ್ಲ, ಯಾತ್ರ ಇಲ್ಲ.
1: ಅತುಲ್ ಕಣ್ ತೆಗಿಯಪ್ಪ, ನೋಡ್ ನನ್ನ ಅತುಲ್.
2: ಅಯ್ಯೋ ನಮ್ಮ ಪುನಿಯ, ಪುನಿಯ, ಪುನಿಯ.
3: ಅಕ್ಕಿ ಜೀವ ಗಂಗಾದಾಗೆ ಇತ್ತು, ಗಂಗಾಕಿ ತಿರುಗಿಕೊಡ್ತಾಳೆ.
4: ನಾ ಎಲ್ಲೂ ಹೋಗೋದಿಲ್ಲ, ಈ ಊರು ಈ ಗಂಗಾ ಬಿಟ್ಟು, ಅತುಲ್ ನಿನ್ ಬಿಟ್ಟು ನಾ ಎಲ್ಲೂ ಇರೋದಿಲ್ಲ. ನನಗ ಎಲ್ಲೂ ಇರ್ಲಿಕ್ಕೆ ಆಗಂಗಿಲ್ಲ. ರಾಕ್ಷಸಿ ಗಂಗಾ ನನ್ನನ್ನು ನುಂಗಿದ್ಲು.

0: ಇದುವರೆಗೆ ಪುನಿಯ ಬಾಲ 2004 ಸಾಲಿನ ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಬಂಗಾಳಿ ನಾಟಕದ ಕನ್ನಡ ಅನುವಾದ ಕೇಳಿದಿರಿ. ಮೂಲ ಕಥೆ ಘನಶ್ಯಾಮ್ ಚೌಧರಿ, ರೂಪಾಂತರ ಶಂಸುನ್ ನಾಹರ್, ಕನ್ನಡ ಅನುವಾದ ಡಾಕ್ಟರ್ ಪರಿಮಳ ಅಂಬೇಕರ್. ಪಾತ್ರ ಪರಿಚಯ: ಪುನಿಯ ಬಾಲ ಸುಜಾತಾ ಜಂಗಂ ಶೆಟ್ಟಿ, ಅತುಲ್ ಅರುಣ್ ದೇಸಾಯಿ, ಗಣೇಶ್ ವಿಠಲ್ ಕುಲಕರ್ಣಿ ಅಂದೋಲಾ, ಪುನಿಯಾಳ ತಂದೆ ಎಂಆರ್ ಹತ್ತಿ, ಪುನಿಯಾಳ ತಾಯಿ ಸಿಂಧು ಪಾಠಕ್, ರತನ್ ಮಾರ್ಗೇಶ್ ಎಂ ಪುರೋಹಿತ್. ಧ್ವನಿಗಳು ಸೋಮಶೇಖರ್ ರೂಳಿ, ಜಿಬಿ ಮಂಗಳಗಟ್ಟಿ ಮತ್ತು ಜಗದೇವಿ ಸಾವಳಗಿ. ನಿರ್ಮಾಣ ಸಹಕಾರ ಮಧುಸೂದನ್ ತೆಂಗ್ಲೇಕರ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್. ನಿರ್ಮಾಣ ಸುಭಾಷ್ ಬೆಟಗೇರಿ.
1: ಈಗ ಇನ್ನೊಂದು ನಾಟಕ
2: ಆಕಾಶವಾಣಿ 2011 ಆಕಾಶವಾಣಿ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ನಾಟಕ ಹೆಲ್ಮೆಟ್. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರುಳಿ.

0: ಏ ನಿಲ್ಲಿಸ್ರಿ, ಸೈಡ್ಗೆ ಗಾಡಿ ಹಚ್ಚ್ರಿ, ನಿಲ್ಲಿಸ್ರಿ, ನಿಲ್ಲಿಸ್ರಿ.
1: ಸರ್ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಯ್ತು ಸರ್.
0: ಮೊದಲ ಗಾಡಿ ಹಚ್ಚ್ರಿ ಅಲ್ಲಿ ಸೈಡ್ಗೆ.
2: ಸರ್ ಸರ್ ಆಕ್ಚುಲಿ ನಮ್ಮ ಹೆಡ್ ಆಫೀಸ್ ಇಂದ

0: ಇವತ್ ನಮ್ ಬಾಸ್ ಬರೋರು ಅದಾರ ಸರ್, ಬಹಳ ತಡ ಆಗ್ತದೆ ಸರ್ ನನಗೆ, ಪ್ಲೀಸ್ ಪ್ಲೀಸ್ ಬಿಟ್ಟು ಬಿಡ್ರಿ ಸರ್.
1: ಆಯ್ತು ಆಯ್ತು ಬಿಡ್ತೀನಿ.
0: ಥ್ಯಾಂಕ್ಸ್ ರೀ ಸರ್, ಥ್ಯಾಂಕ್ಸ್.
1: 100 ರೂಪಾಯಿ ಕೊಡ್ರಿ, ತಗೊಳ್ರಿ, ರಿಸಿಪ್ಟ್ ಹಿಡ್ಕೊಳ್ರಿ.
0: ಇದೇನ್ರಿ ಸರ್, ಆಕ್ಚುಲಿ ಹೇಳ್ಬೇಕಂದ್ರ ನಾನು ಹೆಲ್ಮೆಟ್ ತಗೊಂಡೆ ಆಫೀಸಿಗೆ ಹೋಗ್ಬೇಕಂತ ಮಾಡಿದ್ದೆ, ನೀವು ಇಲ್ಲಿ ನಿಂತಿದ್ದು ನನಗ ಗೊತ್ತಾಗ್ಲಿಲ್ರಿ ಸರ್. ಎಕ್ಸ್ಕ್ಯೂಸ್ ಮಾಡ್ರಿ ಸರ್ ಪ್ಲೀಸ್.
1: ನೋಡ್ರಿ ರಿಸಿಪ್ಟ್ ಹರಿದಿನಿ, ಆಫೀಸಿಗೆ ಹೋಗ್ರಿ, ಸುಮ್ಮನೆ ತಡ ಆಗ್ತದ.
0: ಓಕೆ ಸರ್. ಈ ಹೆಲ್ಮೆಟ್ ಕಾಲಾಗ ಸಾಕಾಯ್ತಪ್ಪ, ಹೆಲ್ಮೆಟ್ ಅನ್ನ ಹಾಕೊಳಕಾಗುದಿಲ್ಲ, ಹಾಕೊಳ್ಳಾರ್ದೆ ತಿರುಗಾಡೋದಾಗುದಿಲ್ಲ. ಒಳ್ಳೆ ಫಜೀತಿ ಬಂತಪ್ಪ, ಸುಮ್ಮ ಮಾರ್ಕೆಟಿಗೆ ಹೋಗಿ ಒಂದು ತಂದ ಬಿಡ್ಲೇನ, ಒಂದ್ ಸಲ ತಂದ್ರ ದಿನ ಟೆನ್ಷನ್ದಿಂದ ಸಾಯೋದು ತಪ್ತದ. ಯಾರ್ದಪ್ಪ ಫೋನು? ಹಾ, ಮಿರೇಶ್ ಅಂತ ಇದ್ದಂಗದ. ಹಲೋ.
2: ಹಲೋ ದೋಸ್ತ.
0: ಹಾ ಹೇಳ್ ಮಿರೇಶ. ಹೆಲ್ಮೆಟ್ ಗೆ ದಂಡ ಕಟ್ಟಕೋತ ಆರಾಮದೀನೇನಪ್ಪ?
2: ಏ ಹುಚ್ಚ, ಸುಮ್ನೆ ಒಂದ್ ಹೆಲ್ಮೆಟ್ ತಗೊಂಡ್ ಬಿಡು, ಒನ್ಸ್ ಫಾರ್ ಆಲ್ ಆರಾಮ್ ಇರ್ತಿ, ಸೇಫ್ ಇರ್ತದ, ಹೌದಿಲ್ಲ?
0: ಹೌದ್ ಬಿಡು.
2: ಈಗ ಫೋನ್ ಯಾಕೆ ಮಾಡಿದ್ನಂದ್ರ?
0: ಯಾಕ?
2: ಆ ಗುರೇಶಿಂದ ಏನೋ ಮೀಟಿಂಗ್ ಅದ ಅಂತ, ಅದಕ್ಕ ಗುಲ್ಬರ್ಗಕ್ಕ ಇವತ್ತು ನಾಳೆ ಬರಾಮದಾನ. ಅವನ ಕಡೆ ನಿನ್ ನಂಬರ್ ಇರ್ಲಿಲ್ಲ, ನನಗೆ ಹೇಳು ಅಂತ. ನೀ ಮಾತಾಡಪ್ಪ ಅವನಿಗೆ.
0: ಓಕೆ ಓಕೆ, ಮಾತಾಡ್ತೀನಿ ತಗೋ ನಾನು. ಒಂದ್ ಐಡಿಯಾ, ಊರಾಗ ಮುತ್ಯಾಂದು ಒಂದು ಹಳಿ ಹೆಲ್ಮೆಟ್ ಅದ, ಹಳಿದಂದ್ರು ಚಲೋನೇ ಅದ, ಸ್ವಲ್ಪ ಬೆಲ್ಟು ಗಿಲ್ಟು ಕಿತ್ತಿದ್ರು ಅಡ್ಡಿ ಇಲ್ಲ. ಈಗ ಮೋಸ್ಟ್ಲಿ ಅದನ್ನ ಅಲ್ಲಿ ಮನ್ಯಾಗ ಅಟ್ಟದಾಗ ಇಟ್ಟಿರ್ಬೇಕು, ಕಾಕಾಗ ಹೇಳಿದ್ರ ತೆಗಿಸ್ಕೊಡ್ತಾನ. ಹೆಂಗು ಗುರೇಶ್ ಬರಾಕತ್ತಾನಲ್ಲ, ಕಾಕಾಗ ಹೇಳ್ತೀನಿ ಗುರೇಶ್ಗೆ ಕೊಟ್ಟು ಬಿಡು ಅಂತ ಹೇಳಿ. ಗುರೇಶ್ ಬರುವಾಗ ತರ್ತಾನ, ಪ್ರಾಬ್ಲಮ್ ಸಾಲ್ವ್ ಆಯ್ತು, ಫಿನಿಶ್. ಕಾಕ ನಂಬರಿಗೆ ಫೋನ್ ಮಾಡೋಣ. ಕಾಕ ಕಾಕ ಕಾಕ ಎಲ್ಲಿದೀಪ ಕಾಕ? ಹಾ ಸಿಕ್ತು. ಹಾ ರಿಂಗ್ ಮಾಡ್ತೀನಿ. ಹಾ ರಿಂಗ್ ಆಗಾಕತ್ತದ. ಹಲೋ ಹಲೋ ಕಾಕ, ನಾ ಕುರೇಶ.
3: ಹೇಳ ಕುರು.
0: ಕಾಕ ಅಲ್ಲಿ ಮನ್ಯಾಗ ಮುತ್ಯಾಂದು ಒಂದು ಹಳಿ ಹೆಲ್ಮೆಟ್ ಇತ್ತಲ್ಲ.
3: ಇತ್ತದು, ಆದ್ರ ನೋಡ್ ಕುರು, ಈಗ ಎಲ್ಲದನೋ ಏನೋಪ್ಪ ಅದು.
0: ಅದನ್ನ ಅಲ್ಲಿ ಅಟ್ಟದಾಗ ಇಟ್ಟಾರಂತ ಹೇಳಿ ಕಾಕಿ ಒಮ್ಮೆ ಹೇಳಿದ್ಲು, ಕೇಳಿ ನೋಡು.
3: ಕೇಳ್ತೀನಿ ಕೇಳ್ತೀನಿ.
0: ನಮ್ ಗುರೇಶ ನಾಳೆ ನಾಡ್ದು ಈ ಕಡೆ ಬರಾಕತ್ತಾನಂತ, ಅವನ ಕಡೆ ಕೊಟ್ಟು ಬಿಡ್ತೀಯ ಅದನ್ನ?
3: ನೋಡ್ತೀನಿ, ಅಟ್ಟದಾಗಿದ್ರೆ ಅದನ್ನ ಇವತ್ತೇ ತೆಗಸಿ ಕ್ಲೀನ್ ಮಾಡಿ ಇಡ್ಸಿರ್ತೀನಿ, ಗುರೇಶ್ಗೆ ಹೇಳಿನಿ.
0: ಆಯ್ತಾಯ್ತು ಹೇಳ್ತೀನಿ. ಹಾ ಹಾ ರಿಂಗ್ ಮಾಡ್ತೀನಿ. ಹಾ ರಿಂಗ್ ಆಗಾಕತ್ತದ. ಹಲೋ ಹಲೋ.
3: ಹಾ ಹಲೋ.
0: ಹಲೋ ಗುರೇಶ, ಆರಾಮ?
3: ಆರಾಮ ಆರಾಮ.
0: ಇವತ್ತ ನಾಳೆ ನೀ ಗುಲ್ಬರ್ಗಾಗ ಬರಾವಿದ್ದೇನ?
3: ಇಲ್ಲ.
0: ಅಲ್ಲ ಇವನ
3: ಆಕ್ಚುಲಿ ಬರ್ಬೇಕಾಗಿತ್ತು, ಮೀಟಿಂಗ್ ಇತ್ತು, ಅದು ಮೀಟಿಂಗ್ 2 ತಿಂಗಳು ಪೋಸ್ಟ್ಪೋನ್ ಆಯ್ತು.
0: ಓ ಹಂಗ.
3: ಸಿಕ್ಕಂಗ ತಂಡ ಅದ, ಮೀಟಿಂಗ್ ಪೋಸ್ಟ್ಪೋನ್ ಆಗಿದ್ದೆ ಚಲೋ ಆಯ್ತು, ತಿರುಗಾಡೋದು ಹೊರ ಹೋಗೋದು ಎಲ್ಲ ಬಂದ್.
0: ಆಕ್ಚುಲಿ ಹೇಳ್ಬೇಕಂದ್ರ ನಂದು ಒಂದ್ ಸಣ್ಣ ಕೆಲಸ ಇತ್ತು, ನೀ ಈ ಕಡೆ ಬರಾಕತ್ತಿದ್ದಲ್ಲ, ನಿನಗ್ ಹೇಳ್ಬೇಕಂತ ಮಾಡಿದ್ದೆ.
3: ಅದೇನಪ್ಪ ನಿನ್ ಸಣ್ಣ ಕೆಲ್ಸ?
0: ಏನಿಲ್ಲ, ನಿನಗ್ ಗೊತ್ತದಲ್ಲ ಈಗ ಹೆಲ್ಮೆಟ್ ಕಂಪಲ್ಸರಿ ಆಗ್ಯದ, ಅದಿಲ್ದೆ ತಿರುಗಾಡೋದೇ ಕಷ್ಟ ಆಗ್ಯದ, ಅದಕ್ಕ ಮನ್ಯಾಗ ಹಳಿದೊಂದ್ ಹೆಲ್ಮೆಟ್ ಅದ, ನಮ್ ಕಾಕಾಗ ಹೇಳಿನಿ. ಹೆಂಗೋ ನೀ ಬರಾಕತ್ತಿದಿ, ಬರೋ ಮುಂದ ನಿನ್ ಕಡೆ ಕೊಡು ಅಂತ ಹೇಳಿ ತಿಳಿಸಿದ್ದೆ, ಮತ್ತ ನೀ ಬರುದಿಲ್ಲ ಅಂತೀಯಲ್ಲೋ ದೋಸ್ತ.
3: ನೋಡು ಅಡ್ಜಸ್ಟ್ ಮಾಡ್ಕೊಂಡು ಆಟೋದಾಗ ಬಸ್ನಾಗ ತಿರುಗಾಡು, ನಿನಗ್ ಹ್ಯಾಂಗೂ ಸ್ಯಾಟರ್ಡೆ ಸಂಡೆ ಸೂಟಿ ಬರ್ತದ, ಹ್ಯಾಂಗರೆ ಮಾಡಿ 2 ತಿಂಗಳು ತೆಗಿ, ನಾ ಬರೋ ಮುಂದ್ ತರ್ತೀನಿ ಅಂತ.
0: ಹೋಗೋ ಇವನ ದೋಸ್ತ, ಒಂದೊಂದು ದಿನಾನು ಹೋಗುದು ಇಲ್ಲಿ ಕಠಿಣ ಆಗ್ಯದು ನಿನ. ನನ್ನ ಸಲುವಾಗಿ ಒಂದ್ ಕೆಲಸ ಮಾಡೋ ದೋಸ್ತ, ಏನರೇ ಮಾಡಿ ನಾಳೆ ಬರೋ, ಬಸ್ ಚಾರ್ಜ್ ಬೇಕಾದ್ರೆ ನಾನೇ ಕೊಡ್ತೀನಿ.
3: ಇವ ಬಿಡಂಗ್ ಕಳ್ಸೋದಿಲ್ಲ, ಏನರೆ ಮಾಡಿ ತಪ್ಪಿಸ್ಕೋಬೇಕು, ಇಲ್ಲಂದ್ರ ನನ್ನ ಕೆಲಸ ಗದ್ದಲ ಆಗಿ ಬಿಡ್ತಾವ.
0: ಏನಂದಿ ದೋಸ್ತ?
3: ಏನಿಲ್ಲ ಏನಿಲ್ಲ, ನಾಳೆಯಿಂದ ಇಲ್ಲಿ ಸ್ಟ್ರೈಕ್ ಅದ ಅನ್ನಕತ್ತಿದ್ರು, ಬಸ್ ಬರ್ತಾವೋ ಇಲ್ಲೋ.
0: ಹೌದಾ?
3: ಇಲ್ಲ ಇಲ್ಲ, ಇನ್ನು ಗ್ಯಾರಂಟಿ ಇಲ್ಲ, ನೋಡೋಣ. ಮೊದಲ ನಿನ್ ಹೆಲ್ಮೆಟ್ ಮನ್ಯಾಗ ಅದ ಇಲ್ಲೋ ಕನ್ಫರ್ಮ್ ಆಗ್ಲಿ, ಯಾಕಂದ್ರ ನಿಮ್ ಮುತ್ತೆ ಅಂದ್ರು ಅನ್ನಕತ್ತಿಯಲ್ಲ, ನಿಮ್ ಕಾಕಾಗ ನಾ ಹೋಗಿ ಭೇಟಿ ಆಗ್ತೀನಿ, ಅದು ಮೊದಲು ಸೇರಲಿ, ಆಮೇಲೆ ಬರೋದು ಬಿಡೋದು ಡಿಸೈಡ್ ಮಾಡೋಣ ಅಂತ.
0: ಓಕೆ ದೋಸ್ತ, ಹಂಗೆ ಮಾಡೋಣ ಅಂತ.
4: ಏ ಇಕ್ಕಿನ.
5: ಏನ್ರಿ?
4: ಸ್ವಲ್ಪ ಇಲ್ಲೇ ನೋಡು, ಕುರು ಫೋನ್ ಮಾಡಿದ್ದ, ಅದೇನೋ ಅಟ್ಟದ.

0: ಹಳಿ ಹೆಲ್ಮೆಟ್ ಅದ, ಅದನ್ನ ನಮ್ ಗುರುನ್ ಕೈಯಾಗ ಕೊಟ್ಟು ಕಳಸ್ರಿ ಅಂದ. ಅದೇನಲ್ಲಿ ಹೆಲ್ಮೆಟ್?
1: ಅಯ್ಯ, ನಿಮ್ಗ ಹೇಳುದ ಮರ್ತಿದ್ದೆ.
0: ಏನಾಯ್ತ?
1: ಮೊನ್ನೆ ಆ ಕಡಿ ಮನಿ ಕೇದಾರ್ ಬಂದಿದ್ದ, ಯಾಕ ಸ್ವಲ್ಪ ಆ ಹಳಿದ ಹೆಲ್ಮೆಟ್ ಕೊಡು, ಸ್ವಲ್ಪ ಕೆಲಸ ಅದ, ಅದನ್ ಮುಗಿಸ್ಕೊಂಡು ತಂದು ಕೊಡ್ತೀನಿ ಅಂದವ, ಇನ್ನ ತಂದ ಕೊಟ್ಟಿಲ್ಲ.
0: ಹಿಂಗಾಯ್ತ? ಇರ್ಲಿ ಬಿಡು, ಕೇದಾರ್ಗ ಕೇಳ್ಕೊಂಡು ಬರ್ತೀನಿ. ಅಂದಂಗ ಹೆಂಗ ಹೆಲ್ಮೆಟ್ ಚಲೋ ಅದ ಇಲ್ಲ?
1: ಅದ್ರದ್ದು ಗದ್ದಕ್ ಹಾಕೋ ಬೆಲ್ಟ್ ಕಿತ್ತಿತ್ತು. ತಮ್ಮ, ಕಿತ್ತಿದಪ್ಪ ಇದು ಅಂತ ಹೇಳ್ದೆ. ಇರ್ಲಿ ಅಕ್ಕ, ಹ್ಯಾಂಗು ಕಲಬುರಗಿ ಹೊಂಟೀನಿ, ರಿಪೇರಿ ಮಾಡಿಸ್ಕೊಂಡೆ ಬರ್ತೀನಿ ಅಂದ.
0: ಇರ್ಲಿ ಬಿಡು, ಏನೂ ಆಗಿಲ್ಲ. ಆ ಕೇದಾರ ಚಲೋ ಹುಡುಗಿದ್ದಾನೆ, ಅವ ಹೇಳದಂಗ ಅದನ್ನ ರಿಪೇರಿನೂ ಮಾಡಿಸಿರ್ತಾನೆ. ನೀ ಅವನಿಗೆ ಹೆಲ್ಮೆಟ್ ಕೊಟ್ಟು ಬಹಳ ಚಲೋ ಕೆಲಸ ಮಾಡಿದ್ ನೋಡ್. ನಾ ಅವನ ಕಡೆ ಹೋಗಿ ಒಂದ್ ಅರ್ಧ ಗಂಟೆದಾಗ ಬರ್ತೀನಂತೆ.
1: ಹೋಗಿ ಬರ್ರಿ.
2: ಅಲ್ಲ ಕಾಕಾರು ಈ ಕಡೆ ಬರಾಕತ್ತಾರಲ್ಲಪ್ಪ ಅಂತೀನಿ, ಹೆಲ್ಮೆಟ್ ಸಲುವಾಗಿ ಬರಾಕತ್ತಾರೇನ? ಮತ್ತ ಅದಕ್ಕಾಗಿ ಬರಾಕತ್ತಿರು ಅಂತಂದ್ರ ಗದ್ದಲ ಹಿಡೋದು ಗ್ಯಾರಂಟಿ ಅನಿಸ್ತದ ನೋಡಿ. ಅವ್ರಿಗ ನಾ ಜಾಗ ಖಾಲಿ ಮಾಡ್ಬೇಕಿನ್ನ. ನಮಸ್ಕಾರ ರೀ ಕಾಕಾರ, ಬರ್ರಿ ಬರ್ರಿ. ಅಲ್ಲ ನಾನ ಬರ್ಬೇಕಂತ ಮಾಡಿದ್ದೆ. ಬರ್ರಿ ಬರ್ರಿ, ಬಾಬರು ಅದಾರ ಬರ್ರಿ ಕಾಕ. ನನಗೆ ಅರ್ಜೆಂಟ್ ಶಾಪರ್ಕ್ ಹೋಗೋದಾದ್ರೆ ನಾ ಸ್ವಲ್ಪ ಹೋಗಿ ಬರ್ತೀನಿ ರೀ ಕಾಕ. ಏ ಕೇದಾರ ಬಾಬಾ, ಏ ಬಾಬಾ, ಕಾಕ ಬಂದಾರ ನೋಡ್ರಿ. ಏನ್ ತಪ್ಪು ತಿಳ್ಕೊಬೇಡ್ರಿ ಕಾಕಾರ, ಬಹಳ ಅರ್ಜೆಂಟ್ನಾಗಿದ್ದೀನಿ, ಮನೆಗೆ ಬರ್ತೀನಿ ತಗೋರಿ ಕಾಕನ.
0: ಕೇದಾರ, ಏ ಕೇದಾರ. ಅಲ ಇವನ.
3: ಓ ಗೌಡ್ರ, ಬರ್ರಿ ಬರ್ರಿ. ಏ ಇಕಿನ ಗೌಡ್ರ ಬಂದಾರ, ಕೆನಿ ಕೆನಿ ಹಾಲ್ ತಗೊಂಡ್ ಬಾ.
0: ಹಾಲು ಗೀಲು ಏನು ಬೇಡ್ರಿ ಗೌಡ್ರೆ, ಎಲ್ಲ ಮುಗಿಸೇ ಬಂದೀನಿ. ಅದು
3: ನಮ್ ಕೇದಾರ ನಿಮ್ ಕಡೆ ಹಳಿ ಹೆಲ್ಮೆಟ್ ತಂದಿದ್ದನ್ರೆ.
0: ಹೌದ್ರಿ ಹೌದ್ರಿ ಬಾಬಾ, ಹೌದ್ರಿ ಹೌದು.
3: ಅದು ಅದು
0: ಅದು ಅದು ಅದೇನ್ರಿ?
3: ಸದ್ಯಕ್ಕೆ ನಿಮಗೇನು ಬೇಕಾಗಿಲ್ಲಲ್ಲ ಅದು.
0: ಎಲ್ಲ ಇವನ ಇವ ಹಿಂಗ ಮಾತಾಡುದು ನೋಡಿದ್ರ ಏನೋ ಅದಂಗ ಕಾಣಿಸ್ತದ. ಬಾಬರ ಖರೆ ಹೇಳ್ಬೇಕಂದ್ರೆ ನಾ ಅದಕ್ಕೆ ಬಂದಿದ್ದೆ. ನಮ್ ಕುರೇಶ್ಗ ಹೆಲ್ಮೆಟ್ ಬೇಕಾಗಿತ್ತು, ಅದಕ್ಕ ಕಳಸು ಅಂದಿದ್ದವ.
3: ಹಂಗಾದ್ರ ಕಾಜಿ ಬಿಡ್ರಿ, ನಿಮಗ ಹೆಲ್ಮೆಟ್ ಸಿಕ್ತು ಅಂತ ತಿಳ್ಕೋರಿ.
0: ಉಳ್ಕೊಂಡೋ ಯಪ್ಪ.
3: ಆದ್ರ
0: ಆದ್ರ ಆದ್ರಿ ಏನ್ರಿ?
3: ಸದ್ಯಕ್ಕ ಮನ್ಯಾಗ ಇಲ್ರಿ ಅದು.
0: ಮತ್ತ ಕಾಳಜಿ ಬಿಡ್ರಿ ಅಂತಂದ್ರಿ?
3: ಖರೇ ರೀ, ಅದು ಎಲ್ಲಿ ಹೋಗಿಲ್ಲ, ಸದ್ಯಕ್ಕ ಮನ್ಯಾಗ ಇಲ್ಲ ಅಂದೆ. ಅದು ಕಲಬುರಗಿ ಆಗದ.
0: ಹಂಗಾದ್ರೆ ಏನೂ ಚಿಂತೆ ಇಲ್ಲ ಬಿಡ್ರಿ, ಇರ್ಲಿ. ಅದು ಮತ್ತಷ್ಟು ಚಲೋ ಆಯ್ತು, ನನ್ನ ಕೆಲಸ ಬಹಳ ಹಗುರಾಯ್ತು. ಕುರೇಶ್ಗೆ ಹೇಳ್ಬಿಡ್ತೀನಿ. ಅಂದಂಗ ಬಾಬರ ಎಲ್ಲಿದ, ಯಾರ ಮನೆಗದ ಕಲಬುರಗಿಯಾಗ ಈಗ ಹೇಳ ಬಿಡ್ರಿ. ಈಗ ಫೋನ್ ಮಾಡಿ ಅವನಿಗೆ ಹೇಳೇ ಬಿಡ್ತೀನಿ. ಅಡ್ರೆಸ್ ಹೇಳ್ರಿ.
3: ತಡ್ರಿ ತಡ್ರಿ, ಹಂಗ ಗಡಬಡ ಮಾಡಬೇಡ್ರಪ್ಪ, ಸ್ವಲ್ಪ ನಿಮಗ ಡಿಟೇಲ್ ದಾಗ ಹೇಳ್ಬೇಕಾಗ್ತದ.
0: ಡಿಟೇಲ್ ದಾಗ ಹೇಳ್ತೀರಿ?
3: ಹೌದ್ರಿ, ತಪ್ಪು ತಿಳ್ಕೊಬೇಡ್ರ.
0: ತಪ್ಪ ಅಂತ ತಿಳ್ಕೊಳ್ಳೋದ, ಹೆಲ್ಮೆಟ್ ಸಿಗುತ್ತನ ನಿನ್ನ ಮಾತು ಕೇಳಬೇಕಲ್ಲೋ ಮುದುಕ.
3: ಏನಂದ್ರಿ?
0: ಏನಿಲ್ರಿ, ಆ ಡಿಟೇಲ್ ಅನ್ನ ಸ್ವಲ್ಪ ಸಂಕ್ಷಿಪ್ತದಾಗ ಹೇಳ್ರಿ ಅಂದೆ.
3: ಓ ಹಂಗ, ಮೊನ್ನೆ ಕಲಬುರಗಿಗೆ ಹೋಗಿದ್ನ. ಹೋಗುವಾಗ ನಿಮ ಗೊತ್ತಲ್ಲ ಅಲ್ಲಿ ಹೆಲ್ಮೆಟ್ ಕಡ್ಡಾಯದ ಅನ್ನೋದು.
0: ಹೌದ್ರಿ,
3: ಅದಕ್ಕ ಒಯ್ದೇನ್ರಪ್ಪ. ಅಲ್ಲಿ ನಮ್ಮ ಹಳೆ ದೋಸ್ತ ಒಬ್ಬ ಸಿಕ್ಕ, ಬಹಳ ದಿವಸದ ನಂತರ ಭೇಟಿ ಆಗಿದ್ವ.
0: ಹೌದು, ಮತ್ತ
3: ಸಣ್ಣವರಿದ್ದಾಗ ನಮಗ ನಾಟಕ ನೋಡು ಹುಚ್ಚು ಬಾಳ್ರಪ್ಪ. ಕಲಬುರಗಿಯಾಗ ಕಂಪನಿ ನಾಟಕ ಬೇರೆ ನಡೆದಿತ್ತ.
0: ಹೌದು,
3: ಹ್ಯಾಂಗೂ ಭೇಟಿ ಆಗೇವು, ಅಂತ ಪರಿ ಅರ್ಜೆಂಟ್ ಕೆಲಸನೂ ಇಲ್ಲ. ಆರಾಮ್ ಊಟ ಮಾಡಿ ಸೆಕೆಂಡ್ ಶೋ ನಾಟಕ ನೋಡು ನಡಿ ದೋಸ್ತ ಅಂದ. ನನಗೂ ಬರೋಬರಿ ಅನಿಸ್ತ. ಹಾದ್ವಿ ಪೌರಾಣಿಕ ನಾಟಕ, ಅಕ್ಷಯ ಪಾತ್ರೆ. ಸ್ಟೇಜ್ ಹತ್ತೆ ಸೀಟ್ ಸಿಕ್ತ್ರಿ. ನೆದರ್ ಇರ್ಲಿ ಅಂತ ಹೆಲ್ಮೆಟ್ ನ ಮುಂದೆ ಕಾಣುವಂಗಿಟ್ಟಿದ್ದೆ.
0: ಹೌದಾ?

0: ಪೌರಾಣಿಕ ನಾಟಕ ಅಂದ್ರೆ ನನಗೆ ಬಹಳ ಖುಷಿ ರೀಪ್ಪ. ಕೃಷ್ಣ ದ್ರೌಪದಿಯ ಸಂವಾದ ನಡೆದಿತ್ತ.
1: ಕೃಷ್ಣ ಕೃಷ್ಣ, ಪ್ರತಿ ಸಲವೂ ಕಾಪಾಡುವಂತೆ ಈ ಸಲವೂ ನಿನ್ನ ಈ ತಂಗಿಯನ್ನು ಕಾಪಾಡು ಕೃಷ್ಣ.
2: ಹೇಳು ತಂಗಿ ಹೇಳು, ನಿನಗೆ ಬಂದಿರುವಂತ ಕಷ್ಟವಾದರೂ ಏನು?
1: ಅಕಾಲದಲ್ಲಿ ಮನೆಗೆ ಹಿಂಡು ಹಿಂಡಾಗಿ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಅವರಿಗೆ ಉಣಬಡಿಸಲು ಒಂದೇ ಒಂದು ಅಗಳು ಅನ್ನವೂ ನನ್ನಲ್ಲಿಲ್ಲ. ನನ್ನಲ್ಲಿರುವ ಅಕ್ಷಯ ಪಾತ್ರೆ ದಿನದಲ್ಲಿ ಕೇವಲ ಒಂದೇ ಸಲ ಅನ್ನ ನೀಡುತ್ತದೆ. ಮತ್ತೆ ಅದು ಅನ್ನ ನೀಡಬೇಕಾದರೆ 12 ಗಂಟೆ ಕಳೆಯಬೇಕು.
2: ಈ ನಿನ್ನ ಅಣ್ಣನಿರುವಾಗ ಚಿಂತಿಸಬೇಡ ದ್ರೌಪದಿ, ಚಿಂತಿಸಬೇಡ. ಆ ನಿನ್ನ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಅದು ಅನ್ನವನ್ನು ಹೇಗೆ ನೀಡುವುದಿಲ್ಲ ಎಂದು ನಾನು ನೋಡುತ್ತೇನೆ.
1: ಪಕ್ವ ಅನ್ನದ ಮನೆಗೆ ಹೋಗಿ ತರುತ್ತೇನೆ ಕೃಷ್ಣ. ಹೀಗೆ ಹೋಗಿ ಹೀಗೆ ಬಂದೆ. ಅಲ್ಲಿಯವರೆಗೆ ನೀನು ವಿಶ್ರಮಿಸು ಅಣ್ಣ.
2: ಬೇಗನೆ ಬಾ ತಂಗಿ, ಬೇಗನೆ ಬಾ. ರುಕ್ಮಿಣಿ SMSಗಳ ಮೇಲೆ SMS ಕಳುಹಿಸುತ್ತಿದ್ದಾಳೆ.
1: ಆಯ್ತಣ್ಣ, ಈಗೋ ಬಂದೆ. ಏ ಕುಳ್ಳ್ಯ, ಅಕ್ಷಯ ಪಾತ್ರೆ ಕೊಡು ಜಲ್ದಿ.
3: ಯಕ್ಕ, ಇಟ್ಟೋತನ ಇಲ್ಲೇ ಇತ್ತು, ಎಲ್ಲೋ ಹೋಯ್ತೋ ಏನೋ.
4: ಏ, ಇಂಥ ಟೈಮ್ನಾಗೆ ಕೈ ಕೊಡ್ತಾರೆ ಎಲ್ಲರೂ. ಜಲ್ದಿ ಹುಡುಕ್ಯಾಡ, ಇಲ್ಲ ಬ್ಯಾರೆ ಯಾವ್ದಾರ ಭಾಂಡೆ ಅದ ಏನ್ ನೋಡ.
2: ತಂಗಿ ದ್ರೌಪದಿ ಬೇಗ ಬಾ, ರುಕ್ಮಿಣಿ ಗಡಿಬಿಡಿ ಮಾಡುತ್ತಿದ್ದಾಳೆ.
4: ಅಣ್ಣ ಅದ್ರಕತ್ತಾನ, ಏನಾರ ಮಾಡೋ ಕುಳ್ಳ್ಯ.
3: ಯಕ್ಕ, ಸ್ಟೇಜಿನ ಮುಂದೆ ಕಾಣಿಸ್ತು, ಅವ್ರಾಗಿ ಜಿಗಿದು ಹೋಗ್ತಾನೀನಿ, ಇದನ್ನ ಒಯ್.
4: ಇದೇನು ಕುಳ್ಳ್ಯ, ಕರಿ ಹೆಲ್ಮೆಟ್ ಇದ್ದಂಗೈತಲ್ಲೋ.
2: ತಂಗಿ ದ್ರೌಪದಿ
4: ಬೇಕಕ್ಕೆ ಗಡಬಡ ಮಾಡ್ತಾನ ನೋಡ ಮಗ.
3: ಹೆಲ್ಮೆಟ್ ಇದ್ದಂಗದ ಅಂತೀಯಲ್ಲ, ಇದು ಹೆಲ್ಮೆಟ್ ಅದ, ತಗೋ ನಡಿ ಜಲ್ದಿ.
1: ಅಣ್ಣ ಕೃಷ್ಣ, ತೆಗೆದುಕೋ ಅಕ್ಷಯ ಪಾತ್ರೆಯನ್ನು, ತೋರಿಸು ನಿನ್ನ ಚಮತ್ಕಾರವನ್ನು.
2: ಇದೇನು ಅಕ್ಷಯ ಪಾತ್ರೆ ಎಂದು ಪುರಾಣ ಕಾಲದ ಕಪ್ಪು ಭಾಂಡವನ್ನು ತಂದಿರುವೆಯಲ್ಲ, ಎಲ್ಲಿ ಹೋಯಿತು ನಿನ್ನ ಬೆಳ್ಳಿಯ ಫಳ ಫಳನೆ ಹೊಳೆಯುತ್ತಿದ್ದ ಅಕ್ಷಯ ಪಾತ್ರೆ?
4: ಅಯ್ಯ, ಮಂದ್ಯಾಗ ಮರ್ಯಾದೆ ಕಳೆಯಕತ್ತಾನಲ್ಲ ಇವ.
1: ಏನು ಮಾತಂತ ಹೇಳಲಿ ಕೃಷ್ಣ, ಈ ಪಾತ್ರೆಯಲ್ಲಿ ಹಾಲು ಕಾಯಿಸುತ್ತಿದ್ದೆ. ಆಗ ಭೀಮ ಬಂದ, ಆತನೊಡನೆ ಮಾತಾಡುತ್ತಾ ಮಾತಾಡುತ್ತಾ ಮೈಮರೆದು ಬಿಟ್ಟೆ. ಒಮ್ಮೆಲೆ ಹಾಲಿನ ನೆನಪಾಗಿ ಬಂದು ನೋಡಿದರೆ ಪಳಪಳ ಹೊಳೆಯುತ್ತಿದ್ದ ಬೆಳ್ಳಿಯ ಅಕ್ಷಯ ಪಾತ್ರೆ ಕರಕಲಾಗಿ ಕಲಿಯುಗದ ತಗಡಿನ ಹೆಲ್ಮೆಟ್ಟಿನಂತಾಗಿದೆ ಕೃಷ್ಣ.
2: ಇರಲಿ ಬಿಡು ತಂಗಿ, ಇರಲಿ, ಇದರಿಂದಲೇ ನಿನ್ನ ಕೆಲಸವನ್ನು ಮಾಡಿಕೊಡುತ್ತೇನೆ.
1: ಆಗಲಿ ಕೃಷ್ಣ.
3: ಇದರೊಳಗೆ ಅನ್ನ ಹಾಕಿದ್ರ ಇದನ್ನ ಹಾಕೊಳ್ಳ ಅವನ ತಲೆಯೆಲ್ಲ ಮುಸುರಿ ಗಡಿಗೆ ಆಗುದು ಗ್ಯಾರಂಟಿ.

0: ನೋಡ್ಪಾ ದೋಸ್ತ, ನನ್ ಹೆಲ್ಮೆಟ್ ಒಯ್ದು ಏನಾರ ಮಾಡ್ಯಾರಂತೀನಿ. ಅದು ನಂದು ಅಲ್ಪಾ, ನಮ್ ದೋಸ್ತಂದು, ಅವನಿಗೆ ವಾಪಸ್ ಕೊಡ್ಬೇಕು ಬೇರೆ.
1: ಏ ನೀನೇನು ವರಿ ಮಾಡ್ಕೋಬೇಡ, ಕಂಪನಿ ಮಾಲಕ ನಮ್ ದೋಸ್ತ ಅದಾನ, ನಡಿ ಹೋಗಿ ಅವನು ಭೇಟಿಯಾಗೋಣ. ನಮಸ್ಕಾರ, ಶ್ರೀ ಗುಲಮೂರೇಶ್ವರ ನಾಟ್ಯ ಸಂಘದ ಮಾಲೀಕರಾದ ಶ್ರೀ ಕುಲಭೂಷಣ್ ಅವರಿಗೆ.
2: ಅರೇ ಏನೋ ನೀಲ್ಕಂಠ, ಯಾವಾಗ ಬಂದ್ಯೋ?
1: ನಾವು ಬಂದು ಭಾಳ ಹೊತ್ತಾಯ್ತು, ಶೆಕೆಂಡ್ ಶೋ ಮುಗಿದ ಮೇಲೆ ನಿನ್ ಭೇಟಿಯಾಗಿ ಹೋಗೋಣ ಅಂತ ಬಂದ್ವಿ. ಇವರು ಬಾಬಾ ರಾವ್ ಅಂತ, ನಮ್ಮ ಊರ್ನವರು.
2: ನಮಸ್ಕಾರ ರೀ.
0: ನಮಸ್ಕಾರ ರೀ.
1: ಇವರು ಒಂದು ಹೆಲ್ಮೆಟ್ ತಂದಿದ್ರು, ನಾಟಕದ ಬೇಕಾಗಿತ್ತು ಅಂತ ಆ ಕುಳ್ಳಯ್ಯ ಒಯ್ದಿದ್ದ, ಅದನ್ನ ಇವರಿಗೆ ಹೊಳಿ ಕೊಡಿಸಿದ್ರ.
2: ಇವು ಹಿಂಗೆ ಮಾಡ್ತಾವ ನೋಡ್ರಿ. ಅಲ್ಲ ಎಂತ ಚಂದ ತಗಡಿನ ಪಾತ್ರಿಗೆ ಬ್ಯಾಂಗಡಿ ಅಂಟಿಸಿ ಅಗದಿ ಬೆಳ್ಳಿದು ಬೆಳ್ಳಿದು ಕಾಣಂಗ ಮಾಡಿದ್ದೆ. ಕೋಡಿ ನನ್ನ ಮಕ್ಕಳು ಎಲ್ಲೋ ಕಳ್ಕೊಂಡವ. ಏ ಕುಳ್ಳ್ಯ, ಸಾಹೇಬರಿಗೆ ಅವ್ರ ಹೆಲ್ಮೆಟ್ ತಂದು ಕೊಡು.
3: ಮಲಕರ, ಅದರೊಳಗ ಕೃಷ್ಣ ಪರಮಾತ್ಮ ಅನ್ನ ಮೊಸರು ತುಂಬಿ ಎಲ್ಲ ಮುಸುರಿ ಮಾಡ್ಯಾನ್ರಿ, ಅದನ್ ತೊಳೆದು ಒಣಗಿಸಿಕೊಡ್ಬೇಕ್ರಿ, ಅದು ನಾಳನ ಆಗ್ತದ್ರಿ.
2: ಬಾಬಾರಾವ್ ಅವರ ಒಂದು ಕೆಲಸ ಮಾಡ್ತೀವಿ, ನಮ್ಮ ಇನ್ನ ಕೇವಲ ನಾಲ್ಕೇ ಶೋ ಅದಾವ, ಅದನ್ನು ಮುಗಿಸಿ ನಿಮ್ ಹೆಲ್ಮೆಟ್ ಚಂದ ಮಾಡಿಕೊಟ್ಟು ದಾವಣಗೆರೆಗೆ ಹೋಗ್ತೀವ್ರಿ. ಇಷ್ಟ ಸಲುವಾಗಿ ಈಗ ಮತ್ತ ಹೊಸ ಅಕ್ಷಯ ಪಾತ್ರೆ ಎಲ್ಲಿ ಮಾಡಿಸೋದು? ಬೇಕಾದ್ರೆ ಅದಕ್ಕೆ

0: ಅದಕ್ಕೆ ಗೌರವಧನ ಸಹಿತ ಕೊಡೋಣಂತ.
1: ಅದಕ್ಯಾಕ್ರಿ ಗೌರವಧನ? ನಿಮ್ ಕಂಪನಿ ನಾಟಕದಾಗ ಅಕ್ಷಯ ಪಾತ್ರ ಆಗ್ಯದಲ್ಲ, ಅದ ಒಂದ್ ದೊಡ್ಡ ಗೌರವ. ಅದಕ್ಕೆ
0: ಹಿಂಗ ಅಂತೀರ?
1: ಒಂದ್ ಕೆಲಸ ಮಾಡ್ರಿ, ನಾವ್ ಈಗ ಊರಿಗೆ ಹೋಗ್ತಿವ್ರೆ, ನಿಮ್ ಎಲ್ಲಾ ಶೋ ಮುಗಿದ ಮ್ಯಾಲ ಅಂದ್ರ ನಾಡಿದ್ದು ಸಂಜೆಗೆ ನಿಮ್ ಕಡೆ ಬಂದು ತಗೊಂಡು ಹೋಗ್ತಿವ್ರಪ್ಪ.
0: ಅಷ್ಟು ಮಾಡಿದ್ರೆ ನಿಮ್ಗ ಪುಣ್ಯ ಬರ್ತದ ನೋಡ್ರಿ.
2: ಅಂದ್ರೆ ಈಗ ಆ ಹೆಲ್ಮೆಟ್ ಅಲ್ಲಲ್ಲ ಅಕ್ಷಯ ಪಾತ್ರೆ ಕಲಬುರಗಿ ಒಳಗಾದ ಅನ್ನಂಗ ಆಯ್ತು. ಮತ್ ನೀವು ಅದನ್ನ ತರಕ ಯಾವಾಗ ಹೋಗ್ಬೇಕಾಗ್ಯದಂದ್ರಿ?
1: ಇವತ್ತ ಸಂಜೆಗ್ ಬರ್ತೀನಿ ಅಂದಿದ್ದನ್ರಿ, ಆದ್ರ ಇಲ್ಲೇ ಅನಿವಾರ್ಯ ಕೆಲಸ ಬಂದ್ಬಿಟ್ಟದ, ಏನ್ ಮಾಡುದು ತಿಳಿಯಬಾರ್ದು.
2: ಬಾಬಾರ ನೀವ್ ಯಾಕೆ ಕಾಳಜಿ ಮಾಡ್ತೀರಿ? ಈಗ ಇಬ್ಬರದು ಕೆಲಸ ಹಗರಾತ್ ನೋಡ್ರಿ.
1: ಹೌದಾ?
2: ಡ್ರಾಮಾ ಥಿಯೇಟರ್ ಎಲ್ಲಿ ಬರ್ತದ ಅಂತ ಹೇಳ್ರಿ, ಇವತ್ ಸಂಜೀಕ್ ಹೋಗಿ ನಿನ್ನ ಹೆಲ್ಮೆಟ್ ನೀನೇ ತಗೋರಪ್ಪ ಅಂತ ಹೇಳಿ ನಮ್ಮ ಖುರೇಶಿಗೆ ಫೋನ್ ಮಾಡಿ ಹೇಳ್ತೀನಿ. ಅವನು ಬಹಳ ಖುಷಿ ಆಗ್ತಾನ ನೋಡ್ರಿ.
1: ನಮಗೂ ಅದು ಬಹಳ ಖುಷಿ ಆಗ್ತದೆ
2: ಸಂಜೀಕ್ ಅಲ್ರಿ.
1: ಏ ಇಕ್ಕಿನ ಕೆನಿ ಕೆನಿ ಹಾಲು ತಗೊಂಡ್ ಬಾ,
3: ತರ್ತೀನಿ ತಡ್ರಿ. ಅಯ್ಯೋ ಇದ್ರ ಶಿಡಿಸ್ರಿ.
1: ಯಾಕ ಏನಾತ?
3: ಅಣ್ಣ ಅವ್ರ ಸಲುವಾಗಿ ಎಂತ ಕೆನಿ ಕೆನಿ ಹಾಲ್ ತರಾಕತ್ತಿದ್ದೆ. ಈ ಕರಿ ಮರಿ ಶನಿ ಬೆಕ್ಕು ಎಲ್ಲಿಂದ ಬಂತ ಏನೋ, ಎಲ್ಲಾ ಹಾಲು ಚೆಲ್ಲ ಹೋತ್ ನೋಡ್ರಿ.
2: ಇರ್ಲಿ ಬಿಡ್ರಿ ಯಾಕಾರೆ, ನನಗೆ ಹೆಲ್ಮೆಟ್ಟಿನ ವಿಚಾರ ಕೇಳಿ ಕೊಡ ಹಾಲು ಕುಡ್ದಂಗ ಆಗ್ಯದ. ಬಾಬಾರೆ ನಾ ನಡಿತೀನ್ರಿ ಇನ್ನ.
1: ಆಯ್ತಾಯ್ತು ಖುರೇಶ್ ಹೇಳ್ರಿ ಇಸ್ಗೋ ಅಂತ.
2: ಆಯ್ತಾಯ್ತು.
4: ಕಾಕರ್ಗೆ ಹೆಲ್ಮೆಟ್ ಸಿಕ್ತು ಇಲ್ಲೋ ಕೇಳೋಣ. ಎಲ್ಲೈತಪ್ಪ ಕಾಕ ಅಂದು?
5: ಹಾ ಸಿಕ್ತ ನಂಬರ. ಹಲೋ ಕಾಕ, ನಾ ಖುರೇಶ.
6: ಹಲೋ ಖುರು, ನಾನೇ ಮಾಡ್ಬೇಕಂತ ಮಾಡಿದ್ದೇನಪ್ಪ, ನೀನೇ ಮಾಡಿದ್ ನೋಡು.
5: ಹೆಲ್ಮೆಟ್ ಇಂದ ಏನಾಯ್ತು ಕಾಕ? ಅಲ್ಲೇ ಆಟದಾಗ ಇತ್ತಲ್ಲ.
6: ಆಟದಾಗ ಇತ್ತು, ಸಿಕ್ಕಿತ್ತು. ಆದ್ರೆ
5: ಆದ್ರೆ ಏನು
6: ಈಗ ಇಲ್ಲಿಲ್ಲ.
5: ಮತ್ತೆಲ್ಲಿ ಹೋಯ್ತು?
6: ನೀ ಏನೋ ಕಾಳಜಿ ಮಾಡ್ಬಿಡಪ್ಪ, ನಿನ್ನ ಹೆಲ್ಮೆಟ್ ನಿನಗ್ ಸಿಕ್ತಂತ ತಿಳಿ, ಅದು ಅಲ್ಲೇ ನಿಮ್ಮ ಕಲಬುರಗಿಯಾಗದ.
5: ಇಲ್ಲೇ ಅದನ? ಎಲ್ಲಿ?
6: ಹೇಳ್ತೀನಿ ಹೇಳ್ತೀನಿ, ಚಂದ ಕೇಳಿಸ್ಕೋ ನೋಡು. ಅಲ್ಲಿ ದಿವಾನ ಸಿನಿಮಾ ಥಿಯೇಟರ್ ಅದಲ್ಲ, ಅದ್ರ ಮಗ್ಗಲಕ್ಕ ಒಂದ್ ನಾಟಕ ಕಂಪನಿ ಅದ, ಅದ್ರ ಮಾಲಕರು ಕುಲಭೂಷಣ ಅಂತ. ಇವತ್ತು ಸಂಜೀಕ 8 ನೀ ಅವ್ರಿಗೆ ಹೋಗಿ ಭೇಟಿಯಾಗು, ಅವರು ನಿನ್ನ ಹೆಲ್ಮೆಟ್ ನಿನಗ್ ಕೊಡ್ತಾರ.
5: ನಾಟಕ ಕಂಪನಿ ಮಾಲಕರು ನನ್ನ ಹೆಲ್ಮೆಟ್ ನನಗ್ ಕೊಡ್ತಾರ? ಅವ್ರ ಕಡೆ ಆ ಹೆಲ್ಮೆಟ್ ಹೆಂಗ್ ಬಂತ ತಲಿ ಬಿಡ, ಅರ್ಥ ಆಗವಲ್ತಪ್ಪ ಕಾಕ ನನಗ.
6: ಸದ್ಯಕ್ಕ ನಿನಗ ಅರ್ಥ ಆಗುದು ಬೇಡನಪ್ಪ, ಅದೊಂದು ಬಹಳ ದೊಡ್ಡ ಸ್ಟೋರಿ ಅದ, ಬಹಳ ಡೀಟೇಲ್ ನಾಗ ಹೇಳ್ಬೇಕಾಗ್ತದ. ಈಗ ಫೋನ್ ನಾಗ ಬೇಡ, ಆಮೇಲೆ ನಿನಗ ನಾನು ಹೇಳ್ತೀನಂತ. ನಿನಗ ನಿನ್ ಹೆಲ್ಮೆಟ್ ಸಿಕ್ಕ್ರೆ ಸಾಕು ಹೌದಲ್ಲ?
5: ಹೌದೌದು.
6: ಅದಕ್ಕೆ ಈಗ ನಾ ಹೇಳದಷ್ಟು ಮಾಡುವ ಅಷ್ಟೇ.
5: ಆಯ್ತಾಯ್ತಾಯ್ತು. ದಿವಾನ ಥಿಯೇಟರ್ ಅಂದ್ರ ಇದೆ, ಇದ್ರ ಮಗ್ಗಲ ಏರಿಯಾ ಅಂದ್ರ ನನ್ ಮುಂದಿಂದು. ಇಲ್ಲೇನು ಯಾವ ಡ್ರಾಮಾ ಥಿಯೇಟರ್ನು ಇಲ್ಲ, ಟೆಂಟ್ನು ಇಲ್ಲಲ್ಲ, ಎಲ್ಲಿ ಹೋದು ಓಯಪ್ಪ, ಇನ್ನೆಲ್ಲಿ ಹುಡುಕುದು? ಹಾ ಅಲ್ಲಿ ಒಂದು ಪಾನ್ ಶಾಪ್ ಅದಲ್ಲ, ಅವನಿಗೆ ಕೇಳೋಣ ಗೊತ್ತಾಗ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಒಂದು ಡ್ರಾಮಾ ಕಂಪನಿ ಅದ ಅಂತ ಹೇಳಿ ಹೇಳ್ತಾ ಇದ್ರು, ನಿಮ್ಗೇನಾರೆ ಐಡಿಯಾ ಅದೇನ್ರಿ?
7: ಸರ್ ಡ್ರಾಮಾ ಕಂಪನಿ ಅದ ಅಲ್ಲ, ಇತ್ತು
5: ಅಂದ್ರ
7: ನಿನ್ನೆ ಅದ ಶೋ ಎಲ್ಲಾ ಮುಗಿದು ರಾತ್ರಿ 8 ಇಲ್ಲಿಂದ ಹೋಗ್ಬಿಡ್ತಲ್ರಿ. ನೀ ನಾಟಕ ನೋಡ್ಬೇಕು ಅಂತ ಬಂದಿದ್ರೇನ್ರಿ?
5: ಎಲ್ಲಿ ನಾಟಕ ನೋಡುದ್ರಿ? ಅಂದಂಗ ಆ ಕಂಪನಿ ಎಲ್ಲಿ ಹೋಯ್ತು ಅಂತ ನಿಮಗೇನಾರೆ ಗೊತ್ತದೇನ್ರಿ?
7: ಯಾಕ ನೀವೇನಾದ್ರೂ ಅವರಿಗೆ ಸಾಲ ಗಿಲ್ಲ ಕೊಟ್ಟಿದ್ರೇನ್ರಿ?
5: ಹಂಗೇನಿಲ್ಲ, ಆದ್ರ ನಮ್ಮ ಮುತ್ಯಂದು ಒಂದು ಹೆಲ್ಮೆಟ್ ಅವ್ರ ಕಡೆ ಇತ್ತೇನ್ರಿ.
7: ಹೌದ್ರಿ?
5: ಅದನ್ನ ತಗೊಂಡ್ ಹೋಗಾಕ ನಿನ್ನೆನ ರಾತ್ರಿ 8 ತನಕ ಬಾ ಅಂತಂದಿದ್ರು, ಆದ್ರ ಕೆಲಸದ ಮ್ಯಾಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ, ಹಿಂಗಾಗಿ ಬರುವುದಾಗ್ಲಿಲ್ಲ. ಈಗ ಬಂದು ನೋಡಿದ್ರ ಪರಿಸ್ಥಿತಿ ಹಿಂಗದ.
7: ಈಗ ಕನ್ಫರ್ಮ್ ಆಯ್ತು ನೋಡ್ರಿ ಸರ್.
5: ಏನ್ರಿ ಅದು?
7: ನೀವು ಸಾಲಗಾರು ಅಲ್ಲ ಅಂತ.
5: ಅಂದ್ರ?
7: ಅಂದ್ರ ಕಂಪನಿ ಮಾಲಕ್ ಹೋಗೋ ಮುಂದ ಅಡ್ರೆಸ್, ಫೋನ್ ನಂಬರ್ ಎಲ್ಲಾ ಕೊಟ್ಟಿದ್ರಿ.
5: ಹೌದ್ರಿ?
7: ಹೆಲ್ಮೆಟ್ ಕೇಳ್ಕೊತ್ ಬಂದವರಿಗೆ

0: ನನ್ನ ಕಾಂಟ್ಯಾಕ್ಟ್ ಕೊಡು, ಉಳಿದು ಯಾರೇ ಬಂದ್ರು ಬಿಲ್ಕುಲ್ ಕೊಡ್ಬೇಡ ಅಂತ ಹೇಳಿದೆ ನೋಡ್ರಿ ಸರ್.
1: ಅಂದ್ರ ಈಗ ಅವರು ಎಲ್ಲಿ ಹೋಗ್ಯಾರ್ರಿ?
0: ಆ ಕಂಪನಿ ದಾವಣಗೆರೆ ಹೋಗಿದ್ರಿ. ತಗೋರಿ ಈ ಪತ್ತ ಮತ್ತು ಫೋನ್, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ರಿ.
1: ಅಲ್ರಿ ಈ ಪತ ಫೋನ್ ತಗೊಳ್ಳೋದಕ್ಕಿಂತ ಆ ಹೆಲ್ಮೆಟ್ ಇಸ್ಕೊಂಡಿದ್ರ ಮುಗದೆ ಹೋಗ್ತಿತ್ತಲ್ರಿ, ನನ್ನ ಕೆಲಸ ಎಷ್ಟು ಈಸಿ ಆಗ್ತಿತ್ತು. ನಿಮಗ್ ಬೇಕಾದ್ರ ನಾ ಪ್ರೈಸ್ ಕೊಡ್ತಿದ್ದೆ.
0: ನಾನು ಅದನ್ನೇ ಹೇಳಿದೆ ಸರ್ ಅವರಿಗೆ, ಆದ್ರೂ ಒಪ್ಪಲಿಲ್ಲ.
1: ಯಾಕ್ರಿ?
0: ವಿಚಿತ್ರ ನೋಡಿ ಸರ್, ಅದು ಯಾವಾಗ ಅವ್ರ ಕಡೆ ಬಂತು ಅವಾಗಿಂದ ಅವ್ರ ಕಲೆಕ್ಷನ್ ಡಬಲ್ ಟ್ರಿಪಲ್ ಆಯ್ತಂತ್ರಿ. ಇದು ಭಾರಿ ಲಕ್ಕಿ ಹೆಲ್ಮೆಟ್ ಅದ, ಇದನ್ನ ನಾ ಬಿಟ್ಟು ಕೊಡೋದಲ್ಲ. ಬೇಕಾದ್ರವರಿಗೆ ನನ್ನ ಡ್ರಾಮಾ ಕಂಪನಿಯವ್ರಿಗೆ ಬಿಟ್ಟು ಕೊಡ್ತೀನಿ, ಆದ್ರೆ ಈ ಹೆಲ್ಮೆಟ್ ಅವ್ರಿಗೆ ಕೊಡೋದಲ್ಲ ಅಂತ ಅಂದ್ರಿ.
1: ಹಿಂಗಾಯ್ತ್ರಿ, ನೀವು ಹೆಲ್ಮೆಟ್ ಇಸ್ಕೊಂಡಿದ್ರ ನಾನು ಈಗ ದಾವಣಗೆರೆಗೆ ಹೋಗುದು ತಪ್ಪತ್ತಿತ್ತು, ಎಲ್ಲಾ ಟೆನ್ಷನ್ ಖಲಾಸ್ ಆಗ್ತಿತ್ತು. ಈಗ ನಾ ಏನ್ ಮಾಡ್ಲಿರಿ?
0: ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರ ಒಂದ್ ಮಾತು ಹೇಳ್ರಿ.
1: ಹೇಳ್ರಿ ಹೇಳ್ರಿ
0: ಸರ್. ನೀವು ಈಗ ದಾವಣಗೆರೆಗೆ ಹೋಗಿ ಬರೋದು ಅಂತಂದ್ರ ಒಂದು 1,000 ರೂಪಾಯಿ ಬೇಕು.
1: ಹೌದಲ್ಲ?
0: ಅದ್ರಾಗ ಕಂಪನಿಗೆ ಅದು ಲಕ್ಕಿ ಅಂತ ಪ್ರೂವ್ ಆಗ್ಯದ.
1: ಹೌದಲ್ಲ? ಹೌದಲ್ಲ.
0: ಅದನ್ನ ನೀವು ಕಸ್ಕೊಂಡ್ ತರೋದ್ರಿಂದ ಪಾಪ ಅವ್ರ ಹೊಟ್ಟಿ ಮೇಲೆ ಹೊಡೆದಂಗ ಆಗ್ತದೆ. ನಿಮ್ಗೆ ಸುಮ್ಮನೆ ಓಡಾಡ ಹೈರಾಣ, ಹೆಂಗು ಅದು ಹಳಿ ಹೆಲ್ಮೆಟ್. 400-500 ರೂಪಾಯಿ ಕೊಟ್ರೆ ಎಂತ ಹೆಲ್ಮೆಟ್ ಬೇಕು ಅಂತದ್ ಇಲ್ಲೇ ಸಿಗ್ತದ ನೋಡ್ರಿ, ವಿಚಾರ ಮಾಡ್ರಿ.
1: ನೀವು ಹೇಳೋದು 100-100 ಬರೋಬ್ಬರಿ, ಆದ್ರೂ ಒಂದ್ ಮಾತ ನಮ್ಮ ಕಾಕಾರಿಗೆ ಕೇಳ್ತೀನಿ ನೋಡೋಣಂತ. ಹಲೋ ಹಲೋ ಕಾಕ.
2: ಹಲೋ ಗುರು, ಏನಾಯ್ತು? ಹೆಲ್ಮೆಟ್ ಸಿಗ್ತೇನೆ
1: ಕಾಕ? ನೀ ಹೇಳಿದ ಟೈಮ್ಗೆ ಹೋಗುದಾಗ್ಲಿಲ್ಲ, ಈಗ ಹೋಗಿ ಬಂದೆ. ನಿನಗ್ ಫೋನ್ ಮಾಡ್ಬೇಕು ಅನ್ನೋದ್ರಾಗ ನಿಂದೆ ಫೋನ್ ಬಂತು.
2: ಮತ್ತೇನಾಯ್ತು?
1: ಕಂಪನಿ ಎಲ್ಲ ಕಿತ್ತೋಡೋ ದಾವಣಗೆರೆಗೆ ಹೋಯ್ತಂತ. ಏನ್ ಮಾಡೋದ್ ಈಗ ಕಾಕ? ಹೋಗ್ಲಿ ಬಿಡು ಕಾಕ, ಹೆಲ್ಮೆಟ್ ಹೆಂಗು ಹಳಿದಿತ್ತು, ಇಲ್ಲೇ ಒಂದು ಹೊಸಾದ ಖರೀದಿ ಮಾಡ್ತೀನಂತ.
2: ಹಂಗಂದ್ರೆ ಹೆಂಗು ಗುರು?
1: ಅಂದ್ರ
2: ಅದು ನಮ್ಮ ಅಪ್ಪನ, ಅಂದ್ರೆ ನಿನ್ನ ಅಜ್ಜನ ಒಂದೇ ಒಂದು ಏಕೈಕ ನೆನಪಿನ ಕಾಣಿಕೆ ಇದ್ದಂಗೆ. ನಮ್ಮ ಬಾಲ್ಯದ ನೆನಪು, ನಿನ್ನ ಬಾಲ್ಯದ ನೆನಪು, ಹಿಂಗ ಎಲ್ಲಾರ ಭಾವನೆಗಳು ಅದರ ಜೊತೆಗೆ ತಳಕ ಹಾಕೊಂಡವೇನಪ್ಪ. ಅದನ್ನ ನೋಡ್ತಾ ಇದ್ರೆ ಅಪ್ಪನ್ನೇ ನೋಡ್ದಂಗ ಆಗ್ತದೆ. ನಿಮ್ ಕಾಕಿನೂ ಅದೇ ಅಂತಾಳೆ, ಮಾವನವ್ರ ನೆನಪ ಸದಾ ಇರಬೇಕಂದ್ರೆ ನಮ್ ಮನೆಯ ಅಟ್ಟದಾಗ, ಅಂದ್ರೆ ಮನೆಯಾಗ ಸದಾ ಅವರು ಬಳಸಿದಂಥ ಹೆಲ್ಮೆಟ್ಟು ಇರ್ಲೇಬೇಕು ಅಂತ. ಅಟ್ಲೀಸ್ಟ್ ನೀ ಆದ್ರೂ ಅದನ್ನ ಹಾಕೊಂಡು ಉಪಯೋಗ ಮಾಡ್ಕೋತಿದ್ರೆ ಅಪ್ಪನ ನೆನಪ ಶಾಶ್ವತ ಇರ್ತದ ಅಂತ. ಮತ್ ಏನ್ ವಿಚಾರ ಮಾಡಕತ್ತಿ ಈಗ?
1: ಏನಿಲ್ಲ ಕಾಕ, ಇವತ್ತು ಸಂಜೆಕ್ ದಾವಣಗೆರೆ ಬಸ್ ಹತ್ತಿ. ದಾವಣಗೆರೆ ಅಂತೂ ಬಂದ್ ಇಳದೆ. ಇನ್ನ ಕುಲಭೂಷಣಗ ಮಾತಾಡಿ ನಾ ಬಂದ್ ವಿಷಯ ತಿಳಿಸೋಣ. ಮನುಷ್ಯ ಈಗ ಆ ಲಕ್ಕಿ ಹೆಲ್ಮೆಟ್ ಕೊಡಕ್ ಒಪ್ತಾನೋ ಇಲ್ಲೋ ಮಾರಾಯ, ಅವನ ಕಂಪನಿ ಕಲೆಕ್ಷನ್ ಅದರಿಂದ ಡಬಲ್ ಟ್ರಿಬಲ್ ಆಗ್ಯದಂತ. ಆಗ್ಲಿ ಸಂತೋಷನ, ಆದ್ರ ಹಂಗಂತ ನನಗದನ್ನ ಕೊಡಕ್ ಆಗುದಿಲ್ಲ ಅಂತ ಹೆಂಗ್ ಹೇಳ್ತಾನವ? ನಮ್ಮ ಅಜ್ಜನ ನೆನಪನ್ನ ಯಾರಿಗೋ ಬಿಟ್ಟು ಅನಾಥ ಮಾಡಕ್ ನಾ ತಯಾರಿಲ್ಲ. ಏನರೆ ಮಾಡಿ ನಾನು ಮುತ್ಯಾನ್ ಹೆಲ್ಮೆಟ್ ಅನ್ನ ಒಯ್ಯಾಕ ಬೇಕು. ಇದರಿಂದ ನಮ್ಮ ಮನೆ ಮಂದಿಗೆಲ್ಲ ಸಮಾಧಾನ, ಅಲ್ಲದೆ ನನಗೂ ಕೂಡ ಟೆನ್ಷನ್ ಫ್ರೀ ಲೈಫ್. ಅವ ಕೊಡುದಿಲ್ಲ ಅಂದ್ರು ಸ್ವಲ್ಪ ರೊಕ್ಕ ಕೊಟ್ಟಾದ್ರೂ ಅದನ್ನ ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ. ತಡಿ, ಎಲ್ಲದ ನಂಬರ್ ಒಂದು ಕುಲಭೂಷಣ್ ಅಂದು ಫೋನ್ ಮಾಡ್ತೀನಿ. 6-5-3-4-7-1-1-1-1. ಹಲೋ ಕುಲಭೂಷಣ್ ಅವ್ರ?
3: ಹೌದು.
1: ನಾನು ಗುಲ್ಬರ್ಗಾದಿಂದ ಹೆಲ್ಮೆಟ್ ಸಲುವಾಗಿ ಬಂದಿನ್ರಿ. ನಾನು ಮೇನ್ ಬಸ್ ಸ್ಟ್ಯಾಂಡ್ ಐತಲ್ರಿ, ಅಲ್ಲಿ ಇದೀನಿ. ನಿಮ್ ಅಡ್ರೆಸ್ ಹೇಳ್ರಿ, ಹೆಂಗ್ ಬರ್ಬೇಕು? ನೋಡ್ರಿ, ನಾನು ವೈಟ್ ಅಂಡ್ ಬ್ಲಾಕ್ ಪಟ್ಟಿ ಪಟ್ಟಿ ಶರ್ಟ್ ಹಾಕೊಂಡಿನಿ, ಮೇನ್ ಗೇಟ್ ಹತ್ರ ನಿಂತಿರ್ತೀನಿ ನೋಡ್ರಿ. ಅಲ್ಲ ಖರೇನೆ ಬರ್ತಾನೆ ನೀವ? ನನಗ್ ಹೆಲ್ಮೆಟ್ ಕೊಡುದೇ ಇಲ್ಲ ಅಂದವ, ಒಂದೇ ಸಲಕ್ಕೆ ನಾನೋ ಬರ್ತೀನಿ ಅಂದಲ್ಲ, ಇವನನ್ನ ನಂಬಬಹುದಾ? ತಪ್ಪು ಮಾಡಿದೆ. ಎಷ್ಟೇ ತ್ರಾಸಾಗಿದ್ರು ಅವನು ಪತ ಹಿಡ್ಕೊಂಡು ನಾನೇ ಹೋಗ್ಬೇಕಾಗಿತ್ತು.
4: ಹಲೋ ಮಿಸ್ಟರ್, ಕಲಬುರಗಿಯಿಂದ.
1: ಹಾ ಹಾ, ಬಂದವ್ ನಾನೇ ರೀ, ನಾನೇ ಖುರೇಶ್ ಅಂತ ಹೇಳಿ. ನಮಸ್ಕಾರ ರೀ.
4: ಏನಪ್ಪ ನೀವು ಬಂದು ಏನ್ ಚಲೋ ಮಾಡಿದ್ರಿ ಅಪ್ಪ?

0: ನಿಮಗ ಹೆಲ್ಮೆಟ್ ಕೊಡಬಾರದು ಅಂತ ವಿಚಾರ ಇತ್ತು, ಅದು ಬಂದಾಗಿಂದ
1: ನಿಮ್ಮ ಲಾಭ ಡಬಲ್ ಟ್ರಿಪಲ್ ಆಗಿತ್ತು. ಅದು ನಿಮಗ ಬಹಳ ಲಕ್ಕಿ ಆಗಿತ್ತಲ್ರಿ.
0: ಹೌದ್ರಿ. ಆದ್ರೆ
1: ಆದ್ರೆ ಏನಾಯ್ತ್ರಿ?
0: ಬಂದು ದುಡ್ಡು ನನಗ ದಕ್ಕಲಿಲ್ಲ. ಬಂದ ಕಲೆಕ್ಷನ್ ಎಲ್ಲ ನಮ್ ಹೀರೋ ಹೀರೋಯಿನ್ ಕೂಡಿ ತಗೊಂಡು ಹೇಳದೆ ಕೇಳದೆ ಕಂಪನಿ ಬಿಟ್ಟು ಓಡಿ ಹೋದ್ರಿ.
1: ಮತ್ತೆ ನನ್ನ ಹೆಲ್ಮೆಟ್ ಬಿಟ್ಟು ಹೋಗ್ಯಾರಿಲ್ರಿ?
0: ಅದನ್ನೊಂದು ಬಿಟ್ಟು ಹೋಗ್ಯಾರ, ಭಿಕ್ಷಾ ಬೇಡಿ ಬದುಕು ಅಂತ. ಅಯ್ಯಪ್ಪೋ, ಎಲ್ಲಿಗೆ ಬಂತು ಸಂಗಯ್ಯ ನನ್ನ ಪರಿಸ್ಥಿತಿ? ಕಂಡು ಕಾಣದ ಬ್ಯಾಡ್ ಲಕ್ ತಂದ ಈ ದರಿದ್ರ ಹೆಲ್ಮೆಟ್ ನನ್ನ ಕಡೆ ಇರುದ ಬೇಡ. ಏ, ತಗೊಂಡ್ ಹೋಗ್ರಿ ಇದನ್ನ.
1: ಓ ಮಿಸ್ಟರ್ ಕುಲಭೂಷಣ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ. ನಿಮ್ಮ ಅಕ್ಷಯ ಪಾತ್ರೆ ಕಳೆದು ಹೋದಾಗ ನಿಮ್ಮ ಮಾನ ಮರ್ಯಾದೆ ಉಳಿಸಿದ್ದು ಇದೇ ಹೆಲ್ಮೆಟ್. ಕಲೆಕ್ಷನ್ನೇ ಇಲ್ಲದೆ ದಿವಾಳಿಯಾಗಿದ್ದ ನಿಮಗೆ ಮೂರು ಪಟ್ಟು ಕೊಟ್ಟಿದ್ದು ಇದೇ ಹೆಲ್ಮೆಟ್. ಇದರ ಮಹಿಮಾದಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿದ್ದು ಇದೇ ಹೆಲ್ಮೆಟ್. ನಮ್ಮ ಅಜ್ಜನ ಆಶೀರ್ವಾದದಿಂದ ನಿಮ್ಮ ಕಂಪನಿಯ ನೌಕರರಿಗೆ ಸರಿಯಾಗಿ ಪಗಾರ ಕೊಡಾಕ ನಿಮಗೆ ಸಾಧ್ಯ ಮಾಡಿಸಿದ್ದು ಇದೇ ಹೆಲ್ಮೆಟ್. ಇಂಥ ಹೆಲ್ಮೆಟ್ ಅನ್ನ ನೀವು ಬೈತಿರಲ್ರಿ, ನಿಮ್ಮ ವಯಸ್ಸಿಗೆ ನಾಚಿಕೆ ಆಗುದಿಲ್ಲ?
0: ಸಾರಿರಪ್ಪ, ನೋಡ್ರಿ, ಏನೋ ನಿರಾಶದೊಳಗ ಹಂಗಂದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ.
1: ಓಕೆ ಓಕೆ, ಇರ್ಲಿ. ನನ್ನ ಹೆಲ್ಮೆಟ್ ತಂದು ಕೊಟ್ರಲ್ಲ, ಅದಕ್ಕೆ ನಿಮಗ ತುಂಬಾ ತುಂಬಾ ಥ್ಯಾಂಕ್ಸ್.
0: ನಮಸ್ಕಾರ.
1: ಪೊಲೀಸ್ ಹೆಲ್ಮೆಟ್ ಇರ್ಲಾರ್ದವ್ರನ್ನ ಹಿಡ್ಯಾಕತ್ತನ. ಹಿಡೀನಿ, ನಾನು ಹೋಗಿ ಅವನಿಗೆ ಸ್ವಲ್ಪ ನನ್ನ ನೆನಪು ಮಾಡಿಕೊಡ್ತೇನೆ. ಸರ್ ಸರ್, ನಮಸ್ಕಾರ ರೀ ಸರ್.
2: ನಮಸ್ಕಾರ. ಏನ್ರಿ,
1: ನಾಲ್ಕು ದಿವಸದ ಹಿಂದೆ ನೀವು ಹೆಲ್ಮೆಟ್ ಇರ್ಲಾರ್ದಕ್ಕ ಹಿಡಿದು 100 ರೂಪಾಯಿ ದಂಡ ಹಾಕಿದ್ರಿ, ನೆನಪದೇನ್ರಿ ಸರ್?
2: ದಿವಸ 1000 ಮಂದಿಗೆ ದಂಡ ಹಾಕ್ತಿವ್ರಿ, ಹೆಂಗ ನೆನಪಿಡ್ಲಿಕ್ಕೆ ಆಗ್ತದ? ಇರ್ಲಿ, ಏನಾಗ್ಬೇಕಾಗಿತ್ತು ಈಗ?
1: ಏನಿಲ್ಲ, ನಿಮಗ ನನ್ನ ಹೆಲ್ಮೆಟ್ ತೋರಿಸಿ ಹೋಗೋಣ ಅಂತ ಹೇಳಿ ಬಂದೆ. ನಮಸ್ಕಾರ ಸರ್, ಇನ್ನು ಬರ್ತೀನಿ.
2: ಓ ಮಿಸ್ಟರ್, ಸ್ವಲ್ಪ ನಿಲ್ರಿ. ಯಾಕೋ ಈ ಮಗನಿಗೆ ಸ್ವಲ್ಪ ಗ ಇದ್ದಂಗದ. ಮಾಡ್ತೇನೆ ಮಾಡ.
1: ಯಾಕ್ರಿ ಸರ್, ಯಾಕ್ರಿ ಕರದ್ರಿ?
2: ಸ್ವಲ್ಪ ನಿಮ್ಮ ಹೆಲ್ಮೆಟ್ ಬಿಚ್ಚಿಕೊಡ್ರಿ ನೋಡೋಣ.
1: ತಗೋರಿ ಸರ್, ತಗೋರಿ.
2: ಅಡ್ಡಿ ಇಲ್ರಪ್ಪ, ಭಾರಿ ಅದ. ಯಾವ ಗಣಿಯೊಳಗಿಂದ ಇದನ್ನ ಹೊರಗೆ ತೆಗೆದು ತಗೊಂಡ್ ಬಂದ್ರಿ?
1: ಏನ್ರಿ ಸರ್, ಏನಾಗತ್ತೀರಿ ಸರ್, ಏನ್ ಮಾಡಾಕತ್ತೀರಿ ಸರ್?
2: ಏನೂ ಇಲ್ಲ, ರಸೀಟ್ ಬರ್ಲಿಕ್ಕೆ ಹತ್ತೀನಿ. ತಗೊಳ್ರಿ ರಸೀಟು.
1: ಯಾಕ್ರಿ ಸರ್, ಹೆಲ್ಮೆಟ್ ಐತಲ್ಲ.
2: 200 ರೂಪಾಯಿ ಕೊಡ್ರಿ
1: ಸರ್. ಸರ್, 200 ರೂಪಾಯಿ ನಾ ಕೊಡ್ಬೇಕ್ರಿ ಸರ್?
2: ಎರಡನೇ ಸಲ ತಪ್ಪು ಮಾಡಿದ್ದಕ್ಕ. ನೋಡ್ರಿ, ನಿಮ್ಮ ಹೆಲ್ಮೆಟ್ ನಾಗ ಎಲ್ಲರ ISI ಮಾರ್ಕ್ ಅದನ ನೋಡ್ರಿ, ನೀವ ನೋಡ್ರಿ.
1: ಹೌದಲ್ರಿ ಸರ್.
2: ಬಂದ ಒಳ್ಳೆ ಹೀರೋ ಬಂದಂಗ, ಹಳಿ ಮುತ್ತಂದು ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಚಲೋ ಕ್ವಾಲಿಟಿ ISI ಮಾರ್ಕ್ ಇದ್ದದ್ದು ತಗೊಳ್ರಿ.
1: ಆಯ್ತು ನಡಿ ಕುರೇಶ, ಅದದೆಲ್ಲ ಒಳ್ಳೇದಕ್ಕ ಅಂತ ಹೇಳಿ ಹಿರಿಯರ್ ಹೇಳ್ಯಾರ. ನಡಿ ನಡಿ, ಒಂದು ಬ್ರ್ಯಾಂಡ್ ನ್ಯೂ ಹೆಲ್ಮೆಟ್, ಅದು ISI ಮಾರ್ಕ್ ಇದ್ದಿದ್ದು ತಗೊಂಡ ಮನೆಗೆ ಹೋಗಕತ್ತಿ.
3: ಇದುವರೆಗೆ 2011 ಆಕಾಶವಾಣಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ನಾಟಕ ಹೆಲ್ಮೆಟ್ ಕೇಳಿದಿರಿ. ಭಾಗವಹಿಸಿದವರು ಶೇಖ್ ಅಬ್ದುಲ್ಲಾ ಖಾಜಿ, ಮಧುಸೂದನ್ ಡಿ ಟೆಂಗ್ಲೇಕರ್, RS ಬಿರಾದಾರ್, ಪುಷ್ಪಾ ಎಸ್ ಬೆಟಗೇರಿ, HN ಅನಿಲ್ ಕುಮಾರ್, ರಾಜೇಂದ್ರ ಆರ್ ಕುಲಕರ್ಣಿ, ಪ್ರಹ್ಲಾದ್ ಎಂ ದೇಶಪಾಂಡೆ, ಪ್ರಭು ನಿಷ್ಠಿ ಹಾಗೂ ಸುರೇಶ್. ಭಾಗವಹಿಸಿ ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ರಚಿಸಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ.
4: ನಾಟಕಗಳನ್ನು ಕೇಳಿದಿರಿ, ಕೊಡುಗೆ ಆಕಾಶವಾಣಿ ಕಲಬುರಗಿ ಕೇಂದ್ರದ್ದು.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ
2: ಬದುಕು ಜಟಕಾ ಬಂಡಿ
1: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
2: ಕಡೆಗೋಡು ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
1: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
3: ಇಂದಿನ ಶೀರ್ಷಿಕೆ ಮಗದೊಮ್ಮೆ ಮಗುವಾಗಿ. ಎಷ್ಟು ಚೆನ್ನಾಗಿರುತ್ತಲ್ವಾ, ನಾವು ಮತ್ತೆ ಮಕ್ಕಳಾದ್ರೆ ಅಂತ. ಸಾಧ್ಯವಾಗುತ್ತಾ ಸ್ವಾಮಿ ಮತ್ತೆ ಮಕ್ಕಳಾಗೋದಿಕ್ಕೆ? ಹಾಗಲ್ಲ. ಇದು ಹೇಗೆ ಅಂತ ಅಂದ್ರೆ, ಆ ಮಕ್ಕಳಲ್ಲಿ ಇರುವಂತಹ ಮುಗ್ಧತೆ, ಅಚಲ ನಂಬಿಕೆ, ಸ್ವಚ್ಛ ನಡೆ, ಸಹಜತೆ, ಉತ್ಸಾಹ, ನಿಸ್ವಾರ್ಥ ಪ್ರೇಮ, ನಿಷ್ಕಲ್ಮಷ ಹೃದಯ, ಇಂಥವುಗಳನ್ನೆಲ್ಲ ನಮ್ಮಲ್ಲಿ ಅಳವಡಿಸಿಕೊಳ್ಳೋದು ಅಂತ. ಈಗ ಅದಕ್ಕೆ ಪೂರ್ವಕವಾಗಿ ಏನಾದರೂ ಹೇಳಬೇಕಲ್ವಾ? ಈ ಅಚಲ ನಂಬಿಕೆ ಅನ್ನೋದಕ್ಕೆ ಒಂದು ನಡೆದ ಘಟನೆಯನ್ನ ಉದಾಹರಣೆಯಾಗಿ ತಗೊಂಡಿದ್ದೀನಿ. 1977 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಗೆ ಭಯಂಕರ ಬಿರುಗಾಳಿ ಭೀಕರ ಪ್ರವಾಹ ಅಪ್ಪಳಿಸ್ತು. 76 ಹಳ್ಳಿ ನೆಲಸಮ ಆಗೋಯ್ತು. 10,000 ಹೆಚ್ಚು ಜನ ಸಾವನ್ನಪ್ಪಿದ್ರು. ತಕ್ಷಣವೇ ಪುನರ್ವಸತಿ ಕಾರ್ಯ ಪ್ರಾರಂಭ ಆಯಿತು. ಸಂತ್ರಸ್ತರಿಗೆ ಹೊಸ ಮನೆ, ಬಟ್ಟೆ, ಪಾತ್ರೆ, ಪಗಡ ಮುಂತಾದವುಗಳನ್ನು ಹಂಚಲಾಯಿತು. ಸ್ವಾಮಿ ಸೋಮೇಶ್ವರಾನಂದಜಿಯವರು ಒಂದು ಗುಂಪಿನ ನಾಯಕತ್ವ ವಹಿಸಿದ್ರು. ಬೇಕಾದಷ್ಟು ಗುಂಪುಗಳು ಈ ಪುನರ್ವಸತಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ವು. ಅದರಲ್ಲಿ ಒಂದು ಗುಂಪಿನ ನಾಯಕತ್ವ ಇವರದ್ದು. ಕೊನೆಯ ದಿನ ಬಂತು, ಎಲ್ಲಾ ಕೆಲಸ ಮುಗಿದಿತ್ತು, ಎಲ್ರಿಗೂ ಸಂತರ್ಪಣೆ, ಜನರೆಲ್ಲ ಸಂತೋಷದಿಂದ ಇದ್ರು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ರೆ ದೂರದಲ್ಲಿ ಒಂದು ಹುಡುಗಿ, 5-6 ಪುಟ್ಟ ಹುಡುಗಿ ಆಡ್ತಾ ಇಲ್ಲ. ಸ್ವಾಮೀಜಿ ಗಮನಿಸಿದ್ರು, ಯಾಕಮ್ಮ ನೀನು ಆಟ ಆಡ್ತಾ ಇಲ್ಲ ಅಂತ ಕೇಳಿದ್ರು. ಆಗ ಆ ಹುಡುಗಿ ಸ್ವಾಮೀಜಿ ಅವ್ರನ್ನ ಕೇಳ್ತು, ನಮ್ಮ ಅಮ್ಮನಿಗೊಂದು ಕಾಗದ ಬರೆದು ಕೊಡ್ತೀರಾ ಅಂತ. ತಕ್ಷಣ ಇವರು ಒಂದು ಪೋಸ್ಟ್ ಕಾರ್ಡ್ ಅನ್ನ ತರಿಸ್ಬಿಟ್ಟು, ಏನ್ ಬರೀಬೇಕು ಹೇಳಮ್ಮ ಅಂತನ್ಬಿಟ್ಟು ಅಂತ ಕೇಳಿದ್ರು. ಆವಾಗ ಆ ಹುಡುಗಿ ಹೀಗೆ ಹೇಳ್ತು, ಅಮ್ಮ ನೀನು ಪ್ರವಾಹ ಬಂದ ದಿನ ಹೋದವಳು, ಮತ್ತೆ ಬರಲೇ ಇಲ್ಲ. ಇಲ್ಲಿ ನಮಗೆ ಹೊಸ ಮನೆ, ಬಟ್ಟೆ, ಪಾತ್ರೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಾನು ನಿನಗಾಗಿ ಒಂದು ಸೀರೆ ಕೂಡ ತೆಗೆದಿಟ್ಟಿದ್ದೀನಿ, ನೀನ್ ಯಾವಾಗ ಬರ್ತೀಯಮ್ಮ, ಬೇಗ ಬಂದ್ಬಿಡು ಅಂತ ಸ್ವಾಮೀಜಿ ಬರೆದ್ರು. ಆಮೇಲೆ ಕೇಳಿದ್ರು ಹುಡುಗಿನ, ನಿಮ್ ತಾಯಿ ವಿಳಾಸ ಏನಮ್ಮ ಅಂತ. ಆಗ ಆ ಹುಡುಗಿ ಹೇಳ್ತು, ಅಮ್ಮನ ವಿಳಾಸ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಹೇಳ್ತಾ ಇದ್ರು ಆಕೆ ದೇವಲೋಕಕ್ಕೆ ಹೊರಟೋಗಿದ್ದಾಳೆ, ಅವಳ ಆರೋಗ್ಯ ಸರಿ ಇಲ್ಲದೆ ಇದ್ದಿದ್ರಿಂದ ದೇವರು ಅವಳನ್ನು ಕರೆಸ್ಕೊಂಡಿದ್ದಾರೆ ಅಂತ. ನೀವೀಗ ಈ ಪೋಸ್ಟ್ ಕಾರ್ಡ್ ಅನ್ನ ದೇವಲೋಕಕ್ಕೆ ಪೋಸ್ಟ್ ಮಾಡಬೇಡಿ ಅಂತ ಕೇಳ್ಕೊಂತ ಹುಡುಗಿ. ಆಮೇಲೆ ಹೇಳ್ತು, ಆ ಕಾರ್ಡ್ ಅನ್ನ ಓದ್ಬಿಟ್ಟು ಅಮ್ಮ ಬರಬಹುದಲ್ವಾ ಅಂತ ಮುಗ್ಧತೆಯಿಂದ ಕೇಳಿದಾಗ ಸ್ವಾಮೀಜಿಗೆ ಗಂಟ್ಲು ಕಟ್ಟದಂತಾಯ್ತು, ಕಣ್ಣೀರು ತುಂಬು ಬಂತು. ಹುಡುಗಿನ ಬಿಗಿ ಹಿಡಿದ್ಬಿಟ್ಟು ಹೇಳ್ತಾರೆ, ಸ್ವಾಮೀಜಿ ಖಂಡಿತ ನಿಮ್ಮಮ್ಮ ಬರ್ತಾಳಮ್ಮ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ರು. ಇದನ್ನ ಸ್ವಾಮೀಜಿ ತಮ್ಮ ಲೇಖನವೊಂದರಲ್ಲಿ ಬರೀತಾ, ಆ ಹುಡುಗಿ ಮುಂದೆಂದೂ ನನ್ನನ್ನು ಭೇಟಿಯಾಗಲಿಲ್ಲ, ಆ ಹುಡುಗಿ ಹೇಳಿದ್ದನ್ನು ಜ್ಞಾಪಿಸ್ಕೋತಾರೆ, ಅಮ್ಮ ನಿನಗಾಗಿ ಒಂದು ಸೀರೆ ತೆಗೆದಿಟ್ಟಿದ್ದೀನಿ, ನನ್ನ ಕಾಗದ ನೋಡಿ ಅಮ್ಮ ಬರ್ತಾರಲ್ವಾ ಅಂತ ಹೇಳಿ ಅಂತ ಕಣ್ಣರಳಿಸಿ ಮುಗ್ಧವಾಗಿ ಹೇಳಿದ ಆಕೆಯ ಮಾತುಗಳು ನನ್ನನ್ನು ಬಹಳವಾಗಿ ಕಾಡಿದ್ವು ಅಂತ ಹೇಳ್ತಾರೆ ಸ್ವಾಮೀಜಿ. ಎಂಥ ಅಚಲ ನಂಬಿಕೆ ಅಲ್ವಾ ಆ ಮಗುವಿನದ್ದು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಮಕ್ಕಳ ಮನಸ್ಸು ಲೆಕ್ಕಾಚಾರದ ಮನಸ್ಸಲ್ಲ, ಅದು ನೇರ, ಸ್ವಚ್ಛ, ಮುಗ್ಧ ಹಾಗೂ ಮೃದು. ಪುಣ್ಯಕೋಟಿ ಎಂಬ ಗೋವಿನ ಕತೆ ಕೇಳುವಾಗ ಬಿಕ್ಕಿ ಬಿಕ್ಕಿ ಅಳುವ ಮನಸ್ಸದು. ಅಣ್ಣಗಳಿರ, ಅಕ್ಕಗಳಿರ, ಎನ್ನ ತಾಯೋಡ ಹುಟ್ಟುಗಳಿರ, ಕಂದ ನಿನ್ನವನೆಂದು ಕಾಣಿರಿ, ತಬ್ಬಲಿಯ ನೀ ಕರುವನು. ಇನ್ನೊಂದು ಘಟನೆ ಜ್ಞಾಪಿಸಿಕೊಂಡ್ರೆ, ತನ್ನ ತಂದೆ ನಿಕೃಷ್ಟ ದಾನ ಮಾಡುವಾಗ ನೊಂದುಕೊಳ್ಳುವ ಬಾಲ ನಚಿಕೇತನಂತಹ ಮನಸ್ಸು ಮಕ್ಕಳದ್ದು. ಒಂದು ಘಟನೆ ನೋಡ್ಬಿಡೋಣ. ಒಂದು ಶನಿವಾರ 8 ಪುಟ್ಟ ಮಗಳು ಸಿಂಧುಜಾ ತನ್ನ ತಂದೆಯನ್ನ ಪೀಡಿಸಲಾರಂಭಿಸ್ತಾಳೆ. ಅಪ್ಪ ನನ್ನ ಆಸೆ ಈಡೇರಿಸ್ತೀರಾ ಅಂತ ಹೇಳಿ ಅಂತ. ತಂದೆ ಹೇಳ್ತಾರೆ, ನೋಡಮ್ಮ ನಾನಂತ ಸ್ಥಿತಿವಂತ ಅಥವಾ ಶ್ರೀಮಂತ ಅಲ್ಲ, ನಿನ್ನ ಆಸೆ ಚಿಕ್ಕದೇನಾದ್ರೂ ಇದ್ರೆ ಹೇಳು, ಈಡೇರಿಸ್ತೀನಿ ಅಂತ. ಆಗ ಮಗು ತೊಡೆ ಮೇಲೆ ಕೂತ್ಕೊಂಡು ಅಪ್ಪನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳುತ್ತೆ, ಖರ್ಚು ತುಂಬಾ ಕಡಿಮೆ ಅಪ್ಪ, ನಾಳೆ ಭಾನುವಾರ ಅಲ್ವಾ? ಅಪ್ಪ ಹೌದು ನಾಳೆ ಭಾನುವಾರ ಅಂತಾರೆ. ಹಾಗಾದ್ರೆ ನಾಳೆ ನನ್ನನ್ನ ಸೆಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳಿಸ್ಕೊಂಡ್ ಬರ್ತೀರಾ ಅಂತ ಕೇಳುತ್ತೆ ಹುಡುಗಿ. ಮನ್ಲಿದ್ದವ್ರಿಗೆಲ್ಲ ಆಘಾತ ಆಗೋಗ್ಬಿಡುತ್ತೆ. ಆ ಹುಡುಗಿ ತಾಯಿ ಹಾಗೂ ಅಜ್ಜಿ ಏನಿದೆ ಅಪಶಕುನ, ಹುಡುಗಿ ತಲೆ ಬೋಳಿಸ್ಕೊಳ್ಳೋದು ಅಂದ್ರೆ ಏನು ಅಂತ ಹೇಳಿ ತುಂಬಾ ಗಲಾಟೆ ಮಾಡ್ತಾರೆ. ತಂದೆ ಕೂಡ ಎಷ್ಟೋ ಪ್ರಯತ್ನ ಮಾಡ್ತಾರೆ ಈ ಹುಡುಗಿಗೆ ಹೇಳೋಣ, ಈ ತರ ಸರಿ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ನಿನ್ನ ಅಪೇಕ್ಷೆ ಏನಮ್ಮ ಇದು, ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ, ನೀನ್ ಇಷ್ಟು ಮುದ್ದಾಗಿದೀಯಾ, ಚೆನ್ನಾಗಿ ಕಾಣಲ್ಲ ಅಂತ ಪರಿಪರಿಯಾಗಿ ರಮಿಸಲು ಪ್ರಯತ್ನ ಮಾಡ್ತಾರೆ. ಮಗು ಏನ್ ಹೇಳಿದ್ರು ಕೇಳುತ್ತಲ್ಲ. ಅಳುತ್ತಲೇ ಹೇಳುತ್ತೆ ಮಗು, ಅಪ್ಪ ನೀನು ಮೊನ್ನೆ ಸತ್ಯ ಹರಿಶ್ಚಂದ್ರನ್ ಕತೆ ಹೇಳಿದ್ಯಲ್ಲ, ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅಂತ ಜ್ಞಾಪಿಸಿದಾಗ ತಂದೆ, ಆಯ್ತು ಬಿಡಮ್ಮ ಆಯ್ತು ಅಂತ ಹೇಳಿ ಮನೆಯಲ್ಲಿ ಒಂದು ಪುಟ್ಟ ಕುರುಕ್ಷೇತ್ರ ಆದರೂ ಕೂಡ ಮರುದಿನ ಆ ಹುಡುಗಿನ ಕರ್ಕೊಂಡು ಹೋಗಿ ತಲೆ ಬೋಳಿಸ್ಕೊಂಡ್ ಬರ್ತಾರೆ. ಅದ್ರ ಮರುದಿನ ಸೋಮವಾರ ಸಿಂಧುಜಾ

ಶಾಲೆಗೆ ಹೋಗಲು ಸಿದ್ಧಲಾಗ್ತಾಳೆ. ಹೊಸ ಸಮವಸ್ತ್ರ, ಆತ್ಮವಿಶ್ವಾಸ ತುಂಬಿದೆ, ಬಲಭುಜಕ್ಕೆ ನೀರಿನ ಬಾಟ್ಲಿ, ಎಡಗೈಯಲ್ಲಿ ಊಟದ ಚೀಲ, ಮೇಲೆ ಬೋಳ್ತಾಳೆ. ತಂದೆ ಕಾರ್ನಲ್ಲಿ ಆ ಹುಡುಗಿನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಹುಡುಗಿ ಸ್ಕೂಲ್ ಒಳಗೆ ಹೋಗೋದಿಲ್ಲ, ಗೇಟ್ ಹತ್ರನೇ ನಿಂತ್ಕೊಳ್ಳುತ್ತೆ. ಯಾಕೆ ಅಂತ ಕೇಳಿದಾಗ ತನ್ನ ಗೆಳೆಯನಿಗಾಗಿ ಕಾಯ್ತಾ ಇರುವುದಾಗಿ ಹೇಳುತ್ತೆ. ತಂದೆನೂ ಕೂಡ ಯಾಕೋ ಏನೋ ಅನ್ನಿಸ್ತು, ಕಾರಲ್ಲೇ ಕೂತ್ಕೊಂಡು ನೋಡ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಇನ್ನೊಂದು ಕಾರು ಇವ್ರ ಕಾರಿನ ಹಿಂದ್ಗಡೆನೆ ಬಂದ್ ನಿಲ್ಲುತ್ತೆ. ಅದರಿಂದ ಒಂದ್ ಪುಟ್ಟ ಹುಡುಗ ಹಾರ್ಕೋತಾನೆ ಆಚೆಗೆ. ಅವನದ್ದು ಅದೇ ಸಮವಸ್ತ್ರ, ಅಂಥದೇ ನೀರಿನ ಬಾಟ್ಲು, ಅಂಥದೇ ಊಟದ ಚೀಲ, ಮತ್ತೆ ಅದೇ ಬೋಳ್ತಲೆ. ಇವ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಏನಿದು ಶಾಲೆಯ ಸಮವಸ್ತ್ರದಲ್ಲಿ ಬೋಳ್ತಲೆನೂ ಸೇರ್ಹೋಯ್ತೆ ಅಂತ ಹೇಳಿ ಅಂತ. ಅಷ್ಟರಲ್ಲಿ ಹಿಂದಿನ ಕಾರಿನಿಂದ ಮಹಿಳೆಯೊಬ್ಬಳು ಇಳಿದು ಬಂದು ಹುಡುಗಿ ತಂದೆ ಕೈ ಮುಗಿದು ಕೇಳ್ತಾರೆ, ಸರ್ ಸಿಂಧೂಜಾ ನಿಮ್ ಮಗಳ ಅಂತ ಹೇಳಿ ಅಂತ. ಆಗ ಇವರು ಹೌದು ಯಾಕೆ ಅಂತಾರೆ. ಆ ಮಹಿಳೆಯ ಕಣ್ಣಿಂದ ಒಂದೇ ಸಮನೆ ನೀರು ಇಳಿತಾ ಇದೆ, ಅದನ್ನ ಈ ಸಿಂಧೂಜಾ ಅವ್ರ ತಂದೆ ಗಮನಿಸಿರೋಲ್ಲ. ಆತ ಕೇಳಿದ್ರು, ಆ ಹುಡುಗ ನಿಮ್ಮ ಮಗನೇ? ಏನ್ ವಿಚಿತ್ರ ನೋಡಿ, ಮೊನ್ನೆ ನನ್ನ ಮಗಳು ಹಠ ಹಿಡಿದು ತನ್ನ ತಲೆ ಬೋಳಿಸ್ಕೊಂಡು ಬಂದ್ಲು, ಈಗ ನಿಮ್ಮ ಮಗನು ಹಾಗೆ ಮಾಡಿದಾನೆ, ಏನ್ ವಿಶೇಷ ಅಂತ. ಈ ಮಾತು ಕೇಳಿದಾಗ ಆ ತಾಯಿ ದುಃಖದಿಂದ ಕುಸಿದು ಬಿಕ್ಕು ಬಿಕ್ಕು ಅಳತೊಡಗುತ್ತಾಳೆ. ಇವ್ರಿಗೆ ಗಾಬರಿ, ಯಾಕೆ ಏನಾಯ್ತು ಅಂತ ಕೇಳಿದಾಗ ಆಕೆ ಹೇಳ್ತಾರೆ, ನನ್ನ ಮಗ ತಲೆ ಬೋಳಿಸ್ಕೊಂಡಿಲ್ಲ, ಅವನಿಗೆ ರಕ್ತದ ಕ್ಯಾನ್ಸರ್, ಅವನ ಜೀವನ ಎಷ್ಟು ದಿನ ಅಂತನ್ಬಿಟ್ಟು ಅಂತ ಕೂಡ ಗೊತ್ತಿಲ್ಲ. ಈಚೆಗೆ ಕಿಮೋಥೆರಪಿ ಚಿಕಿತ್ಸೆ ಶುರು ಮಾಡಿದ್ದಾರೆ, ಕೂದ್ಲೆಲ್ಲ ಉದುರು ಹೋಗಿದೆ. ಮುಂದುವರೆದು ಹೇಳ್ತಾಳೆ, ನಿಮ್ಮ ಮಗಳು ಸಿಂಧೂಜಾ ದೇವತೆ ಸರ್, ದೇವತೆ. ನಮ್ಮ ಮನೆಗೆ ಆಗಾಗ್ಗೆ ಬಂದು ನನ್ನ ಮಗನಿಗೆ ಉತ್ತೇಜನ ನೀಡಿ ಶಾಲೆಗೆ ಬರೆಯಲು ಒತ್ತಾಯಿಸಿದ್ದು ಇವಳೇನೆ. ನನ್ನ ಮಗ ಶಾಲೆಗೆ ಬರಲ್ಲ, ಬಂದ್ರೆ ಹುಡುಗರೆಲ್ಲ ಕೀಟ್ಲೆ ಮಾಡ್ತಾರೆ, ಕೂದ್ಲಿಲ್ಲ ಅಂತ ಹೇಳಿ ಅಂತ ಅತ್ತಾಗ ಸಿಂಧೂಜಾ ತನ್ನ ಪುಟ್ಟ ಕೈಗಳನ್ನು ಹಿಡ್ಕೊಂಡು ಅವನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತಾಳೆ, ನನ್ನನ್ನು ನೋಡಿ ನಕ್ಕರೂ ಪರವಾಗಿಲ್ಲ, ನಿನ್ಗೇನು ಆಗೋಲ್ಲ ಬಾ ಅಂತ ಒತ್ತಾಯ ಮಾಡಿದ್ಲು, ಆಕೆಗೋಸ್ಕರ ನನ್ನ ಮಗ ಇವತ್ತು ಸ್ಕೂಲಿಗೆ ಬಂದಿದ್ದಾನೆ ಅಂತ ಹೇಳಿ ಅಂತ. ಶಾಲೆ ಹತ್ರ ನಿಂತಿದ್ದ ಸಿಂಧೂಜಾಳ ಬೋಳತಲೆ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಅಂತ ಆ ಅಮ್ಮ ಹೇಳ್ತಾರೆ, ಇದು ಸಿಂಧೂಜಾ ನನ್ನ ಮಗನಿಗೋಸ್ಕರ ಮಾಡಿದ ತ್ಯಾಗ, ಅದಕ್ಕೆ ಸರ್ ಹೇಳಿದ್ದು ಸಿಂಧೂಜಾ ದೇವತೆ ಅಂತ. ಸಿಂಧೂಜಾಳ ತಂದೆಗೆ ಈಗೆಲ್ಲ ಅರ್ಥವಾಯ್ತು. ಆ ತಂದೆ ಕೂಡ ಬಿಕ್ಕಿ ಬಿಕ್ಕಿ ಒಳಗೆ ಶುರು ಮಾಡ್ಬಿಡ್ತಾನೆ. ಅಮ್ಮ ಸಿಂಧೂಜಾ, ಈ ಜನ್ಮದಲ್ಲಿ ನೀನೇನೋ ನನ್ನ ಮಗಳಾಗಿ ಬಂದಿದೀಯಾ, ಮುಂದಿನ ಜನ್ಮದಲ್ಲಿ ನನ್ನ ತಾಯಿಯಾಗಿ ಬಂದು ಮತ್ತೊಬ್ಬರ ಬಗ್ಗೆ ಪ್ರೀತಿಯನ್ನು ಕರುಣೆಯನ್ನು ತೋರಿಸುವುದನ್ನು ಹೇಳ್ಕೊಡು, ಈ ಸಿಂಧೂಜಾ ನಮಗೆ ಮಾದರಿ ಆಗ್ಲಾರಳೆ. ಇದಕ್ಕೆ ಡಿವಿಜಿ ಏನ್ ಹೇಳ್ತಾರೆ, ಮಗುವಾಗಿ ಬೊಂಬೆಗತ್ತಂದು ಪಿರಿಯರ ಕಾಡಿ ಜಗದ ಉಣಿಸುಗಳನ್ನುಂಡು ಬೆಳೆದವಂ ತಾನೆ, ಮಗುಗಳನ್ನು ಬೆಳೆಸುತ್ತ ಮನೆಯ ನಾಳುವ ಓಲು ಜಗವ ನಾಳ್ವನು ಜಾಣ ಮಂಕುತಿಮ್ಮ ಅಂತ ಹೇಳಿ ಅಂತ. ಅಂದ್ರೆ ಮಗುವಾಗಿದ್ದಾಗ ಆಟ ಆಡುವ ಬೊಂಬೆಗಾಗಿ ಹತ್ತು, ಹಿರಿಯರನ್ನು ಕಾಡಿಸಿ ಜಗತ್ತಿನ ತಿನಿಸುಗಳನ್ನೆಲ್ಲ ತಿಂದು ಬೆಳೆದವನು ಮುಂದೆ ತಾನೇ ಆ ಮಗುಗಳನ್ನ ಬೆಳೆಸುತ್ತ ಮನೆಯ ಆಡಳಿತವನ್ನು ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ಈ ಜಗತ್ತನ್ನ ಯಾರು ಆಳ್ತಾನೆ ಅಂತವನು ನಿಜವಾಗ್ಲೂ ಜಾಣ ಅಂತ ಹೇಳಿ ಅಂತ ಅನ್ಸತ್ತೆ. ಅಂದ್ರೆ ನಾವು ಮಗದೊಮ್ಮೆ ಮಗುವಿನಂತಾದ್ರೆ ನಮ್ಮ ಬದುಕು ಸುಂದರವಾಗುತ್ತೆ. ಅದರರ್ಥ ನಾವು ಸಣ್ಣವರಾಗುವುದು ಅಂತಲ್ಲ, ಬದಲಿಗೆ ಮಗುವಿನ ಮುಗ್ಧತೆ, ನಿರ್ವ್ಯಾಜ ಪ್ರೀತಿ, ನಿಷ್ಕಲ್ಮಶ ಹೃದಯ, ಪರಿಶುದ್ಧ ಅಂತಃಕರಣ ಹೊಂದೋಣ ಅಂತ. ಇಂದಿನ ಶೀರ್ಷಿಕೆ ಶ್ರೀಮಂತಿಕೆ ಪ್ರದರ್ಶನಕ್ಕಲ್ಲ ನಿದರ್ಶನಕ್ಕೆ ಅಂತ. ನಾವು ಶ್ರೀಮಂತರಾದದ್ದು ಈ ಸಮಾಜದಿಂದ ಎಂಬ ಮೂಲಭೂತ ವಿಚಾರವನ್ನು ಮರೆತರೆ ಅಥವಾ ಸಮಾಜವನ್ನು ಕಡೆಗಣಿಸಿದರೆ ಬೇರನ್ನು ಮರೆತ ಮರದಂತಲ್ಲವೇ, ನೀವೇ ಹೇಳಿ. ಸಿರಿತನ ಮನಸ್ಸಿನ ನೆಮ್ಮದಿ ಹಾಳು ಮಾಡುವಷ್ಟು ಬಡತನ ಹಾಳು ಮಾಡೋದಿಲ್ಲವಂತೆ. ಇದರ ಬಗ್ಗೆ ಡಿವಿಜಿ ಏನಂತಾರೆ, ತುಂಬಾ ಸ್ಥೂಲವಾಗಿ ಹೇಳ್ತಾರೆ, ಸಿರಿ ಸೊಬಗುಗಳ ಬೆದಕು, ಕೆಳೆ ಬಲುಮೆಗಳ ಬೆದಕು, ಪರಬೊಮ್ಮ ನಾಟಕದ ವೇಷಚೇಷ್ಟೆಗಳು, ಅರಸುತಿಹ ಜೀವನಾಯಕನು ನಾಯಕಿ ಅವನ ಕೆರಳಿಸುವ ಮೋಹ ರುಚಿ ಮಂಕುತಿಮ್ಮ ಅಂತ. ಇದರ ಅರ್ಥ ಹೀಗಿದೆ, ಐಶ್ವರ್ಯ ಮತ್ತು ಚೆಲುವುಗಳನ್ನ ಹುಡುಕಿಕೊಂಡು ಹೋಗೋದು ಸಹಜ ಸ್ವಭಾವ, ಸ್ನೇಹ ಮತ್ತು ಕೆಚ್ಚುಗಳನ್ನು ಅರಸಿಕೊಂಡು ಹೋಗುವುದು ಕೂಡ ಹಾಗೇನೆ. ಇವುಗಳನ್ನೆಲ್ಲ ಪರಮಾತ್ಮ ನಮ್ಮಿಂದ ಮಾಡಿಸುವ ನಾಟಕದ ವೇಷ ಮತ್ತು ಆಟಗಳು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹುಡುಕುತ್ತಿರುವ ಜೀವವೇ ಕಥಾನಾಯಕ, ಅವನನ್ನು ಕೆರಳಿಸುವ ಮೋಹ ಮತ್ತು ರುಚಿಗಳೇ ಕಥಾನಾಯಕಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಸ್ಥೂಲವಾಗಿ ಈ ಸಿರಿತನದ ಪ್ರದರ್ಶನ ತೋರಿಸ್ತಾರೆ ಮತ್ತು ನಿದರ್ಶನಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ನಾವೊಂದು ಉದಾಹರಣೆ ಮೂಲಕ ಇದನ್ನು ತಿಳ್ಕೊಳ್ಳೋಣವೆ. ಒಂದು ನಡೆದ ಘಟನೆ, ಮದನ ಮೋಹನ್ ಮಾಳ್ವಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆಗೋಸ್ಕರ ಖ್ಯಾತ ಉದ್ಯಮಿ ಜೆಎನ್ ಟಾಟಾ ಅವರ ಮನೆಗೆ ದೇಣಿಗೆ ಸಂಗ್ರಹಿಸಲು ಹೋಗಿರ್ತಾರೆ. ಆ ಸಮಯದಲ್ಲಿ ಟಾಟಾ ಅವರ ಮೊಮ್ಮಗ ಬೆಂಕಿ ಪೊಟ್ನ ತೆಗೆದು ಕಡ್ಡಿಯನ್ನೆಲ್ಲ ಮುರಿದಾಕ್ತಾ ಇರ್ತಾನೆ. ಅದನ್ನು ಗಮನಿಸಿದ ಟಾಟಾ ಅವರು ಜೋರು ಮಾಡ್ತಾ,
ಕಡ್ಡಿ ಏನು ಪುಕ್ಕಟೆ ಬರುತ್ತಾ, ಅದ್ರ ಬೆಲೆ ನಾಲ್ಕಾಣೆ, ಅದನ್ನ ಗಳಿಸಲು ಎಷ್ಟು ಕಷ್ಟ ಪಡಬೇಕು ಗೊತ್ತಾ ಅಂತ ಹೇಳಿ ಅವನ್ 2 ಏಟು ಕೂಡ ಕೊಡ್ತಾನೆ.

ಈ ಘಟನೆನ ಅಲ್ಲೇ ಕುಳಿತು ವೀಕ್ಷಿಸ್ತಾ ಇದ್ದ ಮದನ್ ಮೋಹನ್ ಮಾಳವಿಯ ಒಂದು ಚಿಕ್ಕ ಬೆಂಕಿ ಪೊಟ್ಟಣವನ್ನು ಮುರಿದಿದ್ದಕ್ಕೆ ಇಷ್ಟು ಜೋರಾಗಿ ಹೊಡೆದ ಈ ಜಿಪುಣ ಇನ್ನು ನನಗೆ ಏನು ದೇಣಿಗೆ ಕೊಡ್ತಾನೆ ಅಂತ ಭಾವಿಸಿ ಹೊರಡಲು ಅನುವಾಗ್ತಾರೆ. ಆಗ ಟಾಟಾರವರು ಹೇಳ್ತಾರೆ, ದಯವಿಟ್ಟು ಕೂತ್ಕೊಳ್ಳಿ, ಬಂದು ಉದ್ದೇಶ ಏನು ಅಂತ ಹೇಳಿ ಅಂತ ಒತ್ತಾಯ ಮಾಡಿದಾಗ ಮಾಳವಿಯರು ಹೇಳ್ತಾರೆ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆಗೋಸ್ಕರ ದೇಣಿಗೆಗಾಗಿ ಬಂದಿದ್ದೀನಿ ಅಂತ ಅಂದಾಗ ಒಂದು ಸ್ವಲ್ಪನೂ ತಡ ಮಾಡದೆ ಟಾಟಾರವರು ಒಳಗೆ ಹೋಗಿ ಖಾಲಿ ಚೆಕ್ ಅನ್ನು ತಗೊಂಡು ಬಂದು ಅದಕ್ಕೆ ಸೈನ್ ಹಾಕಿಬಿಟ್ಟು ನೀವು ಎಷ್ಟು ಬೇಕಾದರೂ ಬರ್ಕೊಳ್ಳಿ ಅಂತ ಹೇಳಿ ಅಂತ ಮಾಳವಿಯರಿಗೆ ಕೊಡ್ತಾರೆ. ಮಾಳವಿಯರಿಗೆ ಇದನ್ನು ನಂಬೋದಕ್ಕೆ ಆಗಲ್ಲ, ತಡೆಯಲು ಆಗದಲೇ ಹೇಳ್ತಾರೆ, ಅಲ್ಲ ಸರ್, ಚಿಕ್ಕ ಬೆಂಕಿ ಪೊಟ್ಟಣನ ಮುರಿದು ಹಾಕಿದ್ದಕ್ಕೆ ಮೊಮ್ಮಗನಿಗೆ ಅಷ್ಟು ಜೋರಾಗಿ ಹೊಡೆದ್ರಿ ಅಂತ ಅಂದಾಗ ಟಾಟಾರವ್ರು ಹೇಳ್ತಾರೆ, ಯಾವುದನ್ನು ಅನಾವಶ್ಯಕವಾಗಿ ಹಾಳ್ ಮಾಡಬಾರದು ಅಂತ ಆ ರೀತಿ ವರ್ತಿಸಿದೆ ಅಂತ. ಹಣದ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ದಿದ್ರಿಂದಲೇ ಹಾಗೂ ಅವರ ಶ್ರೀಮಂತಿಕೆ ಸಮಾಜ ಮುಖಿಯಾಗಿದ್ದರಿಂದ ಟಾಟಾರವರು ಜಗತ್ತಿನ ಶ್ರೇಷ್ಠ ಶ್ರೀಮಂತ ಉದ್ಯಮಿಯಾಗಿ ಹೊರಹೊಮ್ಮಿದ್ರು ಅಂತ ಅನ್ಸುತ್ತೆ. ಇನ್ನೊಂದು ಉದಾಹರಣೆ ನೋಡ್ಬಿಡೋಣ ಅಂತ ಅನ್ಸುತ್ತೆ. ಜಾನ್ ರಾಕ್ಫೆಲ್ಲರ್ ಅಂತ, ಆತ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿಯ ಏಕಮೇವ ಮಾಲೀಕ. ಅವನ ಹವ್ಯಾಸ ಅಂದ್ರೆ ಹಣ ಗಳಿಸೋದು, ಅದು ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ 53ನೇ ವರ್ಷದ ಹೊತ್ತಿಗೆ ಆತ ಶವವಾಗ್ಬಿಟ್ಟಿದ್ದ, ಅಂದ್ರೆ ಅಸ್ಥಿಪಂಜರ ತರ ಇದ್ದ, ತಿಂದ ಆಹಾರ ದಕ್ತಾ ಇರಲಿಲ್ಲ, ನಿದ್ದೆ ಮರೀಚಿಕೆಯಾಗಿತ್ತು, ಹಾಲು ಕೂಡ ಜೀರ್ಣಿಸ್ತಾ ಇರಲಿಲ್ಲ. ಒಂದು ಘಟನೆ ನಡೀತು 1923ನೇ ಇಸ್ವಿ ಸೆಪ್ಟೆಂಬರ್ 11ರಂದು ಅಮೆರಿಕದ ಶಿಕಾಗೋದಲ್ಲಿ ವಿವೇಕಾನಂದರು ಭಾಷಣ ಮಾಡಿ ಹೊರಬರ್ತಿದ್ದಂತೆ ಚಿಂತಾಕ್ರಾಂತನಾದ ರಾಕ್ಫೆಲ್ಲರ್ ವಿವೇಕಾನಂದರನ್ನ ಭೇಟಿಯಾಗ್ತಾನೆ ಮತ್ತು ಕೇಳ್ಕೊತಾನೆ, ನಾಳೆ ನೀವು ನನ್ನ ಮನೆಗೆ ಅತಿಥಿಯಾಗಿ ಬರಬೇಕು, ನಮ್ಮೊಂದಿಗೆ ಚಹಾ ಸ್ವೀಕರಿಸಬೇಕು ಅಂತ. ವಿವೇಕಾನಂದರು ಒಪ್ಪಿ ಅವನ ಮನೆಗೆ ಹೋದಾಗ ಚಹಾ ಪಾನ ಆದ್ಮೇಲೆ ರಾಕ್ಫೆಲ್ಲರ್ ತನ್ನ ವಾರ್ಷಿಕ ಬ್ಯಾಲೆನ್ಸ್ ಶೀಟ್ ತೋರಿಸ್ಬಿಟ್ಟು, ನಾನು ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಅತ್ಯಧಿಕ ಆದಾಯಕರ ಕಟ್ತೀನಿ ಅಂತ ತನ್ನ ಸಂಪತ್ತಿನ ಎಲ್ಲಾ ವಿವರಗಳನ್ನು ಕೊಡ್ತಾನೆ. ವಿವೇಕಾನಂದರು ಆ ವಾರ್ಷಿಕ ಬ್ಯಾಲೆನ್ಸ್ ಶೀಟ್ ಮೇಲೆ ಒಂದ್ಸಲ ಕಣ್ಣಾಡಿಸಿ ಹೇಳ್ತಾರೆ, ಇದರಲ್ಲಿ ಒಂದು ಕಾಲಂ ಬಿಟ್ಟು ಹೋಗಿದೆಯಲ್ಲ, ಕಾಣ್ತಾ ಇಲ್ವಲ್ಲ ಅಂತ. ಆಗ ರಾಕ್ಫೆಲ್ಲರ್ ಆಶ್ಚರ್ಯದಿಂದ, ಏನ್ ಹೇಳ್ತಾ ಇದ್ದೀರಿ ನೀವು, ಪ್ರಸಿದ್ಧ ಆಡಿಟರ್ ಇದನ್ನು ತಯಾರು ಮಾಡಿದ್ದಾರೆ, ಆ ಲೆಕ್ಕ ಪರಿಶೋಧಕನಿಗೆ ನಾನು ಕೊಡುವ ಶುಲ್ಕ ಇಡೀ ಅಮೆರಿಕದಲ್ಲೇ ಯಾರೂ ಕೂಡ ಕೊಡಲ್ಲ, ಆತ ಕೂಡ ಈ ತಪ್ಪಿ ಹೋದ ಕಾಲಂ ಬಗ್ಗೆ ಏನೂ ಹೇಳಿಲ್ಲ, ಅದೂ ಅಲ್ಲದೆ ಈ ದೇಶದ ವರಮಾನ ತೆರಿಗೆ ಇಲಾಖೆಯವರು ಇದರ ಬಗ್ಗೆ ಏನು ಆಕ್ಷೇಪ ತೆಗೆದಿಲ್ಲ ಅಂತ. ಆಗ ವಿವೇಕಾನಂದರು ಹೇಳ್ತಾರೆ, ಇದರಲ್ಲಿ ಡೊನೇಷನ್ ಅನ್ನುವ ಕಾಲಂ ಇಲ್ಲವಲ್ಲ, ನೀವು ಇಷ್ಟೊಂದು ಶ್ರೀಮಂತರಾದದ್ದು ಈ ಸಮಾಜದಿಂದ ತಾನೆ, ಹಾಗಾದ್ರೆ ಈ ಸಮಾಜಕ್ಕೆ ಏನು ಕೊಡೋದು ಬೇಡವೆ ಅಂತ ಅಂದಾಗ ರಾಕ್ಫೆಲ್ಲರ್ಗೆ ಜ್ಞಾನೋದಯ ಆಯಿತು, ಕಣ್ಣು ತೆರೆಯಿತು. ಅನೇಕ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಔಷಧಗಳ ಸಂಶೋಧನೆಗೆ ಅಪಾರ ಹಣವನ್ನ ದಾನವಾಗಿ ಕೊಟ್ಟ. ರಾಕ್ಫೆಲ್ಲರ್ ಫೌಂಡೇಶನ್ ಕೂಡ ಪ್ರಾರಂಭ ಆಯಿತು. ಕೇವಲ ಚಹಾ ಪಾನಕ್ಕೆಂದು ರಾಕ್ಫೆಲ್ಲರ್ ಮನೆಗೆ ಹೋಗಿದ್ದ ಸ್ವಾಮಿ ವಿವೇಕಾನಂದರು ಆತನಿಗೆ ಹೊಸ ಜೀವನ ದೃಷ್ಟಿ ನೀಡಿದ್ರು. ಇದನ್ನೇ ಡಿವಿಜಿ ಹೇಳಿದ್ದು, ಸಿರಿ ಸೊಬಗುಗಳ ಬೆದಕು, ಕೆಳೆ ಬಲುಮೆಗಳ ಬೆದಕು, ಪರಬೊಮ್ಮ ನಾಟಕದ ವೇಷಚೇಷ್ಟೆಗಳು ಅಂತ, ಅಂದ್ರೆ ದೇವರು ನಾಟಕ ಆಡಿಸ್ತಾನೆ ಅಂತ. ಇನ್ನೊಂದು ಉದಾಹರಣೆ ನೋಡೋದಾಯ್ತು ಅಂದ್ರೆ 1923ನೇ ಇಸ್ವಿ ಅಮೆರಿಕದ ಶಿಕಾಗೋ ನಗರದ ಹೋಟೆಲ್ ಒಂದರಲ್ಲಿ ಮಹತ್ವದ ಸಭೆಯೊಂದು ನಡೆದಿತ್ತು. ಅಂದಿನ ಕಾಲದ ಅತ್ಯಂತ ಶ್ರೀಮಂತರು, ಪ್ರಭಾವಶಾಲಿಗಳು ಆದ 8 ಜನ ಭಾಗವಹಿಸಿದ್ರು. ಅದರಲ್ಲಿ ಭಾಗವಹಿಸಿದ್ದವರೆಲ್ಲರೂ ಕೂಡ ಊಹಿಸಿಕೊಳ್ಳಲು ಆಗದಷ್ಟು ಹಣ ಸಂಗ್ರಹಿಸಿದ್ದವರು. ಆ ಸಭೆಯ ನಿರ್ಧಾರಗಳೆಲ್ಲ ಪತ್ರಿಕೆಯಲ್ಲಿ ಬಂದಿತ್ತು. ಅದಾದ 25 ವರ್ಷಗಳ ನಂತರ ಆ 8 ಮಂದಿ ಮಹತ್ವದ ವ್ಯಕ್ತಿಗಳು ಎಲ್ಲಿದ್ದಾರೆ ಅಂತ ಯಾರೋ ಒಬ್ಬ ಸಂಶೋಧನೆ ಮಾಡಿದ ವಿವರ ಇಲ್ಲಿದೆ. ಸುಮಾರು 8 ಜನನೂ ಕೂಡ ಒಂದಲ್ಲ ಒಂದು ಕಾರಣದಿಂದಾಗಿ ಅನಾಥರಾದವರೆ, ಅಥವಾ ಕೊನೆಯ ದಿನಗಳನ್ನ ಸುಧಾರಣಾ ಕಾರಾಗೃಹದಲ್ಲಿ ಕಳೆದಿದ್ದವರು, ಅಥವಾ ಅಂತ್ಯಕಾಲದಲ್ಲಿ ದಿವಾಳಿಯಾಗಿದ್ದವರು, ಅಥವಾ ಹುಚ್ಚಿಡಿದಿದ್ದೋ, ಅಥವಾ ಸುಮಾರು ಜನ ಆತ್ಮಹತ್ಯೆ ಮಾಡಿಕೊಂಡವರು. ಇವರುಗಳ ಹೆಸರುಗಳು ಹೀಗಿದೆ: ಚಾರ್ಲ್ಸ್ ಸ್ಕ್ಯಾಬ್, ರಿಚರ್ಡ್ ವಿಟ್ಟಿ, ಜೆಸ್ ಲಿವರ್ಮೋರ್, ಇವಾನ್ ಕ್ರೂಗರ್, ಹೋವರ್ಡ್ಸ್ ಹಾಪ್ಸನ್, ಆರ್ಥರ್ ಕಾಟನ್, ಲಿಯೋನ್ ಫೇಸರ್, ಆಲ್ಬರ್ಟ್ ಪಾಲ್. ಎಲ್ಲಾ ಶ್ರೀಮಂತರ ಬದುಕು ದುರಂತವಾದುದೇಕೆ? ಇವರು ಹಣ ಗಳಿಸಿ ತಾವು ಮಾತ್ರ ಬೆಳೆದರೆ ವಿನಃ ತಮ್ಮೊಂದಿಗೆ ಇತರರನ್ನ ಬೆಳೆಸಲಿಲ್ಲ. ತಾವು ಹಣ ಗಳಿಸಲು ಸಮಾಜವನ್ನ ಮರೆತರು. ನೀರನ್ನಿತ್ತ ಕೆರೆಗೆ ಒಂದಿಷ್ಟು ನೀರನ್ನು ಹಾಯಿಸಲಿಲ್ಲ ಸ್ವಾಮಿ. ಆದರೆ ಸಮಾಜಾಭಿಮುಖ ಬಾಳ್ವೆ ಹೇಗಿರುತ್ತೆ ಅಂತ, ಇಂದಿನ ಸಮಾಜ ಅಭಿಮುಖ ಬಾಳ್ವೆ ಹೇಗಿರುತ್ತೆ ಅಂತಂದ್ರೆ, ಇಂದಿನ ಶ್ರೀಮಂತ ಪಾಶ್ಚಾತ್ಯರು ತಮ್ಮ ಅಪಾರ ಸಂಪತ್ತನ್ನ ತ್ಯಾಗ ಮಾಡ್ತಾ ಇದ್ದಾರೆ ಹಾಗೂ ದಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಾರೆನ್ ಬಫೆಟ್, ಜಗತ್ತಿನ ಮೊದಲನೆಯ ಶ್ರೀಮಂತ ಎನಿಸಿಕೊಂಡ ವಾರೆನ್ ಬಫೆಟ್, ತಾನು ಕಷ್ಟಪಟ್ಟು ಗಳಿಸಿದ ಸಂಪತ್ತಿನಲ್ಲಿ 90% ದಾನವಾಗಿ ಕೊಟ್ಟಿದ್ದಾರೆ. ಬಿಲ್ ಗೇಟ್ಸ್, ಜಗತ್ತಿನ 2ನೇ ಶ್ರೀಮಂತ ಎನಿಸಿಕೊಂಡ ಬಿಲ್ ಗೇಟ್ಸ್, ತನ್ನ ಎಲ್ಲಾ ಸಂಪತ್ತನ್ನು ತನ್ನ ಮಕ್ಕಳಿಗೂ ಪಾಲ್ಕೊಡದೆ ಸಾರ್ವಜನಿಕ ಸೇವೆಗಾಗಿ ದಾನ ಮಾಡಿದ್ದಾರೆ. ಇದೇ ನಿಜವಾಗಿಯೂ ಶ್ರೀಮಂತಿಕೆಯ

ಹೆಗ್ಗಳಿಕೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದವರು. ಪುರಂದರದಾಸರ ಗೀತೆ ಜ್ಞಾಪಕಕ್ಕೆ ಬರುತ್ತೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇಂದಿನ ಶೀರ್ಷಿಕೆ ಹಲವು ಪ್ರಶ್ನೆಗಳು, ವಿಚಾರಗಳು ಹಾಗೂ ಮಾಹಿತಿ ವಿನಿಮಯ. ಇಲ್ಲಿವರೆಗೆ ಸ್ವಲ್ಪ ಗಂಭೀರವಾದ ವಿಷಯಗಳನ್ನೇ ತೆಗೆದುಕೊಂಡಿದ್ದೆ. ಇವತ್ತು ಸ್ವಲ್ಪ ಹಗುರವಾದ, ನಿತ್ಯ ಸತ್ಯವಾದ ಕೆಲವು ವಿಷಯಗಳ ಬಗ್ಗೆ, ನಮ್ಮ ನಡವಳಿಕೆ ಹೇಗಿದ್ರೆ ಚೆನ್ನ ಅಂತ ಕೆಲವು ಪ್ರಶ್ನೆಗಳನ್ನು ನನಗೆ ನಾನೇ ಹಾಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ. ಏಕೆಂದ್ರೆ ಇದು ಮಾಹಿತಿ ತಂತ್ರಜ್ಞಾನ ಯುಗ ಅಲ್ವೇ. ಇಲ್ಲಿ ಹೇಳಿದ್ದನ್ನೆಲ್ಲ ಒಪ್ಕೋಬೇಕು ಅಂತೇನೂ ಇಲ್ಲ, ಕೇಳದಂತೆ ತಲೆ ಆಡಿಸಿದ್ರೆ ಸಾಕು, ಒಂಥರ ಸ್ಯಾಂಪಲ್ಗೆ ಹತ್ತ ಹಾಗೆ ಅಷ್ಟೆ. ಮೊದಲನೇದು, ಜನರನ್ನ ನಗಿಸೋದಕ್ಕೆ ಏನ್ ಮಾಡಬೇಕು? ಒಂದು ವಕ್ರ ತುಂಡೋಗ್ತಿ ಹೀಗೆ ಹೇಳುತ್ತೆ, ಪ್ರತಿದಿನ ಚೆನ್ನಾಗಿ ಹಲ್ಲುಜ್ಕೊಂಡ್ಬರ್ಬೇಕು ಅಷ್ಟೆ. ಅಂದಹಾಗೆ ಕೆಲವರು ಹಲ್ಲುಜ್ಜಿದ್ರೆ ಕ್ಲೀನ್ ಆಗೋದು ಬ್ರಷ್. ಡಿವಿಜಿ ಏನಂತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಅಂದ್ರೆ ನಾವು ಕೂಡ ನಗ್ತಾ ಇರಬೇಕು, ಜನರನ್ನು ಕೂಡ ನಗಿಸ್ತಾ ಇರಬೇಕು. ನಾವು ನಗ್ತಾ ಬಾಳುವ ವರವನ್ನ ಅಧಿಕವಾಗಿ ನೀಡೆಂದು ಆ ದೇವರಲ್ಲಿ ಬೇಡ್ಕೋಬೇಕಂತೆ. ಜಗತ್ತಿನ ಅನೇಕ ಮಹಾಪುರುಷರು ಸಾಕ್ರೆಟಿಸ್ ನಿಂದ ಹಿಡಿದು, ಅಂದ್ರೆ ಕ್ರಿಸ್ತ ಪೂರ್ವದಿಂದ ಹಿಡಿದು ಗಾಂಧೀಜಿಯವರೆಗೆ ಹಾಸ್ಯ ಮನೋಧರ್ಮ ಉಳ್ಳವರಾಗಿದ್ರು. ಗಾಂಧೀಜಿ ಅಂತೂ ಹೇಳ್ತಾ ಇದ್ರು, ನನ್ನಲ್ಲಿ ಹಾಸ್ಯ ಪ್ರವೃತ್ತಿ ಇಲ್ಲದಿದ್ದ ಪಕ್ಷದಲ್ಲಿ ನಾನು ಎಂದೋ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೆ ಅಂತ. ಜೀವನದ ಸಮಸ್ಯೆಗಳನ್ನ ನಗುನಗುತ್ತಾ ಎದುರಿಸಬೇಕು ಅಂತ ಟಿ ಪಿ ಕೈಲಾಸಂ ಹೇಳ್ತಾರೆ. ಅವ್ರು ಹೇಳಿದ್ರು, ಕಿರಿಯ ಆಳದ ನಗೆ ನೀರಿನ ಮೇಲೆ ತೇಲುತ ಬಹುವೇಳೆ, ಕಣ್ಣೀರಿನ ಕಡಲಿನ ಪಾಲು ಹಾಸ್ಯದ ಹರಿಗೋಲು. ನಗುವ ನಗಿಸುವ ಕಲೆಯನ್ನ ಎಲ್ಲರೂ ಕಲಿಬೇಕು, ಜೀವನದ ಸಮುದ್ರವನ್ನ ಹಾಸ್ಯದ ಹರಿಗೋಲಿನಿಂದ ದಾಟಬೇಕು, ಹಡಗೊಂದೇ ಪರ್ಯಾಯವಲ್ಲ ಅಂತ ಹೇಳಿದ್ರು. ಮನಸ್ಸನ್ನು ಅರಳಿಸುತ್ತಲೇ ವಿಚಾರಕ್ಕೆ ಹಚ್ಚುವ ಹಾಸ್ಯ ಅತ್ಯುತ್ತಮವಾದದ್ದು. ಉದಾಹರಣೆ ಬೀಚಿ, ಬೇರೆಯವರನ್ನು ನೋಯಿಸುವ ಹಾಸ್ಯ ಅಧಮವಾದದ್ದು. ಶಸ್ತ್ರಚಿಕಿತ್ಸೆಯಂತೆ ದೋಷ ನಿವಾರಣೆಗೆ ಹಾಸ್ಯವನ್ನು ಬಳಸಬಹುದು. ಇದನ್ನು ವಿದೂಷಕ ಸಂಹಿತೆ ಅಂತ ಟಿ ಪಿ ಕೈಲಾಸಂ ಕರೆದಿದ್ದಾರೆ. ತೆನಾಲಿ ರಾಮಕೃಷ್ಣನಲ್ಲಿ ಅದ್ಭುತವಾದಂತಹ ಹಾಸ್ಯ ಪ್ರಜ್ಞೆ ಇತ್ತು. ಅವನು ಹಾಸ್ಯ ಪಟು ಹೇಗ ಆದ ಅನ್ನೋದಕ್ಕೊಂದು ಕತೆ ಉಂಟು, ಹೇಳ್ಬಿಡ್ತೀನಿ ಕೇಳಿ. ಒಮ್ಮೆ ಕಾಳಿ ದೇವಿಯನ್ನು ಕುರಿತು ತಪಸ್ಸು ಮಾಡಿದಂತೆ ದೇವಿ 10 ಮುಖಗಳ ಸಹಿತ ಪ್ರತ್ಯಕ್ಷಳಾದ್ಲು. ಅವಳನ್ನು ನೋಡಿದ ತಕ್ಷಣ ತೆನಾಲಿ ರಾಮ ನಗೋಕ್ ಶುರು ಮಾಡ್ಬಿಟ್ಟ. ದೇವಿಗೆ ಆಶ್ಚರ್ಯ ಆಯ್ತು, ಯಾಕೆ ಅಂತ ಕೇಳಿದಾಗ ತೆನಾಲಿ ರಾಮ ಹೇಳ್ತಾನೆ, ನನಗಿರೋದು ಒಂದೇ ಒಂದು ಮೂಗು, ಆದರೂ ನೆಗಡಿ ಆದಾಗ ಎಷ್ಟೊಂದು ಪಜೀತಿ ಅಂತ. ನಿನಗಾದರೂ 10 ಮೂಗುಗಳಿದೆ, ನಿಂಗೆ ನೆಗಡಿ ಆದ್ರೆ ನಿನ್ನ ಅವಸ್ಥೆ ಹೇಗಿರುತ್ತೆ ಅಂತ ಕಲ್ಪಿಸ್ಕೊಂಡು ನಕ್ಕೆ ಅಂತ ಹೇಳ್ತಾನೆ. ಕಾಳಿ ಅದಕ್ಕೆ, ನೀನು ವಿಕಟ ಕವಿಯಾಗು ಅಂತ ಒಂದು ವರ ಕೊಟ್ಬಿಡ್ತಾಳಂತೆ. ಎರಡನೇದು, ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ. ಯಾಕೆ? ಈ ಪ್ರಕೃತಿ, ಭೂಮಿ, ಹೆಣ್ಣು ಇವುಗಳಲ್ಲಿ ಒಂದು ಸಾಮ್ಯತೆ ಇದೆ. ಏನು ಅಂತಂದ್ರೆ ಅದು ಪ್ರೊಡಕ್ಷನ್ ಗುಣ, ಹಾಗಾಗಿ ಈ ಹೋಲಿಕೆ. ಅದಲ್ದೇನೆ ಈ ಭೂಮಿ ನೋಡಿ, ನಾವು ತುಳಿತೀವಿ, ಉಗುಳ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಇನ್ನೂ ಏನೇನೋ ಅತ್ಯಾಚಾರಗಳನ್ನು ಮಾಡ್ತೀವಿ, ಆದರೂ ಕೂಡ ಸಹನೆ ತುಂಬಾ ಜಾಸ್ತಿ ಇರುತ್ತೆ, ಸಹಿಸ್ಕೋತಾಳೆ ಮತ್ತೆ ಚಿಗುರ್ತಾಳೆ. ಹಾಗೆ ಹೆಣ್ಣು ಕೂಡ ಹಾಗೇನೆ, ಈ ಸಹನಾಮಯಿ, ಈ ಸಹನೆ ಅನ್ನೋದು ಜಾಸ್ತಿ ಇರುತ್ತೆ. ಈ ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರಲ್ಲ, ಅದರಿಂದಲೇ ಏನೋ ಆಗಾಗ ಭೂಕಂಪ ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಇರ್ಲಿ, ಡಿವಿಜಿ ಏನ್ ಹೇಳ್ತಾರೆ, ಧಾರುಣಿ ಸುತಯವಲ್ಲು ದೃಢ ಮನಸ್ಕರದಾರು, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು, ವಾರಿದಿಯೊಳಗ ಅಡಗಿಪ ಬಾಡವವೋ ತೃಷ್ಣೆ, ಆರದನ್ನು ಕೆರಳಿಪರೋ ಮಂಕುತಿಮ್ಮ ಅಂತ. ಸೂಚ್ಯವಾಗಿ ಹೇಳಬೇಕು ಅಂದ್ರೆ, ಶ್ರೀರಾಮನ ವಿನಃ ಬೇರೆ ಯಾವುದನ್ನು ಬಯಸದೇ ಇದ್ದ ಸೀತೆ, ಅವಳ ಮನಸ್ಸಿನ ಧಾರಢ್ಯ ತುಂಬಾ ದೊಡ್ಡದು. ಅದಕ್ಕೆ ಹೇಳ್ತಾರೆ, ಧಾರುಣಿ ಸುತಯವಲ್ಲು ದೃಢ ಮನಸ್ಕರದಾರು ಅಂತ. ಅಷ್ಟು ದೃಢವಾದಂತಹ ಮನಸ್ಸು ಇನ್ಯಾರು ಇರಕ್ ಸಾಧ್ಯ ಅಂತ ಹೇಳಿ ಅಂತ. ರಾವಣನ ಆಸೆಗೆ ವಶ ಆಗಲೇ ಇಲ್ಲ, ಆದ್ರೆ ಚಿನ್ನದ ಜಿಂಕೆಯ ಚೆಲುವಿಗೆ ಮನಸ್ಸು ಓತ್ಬಿಟ್ಲು ಅಂತ ಹೇಳಿ ಅಂತ. ಜನಕ ಜಯ ದರ್ಶ ದಿನ ಆಯ್ತು ರಾವಣ ಚಪಲ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ಹೀಗೆ ಮುಂದುವರೆದು ಹೋಯ್ತು ಅಂತಂದ್ರೆ, ದುಂಡಿರಾಜ್ ಅವರು ಒಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಂದು ಆಶುಕವಿತೆ ಹೇಳ್ತಾರೆ, ಹೆಣ್ಣು ನೆಲವೇ ಗಂಡು ಕಡಲೆ, ಹೋಲ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೆಣ್ಣು ನೆಲವೇ ಗಂಡು ಕಡಲೆ, ಹಾಗಾದರೆ ಮಕ್ಕಳು ನೆಲಗಡಲೆ. ಚುಟುಕಗಳ ಸರದಾರ ದುಂಡಿರಾಜ್ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಉಪಸಂಹಾರವಾಗಿ ಹೇಳಬಹುದು, ಆಸೆ ಎಂಬುದು ಸಮುದ್ರದಲ್ಲೇ ಬಚ್ಚಿಟ್ಟುಕೊಂಡು ನಿದ್ರಿಸುತ್ತಿರುವ ಬಡಭಾಗ್ನಿ. ಈ ಬಡಭಾಗ್ನಿ ಬಗ್ಗೆ ನೀವು ಒಂಚೂರು ಗಮನ ಹರಿಸಬೇಕು, ಅದು ಸುಲಭವಾಗಿ ಆರೋದಿಲ್ವಂತೆ, ಅದನ್ನು ಕೆರಳಿಸಿದರೆ ಧಗ್ಗನೆ ಉರಿಯಲಾರಂಭಿಸುತ್ತಂತೆ. ಮುಂದಿನ ವಿಷಯ ನಾನು ತಗೊಂಡಿರೋದು ಫಲಜ್ಯೋತಿಷ್ಯ ಅಂತ. ಒಂದು ವಿಚಾರ ಅಷ್ಟೇನೆ, ಆಗ್ಲೇ ಹೇಳ್ದಂಗೆ ನೀವೆಲ್ಲ ಒಪ್ಕೋಬೇಕಾಗಿಲ್ಲ. ಒಂದು ಸಲ ಸುಮ್ಮನೆ ಹೌದು ಅಂತ ತಲೆ ಅಳ್ಳಾಡಿಸಿದ್ರೆ ಸಾಕು ಅಂತ. ಡಿವಿಜಿ ಏನ್ ಹೇಳ್ತಾರೆ ಈ ಫಲಜ್ಯೋತಿಷ್ಯದ ಬಗ್ಗೆ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದ

ಸಾಧ್ಯ ಇಲ್ಲ ಬದಲಾಯಿಸೋದಕ್ಕೆ. ನಮಗೆ ಯಾವ ಸ್ಥಿತಿ ಬಂದರೂ ಕೂಡ ಅದನ್ನು ಸಹಿಸದಲ್ಲದೆ ಬೇರೆ ಯಾವ ದಾರಿನೂ ಇಲ್ಲ. ಆ ಸಹಿಸಿ ಆ ಸ್ಥಿತಿಯನ್ನು ಸಹಿಸಬೇಕು ಅಷ್ಟೇ. ಅದಕ್ಕೆ ಬೇಕಾದದ್ದು ಸಹನೆ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಇದಕ್ಕೆ ಪೂರಕವಾಗಿ ಒಂದು ಹಾಸ್ಯ ತುರುಕಿದೀನಿ ಮಧ್ಯದಲ್ಲಿ, ಅದನ್ನು ಹೇಳಬೇಕು ಅಂತ ಅನ್ಸುತ್ತೆ. ವಿಶ್ವ ಕುದುರೆ ಜೂಜಿಗೆ ಬಂದಾಗ ತನ್ನ ಅತ್ತೆನೂ ಜೊತೆನಲ್ಲಿ ಕರ್ಕೊಂಬಂದ್ಬಿಟ್ಟಿರ್ತಾನೆ. ಅವನ ಸ್ನೇಹಿತ ಇದನ್ನ ನೋಡ್ಬಿಟ್ಟು ಕೇಳ್ತಾನೆ ವಿಶ್ವನ, ಏನೋ ವಿಶ್ವ ನಿನ್ನ ಅತ್ತೆನೂ ಕರ್ಕೊಂಬಂದ್ಬಿಟ್ಟಿದೀಯಲ್ಲ, ಅತ್ತೆ ಮೇಲೆ ಇಷ್ಟು ಪ್ರೀತಿ ಆದ್ರನ ಅಂತ. ಅವಾಗ ವಿಶ್ವ ಹೇಳ್ತಾನೆ, ಇಂದಿನ ಭವಿಷ್ಯ ನೋಡ್ಕೊಂಬಂದ್ಬಿಟ್ಟಿದ್ದೀನಪ್ಪ ನಾನು, ಕುದುರೆ ಜೂಜಿಗೆ ಹೋದಾಗ ಇದ್ದುದನ್ನೆಲ್ಲವನ್ನು ಕಳೆದುಕೊಳ್ಳೋದು ನನ್ನ ಜಾಯಮಾನ ಹಾಗೂ ಜಾತಕ ಫಲ ಅಂತ ಬರೆದಿತ್ತು, ಅದಕ್ಕೆ ಕರೆದುಕೊಂಡು ಬಂದೆ ಅಂತ. ಮುಂದಿನ ವಿಷಯ, ಜೀವನದಲ್ಲಿ ಅತ್ಯಂತ ಆನಂದವಾದ ಕ್ಷಣ ಯಾವುದು ಅಂತ. ನಾನು ಆಗ್ಲೇ ಹೇಳಿದೆ, ಸ್ವಲ್ಪ ವ್ಯಂಗ್ಯವಾದ ಉತ್ತರ ಕೊಡ್ತೀನಿ, ಹಗುರವಾದ್ದು ಅಂತ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಇದಕ್ಕೆ ಉತ್ತರ ಹೀಗಿದೆ, ತುರ್ಕಿಯನ್ನು ಕೆರೆಯೋದು ಅಂತ. ಅಧಿಕ ಪ್ರಸಂಗ ಅಂತ ಅನಿಸ್ಬೋದು ನಿಮ್ಗೆ. ನೀವು ಹೇಳ್ಬೋದು, ತುರ್ಚಂಗಿ ಸೊಪ್ಪು ತಗೊಂಡು ಮೈಗೆಲ್ಲ ಉಜ್ಕೊಂಬಿಡಿ, ಇನ್ನೂ ಮಹದಾನಂದ ಆಗುತ್ತೆ ಅಂತ. ತುರ್ಚಂಗಿ ಸೊಪ್ಪು ಅಂದ್ರೆ ಹಿಂದೆ ನಾವೆಲ್ಲ ಆಟ ಆಡ್ತಿದ್ದಾಗ ಚಿಕ್ಕವರಿದ್ದಾಗ ಆ ಸೊಪ್ಪನ್ ತಂದ್ಬಿಟ್ಟು ಹುಡುಗರಿಗೆ ಮೈ ಮೇಲೆಲ್ಲ ತಾಕಿಸ್ಬಿಟ್ಟು ಮಜಾ ನೋಡ್ತಾ ಇದ್ವಿ. ಅದನ್ನು ಮುಟ್ಟಿಸಿದ್ರೆ ಎಷ್ಟು ಕಡತ ಆಗುತ್ತೆ ಅಂತಂದ್ರೆ ಆತರ. ಅಂದ್ರೆ ಆನಂದದ ಕ್ಷಣ ಯಾವುದು ಅಂತಂದ್ರೆ ತುರಿಕೆಯನ್ನು ಕೆರೆಯುವುದು ಅಂತನ್ಬಿಟ್ಟು ಅಂತ ಯಾರು ಹೇಳೋದಿಲ್ಲ. ಆದ್ರೆ ಅಂಥ ಕ್ಷಣ ಬಿಟ್ರೆ ಇನ್ನೊಂದಿಲ್ಲ. ವ್ಯಂಗ್ಯವಾದ ಉತ್ತರ, ಆದ್ರೆ ನಿಜ ಕೂಡ ಹೌದು. ಒಂದ್ಸಲ ಬೆನ್ನು ಕೆರ್ಕೊಂಡು ನೋಡಿ ನೀವು. ಬೀಚಿ ತಮ್ಮ ತಿಮ್ಮದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಂದನಾ ತಿಮ್ಮ ಅನ್ನೋದ್ರಲ್ಲಿ ಹೇಳ್ತಾರೆ ಅಂದ್ರೆ, ತುರಿಕೆಯಲ್ಲಿ ಹಾಯಿ ಉಂಟು ಆಮೇಲೆ ಉರಿ, ಕೆರೆಯದೇ ಇರುವುದು ಹುಟ್ಟದೇ ಇದ್ದಂತೆ, ತುರಿ ಗರ್ಭದಲ್ಲೇ ಹುಟ್ಟು ಬಾಧೆಲ್ಲ ಆಮೇಲೆ, ಬೇರೆಲ್ಲ ಉಪದೇಶ ಹಿತವರಿದು ಕೆರೆ ತಿಮ್ಮ ಅಂತ ಹೇಳ್ಬಿಟ್ರು. ಡಿವಿಜಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತಂದ್ರೆ, ಸಾಕು ಸಾಕೆನಿಸುವುದು ಈ ಲೋಕ ಸಂಪರ್ಕ ಸುಖ, ಸೋಕಿದಡೆ ತುರಿಯ ನೆಬ್ಬಿಸುವ ತುರುಚಿ ಇದು, ಮೂಕನವೇ ತುರಿಸದಿರೆ ತುರಿಯುತ್ತಿರೆ ಹುಣ್ಣುರಿತ, ಮೂಕನು ಅಪಹಾಸ್ಯವಿದು ಮಂಕುತಿಮ್ಮ ಅಂತ ಹೇಳಿ ಅಂತ. ಜೀವನವನ್ನ ನೋಡಿ ನೋಡಿ ಈ ಸಹವಾಸ ಸಾಕು ಸಾಕು ಅಂತ ಅನ್ಸತ್ತಂತೆ. ಎಲ್ಲಿ ತಾಕಿದರೆ ಅಲ್ಲಿ ತುರಿಯ ನೆಬ್ಬಿಸುವ ತುರುಚಿಯಂತೆ ಇದು, ಈ ಲೋಕ ಸಹವಾಸ ಕೆರೆದರೆ ಇನ್ನೂ ಹುಣ್ಣಾಗತ್ತಂತೆ, ಕೆರೆಯದೇ ಇದ್ರೆ ಮಾತನಾಡದೇ ಇದ್ರೆ ಆ ತುರಿಯನ್ನ ತಾಳ್ಕೊಳ್ಬೇಕು ಬಹು ಕಷ್ಟ, ಇದು ಹೇಗೆ ಅಂತಂದ್ರೆ ಮೂಕನನ್ನ ಅಪಹಾಸ್ಯ ಮಾಡದಂತೆ ಅಂತ ಹೇಳಿ ಅಂತ. ಉಪಸಂಹಾರವಾಗಿ, ಈಗ ನಾನು ಹೇಳಿದ್ದನ್ನೆಲ್ಲ ನಂಬಬೇಕು ಅಂತೇನಿಲ್ಲ, ಕೇಳಿದಿರಾ, ಆಲೋಚಿಸಿ, ಪ್ರಶ್ನೆ ಮಾಡಿ, ಚರ್ಚಿಸಿ, ಒಪ್ಪಿಗೆ ಆದ್ರೆ ಸರಿ, ಇಲ್ಲದಿದ್ರೆ ಕಸದ ಬುಟ್ಟಿಗೆ ಹಾಕಿ. ಲೋಕದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಅನುಭವಗಳಿವೆ, ಅವುಗಳಲ್ಲಿ ಕೆಲವು ಗ್ರಾಹ್ಯವಾದವು, ಕೆಲವು ತ್ಯಾಜ್ಯವಾದವು. ಯಾವುದು ಗ್ರಾಹ್ಯ, ತ್ಯಾಜ್ಯ ಯಾವುದು ಎಂಬುದನ್ನು ನಿಷ್ಕರ್ಷಿಸುವ ವರೆಗಲ್ಲು ಯಾವುದು ಅಂತ ನೀವು ಕೇಳಬಹುದು. ಅವರವರ ಸ್ವಂತ ಅನುಭವವೇ ಮತ್ತು ಅಂತಃಕರಣ. ಇಂದಿನ ಶೀರ್ಷಿಕೆ, ಮನುಷ್ಯನಿಗೆ ಎಷ್ಟು ಮುಖಗಳಿವೆ? ಆಶ್ಚರ್ಯ ಆಗುತ್ತಲ್ವಾ, ಇದೇನು ಪ್ರಶ್ನೆ ಅಂತ. ಮನುಷ್ಯನಿಗೆ ಎಷ್ಟು ಮುಖ ಇದ್ದೀತು? ದೇವತೆಗಳಿಗೆ ಅಂತ ಕೇಳಿದ್ರೆ ಬ್ರಹ್ಮಂಗೆ 4, ದತ್ತಾತ್ರೇಯಂಗೆ 3 ಮುಖಗಳಿವೆ ಅಂತ ನಾವು ಒಪ್ಕೊಂಡಿಲ್ವೇ? ಹೌದು, ದೇವರಿಗೇನೋ ಸರಿ, ಆದ್ರೆ ಮನುಷ್ಯನಿಗೆ ಇದ್ಯಾವ ಹೋಲ್ಕೆ ಅಂತೀರಾ? ಡಿವಿಜಿ ಹೇಳ್ತಾರೆ ಕೇಳಿ, ಮೊಗ 4 ನರನಿಗೆ ನಾರಿಗುಂಬಗೆ, ಜಗಕ್ಕೆ ಕಾಣಿಪುದೊಂದು ಮನೆಯ ಜನಕ್ಕೊಂದು, ಸೊಗಸಿ ನೆಳೆಸಿಕೆಗೊಂದು ತನ್ನಾತ್ಮಕ್ಕಿನ್ನೊಂದು, ಬಗೆಯಷ್ಟೋ ಮಗವಷ್ಟು ಮಂಕುತಿಮ್ಮ ಅಂತ. ಅಂದ್ರೆ ಮನುಷ್ಯನಿಗೆ ಅಥವಾ ನರನಿಗೆ 4 ಮುಖ ಇರುವಂತೆ ನಾರಿಗೂ ಕೂಡ ಅಷ್ಟೇ ವಿಧವಾದ ಮುಖ ಇರುತ್ತೆ ಅಂತ. ಅಂದ್ರೆ ಮುಖವನ್ನ ಅಥವಾ ಸ್ವಭಾವವನ್ನ 4 ಅಂತ ಅನ್ಬಿಟ್ಟು ಅಂತ ಡಿವಿಜಿ ಇಲ್ಲಿ ವಿಂಗಡಿಸಿದ್ದಾರೆ. ಮೊದಲನೇದು ಯಾವುದು ಅಂತಂದ್ರೆ, ಜಗತ್ತಿಗೆ ತೋರಿಸೋದಕ್ಕೊಂದು, ಮನೆಯಲ್ಲಿರುವ ತನ್ನವರಿಗಾಗಿ ಇನ್ನೊಂದು, ಚೆಲುವಿನ ಬಯಸಿಕೆಗೆ ಇನ್ನೊಂದು, ಕೊನೆಯದಾಗಿ ನಿಜವಾಗಿ ತನ್ನ ಅಂತರಾತ್ಮನಿಗೆ ತೋರಿಸೋದಕ್ಕೆ ಮಗದೊಂದು ಅಂತ. ಹೀಗೆ ನಾವು ನಮ್ಮ ಮನಸ್ಸಿನಲ್ಲಿ ಎಷ್ಟು ವಿಧವಾಗಿ ಭಾವಿಸಿಕೊಳ್ತೀವೋ ಅಷ್ಟೂ ಬಗೆಯ ಮುಖಗಳು ಮಾನವನಿಗೆ ಇದೆ ಅಂತ. ಅದ್ಯಾಕೋ ಡಿವಿಜಿ ಅವರಿಗೆ ಈ ಮೇಲೆ ಹೇಳಿದ ಪದ್ಯ ಸಮಾಧಾನ ತರಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ರಾವಣನ ದಶಶಿರವಧೇಂ, ನರನು ಶತಶಿರನು, ಸಾವಿರಾಸ್ಯಗಳನ್ನೊಂದರೊಳಗೆ ಅಣಗಿಸಿಹನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ, ಭೂ ವ್ಯೋಮ ಕತಿಶಯನು ಮಂಕುತಿಮ್ಮ ಅಂತಂದ್ಬಿಟ್ರು. ಅಂದ್ರೆ ರಾವಣನಿಗೆ 10 ತಲೆಗಳಿದ್ರೆ ಈ ಮನುಷ್ಯನಿಗೆ 100 ತಲೆಗಳಿವೆ ಅಂತ. ಮೊದಲನೇ ಪದ್ಯದಲ್ಲಿ ಹೇಳಿದ್ರು, ಮೊಗ 4 ನರನಿಗೆ ನಾರಿಗೊಂಬಗೆಯೇ ಅಂತ. ಇಲ್ಲಿ 4 100 ಕೊಟ್ಟೋದ್ರು. ರಾವಣನ ದಶಶಿರವದೇ, ನರನು ಶತಶಿರನು ಅಂತ. 1006 ಮುಖಗಳನ್ನ ಒಂದೇ ಮುಖದೊಳಗೆ ಅಡಗಿಸಿಟ್ಕೊಂಡಿದ್ದಾನೆ ಅಂತ. 1000 ಹಾಸ್ಯಗಳನ್ನು ಒಂದರೊಳಗೆ ಅಣಗಿಸಿಹನು ಅಂತ. ಹೇಗಪ್ಪ ಅಂತಂದ್ರೆ, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ, ಭೂ ವ್ಯೋಮಕ್ಕೆ ಅತಿಶಯ

ಏನು ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸಲ ಹಾವಾಗಿ ಹೆಡೆ ಎತ್ತಿ ಬುಸ್ಕೊಡ್ತಾನೆ, ಇನ್ನೊಂದ್ಸಲ ಹುಲಿಯಾಗಿ ಗರ್ಜಿಸ್ತಾನೆ, ಕಪ್ಪಿಯಾಗಿ ಒಟಗುಟ್ತಾನೆ, ಜಿಂಕೆಯಾಗಿ ಓಡ್ ಹೋಗ್ತಾನೆ. ಹೀಗೆ ನಾನಾ ರೀತಿಯಲ್ಲಿ ಭೂಮಿಗೆ ಮತ್ತು ಆಕಾಶಕ್ಕೆ ಅತಿಶಯನಾಗಿ ಕಾಣಿಸ್ಕೋತಾನೆ ಅಂತ. ಅದ್ಯಾಕೆ ಮಾನವನ ವಿವಿಧ ಮುಖಗಳನ್ನು ನಾಲ್ಕು ಮುಖದಿಂದ 100 ಮತ್ತು 1000ಕ್ಕೆ ಏರಿಸಿದ್ರು ಅಂತಂದ್ರೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ. ಈ ಪ್ರಾಣಿಗಳೇ ವಾಸಿ, ಅವುಗಳು ಅವುಗಳ ಮುಖಗಳನ್ನೇ ಮುಚ್ಚುಮರೆಯಿಲ್ಲದೆ ಮುಂದೆ ಮಾಡಿ ಗೊತ್ತಿರುವ ಸಹಜ ಸ್ವಭಾವವನ್ನೇ ತೋರ್ಪಡಿಸುತ್ತವೆ ಅಂತ. ಆದರೆ ಮನುಷ್ಯ ಅವೆಲ್ಲವನ್ನು, ಅಂದರೆ ಪ್ರಾಣಿಗಳ ಎಲ್ಲ ಸಹಜ ಸ್ವಭಾವವನ್ನು ಅರೆದುಕೊಡದು, ಸಮಯಕ್ಕೆ ತಕ್ಕಂತೆ ಎದುರಿಗಿರುವ ಜನಗಳಿಗೆ ತಕ್ಕಂತೆ ಅವುಗಳನ್ನು ತನ್ನಲ್ಲೇ ಆವಾಹಿಸಿಕೊಂಡು ತನ್ನ ಅಸಲಿ ಮುಖವನ್ನೇ ಮರೆಮಾಚಿದ್ದಾನೆ ಎಂಬುದರ ವಿವರಣೆ ಕೇಳಿ. ಅಂದರೆ ಈ ಮುಂದಿನ ಪದ್ಯದಲ್ಲಿ DVG ಎಷ್ಟು ಚೆನ್ನಾಗಿ ಇದನ್ನು ವಿವರಿಸ್ತಾರೆ ಅಂದರೆ, ಕನಲ್ದ ಹುಲಿ ಕೆರಳ್ದ ಹರಿ ಮುಳ್ ಕರಡಿ ಛಲನಾಗ ಅಣಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ದುಷ್ಟ ಚೇಷ್ಟೆಗಳೆಲ್ಲ ಅಣಗಿಹವು ನರಮನದಿ ಮಂಕುತಿಮ್ಮ. ಅಂದರೆ ಕೋಪಗೊಂಡ ಹುಲಿ, ಕೆರಳಿದ ಸಿಂಹ, ಮುಳ್ಳು ಕರಡಿ, ಹಠದ ನಾಗರಹಾವು, ಎಲ್ಲರನ್ನೂ ಅಣಗಿಸುವ ಕೋತಿ, ಕಂಡವರನ್ನು ಹಿಡಿದು ತುಂಡು ತುಂಡು ಮಾಡುವ ಬೇಟೆ ನಾಯಿ ಇತ್ಯಾದಿ ಮೃಗಗಳ ಜಗಳವಾಡುವ ಮುಖಗಳ ಭಯಂಕರವಾದ ಕೆಟ್ಟ ಆಟಗಳೆಲ್ಲವೂ ಮನುಷ್ಯನ ಮನಸ್ಸಿನಲ್ಲಿ ಅಡಕೊಂಡಿವೆ. ಇದಕ್ಕಿಂತ ಮನುಷ್ಯನ ವರ್ಣನೆ ಬೇಕಾ? ಪ್ರಾಣಿಗಳಿಂದ ಕಲಿಯೋದು ತುಂಬಾ ಇದೆ ಸ್ವಾಮಿ, ಆದರೆ ನಾವು ಕಲಿತಿರುವುದೇನೋ, ಯಾವುದು ಅನಪೇಕ್ಷಣೀಯವೋ ಅದನ್ನ ಕಲಿತಾ ಇದ್ದೀವಿ. ಉದಾಹರಣೆಗೆ ನಾಯಿ ಸ್ವಾಮಿನಿಷ್ಠೆ ಇರುತ್ತೆ, ಕಲಿಬೋದಲ್ವಾ? ಕಾಗೆ ಕೂಡಿ ಉಣ್ಣೋದು. ಬೆಕ್ಕಿನದ ವಿಚಾರ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ಮಲವಿಸರ್ಜನೆ ಮಾಡಿದ ತಕ್ಷಣ ಮಣ್ಣು ಮುಚ್ಚತ್ತಂತೆ ಅದರ ಮೇಲೆ. ನಿಜವಾಗ್ಲೂ ಒಳ್ಳೆ ಗುಣ ಅಲ್ವಾ? ಬಕಪಕ್ಷಿಯಿಂದ ಧ್ಯಾನ, ಇವುಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಕಗ್ಗದಲ್ಲಿ ಹೇಳಿರುವಂತಹ ಗುಣಗಳನ್ನ, ಅಂದ್ರೆ ಕನಲ್ದ ಹುಲಿ ಕೆರಳ್ದ ಹರಿ ಮುಳ್ ಕರಡಿ ಛಲನಾಗ ಅಣಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ದುಷ್ಟ ಚೇಷ್ಟೆಗಳೆಲ್ಲ ಅಣಗಿಹವು ನರಮನದಿ ಮಂಕುತಿಮ್ಮ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಾವುದನ್ನು ಕಲಿಬೇಕು ಅಂತ ಹೇಳಿ ಅಂತ. ಕುವೆಂಪು ಅವರು ಹೇಳ್ತಾರೆ, ಮುಚ್ಚುಮೊರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಓ ಗುರುವೆ ಅಂತರಾತ್ಮ ಅಂತ. ಈ ಪದ್ಯನ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಕುರಿತು ಬರೆದದ್ದು. ನಾವು ಈ ತರಹ ನಮ್ಮ ಹೃದಯವನ್ನು ಪಾರದರ್ಶಕವಾಗಿ ಇಟ್ಕೊಳ್ಬಹುದಲ್ವೇ? DVG ಅದನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂತಂದ್ರೆ, ಈ ಪದ್ಯದ ಮೂಲಕ ಕುವೆಂಪು ಹೇಳಿದ್ರಲ್ಲ, ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಅಂತ. ಪದ್ಯ ನಿಜವಾಗ್ಲೂ ಮನದಾಳಕ್ಕೆ ಇಳಿಯುತ್ತೆ ರೀ. DVG ಹೇಳ್ತಾರೆ, ಅಂತರಂಗವನ್ನೆಲ್ಲ ಬಿಚ್ಚಿ ತೋರಿಪನಾರು ಅಂತರ ಗಭೀರಗಳ ತಾನೆ ಕಂಡವನಾರ್ ಗಂತಿಗಳು ಗಂಟುಗಳು ಮಡಿಪು ಮಡಿಪುಗಳಲ್ಲಿ ಸ್ವಂತಕೆಯೇ ದುರ್ದರ್ಶ ಮಂಕುತಿಮ್ಮ. ಇದರರ್ಥ ಹೀಗಿದೆ, ಅಂತರಂಗವನ್ನೆಲ್ಲ ಬಿಚ್ಚಿ ತೋರಿಪನಾರು, ಯಾರ ತನ್ನ ಅಂತರಂಗನೆಲ್ಲ ಬಿಚ್ಚಿ ತೋರಿಸ್ತಾನೆ? ಈವಾಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಸಂಸಾರದೊಳಗೆ ಗಂಡ ಹೆಂಡತಿಗೂ ಕೂಡ ತೋರಿಸಲ್ಲ ರೀ, ಆ ಮಟ್ಟಕ್ಕಾಗ್ಬಿಟ್ಟಿದೆ. ತನ್ನ ಒಳಗಿನ ಅನಿಸಿಕೆಗಳನ್ನೆಲ್ಲ ಪೂರ್ತಿಯಾಗಿ ತೆರೆದಿಟ್ಟು ಯಾರು ತೋರಿಸೋದಿಲ್ಲ. ಒಳಗಿನ ಆಳಗಳನ್ನು ನೋಡಿದವನು ಯಾರು ಅಂತ ಕೇಳ್ತಾರೆ 2ನೇ ಸಾಲಲ್ಲಿ. ಅಂತರ ಗಭೀರಗಳ ತಾನೆ ಕಂಡವನಾರ್ ಗಂತಿಗಳು ಗಂಟುಗಳು ಮಡಿಪು ಮಡಿಪುಗಳಲ್ಲಿ ಅಂತ ಅಂತಾರೆ. ಅಂದ್ರೆ ಮಡಿಪು ಮಡಿಪುಗಳಲ್ಲಿ ಗೆಡ್ಡೆ ಮತ್ತು ಗಂಟುಗಳ ತರಹ ಸಿಕ್ಕಾಕೊಂಡ್ಬಿಟ್ಟಿದೆಯಂತೆ ನಾವು. ಇವು ನೋಡಲು ಬಹು ಕಷ್ಟಕರವಾಗಿರುತ್ತೆ ಅಂತ. ಅಂದ್ರೆ ನಾವು ಬಿಚ್ಚಿ ತೋರಿಸ್ತಾ ಇಲ್ವಲ್ಲ, ಅದು ಒಳಗಡೆನೆ ಸೇರ್ಕೊಂಡ್ಬಿಟ್ಟು ಗಂಟುಗಳಾಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಅಂತ ಆ ತರ ಹೇಳ್ತಾರೆ. ಇದು ಯಾವ ತರ ಅಂದ್ರೆ, ಸ್ವಂತಕ್ಕೆ ದುರ್ದರ್ಶ, ಇಂತಹ ಗತಿ ಬರಬಾರದು ಅಂತ ಅನ್ಸುತ್ತೆ. ಬಹುಶಃ ಈಗ ಗೊತ್ತಾಗಿರಬೇಕು ನಿಮಗೆಲ್ಲ, ಮನುಷ್ಯನಿಗೆ ಹಲವಾರು ಮುಖಗಳಿವೆ ಅಂತ. ಹೆಚ್ಚಾಗಿ ಬರೀ ಮುಖವಾಡಗಳನ್ನೇ ಹಾಕೊಂಡಿರ್ತಾನೆ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಒಂದ್ಸಲ ಹೀಗಾಯ್ತಂತೆ, ಒಂದು ಪಾರ್ಟಿ ಅಲ್ಲಿ ಒಂದು ವಿಚಿತ್ರವಾಗಿರಬೇಕು ಅಂತ ಹೇಳಿ ಅಂತ ಸಂಚಾಲಕರು ಹೇಳಿರ್ತಾರಂತೆ. ಎಲ್ಲರೂ ಈ ಸಲ ಬರುವಾಗ, ಮನೆಯಿಂದ ಬರುವಾಗ ಮುಖವಾಡಗಳನ್ನು ಹಾಕೊಂಡ್ಬರಬೇಕು ಅಂತ ಹೇಳಿ ಅಂತ. ಬಂದಾದ್ಮೇಲಿಂದ ಏನೋ ಒಂದು ಸ್ಪರ್ಧೆ, ಅಲ್ಲಿ ಗುರುತು ಹಿಡಿಬೇಕು. ಆ ಗುರುತು ಹಿಡಿದಾದ ನಂತರ ಮುಖವಾಡ ತೆಗಿಬೇಕು ಅಂತ. ಸ್ಪರ್ಧೆ ಎಲ್ಲ ಮುಗಿಯುತ್ತೆ, ಈ ಹನುಮಂತರಾವ್ ಅನ್ನೋರು ಮುಖವಾಡ ತೆಗ್ದೇ ಇರಲ್ಲ, ದಯವಿಟ್ಟು ಅಪಾರ್ಥ ಕಲ್ಪಿಸ್ಕೋಬೇಡಿ ಹೆಸರು ಹೇಳದೆ ಅಂತ, ಮುಖವಾಡ ತೆಗ್ದೇ ಇರಲ್ಲ. ಅವಾಗ ಸಂಚಾಲಕ ಬಂದ್ಬಿಟ್ಟು, ಆಟ ಮುಗೀತು ರೀ ಹನುಮಂತರಾವ್, ಮುಖವಾಡ ತೆಗೀರಿ ಅಂತ ಹೇಳ್ತಾರೆ. ಅವಾಗ ಇವರಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ, ಪಾರ್ಟಿಯಿಂದ ಆಚೆ ಹೊರಟೋಗ್ತಾರೆ. ಪಾಪ ಆಯೋಜಕರಿಗೆ ಏನ್ ಗೊತ್ತು, ಇವರು ಮುಖವಾಡವನ್ನೇ ಹಾಕೊಂಡ್ಬಂದಿರಲಿಲ್ಲ ಅಂತ. ಮುಂದುವರೆದು ಹೇಳ್ತಾರೆ DVG ಅವರು, ಪದರ ಪದರಗಳಿಹವು ಗಂಟು ಗಂಟುಗಳಿಹವು

0: ಹೃದಯದಲ್ಲಿ, ಬುದ್ಧಿಯಲ್ಲಿ, ವಾಕ್ಚರ್ಯಗಳಲ್ಲಿ, ಇದಮಿತ್ತ ಮೆಲ್ಲಿಯದು ಮನುಜ ಸ್ವಭಾವದಲ್ಲಿ, ವಿಧಿಯ ಕೈಚಿತ್ರವಿದು ಮಂಕುತಿಮ್ಮ. ಅಂದರೆ ಉಪಸಂಹಾರವಾಗಿ ಹೇಳ್ತಾರೆ, ಮನುಷ್ಯನ ಬುದ್ಧಿ, ಹೃದಯ, ಮಾತು ಮತ್ತು ಕೃತಿಗಳಲ್ಲಿ ಪದರ ಪದರಗಳಿವೆ, ಅದನ್ನೆಲ್ಲ ಬಿಚ್ಚಬೇಕು ಅಂತ. ಗಂಟು ಗಂಟುಗಳಿವೆ, ಅವುಗಳನ್ನು ಬಿಚ್ಚಬೇಕು ಅಂತ. ಮನುಷ್ಯನ ಸ್ವಭಾವದಲ್ಲಿ ಇದು ಹೀಗೆಯೇ ಸರಿ ಎಂಬುದೇನಾದರೂ ಇದೆಯೇ? ಹೀಗೆಯೇ ಇದೆ ಅಂತ ನಿರ್ಣಯಿಸುವುದು ಕೂಡ ಹೇಗೆ? ಇದು ಈ ಲೋಕವನ್ನು ತನ್ನ ಆನಂದಕ್ಕಾಗಿ ನಿರ್ಮಿಸಿದ ಆ ವಿಧಿ ಇದಾನಲ್ಲ, ಅವನ ಕೈಚಳಕ ಅಂತನ್ಬಿಟ್ಟು ಅಂತ ಡಿ ವಿ ಜಿ ಮುಕ್ತಾಯ ಮಾಡ್ತಾರೆ.
1: ಬದುಕು ಜಟಕ ಬಂಡಿ
2: ಜೀವನವೆಂದರೆ ಹೀಗೆ ಕಾರ್ಯಕ್ರಮ ಕೇಳಿದಿರಿ.
1: ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು.
2: ಪ್ರಸ್ತುತಪಡಿಸಿದವರು ಅಶೋಕ್ ಕುಮಾರ್, ಬಿಎನ್.
1: ದಂತೆ ಪಯಣಿಗರು.
2: ಸಂಕಲನ ಆರ್ ಜ್ಯೋತಿಶ್ರೀ. ನಿರ್ಮಾಣ ಹೆಚ್ ಶ್ರೀನಿವಾಸ್.
1: ನೆಲವಿಹುದ ಮಂಕುತಿಮ್ಮ ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಸಾಹಿತ್ಯ ವೈದ್ಯನಾಥನ್ ಅವರದು. ಹಾಡಿದ್ದಾರೆ ಎಸ್ ವಿದ್ಯಾರಾಣಿ ಮತ್ತು ಎಂಎನ್ ನಂಜಪ್ಪ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ರಾಮಸಾಲ್ಯಾನ್ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಅಪಸ್ಮಾರ ಅಥವಾ ಫಿಟ್ಸ್ ಎಂದರೇನು ಮತ್ತು ಇದಕ್ಕೆ ಚಿಕಿತ್ಸೆ ಈ ಕುರಿತು ಡಾ ಪವನ್ ರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳು.

0: ಭಾಗವತರು ರಾಮಸಾಲಿಯನ್ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತೊಟ್ಟಿ.
1: ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಸ್ತುತಿ.

0: ಇದೀಗ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳು. ಆರಂಭದಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ತ್ರಿಮೂರ್ತಿಗಳು ಆವಿರ್ಭವಿಸಿ ಆದಿಮಾಯೆಯನ್ನು ಸ್ತುತಿಸುವ ಸಂದರ್ಭ. ಜಯತು ಜಯತು ಆದಿಮಾಯೆ.
1: ಜಯತು ಜಯತು.

ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ಮೃಗಬೇಟೆಯಾಡಿ ಆಯಾಸಗೊಂಡು ತನುಶ್ರಮವನ್ನು ಇಳಿಸಲೋಸುಗ ವಿಶ್ರಾಂತಿ ಪಡೆಯುವಂತಹ ಸಂದರ್ಭ, ಕಳರು ಮೃಗ ಮಾಂಸವನ್ನು ಮೆಲುತ್ತಲೇ

0: ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ತುಹಿನಗಿರಿಯಲ್ಲಿ ಶ್ರೀದೇವಿಯನ್ನು ಕಂಡು ಅಚ್ಚರಿಗೊಂಡು ಆಕೆಯನ್ನು ಯಾರೆಂದು ತಿಳಿಯದೆ ಪರಸ್ಪರ ವರ್ಣಿಸುವಂತಹ ಸಂದರ್ಭ ವೀಣೆಯ ಪಿಡಿದಿರ್ಪ ವಾಣಿಯೀ ತರದಲ್ಲಿ.
1: ವೀಣೆ

ಮುಂದೆ ಶರಸೇತು ಬಂಧನ ಪ್ರಸಂಗದಿಂದ ಆಯ್ದ ಹಾಡು. ಅರ್ಜುನನು ಹನುಮಂತನೊಡನೆ ಪಂಥದಲ್ಲಿ ಸೋತು ದುಃಖಿಸುವಂತಹ ಸಂದರ್ಭ. ಅಕ್ಕಟಕ್ಕಟ ಯಾತಕಿವನಲಿ.

ಸುದರ್ಶನ ವಿಜಯ ಪ್ರಸಂಗದಲ್ಲಿ ಓಲಗದಲ್ಲಿರುವಂತಹ ವಿಷ್ಣು ಮತ್ತು ಲಕ್ಷ್ಮಿ ಪರಸ್ಪರ ಮಾತನಾಡುತ್ತಿರುವಾಗ ಲಕ್ಷ್ಮೀದೇವಿ ಶ್ರೀಹರಿಯ ಲೀಲಾವಿಲಾಸವನ್ನು ವರ್ಣಿಸುತ್ತಿರುವುದು, ಏನ ಬಣ್ಣಿಪೆ ಪತಿಯೇ,

ಮುಂದೆ ಜಾಂಬವತಿ ಕಲ್ಯಾಣ ಪ್ರಸಂಗದ ಒಂದು ಹಾಡು. ಶಮಂತಕಮಣಿಯನ್ನು ಅರಸಿ ಕಾಡಿಗೆ ತೆರಳಿದಂತಹ ಶ್ರೀಕೃಷ್ಣನು ಕರಡಿಯ ಗುಹೆಯಲ್ಲಿ ಜಾಂಬವತಿಯನ್ನು ಕಂಡಾಗ ವರ್ಣಿಸುತ್ತಿರುವುದು ಶರದ ಋತು ಪೂರ್ಣಿಮೆಯೋಳು.

ಅತಿಕಾಯ ಕಾಳಗ ಪ್ರಸಂಗದಲ್ಲಿ ರಾವಣನಿಂದ ಧುರವೀಳ್ಯವನ್ನು ಪಡೆದು ಮಾತೆಯಾದಂತಹ ಧಾನ್ಯ ಮಾಲಿನಿಯ ಆಶೀರ್ವಾದವನ್ನೂ ಪಡೆದು ಲಂಕಾ ರಾಷ್ಟ್ರದ ಪ್ರಜಾ ಜನರನ್ನು ಉಲ್ಲೇಖಿಸಿ ಅತಿಕಾಯ ಹೇಳುತ್ತಿರುವಂತಹ ಸಂದರ್ಭ ಬನ್ನಿರೈ ಸಂಸಾರ ಶರದಿಯ ದಾಟು.

ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ಶ್ರೀಕೃಷ್ಣನು ನರಕಾಸುರನ ವಧೆಗಾಗಿ ತೆರಳುತ್ತಿರುವಾಗ ಸತ್ಯಭಾಮೆ ಬಂದು ತಡೆದು ಈ ರೀತಿ ಹೇಳುತ್ತಾಳೆ, ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ.

ಮುಂದೆ ಇದೇ ನರಕಾಸುರ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು. ಸತ್ಯಭಾಮೆ ಕೇಳಿದಂತಹ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸುವಂತಹ ಸಂದರ್ಭ ಕೀರವಾಣಿ ಕೇಳಿ.

ಮುಂದೆ ದೇವಿ ಮಹಾತ್ಮೆ ಪ್ರಸಂಗದ ಒಂದು ಹಾಡು. ಅಸುರ ಕುಲದ ರಾಣಿಯಾದಂತಹ ದಿತಿಯಿಂದ ಅನುಮತಿಯನ್ನು ಪಡೆದಂತಹ ಮಾಲಿನಿ ಕಾಡನ್ನು ಸೇರುತ್ತಾಳೆ. ವಿಧಾತನನ್ನು ತಪಸ್ಸಿಗಾಗಿ ಮೆಚ್ಚಿಸಿಕೊಳ್ಳುವುದಕ್ಕೆ ಹೋಗ್ತಾಳೆ. ಜನನಿಯಾಜ್ಞೆಯಲ್ಲಿ ಮಾಲಿನಿ ಎನ್ನುವ

0: ಇದುವರೆಗೆ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮಸಾಲ್ಯಾನ್ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತೊಟ್ಟಿ. ಇನ್ನು ಮುಂದೆ ಕೇಳಿ, ಅಪಸ್ಮಾರ ಅಥವಾ ಫಿಟ್ಸ್ ಎಂದರೇನು ಮತ್ತು ಇದಕ್ಕೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಪವನ್ ರಾಜ್ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಪವನ್ ರಾಜ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ನಮ್ಮ ಕೇಳುಗರಲ್ಲಿ ಅವರು ಕೂಡ ಒಂದು ಕೇಳಿರುವಂತಹ ಒಂದು ಪ್ರಶ್ನೆ ಅಂತಂದ್ರೆ, ಈ ಫಿಟ್ಸ್ ಅಥವಾ ಅಪಸ್ಮಾರ ಕಾಯಿಲೆ ಯಾಕಾಗಿ ಬರ್ತದೆ, ಇದರ ಒಂದು ಲಕ್ಷಣಗಳು ಹಾಗೂ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಹಾಗೂ ಇಂತಹ ಒಂದು ಸಮಸ್ಯೆ ಇರುವವರು ಯಾವ ರೀತಿಯ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಎನ್ನುವಂತಹದ್ದು ಹೇಳಿ. ಈ ಅಪಸ್ಮಾರ ಅಥವಾ ಫಿಟ್ಸ್ ಅಂದ್ರೆ ಏನು ಅಂತ ಹೇಳಿ.
2: ಎಲ್ಲರಿಗೂ ನಮಸ್ಕಾರ. ನೋಡಿ, ಅಪಸ್ಮಾರ ಅಂದರೆ ಮನುಷ್ಯನ ನರಮಂಡಲಕ್ಕೆ ಸಂಬಂಧಿಸಿದಂತಹ ಒಂದು ಕಾಯಿಲೆ. ಮನುಷ್ಯನ ಮಿದುಳು ಅಥವಾ ನರಮಂಡಲ ಒಂದು ಬಹಳ ಕ್ಲಿಷ್ಟಕರವಾದ ರಚನೆಯನ್ನು ಹೊಂದಿದೆ. ಇದರಲ್ಲಿ 100 ಶತಕೋಟಿಗಿಂತಲೂ ಜಾಸ್ತಿ ಕೋಶಗಳಿದ್ದಾವೆ, ನರಕೋಶಗಳಿದ್ದಾವೆ. ಇವು ಒಂದಕ್ಕೊಂದು ಯಾವತ್ತೂ ಬೇರೆ ಬೇರೆ ರೀತಿಯ ರಾಸಾಯನಿಕಗಳು ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಅಥವಾ ಕೆಲವೊಮ್ಮೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವು ಸಂವಹನ ಮಾಡ್ತದೆ. ಸೊ ಯಾವತ್ತೂ ಈ ಅಪಸ್ಮರ ಕಾಯಿಲೆ ಇರೋರಲ್ಲಿ ಏನಾಗುತ್ತದೆ ಅಂದ್ರೆ, ಅದು ಈ ಸಂವಹನಕ್ಕೆ 10 ಹೊಟ್ಟಿ ತಪ್ಪಿ ಹೋಗುತ್ತದೆ. ಸೊ ಅದು ಒಂದು ತರ ಮೆದುಳಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತೆ ಎಲ್ಲಾ ನರಗಳು ಒಂದೇ ಸಮಯದಲ್ಲಿ ಅವರಲ್ಲಿರುವ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಮನುಷ್ಯನಿಗೆ ಪ್ರಜ್ಞೆ ತಪ್ಪಿ ಬೀಳುವಂತಹ ಒಂದು ಪರಿಸ್ಥಿತಿ ಬರುತ್ತದೆ. ಸೊ ಈ ಅಪಸ್ಮರ ಎನ್ನುವಂತಹದ್ದು ಇಂತಹ ಒಂದು ಪರಿಸ್ಥಿತಿ ಮನುಷ್ಯನಿಗೆ ಹತೋಟಿ ಇಲ್ಲದ ನರಮಂಡಲಗಳ ಆಕ್ಟಿವಿಟಿಯಿಂದಾಗಿ ವಾಪಸ್ ಈ ತರ ಪ್ರಜ್ಞೆ ತಪ್ಪುವಂತಹ ಒಂದು ಸಂಗತಿ.
1: ಅಂದ್ರೆ ಈಗ ಈ ಅಪಸ್ಮಾರ ಬರುವುದಕ್ಕೆ ಒಂದು ಗಂಡಸರು ಹೆಂಗಸರು ಅಥವಾ ಮಕ್ಕಳು ವಯೋವೃದ್ಧರು ಹಾಗೇನಾದ್ರೂ ಒಂದು ಲಿಮಿಟ್ ಇದೆಯಾ?
2: ನೋಡಿ, ಅಪಸ್ಮರ ಯಾವ ಗರ್ಭದ ಒಳಗಿರುವ ಶಿಶುವಿನಿಂದ ಹುಡಿದು ಸಾಯುವ ತನಕ ಯಾವ ದಿವಸ ಯಾವುದೇ ಮನುಷ್ಯನಿಗೆ ಬರಬಹುದು. ಅದು ಯಾಕೆಂದರೆ ಇದಕ್ಕೆ ಕಾರಣಗಳು ಬಹಳಷ್ಟಿವೆ, ಮುಂದೆ ನಾನು ಅದರ ಬಗ್ಗೆ ವಿವರಿಸ್ತೇನೆ. ಸೊ ಯಾವುದೇ ಒಂದು ವಯಸ್ಸಿನಲ್ಲಿ ಈ ಅಪಸ್ಮರ ಕಾಯಿಲೆಗೆ ತುತ್ತಾಗಬಹುದು. ಇದು ಒಂದು ಪರ್ಟಿಕ್ಯುಲರ್ ಒಂದು ವಯಸ್ಸಿನಲ್ಲಿ ಮಾತ್ರ ಬರುವಂತಹ ಕಾಯಿಲೆ ಅಲ್ಲ,
1: ಯಾರಿಗೆ ಬೇಕಿದ್ರೂ ಬರಬಹುದು.
2: ಯಾರಿಗೂ ಬರಬಹುದು.
1: ಅಂದ್ರೆ ಈಗ ಈ ಅಪಸ್ಮಾರ

0: ಕಾಯಿಲೆಯ ಲಕ್ಷಣಗಳು ಏನೇನು ಅಂತ.
1: ಸರಿ ನೋಡಿ, ಅಪಸ್ಮಾರ ಕಾಯಿಲೆಯ ಲಕ್ಷಣಗಳು ಸಾಮಾನ್ಯವಾಗಿ ನಾವು ಎರಡು ರೀತಿಯಾಗಿ ನಾವು ವಿಂಗಡಿಸ್ತೇವೆ. ಒಂದು ಮೇಜರ್ ಫಿಟ್ಸ್ ಅನ್ನುವಂಥದ್ದು, ನಾವು ಈ ಚಲನಚಿತ್ರಗಳಲ್ಲಿ ಅಲ್ಲಿ ಇಲ್ಲಿ ನೋಡುವಂಥದ್ದು, ಎಲ್ಲಿ ಒಬ್ಬ ವ್ಯಕ್ತಿಗೆ ಅಂತ ಮೇಜರ್ ಫಿಟ್ಸ್ ಬಂದಾಗ ಅವನು ಬಿದ್ದು ಬಿಟ್ಟು ಅವನ ಪ್ರಜ್ಞೆ ತಪ್ಪಿ ಕೈಕಾಲುಗಳನ್ನು ಅಲ್ಲಾಡಿಸಿಕೊಂಡು ಒಂದು ಸೆಳವಿನಂತಹ ಒಂದು ಲಕ್ಷಣಗಳನ್ನು ನಾವು ಕಾಣ್ತೇವೆ. ಇನ್ನೊಂದು ರೀತಿಯದ್ದು ಮೈನರ್ ಫಿಟ್ಸ್ ಅಂತ ಇರುತ್ತೆ. ಇದು ಬಹಳ ಬಾರಿ ಇದನ್ನು ನಾವು ಅಪಸ್ಮಾರ ಅಂತ ಗುರುತು ಹಿಡಿಯೋದು ನಮಗೆ ಕಷ್ಟ ಆಗುತ್ತದೆ. ಈ ಮೈನರ್ ಫಿಟ್ಸ್ ಅನ್ನುವಂಥದ್ರಲ್ಲಿ ಕೆಲವೊಮ್ಮೆ ಮನುಷ್ಯನಿಗೆ ಜಸ್ಟ್ ಅವನಿಗೆ ಒಂದು ನೆನಪಿನ ಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವುದು, ಅಥವಾ ಮುಖದಲ್ಲಿ ಸ್ವಲ್ಪ ವಿಕಾರ ಕಾಣಿಸುವಿಕೆ, ಅಥವಾ ಕೆಲವೊಮ್ಮೆ ಸುಮ್ಮನೆ ಬೊಬ್ಬೆ ಹೊಡೆಯುವಂಥದ್ದು, ಅಥವಾ ಒಂದು ಕೈ ಒಂದು ಕಾಲು ಮಾತ್ರ ಸ್ವಲ್ಪ ಒಂದು ನಡುಕ ಬರುವಂತೆ ಆಗಿರೋದು. ಸೊ ಹೀಗೆ ಬಹಳ ರೀತಿಯ ಲಕ್ಷಣಗಳನ್ನು ಕಾಣಬಹುದು. ಸೊ ಇದು ಎರಡು ನಾವು ಕಾಣುವಂತಹ ಮೇಜರ್ ಒಂದು ವಿಭಜನೆ ಇರ್ತದೆ ಈ ಅಪಸ್ಮಾರ ಅನ್ನುವಂಥ ಕಾಯಿಲೆಯಲ್ಲಿ.
0: ವ್ಯಕ್ತಿ ಎಚ್ಚರ ಇರುವಂತಹ ಸಂದರ್ಭದಲ್ಲಿ ಆಗಬೇಕು, ಅಥವಾ ನಿದ್ದೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಲಕ್ಷಣಗಳು ಕಾಣಬಹುದು
1: ಬರುತ್ತೆ. ಇದು ಈ ಅಪಸ್ಮಾರ ಅನ್ನೋದು ನಿದ್ದೆಯಲ್ಲೂ ಬರುವಂತಹ ಒಂದು ರೀತಿಯ ಕಾಯಿಲೆ ಇದೆ. ಸೊ ಆ ಎಚ್ಚರ ಇರುವಾಗಲೂ ಬರುವಂತದ್ದು ಇದೆ. ಇದು ನೋಡಿ, ಮನುಷ್ಯನಿಗೆ ನಿದ್ದೆ ಇರುವಾಗ ಕೂಡ ಮೆದುಳು ಆಲ್ವೇಸ್ ಅದು ಯಾವಾಗಲೂ ಅದರ ಕೆಲಸ ಮಾಡ್ತಾನೆ ಇರುತ್ತದೆ. ಮೆದುಳು ಎಂದಿಗೂ ಅದರ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಆದ ಕಾರಣ ಬಹಳ ಬಾರಿ ರಾತ್ರಿ ನಿದ್ದೆಯಲ್ಲಿ ಕೂಡ ಈ ತರ ಅಪಸ್ಮಾರದ ಅಥವಾ ಫಿಟ್ಸ್ ಅಟ್ಯಾಕ್ ಬಂದಿರೋದನ್ನು ನಾವು ನೋಡಿದ್ದೇವೆ.
0: ಈ ರೋಗ ಲಕ್ಷಣಗಳನ್ನ ಗುರುತಿಸುವುದಕ್ಕಿಂತ ಮೊದಲು, ಒಂದು ಅರ್ಧ ಗಂಟೆ ಮೊದಲು ಅಥವಾ ಒಂದು ಗಂಟೆಯ ಮೊದಲು ಇಂಥ ಒಂದು ಲಕ್ಷಣಗಳನ್ನು ತೋರಿಸಬಹುದು, ಅಥವಾ ನಮಗೆ ಈ ಫಿಟ್ಸ್ ಬರಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಏನಾದ್ರೂ ಸಿಗ್ತದ ಅಂತ ಆ ವ್ಯಕ್ತಿಗೆ?
1: ಅದು ಈ ಅಪಸ್ಮಾರಕ್ಕೆ ಕಾರಣಗಳು ಬೇರೆ ಬೇರೆ ರೀತಿ ಇವೆ. ಅದನ್ನು ನಾವು ಈಗ ಯೋಚನೆ ಮಾಡಿದ್ರೆ, ಸಣ್ಣ ಮಕ್ಕಳಿಗೆ ಕೆಲವೊಮ್ಮೆ ತುಂಬಾ ಜಾಸ್ತಿ ಜ್ವರ ಬಂದ್ರೆ ಬರುವಂತಹದ್ದಿದೆ. ಮತ್ತೆ ಕೆಲವರಿಗೆ ಯಾವತ್ತಾರು ತಲೆಗೆ ಏಟು ಬಿದ್ದಿದ್ರೆ ಅದರಲ್ಲಿ ಏನಾದ್ರು ತಲೆಯಲ್ಲಿ ಗಾಯ ಉಳಿದುಕೊಂಡಿದ್ರೆ ಅದರಿಂದ ಬರುವಂತಹದ್ದಿದೆ. ಕೆಲವರಿಗೆ ವ್ಯಸನಗಳಿಂದ, ಈ ಕುಡಿತದ ವ್ಯಸನ ಅಥವಾ ಬೇರೆ ಮಾದಕ ವಸ್ತುವಿನ ವ್ಯಸನ ಮಾಡಿದ್ರೆ ಅದರಿಂದ ಬರುವಂತಹದ್ದಿದೆ. ಸೊ ಮತ್ತೆ ಕೆಲವರಿಗೆ ದೇಹದಲ್ಲಿ ಕೆಲವು ರೀತಿಯ ಲವಣಗಳಲ್ಲಿ ವ್ಯತ್ಯಾಸ ಬಂದ್ರೆ, ಸೋಡಿಯಂ ಕಮ್ಮಿ ಆದ್ರೆ, ಅಥವಾ ದೇಹದಲ್ಲಿರುವ ಸಕ್ಕರೆ ಅಂಶ ಹೆಚ್ಚು ಕಮ್ಮಿ ಆದ್ರೆ, ತುಂಬಾ ಕಮ್ಮಿ ಆದ್ರೆ ಅಥವಾ ತುಂಬಾ ಜಾಸ್ತಿ ಆದ್ರೆ, ಈ ಎಲ್ಲಾ ಕಾರಣಗಳಿಂದಲೂ ಈ ಅಪಸ್ಮಾರದ ಅಟ್ಯಾಕ್ ಬರಬಹುದು. ಯಾವತ್ತು ಈ ತಲೆಯ ತೊಂದರೆ ಅಂದ್ರೆ ತಲೆಗೆ ಏಟು ಬಿದ್ದು ಅಥವಾ ತಲೆಯಲ್ಲಿ ಹಿಂದೆ ಯಾವುದೇ ಕಾರಣದಿಂದ ಡ್ಯಾಮೇಜ್ ಆಗಿದ್ದು ಆ ಕಾರಣದಿಂದ ಅಪಸ್ಮಾರ ಬರೆದಿದ್ದರೆ, ಕೆಲವರಿಗೆ ಇದರ ಬಗ್ಗೆ ತಿಳಿತದೆ. ಸೊ ಅದು ಎಲ್ಲರಿಗೂ ತಿಳಿಯುವಂತದಲ್ಲ. ಹೆಚ್ಚಿನ ಜನರಿಗೆ ಈ ಇದು ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಕೆಲವರಿಗೆ ಗೊತ್ತಾಗ್ತದೆ. ಅಂದ್ರೆ ಅದು ಏನೋ ಒಂದು ಅವನ ಸಾಮಾನ್ಯ ಜನ ದಿನಚರಿಯಿಂದ ಒಂದು ಸ್ವಲ್ಪ ಅವನಿಗೆ ಏನೋ ವ್ಯತ್ಯಾಸ ಅನಿಸುತ್ತದೆ. ಕೆಲವೊಮ್ಮೆ ಏನೋ ಸುಸ್ತು ಅನಿಸುವಂಥದ್ದು, ತಲೆ ಸುತ್ತು ಅನಿಸುವಂಥದ್ದು, ಹೊಟ್ಟೆ ತೊಳಸು ಅನಿಸುವಂಥದ್ದು, ಅಂತಹ ಕೆಲವು ರೀತಿಯ ಲಕ್ಷಣಗಳು ಕಾಣಬಹುದು. ಅದು ಮಾತ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಇರ್ತದೆ, ಎಲ್ಲರಿಗೂ ಒಂದು ರೀತಿ ಇರೋದಿಲ್ಲ.
0: ಎಷ್ಟೋ ಸತಿ ಈಗ ಆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಡುವಂತಹ ಒಂದು ಸಂದರ್ಭ ಇರ್ತದೆ, ಜೊತೆಗೆ ಜೊಲ್ಲು ಸುರಿಯುವಂತಹದ್ದು, ತಲೆ ಓರೆ ಮಾಡುವಂತಹದ್ದು, ಇಂತಹ ಲಕ್ಷಣಗಳೆಲ್ಲ ಅಂತಿಮ ಹಂತದಲ್ಲಿ ಬರುವಂತಹದ್ದು ಹೇಗಿದೆ?
1: ಇದು ಕೂಡ ಹಾಗೆ. ಅಂದ್ರೆ ಹೆಚ್ಚಾಗಿ ಅಪಸ್ಮಾರದ ಫಿಟ್ಸ್ ಅಟ್ಯಾಕ್ ಅಂತೇವಲ್ಲ, ಅದು ಒಂದು ವ್ಯಕ್ತಿಗೆ ಯಾವಾಗಲೂ ಒಂದೇ ತರದ್ದು ಸಾಮಾನ್ಯವಾಗಿ ಜಾಸ್ತಿ ಬರ್ತದೆ. ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತೆ ಹೇಗೆ ಅದು ಅದರಲ್ಲಿ ಸಣ್ಣ ವ್ಯತ್ಯಾಸ ಬರಬಹುದು. ಸಾಮಾನ್ಯವಾಗಿ ಆ ಮೇಜರ್ ಫಿಟ್ಸ್ ಅಟ್ಯಾಕ್ ಬಂದಾಗ ಈ ಬಾಯಲ್ಲಿ ನೊರೆ ಬರುವಂತಹದ್ದು ಮತ್ತೆ ಮುಖ ಓರೆಯಾಗುವಂತಹದ್ದು ಜಾಸ್ತಿ ಕಾಣ್ತದೆ. ಮೈನರ್ ಫಿಟ್ಸ್ ಅಟ್ಯಾಕ್ ಅಲ್ಲಿ ಬಹಳ ಬಾರಿ ಬಾಕಿ ವ್ಯಕ್ತಿಗಳಿಗೆ ಇದು ಗೊತ್ತೇ ಆಗದಿರಬಹುದು, ಈ ತರ ಇವನಿಗೆ ಫಿಟ್ಸ್ ಅಟ್ಯಾಕ್ ಬರ್ತಾ ಇದೆ ಅಂತ. ಆದರೆ ಅದರಲ್ಲಿ ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ಅವನ ದೈನಂದಿನ ಕೆಲಸದಲ್ಲಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗದೇ ಇರಬಹುದು. ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನಾಗ್ತದೆ ಅಂದ್ರೆ, ಕೆಲವೊಮ್ಮೆ ಅವರಿಗೆ ಈ ತರ ಮೈನರ್ ಫಿಟ್ಸ್ ಬಹಳ ಬಾರಿ ಬಂದಾಗ ಅವರಿಗೆ ಅವರ ಪಾಠ ಕಲೀಲಿಕ್ಕಾಗಲ್ಲ. ಸೊ ಚೆನ್ನಾಗಿ ಓದುತ್ತಿದ್ದವರು ಸಡನ್ಲಿ ಅವರ ಶಾಲಾ ಇದು ಪರ್ಫಾರ್ಮೆನ್ಸ್ ಸ್ವಲ್ಪ ನಿಧಾನ ಆಗ್ತಾ ಬರಬಹುದು. ಸೊ ಇಂತಹ ಕಂಡೀಷನ್ ಅಲ್ಲಿ ಕೂಡ ಇದು ಅಪಸ್ಮಾರದಿಂದ ಆಗಿರೋದಂತದ್ದು ನಾವು ನೋಡಿದ್ದೇವೆ. ಸೊ ಅದು ತುಂಬಾ ಮೈನರ್ ಆಗಿ ಬಂದು ಹೋಗುವಂತದ್ದು, ಒಂದು ಕ್ಷಣ ಕಣ್ಣು ಮಿಟಕಿಸಿ ಹೋಗುವಲ್ಲಿ ಈ ತರ ಅಟ್ಯಾಕ್ ಬಂದು ಹೋಗುವಂತದ್ದು ಇರ್ತದೆ. ಸೊ ಅದಕ್ಕೆ ಈ ತರ ಪ್ರಾಬ್ಲಮ್ ಇದೆಯಾ ಇಲ್ವಾ ಅನ್ನೋದು ನೋಡೋದಕ್ಕೆ ಮುಂದಿನ ಪರೀಕ್ಷೆಗಳನ್ನು ಮಾಡಿ ನಾವು ಹೇಳಬೇಕಾಗ್ತದೆ ಇದು ತೊಂದರೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ.
0: ಪರೀಕ್ಷೆಯ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಯಾವ ರೀತಿ ಇದನ್ನು ಗುರುತಿಸುವಂತಹದ್ದು, ಇಂತಹ ಒಂದು ಅಪಸ್ಮಾರ ಕಾಯಿಲೆ ಬರ್ತದೆ ಇದೆ ಅಥವಾ ಒಂದು ವ್ಯಕ್ತಿಯಲ್ಲಿ ಇದೆ ಅಂತ ಹೇಗೆ ಗುರುತಿಸಿ ಹಿಡಿಯುವಂತಹದ್ದು?
1: ಯಾವತ್ತು ಯಾರಿಗಾದ್ರೂ ಈ ಅಪಸ್ಮರ ಕಾಯಿಲೆ ಇದೆ ಅಂತ ಒಂದು ಏನಾದ್ರು ಡೌಟ್ ಇದ್ರೆ ಹೆಚ್ಚಾಗಿ ಅದು ನರರೋಗ ತಜ್ಞರಲ್ಲಿ ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ. ಸೊ ಯಾವತ್ತು ಅವರು ನಮ್ಮ ಹತ್ರ ಬಂದಾಗ ಎಲ್ಲದಕ್ಕಿಂತ ಮೊದಲು ನಾವು ಕೇಳ್ತೇವೆ ಅವರಿಗೆ ಯಾವ ರೀತಿ ತೊಂದರೆ ಬಂತು. ಹೆಚ್ಚಾಗಿ ಅವರಿಗೆ ಒಂದು ವೇಳೆ ಜ್ಞಾಪಕ ಇರೋದಿಲ್ಲ, ಮೇಜರ್ ಫಿಟ್ಸ್ ಬಂದಾಗ ಅವರಿಗೆ ಏನಾಗುತ್ತೆ ಗೊತ್ತಾಗಲ್ಲ, ಅವರ ಸುತ್ತಲೇ ಯಾರಿದ್ರು.

0: ಅವರ ಬದಿಯಲ್ಲಿ ಯಾರಿದ್ದರೂ ಅವರಲ್ಲಿ ಮೊದಲು ಕೇಳ್ತೇವೆ, ಇದು ಏನು ಜಸ್ಟ್ ಒಂದು ಸಿಂಕೋಪ್ ಅಥವಾ ಫೇಂಟಿಂಗ್ ತರ ಇದು ಬಂತಲ್ಲ, ನಿಜವಾಗಿ ಇವರಿಗೆ ಅಪಸ್ಮಾರದ ಫಿಟ್ ಸೆಟ್ ಆಗಿ ಬಂತ ಅನ್ನೋದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ನಾವು ಅದನ್ನು ಫಸ್ಟ್ಗೆ ಕನ್ಫರ್ಮ್ ಮಾಡ್ತೀವಿ ಇದು ಯಾವ ತರ ತೊಂದರೆ ಬಂದಿದ್ದು ಅಂತ. ಒಂದು ವೇಳೆ ಅವರು ಹೇಳಿದ ರೋಗ ಲಕ್ಷಣಗಳು ಈ ಅಪಸ್ಮಾರದ ತರವೇ ಕಾಣ್ತಾ ಇದ್ರೆ ಅದರ ಮುಂದಿನ ಕನ್ಫರ್ಮ್ ಮಾಡೋದಕ್ಕೆ ಮುಂದಿನ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ತಲೆ MRI ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾಗ್ತದೆ, ತಲೆಯಲ್ಲಿ ಏನಾದ್ರು ಹಿಂದಿನ ಏನಾದ್ರು ತೊಂದರೆಯಿಂದಾಗಿ ಈ ತರ ಈ ಅಪಸ್ಮಾರದ ಅಟ್ಯಾಕ್ ಬರ್ತಾ ಇದೆ ಅಂತ ನೋಡೋದಕ್ಕೆ. ಇನ್ನೊಂದು ಟೆಸ್ಟ್ ಸಾಮಾನ್ಯವಾಗಿ ಮಾಡುವಂತದ್ದು ಅಂದ್ರೆ EEG ಅಥವಾ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಇದು ಮೆದುಳಿನ ವಿದ್ಯುತ್ಕಾಂತೀಯ ಚಟುವಟಿಕೆ ಯಾವ ತರ ಆಗ್ತಾ ಇದೆ, ಅದು ಮೆದುಳಿನಲ್ಲಿ ನರಕೋಶಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನು ಕಂಡುಹಿಡಿದಕ್ಕೆ ನಮಗೆ ಸಹಾಯ ಮಾಡ್ತದೆ. ಸೊ ಈ ಎರಡು ಪರೀಕ್ಷೆಗಳನ್ನು ನಾವು ಎಲ್ಲರಿಗೂ ಮಾಡಿಸ್ತೇವೆ. ಮತ್ತೆ ಅವರಿಗೆ ಕಾಯಿಲೆ ಬಂದ ಒಂದು ಪರಿಸ್ಥಿತಿಯನ್ನು ನೋಡಿ ಮುಂದಿನ ರಕ್ತ ಪರೀಕ್ಷೆ ಅಥವಾ ಬೇರೆ ರೀತಿಯ ಪರೀಕ್ಷೆಗಳನ್ನು ಮಾಡಿಸಬೇಕಾಗಬಹುದು. ಹೆಚ್ಚಿನವರಿಗೆ ಇಷ್ಟು ಪರೀಕ್ಷೆ ಮಾಡಿ ಅದರಲ್ಲಿ ಚಿಕಿತ್ಸೆಯನ್ನು ಶುರು ಮಾಡಬಹುದು. ಚಿಕಿತ್ಸೆಗೆ ಸ್ಪಂದನೆ ಇದ್ರೆ ಇದೇ ಪರೀಕ್ಷೆಯ ಮೂಲಕ ನಾವು ಈ ಕಾಯಿಲೆಯನ್ನು ಕೂಡ ಹತೋಟಿಗೆ ತರಬಹುದು. ಒಂದು ವೇಳೆ ಕಾಯಿಲೆ ಹತೋಟಿಗೆ ಬರದಿದ್ದರೆ ಮತ್ತೆ ಅದರಲ್ಲ ಮುಂದಿನ ಹಂತದ ಪರೀಕ್ಷೆಗಳನ್ನು ಮಾಡುತ್ತೇವೆ.
1: ಈಗ ಒಂದು ಸಾರಿ ಇಂಥ ಒಂದು ಫಿಟ್ಸ್ ಕಾಯಿಲೆ ಬಂದ ಸಂದರ್ಭದಲ್ಲಿ ನಂತರ ಒಂದು ವಾರದಲ್ಲಿ ಬರಬಹುದು, ಒಂದು ತಿಂಗಳಲ್ಲಿ ಬರಬಹುದು, ಅಥವಾ ಒಂದು ವರ್ಷ ಬಿಟ್ಟು ಕೂಡ ಬರುವ ಸಾಧ್ಯತೆ ಇದೆಯಾ ಹೇಗೆ ಅಂತ?
0: ಹೌದು, ಮತ್ತು ಅದೇ ವಿಷಯ ನಾವು ಹೇಳಬೇಕಾಗ್ತದೆ, ಯಾವ ಪರಿಸ್ಥಿತಿಯಲ್ಲಿ ಇವನಿಗೆ ಈ ತರ ಅಪಸ್ಮಾರದ ಒಂದು ಕಂಡುಕೊಂಡಿತ್ತು. ಒಂದು ವೇಳೆ ಇದು ಅವನ ರಕ್ತದಲ್ಲಿ ಒಂದು ಸಕ್ಕರೆ ಅಂಶ ಕಮ್ಮಿಯಾಗಿ ಆಯಿತು ಅಂತ ಇದ್ರೆ ಅದು ಕಮ್ಮಿ ಆಗದಾಗೆ ನೋಡಿಕೊಂಡ್ರೆ ವಾಪಸ್ ಆ ತರ ಅಪಸ್ಮಾರ ಬರುವ ಚಾನ್ಸ್ ಕಮ್ಮಿ. ಒಂದು ವೇಳೆ ಕುಡಿತದ ಚಟದಿಂದಾಗಿ ಬಂತು ಅಂತ ಇದ್ರೆ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ತೆಗೆದುಕೊಂಡು ಕುಡಿತ ಬಿಟ್ಬಿಟ್ರೆ ಬರುವಂತಹ ಒಂದು ಇದು ಚಾನ್ಸ್ ಕಮ್ಮಿ. ಆದರೆ ಯಾರಿಗೆ ತಲೆಯಲ್ಲಿ ಮುಂಚಿನ ಗಾಯ ಇದೆ ಅಥವಾ ಏನಾದರೂ ನರಗಳ ಬೆಳವಣಿಗೆಯಲ್ಲಿ ಏನಾದ್ರು ವ್ಯತ್ಯಾಸ ಬಂದಿದೆ ಅಥವಾ ಯಾರಿಗೆ ಮಾತ್ರೆ ತೆಗೊಳ್ಳೋ ಸಮಯದಲ್ಲಿ ಕೂಡ ಈ ತರ ಮತ್ತು ಈ ತರ ಎಪಿಲೆಪ್ಸಿ ಅಟ್ಯಾಕ್ ಕಾಣ್ತಾ ಇದೆ ಅಂತವರಿಗೆ ಸ್ವಲ್ಪ ಈ ತರ ವಾಪಸ್ ಬರುವ ಚಾನ್ಸ್ ಜಾಸ್ತಿ ಇರ್ತದೆ.
1: ಚಿಕಿತ್ಸೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಇದಕ್ಕೆ ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು?
0: ಹೆಚ್ಚಾಗಿ ಯಾವತ್ತು ಒಂದು ಮಾತ್ರ ಒಂದು ಸಲ ಮಾತ್ರ ಈ ತರ ಅಪಸ್ಮಾರದ ಸೆಳೆತ ಬಂದರೆ ಕೆಲವೊಮ್ಮೆ ಯಾವ ಪರಿಸ್ಥಿತಿಯಲ್ಲಿ ಬಂತು ಅಂತ ನಾವು ನೋಡಿಕೊಂಡು ಆ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ನೋಡಬಹುದು. ಅಂದ್ರೆ ಈಗ ವಾಪಸ್ ಹೇಳಿದಾಗ ಅಂದ್ರೆ ಶುಗರ್ ಕಮ್ಮಿ ಇದ್ರೆ ಈಗ ಸಕ್ಕರೆಯನ್ನು ಸರಿ ಮಾಡುವಂತದ್ದು, ಲವಣದಂಶ ಕಮ್ಮಿ ಇದ್ರೆ ಅದನ್ನು ಸರಿ ಮಾಡುವಂತದ್ದು. ಸೊ ಈ ತರ ಚಿಕಿತ್ಸೆ ಕೊಟ್ಟು ಮುಂದೆ ಬರದಂತೆ ತಡೆಗಟ್ಟಬಹುದು. ಆದರೆ ಯಾರಿಗೆ ಎರಡು ಅಥವಾ ಎರಡು ಸಲಕ್ಕಿಂತ ಜಾಸ್ತಿ ಈ ತರ ಅಪಸ್ಮಾರದ ಸೆಳವು ಬಂತು ಅಥವಾ ಯಾರಿಗೆ ಒಂದು ಸಲ ಸೆಳವು ಬಂದಾಗ ಮಾಡಿದ ಪರೀಕ್ಷೆಗಳಲ್ಲಿ ಇವರ ತಲೆಯಲ್ಲಿ ತೊಂದರೆ ಇದೆ ಅಂತ ಕಂಡು ಬಂದಿದೆ ಅಂತಹವರಿಗೆ ಔಷಧ ಕೊಡಬೇಕು. ಆಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ಸ್ ಅಂತ ಇದೆ. ಈ ಇದು 10-12 ವಿಧವಾದ ಮಾತ್ರೆಗಳಿದ್ದಾವೆ. ಸೊ ಇದು ಕೂಡ ವ್ಯಕ್ತಿಯ ವಯಸ್ಸು ಎಷ್ಟು, ಗಂಡು ಹೆಣ್ಣು, ಯಾವ ಪ್ರಾಯದಲ್ಲಿ ಈ ಕಾಯಿಲೆ ಶುರುವಾಗಿದೆ ಮತ್ತು ಕಾಯಿಲೆ ಯಾವ ಕಾರಣದಿಂದ ಬಂದಿದೆ, ಈ ಎಲ್ಲ ವಿಷಯಗಳನ್ನು ಯೋಚನೆ ಮಾಡಿ ಮತ್ತೆ ಇವರಿಗೆ ಸರಿಯಾದ ರೀತಿಯ ಒಂದು ಚಿಕಿತ್ಸೆ ಶುರು ಮಾಡಬೇಕಾಗ್ತದೆ. ಸೊ ಬಹಳ ಜನರಿಗೆ ಆಲ್ಮೋಸ್ಟ್ 70-75% ಜನರಿಗೆ ಒಂದೇ ಔಷಧಿಯಲ್ಲಿ ಈ ಕಾಯಿಲೆಯನ್ನು ಸಂಪೂರ್ಣ ಹತೋಟಿಗೆ ತರಲಾಗುತ್ತದೆ. ಮತ್ತು ಈ ಎಷ್ಟು ಸಮಯ ತಗೊಳ್ಬೇಕು ಅದರ ಆಲ್ಸೋ ಅದು ಕೂಡ ಒಂದು ಪ್ರಶ್ನೆ ಬರ್ತದೆ. ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಬರ್ತದೆ. ಸೊ ಕೆಲವು ವ್ಯಕ್ತಿಗಳಿಗೆ 2-3 ವರ್ಷಗಳ ತನಕ ತಗೊಳ್ಳಲಿಕ್ಕೆ ಹೇಳ್ತೇವೆ, ಇನ್ನು ಕೆಲವರಿಗೆ 6 ತಿಂಗಳ ತನಕ ತಗೊಳ್ಳಲಿಕ್ಕೆ ಹೇಳ್ತೇವೆ. ಸೊ ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ, ವೈದ್ಯರು ಅವರ ಎಲ್ಲ ರೋಗ ಪರೀಕ್ಷೆಯನ್ನು ಮಾಡಿ ಏನು ಕಾರಣ ಅಂತ ಕಂಡುಹಿಡಿದ ಮೇಲೆ ಈ ಮಾತ್ರೆ ಎಷ್ಟು ಸಮಯ, ಈ ಔಷಧ ಎಷ್ಟು ಸಮಯ ಬೇಕಾಗಬಹುದು ಅನ್ನೋದ್ರ ಬಗ್ಗೆ ವಿವರ ಹೇಳ್ತಾರೆ. ಸೊ ಆ ರೀತಿಯಾಗಿ ಮಾತ್ರೆಗಳನ್ನು ಅಥವಾ ಔಷಧವನ್ನು ತೆಗೆದುಕೊಳ್ಬೇಕಾಗ್ತದೆ.
1: ಈಗ ಸಾಮಾನ್ಯವಾಗಿ ಮಾತ್ರೆ ನಿರಂತರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ, 3 ವರ್ಷ ತೆಗೆದುಕೊಳ್ಬೇಕು. ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಸಂದರ್ಭದಲ್ಲಿ ಬೇರೆ ಜ್ವರ ಬಂತು ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಮಾತ್ರೆ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಏನಾದರೂ ಏರುಪೇರು ಆಗ್ತದಾ?
0: ಹೌದು, ಈ ಮಾತ್ರೆಗಳ ವಿಶೇಷತೆ ಏನಂದ್ರೆ ಇದು ಈ ನಾವು ಯಾವುದೇ ಒಂದು ಔಷಧ ತಗೊಂಡ್ರೆ ಅದು ಹೊಟ್ಟೆಯಿಂದ ಮತ್ತೆ ಜೀರ್ಣವಾಗಿ ಅದು ರಕ್ತದಲ್ಲಿ ಸಂಚಲನ ಆಗ್ತಾ ಇರ್ತದೆ. ಮದ್ದಿನಲ್ಲಿರುವಂತಹ ಔಷಧ ಗುಣ ಅದು ಯಾವತ್ತು ರಕ್ತದಲ್ಲಿ ಒಂದು ಏನಂತೇವೆ ಒಂದು ರೀತಿಯ ಒಂದು ಕಾನ್ಸಂಟ್ರೇಷನ್ ಬೇಕು, ಒಂದು ಪ್ರಮಾಣದಲ್ಲಿ ಬೇಕದು. ಅದು ಹೆಚ್ಚು ಕಮ್ಮಿ ಆದರೆ ವಾಪಸ್ ಈ ತರ

0: ಅಪಸ್ಮಾರ ಬರುವಂತಹ ಒಂದು ಚಾನ್ಸ್ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಎಲ್ರಿಗೂ ಈ ಮದ್ದು ಶುರು ಮಾಡೋಗಿ ಏನ್ ಹೇಳ್ತೇವೆ ಅಂದ್ರೆ, ಯಾವತ್ತೂ ಈ ಮಾತ್ರೆಗಳನ್ನು ತಪ್ಪಿಸಬಾರದು. ಒಮ್ಮೆ ಶುರು ಮಾಡಿದ್ರೆ ಮತ್ತೆ ಅದನ್ನು ವೈದ್ಯರು ಹೇಳೋ ತನಕ ಸರಿಯಾಗಿ ತೆಗೆದುಕೊಳ್ಬೇಕು. ಹಾಗೆ ತೆಗೆದುಕೊಳ್ಳೋದ್ರಿಂದ ವ್ಯಕ್ತಿಗೆ ಲಾಭವಿದೆ ಹೊರತು ಯಾವುದೇ ರೀತಿಯ ಹಾನಿ ಇಲ್ಲ. ಯಾಕೆ ಅಂದ್ರೆ ಒಮ್ಮೆ ಈ ಅಪಸ್ಮಾರ ಅದು ಜಾಸ್ತಿ ಜಾಸ್ತಿ ಬಂದಷ್ಟು ಅದರ ತೀವ್ರತೆಯನ್ನು ಜಾಸ್ತಿ ಆಗ್ತದೆ, ಮತ್ತೆ ಮದ್ದಿಗೆ ಅದರ ರೆಸ್ಪಾನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅದು ಆದಷ್ಟು ಈ ಕಾಯಿಲೆ ಶುರುವಾದ ತಕ್ಷಣ ತೋರಿಸೋದು ಒಳ್ಳೆಯದು. ಬೇಗ ಇದಕ್ಕೆ ಔಷಧ ಶುರು ಮಾಡಿದರೆ ಬೇಗ ಇದನ್ನು ಹತೋಟಿಗೆ ತಂದು ಬೇಗ ಈ ಕಾಯಿಲೆಯಿಂದ ಗುಣಮುಖರಾಗಲು ಸಾಧ್ಯವಾಗುತ್ತದೆ. ಸೊ ಆದ ಕಾರಣದಿಂದ ಹೇಳಿದ ಸಮಯದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಈ ಔಷಧವನ್ನು ತೆಗೆದುಕೊಂಡರೆ ಮುಂದೆ ಯಾವುದೇ ತೊಂದರೆಗಳನ್ನು ಬರದಂತೆ ಮಾಡಲಿಕ್ಕೆ ಆಗ್ತದೆ. ಆದರೆ ಹೌದು, ಮಧ್ಯದಲ್ಲಿ ಈ ಮಾತ್ರೆಗಳನ್ನು ತಪ್ಪಿಸಿದ್ರೆ ಒಂದು ತೊಂದರೆ ಆಗೋದೇನು ಅಂದ್ರೆ, ಈ ವಾಪಸ್ ಈ ತರ ಎರಡನೇ ಅಥವಾ ಮೂರನೇ ಫಿಟ್ ಸೆಟ್ ಆಗಿ ಬರಬಹುದು. ಅದು ಅಲ್ಲದೆ ನೆಕ್ಸ್ಟ್ ಫಿಟ್ ಸೆಟ್ ಆಗಿ ಬಂದಾಗ ಈ ಮಾತ್ರೆಗಳ ಕೆಲಸ ಮುಂಚೆಯಷ್ಟು ಅದು ಮಾಡದೇ ಇರಬಹುದು. ಆದ ಕಾರಣದಿಂದ ಯಾವುದೇ ಕಾರಣಕ್ಕೆ ಒಮ್ಮೆ ಶುರು ಮಾಡಿದ ಅಂತಹ ಔಷಧವನ್ನು ವೈದ್ಯರನ್ನು ಭೇಟಿಯಾಗದೆ ನಿಲ್ಲಿಸುವುದು ಸರಿಯಲ್ಲ. ಈ ತರ 10-12 ರೀತಿಯ ಔಷಧಗಳು ಇರುವ ಕಾರಣ, ಒಂದು ವೇಳೆ ಒಂದು ಮಾತ್ರೆಯಲ್ಲಿ ಅಥವಾ ಒಂದು ಔಷಧ ನಿಮಗೆ ಅದು ಸರಿ ಹೊಂದುತ್ತಿಲ್ಲ ಅಂದ್ರೆ ನೀವು ಯಾವತ್ತೂ ವಾಪಸ್ ಹೋಗಿ ನಿಮ್ಮ ವೈದ್ಯರ ಹತ್ರ ಮಾತಾಡಿ. ಯಾಕೆಂದ್ರೆ ಒಂದು ಮಾತ್ರೆ ಅದು ಕೆಲಸ ಮಾಡ್ತಿಲ್ಲ ಅಥವಾ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಬೇರೆ ಮಾತ್ರೆಗಳನ್ನು ಕೊಡಬಹುದು. ಅದು ಎರಡು ಮೂರು ರೀತಿಯ ಒಳ್ಳೆ ಒಳ್ಳೆ ರೀತಿಯ ಈಗ ಔಷಧಗಳು ಬಂದಿರುವ ಕಾರಣ ಒಂದಲ್ಲ ಒಂದು ರೀತಿಯ ಇದು ಮನುಷ್ಯನಿಗೆ ಅದು ಸರಿ ಆಗ್ತದೆ. ಸೊ ಅಂತಹದ್ದನ್ನು ಹೀಗೆ 2-3 ವರ್ಷ ಕಂಟಿನ್ಯೂ ಮಾಡಬೇಕಾಗ್ತದೆ. ಸೊ ಹಾಗೆ ಇರುವ ಕಾರಣ ಯಾವತ್ತು ವೈದ್ಯರ ಜೊತೆಗೆ ಕಮ್ಯುನಿಕೇಶನ್ ಅನ್ನು ಇಟ್ಕೊಳ್ಬೇಕು. ಈ ತರ ತೊಂದರೆ ಆಗ್ತಾ ಇದೆ ಅಂದ್ರೆ ಅವರನ್ನು ಭೇಟಿಯಾಗೋದ್ರಿಂದ ಇದನ್ನು ಸಣ್ಣ ವಿಷಯ ಲೆವೆಲಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು.
1: ಈಗ 2 ವರ್ಷವೋ ಅಥವಾ 3 ವರ್ಷವೋ ಮಾತ್ರೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರಿ. ಇಂಥ ಮಾತ್ರೆ ತೆಗೆದುಕೊಂಡ ನಂತರ ಸಂಪೂರ್ಣವಾಗಿ ಜೀವನ ಪರ್ಯಂತ ಅವರು ಗುಣಮುಖರಾಗಿ ಇರಬಹುದು ಅಥವಾ ಮತ್ತೆ ಫಿಟ್ಸ್ ಬರುವಂತಹ ಒಂದು ಸಾಧ್ಯತೆ ಇರ್ತದೆ ಹೇಗೆ ಅಂತ?
0: ಇದು ಈ ಅಪಸ್ಮಾರ ಕಾಯಿಲೆಗೆ ಬಹಳ ರೀತಿಯ ಕಾರಣಗಳಿರುವುದರಿಂದ ಎಲ್ಲರಿಗೂ ಒಂದೇ ರೀತಿಯ ಇದರಲ್ಲಿ ರೋಗದ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ನಾವು ಏನ್ ನೋಡ್ತೇವೆ ಅಂದ್ರೆ, ಈ ಯಾರು ಈ ಅವರಿಗೆ ಬಂದ ಕಾರಣಗಳನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಅವಾಯ್ಡ್ ಮಾಡ್ತಾರೋ, ಅಂದ್ರೆ ಈಗ ಒಂದು ವೇಳೆ ಈ ಕುಡಿತದ ವ್ಯಸನದಿಂದ ಬಂತು ಇದ್ರೆ ಅದನ್ನು ಬಿಡುವಂತಹದ್ದು, ಅಥವಾ ಏನಾದರೂ ಒಂದು ಈಗ ಈ ಸಕ್ಕರೆ ಲೆವೆಲ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದನ್ನು ಕಂಟ್ರೋಲ್ ತರೋ, ಇದನ್ನೆಲ್ಲ ಯಾರು ಕಂಟ್ರೋಲ್ ಇಟ್ಕೊಳ್ತಾರೆ ಅವರಿಗೆ ಆಲ್ಮೋಸ್ಟ್ 100% ಕ್ಲಿಯರ್ ಆಗ್ತದೆ. ಯಾರಿಗೆ ತಲೆಯಲ್ಲಿ ಮುಂಚಿನ ಒಂದು ಇಂಜುರಿಯಿಂದಾಗಿ ಬರ್ತಾ ಇದೆ ಅವರಲ್ಲಿ ಕೂಡ 100 ರಲ್ಲಿ 75-80% ಜನರಿಗೆ ಇದು ಸಂಪೂರ್ಣ ಹತೋಟಿಗೆ ಬರುತ್ತದೆ. ಆದರೂ ಕೂಡ ಒಂದು 10 ರಲ್ಲಿ 1-2 ಜನರಿಗೆ ಈ 3 ವರ್ಷ ಅಥವಾ 5 ವರ್ಷಗಳಕ್ಕಿಂತ ಜಾಸ್ತಿ ಸಮಯ ಕೂಡ ಮಾತ್ರೆಗಳು ಅಥವಾ ಔಷಧಗಳು ಬೇಕಾಗಬಹುದು. ಅದು ಹೆಚ್ಚಾಗಿ ಮೊದಲೇ ಟೈಮ್ ನಾವು ಯಾವ್ದೆಲ್ಲ ಪರೀಕ್ಷೆ ಮಾಡ್ತೇವೆ ಅದರಲ್ಲೇ ನಮಗೆ ಹೆಚ್ಚಿನವರಿಗೆ ಹೇಳಲಿಕ್ಕೆ ಆಗ್ತದೆ ಇಂಥವರಿಗೆ ಇಷ್ಟೇ ಸಮಯ ಮೆಡಿಸಿನ್ ಬೇಕಾಗುತ್ತೆ, ಇನ್ನು ಕೆಲವರಿಗೆ ಔಷಧಿಗಳು ಜಾಸ್ತಿ ಸಮಯ ಬೇಕಾಗಬಹುದು ಅಂತ. ಸೊ ಈ ವಿಷಯದ ಬಗ್ಗೆ ಯಾವತ್ತು ಔಷಧಿಗಳನ್ನು ಶುರು ಮಾಡುವಾಗ ನೀವು ನಿಮ್ಮ ವೈದ್ಯರಲ್ಲಿ ಮಾತಾಡುವುದು ಒಳ್ಳೆಯದು. ಆದರೂ ಕೂಡ ಸಾಮಾನ್ಯವಾಗಿ ಹೇಳದಿದ್ದರೆ ಒಂದು 75-80% ಜನರಿಗೆ ಸಂಪೂರ್ಣವಾಗಿ ಈ ಕಾಯಿಲೆಯನ್ನು ಹತೋಟಿಗೆ ತರಲು ಸಾಧ್ಯ ಇದೆ ಈಗಿನ ಕಾಲದ ಔಷಧಿಗಳ ಮೂಲಕ.
1: ಆಮೇಲೆ ಈಗ ಅಪಸ್ಮಾರ ಕಾಯಿಲೆ ಇರುವಂತವರು ಯಾವ ರೀತಿಯ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಅಂತ?
0: ಸೊ ಅಪಸ್ಮಾರ ಕಾಯಿಲೆ ಇರುವಂತವರು ಸಾಮಾನ್ಯವಾಗಿ ಕೆಲವು ನಾವು ರೀತಿಯ ಮುಂಜಾಗ್ರತೆ ತೆಗೆದುಕೊಳ್ಳಲು ಹೇಳುತ್ತೇವೆ. ಯಾವತ್ತು ಈ ಅಪಸ್ಮಾರ ಕಾಯಿಲೆ ಮಾತ್ರೆ ಅಥವಾ ಔಷಧಗಳನ್ನು ಶುರು ಮಾಡುವ ಮುಂಚೆ ಯಾರಾದರೂ ಈ ಕಾಯಿಲೆ ಬರ್ತಾ ಇರುವ ಕೂಡ ಯಾರಾದರೂ ವಾಹನ ಚಲಾಯಿಸುತ್ತಿದ್ರೆ ಅದನ್ನು ದಯವಿಟ್ಟು ಮಾಡಬಾರದು. ಯಾಕೆಂದ್ರೆ ಹೆಚ್ಚಿನವರಿಗೆ ಇದು ಯಾವಾಗ ಈ ಅಪಸ್ಮಾರದ ಫಿಟ್ ಸೆಟಕ್ ಬರುತ್ತೆ ಅನ್ನೋದು ತಿಳಿಯೋದಿಲ್ಲ. ಸೊ ಆಗಿರುವಾಗ ಅವರ ಜೀವಕ್ಕೆ ಮತ್ತು ಬೇರೆಯವರ ಜೀವಕ್ಕೆ ಅದು ಅವರ ಅಪಾಯ ತರುವಂತಹ ಪರಿಸ್ಥಿತಿ ಇರಬಹುದು. ಅದಕ್ಕೋಸ್ಕರ ವಾಹನ ಚಾಲನೆ ಮಾಡಬಾರದು. ಅವರ ಕಾಯಿಲೆ ಹತೋಟಿಗೆ ಬರುವ ತನಕ ಅವರು ಯಾವುದೇ ವಾಹನ ಚಾಲನೆ ಮಾಡಬಾರದು. ಮತ್ತೆ ಈ ಅಪಸ್ಮಾರದ ರೋಗಿಗಳಿಗೆ ನಿದ್ದೆಯಲ್ಲಿ ವ್ಯತ್ಯಾಸ ಬಂದರೆ, ಅಂದ್ರೆ ತುಂಬಾ ಕಮ್ಮಿ ನಿದ್ದೆ ಮಾಡೋದು ಅಥವಾ ತುಂಬಾ ಜಾಸ್ತಿ ನಿದ್ದೆ ಮಾಡೋದು, ಕೆಲವೊಮ್ಮೆ ಅದು ಒಳ್ಳೇದಲ್ಲ ಅಂತ ಹೇಳ್ತೇವೆ. ಯಾಕೆಂದ್ರೆ ಅದಕ್ಕೂ ಕೂಡ ಈ ಅದಕ್ಕೂ ಈ ಅಪಸ್ಮಾರದ ಅಟ್ಯಾಕ್ಗಳಿಗೂ ಸ್ವಲ್ಪ ಲಿಂಕ್ ಇದೆ. ಸೊ ಆದ ಕಾರಣ ತುಂಬಾ ಜಾಸ್ತಿ ನಿದ್ದೆ ತುಂಬಾ ಕಮ್ಮಿ ನಿದ್ದೆ ಒಳ್ಳೇದಲ್ಲ. ಯಾವಾಗಲೂ ಒಂದೇ ರೀತಿಯ ಒಂದೇ ಅಮೌಂಟ್ ನಿದ್ದೆ ಯಾವಾಗಲೂ ಒಂದೇ ತರ ಇರಬೇಕು. ಒಂದೇ ಟೈಮ್ಗೆ ನಿದ್ದೆಗೆ ಹೋಗಿ ಒಂದೇ ಪ್ರಮಾಣದ ನಿದ್ದೆ ಇದ್ರೆ ಅವರಿಗೆ ಅದು ರೋಗ ಹತೋಟಿ ಬೇಗ ಬರ್ತದೆ. ಮತ್ತೊಂದು ವಿಷಯ ಏನು ಅಂದರೆ, ಆಗ ಹೇಳಿದ

0: ಔಷಧವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳೋದು, ಅಂದ್ರೆ ಬೆಳಿಗ್ಗೆ ಒಂದು ಸಮಯ ಮತ್ತು ರಾತ್ರಿ ಒಂದು ಸಮಯ ಈ ಮಾತ್ರೆ ತೆಗೆದುಕೊಳ್ಳುವುದಕ್ಕಾಗಿ ಮೀಸಲಿಡಬೇಕು, ಅದೇ ಸಮಯದಲ್ಲಿ ತಗೊಳ್ಬೇಕು. ಸೊ ಸಾಮಾನ್ಯವಾಗಿ 12 ಗಂಟೆ ನೀವು ಅದರಲ್ಲಿ ಟೈಮ್ ಇಟ್ಕೊಂಡು ಸೊ ಆ ಥರ ತೆಗೆದುಕೊಂಡ್ರೆ ಅದು ರಕ್ತದಲ್ಲಿ ಆ ಮೆಡಿಸಿನ್ ಅಮೌಂಟ್ ಸರಿಯಾಗಿರುವ ಕಾರಣ ನಿಮಗೆ ಅದರ ಮೆಡಿಸಿನ್ ಇಫೆಕ್ಟ್ ಚೆನ್ನಾಗಿ ಬರ್ತದೆ.
1: ಇನ್ನೊಂದು ಪ್ರಶ್ನೆ, ಅಪಸ್ಮಾರ ಇರುವಂತವರು ಮದುವೆ ಆಗುವಂತಹದ್ದು ಅಥವಾ ಒಂದು ವೈಯಕ್ತಿಕ ಜೀವನವನ್ನು ಸಾಗಿಸುವಂತಹದ್ದು ಸಾಧ್ಯ ಇದೆಯಾ, ಮಕ್ಕಳಾಗುವುದಕ್ಕೆ ಸಾಧ್ಯ ಇದೆಯಾ ಅಂತ?
0: ಇದು ಈ ವಿಷಯದ ಬಗ್ಗೆ ಈಗಿನ ಸೊಸೈಟಿಯಲ್ಲಿ ತುಂಬಾ ಒಂದು ಮಿಥ್ಯೆ ಇದೆ. ಈ ಅಪಸ್ಮಾರ ಒಂದು ಅನುವಂಶಿಕವಾಗಿ ಬರುತ್ತದೆ, ಅಪಸ್ಮಾರ ಇದ್ದವರಿಗೆ ಬುದ್ಧಿ ಕಮ್ಮಿ ಅಥವಾ ಅವರು ಸಾಮಾನ್ಯ ಜನರಿಗಿಂತ ಒಂದು ಬೇರೆ ತರ, ಸೊ ಅದು ಎಲ್ಲ ಸುಳ್ಳು. ಅಪಸ್ಮಾರ ಇರುವವರಿಗೆ ಕೂಡ ಸಾಮಾನ್ಯವಾಗಿ ಜೀವನ ನಡೆಸಲು ಸಾಧ್ಯ ಇದೆ. ಸೊ ಹೇಗೆ ಈಗ ಡಯಾಬಿಟಿಸ್ ಬಂದ್ರೆ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೆ ಹೇಗೆ ಮಾತ್ರೆ ತಗೊಳ್ತೋ ಅದೇ ತರ ಇದು ಕೂಡ ಒಂದು ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ. ಅನುವಂಶಿಕವಾಗಿ ಬರುವಂತದ್ದು ಬಹಳ ಕಮ್ಮಿ, ಬಹಳ ಬಹಳ ಕಮ್ಮಿ. ಮತ್ತು ಈ ಸರಿಯಾದ ರೀತಿ ಔಷಧ ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತದೆ. ಮತ್ತು ಈ ಅಪಸ್ಮಾರ ಕಾಯಿಲೆ ಇರುವ ಹೆಣ್ಣು ಮಕ್ಕಳು ಸಾಮಾನ್ಯ ರೀತಿಯಲ್ಲಿ ಅವರ ಒಂದು ಪ್ರೆಗ್ನೆನ್ಸಿಯನ್ನು ಕಳೀತಾರೆ. ಎಷ್ಟು ಅವರಿಗೆ ಒಂದು ವಿಷಯ ಏನಿರ್ತದೆ ಅಂದ್ರೆ ಯಾವತ್ತು ಈ ಪ್ರೆಗ್ನೆನ್ಸಿಗೆ ಒಂದು ಪ್ಲಾನ್ ಮಾಡುವ ಸಮಯದಲ್ಲಿ ಒಮ್ಮೆ ಅವರ ವೈದ್ಯರನ್ನು ಅವರು ಕಾಣಬೇಕು. ಯಾಕೆಂದ್ರೆ ಕೆಲವು ಜನರಿಗೆ ಮಾತ್ರೆಗಳು ತುಂಬಾ ವರ್ಷದಿಂದ ಕೊಡ್ತಾ ಇರ್ತೇವೆ, ಈ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಸಮಯದಲ್ಲಿ ಮಾತ್ರೆಗಳನ್ನು ಕೆಲವು ಬಾರಿ ಬದಲಿಸಬೇಕಾಗಬಹುದು. ಅದು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ನೋಡಿಕೊಂಡು ಬಹಳ ಸೇಫ್ ಆಗಿರುವಂತಹ ಮಾತ್ರೆಗಳಿಗೆ ಪ್ರಾಮುಖ್ಯ ಕೊಟ್ಟು ಅವರ ಚಿಕಿತ್ಸೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಬೇಕಾಗ್ತದೆ. ಸೊ ಅದು ಒಂದೇ ಸ್ಪೆಷಲ್ ವಿಷಯ ಇರುವಂತಹದ್ದು. ಯಾರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರೆ ಅವರು ಮೊದಲೇ ಹೋಗಿ ಒಮ್ಮೆ ವೈದ್ಯರನ್ನು ಕಂಡುಬಿಟ್ಟು ಅವರ ಮಾತ್ರೆಗಳನ್ನು ಸ್ವಲ್ಪ ಅಡ್ಜಸ್ಟ್ ಮಾಡುವಂತದ್ದು, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಶೇಷ ಒಂದು ವ್ಯತ್ಯಾಸ ಅವರಲ್ಲಿ ಕಂಡು ಬರುವುದಿಲ್ಲ. ನಾರ್ಮಲ್ ಡೆಲಿವರಿಯೇ ಮಾಡಿಸಬಹುದು, ಯಾವುದೇ ರೀತಿಯ ಆಪರೇಷನ್ ಏನು ಅವಶ್ಯಕತೆ ಇರುವುದಿಲ್ಲ. ಇವನ್ ಅವರ ಡೆಲಿವರಿಗೆ ಮೊದಲು ಅಥವಾ ಡೆಲಿವರಿಗೆ ನಂತರ ಹೆಚ್ಚು ಮಾತ್ರೆಗಳಲ್ಲಿ ಹೆಚ್ಚು ವ್ಯತ್ಯಾಸ ಏನು ಕಂಡು ಬರುವುದಿಲ್ಲ. ಅಥವಾ ಈ ಡೆಲಿವರಿ ಆದ ಮೇಲೆ ತಾಯಿ ಮಗುವಿಗೆ ಹಾಲು ಉಣಿಸಿದ್ರಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಸಮಸ್ಯೆ ಇರುವುದಿಲ್ಲ. ಸೊ ಆದ್ದರಿಂದ ನನಗೆ ಅಪಸ್ಮಾರ ಇದೆ, ನನಗೆ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ ಅಥವಾ ಮಕ್ಕಳಾಗೋದಿಲ್ಲ ಅನ್ನೋ ತರ ಯಾರು ದಯವಿಟ್ಟು ಆ ತರ ಯೋಚನೆ ಮಾಡಬಾರದು. ಹಾಗೂ ಇನ್ನೊಂದು ವಿಷಯ ಏನಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಸಮಾಜ ಇದನ್ನು ಉಳಿದ ರೋಗಗಳನ್ನು ಯಾವ ತರ ನಾವು ನೋಡ್ತೇವೆ ಅದೇ ರೀತಿ ನೋಡಬೇಕು. ಇದರಿಂದಾಗಿ
1: ಯಾವುದೇ ರೀತಿ ಒಂದು
0: ಕೀಳರಿಮೆ ಬರಬಾರದು ಜನರಿಗೆ. ಅದು ನಮ್ಮ ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳ ಕರ್ತವ್ಯ ಆಗಬೇಕು ಅಂತ ನಾನು ಹೇಳ್ಪಡ್ತೇನೆ.
1: ಆಮೇಲೆ ಈಗ ಅಪಸ್ಮಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಮಿಥ್ಯೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಇನ್ನಷ್ಟು ಈಗ ಅಪಸ್ಮಾರ ಬಂದಂತಹ ಸಂದರ್ಭದಲ್ಲಿ ಕೈಗೆ ಒಂದು ಕೀಯನ್ನು ಬಂಚನ್ನ ಕೊಡಿ ಅಂತ ಹೇಳಿ ಅಥವಾ ಒಂದು ಕಬ್ಬಿಣವನ್ನು ಕೊಡಿ ಅಂತ ಹೇಳುವಂತಹದ್ದು, ಆಮೇಲೆ ಬಾಯಿಗೆ ಬಟ್ಟೆಯನ್ನು ತುರುಕಿಸುವಂತಹದ್ದು, ಇಂತಹ ಅಭ್ಯಾಸಗಳಲ್ಲಿ ಇರ್ತವೆ. ಇದರ ಎಷ್ಟು ನಿಜ, ಎಷ್ಟು ಸರಿ ಇದು?
0: ಅಪಸ್ಮಾರ ಬರುವ ವ್ಯಕ್ತಿಗೆ ಕಬ್ಬಿಣ ಅಥವಾ ಕೀ ಕೊಡುವಂತಹದ್ದು ಒಂದು ಮಿಥ್ಯೆ. ಅದು ಯಾವತ್ತು ಜನರು ಯಾಕೆ ನಂಬುತ್ತಾರೆ ಅಂದ್ರೆ ಸಾಮಾನ್ಯವಾಗಿ ಅಪಸ್ಮಾರ ಅಥವಾ ಫಿಟ್ಸ್ ಅಟ್ಯಾಕ್ ಅನ್ನುವಂಥದ್ದು 30 ಸೆಕೆಂಡ್ ಇಂದ 2 ನಿಮಿಷಗಳ ತನಕ ಮಾತ್ರ ಬರುತ್ತದೆ. ಸೊ ಮನುಷ್ಯರು ಯಾರಾದರೂ ಕೀ ಅಥವಾ ಕಬ್ಬಿಣ ತುಂಡು ಹುಡುಕಿ ಬರುವಾಗ ಅದು 30 ಸೆಕೆಂಡ್ ಇಂದ 1.5 ನಿಮಿಷ ಆಗಿರ್ತದೆ. ಸೊ ಹಾಗೆ ಆದ ಕಾರಣ ಅದು ಕೀ ಕೊಡೋ ಸಮಯದಲ್ಲಿ ಆ ಫಿಟ್ಸ್ ಅಟ್ಯಾಕ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ತದೆ. ನೀವು ಕೀ ಕೊಡದೆ ನೋಡಿದ್ರು ಕೂಡ ಅದು ಸ್ಟಾಪ್ ಆಗ್ತದೆ. ಸೊ ಮತ್ತೆ ಎರಡನೇ ವಿಷಯ, ಬಾಯಿಗೆ ಬಟ್ಟೆ ತುರುಕುವಂತಹದ್ದು ಅದು ಮಾಡಬಾರದು. ಅದು ಅದರಿಂದ ವ್ಯಕ್ತಿಗೆ ತೊಂದರೆ ಬರಬಹುದು. ಒಂದು ಆ ಕರ್ಚಿಪು ತುರುಕುವನ ಕೈಗೆ ಗಾಯ ಆಗ್ಬಹುದು, ಯಾಕೆಂದ್ರೆ ಅವರ ಬಾಯಿಯನ್ನು ಕಚ್ಚಿ ಹಿಡಿದಿರ್ತಾರೆ ಇದು ಬರುವಾಗ. ಸೊ ಬಹಳ ಬಾರಿ ಅವರ ಸ್ವಂತ ನಾಲಿಗೆಯನ್ನು ಕಚ್ಚಿಕೊಳ್ಳುವಂತದ್ದು ಆಗೋದಿದೆ ಈ ಅಪಸ್ಮಾರದ ಅಟ್ಯಾಕ್ ಬರುವಾಗ. ಸೊ ಆದ ಕಾರಣ ಒಂದು ವೇಳೆ ಈ ತರ ಯಾರಿಗಾದರೂ ಅಪಸ್ಮಾರದ ಸೆಳವು ಬಂದಿರೋದನ್ನು ನೀವು ನೋಡ್ತಾ ಇದ್ರೆ ಏನು ಮಾಡಬೇಕು ಅಂದ್ರೆ, ಫಸ್ಟ್ ಅವರನ್ನು ಬೀಳುವಾಗ ಏನು ಅವರಿಗೆ ತಾಗದಂತಹ ಒಂದು ಜಾಗದಲ್ಲಿ ಅವರನ್ನು ಮಲಗಿಸಬೇಕು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅವರು ಬೀಳುವಾಗ ಅವರಿಗೆ ಪೆಟ್ಟಾಗೋದೇ ಜಾಸ್ತಿ. ಇಲ್ಲ, ಈ ಸೆಳವಿನಿಂದ ಅವರಿಗೆ ಏನು ಯಾವುದೇ ರೀತಿಯ ಡ್ಯಾಮೇಜ್ ಬರುವುದಿಲ್ಲ, ಬಹಳ ಕಮ್ಮಿ ತೊಂದರೆ ಆಗೋದು. ಮತ್ತೆ ಏನ್ ಮಾಡ್ಬೇಕಂದ್ರೆ ಅವರನ್ನು ಸ್ವಲ್ಪ ಮಗ್ಗುಲಲ್ಲಿ ಮಲಗಿಸಬೇಕು. ಅವರ ಹೊಟ್ಟೆ ಮೇಲೆ ಅಥವಾ ಬೆನ್ನಿನ ಮೇಲೆ ಮಲಗಿಸಲ್ಲ, ಓರೆಯಾಗಿ ಮಲಗಿಸಬೇಕು. ಆವಾಗ ಏನಾಗುತ್ತದೆ, ಬಾಯಲ್ಲಿ ಏನಾದ್ರು ಜೊಲ್ಲು ಏನಾದ್ರು ಸುರಿತದೆ ಏನಾದ್ರು ಬಂತು ಅಂತ ಕಂಡು ಬಂದ್ರೂ ಕೂಡ ಅದು ಶ್ವಾಸಕೋಶಕ್ಕೆ ಹೋಗೋ ಬದಲು ಅದು ಹೊರಗಡೆ ಹೋಗ್ತದೆ. ಸೊ ಈ ಎರಡು ವಿಷಯಗಳನ್ನು ನೀವು ಮಾಡಿದ್ರೆ ನೀವು ಚೆನ್ನಾಗಿ ಅವರನ್ನು

0: ಪಡ್ಕೊಂಡಿದ್ರಿ ಅಂತ ಅರ್ಥ. ಮೂರನೇ ವಿಷಯ ಏನು ಅಂದ್ರೆ, ಇದು ಸಾಮಾನ್ಯವಾಗಿ 30 ಸೆಕೆಂಡ್ ಇಂದ 2 ನಿಮಿಷ ತನಕ ಮಾತ್ರ ಬರುತ್ತೆ. ಆದ್ರಿಂದ ಸಾಧ್ಯವಿದೆ ಅಂದ್ರೆ ಇದು ಎಷ್ಟು ನಿಮಿಷ ಈ ತರ ಆಯ್ತು ಅನ್ನೋದನ್ನು ಜಸ್ಟ್ ಒಂದು ನೋಟ್ ಮಾಡ್ಕೊಳ್ಳಿ. ಹಿಂಗೆ ಸಾಧಾರಣವಾಗಿ 15 ನಿಮಿಷಗಳ ನಂತರ ಅವರಿಗೆ ಪ್ರಜ್ಞೆ ಚೆನ್ನಾಗಾಗ್ತದೆ. ಒಂದು ವೇಳೆ ಚೆನ್ನಾಗಾಗಿಲ್ಲ ಅಥವಾ ವಾಪಸ್ ಈ ತರ ಸೆಳವು ಕಾಣಿಸ್ತಾ ಇದೆ ಅಂದ್ರೆ, ಅವರನ್ನು ಕೂಡಲೇ ಹತ್ತಿರ ಇರುವ ಯಾವುದೇ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಒಳ್ಳೇದು. ಯಾಕೆಂದ್ರೆ ಅಂಥವರಿಗೆ ಕೆಲವೊಮ್ಮೆ ಇಂಜೆಕ್ಷನ್ ಮೂಲಕ ಈ ಔಷಧವನ್ನು ಕೊಡೋ ಅವಶ್ಯಕತೆ ಇರಬಹುದು. ಆದ್ರೆ ಹೆಚ್ಚಿನವರಿಗೆ 100ರಲ್ಲಿ 90-95% ಜನರಿಗೆ ಆ ತರ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಒಂದು ಸೆಳವು ಬಂದ ಕೂಡಲೇ ಒಂದು 10-15 ನಿಮಿಷ ನಂತರ ಪ್ರಜ್ಞೆ ಚೆನ್ನಾಗಿ ಬರ್ತದೆ. ಆವಾಗ ಕೇಳ್ಬಿಟ್ಟಂದ್ರೆ ಸುಸ್ತಾಗ್ತದೆ ಅಥವಾ ಅವರಿಗೆ ಏನಾದ್ರು ಆವಾಗ ಇದು ಕೇರ್ ಬೇಕು ಅಂತ ಇದ್ರೆ ಮಾತ್ರ ನೀವು ಆಸ್ಪತ್ರೆಗೆ ಕಳಿಸಬೇಕಾಗಬಹುದು.
1: ಅಪಸ್ಮಾರ ಬರುವಂತಹ ಒಂದು ಮುನ್ಸೂಚನೆ ಸಿಕ್ಕಿದಂತಹ ವ್ಯಕ್ತಿ ಏನ್ ಮಾಡಬೇಕು? ನೀವು ಡ್ರೈವಿಂಗ್ ಮಾಡಬಾರದು ಅಂತ ಹೇಳಿದ್ರಿ, ಅಕಸ್ಮಾತ್ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಏನಂತ ಒಂದು ಭಾವನೆ ಬಂದ್ರೆ ಏನ್ ಮಾಡಬೇಕು ಅವರು?
0: ಸಾಮಾನ್ಯವಾಗಿ ಅವರು ಏನ್ ಮಾಡಬಹುದು ಅಂದ್ರೆ, ಹೆಚ್ಚಿನ ಸಮಯ ಏನಾಗ್ತದೆ ಅಂದ್ರೆ ಈ ತರ ಮುನ್ಸೂಚನೆ ಸಿಕ್ಕಿ ಕೆಲವು ಸೆಕೆಂಡ್ಗಳಲ್ಲೇ ಈ ತರ ಫಿಟ್ಸ್ ಅಟ್ಯಾಕ್ ಬಂದುಬಿಡ್ತದೆ. ಸೊ ಸಾಮಾನ್ಯವಾಗಿ ನಾವು ಏನವರಿಗೆ ಹೇಳ್ತೇವೆ ಅಂದ್ರೆ, ಕಿಸೆಯಲ್ಲಿ ಒಂದು ಕಾರ್ಡ್ ಇಟ್ಕೊಳ್ಳೋದು ಒಳ್ಳೇದು, ನನಗೆ ಅಪಸ್ಮಾರ ಕಾಯಿಲೆ ಇದೆ ಮತ್ತು ನಾನು ಈ ಮಾತ್ರೆಗಳನ್ನು ತಗೊಳ್ತಾ ಇದ್ದೇನೆ ಅಂತ. ಆವಾಗ ಸಾರ್ವಜನಿಕರನ್ನು ನೋಡಿ ಇದೇನೋ ಏನು ತೊಂದರೆ ಇದೆ, ಯಾರಿವರ ವೈದ್ಯರನ್ನು ತಿಳ್ಕೊಂಡು ಅವರಿಗೆ ಅದನ್ನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಸುಲಭ ಆಗ್ತದೆ. ಸೊ ಇಷ್ಟು ಮಾಡಿದ್ರೆ ಸಾಕಾಗ್ತದೆ.
1: ಮನೆಯವರೊಂದು ವಿಳಾಸ ಆದ್ರೂ ಇರಬೇಕು.
0: ಇರಬೇಕು ಮನೆಯವರ ವಿಳಾಸ ಆದ್ರೂ, ಏನಾದರೂ ಒಂದು ಕಿಸೆಯಲ್ಲಿ ಅದನ್ನು ಇಟ್ಕೊಳ್ಳೋದು ಯಾವಾಗಲೂ ಒಳ್ಳೆಯದು.
1: ಅಪಸ್ಮಾರಕ್ಕೆ ಕಾರಣಗಳನ್ನು ಹೇಳ್ತಾ ನೀವು ಹೇಳಿದ್ರಿ, ಈ ಮದ್ಯವ್ಯಸನವೂ ಕೂಡ ಒಂದು ಕಾರಣ ಆಗಬಹುದು ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಈ ಮದ್ಯವ್ಯಸನ ಒಂದು ಸಾಮಾನ್ಯವಾದ ಕಾರಣವಾಗಿದೆ ಅಪಸ್ಮಾರ ಕಾಯಿಲೆ ಬರೋದಕ್ಕೆ. ಯಾಕೆಂದ್ರೆ ಈ ಆಲ್ಕೋಹಾಲ್ ಅನ್ನುವಂಥದ್ದು ಅದು ನೇರವಾಗಿ ನರಮಂಡಲಕ್ಕೆ ಹಾನಿ ಉಂಟು ಮಾಡ್ತದೆ. ಎರಡೂ ಕಾರಣಗಳಿಂದ ಬರ್ತದೆ. ಅತಿಯಾದ ಕುಡಿತದಿಂದ ಕೂಡ ಈ ಫಿಟ್ಸ್ ಅಟ್ಯಾಕ್ ಬರೋ ಚಾನ್ಸ್ ಇರ್ತದೆ, ಅಥವಾ ಕುಡಿತವನ್ನು ಒಂದು ತಕ್ಷಣ ಒಂದು ಸಡನ್ ಆಗಿ ಬಿಡೋದ್ರಿಂದ ಕೂಡ ಈ ಫಿಟ್ಸ್ ಅಟ್ಯಾಕ್ ಬರುವಂತ ಚಾನ್ಸ್ ಇರ್ತದೆ. ಸೊ ಆದ್ದರಿಂದ ಇದನ್ನು ಶುರು ಮಾಡದೇ ಇರುವುದು ಬಹಳ ಒಳ್ಳೆಯದು. ಒಂದು ವೇಳೆ ಮದ್ಯ ವ್ಯಸನಕ್ಕೆ ತುತ್ತಾದರೆ ಅದನ್ನು ಕುಡಿತ ಬಿಡಿಸಲು ಬಹಳ ರೀತಿಯ ಬೇರೆ ಬೇರೆ ಪ್ರೋಗ್ರಾಮ್ಗಳಿದ್ದಾವೆ, ಅದರ ಮೂಲಕ ಬಿಡಿಸಿಕೊಳ್ಳುವುದು ಒಳ್ಳೆಯದು. ಎಲ್ಲರನ್ನು ಬಿಟ್ಟು ನಾವು ಸಡನ್ ಆಗಿ ಸ್ವಂತದಲ್ಲೇ ಮಾಡ್ಲಿಕ್ಕೆ ಹೋಗ್ತೇವೆ ಅಂದ್ರೆ ಕೆಲವೊಮ್ಮೆ ಅದರಿಂದಾಗಿ ಈ ತರ ವಿಡ್ರಾಲ್ ಸೀಜರ್ಸ್ ಅಂತ ಸಡನ್ ಆಗಿ ನಿಲ್ಲಿಸರಿಂದ ಬರ್ದಿರ್ತಾರೆ. ಆದ್ದರಿಂದ ಯಾವತ್ತೂ ವೈದ್ಯರ ಅಥವಾ ತಜ್ಞರ ಸಲಹೆ ಮತ್ತು ಹೆಲ್ಪ್ ತಗೊಂಡ್ಬಿಟ್ಟು ಅದನ್ನು ಬಿಡೋದು ಒಳ್ಳೆಯದು.
1: ಈಗ ಹಾಲುಡಿಸುವಂತಹ ಅಥವಾ ತಾಯಿಗೆ ಇಂತಹ ಒಂದು ಅಪಸ್ಮಾರ ಇದ್ದಂತಹ ಸಂದರ್ಭದಲ್ಲಿ ಮಗುವಿಗೆ ಅಥವಾ ಬುದ್ಧಿಮಾಂದ್ಯತೆ ಬರುವಂತಹ ಒಂದು ಸಾಧ್ಯತೆ ಇದೆಯಾ, ಅಥವಾ ಮಗುವಿಗೆ ಕೂಡ ಇದೆ ಒಂದು ಅಪಸ್ಮಾರದ ಅಟ್ಯಾಕ್ ಆಗುವ ಸಾಧ್ಯತೆ ಇದೆಯಾ?
0: ಇಲ್ಲ, ಇದು ಅಪಸ್ಮಾರ ಅನುವಂಶಿಕವಾಗಿ ಬರುವುದಿಲ್ಲ, ಅದು ತಾಯಿಯಿಂದ ಮಗುವಿಗೆ ಹರಡುವಂತ ಕಾಯಿಲೆ ಅಲ್ಲ. ಹೆಚ್ಚಾಗಿ ಇದು ನರಕೋಶಗಳಲ್ಲಿ ಸಂವಹನದ ತೊಂದರೆಯಿಂದ
1: ಸಮಸ್ಯೆ ಇದು.
0: ಹೌದು, ವ್ಯಕ್ತಿಗತವಾಗಿ ಬರುವಂತದ್ದು, ನೀವು ಕರೆಕ್ಟ್ ಆಗಿ ಹೇಳಿದಿರಾ. ಸೊ ಆದ ಕಾರಣ ಇದು ತಾಯಿಯಿಂದ ಮಗುವಿಗೆ ಹರಡುವಂತ ಯಾವುದೇ ಒಂದು ತೊಂದರೆ ಅಲ್ಲ ಇದು. ಮತ್ತು ಈ ಕೆಲವು ಮಕ್ಕಳಲ್ಲಿ ಅದೇ ಕಾಣಿಸಿಕೊಂಡ್ರೂ ಕೂಡ, ಈ ಕಾಯಿಲೆ ಕಾಣಿಸಿಕೊಂಡ್ರೂ ಕೂಡ ಮಕ್ಕಳಲ್ಲಿ ಹೆಚ್ಚಿನವರಲ್ಲಿ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗ್ತದೆ. ಆದರೆ ಅವರ ಶೈಕ್ಷಣಿಕ ಒಂದು ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಅವರ ಬುದ್ಧಿಶಕ್ತಿಗಾಗಲಿ ಈ ಕಾಯಿಲೆ ಸಂಪೂರ್ಣ ಹತೋಟಿಯಲ್ಲಿದ್ದರೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ನೀವು ನಮ್ಮ ಇತಿಹಾಸವನ್ನು ನೋಡಿದ್ರೆ ಬಹಳ ಒಂದು
1: ಸಾಕಷ್ಟು
0: ಕ್ರೀಡಾಪಟುಗಳಿದ್ದರು,
1: ರಾಜಕಾರಣಿಗಳು ಕೂಡ ಇದ್ದಾರೆ,
0: ಅದು ಅಲ್ಲ ವಿಜ್ಞಾನಿಗಳಿದ್ದಾರೆ. ಐಸಾಕ್ ನ್ಯೂಟನ್, ಅವರಿಗೆ ಅಪಸ್ಮಾರ ಕಾಯಿಲೆ ಇತ್ತು, ಮತ್ತು ಇನ್ನೂ ಬಹಳವಾದ ಜಾಂಟಿ ರೋಡ್ಸ್ ಅವರಿಗಿತ್ತು. ಲೆಕ್ಕ ಹಾಕಿದ್ರೆ ಇನ್ನೂ ಬಹಳ ಒಂದು ದೊಡ್ಡ ದೊಡ್ಡ ಒಂದು ಸಾಧನೆ ಮಾಡಿದಂಥವರಿಗೂ ಕೂಡ ಈ ಕಾಯಿಲೆ ಇತ್ತು. ಆದರೆ ಈ ಕಾಯಿಲೆಯನ್ನು ಅವರು ಹೆಚ್ಚು ಅವರ ಇದು ಮಾಡಲಿಕ್ಕೆ ಅವರು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಅವರ ಸಾಧನೆ ಬಗ್ಗೆ ಅವರು ಯೋಚನೆ ಮಾಡಿದರು. ಆದ ಕಾರಣ ಅವರು ಸಾಧಿಸಲಿಕ್ಕೆ ಅವರಿಗೆ ಬಹಳ ಒಂದು ಅಪರ್ಚುನಿಟಿ ಸಿಕ್ತು. ಅದೇ ತರ ಉಳಿದವರಿಗೂ ಅಪಸ್ಮಾರ ಇರೋರಿಗೂ ನಾನು ಅದೇ ಒಂದು ಹೇಳ್ತೇನೆ, ಅಂದ್ರೆ ಈ ಕಾಯಿಲೆ ನಿಮ್ಮ ಸಾಧನೆಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಇದಕ್ಕೆ ತಜ್ಞರ ಮತ್ತು ವೈದ್ಯರ ಸಹಾಯದಿಂದ ಈ ಕಾಯಿಲೆಯನ್ನು ಹತೋಟಿಗೆ ತಂದ್ರೆ ನೀವು ಎಲ್ಲ ರೀತಿಯ ನಿಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಅಥವಾ ನಿಮ್ಮ ಸಾಧನೆಗಳನ್ನು ಮಾಡಬಹುದು.
1: ಈಗ ಕಾರಣಗಳನ್ನು ಹೇಳ್ತಾ ಸಾಕಷ್ಟು ಕಾರಣಗಳನ್ನು ನೀವು ಹೇಳಿದ್ರಿ, ಇದು ಬಾರದ ಹಾಗೆ ತಡೆಗಟ್ಟುವುದಕ್ಕೆ ಏನಾದರೂ ಸಾಧ್ಯತೆ, ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಕೈಗೊಳ್ಳಬಹುದಾ?
0: ಇದನ್ನು ಬಾರದೇ ಇರುವಂತಹದಕ್ಕೆ ಈಗ ಸಾರ್ವಜನಿಕರಿಗೆ ನಾವು ಹೇಳೋದಿದ್ರೆ, ಒಂದು ಈ ವ್ಯಸನಗಳಿಗೆ ತುತ್ತಾಗದೇ ಇರುವಂತಹದ್ದು.
1: ಸರಿ.
0: ಸೊ ಅದು ನಮ್ಮ ದೇಶದಲ್ಲಿ ನೋಡಿದ್ರೆ ಈಗ ಒಂದು ಈ ಆಲ್ಕೋಹಾಲ್ಗೆ ವ್ಯಸನ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಆಲ್ಕೋಹಾಲ್ ಮಾತ್ರ ಅಲ್ಲ, ಈವನ್ ಉಳಿದ ಮಾದಕ ದ್ರವ್ಯಗಳು, ಈಗ ಗಾಂಜಾ ಆಗಲಿ

0: ಅಥವಾ ಕೊಕೇನ್ ಆಗಲಿ. ಸೊ ಈ ರೀತಿಯ ಮಾದಕ ದ್ರವ್ಯಗಳು ಯಾರು ಚಟ ಅದನ್ನು ಶುರು ಮಾಡ್ತಾರೆ ಅಂತವರಿಗೆ ಅದರ ಓವರ್ ಡೋಸ್ ಇಂದ ಅದರ ಡೋಸ್ ಜಾಸ್ತಿ ಆಗ್ತಾ ಹೋದಾಗೆ ಈ ತರ ಅಪಸ್ಮಾರ ಬರುವ ಚಾನ್ಸ್ ಜಾಸ್ತಿ ಆಗ್ತದೆ. ಸೊ ಈ ಚಟಗಳಿಗೆ ತುತ್ತಾಗದೇ ಇದ್ರೆ ಅದು ಒಂದು ನಿಮಗೆ ರಕ್ಷೆ ಇದ್ದಂತೆ. ಇದು ಅಲ್ಲದೆ ಮತ್ತೆ ಬೇರೆ ವಿಷಯ ಏನು ಬರ್ತದೆ ಅಂದ್ರೆ, ನಮ್ಮ ಮಿದುಳನ್ನು ಕೆಲವು ರೀತಿಯಲ್ಲಿ ನಾವು ರಕ್ಷಣೆ ಮಾಡಿಕೊಳ್ಬಹುದು. ಹೆಚ್ಚಾಗಿ ಈ ಹೊರಗಡೆಯಿಂದ ತರುವಂತಹ ಒಂದು ತರಕಾರಿ ಅಥವಾ ಏನೇ ಆಹಾರ ವಸ್ತು ಇರಲಿ ಚೆನ್ನಾಗಿ ತೊಳಿಬೇಕು. ಕೆಲವೊಮ್ಮೆ ಏನಾಗ್ತದೆ ಅದರಲ್ಲಿರುವಂತಹ ಹುಳು ಹೊಪ್ಪಟೆಗಳು ಅದನ್ನು ಚೆನ್ನಾಗಿ ತೊಳೆದ ನಾವು ಹಸಿಯನ್ನು ಸೇವನೆ ಮಾಡಿದ್ರೆ
1: ರಾಸಾಯನಿಕ ಕೂಡ ಇರಬಹುದು,
0: ರಾಸಾಯನಿಕ ಇರಬಹುದು, ಈ ಹುಳು ಹೊಪ್ಪಟೆನೂ ಇರಬಹುದು. ಅದು ಏನಾಗುತ್ತೆ, ತಲೆ ಒಳಗಡೆ ಕೆಲವೊಮ್ಮೆ ಹೋಗಿ ಅಲ್ಲಿ ಕೂತ್ಕೊಂಡು ಅದರಿಂದಾಗಿ ಈ ನರಗಳಿಗೆ ಡ್ಯಾಮೇಜ್ ಆಗಿ ಈ ತರ ವಾಪಸ್ ಅಪಸ್ಮಾರ ಬರುವಂತದ್ದು ಇದೆ. ಸೊ ಹೊರಗಡೆಯಿಂದ ತರ್ತಾರೋ ಎಲ್ಲ ಆಹಾರ ವಸ್ತುವನ್ನು ಚೆನ್ನಾಗಿ ಶುದ್ಧೀಕರಿಸಿ ಸೇವಿಸಬೇಕು, ಚಟಗಳಿಗೆ ತುತ್ತಾಗಬಾರದು, ಮತ್ತು ಆರೋಗ್ಯಕರವಾದ ಒಂದು ಜೀವನ ಶೈಲಿಯನ್ನು ನಾವು ಯಾವಾಗಲೂ ಫಾಲೋ ಮಾಡಬೇಕು. ಈ ಮೂರು ವಿಷಯಗಳಿಂದ ನೀವು ಅಪಸ್ಮಾರ ಬರದಂತೆ ನೀವು ತಡೆಗಟ್ಟಬಹುದು.
1: ಈಗ ಜ್ವರ, ವಿಪರೀತ ಜ್ವರ ಬಂದಂತಹ ಸಂದರ್ಭದಲ್ಲಿ, ಈಗ 103, 104 ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ತಾತ್ಕಾಲಿಕವಾಗಿ ಅಪಸ್ಮಾರ ಬರುತ್ತದೆ ಅಂತ ಕೇಳಿದೀವಿ, ಇದು ನಿಜವ?
0: ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ, ಫೆಬ್ರಲ್ ಸೀಜರ್ಸ್ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಇನ್ನೂ ನರಮಂಡಲ ಅದರ ಸಂಪೂರ್ಣ ಮೆಚುರಿಟಿ ತಲುಪಿರೋದಿಲ್ಲ. ಸೊ ಅಂತಹವರಿಗೆ ಒಂದು ತಕ್ಷಣವಾಗಿ ಜಾಸ್ತಿ ಆಗುವಂತಹ ಒಂದು ಬಾಡಿ ಈ ಜ್ವರ ಬಂದಂದ್ರೆ ಬಹಳ ಬಾರಿ ಈ ತರ ಅಪಸ್ಮಾರದ ಫಿಟ್ಸ್ ಅಟ್ಯಾಕ್ ಬರಬಹುದು. ಈ ತರ ಬಂದಿರೋ ಅಪಸ್ಮಾರಕ್ಕೆ ಹೆಚ್ಚಿನ ಟೈಮ್ ಮಾತ್ರೆಗಳು ಬೇಕಾಗುವುದಿಲ್ಲ. ಇದಕ್ಕೆ ಬಹಳ ಬಾರಿ ಸ್ವಲ್ಪ ಸಮಯ ಮಾತ್ರ ಚಿಕಿತ್ಸೆ ತಗೊಂಡ್ರೆ ಸಾಕಾಗ್ತದೆ. ಇದರ ಬಗ್ಗೆ ಕೂಡ ನಿಮಗೆ ಮಕ್ಕಳ ತಜ್ಞರು ಸರಿಯಾಗಿ ನಿಮಗೆ ಯಾವತ್ತೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ.
1: ವಯೋವೃದ್ಧರು, ಈಗ 60-70 ನಂತರದವರು, 70-80 ವರ್ಷದವರು, ಅವರಿಗೆ ಅಥವಾ ಬೇರೆ ಕಾಯಿಲೆಗೂ ಇದಕ್ಕೂ ಏನಾದ್ರು ಸಂಬಂಧ ಉಂಟಾ ಅಪಸ್ಮಾರಕ್ಕೂ?
0: ವಯೋವೃದ್ಧರಿಗೆ ಬರುವಂತಹ ಅಪಸ್ಮಾರಕ್ಕೆ ಬಹಳ ರೀತಿಯ ಕಾರಣ ಇರಬಹುದು. ಹೀಗೆ ಈ ಮಕ್ಕಳಿಗಾದ್ರೆ ಹೆಚ್ಚಾಗಿ ಈಗ ಜ್ವರ ಜೊತೆಗೆ ಅಂತ ಹೇಳ್ತಾರೆ, ಆದರೆ ವಯೋವೃದ್ಧರಿಗೆ ಬರುವುದು ಬಹಳ ಕಾರಣಗಳಿಂದ ಬರಬಹುದು. ಸೊ ವಯೋವೃದ್ಧರಿಗೆ ಯಾವತ್ತೂ ಈ ಅಪಸ್ಮಾರದ ಅಟ್ಯಾಕ್ ಬಂದಲ್ಲಿ ಅವರನ್ನು ದಯವಿಟ್ಟು ನೀವು ತಜ್ಞ ವೈದ್ಯರ ಬಳಿ ಕರೆತರಬೇಕು. ಅವರಿಗೆ ಏನು ಕಾಯಿಲೆಯಿಂದ ಇದು ಬರ್ತಾ ಇದೆ ಅಂತ ನಾವು ಅದರನ್ನು ಫಸ್ಟ್ ಕಂಡುಹಿಡಿದ ಮೇಲೆ ಅವರಿಗೆ ಅದರ ಬಗ್ಗೆ ಸರಿ ಮಾಡ್ಲಿಕ್ಕೆ ಆಗಬಹುದು. ಯಾಕೆಂದ್ರೆ ಯಾವುದೇ ಕಾರಣದಿಂದ ಬರಬಹುದು. ವಯೋವೃದ್ಧರಲ್ಲಿ ಅವರಿಗೆ ಅವರ ಪ್ರಾಯ ಜಾಸ್ತಿ ಆದಾಗೆ ಅವರಲ್ಲಿ ಬೇರೆ ಬೇರೆ ರೀತಿಯ ಒಂದು ವಯಸ್ಸಿಗೆ ವಯೋಸಹಜ ರೋಗಗಳು ಕಂಡು ಬರ್ತದೆ. ಅವು ಎಲ್ಲದರಿಂದ ಸ್ವಲ್ಪ ಸ್ವಲ್ಪ ಇದಕ್ಕೆ ಕಾಂಟ್ರಿಬ್ಯೂಷನ್ ಇರಬಹುದು. ಅದು ಯಾವ ಕಾರಣದಿಂದ ಅಂತ ಕಂಡುಹಿಡಿಯೋದು ಬಹಳ ಮುಖ್ಯವಾದದ್ದು. ಸೊ ಅದಕ್ಕೆ ವಯೋವೃದ್ಧರಲ್ಲಿ ಈ ತರ ಪ್ರಶ್ನೆ ಕಂಡು ಬಂದಲ್ಲಿ, ಈ ತರ ಪ್ರಾಬ್ಲಮ್ ಕಂಡು ಬಂದಲ್ಲಿ ಅವರನ್ನು ದಯವಿಟ್ಟು ತಜ್ಞ ವೈದ್ಯರ ಬಳಿ ಕರೆತರಬೇಕು.
1: ಒಟ್ಟಿನಲ್ಲಿ ಅಪಸ್ಮಾರ ಅಥವಾ ಒಂದು ಫಿಟ್ಸ್ ಕಾಯಿಲೆ ಇರುವಂತವರಿಗೆ ನಿಮ್ಮ ಒಂದು ಸಂದೇಶ ಏನು?
0: ಈ ಅಪಸ್ಮಾರ ಅಥವಾ ಫಿಟ್ಸ್ ಇರೋರಿಗೆ ನನ್ನ ಸಂದೇಶ ಏನು ಅಂದ್ರೆ, ಇದು ಯಾವುದೇ ರೀತಿಯ ಒಂದು
1: ಸಂಪೂರ್ಣ ಗುಣಪಡಿಸಬಹುದಾದಂತಹ ಒಂದು ಕಾಯಿಲೆ ಇದು.
0: ಹೌದು, ಸಂಪೂರ್ಣ ಗುಣಪಡಿಸುವಂತಹದ್ದು, ಮತ್ತು ಅವರು ಯಾವುದೇ ಎಲ್ಲರಂತೆಯೇ ಒಂದು ಸಾಮಾನ್ಯವಾದ ಜೀವನವನ್ನು ನಡೆಸಬಹುದು. ಆದರೆ ಒಂದು ವಿಷಯನು, ನೀವು ಯಾವತ್ತೂ ಈ ಕಾಯಿಲೆ ಯಾಕೆ ಬಂದಿದ್ದು ಏನು ಬಂದಿದ್ದು ಅಂತ ತಜ್ಞ ವೈದ್ಯರ ಬಳಿ ತಿಳ್ಕೊಳ್ಬೇಕು, ಅದಕ್ಕೆ ಸರಿಯಾದ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಇಷ್ಟು ಮಾಡಿದಲ್ಲಿ ನೀವು ಯಾವತ್ತೂ ನಿಮ್ಮ ಜೀವನವನ್ನು ಸಾಮಾನ್ಯ ರೀತಿಯಲ್ಲಿ ಚೆನ್ನಾಗಿ ನಡೆಸಿಕೊಳ್ಬಹುದು.
1: ಬಹಳ ಸಂತೋಷ ಡಾಕ್ಟರ್ ಪವನ್ ರಾಜ್ ಅವರೇ. ಫಿಟ್ಸ್ ಅಥವಾ ಒಂದು ಅಪಸ್ಮಾರ ಕಾಯಿಲೆ ಅಂದ್ರೆ ಏನು, ಇದರ ಒಂದು ಲಕ್ಷಣಗಳು ಏನೇನು, ಹಾಗೂ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಒಂದು ಸಂಪೂರ್ಣ ಸುಸ್ಥಿರವಾದಂತಹ ಒಂದು ಜೀವನವನ್ನ ಹೇಗೆ ನಮ್ಮದನ್ನಾಗಿ ಮಾಡಿಸಿಕೊಳ್ಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಅಪಸ್ಮಾರ ಅಥವಾ ಫಿಟ್ಸ್ ಎಂದರೇನು ಮತ್ತು ಇದಕ್ಕೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಪವನ್ ರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
4: ಆಕಾಶವಾಣಿ ಭದ್ರಾವತಿ.
5: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂದರ್ಶನ ಇದೆ. ವಿಷಯ, ಹದಿಹರೆಯದ ಮಕ್ಕಳೊಡನೆ ಹೇಗೆ ವ್ಯವಹರಿಸೋದು ಅಂತ. ಈ ಸಂದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಡಾಕ್ಟರ್ ಕೆಎಂ ಪದ್ಮಾವತಿ ಅವರು. ಇವತ್ತಿನ ವಿಷಯ ನಿಮಗೆ ಈಗಾಗಲೇ ಗೊತ್ತಿದೆ, ಹಾಗಾಗಿ ವೈದ್ಯರನ್ನ ನಾವು ನೇರವಾಗಿ ಸ್ಟುಡಿಯೋಗೆ ಆಹ್ವಾನ ಮಾಡಿದ ವಿಷಯಕ್ಕೆ ಬರೋಣಲ್ಲ. ನಮಸ್ಕಾರ ಪದ್ಮಾವತಿ ಮೇಡಮ್ ಅವರಿಗೆ.
6: ನಮಸ್ಕಾರ
5: ನಿಮಗೆ, ನಮ್ಮ ವನಿತಾರಂಗ ಕಾರ್ಯಕ್ರಮಕ್ಕೆ ಹಾಗೆ ಸ್ಟುಡಿಯೋಗೆ ಪ್ರೀತಿಯ ಸ್ವಾಗತ. ಈಗ ಮುಖ್ಯವಾದ ವಿಚಾರ ಅಂತಂದ್ರೆ ಹದಿಹರೆಯದ ಮಕ್ಕಳೊಡನೆ ಹೇಗೆ ವ್ಯವಹರಿಸೋದು ಅಂತ. ಇದು ನಾವು ಮುಖ್ಯವಾಗಿ ನಮ್ಮ ಪೇರೆಂಟ್ಸ್ಗೆ, ಗೆಳತಿಯರಿಗೆ, ತಾಯಿ ತಂದೆಯರಿಗೆ ಹೇಳುವಂತಹ ಕಿವಿ ಮಾತನ್ನ ಈ ಸಂದರ್ಶನ ಒಳಗೊಂಡಿರಬೇಕು ಅಂತ ನನ್ನ ಆಶಯ. ಹಾಗಾಗಿ ಮೊದಲು ಕೇಳ್ತೇನೆ, ಹದಿಹರೆಯದ ವಯಸ್ಸಿನವರು ಅಂದ್ರೆ ಏನು,
6: ಹದಿಹರೆಯ ಮಕ್ಕಳು ಅಂದ್ರೆ

0: 13 18 ವರ್ಷದವರೆಗೂ ಹದಿಹರೆಯದ ಮಕ್ಕಳು. ಇಂಗ್ಲಿಷ್ ನಲ್ಲಾದ್ರೆ ಟೀನೇಜರ್ಸ್ ಅಂತ ಹೇಳ್ತಾರೆ. 13-19 ಹಾಗೆ ಬರುತ್ತೆ. ಅವರು ಚಿಕ್ಕವರು ಅಂದ್ರೆ ನಾವು ಚಿಕ್ಕ ಮಕ್ಕಳು ತರನೇ ಇದ್ ಮಾಡ್ಕೊಂಡಿದ್ರು. ಆ ವಯಸ್ಸು ಬಂದಾಗ ಅವರಲ್ಲಿ ತುಂಬಾ ಬದಲಾವಣೆಗಳು ಕಾಣುತ್ತೆ.
1: 12ನೇ ವಯಸ್ಸಲ್ಲಿ
0: ಬದಲಾವಣೆ 13 ಬರುತ್ತೆ. ಬಂದಾಗ ಅವ್ರ ಮನಸ್ಸಿಗೆ ಅವರು ನಾನೇನೋ ದೊಡ್ಡವಳಾಗಿದ್ದೀನಿ, ಹೆಣ್ಮಕ್ಳಲ್ಲಿ ನಾನು ದೊಡ್ಡವಳಾಗಿದ್ದೀನಿ ಇವಾಗ ಅಂದ್ರೆ ಅಲಂಕಾರ ಅದು ತುಂಬಾ ಆಸಕ್ತಿ ಇರುತ್ತೆ ಅವ್ರಿಗೆ. ಗಂಡ್ಮಕ್ಳು ಅಷ್ಟಿರಲ್ಲ, ಗಂಡ್ಮಕ್ಳು ಏನಿದ್ರು ಸ್ವಲ್ಪ ದೊಡ್ಡವರಾದ್ಮೇಲೆ 17-18 ಆದ್ಮೇಲೆ ಅವ್ರಿಗೆ ಶುರುವಾದ ಯೋಚನೆ ಬರುತ್ತೆ. ಅವ್ರದ್ದು ಇಲ್ಲಿ ಹೆಣ್ಮಕ್ಳಿಗೆ ಏನಾಗುತ್ತಂದ್ರೆ ಅವರ ನಡಿಗೆ ಉಡುಗೆ ತೊಡುಗೆ ಪ್ರತಿಯೊಂದರಲ್ಲೂ ನಾವು ಬದಲಾವಣೆ ಕಾಣಬಹುದು.
1: ದೈಹಿಕ ಬದಲಾವಣೆ
0: ಸೂಕ್ಷ್ಮ. ಅದರಿಂದ ಅವರು ನಾನೇ ಎಲ್ಲಾ ರೀತಿಯಲ್ಲೂ ನಾನು ಎಲ್ಲ ಇದ್ದೀನಿ ಅಂತ ಇದು ಬರುತ್ತೆ. ಅದನ್ನ ನಾವು ಯಾವಾಗ್ಲೂ ತಂದೆ ತಾಯಿಂದ್ರು ಯಾವಾಗ್ಲೂ ಅದನ್ನ ಗಮನಿಸ್ತಾ ಇರ್ಬೇಕು ಅವ್ರನ್ನ.
1: ಈಗ ಹದಿಹರೆಯ ಅಂತಂದ್ರೆ ನೀವು ಹೇಳಿದಾಗ 13-19 ಹೆಣ್ಮಕ್ಳಿಗೆ ಸ್ವಲ್ಪ ಬೇಗ ಅಂದ್ರೆ ಅವರು ದೊಡ್ಡವರಾಗ್ತಾ ಇದ್ದ ಹಾಗೆ ಅವರ ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ,
0: ಮಾನಸಿಕ ಶಾರೀರಿಕ ಎಲ್ಲಾನು ಬದಲಾವಣೆ ಆಗುತ್ತೆ ಅವರಲ್ಲಿ. ಹಾಗೆಲ್ಲ ಅವರು ಉಡುಗೆ ತೊಡುಗೆನು ಬದಲಾವಣೆ ಆಗುತ್ತೆ
1: ಗಮನಿಸ್ಕೊಳ್ತಾ
0: ಹೋಗ್ತಾರೆ. ಅದನ್ನು ನಾವು ತಾಯಿಯಂದ್ರು ಗಮನಿಸ್ಬೇಕು ಅವ್ರು ಹೇಗೆ ಹೋಗ್ತಾರೆ ಹೇಗೆ ಇರ್ತಾರೆ ಅಂತ.
1: ಜೊತೆಗೆ ನೀವು ಹೇಳಿದ್ರಿ 17-18 ನಂತರ ಅಂತ ಅಂದ್ರೆ ಅವ್ರದ್ದು ಸ್ವಲ್ಪ ನಿಧಾನ
0: ಆಗುತ್ತೆ. ಅವರು
1: ಅವರು 20-22 ಒಂದು ಹದಿಹರೆಯ ಅಂತ ಅನ್ಕೊಳ್ಬಹುದು.
0: ಹೌದು,
1: ಈಗ ನೀವೇ ಹೇಳಿದ್ರಿ ಹದಿಹರೆಯದಲ್ಲಿ ಇತರ ಬದಲಾವಣೆ ಬದಲಾವಣೆ ಪಾಡಿಗೆ ಬದಲಾವಣೆ ಆಗ್ಲಿ, ನಾವು ಅವ್ರ ಜೊತೆ ವ್ಯವಹರಿಸೋದ್ರಲ್ಲಿ ನಮ್ಮ ಮಕ್ಕಳೇ ತಾನೆ ಅವರು ಮಗುವಿನ ತರ ನೋಡಿದ್ರೆ ಏನಾಗುತ್ತೆ ಅಂತ.
0: ಮೊದಲಿನ ತರ ನಾವು ನೋಡಿದ್ರೆ ಅವರಿಗೆ ಕೆಲವು ಸತಿ ಏನಾಗುತ್ತೆ, ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮಗೆ ಗೊತ್ತಿರುತ್ತೆ ನಾವು ಹೇಗಿರ್ಬೇಕು ಅಂತ. ನೀವೇನು ನಮ್ಮ ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳೋ ಬರುತ್ತೆ. ಗಂಡ್ಮಕ್ಳು ಹೇಳ್ತಾರೆ, ಹೆಣ್ಮಕ್ಳು ಹೇಳ್ತಾರೆ. ಮುಜುಗರ ಅವ್ರ ಫ್ರೆಂಡ್ಸ್ ಅವ್ರ ಜೊತೆಲೆಲ್ಲ ಇದ್ದಾಗ ನಾವೇನಾದ್ರೂ ನಮ್ಮ ಪಾಡಿಗೆ ನಾವು ಇರ್ತೀವಿ ನಮಗೆ ಗೊತ್ತಿರುತ್ತೆ ಅನ್ನೋ ತರ
1: ಇದನ್ನು ಗಮನಿಸಿದ್ದೇನೆ. ಅವರು ತಮ್ಮ ಗೆಳತಿಯರೊಟ್ಟಿಗೆ ಅಥವಾ ಹುಡುಗರು ಗೆಳೆಯರೊಟ್ಟಿಗೆ ಇರುವಾಗ ನಾವು ಮುಂಚಿನ ತರ ಮನೆಯಲ್ಲಿ ಕೂಗುವ ಹಾಗೆ ಕೂಗುವಂತ ಎಲ್ಲ ಅಂತ ಮಾತ್ರ ಅಂದ್ರೆ ಅವರಿಗೆ ಮುಜುಗರ, ಇರುಸು ಮುರುಸು,
0: ನಾನು ದೊಡ್ಡವಳಾಗಿದ್ದೀನಿ
1: ಈ ತರ ಏನ್ ಕರಿತೀಯ ನನ್ನ ಫ್ರೆಂಡ್ಸ್ ಇದ್ರಲ್ಲಿ, ನಂಗೆ ಗೊತ್ತಿದೆ ಹೇಗಿರ್ಬೇಕು ಅಂತ. ಯಾಕೆ ಆ ರೀತಿ ಭಾವನೆಗಳು ಬರುತ್ತೆ ಅವರಿಗೆ ಅಂತ, ಆತರ ಮುಜುಗರ ಪಟ್ಕೊಳ್ಳುವಂಥದ್ದು ಏನಾಗುತ್ತೆ ಅವರಿಗೆ?
0: ನಾನು ಹೇಳಿದ್ನಲ್ಲ ಅವರಿಗೆ ಅಂತ ಇವ್ರ ಹಾಗೇನೆ ನಾನು ದೊಡ್ಡವಳಾಗಿದ್ದೇನೆ ಹೇಳ್ತನ ಭಾವನೆ. ಅದರಲ್ಲಿ ಕೆಲವರು ಅವಾಗ 15-16 ಆಗೋಷ್ಟೊತ್ತಿಗೆ ಮನೆಗಳಲ್ಲೂ ಹಾಗೆ ಮಾಡ್ತಾರೆ, ನೀನಿವಾಗ ದೊಡ್ಡವಳಿದ್ದೆ ಹೊರಗಡೆ ಹೋಗ್ಬೇಡ, ಅವ್ರ ಜೊತೆಲ್ಲಿ ಮಾತಾಡ್ಬೇಡ, ಅಲ್ಲಿ ನಿಂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಆ ಥರ ಎಲ್ಲ ಮನೆಯಲ್ಲಿ ತಾಯಿಯಂದರು ಹೇಳೋದು ಇರುತ್ತೆ. ಆಮೇಲೆ ನಿನಗೆ ಕೆಲಸ ಮನೆಯಲ್ಲಿ ನೀನು ಕೆಲಸ ಈ ಥರ ಕೆಲಸ ಮಾಡಬೇಕು ಆ ಥರ ಹೇಳೋದ್ರಿಂದ ಅವ್ರಿಗೆ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಯಾರಾದರೂ ಬಂದಾಗ ಅವ್ರಿಗೆ ಬೇಜಾರಾಗುತ್ತೆ ನಾವು ಹೇಳಿದ್ರೆ.
1: ಈಗ ಒಂದು ರೀತಿಯಲ್ಲಿ ಆ ತಾಯಿ ಅಂದರೆ ಆತಂಕಕ್ಕೆ ನಾವು ಅರ್ಥ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಸಮಾಜ ಆ ರೀತಿ ಇದೆ. ಹೊರಗಡೆ ಹೋದಾಗ ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆಗ್ಬಿಡ್ಬೋದು, ಅದಕ್ಕೆ ತಡವಾಗಿ ಬರ್ಬೇಡ ಅನ್ನೋದು,
0: ಬೇಗ ಬರ್ಬೇಕು ಮನೆಗೆ. ಆಮೇಲೆ ಬಂದಾಗ ಅವ್ರ ಮುಖದ ಭಾವನೆಗಳನ್ನ ನಾವು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಹೇಗಿರ್ತಾರೆ. ಏನಾಗುತ್ತೆ ಅಂದ್ರೆ ಈಗ ಅವ್ರು ನಿಜವಾಗ್ಲೂ ಅವ್ರಿಗೆ ಏನು ಆಗುತ್ತೆ ಸರಿಯಾಗಿ ಬಂದ್ರೆ ಸರಿಯಾಗಿ ಖುಷಿ ಸಹಜವಾಗಿರ್ತಾರೆ. ಅವ್ರು ಸ್ವಲ್ಪ ಏನಾದ್ರೂ ಅವರಲ್ಲಿ ತೊಂದರೆ ಏನಾದ್ರೂ ಆಗಿದ್ರೆ ಅವಾಗ ಏನಾಗ್ತದೆ ಅವ್ರ ಮುಖ
1: ಅಂದ್ರೆ ಅವರು ಈಗ ಹೆಣ್ಮಕ್ಳನ್ನೇ ತಗೊಂಡ್ರೆ ಅವಳು ಮನೆಗೆ ಬಂದಾಗ ಬೇರೆ ಒಬ್ಬ ಹುಡುಗನಿಂದ ಇಷ್ಟಪಟ್ಟೋ ಅಥವಾ ಅನುಭವಿಸಿಯೋ ಅಥವಾ ಗೆಳತಿಯಿಂದ ಏನೋ ಒಂದಾದ್ರೂ ಮುಖಭಾವದಲ್ಲಿ ಚೇಂಜ್
0: ಆಗುತ್ತೆ.
1: ಸಂತೋಷ ಇದ್ರೂ ಚೇಂಜ್
0: ಆಗುತ್ತೆ, ಅದರಿಂದ ನಾವು ಗಮನಿಸ್ಬೇಕು ಅವ್ರನ್ನ. ಜೊತೆಗೆ ಅವರು ಯಾರ್ಯಾರ ಜೊತೆಲಿ ಹೋಗ್ತಾರೆ ಅದನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡ್ಬೇಕು. ಅವ್ರ ಯಾವ ತರ ಫ್ರೆಂಡ್ಸ್ ಇದಾರೆ ಅವ್ರಿಗೆ, ಅವ್ರು ಹೊರಗಡೆ ಹೇಗೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳ್ಕೊಬೇಕು. ಜೊತೆಗೆ ಅವ್ರ ಮೊಬೈಲ್ ನಂಬರ್ ಅದೆಲ್ಲ ನಾವು ಫ್ರೆಂಡ್ಸ್ದನ್ನು ಸ್ವಲ್ಪ ನಾವು ಇಟ್ಕೋಬೇಕು. ನನ್ನ ಅಭಿಪ್ರಾಯ ಏನಾದ್ರೂ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ನಮ್ಗೆ. ಇವ್ರು ತಗೊಳ್ದೇ ಇರೋ ಸ್ಥಿತಿಲಿ ಇದ್ದಿರ್ಬೋದು, ಅವ್ರ ಹತ್ರ ಕೇಳಿದ್ರೆ ಅವ್ರು ಎಲ್ಲಿ ಹೋಗಿದ್ದಾರೆ ಏನು ಅಂತ
1: ಹೇಳಿ.
0: ತನಿಖೆ ಅಲ್ಲ ಅದು, ಅದು ನಮ್ ಜವಾಬ್ದಾರಿ. ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರನ್ನ ಏನ್ ಹೇಳಿ ನೀವು ನೋಡ್ಕೋಬೇಕಾಗಿತ್ತು ಅಂತ ಜಾಸ್ತಿ ತಾಯಂದ್ರಿಗೆ ಇರೋದು
1: ಒತ್ತಡ. ಈಗ ಹೆಣ್ಮಕ್ಳು ಗೆಳತಿಯರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಂಡಿರ್ಬೇಕು. ಅವ್ರ ಗೆಳತಿಯರ ಮೊಬೈಲ್ ಸಂಖ್ಯೆಗಳನ್ನ ನಾವು ನಮ್ಮ ಹತ್ರ

0: ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
1: ಅನುಕೂಲ ಮುಂಜಾಗ್ರತಾ ಕ್ರಮವಾಗಿ ಅಂತ. ಹಾಗೇನೆ ನೀವು ಹೇಳಿದ್ರಿ, ಹೆಣ್ಮಕ್ಳು ಮನೆಗೆ ಬಂದಾಗ ಅವ್ರ ಮುಖಭಾವ ಹೀಗಿದೆ, ಸಹಜವಾಗಿದೆಯಾ ಅಥವಾ ವಿಶೇಷವಾಗಿ ಅದರ ಅರ್ಥ ಬರುವ ಹಾಗೆ ಇದೆಯಾ, ಆ ಥರ ಇದ್ರೆ ಯಾವ ರೀತಿ ತಿಳ್ಕೊಳ್ಬೇಕು. ಉದಾಹರಣೆಗೆ ತುಂಬ ಖುಷಿಯಾಗಿ ಬಂದ್ಲು ಮಗಳು, ದಿನಾ ಸಾಯಂಕಾಲ ಕಾಲೇಜ್ ಮುಗಿಸಿ 5:30-6 ಗಂಟೆಗೆ ಬರ್ತಾ ಇದ್ದಳು, ಅವತ್ತು ಕೂಡ 6:30-6 ಕಾಲಿಗೆಲ್ಲ ಬಂದಿದ್ದಾಳೆ, ಆದರೆ ದಿನಕ್ಕಿಂತ ಹೆಚ್ಚು ಖುಷಿಯಾಗಿದ್ಲು ಅಂತ ಅನ್ಕೊಳ್ಳೋಣ. ಆಗ ತಾಯಿ ಏನ್ ಕೇಳಿ,
2: ಬಹಳ ಸಂತೋಷದಲ್ಲಿದ್ದೀಯಲ್ಲ, ಏನ್ ಇವತ್ತು ವಿಶೇಷ ಅಂತ ಕೇಳ್ಬೋದು. ತಾಯಿ
1: ಹೇಳ್ತಾರೆ ಅಂತ ಹೇಳಕ್ ಆಗಲ್ಲ,
2: ಅವ್ರ ನಿಜವಾಗ್ ಹೇಳ್ತಾರೆ ಅಂತ ಹೇಳಕ್ ಆಗಲ್ಲ,
1: ಯಾಕೆಂದ್ರೆ ಆ ಸಮಯ ಒಂದು ಗುಟ್ಟಿನ ಸಮಯ ಮಕ್ಳಿಗೆ ಎಲ್ಲ.
2: ಹೌದು,
1: ಯಾಕೆ ನಾವು ಅದೇ ಇದನ್ನ ಕ್ರಾಸ್ ಮಾಡಿ
2: ಬಂದಿರುತ್ತೆ ಗೊತ್ತಿರುತ್ತೆ, ಅದು ನಿಧಾನಕ್ಕೆ ಕೇಳ್ಬೋದು. ಫಸ್ಟ್ ಹೇನಮ್ಮ ಬಹಳ ಸಂತೋಷವಾಗಿದ್ಯಾ ಅಂತಾನು ಕೇಳ್ಬೋದು, ಆಮೇಲೆ ನಿಧಾನಕ್ಕೆ ಏನಾದರೂ ವಿಶೇಷ ಇವತ್ತು ಕ್ಲಾಸಲ್ಲಿ ಮಾರ್ಕ್ಸ್ ಏನಾದರೂ ಹೇಳಿದ್ರ, ಟೆಸ್ಟ್ ಪೇಪರ್ ಏನಾದರೂ ಕೊಟ್ರ, ಅಥವಾ ನೀನೇನಾದರೂ ಕ್ಲಾಸಿಗೆ ಫಸ್ಟ್ ಬಂದಿದ್ಯಾ, ಆ ಥರ ನಿಧಾನಕ್ಕೆ ಕೇಳ್ಕೊಂಡಿದ್ರೆ ಅಂತ. ಕೆಲವು ಸತಿ ಏನಾಗುತ್ತೆ, ಅವ್ರ ಸಮಾಜದವ್ರ ಹತ್ರಲ್ಲಿ ಮಾತಾಡೋಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡಲ್ಲ ಅವರು, ಅದು ತುಂಬ ಗೊತ್ತಿಡ್ತಾರೆ. ಈಗ ಅಕ್ಕ ತಂಗಿಯರಿಬ್ರು ಇದ್ರೆ ಅವ್ರವ್ರಲ್ಲಿ ಎಲ್ಲ ಗೊತ್ತಿರುತ್ತೆ, ಒಬ್ರದೊಬ್ಬರು ಅಮ್ಮಂದ್ರಿಗೆ ಗೊತ್ತಿರಲ್ಲ,
1: ಹೇಳ್ಕೊಳ್ಳೋದಿಲ್ಲ ಅಮ್ಮನ ಹತ್ರ. ಈಗ ನೀವು ಹೇಳಿದ ಒಂದ್ ಮಾತು ನಂಗೆ ತುಂಬಾ ಇಷ್ಟ ಆಯ್ತು, ನಿಧಾನಕ್ಕೆ ಕೇಳ್ಬೇಕು, ಬಂದ ಕೂಡಲೇ ಈಗ ಸಂತೋಷವಾಗಿ ಬಂದಾಗ ಕೇಳಿದ್ರೆ, ನೀವು ಹೇಳಿದಂಗೆ ಮಾರ್ಕ್ಸ್ ತುಂಬಾ ಬಂದಿದೆ ಆ ಸಂತ ಅದನ್ನ ಹೇಳ್ಕೊಳ್ಬಹುದು. ಆ ದುಃಖದಲ್ಲಿ ಬಂದಾಗ ಏನಾಯ್ತು, ಯಾರೇನಂದ್ರು
2: ಕೇಳೋ ಹಾಗೆ
1: ಕೇಳುವಂತ ಸಾಧ್ಯತೆ ಇರುತ್ತಲ್ಲ,
2: ಹಾಗೆ
1: ಹಾಗೆ ನಿಧಾನವಾಗಿ ಕೇಳ್ಬೇಕು. ಈಗ ಹುಡುಗರಿಗೆ ಬರೋಣ, ಗಂಡು ಮಕ್ಕಳು 14-17 ವರ್ಷ ಅಂತಾನೆ ಇಟ್ಕೊಳ್ಳಿ, 13-14 ಬೇಡ, ಸ್ವಲ್ಪ ಬೆಳೆದ ಮೀಸೆ ಬಂದಿದೆ,
2: ಮೀಸೆ ಬಂದು ಅವ್ರದ್ದು ವಾಯ್ಸ್ ಒಡೆಯುತ್ತಲ್ಲ, ಆವಾಗ ಅವ್ರನ್ನ ಸ್ವಲ್ಪ
1: ನಾವು ಸ್ವಲ್ಪ ಜೋಪಾನ ನೋಡ್ಕೋಬೇಕು. ಇಲ್ಲಿ ನಾವು ಹೆಣ್ಮಕ್ಳನ್ನ ಜೋಪಾನ ಮಾಡ್ದಂಗೆ ಗಂಡ್ ಮಕ್ಳನ್ನ
2: ಮಾಡಲ್ಲ, ಅಪ್ಪ ಅಮ್ಮ ಇಬ್ರು ಜೊತೆಗೆ ಬೇಕು ಗಂಡ್ ಮಕ್ಳಿಗೆ. ಅವರು ಅವ್ರ ತಂದೆನೂ ಅಷ್ಟೇ, ಜೋರು ಮಾಡಬಾರ್ದು, ಮಾತಾಡುವಾಗ ಫ್ರೆಂಡ್ಸ್ ತರ ಮಾತಾಡ್ಬೇಕು ಅಂತ ಹೇಳ್ತಾರೆ. 16 ವರ್ಷ ಆದ್ಮೇಲೆ ಮಕ್ಕಳನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು ಅಂತಾರೆ. ಆ ತರ ಮಾಡೋದಾದ್ರೆ ಈಗ ಕೆಲವು ಸತಿ ಅವ್ರಗಳ ತೊಂದರೆ ಆವಾಗ ನಾವು ಏನ್ ಮಾಡ್ಬೇಕು, ಅದು ಅವ್ರನ್ನು ಅಷ್ಟೆ, ಅವ್ರ ಫ್ರೆಂಡ್ಸ್ ಯಾರು ಎಂಥವ್ರು ಅದನ್ನ ನಾವು ಅವ್ರಿಗೆ ಗೊತ್ತಿಲ್ದಂಗೆ ನೋಡ್ಕೋಬೇಕು.
1: ನಾವು ಸ್ವಲ್ಪ ಗುಟ್ಟು ಮಾಡ್ಬೇಕು,
2: ಗುಟ್ಟು ಮಾಡ್ಬೇಕು. ಹೌದು, ಆಮೇಲೆ ಇನ್ಯಾರದ ಮೂಲಕ ಆದ್ರೂ ಕೇಳ್ಬೇಕು, ಅವ್ರು ಹೇಗೆ ಏನು ಎಂತದ್ದು ಅದೆಲ್ಲ ವಿಚಾರಿಸ್ಕೋಬೇಕು. ನಾವು
1: ಈಗ ಕಾಲೇಜಿಗೆ ಹೋಗಿ ಅವ್ರ ಟೀಚರ್ಸ್ ಹತ್ರ ಕೇಳಿದ್ರಿ ಅಂತ
2: ತಪ್ಪಿರಲ್ಲ, ಕೆಲವು ಸತಿ ಬೇಕಾಗತ್ತೆ, ಅದನ್ನ ಹೇಳ್ತಾರೆ ಜಾಸ್ತಿ ಅವ್ರು ಬರೋದು ಕಾಲೇಜಲ್ಲಿ ಎಕ್ಸಾಮ್ ಟೈಮಲ್ಲಿ, ಅವಾಗ ಅಟೆಂಡೆನ್ಸ್ ಅದ್ರ ವಿಚಾರ ಬಂದಾಗ ಕಡಿಮೆ ಆದಾಗ ಅವ್ರಿಗೆ ಹಾಲ್ ಟಿಕೆಟ್ ಎಲ್ಲ ಕೊಡೋದಕ್ಕೆಲ್ಲ ಸತಾಯಿಸ್ತಾರಲ್ವಾ, ಆವಾಗ ಬರ್ತಾರೆ ಅಪ್ಪ ಅಮ್ಮನ ಹತ್ರ, ಆವಾಗ ಬರ್ತಾರೆ, ಆವಾಗ ನಾವು ಸ್ವಲ್ಪ ನೋಡ್ಬೇಕು. ಜಾಸ್ತಿ ನಾವು ಕಾಲೇಜ್ಗೂ ಹೋಗಿ ವಿಚಾರಿಸೋದು ಅದು ಸರಿ ಇರಲ್ಲ, ತಪ್ಪಾಗತ್ತೆ, ಗೊತ್ತಾಗತ್ತೆ ಅವ್ರಿಗೂ ಒಂಥರ ಈ ಮಕ್ಳ ಮೇಲೆ ಇವ್ರ ಅಪ್ಪ ಅಮ್ಮ ಯಾವಾಗ್ಲೂ ಬರ್ತಿರ್ತಾರೆ, ಇವ್ರೇನೋ ಸರಿ ಇಲ್ಲ ಏನೋ ಒಂಥರ ಆ ಭಾವನೆ ಬಂದ್ಬಿಡುತ್ತೆ, ಅದು ಮಾಡಬಾರ್ದು ಜಾಸ್ತಿ.
1: ಅವ್ರನ್ನ ಕಾಣೋ ದೃಷ್ಟಿನೇ
2: ಬೇರೆ
1: ಅವಮಾನ.
2: ಹೌದು,
1: ಈಗ ಒಂದ್ ವೇಳೆ ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಅಂದಾಗ ಈ ರೀತಿ ತನಿಖೆ ಮಾಡಿದಾಗ ಹೆಚ್ಚು ಎಫೆಕ್ಟ್ ಆಗೋದಿಲ್ಲ. ಅವರು ಸಹಜ ಆಗಿ ತುಂಬಾ ಪ್ರಾಮಾಣಿಕವಾಗಿ ಕಾಲೇಜಿಗೆ ಹೋಗಿ ಬಂದು ಮಾಡ್ತಾ ಇದ್ದಾಗ ನಾವು ತನಿಖೆ ಮಾಡಿದೀವಿ ಅಂದಾಗ ಮನಸ್ಸು
2: ಬೇಜಾರು.
1: ನೀವಾಗ್ಲೇ ಹೇಳಿದಾಗ ತುಂಬಾ ಸೂಕ್ಷ್ಮವಾದ ಕಾಲ ಅದು, ಪರಿವರ್ತನೆ
2: ಆ ವಯಸ್ಸು ಅಂದ್ರೆ ಎಲ್ಲಾ ರೀತಿಯಲ್ಲೂ ಅವರು ಬದಲಾಗಿಸ್ತಾರೆ, ಮಾನಸಿಕ ದೈಹಿಕ ಎಲ್ಲಾ ರೀತಿಯಲ್ಲೂ ಅವ್ರ ಬದಲಾವಣೆ ಆಗುತ್ತಲ್ಲ, ಅದು ನಾವು
1: ಜೋಪಾನ
2: ಮಾಡ್ಕೋಬೇಕು.
1: ಈಗ ನೀವು ಇಷ್ಟೊತ್ತು ನಾವು ಮಾತಾಡಿದ ಹಾಗೆ ಬರೀ ಕಾಲೇಜು ಸ್ನೇಹಿತರು, ಈಗಿನ ನಮ್ಮ ಮಕ್ಕಳ ಪ್ರಪಂಚ ತುಂಬಾ ದೊಡ್ಡದಾಗ್ಬಿಟ್ಟಿದೆ, ಕೈಯಲ್ಲೇ ಪ್ರಪಂಚ ಇದ್ದು ಬಿಡುತ್ತೆ.
2: ಇವಾಗ ಕಂಪ್ಯೂಟರ್ ಯುಗ ಬಂತಲ್ಲ, ಕಂಪ್ಯೂಟರ್ ಯುಗ ಬಂದಿದೆ ಅಂತ ಮೊಬೈಲ್ ಅಂತೂ ಸಣ್ಣ ಸಣ್ಣ ಮಕ್ಳ ಹತ್ರ ಒಂದೊಂದ್ಸತಿ ಒಳ್ಳೇದು ಅನ್ಸುತ್ತೆ, ಅವ್ರು ದೂರ ಹೋಗುವಾಗ ಕೊಟ್ರೆ ಒಳ್ಳೇದು, ಅವ್ರ ಹತ್ರ ಮೊಬೈಲ್ ಇದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ವಿಷಯ ತಿಳಿಯುತ್ತೆ ಅಂತ ಆಗುತ್ತೆ, ಅದು ಕೆಲವು ಸತಿ ಅದರಿಂದ ಕೆಟ್ಟದ್ದು ಆಗತ್ತೆ, ಬೇರೆ ಯಾವ್ಯಾವ ಸಾಹಸಗಳು ಅವೆಲ್ಲ ಅದರಿಂದನೂ ಆಗತ್ತೆ, ಅದನ್ನ ನೋಡ್ಕೊಳ್ಬೇಕು. ಸ್ವಲ್ಪ ನಾವು ಏನಾದ್ರೂ ಆಗ್ಲಿ ಅವ್ರ ಮೊಬೈಲ್ ನಂಬರು ಅಂದ್ರೆ ಸಿಕ್ಕಿದಾಗ ಯಾರ್ಯಾರಿಗೆ ಫೋನ್ ಮಾಡ್ತಾರೆ ಏನು ಅದೆಲ್ಲ ತಿಳ್ಕೊಬಹುದು ಅಂತ ಅಂತ ಅನ್ಸುತ್ತೆ ನಾನು ಅನ್ಸತ್ತೆ.
1: ಖಂಡಿತ ಸರಿಯಾದ ಮಾತು, ಆ ಮಕ್ಕಳ ಮೆಸೇಜ್ ಏನ್
2: ಮೆಸೇಜ್ಗಳು
1: ಯಾರ್ಯಾರ ಜೊತೆ ಸಂಪರ್ಕ
2: ಇಟ್ಕೊಂಡಿರ್ತಾರೆ
1: ಅಂದ್ರೆ ಅವರಿಗೆ ಇಂಟರ್ನೆಟ್ ನ ನಾವು ಸೌಲಭ್ಯ ಒದಗಿಸಿಕೊಡೋದು ಅವ್ರ ಜ್ಞಾನ ವೃದ್ಧಿಗೆ
2: ಅಷ್ಟು ಮಾತ್ರ ಮಾಡ್ಕೋಬೇಕು. ಜ್ಞಾನ ವೃದ್ಧಿ ಮಾಡ್ಕೊಳಕ್ಕೆ ಅವ್ರಿಗೆ ಏನ್ ಬೇಕೋ ಅವ್ರ ಲೆಸನ್ಸ್ ಎಲ್ಲ ಓದ್ಕೊಳ್ಳೋದು ಅದನ್ನ ನೋಡ್ಕೊಳ್ಬೇಕ ಹೊರತು ಅದಕ್ಕಿಂತ ಜಾಸ್ತಿ
1: ಹೆಚ್ಚಿಗೆ
2: ಆಡಬಾರ್ದು.
1: ನಾವಲ್ಲೇ ಕಂಟ್ರೋಲ್ ಮಾಡ್ಬೇಕು ಮಕ್ಕಳನ್ನ, ಅಂದ್ರೆ ಇವಾಗ ಆ ಮಕ್ಕಳಿಗೆ ನೀನ್ ನೇರವಾಗಿ ಇಂಟರ್ನೆಟ್ ಅಲ್ಲಿ ಅದ್ ನೋಡ್ಬಿಡ ಇದ್ ನೋಡ್ಬಿಡ.

0: ಇದೇನೋ ಇದು ನಾನು ನೋಡಿಲ್ವಲ್ಲ ಅಂತ ಅನ್ನೋ ತರ ಹಾಗೆ ಬೇಡ.
1: ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಬೇಕು, ಅವರಿಗೆ ಸಂಸ್ಕಾರವನ್ನ ಬೆಳೆಸಿ ದಾರಿ ಮಾಡ್ಕೊಡ್ಬೇಕು. ಅವರಿಗೆ
0: ಚಿಕ್ಕವರಿದ್ದಾಗ ಅವ್ರ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಎಷ್ಟು ಚೆನ್ನಾಗಿ ಜೊತೆಯಲ್ಲಿ ಆಟ ಆಡ್ಕೊಂಡು ಎಲ್ಲ ಬೆಳೆದಿರ್ತಾರೆ. ಈ ವಯಸ್ಸು ಬರತ್ತಿಗೆ ಅವ್ರು ನೀವು ಎಷ್ಟೇ ಜೊತೆಯಲ್ಲಿ ಇರೋರು ಬೇರೆ ಆಗ್ಬಿಡ್ತಾರೆ.
1: ಹೌದು,
0: ಅವ್ರ ಹೆಣ್ಮಕ್ಳೇ ಬೇರೆ ಗಂಡ್ಮಕ್ಳೇ ಬೇರೆ ಸೇರ್ಕೊಂಡ್ಬಿಡ್ತಾರೆ. ಮತ್ತೆ ನಾವು ಅವ್ರು ಏನಾದರೂ ಸ್ಕೂಲಲ್ಲಿ ಇದ್ದಾಗ ಮಕ್ಕಳು ಸರಿಯಾಗಿ ಪಾಠ ಓದ್ದೆ ಅಥವಾ ಸರಿಯಾಗಿ ಮಾರ್ಕ್ಸ್ ತೆಗೆದೆ ಕುಂಠಿತವಾಗಿದ್ದರೆ ಅವ್ರದ್ದು ವಿದ್ಯಾಭ್ಯಾಸದಲ್ಲಿ ನಾವು ಅವ್ರನ್ನ ಅಕ್ಕಪಕ್ಕ ಮನೆಯ ಮಕ್ಕಳ ಜೊತೆಗೆ ಖಂಡಿತ ಹೋಲಿಸ್ಬಾರ್ದು.
1: ಅಲ್ಲ ಈಗ ಏನೀಗ
0: ಅವರೆಲ್ಲ ಚೆನ್ನಾಗಿ ತೆಗ್ದಿರ್ತಾರೆ ನೋಡು, ಅವ್ರು ಹಾಕ್ತಾ ಇದ್ದಾರೆ, ನೀನ್ ನೋಡಿ ಹೆಂಗ್
1: ಮಾಡಿದ್ರು ಮಾಡುವಂಥದ್ದೇ
0: ಅದು ಮಾಡಬಾರ್ದು, ಅದು ಖಂಡಿತ ಮಾಡಬಾರ್ದು. ಅದರಿಂದ ಆ ಮಕ್ಕಳ ಜೊತೆಲಿ ಅವ್ರು ಚೆನ್ನಾಗಿದ್ರು ನಾಳೆ ದಿನ ಅವ್ರಿಗೆ ವೈರತ್ವ ಬೆಳೆಯುತ್ತೆ,
1: ಕೀಳರಿಮೆ ಬಂದ್ಬಿಡುತ್ತಲ್ಲ. ಈಗ ನಾವು ಎಲ್ಲ ಸರಿಯಾಗಿ ಮಕ್ಕಳು ಬುದ್ಧಿವಂತ ಮಕ್ಕಳು ಅವ್ರ ಬಗ್ಗೆ ಮಾತಾಡೋ ಅಗತ್ಯವೇ ಇಲ್ಲ, ನೇರ ನಡ್ಕೊಂಡು ಹೋಗ್ಬಿಡುತ್ತೆ. ತೊಂದರೆ ಇರುವಂತಹ ಮಕ್ಕಳು, ಏನ್ ಇಂಗ್ಲಿಷ್ ನಲ್ಲಿ ಪ್ರಾಬ್ಲಮ್ಯಾಟಿಕ್ ಚಿಲ್ಡ್ರನ್ ಅಂತ ಹೇಳ್ತಾರೆ, ಅವರಲ್ಲಿ ನಾವು ಯಾವುದೇ ರೀತಿಯ ಹೋಲಿಕೆ ಮಾಡೋದಾಗ್ಲಿ ಕೀಳರಿಮೆ ಉಂಟು ಮಾಡೋದಾಗ್ಲಿ ಮಾಡಬಾರ್ದು, ಕಳ್ಕೊಳ್ಳೋಂತ ಸಾಧ್ಯತೆ
0: ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂದ್ರೆ ಕೆಲವು ಸತಿ ತುಂಬಾ ಜೀವ ಕಳ್ಕೊಳ್ಳೋ ಮಟ್ಟಿಗೂ ಹೋಗ್ತಾರೆ ಮಕ್ಕಳು. ನನಗೆ ಗೊತ್ತಿರೋ ಹಾಗೆ ಒಂದು 9th standard ಹುಡುಗಿ ಕಡಿಮೆ ಮಾರ್ಕ್ ಬಂತು ಅಂತ ಅಮ್ಮನ ಅಪ್ಪನ ಏನೋ ಬೈದಿದ್ದಕ್ಕೆ ಮನೆಗೆ ವಾಪಸ್ ಅವರೆಲ್ಲ ಹೊರಗಡೆ ಹೋಗಿ ಬರುತ್ತೆ ನೇಣಾಕು
1: ನೋಡಿ
0: ಅಷ್ಟಕ್ಕೆ.
1: ಅಂದ್ರೆ ಆ ಮಗುವಿನ ಮನಸ್ಸು
0: ಎಷ್ಟು
1: ಸೂಕ್ಷ್ಮ ಆಗಿರುತ್ತೆ,
0: ಅದಕ್ಕೋಸ್ಕರ
1: ಹಾಗಾಗಿ ಅಂತ ಟೈಮಲ್ಲಿ ನಾವು ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು. ಇದೊಂದೇ ಅಲ್ಲ,
0: ಅಯ್ಯೋ ಇದು ಒಂದೇನಾ ಬಿಡು ಇನ್ನೊಂದು ಎಕ್ಸಾಮ್ ತಗೋ ಇದಕ್ಕೆ ಏನಾಗುತ್ತೆ ಅದನ್ನ ನೋಡು ಮುಂದೆ ಓದು, ಆದ್ರೆ ಅವಳು ಹಾಕಿ ತೆಗ್ದಾಳು ಹೇಗೆ ತೆಗ್ದಾಳ ನೀನ್ ತೆಗಿಬೇಕು ಅಂತ ಹೇಳ್ಬಾರ್ದು.
1: ಅದನ್ನ ನಾವು ಧನಾತ್ಮಕವಾಗಿ ಋಣಾತ್ಮಕವಾಗಿ
0: ಹೇಳ್ಬಾರ್ದು ಯಾವಾಗ್ಲೂ, ಇವಾಗ ಏನಾಗಲ್ಲ ಬಿಡಮ್ಮ ಇವತ್ತೇನ ಇದೆಲ್ಲ ಇನ್ನೊಂದೇನ ಚೆನ್ನಾಗಿ ತೆಗಿಬಾರ್ದು ಇನ್ನೊಂದ್ಸತಿ ಸರಿಯಾಗಿ ಮಾಡ್ಬೋದು ಅಂತ ಹೇಳ್ಬಹುದು.
1: ಹೌದಲ್ಲ, ಮತ್ತಿನ್ನೇನು ಹದಿಹರೆಯದ ಮಕ್ಕಳ ತಾಯಿಯರಿಗೆ ತಂದೆಯರಿಗೆ ಇಷ್ಟೊತ್ತು ನಾವು ತಾಯಿಯರ ಬಗ್ಗೆನೇ ಮಾತಾಡಿದ್ವಿ, ಹೇಳ್ತೀರಿ ಹೇಗಿರಬೇಕು?
0: ತಂದೇನು ಅಮ್ಮ ನೋಡ್ಕೊಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ನಂದೇನು ಜವಾಬ್ದಾರಿ ಅಲ್ಲ, ದುಡ್ಡು ಕೊಟ್ರೆ ಮಾತ್ರ ಅಷ್ಟೇ ಜವಾಬ್ದಾರಿ ಅಂತ ತಿಳ್ಕೊಬಾರ್ದು. ಅದರಿಂದ ಅವರೂ ಮಕ್ಕಳಿಗೆ ಈಗ ಎಷ್ಟೋ ಸತಿ ಅಮ್ಮ ಮಾಡದೇ ಇರೋದು ಗಂಡ್ ಮಕ್ಕಳು ಅಪ್ಪನ ಹತ್ರ ತುಂಬಾನೇ ಕಲಿಯೋದಿರುತ್ತೆ. ತುಂಬಾ ಸಲ ಗಂಡ್ ಮಕ್ಕಳು ಅಪ್ಪನ ಕಂಡ್ರೆ ಹೆದರ್ತಿರ್ತಾರೆ, ಹೆಣ್ಮಕ್ಳು ತುಂಬಾ ಕ್ಲೋಸ್ ಆಗಿರ್ತಾರೆ. ಅದರಿಂದ ನಿನಗೆ ಮಾತ್ರ ಎಲ್ಲ ಮಾಡ್ತಾರೆ ಅಪ್ಪ ನನಗೇನು ಮಾಡಲ್ಲ ಅನ್ನೋ ತರ ಬರಬಾರ್ದು. ಅವ್ರನ್ನು ತನ್ನ ಫ್ರೆಂಡ್ಸ್ ತರ ನಿನ್ಗೇನೇನೋ ಏನಪ್ಪ ಹೇಗೆ ಓದ್ತಿದ್ಯಾ ಏನ್ ಮಾಡ್ತಿದ್ಯಾ ಅದು ಕೇಳ್ಬೇಕು. ಯಾವಾಗ್ಲಾದ್ರೂ ಒಂದ್ಸತಿ ಗೊತ್ತಾಗದಿದ್ರೆ ಅವ್ರು ಜಾಸ್ತಿ ಓದಿರ್ತಾರೆ, ಇವನ್ಗೆ ಏನಾದ್ರೂ ಗೊತ್ತಾಗಿದ್ರೆ ಪ್ರಾಬ್ಲಮ್ ಅಪ್ಪನ ಹತ್ರ ಸಾಲ್ವ್ ಮಾಡ್ಕೊಳ್ಳೋ ಅಷ್ಟು ಅವನಿಗೆ ಉತ್ತೇಜನ ಕೊಡ್ಬೇಕು.
1: ಸಲಿಗೆ ಇನ್ನೂ ಒಂದು ಕೆಲವು ಮನೆಗಳನ್ನ ನಾನು ಗಮನಿಸಿದ್ದೇನೆ, ಅಪ್ಪ ಅಮ್ಮಂದರೇ ಆಗಲಿ ಹಿರಿಯರು ಪೋಷಕರೇ ಆಗಲಿ ಏನಂದರೆ ತಾವು ಟಿ ವಿ ನೋಡೋದು ಅಥವಾ ಸಿನಿಮಾಕ್ಕೆ ಹೋಗೋದು ಮಾಡ್ತಾ ಇರ್ತಾರೆ, ರೂಮ್ ಬಾಗ್ಲಾಕ್ಬಿಟ್ಟು ನೀವು ಓದ್ಕೋತಾರೆ ನಾವು ನೋಡ್ತೀವಿ. ಇದು ಏನಂದರೆ ಆ ಮಕ್ಕಳು ಅದನ್ನು ನೋಡಬಾರ್ದು ಅನ್ನೋ ಒಂದು ಉದ್ದೇಶ, ಅವ್ರದ್ದು ಒಳ್ಳೆ ಉದ್ದೇಶನೇ ಇದ್ದಿರ್ಬೋದು. ಇದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ?
0: ಸರಿ ಇಲ್ಲ, ಪೂರ್ತಿ ಸರಿ ಇಲ್ಲ. ನಾವು ಮಾತ್ರ ನೋಡ್ಬೋದು ಅವರು, ಆವಾಗ ಅವರಿಗೆ ಕುತೂಹಲ ಮೇಳುತ್ತೆ ಯಾತಕ್ಕೆ ನಾವು ನೋಡಬಾರ್ದು ಅದನ್ನು ಅಂತ, ಅವ್ರು ಇನ್ಯಾವಾಗಲಾದರೂ ಇನ್ಯಾವ ರೀತಿಯಲ್ಲಾದರೂ ನೋಡೋಣ ಟ್ರೈ ಮಾಡ್ತಾರೆ. ಅದ್ರ ಬದಲು ನಾವು ಇಬ್ಬರು ಪ್ರೋಗ್ರಾಮ್ ನೋಡಿದ್ರು ಒಳ್ಳೆ ಜೊತೇಲಿ ಕೂತ್ಕೊಂಡು ಅವ್ರ ಜೊತೆನಲ್ಲೇ ಕಾಮೆಂಟ್ಸು ಮಾಡಿಕೊಂಡು ಎಲ್ಲ ಮಾಡಿದ್ರೆ ಅವ್ರಿಗೂ ಒಂಥರ ಅಪ್ಪ ಅಮ್ಮನೂ ನೋಡ್ತಾರೆ, ಖುಷಿ ಅವ್ರಿಗೂ ಖುಷಿ ಇರುತ್ತೆ. ಸ್ಪೋರ್ಟ್ಸ್ ಎಲ್ಲ ಇದ್ರೆ ಕೆಲವು ಸತಿ ಬನ್ನಿ ಕೂತ್ಕೊಳ್ಳಿ ನೋಡಿ ನೀವು ಇದ್ರೆ ಗೆಲ್ಲೋದು ನಾವು ಇಂಡಿಯಾ ಗೆಲ್ಲೋದು ಹಾಗೆ ಆ ಥರ ಏನೋ ಥರ ಮಕ್ಕಳ
1: ಭಾವನೆ ಸ್ಪಂದಿಸ್ಬಾರ್ದು. ನಾವು ಮಕ್ಕಳ ಜೊತೆಗೆ ನೋಡ್ಬೋದು, ನಮಗೂ ಬೇಡ ಅವರಿಗೆ ಅವ್ರಬಾರ್ದು ಅಂತದನ್ನ ನಾವು ನೋಡಿ ಅವ್ರಿಗೆ ಕುತೂಹಲ
0: ಹುಟ್ಟಿಸೋದಕ್ಕಿಂತ
1: ನಾವೇ ಬಿಟ್ಟು ಬಿಡೋದು ಒಳ್ಳೇದು. ಮತ್ತಿನ್ನೇನು ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ತಾಯಿ ತಂದೆಯರಿಗೆ?
0: ಈಗ ಅವ್ರ ಬೇಡಿಕೆಗಳನ್ನೆಲ್ಲ ತಂದೆ ತಾಯಿಗಳು ಈಡೇರಿಸ್ತಾರಲ್ವಾ, ಹಾಗೆ ಅವ್ರ ಸ್ನೇಹಿತರದ್ದು ಸಹವಾಸ ಎಲ್ಲನೂ ನಾವು ಗಮನಿಸ್ಕೋಬೇಕು. ಜೊತೆಗೆ ನಾವು ಅವ್ರಿಗೆ ಏನು ಬೇಕೋ ನಾವು ತೆಗೆದು ಕೊಡ್ತೀವಿ. ಆವಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮಗೆ ಅವ್ರು ಹೇಗಿರಬೇಕು ಹಾಗೆ ಇರಬೇಕು ಅಂತ ಹೇಳ್ತೀವಿ. ಅದನ್ನು ಅವ್ರಿಗೆ ಗೊತ್ತಾಗದಿದ್ದಂಗೆ ತಿಳಿಸ್ಬೇಕು. ಇನ್ನೊಂದು ಅಂದರೆ ಅಪ್ಪ ಅಮ್ಮ ಇಬ್ಬರು ದುಡಿತಾ ಇದ್ದರೆ ಮಕ್ಕಳ ಕೈನಲ್ಲಿ ಯಾರಾದರೂ ಒಬ್ಬರು ಖರ್ಚಿಗೆ ಕೊಡಬೇಕು, ಅಪ್ಪ ಆಗಲಿ ಅಮ್ಮ ಆಗಲಿ ಯಾರಾದರೂ ಒಬ್ಬರು
1: ಕೊಡಬೇಕು.
0: ಇಬ್ರು ಕೊಟ್ಟು ಏನಾಗುತ್ತೆ, ಒಬ್ರು ಅಮ್ಮನ ಹತ್ರ ಒಂದ್ಸತಿ ಇಸ್ಕೊಳ್ಳೋದು ಅಪ್ಪನ ಹತ್ರ, ಅಪ್ಪನಿಗೆ ಗೊತ್ತಿಲ್ಲದೆ ಅಮ್ಮನ ಹತ್ರ, ಅಮ್ಮನಂಗೆ ಗೊತ್ತಿಲ್ಲ ಅಪ್ಪನ ಹತ್ರ, ಆ ಥರ ಮಾಡಬಾರ್ದು. ಅಪ್ಪ ಅಮ್ಮಂದ್ರಲ್ಲೂ ಹಾಗೆ ಇರಬೇಕು, ಖರ್ಚು ಮಾಡಿ ಮಕ್ಕಳಿಗೆ ಮಾಡಬೇಕಾದ್ರೆ ನಾವು ಮಾಡಲೇಬೇಕು ಹಾಗೆ. ಅಪ್ಪನೋ ಅಮ್ಮನೋ ಯಾರೋ ಒಬ್ಬರೇ ಕೊಡ್ಬೇಕು. ಗೊತ್ತ

0: ನಮಗೆ ಅವ್ರಿಗೆ ಏನು ಕೊಟ್ಟೆ ಅಂತ ಅವ್ರಿಗೆ ಗೊತ್ತಿರಬೇಕು, ನನಗೆ ಗೊತ್ತಿರಬೇಕು ಅವ್ರಿಗೇನು ಕೊಟ್ಟರು ಅಂತ. ಹಾಗೆ
1: ದುಡ್ಡಿನ ವಿಚಾರ ಬಹಳ ಸೂಕ್ಷ್ಮ,
0: ಬಹಳ ಸೂಕ್ಷ್ಮ.
1: ಯಾಕೆಂದ್ರೆ ಆ ವಯಸ್ಸಿನಲ್ಲಿ ದುಡ್ಡು ಕೈ ಬಂತು ಅಂತ ಅವ್ರೆ ಬೆಲೆ ಗೊತ್ತಾಗಲ್ಲ
0: ಅವ್ರಿಗೆ. ಆ ವಿಷಯ ಮಾತ್ರ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಯಾರು ಸರಿ ಮಾಡಿಲ್ಲ ಅಂದ್ರೆ ನಾವು ಅವ್ರಿಗೆ ಏನಾದ್ರು ಬುದ್ಧಿವಾದ ಹೇಳ್ಬೇಕಾದ್ರೆ ಕೋಪದಿಂದ ಸಿಟ್ಟು ಮಾಡಿ ಹೊಡೆದು ಆ ಥರ ಎಲ್ಲ ಹೇಳಿ ಅವರಿಗೆ ಶಿಕ್ಷೆ ಕೊಟ್ಟು, ಶಿಕ್ಷೆ ಅಂದರೆ ಹೊಡೆದು ಹೊಡೆದು ಮಾಡಿ ಕೊಡಬಾರ್ದು,
1: ಊಟ ಕೊಡಲ್ಲ
0: ಆ ಥರ ಎಲ್ಲ
1: ಹೇಳಿ
0: ಆ ಥರ ಎಲ್ಲ ಮಾಡಬಾರ್ದು. ನಿಧಾನವಾಗಿ ಕೂತ್ಕೊಂಡು ಅವ್ರ ಜೊತೆನಲ್ಲಿ ನಿಂದೇನು ಪ್ರಾಬ್ಲಮು ನಮ್ಮ ಹತ್ರ ಹೇಳು, ನಾವು ನಿನಗೆ ಹೇಳ್ತೀವಿ, ನಾವು ನಿನಗೆ ಏನು ಬೇಕಾದರೂ ಮಾಡಿಕೊಡ್ತೀವಿ, ಆ ಭಾವನೆ ಬರಬೇಕು,
1: ಆ ಭರವಸೆ ಮೂಡಬೇಕು. ಹೌದು, ಮಕ್ಕಳಿಗೆ ಅವಾಗ ಅವರು ತಾಯಿ ತಂದೆಯನ್ನ
0: ಅನುಸರಿಸ್ತಾರೆ. ಮತ್ತೆ ಏನಿದ್ರು ಹೇಳ್ತಾರೆ, ಹೇಳ್ಕೊತಾರೆ. ಅವ್ರಿಗೇನು ಕಷ್ಟ ಇದ್ರೆ ಬಂದು ನಮ್ಮ ಹತ್ರ ಹೇಳ್ಕೊಳ್ತಾರೆ. ಹಾಗೆ
1: ಅವರಿಗೆ ಒಂದು ಧೈರ್ಯ ತುಂಬಬೇಕು, ನಾವು ನಿನಗೋಸ್ಕರ ಇರೋಂತ ಏಳಿಗೆಯನ್ನು ನಾವು ಬಯಸ್ತೀವಿ ಅನ್ನೋದು ಅವರು
0: ಮನಸ್ಸಲ್ಲಿ ಇರ್ಬೇಕು ಅವ್ರಿಗೆ.
1: ತುಂಬಾ ಒಳ್ಳೆ ವಿಚಾರಗಳು. ಈಗ ಮಕ್ಕಳು ನಾವು ಬೆಳೆಸುವಾಗ ಎಷ್ಟು ಮಟ್ಟಿಗೆ ಗಮನಿಸ್ಕೊಳ್ಬೇಕಾಗೋದೇ
0: ಇಲ್ಲ ನಮಗೆ.
1: ಹೌದು, ಮಕ್ಕಳು ನಾವು ಹೇಳಿದ್ದನ್ನ ಕೇಳಿ ಕಲಿಯೋದಕ್ಕಿಂತ ನಾವು ಮಾಡಿದ್ದನ್ನ ನೋಡಿ
0: ಹೆಚ್ಚು.
1: ಹಾಗಾಗಿ ಅವ್ರ ಮುಂದೆ ನಾವು ತುಂಬಾ ಆದರ್ಶವಾಗಿರ್ಬೇಕು.
0: ಹೌದು, ಒಂದ್ಸತಿ ಅದು ಟಿವಿನಲ್ಲಿ ನೋಡಿ, ಸಣ್ಣ ಮಗುನ ಹೋಗಿ ಬನ್ನಿ ಅಂತ, ಏನು ನೀವು ಹೋಗಿ ಬನ್ನಿ ಅಂತ ಕರೀತಿರಲ್ಲ ಮಗುನ. ಆವಾಗ ಅವ್ರು ಹೇಳಿದ್ರು ನಾವು ಅವ್ರನ್ನ ಹೋಗಿ ಬನ್ನಿ ಅಂತ ಕರೆದ್ರೆ ಅವರು ನಮ್ಮನ್ನ ಹೋಗಿ ಬನ್ನಿ ಅಂತಾರೆ.
1: ಪರಾಕಾಷ್ಠೆ ಇದು ಅಲ್ಲ,
0: ಆ ತರ
1: ಕಲಿಸುವಂತದ್ರಲ್ಲಿ ತುಂಬಾ ಎತ್ತರದ ಮಟ್ಟ ಇದು ಅಲ್ಲ. ಅಂದ್ರೆ ನಾವು ಆದರ್ಶವಾಗಿರ್ಬೇಕು. ನಾವು ಕೆಟ್ಟ ಬೈಗಳನ್ನ ಮಾತಾಡ್ತಾ ಕೆಟ್ಟದಾಗಿ
0: ಭಾಷೆನೂ ಅಷ್ಟೇ.
1: ಹೌದು,
0: ನಾವು ಉಪಯೋಗಿಸುವ ಭಾಷೆ ಒಳ್ಳೆ ರೀತಿಯಲ್ಲಿ ಇರಬೇಕು.
1: ಹೌದು, ನಮ್ಮ ನಡವಳಿಕೆ ಆಗಲಿ ನಮ್ಮ ಮಾತಾಗಲಿ ಉತ್ತಮ ಗುಣಮಟ್ಟದಿದ್ರೆ ನಮ್ಮನ್ನು ನೋಡಿ ಆದರ್ಶ ಅಂತ ಇಟ್ಕೊಂಡು ಮಕ್ಕಳು ಕೂಡ ಅದೇ ರೀತಿ ಬೆಳ್ಕೊಳ್ತಾ ಹೋಗ್ತಾರೆ. ಇಲ್ಲಾಂತಂದ್ರೆ ಅವ್ರು ಯಾವತ್ತೂ ಸಮಸ್ಯೆಯ ಮಗುನೇ ಆಗ್ಬಿಡ್ತಾರೆ.
0: ಅಪ್ಪ ಅಮ್ಮನೂ ಹಾಗೆ, ಅವರು ಜಗಳ ಆಡದೆ, ಅವರು ಒಬ್ಬರನ್ನೊಬ್ಬರನ್ನ ನಿಂದಿಸದೆ, ಅವರು ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಹೋಗ್ತಾ ಇದ್ರೆ, ನಂಬಿಕೆಯಿಂದ ಹೊಂದ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳು ಅದನ್ನ ಪಾಲಿಸ್ತಾರೆ.
1: ಖಂಡಿತ ಒಳ್ಳೆ ಮಾತು. ಹಾಗಾಗಿ ಗೆಳತಿಯರೇ, ನಾವು ತಾಯಿ ತಂದೆಯರು ತಿಳ್ಕೊಳ್ಬೇಕಾಗಿರೋದು ಬಹಳಷ್ಟಿದೆ. ಮಕ್ಕಳು ಕಲಿಯುವಂಥದ್ದು ಶಾಲೆಯ ಮಟ್ಟಕ್ಕೆ ಅಥವಾ ಕಾಲೇಜಿನ ಮಟ್ಟಕ್ಕೆ ಇಷ್ಟು ಅಂತ ಇದ್ರೆ, ತಾಯಿ ತಂದೆಯರಿಗೆ ಕಲಿಯೋದು ಇಷ್ಟು ಅಂತ ಮಾತ್ರ ಇಲ್ಲ, ತುಂಬ ವ್ಯಾಪಕವಾಗಿದೆ. ಯಾಕೆ ಅಂತಂದರೆ ಪ್ರತಿ ಹೆಜ್ಜೆನೂ ಅವರು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಹದಿಹರೆಯದ ಮಕ್ಕಳ ಎದುರಲ್ಲಿ. ಅವರು ಇವ್ರನ್ನ ಅನುಸರಿಸುವಂಥ ಸಾಧ್ಯತೆ ತುಂಬ ಇರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಅವರ ಗೆಳೆತನದ ವ್ಯಾಪ್ತಿ, ಅವರ ಒಂದು ಸ್ವಂತ ಪರ್ಸನಲ್ ಅಂತ ಏನು ಹೇಳ್ತೀವಿ ವಿಷಯಗಳ ಬಗ್ಗೆ ಅವರಿಗೇ ತಿಳಿಯದ ಹಾಗೆ ನಾವು ತಿಳ್ಕೊಂಡು ಅವರಿಗೆ ನೋವಾಗದ ಹಾಗೆ ವರ್ತಿಸೋದು ಬಹಳ ಮುಖ್ಯ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನಾವು ಹದಿಹರೆಯದ ಮಕ್ಕಳ ಜೊತೆ ಹೇಗಿರಬೇಕು ಅನ್ನೋ ವಿಚಾರವನ್ನು ಇದುವರೆಗೂ ಡಾಕ್ಟರ್ ಪದ್ಮಾವತಿ ಅವರೊಡನೆ ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳಿಸಿದ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಗೆಳತಿಯರ, ಇದುವರೆಗೆ ಹದಿಹರಿಯದ ಮಕ್ಕಳೊಡನೆ ವ್ಯವಹರಿಸೋದು ಹೇಗೆ ಎನ್ನುವ ವಿಚಾರವಾಗಿ ಸಂದರ್ಶನ ಕೇಳಿದ್ರಿ. ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದವರು ಡಾಕ್ಟರ್ ಕೆ ಎಂ ಪದ್ಮಾವತಿ. ಈಗ ಕೆಲವು ಚಿತ್ರಗೀತೆಗಳು.

0: ಮಾಡಲು ಬಳಸುವ
1: ಈ ದಿನದ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಾದಶ್ರೀ ಕಲಾವೃಂದ ವಿನೋಬನಗರ ಶಿವಮೊಗ್ಗ ಇವರಿಂದ. ಜಗತ್ತಿನ ಆದಿಶಕ್ತಿಯಾದ ಭಗವಂತನ

ಭಗವಂತನ ಚರಣಕ್ಕೆ ಶರಣಾದ ಮೇಲೆ ನಾವಿರಲು ಜಾಗ ನೀಡಿದ, ನೀರು ಗಾಳಿ ಆಹಾರವನ್ನಿತ್ತ ಪೋಷಿಸುವ ನಮ್ಮ ಈ ಭೂದೇವಿಗೆ ಶರಣಾಗಲು ಬರುತ್ತಿದ್ದಾರೆ ಶ್ರೀಮತಿ ನಾಗರತ್ನರವರು. ಡಾಕ್ಟರ್ ಎನ್ ಎಸ್ ಲಕ್ಷ್ಮಣ ಭಟ್ರವರ ರಚನೆ ಶರಣಾದೆ ತಾಯಿ ಶರಣಾದೆ ಕಾಯೆ.

0: ಶಿವಾಯೇ.
1: ತಂಪಾದ ಗಾಳಿ, ತುಂತುರು ಮಳೆ, ಬೆಟ್ಟದಿಂದಿಳಿಯುವ ಹಾಲಿನ ನೊರೆಯಂತ ಜರಿ, ಮಳೆಗಾಲದ ಈ ಹಸಿರು ವಾತಾವರಣ ಮೈ ಮನಸ್ಸಿಗೆ ತಂಪನ್ನೆರೆಯುತ್ತದೆ. ಇಂತಹ ಸುಂದರ ಮಲೆನಾಡಿನ ವರ್ಣನೆ ಕವಿ ಸಗಟೂರು ತಿರುಮಲೇಶ್ರವರ ರಚನೆಯಲ್ಲಿ. ಈ ಅತಿ ಮಧುರವಾದ ಗೀತೆ ಶ್ರೀಮತಿ ವನಿತಾರವರಿಂದ. ಕನ್ನಡ ನಾಡಿನ ಹೆಮ್ಮೆಯ ಸಿರಿ,
2: ಕನ್ನಡ ನಾಡಿನ ಹೆಮ್ಮೆಯ ಸಿರಿ ಈ ಮಲೆನಾಡು. ಮಲೆನಾಡೊಳು ಮೈ ಪುಳು

0: ಪೊಳುಮೈ ಪೊಳುಕಿಸುವ ಜೋಗವನೋಡು ಜೋಗವನೋಡು ಜೋಗವನೋಡು. ಜನಮನದ ಅಂಗಳದಲ್ಲಿ ಅಳಿಯದೆ ನಿಂತಿರುವುದು ಜನಪದ ಗೀತೆಗಳು. ಸದಾ ಕಾಲಕ್ಕೂ ಮುದ ನೀಡುವವ ನಮ್ಮ ನಿಮ್ಮೆಲ್ಲರ ಚಂದಮಾಮ, ನಿಂಬೆಯ ಬನದ ಚಂದಿರನ ಹಾಡು ಶ್ರೀಮತಿ ಭಾಗ್ಯಾನಂಜಪ್ಪ ಇವರಿಂದ.
1: ಇದನ್ನು ಹಾಡಿರುವವರು ಬಿ ಕೆ ಸುಮಿತ್ರ.

0: ಯಾವುದೇ ರೀತಿಯ ಚಿಂತೆಯಿಲ್ಲದೆ ಇರುವವು ಈ ಮರ, ಗಿಡ, ನದಿ, ಪರ್ವತ, ಪ್ರಾಣಿ, ಪಕ್ಷಿ. ಆದರೆ ಸದಾ ಮನದಲ್ಲೊಂದು ಚಿಂತೆಯ ಸೆಲೆಯೊಂದಿಗೆ ಬದುಕುವವ ಈ ಮಾನವ. ಈ ಚಿಂತೆಯ ಬಗೆಗಿನ ಒಂದು ತತ್ವಪದ ಸಂತ ಶಿಶುನಾಳ ಶರೀಫರ ರಚನೆ, ಶ್ರೀಮತಿ ಹೇಮಾ ಹಿಮಗಿರಿಯವರಿಂದ.
1: ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆ ಒಳಗಾನಿ ಕುಂತೆ, ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆ ಒಳಗಾನಿ ಕುಂತೆ. ಯಾಕೋ ಎಲ್ಲ ನಿನಗ ಭ್ರಾಂತಿ, ಯಾಕೋ ಎಲ್ಲ ನಿನಗ ಭ್ರಾಂತಿ,

ಅಲಂಕಾರ ಪ್ರಿಯೆ ಹೆಣ್ಣು, ಅದರಲ್ಲೂ ಗಾಜಿನ ಬಳೆಗಳೆಂದರೆ ಬಲು ಪ್ರಿಯ. ಬಳೆಗಳ ಮಹತ್ವ ಬಹಳಷ್ಟಿದೆ. ಈ ದಿನ ಶುಕ್ರವಾರ ಆರೋಗ್ಯಕ್ಕಾಗಿ, ಸೌಂದರ್ಯಕ್ಕಾಗಿ ಹಾಗೂ ಮುತ್ತೈದೆಯ ಕುರುಹಾಗಿ ಧರಿಸುವ ಬಳೆಗಳ ಹಾಡು ಶ್ರೀಮತಿ ಶಾಂತಾಶಂಕರಿವರಿಂದ. ಬಳೆಯಮ್ಮ ಕೈ ಬಳೆಯಮ್ಮ ಬಳೆಯ

ಶಾಂತಿಯ ಕೈ ಬಳೆಯಮ್ಮ, ಬಳೆಯಮ್ಮ ಕೈ ಬಳೆಯಮ್ಮ, ಸೊಗಸಿನ ಗಾಜಿನ ಬಳೆಯಮ್ಮ, ಬಲು ಬಲು ಬಣ್ಣದ ಬಳೆಯಮ್ಮ, ಬಗೆ ಬಗೆ ಆಸೆಯ ಬೆಳಕಮ್ಮ, ಬಲು ಬಲು

ಕ್ಲೇಶವ ಕಳೆಯುವುದು ಧರಿಸಮ್ಮ, ಕ್ಲೇಶವ ಕಳೆಯುವುದು ಧರಿಸಮ್ಮ, ಬಳೆಯಮ್ಮ ಕೈ ಬಳೆಯಮ್ಮ, ಸೊಗಸಿನ ಗಾಜಿ

0: ಸೊಗಸಿನ ಗಾಜಿನ ಬಳೆಯಮ್ಮ, ಸೊಗಸಿನ ಗಾಜಿನ ಬಳೆಯಮ್ಮ, ಸೊಗಸಿನ ಗಾಜಿನ ಬಳೆಯಮ್ಮ.
1: ಈ ತಂಪಾದ ಪರಿಸರದಲ್ಲಿ ಬಹು ಇಂಪಾದ ಹಾಡುಗಳನ್ನು ಕೇಳಿ ಬಹಳ ಸಂತೋಷವಾಗಿರಬೇಕಲ್ಲ ಗೆಳತಿಯರೇ. ಹಾಗೇನೆ ಬಾಯಿ ಚಪ್ಪರಿಸಲು ಏನಾದರೊಂದು ದಿಢೀರ್ ತಿಂಡಿದ್ದರೆ ಚೆನ್ನಾಗಿರುತ್ತಲ್ವಾ? ವನಿತಾ, ಮೊನ್ನೆ ನಿಮ್ಮ ಮನೆಯಲ್ಲಿ ಚಕ್ಲಿ ಕೊಟ್ಟಿದ್ರಲ್ಲ, ತುಂಬ ರುಚಿಯಾಗಿತ್ತು ಕಣ್ರಿ, ಹೇಗೆ ಮಾಡಿದ್ರಿ ಹೇಳ್ಕೊಡ್ತೀರಾ ಸ್ವಲ್ಪ?
2: ಅದಕ್ಕೇನಂತೆ ಹೇಮಾ ಹೇಳ್ತೀನಿ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು ಒಂದು ಲೋಟ, ಉದ್ದಿನ ಬೇಳೆ ಹಿಟ್ಟು ಅರ್ಧ ಚಮಚ, ಹುರಿಗಡಲೆ ಪುಡಿ 5 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗು ಹಾಗೂ 1/2 ಚಮಚ ಎಳ್ಳು, 1 ಸೌಟ್ ಕಾದ ಎಣ್ಣೆ. ಮೊದಲಿಗೆ ಒಂದು ಲೋಟ ಹಿಟ್ಟನ್ನು ಬಾಣಲೆಯಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿ, ಬಿಸಿ ಮಾಡಿದ ಮೇಲೆ ಅದಕ್ಕೆ 2 ಚಮಚ ಉದ್ದಿನ ಬೇಳೆ ಹಿಟ್ಟು, 4 ಚಮಚ ಹುರಿಗಡಲೆ ಪುಡಿ, ಸ್ವಲ್ಪ ಉಪ್ಪು, ಇಂಗ್ ಒಂದು ಚಿಟಿಕೆ, 1/2 ಚಮಚ ಎಳ್ಳು, ಇದೆಲ್ಲವನ್ನು ಮಿಕ್ಸ್ ಮಾಡಿ 1 ಸೌಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಾಕಿ ತಣ್ಣೀರಿನಲ್ಲಿ ಕಲಸಿ 10 ನಿಮಿಷ ಬಿಟ್ಟು ಕಾದ ಎಣ್ಣೆಗೆ ಇದನ್ನು ಚಕ್ಕುಲಿ ಒರಳಿನಲ್ಲಿ ನಮಗೆ ಬೇಕಾದ ಆಕಾರದಲ್ಲಿ ಬಿಡಬೇಕು. ನಂತರ ಕಂದು ಬಣ್ಣಕ್ಕೆ ಬಂದ್ಮೇಲೆ ಅದನ್ನ ತೆಗಿಬೇಕು.
1: ಈಗ ತಿನ್ನಲು ನಿಮ್ಮ ಚಕ್ಲಿ ರೆಡಿ ಇದೆ ಅಲ್ವೇನ್ರಿ ವನಿತಾ? ಬಹಳ ಸುಲಭವಾಗಿ ಚಕ್ಲಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಿ, ಧನ್ಯವಾದ. ಗೆಳತಿಯರೇ, ನಮ್ಮ ಮಲೆನಾಡಿನ ಮಾವಿನ ಹಣ್ಣುಗಳು ತುಂಬಾನೇ ರುಚಿ ಹಾಗೂ ವಿಶೇಷವಾದ ಪರಿಮಳ ಕೂಡ ಹೊಂದಿರುತ್ತೆ. ಮಾವಿನ ಸವಿ ಸವಿಯದ ಮಾನವರೇ ಇಲ್ಲ ಅಂತ ಹೇಳ್ತಾರೆ ಕವಿಗಳು. ಇದರ ಒಂದು ವಿಶೇಷ ಖಾದ್ಯ ಮಾವಿನ ಕಾಯಿ ಗೊಜ್ಜಿದು ಅನ್ನ ಹಾಗೂ ಚಪಾತಿ ರೊಟ್ಟಿಗೆ ಬಹಳ ಚೆನ್ನಾಗಿರುತ್ತೆ. ನಾಗರತ್ನ ಹೇಳ್ಕೊಡ್ತೀರೇನ್ರಿ?
3: ಆಯ್ತು ರೀ, ಹೇಳ್ಕೊಡ್ತೀವಿ ಅಮ್ಮ ಅವರೇ. ನೋಡಿ, ಇವಾಗ ಮಾವಿನಕಾಯಿ ಎಲ್ಲಾ ತರಕಾರಿ ಎಲ್ಲ ತುಂಬಾ ರೇಟ್ ಆಗ್ಬಿಟ್ಟಿದೆ, ಹಾಗಾಗಿ ಮಾವಿನಕಾಯಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಹಾಗಾಗಿ ಒಂದು ಗಿಣಿ ಮಾವಿನಕಾಯಿನ ಗೊಜ್ಜಿ ಹೇಳ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: 1 ಗಿಣಿ ಮಾವಿನಕಾಯಿ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಎಣ್ಣೆ, ಸಾಸಿವೆ, ಬೆಲ್ಲ ಹಾಗೂ ತಿಳಿಸಾರಿನ ಪುಡಿ. ಇಷ್ಟನ್ನ ಹೆಚ್ಚಿಟ್ಕೊಳ್ಬೇಕು. ಮಾವಿನಕಾಯಿನ ತುಂಬಾ ಸಣ್ಣ ಕಿಚ್ಚಬಾರ್ದು. 1 ಮಾವಿನಕಾಯಿನ 12 ಭಾಗವಾಗಿ ವಿಂಗಡಿಸಿಟ್ಕೋಬೇಕು. 1 ಈರುಳ್ಳಿನ ಸಣ್ಣ ಕೆಚ್ಚಬೇಕು. 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಎಣ್ಣೆ ಕಾಯಕಿಕ್ಬೇಕು. ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಈರುಳ್ಳಿ ಕಂದು ಬಣ್ಣಕ್ಕೆ ಬರ್ತಾನೋ ಈ ಮಾವಿನಕಾಯಿ ಇರುತ್ತಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದ್ರೊಳಗೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು. ಹಾಕ್ಬಿಟ್ಟು ಸ್ವಲ್ಪ ಕೈಯಾಡ್ಬೇಕು, ಸ್ವಲ್ಪ ಅರಶಿನ ಪುಡಿ ಹಾಕ್ಬೇಕು ಅದಕ್ಕೆ. ಅದು ಕೈಯಾಡಿ 1/2 ಭಾಗ ಬೆಂದಾದ್ಮೇಲೆ ಮಾವಿನಕಾಯಿ ಸ್ವಲ್ಪ ಬೆಲ್ಲ ಹಾಕ್ಬೇಕು, 1 ಉಂಡೆ ಬೆಲ್ಲ ಹಾಕ್ಬೇಕು 1 ಮಾವಿನಕಾಯಿಗೆ. ಹಾಗೂ ತಿಳಿಸಾರಿನ ಪುಡಿ 1-2 ಸ್ಪೂನ್ ಹಾಕ್ಬೇಕು. ಗೊಜ್ಜಾದಾಗ ಆಗುತ್ತೆ, ನೀರೇನು ಮಿಕ್ಸ್ ಮಾಡಂಗಿಲ್ಲ. ಆಮೇಲೆ ಲಾಸ್ಟಿಗೆ 1 ಟೊಮೆಟೊ ಹಾಕ್ಬೇಕು. ಅದು ಹಾಗೆ ನೀರ್ ಬಿಟ್ಕೊಳ್ಳುತ್ತೆ, ಬೆಲ್ಲ ಹುಳಿ ಉಪ್ಪು ಎಲ್ಲ ಖಾರ ಎಲ್ಲ ಸೇರಿದ್ಮೇಲೆ ಆ ನೀರನ್ನೇ ಸ್ವಲ್ಪ ಗೊಜ್ಜು ತರ ಹಾಕಿ ಅದನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
1: ಬಾಯಲ್ಲಿ ನೀರು ಇರೋಂಗಿದೆ ಕಣ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರ. ಈಗ ಕೊನೆಯದಾಗಿ, ದೇಹ ನಶ್ವರ ಆತ್ಮ ನಿರಂತರ ಅಂತಾರೆ. ಈ ನಶ್ವರವಾದ ದೇಹದ ವ್ಯಾಮೋಹ ತ್ಯಜಿಸಿ ಸರ್ವರ ದೈವ ಶ್ರೀರಾಮನ ನೆನೆಯಬೇಕು ಎಂಬ ಪುರಂದರದಾಸ ಪದ ರಾಮ ರಾಮ ರಾಮ ಎನ್ನೀರು.
4: ರಾಮ ರಾಮ ರಾಮ ಎನ್ನ

0: ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಯುತ್ತೆ.
1: ಇದುವರೆಗೂ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
3: ಆಕಾಶವಾಣಿ ಮಹಿಳಾ ರಂಗ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಲಿಂಗ ಸಮಾನತೆ ಸಮಾಜದ ಹಣತೆ. ರಚನೆ ಡಾಕ್ಟರ್ ಎನ್ಕೆ ಲೋಲಾಕ್ಷಿ.
1: ಈ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತಿಕೆ ಹೊಂದಿರುವ ಹಾಗೂ ಮಾತನಾಡುವ ಜೀವಿ ಎಂದರೆ ಅದು ಮಾನವ. ಅವರನ್ನ ಹೆಣ್ಣು ಗಂಡುಗಳಾಗಿ ವಿಭಜಿಸಿಕೊಂಡು ಗಂಡು ಹೆಣ್ಣಿನ ಮೇಲೆ ಹಲವು ಶತಮಾನಗಳ ಕಾಲ ಪ್ರಭುತ್ವ ಸ್ಥಾಪಿಸಿಕೊಂಡು ಬಂದಿದ್ದಾನೆ. ಆದರೆ ಆಧುನಿಕ ಸಂದರ್ಭವು ಹಲವಾರು ಜಾಗತಿಕ ನೈತಿಕ ಕಾರಣಗಳಿಂದಾಗಿ ಹೆಣ್ಣು ಗಂಡು ಎಂಬ ಭೇದವನ್ನ ಒಡೆಯುತ್ತಿದೆ.
2: ಭೂಮಿಯ ಮೇಲೆ ಹೆಣ್ಣು ಮತ್ತು ಗಂಡು ಇಬ್ಬರೂ ಸಮಾನರು. ಯಾರೊಬ್ಬರ ಗೈರು ಹಾಜರಿಯಾದರೂ ಚಲನಾತ್ಮಕ ಜಗತ್ತು ನಾಶವಾಗುತ್ತದೆ ಎಂಬ ಅರಿವು ಉಂಟಾಗುತ್ತಿದೆ. ಇಲ್ಲಿಯವರೆಗೆ ಪುರುಷನ ಸಾಧನೆಯ ಹಿಂದೆ ಎಲೆಮರೆಯ ಕಾಯಿಯಂತೆ ಇದ್ದ ಮಹಿಳೆ ತಾನೂ ಕೂಡ ಇಂದು ಎಲೆಮರೆಯನ್ನ ಸರಿಸಿ ಹೂವಾಗಿ ಹಣ್ಣಾಗಿ ಈ ಸಮಾಜದ ಸಮತೋಲನದ ಹೊರೆ ಹೊರುವ ಧಾರಣೆಯಾಗಿ ಕಾಣುತ್ತಿದ್ದಾಳೆ.
1: ಹೆಣ್ಣು ಈ ಸಮಾಜದ ವ್ಯವಸ್ಥೆಯನ್ನ ಕಾಪಾಡುವ ಕಣ್ಣು ಎಂಬ ಅರಿವಿನ ನೆಲೆಯಲ್ಲಿ ಉನ್ನತ ಮಾನವ ಜಗತ್ತನ್ನು ನಿರ್ಮಿಸಿಕೊಳ್ಳಲು ಹೆಣ್ಣು ಮತ್ತು ಗಂಡಿನ ನಡುವೆ ಸಮತೋಲನ ಉತ್ತಮವಾಗಿರಬೇಕಾದ ಅಗತ್ಯತೆಯನ್ನ ಸಮಾಜ ಕಂಡುಕೊಂಡಿದೆ. ಹೆಣ್ಣಿಗೆ ಕಾನೂನಾತ್ಮಕವಾಗಿ ಸಿಗಬೇಕಾಗಿದ್ದ ಸವಲತ್ತುಗಳನ್ನು ಒದಗಿಸುವ ನೆಲೆಯಲ್ಲಿ ಸಮಾಜ ಪಲ್ಲಟ್ಟಕ್ಕೆ ಒಳಗಾಗಿದೆ. ಹೆಣ್ಣಿನ ದುಡಿಮೆ ಮತ್ತು ಸೇವೆ ಯಾವ ಮಾಪಕದಿಂದಲೂ ಅಳೆಯಲು ಅಸಾಧ್ಯವಾದುದು. ಯಾವುದನ್ನು ಅವಳು ಆರ್ಥಿಕ ಪ್ರತಿಫಲ ಅಪೇಕ್ಷೆಯಿಂದ ಮಾಡುವುದಿಲ್ಲ. ಸೇವೆಯೇ ಅವಳ ಪ್ರಥಮ ಆದ್ಯತೆ. ಅದರೊಳಗೆ ಈ ಸಮಾಜದ ಮತ್ತು ಪ್ರಕೃತಿಯ ಸಮಸ್ಥಿತಿಯ ಆರೋಗ್ಯದ ಕಾಳಜಿ ಇದೆ. ಆ ಹೆಣ್ಣಿನ ಸೇವೆಯನ್ನ ಪರಿಗಣಿಸುವ ಮತ್ತು ಗೌರವಿಸುವ ಕಾಲಘಟ್ಟದಲ್ಲಿ ಇಂದು ಸಮಾಜವಿದೆ.
2: ಈಗಾಗಲೇ ನಾವು 21ನೇ ಶತಮಾನದಲ್ಲಿದ್ದು ನೂರಾರು ಮಹಿಳಾ ದಿನಗಳನ್ನ ಆಚರಿಸಿಕೊಂಡು ಬಂದಿದ್ದೇವೆ. ನಮ್ಮ ಸಮಾಜದಲ್ಲಿ ಮಹಿಳಾ ನೆಲೆಯಲ್ಲಿ ಆಗಿರುವ ಬದಲಾವಣೆಗಳನ್ನು ಆಗಬೇಕಾದ ಪಲ್ಲಟಗಳನ್ನು ಕುರಿತಾಗಿ ಯೋಚಿಸಬೇಕಾದ ಸಂದರ್ಭವಿದು.

0: ಸಮಕಾಲೀನ ಸಂದರ್ಭದ ಜಾಗತೀಕರಣ ಪ್ರಕ್ರಿಯೆಯು ಇಡೀ ಜಗತ್ತನ್ನೇ ಗ್ರಾಮವಾಗಿ ಪರಿಭಾವಿಸಿಕೊಳ್ಳುತ್ತದೆ. ಎಲ್ಲವೂ ಎಲ್ಲರಿಗಾಗಿ ಎನ್ನುವ ಪರಿಕಲ್ಪನೆಯು ವಿಸ್ತಾರವಾಗಿ ಸಂವಹನ ಮಾಧ್ಯಮಗಳು ಮನೆಯಲ್ಲಿ ಕುಳಿತೇ ವಿಶ್ವ ಪರ್ಯಟನೆ ಮಾಡಿಸುತ್ತಿವೆ. ಅದರಲ್ಲೂ ಮಹಿಳೆಯನ್ನು ಎಜುಕೇಟ್ ಮಾಡುವ ಅತಿಶಕ್ತ ಸಾಧನ ಸಂವಹನ ಮಾಧ್ಯಮಗಳು. ಕಂಪ್ಯೂಟರ್, ಮೊಬೈಲ್ಗಳ ಬಳಕೆಗಳು ಹೆಣ್ಣಿಗೆ ಮನೆಯ ಮೊದಲ ಪಾಠಶಾಲೆ ಎನ್ನುವ ಹಾಗೆ ಆಕ್ರಮಿಸಿಕೊಂಡಿವೆ. ಹೆಣ್ಣು ಮಕ್ಕಳು, ವಯಸ್ಕರು, ಹೆಂಗಸರು, ವೃದ್ಧೆಯರು ಎಂಬ ವ್ಯತ್ಯಾಸಗಳು ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಸಂವಹನ ಮಾಧ್ಯಮಗಳು ಪ್ರಭಾವಿಸಿವೆ. ಸಂವಹನ ಮಾಧ್ಯಮಗಳು ಮಹಿಳೆಯನ್ನ ಹೇಗೆ ಸಬಲಗೊಳಿಸಿದೆ, ಈ ಕುರಿತಾಗಿ ICSSR ನ ಹಿರಿಯ ಪ್ರಾಧ್ಯಾಪಕರು ಹಾಗೂ ಫೆಲೋ ಆಗಿರ್ತಕ್ಕಂತಹ ಪ್ರೊಫೆಸರ್ ಎನ್ ಉಷಾರಾಣಿಯವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ.
1: ಇವತ್ತು ಸಂವಹನ ಮಾಧ್ಯಮಗಳು ಹೆಣ್ಣಿಗೆ ಸಬಲೀಕರಣ ತಂದುಕೊಟ್ಟಿದೆ ಅನ್ನುವಂತಹ ವಾದವನ್ನ ನಾನು ಒಪ್ತೇನೆ. ಇತ್ತೀಚೆಗೆ ನಡೆದಂತ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಈ ಪುರಸ್ಕಾರ ಭಾರತೀಯ ಮಹಿಳೆ ಗುನೀತ್ ಮೊಂಗಾಗೆ ದೊರಕಿದೆ. ಋತುಸ್ರಾವದ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ಜಗತ್ತಿನ ಗಮನವನ್ನ ಕೂಡ ಅವರು ಸೆಳೆದಿದ್ದಾರೆ. ಅಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣನ್ನ ನಾವು ಎಷ್ಟರ ಮಟ್ಟಿಗೆ ಶೋಷಣೆಗೆ ಒಳಪಡಿಸಿದೀವಿ ಅನ್ನೋದನ್ನ ಈ ಸಾಕ್ಷ್ಯಚಿತ್ರ ನಮಗೆ ತೋರಿಸುತ್ತೆ. ಇವತ್ತು ಒಂದು ರೀತಿ ಸಂಕೋಲೆಗಳಿಂದ ಸ್ವಲ್ಪ ಮಟ್ಟಿಗೆ ಮಹಿಳೆಯನ್ನ ಬಿಡುಗಡೆ ಮಾಡಿವೆ ಈ ಮಾಧ್ಯಮಗಳು. ದೇ ಹ್ಯಾವ್ ಲಿಬರೇಟೆಡ್ ವಿಮೆನ್ ಅಂತ ಹೇಳ್ಬಹುದು. ಹೇಗೆ ಲಿಬರೇಟ್ ಮಾಡಿದೆ ಅಂತ ಅಂದ್ರೆ, ಮಾಹಿತಿಯ ಒಂದು ಹೆಬ್ಬಾಗಿಲು ಅಂತ ನಾವೇನ್ ಹೇಳ್ತೀವಿ ಅದನ್ನ ಮಹಿಳೆಯರಿಗೆ ತೆರೆದಿಟ್ಟಿದೆ. ಇಲ್ಲಿವರೆಗೆ ಮಹಿಳೆಗೆ ಒಂದು ಆಯ್ಕೆ ಸ್ವಾತಂತ್ರ್ಯ ಅಂತ ಏನ್ ಹೇಳ್ತೀವಿ, ಆ ಸ್ವಾತಂತ್ರ್ಯ ಇರ್ಲಿಲ್ಲ. ಆ ಫ್ರೀಡಮ್ ಆಫ್ ಚಾಯ್ಸ್ ಅನ್ನ ಈ ಮಾಧ್ಯಮಗಳು ತಂದುಕೊಟ್ಟಿದೆ ಅಂತ ಹೇಳ್ಬಹುದು. ಒಂದು ವೃತ್ತಿ ಆಯ್ಕೆ, ಶಿಕ್ಷಣದ ಆಯ್ಕೆ ಮತ್ತು ಉದ್ಯಮದ ಆಯ್ಕೆ, ಬಹಳ ಸಣ್ಣ ಉದ್ಯಮಿಗಳು ಕೂಡ ಮಹಿಳೆಯರು ಇವತ್ತು ಅಸಾಂಪ್ರದಾಯಿಕ ಉದ್ಯಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ, ಯಶಸ್ಸನ್ನ ಕಂಡಿದ್ದಾರೆ. ಅದರಿಂದ ನಾನೇನ್ ಹೇಳ್ತೀನಿ ಅಂದ್ರೆ, ಈ ನವಮಾಧ್ಯಮಗಳು ಅಂತ ಏನಿದೆ ಅವುಗಳು ಆರ್ಥಿಕ ಸಂಪನ್ಮೂಲ ಮಾಧ್ಯಮಗಳಾಗಿ ಮಹಿಳೆಯರಿಗೆ ಒಂದು ಬೆಂಬಲ ಸೂಚಿಸಿದೆ. ಅದಕ್ಕೆ ಮಹಿಳೆ ಕೂಡ ತನ್ನ ಸಂಕೋಲೆಗಳಿಂದ ಹೊರಬರಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳ ಆಶಯ ಕೂಡ ಇದೇ ಆಗಿರೋದ್ರಿಂದ ಈ ಮಾಧ್ಯಮಗಳನ್ನ ಅವಳು ಬಹಳ ಪರಿಣಾಮಕಾರಿಯಾಗಿ ಕೂಡ ಬಳಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ನೋಡಿದ್ದೇವೆ. ಮತ್ತೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಚುನಾವಣೆಗಳಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಇವರಿಗೆ ತಿಳುವಳಿಕೆ ಪಡೀಲಿಕ್ಕೆ ಸಾಧ್ಯ ಆಗಿದೆ. ಹೆಚ್ಚಾಗಿ ನಾವು ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಈ ಮಾಧ್ಯಮಗಳಿಂದ ಒಂದು ದನಿ ಸಿಕ್ಕಿದೆ. ಮತ್ತೆ ತಂತ್ರಜ್ಞಾನ ಏನಿದೆ ಇವತ್ತು ಮಹಿಳೆ ಅಭಿವೃದ್ಧಿಯ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. ಮಹಿಳೆಯ ಒಂದು ದನಿಯನ್ನ ಜಗತ್ತಿಗೆ ಮುಚ್ಚಿದೆ ಅಂತಾನೆ ಹೇಳ್ಬಹುದು. ಇಂಟರ್ನೆಟ್ ಅಂತ ನಾವೇನ್ ಹೇಳ್ತೀವಿ ಅದು ಮಹಿಳೆಯ ಸಬಲೀಕರಣಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಅನೇಕ ಅಧ್ಯಯನಗಳಿಂದ ನಾವು ಕಂಡುಕೊಂಡಿದ್ದೇವೆ. ಅಂದ್ರೆ ಬಿಯಾಂಡ್ ನ್ಯಾಷನಲ್ ಬೌಂಡರೀಸ್ ಇವತ್ತು ಮಹಿಳಾ ದನಿ ಮುಟ್ಟಿದೆ. ಅದು ಈ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ ಆಯ್ತು. ಮತ್ತೆ ಆರೋಗ್ಯದ ಕಾರ್ಯಕ್ರಮಗಳನ್ನ ಹೇಳೋದಕ್ಕೆ, ಅವರ ಮನವೊಲಿಸಿಕೊಳ್ಳೋದಕ್ಕೆ, ಆ ಕಾರ್ಯಕ್ರಮಗಳನ್ನ ಅವರು ಒಪ್ಪಿಕೊಳ್ಳುವಂತ ಮಾಡುವಂತದ್ದು, ಅನುಸರಿಸುವಂತದ್ದು, ಇದೆಲ್ಲವೂ ಈ ನವಮಾಧ್ಯಮಗಳಿಂದ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅದರಿಂದ ಒಟ್ಟಾರೆ ಮಹಿಳೆಯರ ಒಂದು ಸಬಲೀಕರಣಕ್ಕೆ ನವಮಾಧ್ಯಮಗಳು ಪೂರಕವಾಗಿದೆ. ಇವುಗಳನ್ನ ಮಹಿಳೆಯರು ಕೂಡ ಉತ್ಸಾಹದಿಂದ ಇದನ್ನ ಪ್ರಾಮಾಣಿಕವಾಗಿ ಬಳಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಇವತ್ತು ದುಡಿಯುವ ಮಹಿಳೆಯರು ಸಾರ್ವಜನಿಕ ವಲಯದಲ್ಲೇ ಹೋಗಿ ದುಡಿಬೇಕಾಗಿಲ್ಲ, ಮನೆಯ ಹೊರಗುಳಿದು ದುಡಿಬೇಕಾಗಿಲ್ಲ, ಮನೆಯ ಒಳಗಡೆನೆ ದುಡಿಯುವಂತ ವ್ಯವಸ್ಥೆ ಇವತ್ತು ಸಾಧ್ಯ ಇದೆ. ಅದು ಎಲ್ಲಾ ಸಾಧ್ಯ ಆಗಿರೋದು ಇಂಟರ್ನೆಟ್ ಇಂದ. ಇಂಟರ್ನೆಟ್ ಬಳಕೆಯಿಂದಾಗಿ ಮಹಿಳೆ ಕೂಡ ಬೇಕಾದಂತ ಒಂದು ಸೌಲಭ್ಯವನ್ನ, ಮತ್ತೆ ಒಂದು ನೆಟ್ವರ್ಕಿಂಗ್ ಅವಶ್ಯಕತೆ ಇದೆ, ಮತ್ತೆ ಮಾಹಿತಿ ಬೇಕಾಗಿದೆ, ಈ ಎರಡನ್ನು ಕೂಡ ಈ ಮಾಧ್ಯಮದಿಂದ ಬಳಸೋದಕ್ಕೆ ಸಾಧ್ಯ ಆಗಿದೆ. ನಾನು ಅನ್ಯಾಯದ ವಿರುದ್ಧ, ಶೋಷಣೆ ವಿರುದ್ಧ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು, ನನಗೂ ಹಕ್ಕಿದೆ ಅನ್ನುವಂತ ತಮ್ಮ ಹಕ್ಕನ್ನ ಚಲಾಯಿಸುವಷ್ಟು ಮಟ್ಟಿಗೆ ಮಾಧ್ಯಮಗಳು ಅವರನ್ನ ಸಬಲೀಕರಣಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು.

ಇಂದು ಮಹಿಳೆ ಪ್ರವೇಶ ಮಾಡದೇ ಇರುವ ಕ್ಷೇತ್ರಗಳೇ ಇಲ್ಲ. ಹಿಂದೆ ಇದು ಹೆಣ್ಣಿನ ವೃತ್ತಿ, ಇದು ಗಂಡಿನ ವೃತ್ತಿ ಎಂದು ಯಾವುದನ್ನು ಗುರುತಿಸಲಾಗಿತ್ತೋ ಆ ಎಲ್ಲ ಭ್ರಮೆಗಳು ಅಳಿಸಿ ಹೋಗಿ ಹೆಣ್ಣು ಇಂದು ಜಗತ್ತನ್ನೇ ಆವರಿಸಿಕೊಂಡಿದ್ದಾಳೆ. ಸಂಪ್ರದಾಯಸ್ಥ ಕುಟುಂಬಗಳು ಮಕ್ಕಳನ್ನು ಬೆಳೆಸುವ ನೆಲೆಯಲ್ಲಿ ಗಂಡಿನ ವೃತ್ತಿಯೇ ಶ್ರೇಷ್ಠವೆಂದು, ಹೆಣ್ಣಿನ ವೃತ್ತಿ ಸ್ಥಾನಮಾನಗಳು ಕನಿಷ್ಠವೆಂದು ಕಲ್ಪಿಸಿತ್ತು. ಆದರೆ ಈಗ ಸಮಾಜ ಬದಲಾಗಿದೆ. ಹೆಣ್ಣು ಗಂಡು ಇಬ್ಬರನ್ನೂ ಸಮಾನ ಆಸಕ್ತಿಯಿಂದ ಬೆಳೆಸುತ್ತಿದೆ, ಪ್ರೋತ್ಸಾಹಿಸುತ್ತಿದೆ. ಹೆಣ್ಣು ಮಗಳೊಬ್ಬಳೇ ಇರುವ ಕುಟುಂಬಗಳು ಕೂಡ ಅವಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವಳ ಬದುಕನ್ನು ಮುತುವರ್ಜಿಯಿಂದ ರೂಪಿಸುತ್ತಿವೆ.

0: ಉದ್ಯೋಗ ದುಡಿಮೆಯ ವಿಷಯವೂ ಕೂಡ ಹೆಣ್ಣಿನ ಆಯ್ಕೆಗೆ ಅವಕಾಶ ಕಲ್ಪಿಸಿದೆ. ಆಯ್ಕೆಯೇ ಇಲ್ಲದ ಹೇರಿಕೆಯ ಏಕಮುಖ ನಿರ್ಧಾರದ ಮದುವೆಯನ್ನ ಧಿಕ್ಕರಿಸಿ ಗಂಡ ಕೌಶಿಕ ಮಹಾರಾಜನನ್ನು ತೊರೆದು ಮದುವೆ ಎಂಬ ವ್ಯವಸ್ಥೆ ಪ್ರಶ್ನಿಸಿದ್ದಳು ಅಕ್ಕ ಮಹಾದೇವಿ. 12ನೆಯ ಶತಮಾನದಲ್ಲಿಯೇ ತನ್ನಿಷ್ಟದ ಗಂಡು ಹೇಗಿರುತ್ತಾನೆಂದರೆ ಚನ್ನಮಲ್ಲಿಕಾರ್ಜುನನ ರೂಪದಲ್ಲಿ ಎಂದು ಕಲ್ಪಿಸಿಕೊಂಡಳು. ಈಗ ವಿವಾಹ ಹಾಗೂ ವಿಚ್ಛೇದನ ಎಲ್ಲವೂ ಹೆಣ್ಣಿಗೆ ಕಾನೂನುಬದ್ಧ ಆಯ್ಕೆಯಾಗಿರುವುದು ಬಹುಮುಖ್ಯ ಅಂಶ.
1: ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುತ್ತಿದ್ದ ಪೋಷಕರು ತಮ್ಮ ಭಾವನೆಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಮಗಳ ವಿವಾಹದ ನಂತರವೂ ಈಗ ಪೋಷಕರು ತಮ್ಮ ಮಗಳ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿರುವುದು ಕಾಣಬಹುದು. ಹಾಗಾಗಿ ಗಂಡನ ಮನೆಯಲ್ಲಿ ಆಗುತ್ತಿದ್ದ ಹಿಂಸೆ ಮತ್ತು ಆತ್ಮಹತ್ಯೆಗಳ ಸಂಖ್ಯೆ ಈಗ ಕಡಿಮೆಯಾಗಿದೆ. ಆಧುನಿಕ ಸೌಲಭ್ಯಗಳಾದ ಮೊಬೈಲ್ಗಳು ಮಹಿಳೆಗೆ ನೋವನ್ನು ಬಹಳ ಬೇಗ ಸಂವಹನ ಮಾಡಲು ಸಾಧ್ಯ ಮಾಡಿದೆ. ಜನಪದರ ಹಾಗೆ ಬಳೆಗಾರ ಬರುವವರೆಗೆ ತವರಿಗೆ ಸುದ್ದಿ ಕಳಿಸಲು ಕಾಯಬೇಕಾಗಿಲ್ಲ. ಕಾನೂನಿನ ಮೊರೆ ಹೋಗಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಕುಟುಂಬ ವಿವಾಹ ಕುರಿತು ಹೆಣ್ಣಿಗಿರುವ ಕಾನೂನಾತ್ಮಕ ರಕ್ಷಣೆ ಕುರಿತಾದ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಜೆಎಸ್ಎಸ್ ಕಾನೂನು ಕಾಲೇಜಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಪ್ರೊಫೆಸರ್ ಕೆಎಸ್ ಸುರೇಶ್ ಅವರು ಹೀಗೆ ಹೇಳಿದ್ದಾರೆ.
2: ಮೊಟ್ಟ ಮೊದಲನೆಯದಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಕ್ಕು ಮತ್ತು ರಕ್ಷಣೆ ಕೊಡತಕ್ಕಂತ ಒಂದು ಕಾನೂನು ರಚನೆ ಆದದ್ದು 1955 ಇಸ್ವಿಯಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್. ಬಹುಶಃ ಆ ಕಾನೂನು ನಮ್ಮ ಎಲ್ಲಾ ಹೆಣ್ಮಕ್ಳು ಜ್ಞಾಪಕದಲ್ಲಿ ಇಟ್ಕೊಳ್ಳಬೇಕು. ಕಾರಣ ಆ ಕಾನೂನಿಂದ ಆಕೆಗೆ ತನ್ನದೇ ಆದಂತ ಒಂದು ವ್ಯಕ್ತಿತ್ವ ವೈಶಿಷ್ಟ್ಯತೆ ದೊರಕಿಸಿಕೊಟ್ಟಿತ್ತು. ಅಲ್ಲಿ ತನಕ ಆಕೆ ತನ್ನ ಐಡೆಂಟಿಟಿನ ತನ್ನ ತಂದೆ ಜೊತೆನೋ ಗಂಡನ ಜೊತೆನೋ ಮಗನ ಜೊತೆನೋ ಹೊಂದಿಸ್ಕೊಂಡು ಹೋಗ್ತಾ ಇದ್ದಂತ ಹೆಂಗಸಿಗೆ ತನ್ನದೇ ಆದಂತ ಒಂದು ವ್ಯಕ್ತಿತ್ವನ ಕೊಟ್ಟಂತ ಕಾನೂನು ಅದು. ಅದಾದ ನಂತರ ಹಲವಾರು ಕಾನೂನುಗಳು ಬಂದಿದೆ. ಕೆಲವು ಕಾನೂನುಗಳು ಮಾತ್ರ ರಕ್ಷಣೆಗೆ ಏನೇನು ಅಂತ, ಮೊದಲು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಬಂದಿದೆ. ಅದಕ್ಕಿಂತ ಮುನ್ನ ನಾವು ಯೋಚನೆ ಮಾಡ್ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಆಕ್ಟ್. ಸುಮಾರು 40% ಪ್ರಪಂಚದಲ್ಲಿ ನಡೀತಕ್ಕಂತ ಬಾಲ್ಯ ವಿವಾಹಗಳು ಇಂಡಿಯಾದಲ್ಲಿ ನಡೀತದೆ. ಪ್ರತಿ ಒಂದು ಹೆಣ್ಣು ಮಗಳು ಅರ್ಥ ಮಾಡ್ಕೋಬೇಕಾದಂತ ಒಂದು ವಿಷಯ ಏನಪ್ಪ ಅಂತಂದ್ರೆ, ಮದುವೆ ಆಗ್ಬೇಕಾದ್ರೆ ತನ್ನ ವಯಸ್ಸು ಕನಿಷ್ಠ 18 ಆಗಿರಬೇಕು, ತನ್ನ ಸಂಪೂರ್ಣ ಅನುಮತಿಯಿಂದ ಆಗ್ಬೇಕು ಅನ್ನೋದನ್ನ ಅವ್ರು ತಿಳ್ಕೋಬೇಕಾಗ್ತದೆ. ಡೌರಿಗಾಗಿ ನಾವು 61ನೇ ಇಸ್ವಿಯಲ್ಲಿ ಒಂದು ಕಾನೂನು ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಅದನ್ನ ಹೆಚ್ಚು ಬಲಿಷ್ಠ ಮಾಡಿದ್ರು ಸಮೇತ ಡೌರಿಯ ಒಂದು ಪದ್ಧತಿ ಸಂಪೂರ್ಣವಾಗಿ ಹೋಗಿಲ್ಲ ಅಂತ ಕಾಣ್ತದೆ. ಇನ್ನು ಕೆಲಸದಲ್ಲಿ ಇರತಕ್ಕಂತ ಮಹಿಳೆಯರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾನೂನು ಬದಲಾಯಿಸಿದ್ವಿ. ಮೊದಲನೇದು ಏನಪ್ಪ ಅಂದ್ರೆ ಮೆಟರ್ನಿಟಿ ಬೆನಿಫಿಟ್ ಅಂತ. ಮೊದಲು ಬರೀ ಒಂದು 6 ವಾರ ಇದ್ದದ್ದು 12 ವಾರಕ್ಕೆ ಹೋಗಿ ಈಗ 24 ವಾರಗಳು ಆಕೆಗೆ ಮೆಟರ್ನಿಟಿ ಬೆನಿಫಿಟ್ ಕೊಡಬೇಕು ಅಂತ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಅವ್ರಿಗೆ ಕೊಟ್ಟಿದ್ವಿ. ಇಷ್ಟಲ್ಲದೆ ವರ್ಕ್ ಫ್ರಮ್ ಹೋಮ್ ಸಮೇತ ಅದನ್ನ ಕೊಡಬೇಕು ಅಂತ. ಇನ್ನೊಂದು ಕಾನೂನು ನಮ್ಮಲ್ಲಿ ಬಾರಿ ಇಂಪಾರ್ಟೆಂಟ್ ಹೆಣ್ಮಕ್ಳು ತಿಳ್ಕೋಬೇಕಾದದ್ದು ಏನಪ್ಪ ಅಂದ್ರೆ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ. 1971 ತನಕ ಯಾವ್ದಾದ್ರು ಒಂದು ಹೆಣ್ಣು ಗರ್ಭಿಣಿ ಆದ್ರೆ ಮಗುವನ್ನ ಹೆರಡಬೇಕಾದಂತ ಒಂದು ಅನಿವಾರ್ಯತೆ ಇತ್ತು. ಅದು ಬೇಕಿರ್ಲಿ ಬೇಡದೇ ಇರ್ಲಿ ಆಗ್ಲೇಬೇಕಾದಂತ ಒಂದು ಸಂದರ್ಭ. ಇದನ್ನ 71 ಒಂದು ಕಾನೂನು ಮಾಡಿ ಅದನ್ನ ನಾವು ಸಂಪೂರ್ಣವಾಗಿ ತೆಗೆದು ಆ ಸಂದರ್ಭದಲ್ಲಿ ಮಾತ್ರ ಒಬ್ಬ ಗರ್ಭಿಣಿ ಹೆಂಗಸು ತನ್ನ ಗರ್ಭಸ್ರಾವ ಮಾಡ್ಕೊಳ್ಳಕ್ಕೆ ಕಾನೂನು ಮೂಲಕ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ಅದೊಂದು ಒಳ್ಳೆ ಕಾನೂನು ಅಂತ ನನಗೆ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಗಮನಿಸಲೇಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ, ಕೌಟುಂಬಿಕ ದೌರ್ಜನ್ಯ ಅಂತ. ಈ ಕೌಟುಂಬಿಕ ದೌರ್ಜನ್ಯ ಏನಂತಂದ್ರೆ, ಸುಮಾರು 40-50% ಹೆಂಗಸರುಗಳು ಮದುವೆಕ್ಕೂ ಮುನ್ನ ಮದುವೆ ಆದ ನಂತರ ಕುಟುಂಬದ ಒಂದು ಸನ್ನಿವೇಶದಲ್ಲಿ ದೌರ್ಜನ್ಯಕ್ಕೆ ಒಳಪಡ್ತಾರೆ ಅಂತ. ಅವ್ರ ಮೇಲೆ ದೌರ್ಜನ್ಯ ಮಾಡೋರು ಯಾರು ಸ್ಟ್ರೇಂಜರ್ಸ್ ಅಲ್ಲ. ತಂದೆ ಇರ್ಬೋದು, ಅಣ್ಣ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಗಂಡ ಇರ್ಬೋದು, ಅತ್ತೆ ಇರ್ಬೋದು. ಈ ರೀತಿ 2005 ಕಾನೂನು ಮಾಡಿ ಅದಕ್ಕೆ ಸಾಕಷ್ಟು ಕಾನೂನುಗಳು ತಂದಿದ್ವಿ. ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಟ್ಟ ಹೆಂಗಸು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಏನಿಲ್ಲ. ಯಾರ ಮೂಲಕ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ನಮ್ಮ ಎಲ್ಲಾ ಹೆಣ್ಮಕ್ಳು ಒಂದ್ ಇಟ್ಕೋಬೇಕು ಮನಸ್ಸಲ್ಲಿ, ಏನಪ್ಪ ಅಂದ್ರೆ ಪ್ರತಿ ಒಂದು ಈ ದೌರ್ಜನ್ಯಕ ಸಮೇತ ಹೆಲ್ಪ್ ಲೈನ್ ಅಂತ ಆ ಡಿಸ್ಟ್ರಿಕ್ಟ್ ಅಲ್ಲಿ ಆ ಟೋನ್ ಅಲ್ಲಿ ಇದ್ದೇ ಇರುತ್ತೆ. ಅದನ್ನ ಮೊದಲು ಏನು ತಿಳ್ಕೊಂಡು ಅಲ್ಲಿಗೆ ನೀವು ಫೋನ್ ಮಾಡಿದ್ದೆ ಆದ್ರೆ ಆ ಹೆಲ್ಪ್ ಲೈನ್ ಸಹಾಯ ತಗೊಂಡಿದ್ದೆ ಆದ್ರೆ ಅವರು ನಿಮಗೆ ಲೀಗಲ್ ಏಡ್, ಸೈಕೋಲಾಜಿಕಲ್ ಏಡ್, ಮೆಡಿಕಲ್ ಏಡ್ ಎಲ್ಲನೂ ಕೊಡೋದಕ್ಕೆ ನಾವೀಗ ಸಂಪೂರ್ಣವಾಗಿ ತಯಾರಿನ ಮಾಡಿದ್ದಾರೆ. ಒಬ್ಬಳು ಹೆಣ್ಮಗಳ ಮೇಲೆ ದೌರ್ಜನ್ಯ ಆದ್ರೆ ನಮ್ಮ ಪತ್ರಿಕೆಯಲ್ಲಿ ಅಥವಾ ನಮ್ಮ ಈ ಒಂದು ಮೀಡಿಯಾದಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟು ಆಕೆಯ ಒಂದು ಪ್ರೈವೇಸಿನ ವೈಲೇಟ್ ಮಾಡ್ತಾ ಇತ್ತು. ಆಕೆ ಹೆಸರು ಐಡೆಂಟಿಟಿನ ಸಂಪೂರ್ಣವಾಗಿ ಗೌಪ್ಯವಾಗಿ ಇಡಬೇಕು ಅಂತ ಇತ್ತೀಚೆಗೆ ಒಂದು ಕೊಟ್ಟಿದೆ. ನಂತರ ಪ್ರತಿಯೊಂದು ಹೆಂಗಸು ಸಮೇತ ಅದು ಆಸ್ತಿಗೆ ಸಂಬಂಧಪಟ್ಟಿರೋದಿರ್ಬೋದು,

0: ಅಥವಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿರ್ಬೋದು, ಯಾವುದೇ ವಿಷಯಕ್ಕೆ ಕೋರ್ಟ್ ಅಲ್ಲಿ ಹೋಗಿ ತನ್ನ ಹಕ್ಕನ್ನ ದಕ್ಕಿಸ್ಕೋಬೇಕು ಅಂತಂದ್ರೆ ಯಾವ ಹಣನು ಖರ್ಚು ಮಾಡಬೇಕಾಗಿಲ್ಲ. ಲೀಗಲ್ ಸರ್ವಿಸಸ್ ಆಕ್ಟ್ ಒಳಗೆ ಪ್ರತಿ ಒಂದು ಹೆಣ್ಣು ಮಗಳಿಗೂ ಸಮೇತ ಫ್ರೀಯಾಗಿ ಲೀಗಲ್ ಸರ್ವಿಸ್, ಲೀಗಲ್ ಏಡ್ ಅಲ್ಲಿ ಏನ್ ಇನ್ವಾಲ್ವ್ ಆಗುತ್ತೆ ಅಂತಂದ್ರೆ ಕೋರ್ಟ್ ಫೀಸ್ ಪುನಃ ಲಾಯರ್ ಎಲ್ಲ ಹಂತದಲ್ಲಿ ಕೊಡ್ತಾರೆ. ಡಿಸ್ಟ್ರಿಕ್ಟ್ ಹಂತದಲ್ಲಿ, ಹೈಕೋರ್ಟ್ ಹಂತದಲ್ಲಿ, ಸುಪ್ರೀಂ ಕೋರ್ಟ್ ಹಂತದಲ್ಲೂ ಸಮೇತ ಇದನ್ನ ಕೊಡೋದಕ್ಕೆ ಅವಕಾಶ ಮಾಡಿದ್ರು. ಇದಲ್ಲದೆ ಹೆಣ್ಣು ಮಕ್ಳು ಏನೇ ಒಂದು ತಪ್ಪು ಮಾಡಿದ ಸಮೇತ ಸಾಯಂಕಾಲ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಅರೆಸ್ಟ್ ಮಾಡಂಗಿಲ್ಲ. ಇನ್ನೊಂದು ಬಾರಿ ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳೇಬೇಕು, ವರ್ಚುವಲ್ ಕಂಪ್ಲೇಂಟ್ಸ್ ಅಂತ ಇದೆ. ಪೊಲೀಸ್ ಸ್ಟೇಷನ್ ಗೆ ಹೋಗಿ ಹೆಣ್ಣು ಮಕ್ಳು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಮೆಸೇಜ್ ಮಾಡಬಹುದು, ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಕೊಡಬಹುದು, ಇಂಟರ್ನೆಟ್ ಮೂಲಕ ಕಂಪ್ಲೇಂಟ್ ಕೊಡಬಹುದು. ಇನ್ನೊಂದು ಜೀರೋ ಎಫ್ಐಆರ್ ಅಂತ ಇದೆ, ಇದನ್ನ ಪ್ರತಿಯೊಬ್ಬರು ಹೆಣ್ಣು ಮಕ್ಳು ತಿಳ್ಕೋಬೇಕು. ತನ್ನ ಮೇಲೆ ಎಲ್ಲಿ ದೌರ್ಜನ್ಯ ಆಗಿದೆ ಆ ಜೂರಿಸ್ಡಿಕ್ಷನ್ ಪೊಲೀಸ್ ಅಲ್ಲೇ ಕೊಡಬೇಕು ಅಂತ ಏನಿಲ್ಲ. ಇಂಡಿಯಾದಲ್ಲಿ ಯಾವ್ದಾದ್ರು ಮೂಲೆಯಲ್ಲಿ ಬೇಕಾಗಿ ಯಾವುದೇ ಪೊಲೀಸ್ ಸ್ಟೇಷನ್ ಕೊಟ್ಟರು ಸಮೇತ ಅಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿ ಅದನ್ನ ಕಂಪಲ್ಸರಿ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು. ರಿಜಿಸ್ಟರ್ ಮಾಡ್ಕೊಂಡ ನಂತರ ಆ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ 2013 ನಮ್ಮ ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಅದನ್ನು ಸೇರಿಸಿದ್ವಿ. ಇನ್ನೊಂದು ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಆಕ್ಟ್ ಅಂತ ಒಂದು ಕಾನೂನು ತಂದು ಕಂಪಲ್ಸರಿ ಮಾಡಿದ್ವಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟು ಪ್ರತಿಯೊಂದು ಮದುವೆನು ಆದ ನಂತರ ಒಂದು ತಿಂಗಳೊಳಗೆ ಅದು ರಿಜಿಸ್ಟರ್ ಆಗ್ಲೇಬೇಕು. ನಂತರ ಆಸ್ತಿ ಸಂಬಂಧ ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ 56ನೇ ಇಸವಿಯಲ್ಲಿ ಬಂದಂತ ಕಾನೂನು ಪಿತ್ರಾರ್ಜಿತ ಆಸ್ತಿ ಬರೀ ಗಂಡು ಮಕ್ಕಳಿಗೆ ಮಾತ್ರ ಹೋಗ್ತಾ ಇತ್ತು. ಅದು 2005 ಅದಕ್ಕೆ ಒಂದು ಅಮೆಂಡ್ಮೆಂಟ್ ತಂದು ಈ ಪಿತ್ರಾರ್ಜಿತ ಆಸ್ತಿ ಅಂತ ಏನಿದೆ ನೋಡ್ರಿ, ಅದು ಪ್ರತಿ ಒಂದು ಮಕ್ಕಳಿಗೂ ಸಮೇತ ಸಮನಾಗಿ ಹೋಗ್ಬೇಕು ಅಂತ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನ ಹೋಗ್ಬೇಕು ಅಂತ ಹೇಳಿ ಬಂದಿರತಕ್ಕಂತ ಕಾನೂನು ಅದು 2015 ಇಸವಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವಾಗಿಂದ ಇದು ಜಾರಿಗೆ ಬರಬೇಕು ಅಂತ ಒಂದು ತೀರ್ಮಾನ ಕೊಟ್ಟಿದೆ. ಯಾವ ಹೆಣ್ಣು ಮಕ್ಕಳಿಗೆ ಸಿಗ್ತದೆ ಹಕ್ಕು ಅಂತಂದ್ರೆ 2005 December 22 ತಾರೀಕಿನಂದು ತಂದೆನು ಜೀವಂತವಾಗಿರಬೇಕು, ಮಗಳು ಜೀವಂತವಾಗಿರಬೇಕು, ಈ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ರೆ ಮಾತ್ರ ಆ ಒಂದು ಹೆಣ್ಣು ಮಗಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಬರ್ತದೆ ಅಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಫ್ಯಾಮಿಲಿ ಕೋರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡೈವರ್ಸ್ ಸಂಬಂಧಪಟ್ಟಾಗೆ, ಮೇಂಟೆನೆನ್ಸ್ ಸಂಬಂಧಪಟ್ಟಂಗೆ, ಜುಡಿಷಿಯಲ್ ಸಪರೇಷನ್ ಇರಬಹುದು, ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ಸಮೇತ ಈ ಕೋರ್ಟ್ ಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಡೀತದೆ. ಇದರಿಂದ ಆದಷ್ಟು ಬೇಗ ಹೆಣ್ಣು ಮಗಳಿಗೆ ಒಂದು ರಿಲೀಫ್ ಸಿಗ್ತದೆ ಅಂತ ಭಾವನೆ ಇದೆ.
1: ಸ್ತ್ರೀ ಶಿಕ್ಷಣಕ್ಕೆ ಪ್ರಾರಂಭಿಕ ಹಂತದಿಂದಲೂ ವಿರೋಧವಿತ್ತು. ಹೆಣ್ಣಿಗೆ ಲೋಕ ವ್ಯವಹಾರವನ್ನು, ವೃತ್ತಿ ನಿರ್ವಹಣೆಯನ್ನು ಕಲಿಸುವ ಮತ್ತು ಪುರುಷರಿಗಿರುವ ಪಠ್ಯದ ಮಾದರಿಯ ಸಹಶಿಕ್ಷಣ ಬೇಡ, ಹೆಣ್ಣಿಗೆ ರಂಗವಲ್ಲಿ ಹಾಕುವುದನ್ನು, ತುಳಸಿ ವೃಂದಾವನ ಸಿಂಗರಿಸುವುದು, ಪತಿವ್ರತ ಜೀವನ ಕ್ರಮವನ್ನ ಕಲಿಸಬೇಕು, ಉಡುಗೆ ತೊಡುಗೆ ಅಡುಗೆ ಈ ರೀತಿಯ ಸಾಂಪ್ರದಾಯಿಕ ಶಿಕ್ಷಣ ನೀಡಿದರೆ ಸಾಕು ಎನ್ನುವ ಧೋರಣೆ ಇತ್ತು. ನಂತರ ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣ ವಿಸ್ತರಿಸಿದರು.
2: ಪ್ರಸ್ತುತದ ಶಿಕ್ಷಣ ಪದ್ಧತಿ ಎಷ್ಟು ಬೆಳೆದಿದೆ ಎಂದರೆ ಅದು ಜಾಗತಿಕ ಪಠ್ಯವನ್ನು ಒಳಗೊಂಡ ಶಿಕ್ಷಣ ಪದ್ಧತಿಯಾಗಿದೆ. ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಶಿಕ್ಷಣ ಒಂದು ಅಸ್ತ್ರವಾಗಿದೆ. ಆರಂಭದ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಖರ್ಚು ಮಾಡಿ ಓದಿಸಲು ಹಿಂಜರಿಯುತ್ತಿದ್ದ ಪೋಷಕರು ಆಧುನಿಕ ಮಹಿಳಾ ಮೀಸಲಾತಿ ಹಾಗೂ ಸರ್ಕಾರಿ ಯೋಜನೆಗಳಿಂದ ಪ್ರೇರಿತರಾಗಿ ವೈದ್ಯಕೀಯ, ತಾಂತ್ರಿಕ ಹಾಗೂ ಉನ್ನತ ವ್ಯಾಸಂಗಕ್ಕೂ ಹೆಣ್ಣು ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ.
1: ಶೈಕ್ಷಣಿಕ ಸಬಲೀಕರಣವು ಹೆಣ್ಣು ಈ ಸಮಾಜದ ಮೋಸಗಳಿಗೆ ಬೇಗನೆ ಒಳಗಾಗದಂತೆ ಅರಿವು ಮತ್ತು ಎಚ್ಚರವನ್ನ ತಂದುಕೊಟ್ಟಿದೆ. ಹೆಣ್ಣು ಮಕ್ಕಳಿಗೆ ಲಭ್ಯವಿರುವ ಶೈಕ್ಷಣಿಕ ಮತ್ತು ಉದ್ಯೋಗ ಸವಲತ್ತುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಮೈಸೂರಿನ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆ ಕೃಷ್ಣಕುಮಾರಿ ಅವರು.
3: ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಂಗಸರು ಮನೆಯಲ್ಲಿ ಕುಳಿತು ಯಾವ ರೀತಿಯಲ್ಲಿ ಅವರದೇ ಜೀವನವಾಗಿ ಹಲವಾರು ಯೋಜನೆಗಳನ್ನ ಸರ್ಕಾರ ರೂಪಿಸಿದೆ. ಉದ್ಯೋಗಿನಿ ಯೋಜನೆಯು ಸಹ ಒಂದು ನಮ್ಮಲ್ಲಿ ಜಾರಿಗೊಳಿಸಿರುವಂತದ್ದು. ಉದ್ಯೋಗಿನಿ ಯೋಜನೆಯಡಿಯಲ್ಲಿ 300,000 ಸಾಲ ಸೌಲಭ್ಯ ಪಡೆಯಬಹುದಾಗಿದೆ. ಮತ್ತೆ ಈ ಯೋಜನೆಯಡಿಯಲ್ಲಿ ಅವರು ಮರುಪಾವತಿಸಲು ಒಂದು ಸುಮಾರು 48 ಬ್ಯಾಂಕ್ನವರು ಒಪ್ಪಿಕೊಂಡಿರ್ತಾರೆ. ಮತ್ತೆ ಈ ಉದ್ಯೋಗಿನಿ ಯೋಜನೆ ಪ್ರತಿ ವರ್ಷವೂ ಇಂಥ ದಿನಾಂಕಗಳ ಒಳಗೆ ಅವರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತೆ. ಅದನ್ನ ನೋಡಿಕೊಂಡು ಮಹಿಳೆಯರು ಶಿಶುಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಗೆ ಹೋಗಿ ಅರ್ಜಿ ಪಡ್ಕೊಂಡು ಅದಕ್ಕೆ ಕೇಳಿರುವಂತ ಎಲ್ಲ ದಾಖಲಾತಿಗಳನ್ನ ಒದಗಿಸಬೇಕು. ಅವರದು ಆಯ್ಕೆ ಆದಲ್ಲಿ ಮಾತ್ರ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹತೆ ಇರುತ್ತೆ. ನಂತರ ಮತ್ತೊಂದು ಯೋಜನೆ ಕಿರುಸಾಲ ಯೋಜನೆ. ಇದು ಸ್ತ್ರೀಶಕ್ತಿ ಸಂಘದವರಿಗೆ 2,00,000 ಬಡ್ಡಿ ರಹಿತ ಸಾಲವನ್ನು ನೀಡಲಾಗುತ್ತೆ. 3 ಮೇಲ್ಪಟ್ಟ ಸ್ತ್ರೀಶಕ್ತಿ ಸಂಘ ಆಗಿರ್ಬೇಕು. ಯಾವುದೇ ಬ್ಯಾಂಕಿನಲ್ಲಿ ಸಾಲ ಪಡೆಯದೆ ಹಾಗೂ ಸಾಲ ಬಾಕಿ ಹೊಂದದ ಗುಂಪುಗಳಾಗಿರ್ಬೇಕು. ಮತ್ತೊಂದು ಯೋಜನೆ ಚೇತನ ಯೋಜನೆ. ಈ ಯೋಜನೆ ಅಡಿಯಲ್ಲಿ 19 ಮೇಲ್ಪಟ್ಟವರು ಆಶೋದಯ ಸಮಿತಿಯಿಂದ ಮತ್ತು ಆಶೋದಯ ಅಕಾಡೆಮಿ ಸಂಸ್ಥೆಯಿಂದ ನೋಂದಣಿ ಆಗಿರುವಂತಹ ಲೈಂಗಿಕ ಕಾರ್ಯಕ್ರಮ

0: ಸದಸ್ಯರಿಗೆ ಇವರಿಗೂ ಸಹ ಸಾಲವನ್ನು ನೀಡಲಾಗುತ್ತೆ. ಮತ್ತೊಂದು ಯೋಜನೆ ಸಮೃದ್ಧಿ ಯೋಜನೆ, ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಹಣವನ್ನು ನೀಡಲಾಗುತ್ತೆ. ಇದು ಮರುಪಾವತಿ ಮಾಡಬೇಕಾಗಿಲ್ಲ. ಈ ಒಂದು ಯೋಜನೆಯಡಿಯಲ್ಲಿ 18-60 ವರ್ಷ ವಯೋಮಿತಿಯಲ್ಲಿರುವವರಿಗೆ ಸೌಲಭ್ಯವನ್ನು ಪಡೆದುಕೊಳ್ಬೇಕಾಗ್ಬಹುದು. ಇದಲ್ಲದೆ ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗದೇ ಇರೋದ್ರಿಂದ ಸ್ವಯಂ ಪ್ರೇರಿತರಾಗಿ ಅವರು ಕೌಶಲ್ಯ ತರಬೇತಿಗಳನ್ನ ಪಡ್ಕೊಂಡು ಹಲವಾರು ಅವರು ಸ್ವಂತ ಉದ್ಯೋಗಗಳನ್ನು ಸಹ ಮಾಡಬಹುದಾಗಿದೆ. ಈ ಸ್ವಂತ ಉದ್ಯೋಗಗಳನ್ನು ಮಾಡುವಂತದ್ದು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಪಡ್ಕೊಳ್ಬಹುದು. swayam.government.in ಅಲ್ಲಿ ಹೋದ್ರೆ 500 ವಿಧವಾದ ಕೋರ್ಸ್ಗಳ ಬಗ್ಗೆ ಮಾಹಿತಿ ಇರುತ್ತೆ. ಯಾವ ರೀತಿಯಲ್ಲಿ ಇದನ್ನ ಪಡ್ಕೊಳ್ಬಹುದನ್ನ ಆ ಒಂದು ಡಿಜಿಟಲ್ ಪೋರ್ಟಲ್ ಅಲ್ಲಿ ಎಲ್ಲವನ್ನು ಮಾಹಿತಿಯನ್ನ ಕ್ರೋಢೀಕರಿಸಿ ಹಾಕಿರುವಂತದ್ದು. ಮತ್ತೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಸಹಿತ ಇರುವಂತದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಣ್ಣು ಮಕ್ಕಳಿಗಾಗಿ ಅದರಲ್ಲಿ ವಿಶೇಷ ಘಟಕದ ಫಲಾನುಭವಿಗಳಿಗೆ ಸಹಾಯಧನ ಬಿಡುಗಡೆ ಮಾಡಲಾಗುತ್ತೆ. ಎಂಎಸ್ಸಿ ಎಂಫಿಲ್ ಪಿಎಚ್ಡಿ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಸಹಾಯಧನ ನೀಡಲಾಗುತ್ತೆ. ಮತ್ತೆ ಅವರಿಗೆ ಸ್ಟಡಿ ಟೂರ್ ಕಂಡಕ್ಟ್ ಮಾಡಬಹುದು. ಮತ್ತೆ ಇವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದ್ರೆ ಸಹಾಯಧನ ನೀಡ್ತಾ ಅವರಿಗೆ ವಿದೇಶ ಪ್ರವಾಸವನ್ನು ಸಹ ಕೈಗೊಳ್ಳಬಹುದಾಗಿದೆ. ಈ ಎಲ್ಲವನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸಾಕ್ಷರತೆ ಪಡೆಯಲು ಮತ್ತೆ ಗಣಕಯಂತ್ರ ಸಾಕ್ಷರತೆ ಪಡ್ಕೊಂಡ್ರೆ ಅವರಿಗೆ ಈ ಡಿಜಿಟಲ್ ಲೈಬ್ರರಿನಲ್ಲಿ ಇದ್ದ ಸ್ಥಳದಲ್ಲೇ ಅವರು ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ತಮ್ಮದೇ ಆದ ಜೀವನ ಶೈಲಿಯನ್ನ ಉತ್ತಮ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ತಮ್ಮದೇ ಜೀವನವನ್ನ ಸುಗಮವಾಗಿ ಸುಲಲಿತವಾಗಿ ತಮ್ಮ ಕುಟುಂಬದ ದೇವೋದ್ದೇಶಕ್ಕಾಗಿ ಸರ್ಕಾರದ ಸೇವೆಗಳನ್ನ ಪಡ್ಕೊಳ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.
1: ಹೆಣ್ಣಿಗೆ ಆರ್ಥಿಕ ಸಬಲೀಕರಣ ಬಹುಮುಖ್ಯವಾದುದು. ಪ್ರಸ್ತುತ ಜಾಗತಿಕ ಸಂದರ್ಭವನ್ನ ನೋಡಿದರೆ ಮಹಿಳೆಯ ಬದುಕಿನಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳಾಗಿವೆ. ಸೌದೆ ಸೌಟು ಹಿಡಿಯುವ ಕೈ ದೇಶ ರಕ್ಷಣೆಯ ಸಾಮಗ್ರಿಗಳನ್ನು ಹಿಡಿಯುವಷ್ಟು ಬದಲಾವಣೆಗೆ ಒಳಗಾಗಿದೆ. ಮನೆ ಒಳಗಿನ ದುಡಿಮೆ ದಿನದ 16-18 ಗಂಟೆಗಳಾಗಿದ್ದರೂ ಹೆಣ್ಣಿನ ಶ್ರಮ ಲೆಕ್ಕದಲ್ಲಿ ಸೇರಿರಲಿಲ್ಲ. ಆದರೆ ಗಂಡಿನ 6-8 ಗಂಟೆಯ ದುಡಿಮೆ ಅಧಿಕಾರ, ಹಣ, ಅಂತಸ್ತು, ಗೌರವ ಮತ್ತು ಸ್ವಾತಂತ್ರ್ಯವನ್ನ ತಂದುಕೊಡುತ್ತಿತ್ತು. ಇದಕ್ಕಾಗಿ ನಡೆದ ಹೋರಾಟದಿಂದ ಪ್ರಸ್ತುತ ಇಡೀ ಜಗತ್ತಿನಾದ್ಯಂತ ಹೆಣ್ಣು ಮಕ್ಕಳ ದುಡಿಮೆ ದೇಶದ ತಲಾ ಆದಾಯದ ಲೆಕ್ಕದಲ್ಲಿ ಸೇರಿಕೊಂಡಿದೆ.
2: ಮನೆಯಿಂದ ಹೊರಗಡೆ ಉದ್ಯೋಗ ಅವಕಾಶಗಳ ಸಂಖ್ಯೆ ಈಗ ಯಥೇಚ್ಛವಾಗಿ ಹೆಚ್ಚಿದೆ. ಸರ್ಕಾರಿ ಯೋಜನೆಗಳಾದ ಮಹಿಳಾ ಮೀಸಲಾತಿ, ಶಿಷ್ಯ ವೇತನಗಳು, ಉಚಿತ ಶಿಕ್ಷಣ ಪದ್ಧತಿಗಳು, ಗಂಡು ಮಗುವಿಲ್ಲದೆ ಒಬ್ಬಳೆ ಹೆಣ್ಣು ಮಗಳಿದ್ದರೆ ಉಚಿತ ಶಿಕ್ಷಣ ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದರೆ ಶೇಕಡ 50% ರಿಯಾಯಿತಿ ಶಿಕ್ಷಣ ಪದ್ಧತಿಗಳು ಹೆಣ್ಣಿಗೆ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಗಳನ್ನ ಏಕಕಾಲದಲ್ಲಿ ಕಲ್ಪಿಸಿಕೊಟ್ಟಿವೆ.
1: ಇಂದು ಸರ್ಕಾರದ ಉನ್ನತ ನಾಗರಿಕ ಸೇವಾ ಹುದ್ದೆಗಳಲ್ಲಿ ಮಹಿಳೆಯರೂ ಇದ್ದಾರೆ. ಅನೇಕ ಅಧಿಕಾರಿಯುತ ಕರ್ತವ್ಯಗಳನ್ನು ಮಹಿಳೆಯರು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿರುವುದನ್ನು ಕಾಣುತ್ತೇವೆ. ಜಾಗತಿಕ ನೆಲೆಯಲ್ಲಿ ಅತ್ಯುನ್ನತ ಕಂಪನಿಗಳ ಅಧಿಕಾರಿ ವರ್ಗಗಳಲ್ಲಿ ಮಹಿಳೆಯರೂ ಇದ್ದಾರೆ. ಇಂದು ಆಧುನಿಕ ಜಾಗತಿಕ ಸಮಾಜದಲ್ಲಿ ಪುರುಷ ಮಹಿಳೆಯರನ್ನ ಒಟ್ಟಾಗಿ ಕಾಣುವ ಸಂದರ್ಭ. ಹೆಣ್ಣು ಮಕ್ಕಳು ಬಹಳ ಬೇಗ ದ್ವಿಚಕ್ರ ಮತ್ತು 4 ಚಕ್ರಗಳಾದ ಬೈಕ್, ಕಾರುಗಳನ್ನು ಸುರಕ್ಷಿತವಾಗಿ ಓಡಿಸಿ ಮನೆಯ ಎಲ್ಲ ಕೆಲಸಗಳನ್ನ ಸುಲಭಗೊಳಿಸಿಕೊಂಡಿದ್ದಾಳೆ. ತರಕಾರಿ, ದಿನಸಿ ತರಲು, ಮಕ್ಕಳನ್ನ ಶಾಲೆಗೆ, ಟ್ಯೂಷನ್ಗೆ, ಆಟಕ್ಕೆ, ಬೇರೆ ಬೇರೆ ಕಲಿಕೆಗೆ ಬಿಡಲು, ಕರೆ ತರಲು, ಕರೆಂಟ್ ಬಿಲ್, ಫೋನ್ ಬಿಲ್, ಇತರೆ ಬಿಲ್ಲುಗಳನ್ನ ಪಾವತಿಸಲು, ಒಟ್ಟಾರೆ ಮನೆಗೆಲಸದಲ್ಲಿ ಗಂಡನಿಗೆ ಹೊರೆಯಾಗದಂತೆ ತಾನೇ ಎಲ್ಲವನ್ನೂ ನಿರ್ವಹಿಸುತ್ತಿದ್ದಾಳೆ. ಹಾಗಾಗಿ ಇಂದು ಹೆಣ್ಣಿಗೆ ವಾಹನಗಳು ಸ್ವಾತಂತ್ರ್ಯದ ಮೂಲವಾಗಿವೆ. ಅರಬ್ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ವಾಹನಗಳನ್ನ ಚಾಲನೆ ಮಾಡುವುದಕ್ಕೆ ಇತ್ತೀಚೆಗಷ್ಟೇ ಅನುಮತಿ ಸಿಕ್ಕಿತು. ಅದಕ್ಕಾಗಿ ಆ ಮಹಿಳೆಯರು ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ. ಹಾಗೆ ಕ್ರೀಡೆಗಳನ್ನು ಆಟದ ಮೈದಾನದಲ್ಲಿ ಕುಳಿತು ನೋಡುವ ಅವಕಾಶ ಕೂಡ ಅವರಿಗೆ ಇತ್ತೀಚೆಗಷ್ಟೇ ಸಿಕ್ಕಿದ್ದು. ಹಾಗಿದ್ದಾಗ ನಮಗೆ ಹಿಂದಿನಿಂದಲೂ ಅದೆಷ್ಟು ರೀತಿಯ ಸ್ವಾತಂತ್ರ್ಯವಿದೆ ಯೋಚಿಸಿ. ನಾವು ಆ ಅವಕಾಶಗಳನ್ನ ಸದಾವಕಾಶಗಳೆಂದು ಬಳಸಿಕೊಂಡು ಮುನ್ನುಗ್ಗಬೇಕಿದೆ. ಹಾಗೆಯೇ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯುವ ವಿವೇಚನೆಯನ್ನ ಬೆಳೆಸಿಕೊಳ್ಳಬೇಕಿದೆ.

ಈಗಿನ ಯುವ ಜನಾಂಗದಲ್ಲಿ ಹೆಣ್ಣು ಕನಿಷ್ಠ ಎಂಬ ಭಾವನೆಗಳಿಲ್ಲ. ನಿರಂತರ ಶೋಷಣೆಯ ನಡುವೆಯೂ ಪ್ರಸ್ತುತ ಪುರುಷರು ಹೆಣ್ಣಿಗೆ ಎಲ್ಲಾ ಕಡೆ ಆದ್ಯತೆ ನೀಡುತ್ತಿರುವುದನ್ನ ಪರಿಗಣಿಸಬೇಕಾಗಿದೆ. ರಕ್ಷಣೆಯ ಹೊಣೆಯು ಅವರದ್ದೇ ಆಗಿರುವುದರಿಂದ ಶಿಕ್ಷಿಸುವ ಗುಣ ಬದಲಾಗಿದೆ. ಸಮಾನ ಮನೋಭಾವನೆ ಕಾಣಲು ಸಾಧ್ಯವಾಗಿದೆ. ಆಧುನಿಕ ಪುರುಷರಲ್ಲಾದ ಈ ಬದಲಾವಣೆ ಸ್ವಾಗತಾರ್ಹ. ಪುರುಷರು ತಾಯಿ, ಹೆಂಡತಿ, ಅಕ್ಕ, ತಂಗಿ ಅಥವಾ ಸಹ ವಿದ್ಯಾರ್ಥಿನಿಯರನ್ನು ಗೌರವದಿಂದ ಕಾಣುತ್ತಾರೆ. ಅಪ್ಪಂದಿರು ಕೂಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆಚ್ಚಾಗಿ ಮುತುವರ್ಜಿ ವಹಿಸುತ್ತಿರುವುದು ಮೆಚ್ಚಬೇಕಾದ ವಿಷಯ.

0: ಹೆಣ್ಣು ಗಂಡು ಮಕ್ಕಳೆಂಬ ತಾರತಮ್ಯ ಹಾಗೂ ಈಗಿನ ಹೆಣ್ಣು ಮಕ್ಕಳಲ್ಲಿ ಇರುವ ಆತ್ಮವಿಶ್ವಾಸ, ಈ ಕುರಿತಾಗಿ ವಿದ್ಯಾರ್ಥಿನಿ ಚಂದನಾ ಏನು ಹೇಳ್ತಾಳೆ ಕೇಳೋಣ.
1: ನನ್ನ ಹೆಸರು ಚಂದನಾ ಅಂತ. ಗವರ್ಮೆಂಟ್ ಮೆನ್ಸ್ ಕಾಲೇಜ್ ಮಂಡ್ಯದಲ್ಲಿ ಮೊದಲನೇ ವರ್ಷದ ಬಿಎಸ್ಸಿ ಓದ್ತಾ ಇದ್ದೇನೆ. ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ತನ್ನ ಪ್ರೀತಿ, ಸಾಧನೆ, ಕ್ಷಮಾ ಗುಣಗಳಿಂದ ಪುರುಷ ಸಮಾಜದಲ್ಲಿ ಸ್ಥಾಪನ ಮೂಡಿಸಿರುವಂತಹ ಎಲ್ಲಾ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಮಹಿಳಾ ದಿನಾಚರಣೆಯ ಇತಿಹಾಸವನ್ನ ಪ್ರತಿಯೊಬ್ಬ ಮಹಿಳೆಯಾದಂತವರು ತಿಳ್ಕೋಬೇಕಾಗುತ್ತೆ. ನ್ಯೂಯಾರ್ಕ್ ನಲ್ಲಿ ಕ್ಲಾರಾ ಚೆಕ್ಕಿನ್ ಅನ್ನುವಂತಹ ಮಹಿಳೆ ಕೆಲಸಕ್ಕಾಗಿ, ಪುರುಷರ ಸಮಾನ ವೇತನಕ್ಕಾಗಿ ತಿಂಗಳಗಟ್ಟಲೆ ಹೋರಾಟ ನಡೆಸಿ ಗೆಲುವನ್ನ ಸಾಧಿಸಿದಂತಹ ದಿನ. ಈ ದಿನವನ್ನ ನಾವು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಹಿಂದೆ ನಾಲ್ಕು ಗೋಡೆಗಳ ಮಧ್ಯೆ ತಂದೆಯಾಗಿದ್ದಂತಹ ಸ್ತ್ರೀ ಇಂದು ಎಲ್ಲಾ ರಂಗದಲ್ಲೂ ಅಪ್ರತಿಮ ಸಾಧನೆಯನ್ನ ಗೈದಿದ್ದಾಳೆ, ಸೈ ಎನ್ನಿಸಿಕೊಂಡಿದ್ದಾಳೆ. ಹಾಗೆ ಅಪ್ರತಿಮ ಬಾಕ್ಸರ್ ಆಗಿರುವಂತಹ ಮೇರಿ ಕೋಮ್ ಅವರು ಒಬ್ಬ ತಾಯಿಯಾಗಿಟ್ಕೊಂಡು 5 ಬಾರಿ ವಿಶ್ವ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದು ಪದಕವನ್ನ ಮುಡಿಗೇರಿಸಿಕೊಂಡ್ರು. ಹಾಗೆ ಪ್ರಸ್ತುತ ನಾವು ನೋಡ್ತಾ ಹೋಗೋದಾದ್ರೆ ನಮ್ಮ ಒಂದು ರಾಜ್ಯದಲ್ಲೇನೆ ಟಾಪ್ ಪೊಲೀಸ್ ಆಫೀಸರ್ಸ್ ಆಗಿರುವಂತಹ ನೀಲಮಣಿ ರಾಜು ಮೇಡಮ್ ರವರು, ಹಾಗೆ ಚೀಫ್ ಸೆಕ್ರೆಟರಿ ಆಗಿರುವಂತಹ ರತ್ನಪ್ರಭಾ ಮೇಡಮ್ ರವರು, ಇವರೆಲ್ಲರನ್ನ ನೋಡಿದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರು ತುಂಬಾ ಇನ್ಸ್ಪಿರೇಷನ್ ಆಗಿದ್ದಾರೆ ನಮ್ಗೆ. ಈ ಒಂದು 21ನೇ ಶತಮಾನದಲ್ಲಿ ಒಂದು ಮಹಿಳೆಯ ಪಾತ್ರ ಬದಲಾಗಿದೆ. ವೃತ್ತಿ, ಸಂಸಾರ ಎರಡನ್ನ ಕೂಡ ನಾನು ನಿಭಾಯಿಸ್ತೀನಿ ಅಂತ ಹೆಣ್ಣು ಮಾದರಿಯಾಗಿ ನಿಂತಿದ್ದಾಳೆ. ಅಂದಿನ ಹೆಣ್ಣಿಗೂ ಇಂದಿನ ಹೆಣ್ಣಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅಂದು ಹೆಣ್ಣು ಕಷ್ಟ ಇದ್ದಾಗ ಬರೀ ಅಳ್ತಾ ಕೂರ್ತಾಳೆ ಅನ್ನೋದೊಂದು ಸಮಾಜಕ್ಕೆ ಗೊತ್ತಿತ್ತು. ಆದ್ರೆ ಇಂದಿನ ಹೆಣ್ಣು ಕಷ್ಟ ಇದ್ದಾಗ ಅಳ್ತಾ ಕೂರುವಂತಹ ಅಳುಮುಂಜಿ ಆಗಿದ್ದಂತಹ ಕಾಲ ಇನ್ನು ಉಳ್ಕೊಂಡಿಲ್ಲ ಅಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದು ತನ್ನಲ್ಲೂ ಶಕ್ತಿ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾಳೆ. ಹೆಣ್ಮಕ್ಳನ್ನ ಕುರಿತು ತಂದೆ ತಾಯಿಗಳಿಗೆ ಇದ್ದಂತಹ ಅಭಿಪ್ರಾಯ ಕೂಡ ಬದಲಾಗಿದೆ. ಹಿಂದೆ ಹೆಣ್ಮಕ್ಳನ್ನ ಟೆನ್ಷನ್ ಅನ್ಕೋತಿದ್ದಂತಹ ತಂದೆ ತಾಯಿ ಇವಾಗ ಒಬ್ಬ ಮಗಳು ತನ್ನ ತಂಗಳಿಗೆ ಸಮ ಅಂತ ಯೋಚನೆ ಮಾಡ್ತಾರೆ. ಹೀಗೆ ಹೆಣ್ಣಿಗೂ ಗಂಡಿಗೂ ನಾವು ಇಷ್ಟೊಂದು ವಿಚಾರಗಳಲ್ಲಿ ಕಂಪೇರ್ ಮಾಡ್ತಾ ಹೋಗೋದಾದ್ರೆ, ಈಗ ಒಬ್ಬ ತಾಯಿ ಆದವಳು ಗಂಡನನ್ನ ಕಳ್ಕೊಂಡ್ಮೇಲೆ ತನ್ನ ಮಕ್ಕಳನ್ನ ಒಂದು ಹಂತಕ್ಕೆ ಬರೋವರ್ಗೆ, ಸ್ವಾವಲಂಬಿಗಳಾಗೋದವ್ರಿಗೆ ಅವರ ಆತ್ಮವಿಶ್ವಾಸದೊಂದಿಗೆ ಅವ್ರ ಜೊತೆ ಇಟ್ಕೊಂಡು ಜವಾಬ್ದಾರಿಯನ್ನ ನಿಭಾಯಿಸ್ತಾಳೆ. ಅದೇ ಒಬ್ಬ ಗಂಡ ಹೆಂಡತಿಯನ್ನ ಕಳ್ಕೊಂಡ್ರೆ ಅರ್ಧ ಆತ್ಮವಿಶ್ವಾಸ ಆತನಲ್ಲಿ ಕಳೆದೋದಂಗಂತೆ. ಹಾಗಾಗಿ ಹೆಣ್ಣು ಆತ್ಮವಿಶ್ವಾಸದ ಚಿಲುಮೆ ಆಗಿರ್ತಾಳೆ. ಇನ್ನು ಭಾರತ ದೇಶದಲ್ಲಿ ಮಹಿಳೆಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಬಹುಶಃ ಯಾವ ದೇಶವೂ ಕೊಟ್ಟಿಕ್ಕಿಲ್ಲ. ಅವಳು ಒಂದು ಪಾಲಿಗೆ ಬಂದಂತ ಪ್ರತಿಯೊಂದು ಪಾತ್ರವನ್ನ ಆಸ್ ಅ ಕೇರಿಂಗ್ ಮದರ್, ಆಸ್ ಅ ಲವಬಲ್ ಡಾಟರ್, ಆಸ್ ಅ ಲಾಯಲ್ ಫ್ರೆಂಡ್, ಆಸ್ ಅ ವಂಡರ್ಫುಲ್ ಸಿಸ್ಟರ್, ಪ್ರತಿಯೊಂದು ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸ್ತಾ ಹೋಗ್ತಾಳೆ. ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಕಾಲಿಡೋ ಟೈಮ್ ಇಂದ ಹಿಡಿದು ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇಡ್ಕೊಳ್ಳೋವರೆಗೂ ಈ ವರ್ಷನು ಬಾಲಕಿಯರದೆ ಮೇಲ್ಗೈ ಅನ್ನುವಂತ ಟೈಟಲ್ ಪೇಪರ್ ಗಳಲ್ಲಿ ಹೈಲೈಟ್ ಆಗಿರೋದನ್ನ ನೋಡ್ತಾನೆ ಇರ್ತೀವಿ ನಾವು. ಹೀಗೆ ವಿದ್ಯೆ, ಕ್ರೀಡೆ, ರಾಜಕೀಯ, ಕಲೆ, ಹೀಗೆ ಬಹುತೇಕ ಕ್ಷೇತ್ರಗಳಲ್ಲಿ ಪುರುಷರಿಗೆ ಪರಿಸಮನಾಗಿ ನಿಂತ್ಕೊಂಡು ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕ್ತಾ ಇರುವಂತ ಮಹಿಳೆಯನ್ನ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಆದ್ರೆ ಕೆಲವೊಂದು ವಿಕೃತ ವಿಚಾರಗಳು ನಮ್ಮ ಎದೆಯನ್ನ ನಡೆಸುತ್ತೆ. ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಕಾಲಿಡ್ಲಿಕ್ಕೂ ಎದುರುವಂತ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಕಾರಣ ಪ್ರತಿನಿತ್ಯ ಹೆಣ್ಣಿನ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ, ದೌರ್ಜನ್ಯ, ಭ್ರೂಣ ಹತ್ಯೆ, ವೇಶ್ಯವಾಟಿಕೆ, ಈ ತರಗಳನ್ನ ನೋಡಿದಾಗ ನಿಜಕ್ಕೂ ಬೇಸರ ಅನ್ಸುತ್ತೆ. ಅಂತ ಸಂದರ್ಭದಲ್ಲಿ ನಿಜಕ್ಕೂ ನಾವು ಮಹಿಳಾ ದಿನಾಚರಣೆಯನ್ನ ಆಚರಿಸೋದ್ರಲ್ಲಿ ಅರ್ಥ ಇದ್ಯಾ, ಅದಕ್ಕೆ ಅರ್ಥ ಸಿಗ್ತಾ ಇದ್ಯಾ ಅಂತ ಅನ್ಸುತ್ತೆ. ಇವೆಲ್ಲವನ್ನ ದಾಟಿ

ಹೆಣ್ಮಕ್ಳು ಒಂದು ಆತ್ಮವಿಶ್ವಾಸದೊಡನೆ ಮುಂದುವರಿತಾ ಇದ್ದಾರೆ. ಅಂತ ಆತ್ಮವಿಶ್ವಾಸವನ್ನ ಪ್ರತಿಯೊಂದು ಹೆಣ್ಮಗಳು ಕೂಡ ಬೆಳೆಸ್ಕೊಂಡು ಹೋಗ್ಬೇಕು. ಎಲ್ರೂ ಕೂಡ ಮಹಿಳೆಯರ ಸಬಲೀಕರಣಕ್ಕೆ ಕೈ ಜೋಡಿಸ್ಬೇಕು. ಇನ್ನು ಹಲವೆಡೆಗಳಲ್ಲಿ ನಡೀತಾ ಇರುವಂತಹ ಲಿಂಗ ತಾರತಮ್ಯ ಇರ್ಬೋದು, ಇವುಗಳನ್ನ ತಡಿಬೇಕು. ವಿಶ್ವಾಸ, ಪ್ರೀತಿ, ಮಮತೆ, ನಂಬಿಕೆ, ನೈತಿಕ ಮೌಲ್ಯಗಳು ನಮ್ಮ ಸಮಾಜದ ಕಣ್ಣುಗಳಾಗಬೇಕು. ಮಹಿಳೆಯರ ಸಾಧನೆಗೆ ಪ್ರೋತ್ಸಾಹ ನೀಡಬೇಕು. ಇದಕ್ಕೆ ಪುರುಷರ ನೈತಿಕ ಬೆಂಬಲ ಕೂಡ ದೊರಕಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಯತ್ರ ನಾಯಸ್ತು ಪೂಜ್ಯಂತೆ ನಮ್ಮಂತೆ ತತ್ರ ದೇವತಃ ಅಂತ ಹೇಳ್ತೀವಿ. ಅದು ಕೇವಲ ಮಾತಾಗೆ ಉಳಿಬಾರದು, ಅದನ್ನ ಆಚರಣೆಗೆ ತರಬೇಕು. ಆಗ ಮಾತ್ರ ಈ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗೋದಿಕ್ಕೆ ಸಾಧ್ಯ.

0: ಪುರುಷರಲ್ಲಿ ಸ್ತ್ರೀವಾದಿ ಪ್ರಜ್ಞೆ ಮತ್ತಷ್ಟು ಹೆಚ್ಚಾಗಿದೆ. ಮಹಿಳೆಯ ದಕ್ಷತೆಯನ್ನು ಬುದ್ಧಿಮತ್ತೆಯನ್ನು ಗುರುತಿಸುತ್ತಿದ್ದಾರೆ. ಇದು ಬಹುದೊಡ್ಡ ಬದಲಾವಣೆ. ಈ ಜಗದ ಸಮತೋಲನಕ್ಕೆ ಅಗತ್ಯವಾದ ಸ್ಥಿತ್ಯಂತರವಿದು. ಜನಪದರು ಹೇಳುತ್ತಿದ್ದ ಈ ಸಂಸಾರ ಎಂಬ ನೊಗ ಹೊರಲು ಗಂಡು ಹೆಣ್ಣು ಎರಡೂ ಅಗತ್ಯ ಎಂಬುದು ಈಗ ಸಾಬೀತಾಗುತ್ತಿದೆ. ಹೆಣ್ಣು ಮಾಯೆಯಲ್ಲ, ಗಂಡಿನ ಮನದೊಳಗಿನ ಆಸೆಯೇ ಮಾಯೆ ಎಂಬ ಅಲ್ಲಮನ ಮಾತು ಇಂದು ಹೆಚ್ಚು ಅರ್ಥಪೂರ್ಣ ಎಂಬುದನ್ನು ಸಮಾಜ ಅರಿಯುತ್ತಿದೆ.
1: ಎಲ್ಲಾ ಸಮಸ್ಯೆಗಳಿಗೆ ಹೆಣ್ಣೇ ಕಾರಣ ಎಂಬ ಪೂರ್ವ ಪೀಡಿತ ಮನಸ್ಥಿತಿ ಇಂದು ಬದಲಾಗಿ ಹೆಣ್ಣನ್ನು ಸೌಂದರ್ಯದಿಂದ ನೋಡುವ ಬದಲು ಬುದ್ಧಿವಂತಿಕೆಯಿಂದ ನೋಡುವ ಕ್ರಮವನ್ನು ಇಡೀ ಜಗತ್ತಿನಾದ್ಯಂತ ಕಾಣಬಹುದು. ಹಾಗೆಂದ ಕ್ಷಣ ಇಡೀ ಜಗತ್ತು ಬದಲಾಗಿದೆ ಎಂದರ್ಥವಲ್ಲ, ಬದಲಾವಣೆ ಹಾದಿಯಲ್ಲಿ ಕ್ರಮಿಸುತ್ತಿದೆ.

0: ಮಾನವ ಉನ್ನತ ಜಗತ್ತನ್ನು ಕಾಣಬೇಕಾದರೆ ಇಡೀ ವಿಶ್ವದಾದ್ಯಂತ ಹೆಣ್ಣು ಗಂಡಿನ ಸಮಾನತೆ ಹಾಗೂ ಸಮತೋಲನವೇ ಉತ್ತಮ ಎಂಬುದು ಎಲ್ಲರಿಗೂ ಅರ್ಥವಾಗುತ್ತಿದೆ ಎಂಬ ಭರವಸೆಯ ಮೂಲಕ ಸಮಾಜದಲ್ಲಿ ಸಮಾನತೆಯ ಹಣತೆ ಬೆಳಗೋಣ.
1: ಇದುವರೆಗೆ ಲಿಂಗ ಸಮಾನತೆ ಸಮಾಜದ ಹಣತೆ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಎನ್ಕೆ ಲೋಲಾಕ್ಷಿ. ನಿರೂಪಣಾ ಧ್ವನಿಗಳು ಜಿಎನ್ ಮಂಜುನಾಥ್ ಹಾಗೂ ಕೆಬಿ ಮೀನಾ. ಸಂಕಲನ ಎಂಎಸ್ ಭಾರತಿ. ನಿರ್ಮಾಣ ಟಿಬಿ ಲಸಿತಾ.

ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮನುಗನಹಳ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ ಕೇಳಲಿದ್ದೀರಿ. ವಿದ್ಯಾದೇವತೆ ಶಾರದೆ ನಮ್ಮನ್ನೆಲ್ಲಾ ಹರಸುತ್ತಾಳೆ. ಅವಳ ಗುಣಗಾನ ಎಷ್ಟು ಹೇಳಿದರೂ ಸಾಲದು. ಶ್ರೀ ಶಾರದಾ ದೇವಿಯ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನು ಗಾಯನ ಮಾಡುವವರು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು.

0: ಒಂದು ಸ್ವಚ್ಛ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಗಳು ನೆಲೆಸಿರುತ್ತಾರೆ. ಉತ್ತಮ ಗಾಳಿ, ಸ್ವಚ್ಛವಾದ ನೀರು, ಪೌಷ್ಟಿಕ ಆಹಾರವೂ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುತ್ತದೆ. ಅಂತಹ ಪರಿಸರವನ್ನು ನಾವೆಲ್ಲರೂ ಸೇರಿ ಕಾಪಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಿದಂತೆ ಪರಿಸರ ಮಾಲಿನ್ಯವೂ ಹೆಚ್ಚಾಗುತ್ತಿದೆ. ಅದರಲ್ಲೂ ಪ್ಲಾಸ್ಟಿಕ್ ಇಡೀ ಭೂಮಂಡಲವನ್ನೆಲ್ಲ ಆವರಿಸಿಕೊಂಡು ಪರಿಸರವನ್ನು ವಿನಾಶದ ಅಂಚಿಗೆ ಕೊಂಡೊಯ್ಯುತ್ತಿದೆ. ಇದನ್ನು ಬಿಂಬಿಸುವ ಕಿರುನಾಟಕವೊಂದನ್ನು ನಮ್ಮ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಾರೆ. ನಾಟಕ ಪ್ಲಾಸ್ಟಿಕ್ ರಾಕ್ಷಸ.
1: ಕೇಳ್ರಪ್ಪ ಕೇಳಿ, ಕೇಳ್ರಮ್ಮ ಕೇಳಿ, ಮೊಬೈಲ್ನಲ್ಲಿ ಮಾತಾಡೋರು, ಅಕ್ಕಪಕ್ಕ ಕುತ್ಕೊಂಡು ಅರಟೆ ಹೊಡೆಯೋರು, ಹಿಂದೆ ಕುತ್ಕೊಂಡು ಯೋಚನೆ ಮಾಡೋರು, ಮುಂದೆ ಕುತ್ಕೊಂಡು ನಿದ್ದೆ ಹೊಡೆಯೋರು, ಎಲ್ರು ಕೇಳ್ರಪ್ಪ ಕೇಳಿ, ಕೇಳ್ರಮ್ಮ ಕೇಳಿ. ಇವತ್ತು ನಿಮ್ಗೆ ನಾನು ಒಬ್ಬ ರಾಕ್ಷಸನ ಬಗ್ಗೆ ಹೇಳ್ತೀನಿ. ಅವನಿಗೆ ಜನನ ಮಾತ್ರ ಇದೆ, ಸಾವೇ ಇಲ್ಲ. ಈಗೋ ಈಗೋ ಅವನೇ ಬಂದ.
2: ನಾನ್ ಯಾರು ಅಂತ ನೋಡ್ತಾ ಇದ್ದೀರಾ? ನಾನು ಪ್ಲಾಸ್ಟಿಕ್ ರಾಕ್ಷಸ. ನಾನು ಈ ಭೂಮಂಡಲದಲ್ಲೆಲ್ಲ ಸರ್ವವ್ಯಾಪಿ. ನನ್ನನ್ನು ಸುಟ್ಟರೆ ನಂತರ ಕೆಟ್ಟ ಅನಿಲವಾಗಿ ನಿಮ್ಮನ್ನೆಲ್ಲ ಕಾಡುತ್ತೇನೆ. ನಾನೇ ಪ್ಲಾಸ್ಟಿಕ್ ರಾಕ್ಷಸ.
3: ಅಂಬಾ ಅಂಬಾ,
4: ಅಯ್ಯಯ್ಯೋ, ನನ್ನ ಹಸು ಯಾಗ್ಯಾಗೋ ಆಡ್ತಾ ಇದೆ. ಏನಾಯ್ತು ಶಿವನೇ? ಅಯ್ಯಯ್ಯೋ, ಹೊಟ್ಟೆ ಬೇರೆ ಉಬ್ಬಿಸಿಕೊಂಡಿದೆ. ಅಯ್ಯೋ ಗಂಗಿ, ಏನಾಯ್ತವ ಗಂಗವ್ವ, ಯಾಕೀಗ ಒದ್ದಾಡ್ತಾ ಇದ್ದಿ?
5: ಏನಾಯ್ತು ಸರ್ಸಿ, ಯಾಕೀಗ ಅಳ್ತಾ ಕುಂತಿದ್ದಿ?
4: ಸಾವಿತ್ರಕ್ಕ ನೋಡಿಲ್ಲಿ, ನನ್ನ ಹಸು ಹೇಗೇಗೋ ಆಡ್ತಾ ಇದೆ. ಸಂಜೆ ಚೆನ್ನಾಗಿ ಮೇವು ಕೂಡ ತಿಂದಿತ್ತು.
5: ಆಯ್ತು ಇರು, ಯಾಕಳ್ತಿ? ನಮ್ಮೂರಲ್ಲಿ ಹಸಿನ್ ಡಾಕ್ಟ್ರು ಬಂದವ್ರೆ, ಅವ್ರನ್ನೇ ಕೇಳೋಣ. ಲೋ ಬೋರಣ್ಣ, ಎಲ್ಲಿದ್ದಿ? ಹೋಗ್ ಡಾಕ್ಟ್ರನ್ ಕರ್ಕೊಂಬಾ.
3: ಆಯ್ತು, ಈಗ್ಲೇ ಹೊಂಟೆ. ಡಾಕ್ಟ್ರೇ ಡಾಕ್ಟ್ರೇ, ನಮ್ ಸಾವಿತ್ರಕ್ಕನ ಹಸುವಿನ ಹೊಟ್ಟೆ ಉಬ್ಬಿಕೊಂಡಿದೆ, ಏನಾಯ್ತು ನೋಡಿ ಡಾಕ್ಟ್ರೇ.
6: ಗೋವಿಂದ, ಹಸು ಹಿಡ್ಕೋ ನೋಡೋಣ. ಓ, ಹಸು ಸತ್ತು ಹೋಗಿದೆ.
5: ಹೇಗ್ ಸತ್ತೋಯ್ತು ಡಾಕ್ಟರ್?

0: ಡಾಕ್ಟ್ರೆ, ಪ್ಲಾಸ್ಟಿಕ್ ತಿಂದು ಸತ್ತು ಹೋಗಿದೆ, ಅದಕ್ಕೆ ಹೊಟ್ಟೆ ಉಬ್ಬಿಸಿಕೊಂಡಿರೋದು. ಪ್ಲಾಸ್ಟಿಕ್ ಅನ್ನು ರಾಸಾಯನಿಕಗಳಿಂದ ತಯಾರು ಮಾಡ್ತಾರೆ, ಅದು ಮಣ್ಣಿನಲ್ಲಿ ಕರಗೋದು ಇಲ್ಲ, ಸುಟ್ಟರೆ ಅದರಿಂದ ಹೊರಬರುವ ಕೆಟ್ಟ ಅನಿಲ ನಮ್ಮೆಲ್ಲರ ಆರೋಗ್ಯಕ್ಕೆ ಹಾನಿಕಾರಕ.
1: ಆದ್ರೆ ಪ್ಲಾಸ್ಟಿಕ್ ಬಳಸದೆ ಹೇಗೆ ನಿರ್ವಹಣೆ ಮಾಡೋದು ಡಾಕ್ಟ್ರೆ? ಅಂಗಡಿಯಿಂದ ಸಾಮಾನು ತುಂಬಿಸಿಕೊಂಡು ಬರಲು, ಹೋಟೆಲ್ನಿಂದ ಊಟ ಕಟ್ಟಿಸಲು ಬೇಕಲ್ಲ.
0: ನಾನು ಪ್ಲಾಸ್ಟಿಕ್ ಬಳಸಲೇಬೇಡಿ ಅಂತ ಹೇಳಲಿಲ್ಲ, ಅತಿ ಕಡಿಮೆ ಬಳಸಿ. ಪ್ಲಾಸ್ಟಿಕ್ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆ ಬ್ಯಾಗ್ ನ ಬಳಸಿ. ಇದರಿಂದ ಪುನರ್ಬಳಕೆಯನ್ನು ಮಾಡಬಹುದು, ಪರಿಸರ ನೈರ್ಮಲ್ಯನು ಕಾಪಾಡಬಹುದು. ಈ ಸಾಲಿನ ಪರಿಸರ ಧ್ಯೇಯ ವಾಕ್ಯ ಏನು ಗೊತ್ತೇ? ಪ್ಲಾಸ್ಟಿಕ್ ಮಾಲಿನ್ಯವನ್ನ ತ್ಯಜಿಸಿ ಅನ್ನೋದು. ಏನ್ರಪ್ಪ ಗೊತ್ತಾಯ್ತಾ?
2: ಆಯ್ತು ಡಾಕ್ಟ್ರೆ, ಇವತ್ತಿಂದ ಪೇಪರ್ ಬ್ಯಾಗ್ ಬಟ್ಟೆ ಬ್ಯಾಗ್ನೇ ಬಳಸ್ತೀವಿ.
3: ಸ್ನೇಹಿತರೆ, ಈಗ ಒಂದು ಭಾವಗೀತೆ ಕೇಳೋಣ. ಕಾಲದ ಕಡಲಿನ ಉಸಿರಿನ ಹಡಗು ಹೇಗೆ ಸಾಗುತ್ತಿದೆ, ಜನಜೀವನದ ಬದುಕಿನ ರೌದ್ರ ರಮಣೀಯತೆಯನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ತಮ್ಮ ಕವನದಲ್ಲಿ ಈ ರೀತಿ ಚಿತ್ರಿಸಿದ್ದಾರೆ.

ಜಗತ್ತಿನಲ್ಲಿ ಏನೆಲ್ಲ ವಿಸ್ಮಯಗಳು ಉಂಟಾಗುತ್ತವೆ ಎಂಬುದನ್ನು ಕವಿಗಳು ಎಷ್ಟು ಸೊಗಸಾಗಿ ವರ್ಣಿಸುತ್ತಾರೆ ಅಲ್ವಾ. ನಾವು ಜೀವನದಲ್ಲಿ ಯಾವುದಾದರೊಂದು ಉತ್ತಮ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಅದರಲ್ಲೂ ಕೈತೋಟ ಮಾಡುವ ಹವ್ಯಾಸ ಮನಸ್ಸಿಗೆ ಆನಂದ ಸಂತಸವನ್ನು ದೊರಕಿಸಿಕೊಡುವುದರ ಜೊತೆಗೆ ವಿದ್ಯಾರ್ಥಿಗಳು ಸಮಾಜಘಾತಕ ಚಟುವಟಿಕೆಗಳಿಂದ ದೂರ ಇರಬಹುದು. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ವ್ಯವಸಾಯದ ಪ್ರಾಥಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಪರಿಸರ ಪ್ರೇಮ, ವ್ಯವಹಾರ

0: ಜ್ಞಾನ ಹಾಗೂ ಭವಿಷ್ಯದ ಉತ್ತಮ ಕೃಷಿಕ ಆಗುವುದರಲ್ಲಿ ಸಂಶಯವೇ ಇಲ್ಲ. ಈಗ ಕೇಳೋಣ ಕಿರುನಾಟಕ, ಕೈತೋಟ ಮಾಡೋಣ ಬನ್ನಿ.
1: ಯಾವ್ದಪ್ಪ ಮೋಟಾರ್ ಬೇಕು, ಚಾವಡಿ ಕಡೆ ಬರ್ತಾ ಇದೆ.
2: ಏ ಬಿಡೋ ಮಚ್ಚ, ಊರು ಅಂದ್ಮೇಲೆ ಬೇಕಾದಷ್ಟು ಮೋಟಾರ್ ಬೈಕ್ಗಳು ಬರ್ತಾವೆ, ಆಟ ಮುಂದುವರೆಸೋಣ ಬಾ.
1: ತಾಳು ಸ್ವಲ್ಪ, ಊರಿಗೆ ಹೊಸಬ್ರು ಅನ್ಸುತ್ತೆ ಬಂದವ್ರನ್ನ ಮಾತಾಡ್ಸೋದು, ನಮ್ ಸಂಪ್ರದಾಯ ಅಲ್ವಾ. ನಮಸ್ಕಾರ ಸರ್, ಯಾರು ಬೇಕಿತ್ತು?
3: ನಮಸ್ತೆ, ಈ ಊರಿನ ಯಜಮಾನರು ಯಾರು, ಅವರನ್ನ ನೋಡ್ಬೇಕಿತ್ತಲ್ಲ.
1: ಓ ಬನ್ನಿ, ಸೋಮಪ್ಪ ಅಂತ ಇದೆ ಅವ್ರ ಮನೆ.
3: ನಮಸ್ಕಾರ ಯಜಮಾನ್ರೆ, ನಾನು ಅರಣ್ಯ ಇಲಾಖೆಯಿಂದ ಬಂದಿದ್ದೀನಿ. ಇವರು ನನ್ನ ಸ್ನೇಹಿತರು, ವೆಂಕಟೇಶ್ ಅಂತ, ನರ್ಸರಿ ಮಾಲೀಕರು.
4: ಬಹಳ ಸಂತೋಷ ಸ್ವಾಮಿ, ಹಾಗಾದ್ರೆ ನಮ್ ರೈತರಿಗೆ ಬೀಜ ಸಸಿಗಳನ್ನ ಕೊಡ್ಸ್ಕೊಡ್ತೀರಾ?
3: ಹೌದೌದು, ಹಾಗಾದ್ರೆ ನಿಮ್ಮೂರಿನ ಯುವಕರು ಹೆಂಗಸರನ್ನ ಇಲ್ಲಿ ಸಭೆ ಸೇರಿಸ್ತೀರಾ? ಕೈತೋಟ ಮಾಡೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ.
4: ಸೇರಿಸ್ತೀವಿ ಸ್ವಾಮಿ, ನಮ್ಮೂರಿನಲ್ಲಿ ಯಾವ ತೋಟನೂ ಬೆಳೆಸಿಲ್ಲ. ಅಗತ್ಯವಾಗಿ ಬೇಕಾದ ಹಣ್ಣು ಹೂವು ತರಕಾರಿಗಳನ್ನೆಲ್ಲ ಪಟ್ಟಣದ ಮಾರುಕಟ್ಟೆಗೆ ಹೋಗಿ ತರಬೇಕು.
2: ಕೇಳ್ರಪ್ಪ ಕೇಳಿ, ಯುವಕರು, ಸ್ಕೂಲ್ ಮಕ್ಕಳು, ಮಹಿಳೆಯರು ಎಲ್ಲರೂ ಊರ್ ಚೌಡಿ ಮುಂದೆ ಸೇರ್ಬೇಕಂತ ಕಣ್ರಪ್ಪ.
4: ನೋಡ್ರಪ್ಪ, ಇದುವರೆಗೂ ನಮ್ಮೂರ್ನಲ್ಲಿ ಹೊಲ ಗದ್ದೆಲ್ ಕೆಲಸ ಮಾಡ್ತಿದ್ರಿ, ದವಸ ಧಾನ್ಯವನ್ನು ಸಹ ಬೆಳಿತಿದ್ರಿ, ಹೌದು ತಾನೆ?
2: ಹೌದು ಹೌದು.
4: ಜೊತೆ ಇವರು ಕೈತೋಟ ಮಾಡೋದರ ಬಗ್ಗೆ ಒಂದಿಷ್ಟು ಮಾಹಿತಿನೂ ಕೊಡ್ತಾರೆ, ನಾವೆಲ್ಲರೂ ಕೇಳಿ ಅದರ ಉಪಯೋಗನ ಪಡ್ಕೊಳ್ಳೋಣ, ಏನಂತೀರಿ?
2: ಹೌದು ಹೌದು, ಅಗತ್ಯವಾಗಿ ಪಡ್ಕೊಳ್ತೀವಿ.
5: ಸರ್, ಕೈತೋಟ ಮಾಡೋದಂದ್ರೇನು?
0: ಅಂದ್ರೆ ಒಂದು ಗೊತ್ತಾದ ಹಾಗೂ ನಿರ್ದಿಷ್ಟ ಪ್ರದೇಶದಲ್ಲಿ ನಮ್ಮ ಮನೆಗೆ ಬೇಕಾದ ಹಣ್ಣು ತರಕಾರಿ ಹೂವು ಕಾಯಿ ಪಲ್ಯಗಳನ್ನು ನಾವೇ ನಮ್ಮ ಕೈಯಿಂದ ಕೃಷಿ ಮಾಡಿ ಬೆಳೆಸುವ ವಿಧಾನ.
5: ನಮಗೆ ಬೇರೆ ಬೇರೆ ಕೆಲಸ ಇರುತ್ತೆ, ಇದನ್ನು ಯಾವ ಸಮಯದಲ್ಲಿ ಮಾಡೋಕ್ಕಾಗುತ್ತೆ?
0: ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೈತೋಟ ಮಾಡಬಹುದು.
6: ಅದನ್ನೆಲ್ಲ ಬೆಳಿಬೇಕಾದ್ರೆ ನಮ್ಮಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಸರ್?
0: ಅದಕ್ಕೆ ಯಾಕೆ ಚಿಂತಿಸ್ತೀರಿ? ಅರಣ್ಯ ಇಲಾಖೆ ಸಹಯೋಗದಲ್ಲಿ ನಮ್ಮ ನರ್ಸರಿ ಇದೆ, ಅಲ್ಲಿಗೆ ಬಂದು ಕಡಿಮೆ ದರದಲ್ಲಿ ಅಗತ್ಯವಾದ ಬೀಜ ಸಸಿಗಳನ್ನ ಪಡೆದುಕೊಳ್ಬಹುದು.
1: ಸರ್, ಕೈತೋಟ ಮಾಡೋದ್ರಿಂದ ಉಪಯೋಗವೇನು?
0: ಮಗು ಬಿಡುವಿನ ವೇಳೆಯ ಸದುಪಯೋಗ ಆಗುತ್ತೆ, ನಾವೇ ಬೆಳೆದಾಗ ಅದರ ಮೌಲ್ಯ ಗೊತ್ತಾಗುತ್ತೆ, ಯಾವುದೇ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕವಿಲ್ಲದೆ ತಾಜಾ ತರಕಾರಿಗಳನ್ನ ಬೆಳಿಬಹುದು, ಹಣ ಉಳಿತಾಯ ಮಾಡಬಹುದು, ಮಾರುಕಟ್ಟೆಯಲ್ಲಿ ಬೆಳೆದ ಕಾಯಿಪಲ್ಯಗಳನ್ನು ಮಾರಿ ಲಾಭ ಗಳಿಸಬಹುದು, ಹೆಚ್ಚಾಗಿದ್ದ ಪಕ್ಷದಲ್ಲಿ ಮಾತ್ರ ಆರೋಗ್ಯಕರ ಜೀವನ ನಡೆಸಬಹುದು.
1: ಸರ್, ಶಾಲೆಯಲ್ಲೂ ಕೈತೋಟ ಮಾಡಬಹುದಾ? ನಂಗೆ ತುಂಬಾ ಆಸಕ್ತಿ ಇದೆ.
0: ಓ ಖಂಡಿತ ಮಾಡಬಹುದು ಮಗು, ನಿಮ್ಮಂತ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರ ಹತ್ರ ಹೋಗಿ ವಿಷಯನ ತಿಳಿಸಿ, ಅವ್ರಿಗೆ ತುಂಬಾ ಸಂತೋಷ ಹಾಗೂ ನಿಮ್ಮ ಬಗ್ಗೆ ಮೆಚ್ಚುಗೆ ಕೂಡ ಆಗುತ್ತೆ.
7: ಸರ್, ನಮ್ಮ ಶಾಲೆಗೆ ಕೆಲವು ಸಸಿಗಳನ್ನು ಬೀಜಗಳನ್ನು ಕೊಡ್ತೀರಾ? ನಾವು ನಾಳೆಯಿಂದಲೇ ಪ್ರಾರಂಭಿಸ್ತೀವಿ.
3: ಓ ಅದಕ್ಕೇನಂತೆ, ನಮ್ಮ ಇಲಾಖೆಯಿಂದ ನಿಮ್ ಶಾಲೆಗೆ ಈಗಾಗಲೇ ನಾವು ಬೇಕಾದಷ್ಟು ಸಸಿಗಳನ್ನು ನೀಡಿದ್ವಲ್ಲ, ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಿಸಿದ್ರಲ್ಲ, ಅದೇ ರೀತಿ ನರ್ಸರಿಯಿಂದ ಉತ್ತಮ ಬೀಜಗಳನ್ನು ನೀಡಿದ್ರೆ ಅದರ ಪ್ರಯೋಜನ ಪಡ್ಕೊಳ್ತೀರಿ.
8: ಶಾಲಾ ಕೈತೋಟದಲ್ಲಿ ಬೆಳೆದ ತರಕಾರಿ ಕಾಯಿ ಪಲ್ಯಗಳನ್ನು ನಾವು ಮಾರಾಟ ಮಾಡಬಹುದಾ ಸರ್?
0: ಮಾರುವ ಅಗತ್ಯ ಇಲ್ಲ, ಏಕೆಂದರೆ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಒಂದು ಮಧ್ಯಾಹ್ನದ ಬಿಸಿಯೂಟ, ನಿಮ್ಮ ಶಾಲೆಯಲ್ಲಿಯೇ ಅಡುಗೆ ಸಿದ್ಧಪಡಿಸೋದ್ರಿಂದ ತರಕಾರಿಗಳನ್ನ ಯಥೇಚ್ಛವಾಗಿ ಉಪಯೋಗಿಸಬಹುದು. ಹಾಗೆ ಇನ್ನು ಏನೇನು ಉಪಯೋಗಗಳಿವೆ ಗೊತ್ತಾ? ಉತ್ತಮ ಮತ್ತು ತಾಜಾ ತರಕಾರಿಗಳನ್ನು ನೀವೆಲ್ಲರೂ ಸೇವನೆ ಮಾಡಬಹುದು. ಶಾಲೆಯ ಅಂಗಳವು ಹೂ ಮತ್ತು ವನ ಸಮೃದ್ಧಿಯಿಂದ ಕಂಗೊಳಿಸುತ್ತೆ. ಶಾಲಾ ಪರಿಸರದಲ್ಲಿ ಒಳ್ಳೆಯ ಗಾಳಿ ಸೇವನೆ ಮಾಡಬಹುದು. ABCD ಜೀವಸತ್ವ ಹಾಗೂ ಅಗತ್ಯ ಪೋಷಕಾಂಶಗಳನ್ನ ಪಡೆದುಕೊಳ್ಬಹುದು.
8: ಬಹುಮುಖ್ಯವಾಗಿ ಯಾವ ಯಾವ ತರಕಾರಿ ಹಣ್ಣುಗಳನ್ನು ಕೈತೋಟದಲ್ಲಿ ಬೆಳಿಬಹುದು ಸರ್?
0: ಬದನೆ, ಮೂಲಂಗಿ, ಕ್ಯಾರೆಟ್, ಕುಂಬಳ, ಬೀನ್ಸ್ ಹಾಗೂ ಕೆಲವು ಸೊಪ್ಪುಗಳನ್ನ ಬೆಳಿಬಹುದು. ಪರಂಗಿ, ಸಪೋಟ, ಸೀಬೆ, ಕಲ್ಲಂಗಡಿ ಇತ್ಯಾದಿ ಹಣ್ಣುಗಳನ್ನು ಬೆಳೆಸಬಹುದು.
5: ಸರ್, ಕೈತೋಟ ಮಾಡಬೇಕಾದ್ರೆ ಕೆಲವು ಪರಿಕರಗಳು ಬೇಕಾಗುತ್ತೆ, ಹಾಗೆ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಕೊಡ್ತೀರಾ?
0: ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಪ್ರಯತ್ನ ಪಟ್ಟರೆ ಸ್ಥಳೀಯ ದಾನಿಗಳನ್ನು ಹಿಡಿದು ಬೇಕಾದ ಸಲಕರಣೆ ಅಂದರೆ ಹಾರೆ, ಗುದ್ದಲಿ, ಬಾಣಲಿ, ನೀರಿನ ಪೈಪು ಇತ್ಯಾದಿಗಳನ್ನ ತರಿಸ್ಕೊಳ್ಬಹುದು. ಇನ್ನು ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಅವಶ್ಯಕತೆ ಇರೋದಿಲ್ಲ, ಸ್ಥಳೀಯವಾಗಿ ಸಿಗುವ ಕುರಿ ಗೊಬ್ಬರ, ಹಸುವಿನ ಸಗಣಿ, ತರಕಾರಿ ಸಿಪ್ಪೆಗಳನ್ನ ಬಳಸಬಹುದು. ತರಕಾರಿ ಮತ್ತು ಹಣ್ಣುಗಳ ಸಿಪ್ಪೆಯನ್ನು ಜೊತೆಗೆ ಒಣಗಿದ ಎಲೆ, ಒಂದಷ್ಟು ಎರೆಹುಳುಗಳ ಸಂಗ್ರಹ ಮಾಡಿ ಗುಂಡಿ ತೋಡಿ ಪದರವಾಗಿ ಮಣ್ಣಿನ ಜೊತೆ ಸೇರಿಸಿದರೆ ಕಾಂಪೋಸ್ಟ್ ಗೊಬ್ಬರವಾಗುತ್ತೆ, ಇದು ಗಿಡಗಳ ಬೆಳವಣಿಗೆಗೆ ಪೋಷಕಾಂಶವನ್ನು ಒದಗಿಸುತ್ತದೆ.
7: ಸರ್, ಯಾವ ವೇಳೆಯಲ್ಲಿ ಕೈತೋಟದ ಕೆಲಸ ಮಾಡಬೇಕಾಗುತ್ತೆ?
0: ಬೆಳಿಗ್ಗೆ ಶಾಲಾ ಪ್ರಾರಂಭಕ್ಕೂ ಅರ್ಧ ಗಂಟೆ ಮುಂಚೆ ನೀರು ಹಾಕಿ.

0: ಗ್ರಹಗಳು ಹಗಲಿನ ವೇಳೆ ಸೂರ್ಯನ ಬೆಳಕು, ನೀರು, ಶಾಖ, ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ಬಳಸಿಕೊಂಡು ಯಥೇಚ್ಛವಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಸಾಧ್ಯವಾದ್ರೆ ವಾರಕ್ಕೊಮ್ಮೆ ಗಿಡವನ್ನು ಪಾತಿ ಮಾಡಿ ನೀರು ಹಾಕಿ ಬೆಳೆಸಿ. ಕೆಲವೊಮ್ಮೆ ಗಿಡಗಳಿಗೆ ನೀರು ಹೆಚ್ಚಾದ್ರೆ ಬೇರು ಕೊಳೆತು ಹೋಗುವ ಸಂಭವವಿರುತ್ತೆ. ಕೀಟದ ಬಾಧೆ ಕಾಣಿಸಿಕೊಂಡರೆ ಬೇವಿನ ಎಣ್ಣೆ ನೀರು ಸಿಂಪಡಿಸಿ, ಆದ್ರೆ ತರಕಾರಿ ಉಪಯೋಗಿಸುವಾಗ ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸಿದ್ರೆ ಸಾಕು.
1: ಸರ್, ಕೈ ತೋಟದ ಬಗ್ಗೆ ತುಂಬಾ ವಿಚಾರ ತಿಳಿಸಿಕೊಟ್ರಿ. ನಾಳೆಯಿಂದಲೇ ಈ ಕೆಲಸನ ಪ್ರಾರಂಭಿಸ್ತೀವಿ. ನನ್ನ ಇತರ ಸ್ನೇಹಿತರಿಗೂ ತಿಳಿಸಿಕೊಡ್ತೀವಿ. ಧನ್ಯವಾದಗಳು ಸರ್.
2: ಒಟ್ಟಿನಲ್ಲಿ ಇವತ್ತು ನಮ್ಮೂರ್ನವ್ರಿಗೆ ಶಾಲಾ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗೋ ವಿಚಾರ ತಿಳಿಸಿದ್ದೀರಿ ಸ್ವಾಮಿ. ಆಗಾಗ ಬಂದು ಸಲಹೆ ನೀಡ್ತಾ ಇರಿ. ಧನ್ಯವಾದಗಳು.
3: ನಮ್ಮ ಜನಪದರು ಹಾಡಿದರೆಂದರೆ ಕಲ್ಲರಳಿ ಹೂವಾಗುತ್ತೆ, ನಿಂತ ನೀರು ಜುಳು ಜುಳು ಎಂದು ಅರಿಯುತ್ತೆ, ಚುಂಚನಗಿರಿ ಭೈರವನ ತೇರನ್ನು ಎಳೆಯುವ ಅವರ ಸಂಭ್ರಮ ಎಷ್ಟು ಹೇಳಿದರೂ ಸಾಲದು. ಈ ಕುರಿತ ಒಂದು ಜನಪದ ಗೀತೆಯನ್ನು ಕೇಳೋಣ.

ರಸ ಋಷಿ ಕುವೆಂಪುರವರು ಗುರುದೇವನನ್ನು ಸ್ಮರಿಸುತ್ತಾ ಸಮನ್ವಯದ ಧರ್ಮವನ್ನು ಬಿತ್ತುವಂತೆ ಕೋರುತ್ತಾರೆ. ಶ್ಯಾಮಲ ಕಾನನ ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ ಸುಖಶಾಂತಿಯ ಕಾಂತಿಯ ಭರಿಸಬೇಕಾಗಿ ಪ್ರಾರ್ಥಿಸುತ್ತಾರೆ. ಈ ಗೀತೆಯನ್ನು ವೃಂದಗಾನದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಹಾಡುತ್ತಾರೆ.

ಇದುವರೆಗೆ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಹುಣಸೂರು ತಾಲೂಕಿನ ಮನುಗನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಭಾಗವಹಿಸಿದ ಮಕ್ಕಳು ಅರ್ಚನಾ, ಸೌಂದರ್ಯ, ಗಾಯತ್ರಿ, ಪೂಜಾ, ಲಕ್ಷ್ಮಿ, ತನುಜ, ಮಾನಸ, ಸೋನಾ, ದೀಕ್ಷಿತ, ಸಿಂಚನ, ಕೀರ್ತನ, ವಿಶ್ವಾಸ್,

0: ಕೀರ್ತಿ, ಯಶವಂತ್ ಗೌಡ, ಆದಿತ್ಯ, ಸಾಗರ್, ಕಿರಣ್, ಪೂರ್ಣಚಂದ್ರ, ಅಭಿಷೇಕ್ ಎಂ, ಚೇತನ್ ಕುಮಾರ್, ಅಮಿತ್ ಹಾಗೂ ಚೇತನ್ ಎಂಡಿ. ಈ ಕಾರ್ಯಕ್ರಮಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದವರು ಶ್ರೀಮತಿ ಗೀತಾ ಸಿಎನ್ ಮುಖ್ಯ ಶಿಕ್ಷಕರು. ಗೀತೆಗಳ ಗಾಯನಕ್ಕೆ ತರಬೇತಿ ನೀಡಿದವರು ಶ್ರೀಮತಿ ಪಲ್ಲವಿ ಎಚ್ಸಿ ಸಂಗೀತ ಶಿಕ್ಷಕರು. ಕಿರುನಾಟಕಗಳು ಮತ್ತು ನಿರೂಪಣಾ ಸಾಹಿತ್ಯ ರಚನೆ ಜೆ ವಸಂತ ಕುಮಾರಿ ಕನ್ನಡ ಭಾಷಾ ಶಿಕ್ಷಕರು. ಕೀಬೋರ್ಡ್ ಸಹಕಾರ ಶ್ರೀ ಚಿಕ್ಕಣ್ಣಾಚಾರ್ ಎಸ್ ಸಂಗೀತ ಶಿಕ್ಷಕರು. ತಬಲಾ ಸಹಕಾರ ಶ್ರೀ ಮೋಹನ್ ಕುಮಾರ್ ಮೈಸೂರು. ಎಲ್ಲರಿಗೂ ನಮಸ್ಕಾರ.
1: ಮಕ್ಕಳ ಮಂಟಪ ಪ್ರಸ್

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಶ್ರೀಪತಿ ವಿಠಲದಾಸರ ಒಂದು ಕೃತಿ, ವೆಂಕಟೇಶ ಭವ ಸಂಕಟ ಪರಿಹರಿ.

ಶ್ರೀಪತಿ ವಿಠಲದಾಸರ ಕೃತಿಯನ್ನು ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಕೇಳಿದರೆ, ಇನ್ನು ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಜಗನ್ನಾಥದಾಸರ ಕೃತಿ ಧನ್ಯನಾದೆ ವಿಠಲ.

ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಜಗನ್ನಾಥದಾಸರ ಕೃತಿಯನ್ನು ಕೇಳಿದ್ರೆ, ಇನ್ನು ಸಿ ಅಶ್ವಥ್ ಹಾಡಿದ ಒಂದು ಗೀತೆ, ಏನು ಇಲ್ಲವೋ ಎರಡು ದಿನದ ಸಂಸಾರ, ಪುರಂದರದಾಸರ ಕೃತಿ.

ಸಿ ಅಶ್ವಥ್ ಅವರ ಸ್ವರದಲ್ಲಿ ಪುರಂದರದಾಸರ ಕೃತಿಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಗೀತೆ ಮರೆಗೆ ನಿಂತು ಕಾಯುತ್ತಿರುವ.

ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ರಚಿತ ಒಂದು ಗೀತೆಯನ್ನ ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕುವೆಂಪು ರಚಿತ ಗೀತೆ ನೋಡಲ್ಲಿ ಮೂಡಿಹುದು, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಕುವೆಂಪು ರಚಿತ ಗೀತೆಯನ್ನು ಕೇಳಿದರೆ, ಇನ್ನು ಜನಪದ ಗೀತೆಗಳು ಡಿ ನಾರಾಯಣಸ್ವಾಮಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆ, ಆಡೋಣ ಬನ್ನಿ.

ನಾರಾಯಣಸ್ವಾಮಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ಇನ್ನು ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ ಒಂದು ಗೀತೆ, ಬಿಂದಿಗೆ ಹೊತ್ತು ನೀರಿಗೆ ಬರುವಾಗ.

0: ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ
1: ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ.

0: ಅಪ್ಪ ಭಾರತೀ ಸುತರೊಂದಿಗಿನ ಅಪೂರ್ವ ಬಾಂಧವ್ಯವನ್ನು ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ದೂರವಾಣಿ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕುಸುಮಾ ಶಾನ್ಭಾಗ್ ಅವರೇ, ನಮಸ್ಕಾರ.
1: ನಮಸ್ಕಾರ.
0: ತಾವು ಪತ್ರಿಕಾ ರಂಗದಲ್ಲಿ ಮಹಿಳಾ ಸಾಹಿತಿಯಾಗಿ ಕೃತಿಗಳನ್ನು ರಚನೆ ಮಾಡಿದ್ದೀರಿ. ನಿಮ್ಮ ಒಂದು ಬದುಕನ್ನು ನಾವು ಗಮನಿಸಿದಾಗ ನಿಮ್ಮ ತಂದೆಯಲ್ಲಿದ್ದಂತಹ ಒಂದು ಇಲ್ಲದವರ, ಬಡವರ, ನಿರ್ಗತಿಕರ, ಶೋಷಿತರ ಪರವಾಗಿ ನಿಂತು ಹೋರಾಟ ಮಾಡುವಂತಹ ಒಂದು ಸ್ವಭಾವ ನಿಮ್ಮಲ್ಲೂ ಸಹ ನಾವು ಗುರುತಿಸಿದ್ದೀವಿ. ಭಾರತೀ ಸುತರ ಮಗಳಾಗಿ ಅವರ ಸಾಹಿತ್ಯದ ಪ್ರಭಾವ, ಅವರ ಬದುಕಿನ ಘಟನೆಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಕುತೂಹಲ. ಹೇಳಿ, ಭಾರತೀ ಸುತ ಒಬ್ಬ ತಂದೆಯಾಗಿ ಒಬ್ಬ ಸಾಹಿತಿಯಾಗಿ ನಿಮಗೆ ಹೇಗೆ ಅನಿಸ್ತಾರೆ?
1: ತಂದೆಯಾಗಿ ಅಂತ ಹೇಳೋದಾದ್ರೆ, ಒಂದು ಎಲ್ಲ ಮಕ್ಕಳಿಗಿಂತ ನಾನು ತಂದೆಗೆ ಅಥವಾ ತಾಯಿಗೆ ಇಬ್ಬರಿಗೂ ಹೆಚ್ಚು ಸಮಸ್ಯಾತ್ಮಕ ಮಗುವಾಗಿದ್ದಿದ್ದು ಹೌದು. ಬಹಳ ಸುಳ್ಳು ಹೇಳ್ತಾ ಇದೆ, ಬಹಳ ಸುಳ್ಳು ಹೇಳ್ತಿದ್ದೆ. ಆ ಸುಳ್ಳುಗಳಿಂದ ತಂದೆ ತಾಯಿ ಇಬ್ಬರನ್ನೂ ಶಿಕ್ಷೆ ಹಾಕ್ತಾ ಇದೆ. ಅವರು ಕೊಡುವ ಶಿಕ್ಷೆಗಳನ್ನೆಲ್ಲ ಕೊಟ್ಟರು ನಾನು ಸುಳ್ಳು ಹೇಳೋದು ನಿಲ್ಲಿಸ್ತಾನೇ ಇರ್ಲಿಲ್ಲ. ಕಡೆಗೆ ಒಂದ್ ದಿವಸ ತಂದೆ ಆ ಸುಳ್ಳುಗಳನ್ನೆಲ್ಲ ನೀನು ಬರಿ ಅಂತ ಹೇಳಿದ್ರು. ಹೇಳಿದ್ರು ಅಲ್ಲದೆ ಒಂದು ನೋಟ್ ಪುಸ್ತಕವನ್ನು ತಂದ್ಕೊಟ್ರು. ನೋಟ್ ಪುಸ್ತಕ ತಂದ್ಕೊಟ್ಟ ಮೇಲಿಂದ ನಾನು ಸುಳ್ಳುಗಳನ್ನ ಬರೀಲಿಕ್ಕೆ ಹೊರಟೆ. ಬರೀಲಿಕ್ಕೆ ಹೊರಟಲ್ಲಿಂದ ಸುಳ್ಳು ಹೇಳೋದು ಕಡಿಮೆ ಮಾಡಿದೆ, ಬರೆಯೋದು ಜಾಸ್ತಿ ಮಾಡಿದೆ. ಆ ಸುಳ್ಳುಗಳನ್ನ ತಂದೆ ಯಾವತ್ತಾದ್ರೂ ಟೈಮ್ ಇದ್ದಾಗ ಊಟ ಆದ್ಮೇಲೆ ಅಡಿಗೆ ಮನೆಯಲ್ಲಿ ಆ ಪುಸ್ತಕ ತರ್ಲಿಕ್ಕೆ ಹೇಳ್ತಾ ಇದ್ರು. ನಾನು ಓದ್ತಾ ಇದ್ದೆ, ಅವ್ರು ಕೇಳ್ತಾ ಇದ್ರು. ಅದರಲ್ಲಿ ಒಂದೆರಡು ಸುಳ್ಳುಗಳು ತಂದೆಗೆ ಬಹಳ ಇಷ್ಟ ಆದ್ರು ತಾಯಿಗೆ ಬಹಳ ಸಿಟ್ಟು ಬರ್ತಾ ಇದ್ರು. ಆಮೇಲೆ ಅವರು ಇದನ್ನೇ ಮುಂದುವರ್ಸು, ಇದು ಕತೆ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು 5ನೇ ಕ್ಲಾಸ್ ಅಲ್ಲಿ ಇದ್ದೆ. ನನಗೆ ಆಗ 10 ವರ್ಷವೋ 11 ವರ್ಷವೋ ಇರ್ಬೋದು. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಯ್ತು ಅಂದ್ರೆ, ಕತೆ ಬರೆಯೋರೆಲ್ಲರೂ ಸುಳ್ಳು ಹೇಳ್ತಾರ, ಸುಳ್ಳು ಹೇಳಿದ್ರೆ ಕತೆ ಬರೀಲಿಕ್ಕೆ ಸಾಧ್ಯವಾ ಅಂತ ಒಂದು ಪ್ರಶ್ನೆಯನ್ನ ತಂದೆನ್ ಕೇಳ್ತೇನೆ. ಆಗ ತಂದೆ ಹೇಳ್ತಾರೆ, ಸುಳ್ಳು ಅಂತ ಹೇಳೋದಿಲ್ಲ, ಅದಕ್ಕೆ ಕಲ್ಪನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅದು ಎಲ್ಲಿ ನಂದು ಕಲ್ಪನೆ ಇದೆ, ಎಲ್ಲಿ ಅದು ನನ್ಗೆ ಸುಳ್ಳು ಹೇಳಿಕೆ ಮನ್ಸಾಗಿತ್ತು, ಅದು ಕಲ್ಪನೆಗೆ ತಿರುಗಿತ್ತು ಅಂತ ಹೇಳೋದನ್ನ ತಂದೆ ನನ್ಗೆ ವಿವರಿಸಿ ಕೊಡ್ತಾರೆ. ಬಹುಶಃ ತಂದೆಯ ಪ್ರಭಾವ ನನ್ಗೆ ಬರೆಯೋದಕ್ಕೆ ಅಲ್ಲಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಅಷ್ಟು ಮತ್ತೆ ತಂದೆ ಬಹಳ ಓದುವವರು, ಬಹಳ ಓದುವವರು ಅಂದ್ರೆ ಅವರು ಬಹಳ ಶ್ರೀಮಂತ ಓದುಗ. ಹಾಗಾಗಿ ನನ್ಗೆ ತುಂಬಾ ಆಸೆ ಆಗ್ತಿತ್ತು ತಂದೆ ಓದುವಾಗ ನಾನು ಓದ್ಬೇಕು ಅಂತ. ನಾನು ತಂದೆ ದೊಡ್ಡ ಪುಸ್ತಕ ಓದ್ತಾ ಇದ್ರು, ನಾನು ಮಕ್ಕಳ ಪುಸ್ತಕ ಓದ್ತಾ ಇದ್ದೆ. ನಾನು ತಂದೆಯವರು ಬರೆದ ಮೊದಲ ಪುಸ್ತಕ ಅಂತಂದ್ರೆ ಕಳ್ಳರ ಪ್ರಜಿತಿ ಮರಿಯಾನೆ, ಇದು ನಾನು ತಂದೆಯವರು ಬರೆದದ್ದನ್ನ ಓದಿದ ಮೊದಲ ಪುಸ್ತಕಗಳು. ಹಾಗಾಗಿ ನನ್ಗೆ ಬಹಳ ಸಣ್ಣ ಪ್ರಾಯದಲ್ಲೇ ಗೊತ್ತಿತ್ತು ನಮ್ಮ ತಂದೆ ಕಾದಂಬರಿಕಾರ, ಅವರು ಕಾವ್ಯನಾಮ ಭಾರತಿ ಸುತ ಅಂತೆಲ್ಲ ಸ್ವಲ್ಪ ಜಂಬವು ಮಾಡ್ಕೊಳ್ತಾ ಇದ್ದೆವು ನಮ್ಮ ತಂದೆ ಬರೀತಾರೆ ಅಂತ. ಒಳಗೊಳಗೆ ನನಗೂ ಸ್ವಲ್ಪ ಜಂಬ ಇತ್ತು, ನಾನು ಬರೀತೇನೆ ಒಂದ್ ದಿವಸ ತಂದೆ ಹಾಗೆ ಆಗ್ಬೇಕು ಅಂತ. ಅದನ್ನ ತಂದೆ ಎದುರು ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೆ, ನಿನ್ನಾಗೆ ಆಗ್ಬೇಕು ನನ್ಗೆ ಅಂತ. ಅದಕ್ಕೆ ತಂದೆ ಹೇಳಿದ್ರು, ಅದಕ್ಕೆ ಜೀವನಾನುಭವ ಬೇಕು, ಅಧ್ಯಯನ ಬೇಕು, ಅನುಭವ ಬೇಕು, ಮತ್ತೆ ಬರೆಯುವಾಗ ಹೇಗೆ ಹೇಗೆ ಏನೇನು ಹೇಗಿರ್ಬೇಕು ಭಾಷೆ ಇಂಥದ್ನೆಲ್ಲ ನನ್ಗೆ 6ನೇ 7ನೇ ಕ್ಲಾಸ್ ಅಲ್ಲೇ ತಂದೆ ಹೇಳ್ಕೊಟ್ಟಿದ್ರು. ನಾನು 7ನೇ ಕ್ಲಾಸ್ ಅಲ್ಲೇ ಕತೆ ಬರೆದಿದ್ದೆ. ನಮ್ಮ ಒಬ್ರು ಲೆಕ್ಕ ಮೇಷ್ಟ್ರು, ಅವ್ರೀಗ ಇದ್ರು ವಯಸ್ಸಾಗಿರ್ಬೋದು, ಅವ್ರನ್ನ ಕ್ಷಮೆ ಕೇಳ್ತಾ ಈ ಮಾತು ಹೇಳ್ತೇನೆ, ಬಹಳ ಹೊಡಿತಾ ಇದ್ರು. ಬಹಳ ಹೊಡಿತಾ ಇದ್ರು ಅಂದ್ರೆ ನಮ್ಗೆ ಅವರು ಕ್ಲಾಸಿಗೆ ಬರೋದೇ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ಲೆಕ್ಕ ಕ್ಲಾಸ್ ಅಲ್ಲಿ ಹೊಡಿತಾ ಇದ್ರು. ಅವ್ರ ಬಗ್ಗೆ ಒಂದ್ ಕತೆ ಬರೆದು ಬಿಟ್ಟಿದ್ದೆ. ಅದು ಅವ್ರು ಹೊಡೆಯುವಾಗ ನನ್ ಕೈ ಮುಂಗೈ ತುಂಡಾಗಿ ಬಿದ್ದು ಹೋಗ್ಬಿಡುತ್ತೆ. ಅದು ಕೊನೆಗೆ ದೇವರ ಪ್ರಾರ್ಥನೆಗೆ ಹೋಗುತ್ತೆ. ಕೆರೆಯಲ್ಲಿ ಛತ್ರಕೆರೆ ಅಂತ ಸ್ಕೂಲ್ ಎದುರ ಒಂದ್ ಕೆರೆ ಇರುತ್ತೆ, ಅಲ್ಲಿ ಮುಳುಗ್ಬಿಟ್ಟು ಅಲ್ಲಿಂದ ಹೋಗುತ್ತೆ. ಅದು ಹೋಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತೆ. ಆ ಮೇಸ್ತ್ರಿಗೆ ಏನಾದ್ರೂ ಅನ್ಯಾಯ ತೊಂದರೆ ಆಗ್ಲಿ, ಅವ್ರು ಹಾಕಿ ಆಡುವಾಗ ಸ್ಟಿಕ್ ಅವ್ರ ಕಾಲಿಗೆ ತಗ್ಲು ಹೋಗ್ಲಿ, ಅಥವಾ ಹಾಕಿ ಚೆಂಡು ಅವ್ರ ಮುಖಕ್ಕೆ ಬಡ್ದು ಹನುಮಂತನ್ ಮುಖದಾಗೆ ಆಗಿ ಅವ್ರು ರಜಾ ಹಾಕ್ಬಿಡ್ಲಿ ಅಂತೆಲ್ಲ. ಆಮೇಲೆ ಅದು ಬಹಳ ಇದ್ರಲ್ಲಿ ಉತ್ಸಾಹದಿಂದ ತಂದೆಗೆ ಓದ್ಲಿಕ್ಕೆ ಕೊಟ್ಟಾಗ ತಂದೆ ಚೆನ್ನಾಗಿ ಬೈತಾರೆ. ಲೆಕ್ಕ ಮೇಷ್ಟ್ರ ಕೈಯಲ್ಲಿ ಯಾವತ್ತೂ ಬೆತ್ತ ಇರ್ಬೇಕು, ಹಾಗಾದ್ರೆ ನೀವು ಲೆಕ್ಕ ಕಲಿಯೋದು, ಇಲ್ದಿದ್ರೆ ಸೋಮಾರಿತನ ಮಾಡ್ತೀರಿ, ಮತ್ತೆ ಮೇಷ್ಟ್ರಗಳ ಬಗ್ಗೆ ಹೀಗೆಲ್ಲ ಬರೀಬಾರ್ದು ಅಂತ. ಆದ್ರೆ ಹೇಳ್ತಾರೆ, ಕಂಗೈ ತುಂಡಾಗಿ ಹೋಗೋದು, ಅದು ಹಾರ್ಕೊಂಡು ಹೋಗೋದು, ಇದೊಂದು ರೂಪಕ ಆಗುತ್ತೆ, ಮುಂದೆ ಯಾವತ್ತಾದ್ರೂ ಇಂಥದ್ನ ನೀನ್ ಬಳಸ್ಬಹುದು ಅಂತ. ಹೀಗೆ ತಂದೆ ನನ್ಗೆ ಒಂದ್ ಸಣ್ಣ ಪ್ರಾಯದಿಂದ ಬರೀಲಿಕ್ಕೆ ಬರೀತೇನೆ ಅಂತ ಗೊತ್ತಾದಾಗ ಹೀಗೀಗೆ ಬರೀ ಅಂತ ಹೇಳಿ

ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಂದೆಯ ಬದುಕು ಎಲ್ಲದಕ್ಕೂ ಹೆಚ್ಚು, ತಂದೆಯ ಬದುಕು ನನ್ಗೆ ಆಗ ಸ್ವಲ್ಪ ಗೊತ್ತಿತ್ತು. ನಮ್ಮ ಅಜ್ಜಿ ನಮ್ಮನೆಗೆ ಆಗಾಗ ಬರ್ತಾ ಇರ್ತಿದ್ರು. ಒಂದೆರಡು ಸಲ ಅಜ್ಜಿ ಅಂದ್ರೆ ತಂದೆಗೆ ಬರೆಯುವಂತಹ ಒಂದು ಗುಣ ಅವರ ನಮ್ಮ ಅಜ್ಜಿಯಿಂದ ಬಂದಿರ್ಬೇಕು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಒಂದು ಸಣ್ಣ ಒಂದು ಪದ ಬಂದ್ರು ನಮ್ಮ ಅಜ್ಜಿ ಹಾಡು ಹೇಳುವವರು, ಅದಕ್ಕೊಂದು ಹಾಡು ಕಟ್ಟಿ ಹೇಳ್ಬಿಡುವವರು. ಮತ್ತೆ ಅಜ್ಜಿಯ ಒಂದೆರಡು ಮಾತುಗಳಲ್ಲಿ ನನ್ಗೆ ಗೊತ್ತಾಗ್ತಿತ್ತು ತಂದೆ ಬಹಳ ಕಷ್ಟ ಪಟ್ಟಿರ್ಬೇಕು ಬಾಲ್ಯ ಕಾಲದಲ್ಲೂ ಕೂಡ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ತಂದೆಗೆ ಭೀಮಯ್ಯ ಅಂತ ತಮ್ಮ ಇರ್ತಾರೆ, ಅವ್ರನ್ನ ಅಜ್ಜಿ ಶಾಲೆಗೆ ಕಳ್ಸೋದಿಲ್ಲ. ಯಾಕೆ ಕಳ್ಸೋದಿಲ್ಲ ಅಂತ ನಾನು ಅವ್ರನ್ನ ಕೇಳ್ತೇನೆ. ಆಗ ಅವ್ರು ಹೇಳ್ತಾರೆ, ಇವನ ಹಾಗೆ ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಬಿಟ್ರೆ, ಮನೆ ಬಿಟ್ಟು ಹೊರಟೋದ್ರೆ ನಾನು ಹೇಗೆ ಬದುಕೋದು ಅಂತ ಕೇಳ್ತಾರೆ. ತಂದೆಗೆ ಇದೊಂದು ನೋವು ಇರುತ್ತೆ, ತನ್ನಿಂದಾಗಿ ತನ್ನ ತಮ್ಮನಿಗೆ ವಿದ್ಯೆಯೇ ಇಲ್ಲದೆ ಆಗಿ ಹೋಯಿತು ಅಂತ ಹೇಳುವ ನೋವು ಒಂದು ಕಡೆಯವರೆಗೂ ಅವರನ್ನ ಕಾಡಿದೆ ಅದು. ಹಾಗಾಗಿ ಅವರ ಮಕ್ಕಳಿಗೆ ಓದುವ ಅವಕಾಶ ಬಂದಾಗ ಅವರ ಹಿರಿಮಗ ಶಿವರಾಮನನ್ನ ಅವನು ಹೈಸ್ಕೂಲ್ಗೆ ಬರುವಾಗ ನಮ್ಮನೆಯಲ್ಲೇ ತಂದೆ ಇರಿಸ್ಕೊಳ್ತಾರೆ. ಆಮೇಲೆ ಆ ಮಕ್ಕಳು ಹೈಸ್ಕೂಲ್ಗೆ ಬರುವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಬರುವಾಗ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಬರ್ತಾರೆ. ಆದ್ರೆ ತಂದೆ ಅದಕ್ಕಾಗಿ ಅವರ ತಮ್ಮನಿಂದ ಹಣ ಆಗ್ಲಿ ಏನನ್ನೂ ಪಡ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ನಿಮಗೆ ನಾನು ಮುಖ್ಯ ವಿಷಯ ಹೇಳ್ಬೇಕು, ನನ್ನ ತಂದೆ ಬಗ್ಗೆ ಎಲ್ಲೂ ದಾಖಲೆಯೇ ಆಗ್ಲಿಲ್ಲ. ಅದು ಏನು ಅಂತ ಹೇಳಿದ್ರೆ, ತಂದೆ ಎರಡು ಸಲ ಜೈಲಿಗೆ ಹೋಗ್ತಾರೆ 30ರ ದಶಕದಲ್ಲಿ. ನನ್ಗೆ ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಅದು ಒಂದ್ಸಲ ಜೈಲಿಂದ ಹೊರಗೆ ಬಂದಾಗ ಅವರು ಬಹಳ ಕಷ್ಟದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವರು ಮಲಬಾರ್ನಲ್ಲಿ ಬೆಸ್ತ್ರ ಒಟ್ಟಿಗೆ ಕೆಲಸ ಮಾಡ್ತಾರೆ. ಬಂದರು ಕಾರ್ಮಿಕರು ಅಂತ ಹೇಳ್ತಾರೆ, ಹಡಗು ಕಟ್ಟುವ ಕಾರ್ಮಿಕರು ಅಲ್ಲ, ಅವ್ರು ಕೆಲಸ ಮಾಡೋದು ಬೆಸ್ತ್ರ ಒಟ್ಟಿಗೆ. ಅವರು ಒಬ್ಬ ಬೆಸ್ತ್ರ ಒಟ್ಟಿಗೆ ಬೆಸ್ತನಾಗಿ ಕೆಲಸ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಯಾರಿಗೂ ಕೊಡಗಿನಲ್ಲಿ ಗೊತ್ತಾಗುತ್ತೆ, ಅವ್ರೇನ್ ಮಾಡ್ತಾರೆ, ಮಠ ಗುರುಗಳು ಎಲ್ಲ ಇರ್ತಾರೆ ನೋಡಿ, ಅವರು ತಂದೆಗೆ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ. ತಂದೆಯನ್ನ ಜಾತಿಯಿಂದ ಬಹಿಷ್ಕರಿಸ್ತಾರೆ. ತಂದೆ ಮಧ್ಯದಲ್ಲಿ ಒಂದ್ಸಲಿ ಕೊಡಗಿಗೆ ಬರ್ತಾರೆ. ಬಂದಾಗ ಫಸ್ಟ್ ಅವರು ಅವ್ರ ತಾಯಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಯಾರು ಅವರನ್ನ ಮನೆಗೆ ಸೇರ್ಸೋದಿಲ್ಲ, ಎಲ್ಲ ಆಂಗ್ಲದಲ್ಲಿ. ಒಬ್ಬ ಅಸ್ಪೃಶ್ಯನನ್ನ ಹಿಂದೆ ಒಂದು 50 ವರ್ಷದ ಹಿಂದೆ ಎಷ್ಟು ಕ್ರೂರಾಗಿ ನಡ್ಸ್ಕೊಳ್ತಿದ್ರು, ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ನಮ್ಮ ತಂದೆಯನ್ನ ಅದೇ ರೀತಿಯಲ್ಲಿ ಕ್ರೂರಾಗಿ ನಡ್ಸ್ಕೊಂಡಿದ್ದಾರೆ. ಯಾರು ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಅವರಿಗೆ ತೆಂಗಿನ ಚಿಪ್ಪು, ಅದನ್ನ ನಾವು ಕರಟ ಅಂತೇವೆ, ಕರಟದಲ್ಲಿ ಕುಡಿಲಿಕ್ಕೆ ಕಾಫಿಯೋ ನೀರೋ ಏನಿದ್ರು ಅದರಲ್ಲಿ ಕೊಡ್ತಾ ಇದ್ರು. ತಂದೆ ಅದನ್ನು ದೂರದಲ್ಲಿ ಎಸಿಬೇಕಿತ್ತು, ಮನೆ ಹತ್ರ ಪತ್ರವೂ ಅಲ್ಲ, ಅಷ್ಟು ದೂರದಲ್ಲಿ ಎಸಿಬೇಕಿತ್ತು. ಇದು ಯಾವುದು ತಂದೆ ತಂದೆಯಾಗಿ ಹೇಳ್ಕೊಂಡಿಲ್ಲ. ಇದು ಹೇಗೆ ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು 15 ವರ್ಷದ ಹಿಂದೆ ನನ್ನ ಎರಡನೇ ಅಕ್ಕನ ಮಗ ವಿನೋದ್ ಅಂತ, ಅವನು ವಿದೇಶದಿಂದ ಇಲ್ಲಿಗೆ ಬಂದಾಗ ನನ್ಗೆ ಅಜ್ಜನ ಜೀವನ ಚರಿತ್ರೆ ಬರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ. ಸರಿ, ಜೀವನ ಚರಿತ್ರೆ ಬರೆಯೋಣ ಅಂತ ತಾಯಿಯನ್ನ ಕೇಳಿದೆ. ತಾಯಿ ನನ್ಗೆ ಅನುಮತಿ ಕೊಡ್ಲಿಲ್ಲ. ಒಂದೆರಡು ವರ್ಷ ಸುಮ್ಮನೆ ಹಾಗೆ ಇದೆ. ಪುನಃ ತಾಯಿಯನ್ನ ಕೇಳಿದೆ, ಈಗಾದ್ರೂ ನಾನು ಬರೀಲ್ಲ ಸ್ವಲ್ಪ ಅಂತ, ಬೇಡ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಮತ್ತೊಂದ್ಸಲಿ ಬಂದ ನನ್ನ ಅಕ್ಕನ ಮಗ, ಹೇಳಿದ ಯಾವ ವಿಷಯ ಬೇಡ ಅಂತ ತಾಯಿ ಅಜ್ಜಿ ಹೇಳ್ತಾರೋ ಅದನ್ನ ಬಿಟ್ಟು ಉಳ್ದದ್ದು ಬರಿ ಅಂತ ಹೇಳ್ದ. ಸರಿ, ಮತ್ತೆ ಪುನಃ ನಾನು ತಂದೆ ಕಾಲದಲ್ಲಿ ಆಗ ಮಡಿಕೇರಿಯಲ್ಲಿ ಇರುವವರಲ್ಲ, ವಿರಾಜಪೇಟೆಯಲ್ಲಿ ಇರುವವರು ಯಾರು ಬದುಕಿದ್ದಾರೆ ಏನು ಅಂತ ಹುಡುಕ್ಬೇಕಾದ್ರೆ ಒಬ್ಬರೇ ಒಬ್ರು ನನ್ಗೆ ಸಿಕ್ಕಿದ್ದು, ಅದು ತಂದೆಯ ದೊಡ್ಡಪ್ಪನ ಮಗಳ ಮಗಳು. ಅವರು ಮೈಸೂರಲ್ಲಿದ್ರು, ಕಾವೇರಮ್ಮ ಅಂತ. ಅವರ ಮನೆಗೆ ಹೋದೆ. ಆಗ ಅವರು ತಂದೆ ಬಹಿಷ್ಕೃತರಾಗಿದ್ದ ಕಾಲದಲ್ಲಿ ಅವರ ಮನೆಗೂ ಹೋಗಿದ್ರಂತೆ. ಅವರು ಕೊಡ್ಲಿಪೇಟೆಯಲ್ಲಿ ಇದ್ರು. ಆಗ ಅವರೇ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ರಂತೆ, ಅವರ ಮನೆಯಲ್ಲಿ ಜಗಲಿಯಲ್ಲಿ ಮಾತ್ರ ತಂದೆಗೆ ಪ್ರವೇಶ ಇತ್ತಂತೆ. ತಂದೆಗೆ ರಾತ್ರಿ ಮಲಗ್ಲಿಕ್ಕೆ ಒಂದು ಚಾಪೆ ಕೊಡ್ತಾ ಇದ್ರಂತೆ. ಆಮೇಲೆ ಊಟ ಎಲ್ಲ ಎಲೆಯಲ್ಲೇ ಕೊಡ್ತಾ ಇದ್ರು. ಅವರು ಕೂಡ ಕರಟದಲ್ಲೇ ಕಾಫಿ ಕೊಡ್ತಾ ಇದ್ರಂತೆ. ಆಮೇಲೆ ಅವ್ರು ಅಲ್ಲಿಂದ ಹೊರಡುವಾಗ ಹೇಳ್ತಾ ಇದ್ರಂತೆ, ಆ ಚಾಪೆ ಮಲಗಿದ ಚಾಪೆಯನ್ನ ಸುಟ್ಟು ಹಾಕಿ ಹೋಗಿ ಬಿಡಪ್ಪ ಸ್ವಲ್ಪ ನಾರಾಯಣ ಅಂತ ಹೇಳಿದ್ರು. ಆಗ ತಂದೆಗೆ ಮಾರಲ್ ಸಪೋರ್ಟ್ ಕೊಟ್ಟವ್ರು ಯಾರು? ಆಗ ಬಹಿಷ್ಕೃತರಾಗಿ ಎಷ್ಟು ವರ್ಷ ಇದ್ರು, ಆ ನೋವನ್ನ ಅವರು ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರೆ ಏನು ಗೊತ್ತಾಗ್ತಾ ಇಲ್ಲ. ತಾಯಿ ಹತ್ರ ಅದನ್ನ ಹೇಳಲಿಲ್ಲ ಅವರು. ನಾ ತಾಯಿಯನ್ನು ಕೇಳಿದೆ, ಮದ್ವೆ ಆದ್ಮೇಲಿದು ನೀನು ಏನು ಕೇಳು ಹೇಳ್ತೇನೆ, ಮದ್ವೆಗೆ ಮೊದ್ಲಿದು ನನ್ಗೆ ಹೆಚ್ಚು ಹೇಳಲಿಲ್ಲ ಅವರು ಅಂತ ಹೇಳಿದ್ರು. ಹಾಗಾಗಿ ನೋಡಿ, ತಂದೆ ಈ ಬಹಿಷ್ಕೃತರಾದದ್ದು, ಅನುಭವಿಸಿದ ನೋವು ಅವ್ರ ಬರವಣಿಗೆನಲ್ಲಿ ಇನ್ನೂ ಬಂದಿರ್ಲಿಲ್ಲ. ಹಾಗಾಗಿ ನಮ್ಗೆ ದಾಖಲೆಯೇ ಸಿಗ್ತಾ ಇಲ್ಲ. ಕ್ರಾಸ್ ಸೆಕ್ಷನ್ ಮಾಡೋಣ ಆಯ್ತು, ಜೀವನ ಚರಿತ್ರೆ ಕೊನೆಗೆ

ತಾಯಿ ಜೀವನ ಚರಿತ್ರೆ ಬರೀಲಿಕ್ಕೆ ಒಪ್ಪಿಕೊಂಡಾಗ ನನ್ಗೆ ಇದ್ರಲ್ಲಿ ಕ್ರಾಸ್ ಸೆಕ್ಷನ್ ಮಾಡುವ ಅಂತ ಹೇಳಿದ್ರೆ ನನ್ಗೆ ಯಾರೂ ಸಿಗ್ತಾ ಇಲ್ಲ ಆ ಕಾಲದಲ್ಲಿ, ಎಲ್ಲರೂ ತೀರಿ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ಇತಿಹಾಸ, ಮರೆತು ಹೋದ ಇತಿಹಾಸ ಆಗಿ ಹೋಗ್ಬೋದು ನಾಳೆಗೆ ಅಂತ ಅನ್ಕೊಂಡು ನಾನು ಈಗ ನಿಮ್ಮ ಹತ್ರ ಇದನ್ನ ಹೇಳ್ತಾ ಇದ್ದೇನೆ. ಇನ್ನೊಂದು, ತಂದೆಯ ಮದುವೆಯೂ ಹಾಗೆ ತಿರಸ್ಕಾರ ಬಹಿಷ್ಕಾರದೊಂದಿಗೆ ತಂದೆಯ ಮದುವೆಯೂ ನಡೆಯುತ್ತೆ. ಅದೇನು ಅಂದ್ರೆ, ನನ್ನ ತಾಯಿಯ ತಂದೆ ನಮ್ಮ ಅಜ್ಜ ನಾಲ್ಕನೇ ಮದ್ವೆ ಒಬ್ಬ ಬಾಲ ವಿಧವೆ ಜೊತೆ ಆಗುತ್ತೆ. ಅದು ಕ್ರಾಂತಿಕಾರಿಯಾಗಿ ಆಗೋದಲ್ಲ, ಹೆಂಡತಿಯರು ಮದ್ವೆ ಆದ ಹಾಗೆ ಏನೇನೋ ಕಾರಣದಿಂದ ತೀರಿ ಹೋಗ್ತಿದ್ರು. ನಾಲ್ಕನೇ ಮದ್ವೆಗೆ ಅವ್ರಿಗೆ ಯಾರು ಹುಡುಗಿ ಸಿಗ್ಲಿಲ್ಲ, ಹಾಗಾಗಿ ಅವರೊಬ್ಬ ಬಾಲ ವಿಧವೆಯಿಂದ ಮದ್ವೆ ಆಗ್ತದೆ. ಅದ್ರಿಂದ ಆದ್ರೂ ಕೂಡ ಅವರು ಸ್ವಲ್ಪ ತಿರಸ್ಕಾರಕ್ಕೆ ಒಳಗಾಗ್ತಾರೆ ಈ ಸಮಾಜದಲ್ಲಿ. ಅವ್ರು ಎಲ್ಲೇ ಹೋದ್ರು ಅವ್ರಿಗೆ ಅಡ್ಡಪಂಕ್ತಿ ಭೋಜನ ಆಗ್ತಾ ಇರುತ್ತೆ. ತಂದೆಯ ಇದೇ ಅಕ್ಕನ ಗಂಡ ರಘುನಾಥ ರಾವ್ ಅಂತ ಹೆಸರು, ಕೊಡ್ಲಿಪೇಟಿನಲ್ಲಿ ಇರುವವರು. ಅವರು ತಂದೆ ಮತ್ತೆ ಚಳುವಳಿಗೆ ಹೋಗಿ ಬಿಡ್ತಾರೆ ಅಂತ ಹೇಳುವ ಕಾರಣದಿಂದ ಮದ್ವೆಗೆ ಪ್ರಯತ್ನಿಸ್ತಾ ಇರ್ತಾರೆ. ಮದ್ವೆ ಆಗು ಮದ್ವೆ ಆಗು ಅಂತ ಒತ್ತಾಯ ಮಾಡ್ತಾರೆ. ತಂದೆ ಮದ್ವೆಗೆ ಒಪ್ಕೊಳ್ತಾರಂತೆ. ಒಪ್ಕೊಂಡಾಗ ನಮ್ಮ ಅಜ್ಜನ ನಮ್ಮ ತಾಯಿಯನ್ನ ಪ್ರಪೋಸ್ ಮಾಡ್ತಾರೆ. ಯಾಕಂದ್ರೆ ತಾಯಿಗೇನು ಅವ್ರ ಅಪ್ಪ ಹೀಗೆ ಮಾಡಿರೋದ್ರಿಂದ ತಾಯಿಗೇನು ಗಂಡು ಸಿಕ್ಕೋದು ಕಷ್ಟ ಆಗುತ್ತೆ ಅಂತ ಅವ್ರು ಯೋಚಿಸಿರ್ತಾರೆ. ಆಮೇಲೆ ನಮ್ಮ ತಂದೆಯನ್ನ ಮದ್ವೆ ಆಗ್ಲಿಕ್ಕೆ ಸಾಧಾರಣ ಯಾರು ಮುಂದೆ ಬರ್ತಾ ಇರ್ಲಿಲ್ಲ. ಜೈಲ್ನಲ್ಲಿ ಇದ್ದವನು, ಜಾತಿಯಿಂದ ಹೊರಗೆ ಹಾಕಿದವನು ಅಂತ ಹೇಳಿ ಒಂದು ಆಲೋಚನೆ ಇತ್ತು. ಮಾತಾಡುವವರು ಸ್ವಲ್ಪ ವ್ಯಂಗ್ಯಾಗಿ ಮಾತಾಡ್ತಿದ್ರು ಅಂತ ನಮ್ಮ ಅಜ್ಜಿ ಹೇಳೋದು ನಾನು ಕೇಳಿದ್ದೆ. ಹಾಗಾಗಿ ತಂದೆಯ ಮದ್ವೆ ನಮ್ಮ ತಾಯಿ ಜೊತೆ ಆ ರೀತಿಯಲ್ಲಿ ಫಿಕ್ಸ್ ಆಗುತ್ತೆ. ಆದ್ರೆ ಮದ್ವೆಗೆ ನಮ್ಮ ಅಜ್ಜಿಯೂ ಹೋಗೋದಿಲ್ಲ, ಮತ್ತೆ ತಂದೆಯನ್ನ ಓದಿಸಿ ಅವರನ್ನ ಮುಂದೆ ತಂದ ಚಿಕ್ಕಪ್ಪನು ಹೋಗೋದಿಲ್ಲ. ಸುಬ್ರಾಯರು ಅಂತ ಅವರು ಹೇಳ್ತಾರೆ, ಬಾಲ ವಿಧವೆಯನ್ನ ಮದುವೆ ಆದವನು ಅಂತವನ ಮಗಳನ್ನ ಮದುವೆ ಆಗೋದ್ರಿಂದ ಮದ್ವೆಗೆ ಹೋಗೋದಿಲ್ಲ ಅಂತ ರಘುನಾಥ ರಾಯರಿಗೆ ಕಾಗದ ಬರೀತಾರೆ. ಅಷ್ಟು ಮಾತ್ರ ಅಲ್ಲ, ತಂದೆಯ ದೊಡ್ಡಪ್ಪನಿಗೆ ಒಬ್ರು ಮಗ ಇರ್ತಾರೆ ಗಂಗಾಧರ ಅಂತ, ಅವರು ಕೂಡ ತಿರಸ್ಕರಿಸ್ತಾರೆ ಮದ್ವೆಗೆ ಹೋಗ್ಲಿಕ್ಕೆ. ಯಾಕಂದ್ರೆ ತಂದೆಗೆ ತಂದೆ ತಾಯಿ ಸ್ಥಾನದಲ್ಲಿ ಕೂರೋರು ಒಬ್ರು ಬೇಕಾಗಿರ್ತಾರೆ ಮದ್ವೆಗೆ. ಹಾಗಾಗಿ ಇವ್ರು ಯಾರು ಒಪ್ಪೋದಿಲ್ಲ. ಕೊನೆಗೆ ಅವರ ಅಕ್ಕ ಮತ್ತೆ ಭಾವ ಅವರೇ ಕೂತು ಮದ್ವೆ ಮಾಡ್ತಾರೆ. ಹೀಗೆ ತಂದೆಯ ಮದ್ವೆ ಕೂಡ ಒಂದು ತಿರಸ್ಕಾರ ಮತ್ತೆ ಬಹಿಷ್ಕಾರದ ನಡುವೆಯೇ ಆಗುತ್ತೆ. ಆದ್ರೆ ತಂದೆಗೆ ಬಹಳ ಒಳ್ಳೆ ಹೆಂಡತಿ ಸಿಗ್ತಾರೆ. ಅವರ ಏನ್ ಹೇಳ್ಬೇಕು, ತಂದೆಗೆ ಬಹುಶಃ ಇನ್ನು ಅಂತ ಒಳ್ಳೆ ಹೆಂಡತಿ ಸಿಗ್ತಾನೆ ಇದ್ದಿಲ್ಲ ಇನ್ನು ಇವ್ರು ಯಾರೇ ಹುಡುಕಿದ್ರು ಕೂಡ. ಆದ್ರೆ ಇಷ್ಟು ನೋವು ಅನುಭವಿಸಿದ್ದು ನನ್ಗೆ ಈಗ 10 ವರ್ಷದ ಹಿಂದೆ ಅಷ್ಟೇ ಗೊತ್ತಾಯ್ತು. ಒಂದ್ಸಲಿ ನಾನು ಕೇಳಿದ್ದೆ, ನಿನ್ನಗೆ ಹೀಗೆ ಬಹಿಷ್ಕಾರ ಹಾಕಿದ್ರಂತೆ, ಮತ್ತು ಯಾಕೆ ನೀನು ಜಾತಿಯೊಳಗೆ ಸಂಬಂಧ ಮಾಡ್ದೀಯಾ, ಜಾತಿಯನ್ನು ದೂರ ಇಟ್ಬಿಡ್ಬೋದಿತ್ತು, ನಮ್ಗೆ ಜಾತಿಯ ಇದೇ ಬೇಡ ಇತ್ತು, ಗೊಡವೆಯೇ ಬೇಡ ಇತ್ತು ಅಂತ ಏನೋ ಒಂದು ಮಾತಿಗೆ ಹೇಳಿದ್ದೆ ನಾನು. ಆಗ ತಂದೆ ಹೇಳಿದ್ರು, ನಾನು ಕೆಳ ಮಧ್ಯಮ ವರ್ಗದ ಮನುಷ್ಯ, ನನ್ಗೆ ತುಂಬಾ ನೊಂದು ಬಿಟ್ಟಿದ್ದೇನೆ, ನನ್ಗೆ ಎಲ್ಲರೂ ಬೇಕು ಅನ್ಸ್ತಾರೆ, ಹಾಗಾಗಿ ನಾನು ಯಾರನ್ನೂ ತಿರಸ್ಕರಿಸ್ಲಿಲ್ಲ ಅಂತ ತಂದೆ ಒಂದು ಮಾತು ಹೇಳ್ತಾರೆ. ಆಮೇಲೆ ತಂದೆಯ ಒಂದೇನಿತ್ತು, ತಂದೆಗೆ ಕೈ ನೋಡುವ ಅಭ್ಯಾಸ ಇತ್ತು. ಅದ್ರ ಬಗ್ಗೆ ಬಹಳ ಓದ್ಕೊಂಡಿದ್ರು, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕೈ ನೋಡ್ತಾರೆ ಅಂತ ಹೇಳಿಯೂ ಅವರು ಅಷ್ಟೂ ತಿಳ್ಕೊಂಡಿದ್ರು. ಒಬ್ಬ ಪೇಪರ್ ಮಾರುವವನು, ಹಳೆ ಪೇಪರ್ಗಳನ್ನ ಕೊಳ್ಳುವವನು ಪೂಕುಂಜಿ ಅಂತ ಮನೆಗ್ ಬರ್ತಿದ್ದ, ಅವನ್ ಕೇರಳದವನು. ಅವನ್ ಬಂದಾಗ ತಂದೆ ಅವನ್ ಜೊತೆ ಕೂತ್ಕೊಂಡು ಬಹಳ ಮಾತಾಡುವವರು. ಆಗ ನಾನು ಮತ್ತು ನನ್ನ ಎರಡನೇ ಅಕ್ಕ ಕೂತಿದ್ವಿ. ತಂದೆ ಅವನ ಹತ್ರ ಹೇಳ್ತಾರೆ, ನಾನು ಭಿಕ್ಷುಕನ ಹಾಗೆ ಇದ್ದೆ, ಮೈ ಹರಕು ಬಟ್ಟೆ ಇತ್ತು, ಮೈಯೆಲ್ಲಾ ಏನಾಗಿತ್ತು, ಊಟಕ್ಕೆ ಇರ್ಲಿಲ್ಲ, ಬೀದಿ ಬದಿನಲ್ಲೇ ಮಲಗ್ತಾ ಇದ್ದೆ, ಇಂಥ ಸ್ಥಿತಿನಲ್ಲಿ ಇದ್ದ ನಾನು ಇವತ್ ಹೀಗಿದ್ದೇನೆ, ಹಣಕಾಸು ವಿಷಯದಲ್ಲಿ ನನ್ಗೆ ನೆಮ್ಮದಿ ಅಂತ ಅನ್ನೋದು ಸಿಗುತ್ತಾ ಅಂತ ಹೇಳಿ ಅವನನ್ನ ಕೇಳ್ತಾ ಇದ್ರು. ಕೇಳ್ಬಿಟ್ಟು ಅವನಿಗೆ ಕೈ ತೋರಿಸ್ತಾ ಇದ್ರು, ಅವನು ಏನೋ ಮಾತಾಡಿ ಅವನ ಕೈಯನ್ನ ತಂದೆಗೆ ತೋರಿಸ್ತಾ ಇದ್ರು. ಸ್ವಾಮಿ ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ಏನೋ ಹೇಳ್ತಾ ಇದ್ದ ಅವನು. ಅದಾಗಿ 6 ತಿಂಗಳಲ್ಲೇ ತಂದೆ ತೀರಿ ಹೋಗ್ತಾರೆ. ಆದ್ರೆ ತಂದೆಗೆ ಏನಿತ್ತಂದ್ರೆ, ತಂದೆ 80 ವರ್ಷ ಬದುಕ್ತಾರೆ, ತಾಯಿ ಬೇಗ ಸತ್ತೋಗ್ತಾರೆ ಅಂತ ಇತ್ತು. ಅವರು ಈ ಕೈ ನೋಡೋದ್ರಿಂದನೇ ಹಾಗೆ ತಿಳ್ಕೊಂಡಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತಾನು ಇಷ್ಟೇ ಸತ್ತೋಗ್ತೇನೆ ಅಂತ, ನಾವು ಯೋಚನೆ ಮಾಡಿರ್ಲಿಲ್ಲ ತಂದೆ ತೀರಿ ಹೋಗ್ತಾರೆ ಅಂತ. ಹಾಗೆ ಏನಾದ್ರೂ ಸ್ವಲ್ಪ ಅವರ ಆರೋಗ್ಯ ಆಗಾಗ ಕೆಡ್ತಾ ಇದ್ದು ಮಾಡ್ತಾ ಇದ್ದಿದ್ರೆ ಬಹುಶಃ ನಾನು ಅವ್ರನ್ನ ಹಠ ಮಾಡಿ ಅವರ ಬಾಯಿಂದ ಅವರ ಆತ್ಮಚರಿತ್ರೆ ನಿರೂಪಣೆ ಆದ್ರೂ ಮಾಡ್ತಿದ್ದೆ ಅಂತ ಹೇಳಿ ಅನ್ಸ್ತದೆ ನನ್ಗೆ. ಈಗ ಅವರ ಜೀವನ ಚರಿತ್ರೆಯನ್ನು ಬರೆಯುವ ಅಂತಂದ್ರೆ ಅವರ ಜೀವನದ ಮುಖ್ಯ ಅಂಶಗಳೇ ಕೈತಪ್ಪಿ ಹೋಗಿ ಬಿಟ್ಟಿದ್ದಾವೆ. ಇನ್ನು ಬರೆದ್ರೂ ಅದು ಅಷ್ಟು ಒಳ್ಳೆಯ ಇದು ಆಗೋದಿಲ್ಲ ಅಂತ ಹೇಳಿ ನನ್ಗೆ ಅನ್ಸ್ತಿದೆ. ತಂದೆಯ ಈ ಒಂದು ಪ್ರಮುಖ ಘಟ್ಟ ಲೋಪ

ಆಗಿ ಹೋಗಿದೆ. ಅದು ಈಗ ನನಗೆ ಎಷ್ಟು ತಿಳಿದಿದೆ ನಾನು ವಿಷಯವನ್ನು ಸಂಗ್ರಹಿಸಿದ್ರಲ್ಲಿ ಅದನ್ನ ಈ ಆಕಾಶವಾಣಿ ಮೂಲಕ ಕೇಳಿದವರಿಗೆ ಗೊತ್ತಾಗ್ಲಿ, ತಂದೆಯ ಬದುಕಲ್ಲಿ ಹೀಗೂ ಒಂದು ಆಗಿತ್ತು ಅಂತ ಹೇಳ್ತೇನೆ. ಮತ್ತಿನ್ನು ತಂದೆಯ ಬದುಕಲ್ಲಿ ಇನ್ನು ಏನು ಹೇಳೋದು ಇದೆ ಅಂತಂದ್ರೆ, ಆದ್ರೆ ಅವರು ಓದ್ತಿದ್ದ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೆ, ಹಾಗಾಗಿ ಬಹಳ ಬಹಳ ಪುಸ್ತಕಗಳನ್ನ ಓದ್ತಿದ್ರು. ಅಲ್ಲಿ ಕೆಲವೊಂದು ಓದಿದ್ದೇನೆ, ವರ್ಲ್ಡ್ ಕ್ಲಾಸಿಕ್ಸ್ ಸ್ವಲ್ಪ ಓದುವ ಹಾಗೆ ಆಗಿದೆ. ಕೊನೆಗೆ ನಮಗೆ ಆಸಕ್ತಿ ಇದೆ ಅಂತ ಗೊತ್ತಾದ್ರೆ ತಂದೆ ವಿಷಯವನ್ನ ನಮ್ಗೆ ವಿವರಿಸ್ತಾ ಇದ್ರು. ಈಗ ಬಾಂಗ್ಲಾದೇಶದ ವಾರ್ ಅನ್ನ, ಆಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅದನ್ನೆಲ್ಲವನ್ನೂ ತಂದೆ ವಿವರಿಸ್ತಾ ಇದ್ರು, ಯಾಕೆ ಆಯ್ತು, ಹೇಗೆ, ಏನು ಅಂತ. ಆಮೇಲೆ ಒಂದ್ಸಲಿ ಮಡಿಕೇರಿಗೆ EMS ನಂಬೂದರಿ ಕಾರ್ಡ್ ಬರ್ತಾರೆ. EMS ನಂಬೂದರಿ ಕಾರ್ಡ್ ತಂದೆಯ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು. ಆದ್ರೆ ಆಗ ಅವರು CPM ಜನರಲ್ ಸೆಕ್ರೆಟರಿ ಆಗಿರ್ತಾರೆ, ತಂದೆ ಅವರನ್ನ ಭೇಟಿ ಮಾಡೋದಿಲ್ಲ. ನಾನ್ ತುಂಬಾ ಜಗಳ ಆಡ್ತೇನೆ ತಂದೆ ಜೊತೆ, ಅವ್ರನ್ನ ಭೇಟಿ ಮಾಡಿಲ್ಲ ಅಂತ. ಸಿಕ್ಕಾಬಡೆ ಜಗಳ ಆಗುತ್ತೆ ನನಗೂ ತಂದೆಗೂ. ತಂದೆ ಹೇಳ್ತಾರೆ, ನಾನು ಸರ್ಕಾರಿ ಉದ್ಯೋಗದಲ್ಲಿರುವವನು, ಅದು CPM ಜನರಲ್ ಸೆಕ್ರೆಟರಿ, ನಾನು ಭೇಟಿ ಮಾಡಿದ್ರೆ ನಾಳೆ ನನ್ನನ್ನು ಎಲ್ಲೋ ಹೊತ್ತಾಕ್ಬಿಡ್ತಾರೆ, ಆ ಒಂದು ಕಾರಣಕ್ಕೆ ನಾನು ಭೇಟಿ ಆಗೋದಿಲ್ಲ ಅಂತ ಹೇಳ್ತಾರೆ. ನಾನು ಅವಾಗ ನಾ ಹೇಳ್ತೇನೆ, ಕದ್ದು ಮುಚ್ಚಿ ಭೇಟಿ ಆಗ್ಬೋದಿತ್ತು, ಏನೂ ಆಗ್ತಾ ಇರ್ಲಿಲ್ಲ ನಿನ್ಗೆ, ಅವ್ರು ಖಂಡಿತ ನಿನ್ನ ಮಾತಾಡಿಸ್ತಾ ಇದ್ರು, ನೀನು ಒಂದ್ ಚೀಟಿ ಕೊಟ್ಟಿದ್ರು ಸಾಕಿತ್ತು, ಎಂತ ಅನ್ಯಾಯ ಮಾಡ್ಕೊಂಡೆ ಅಂತ ತುಂಬಾ ಅವತ್ತು ನನಗೂ ತಂದೆಗೂ ಬಹಳ ಬಹಳ ಜಗಳ ಆಗುತ್ತೆ. ಕೊನೆಗೆ ತಂದೆ ಬಾಯಿ ಮುಚ್ಚು ಅಂತ ಹೇಳ್ತಾರೆ, ಅಲ್ಲಿಗೆ ಜಗಳ ನಿಲ್ಲುತ್ತೆ ಅಂತ ಇಟ್ಕೊಳ್ಳಿ, ಈ ತರ ಆಗುತ್ತೆ. ಮತ್ತೆ ಇನ್ನೊಂದು ಘಟನೆ ಏನು ಅಂತಂದ್ರೆ, ತಂದೆ ಈ ವೈದಿಕ ಇದನ್ನ ಯಾವ್ದನ್ನು ಮಾಡ್ತಾನೂ ಇರ್ಲಿಲ್ಲ, ನಮಗೂ ಕಲ್ಸಿಲ್ಲ. ಆದ್ರೆ ಅವರ ತಂದೆ ತಾಯಿಯ ಶ್ರಾದ್ದವನ್ನು ಮಾತ್ರ ಮನೆಗೆ ಪುರೋಹಿತರನ್ನ ಕರೆಸಿ ಅದನ್ನ ತುಂಬಾ ಶ್ರದ್ಧೆಯಿಂದ ಪೂರ್ತಿಯಾಗಿ ಮಾಡ್ತಿದ್ರು. ಅದು ಒಂದೇ ಒಂದು ಕೆಲಸವನ್ನ ಅವರು ನಾನು ಬ್ರಾಹ್ಮಣ ಆಗಿ ಮಾಡಿದ್ದನ್ನ ನೋಡಿದ್ದು. ಇನ್ನು ಯಾವುದೇ ರೀತಿಯಲ್ಲೂ ಅವರು ನಮಗೂ ಕಲಿಸ್ಲಿಲ್ಲ, ಅವರೂ ಮಾಡ್ಲಿಲ್ಲ ಜಾತಿ ಹೇಳೋದನ್ನ. ಎಳೆ ಪ್ರಾಯದಲ್ಲೇ ನಮ್ಮನ್ನ ನಮ್ಮ ಸ್ನೇಹಿತರ ಮನೆಗೆ 4-5 ದಿವಸ ಇರ್ಲಿಕ್ಕೆ ಕಳಿಸ್ತಾ ಇದ್ರು. ನೀನ್ ಅಲ್ಲಿ ಏನ್ ತಿಂದೆ ಅಂತ ನಮ್ಮನ್ನ ಯಾರನ್ನು ಕೇಳ್ತಾ ಇರ್ಲಿಲ್ಲ, ನಾವು ಏನ್ ತಿಂದು ಅಂತ ಹೇಳ್ತಾ ಇರ್ಲಿಲ್ಲ. ತಮ್ಮ ಉದಯಂಗೆ ಉಪನಯನ ಮಾಡುವಾಗಲೂ ತಂದೆ ಹೇಳ್ತಾರೆ, ನನಗೆ ಈ ಉಪನಯನದಲ್ಲಿ ನಂಬಿಕೆಯೇ ಇಲ್ಲ, ಆದ್ರೆ ಸಮಾಜಕ್ಕಾಗಿ ಮಾಡ್ತಾ ಇದ್ದೇನೆ, ಮುಂದೆ ಅವನಿಗೂ ನೀನು ಜನಿವಾರ ಹಾಕು ಹಾಕ್ಬೇಡ ಎರಡೂ ಹೇಳೋದಿಲ್ಲ, ಅವನಿಗಿಷ್ಟ ಇದ್ರೆ ಹಾಕ್ಲಿ, ಇಲ್ಲದಿದ್ರೆ ತೆಗಿಲಿ, ಆದ್ರೆ ನಾನ್ ಅಲ್ಲಿ ಕ್ವಶನ್ ಮಾಡೋದಿಲ್ಲ, ಆದ್ರೆ ಅವನು ಒಳ್ಳೆ ಮನುಷ್ಯ ಆಗಿ ಬದುಕ್ಬೇಕು ಅಷ್ಟೇ ನನ್ಗೆ ಇರೋದು ಅಂತ. ತಂದೆ ಈ ರೀತಿ ಇದ್ದವ್ರು. ನಮ್ಗೆ ಎಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೆ ಯಾರಿಗೂ ಕೂಡ ಅವನ ಆ ಜಾತಿ, ಅವನ ಈ ಜಾತಿ, ಅವನ ಅದನ್ನ ಕೇಳುವ ಇದು ತಲೆಗೇ ಹೋಗೋದಿಲ್ಲ ನೋಡಿ, ಆ ತರ ಬೆಳೆಸ್ಬಿಟ್ಟಿದ್ದಾರೆ. ಮತ್ತೆ ಮನೆಯಲ್ಲೂ ಕೂಡ ನನ್ನ ದೊಡ್ಡಪ್ಪನಿಗೆ ನಾವೆಲ್ಲರೂ ಮರ್ಯಾದೆ ಕೊಡ್ಬೇಕು, ಅವ್ರು ಮನೆಯಲ್ಲಿ ಹಿರಿಯವರಾದ್ರಿಂದ ಆಕೆಗೆ ನಾವು ಎಲ್ಲರೂ ಮರ್ಯಾದೆ ಕೊಡ್ಬೇಕು ಅಂತ. ಮತ್ತೆ ನಾವು ಮಕ್ಕಳು ಸಣ್ಣವರಿಗೆ ಆಗ್ಲಿ ಇನ್ಯಾರಿಗೆ ಆಗ್ಲಿ ಹೊಡಿಬಾರ್ದು ಅಂತ. ಈಗ ನಾನು ಒಂದ್ಸಲಿ ನನ್ನ ಕಡೆಯ ತಂಗಿ ಶ್ಯಾಮಲನಿಗೆ ಹೊಡೆದು ಅವಳೊಂದ್ ಮಾರು ದೂರ ಹೋಗಿ ಬಿದ್ದ್ಬಿಡ್ತಾಳೆ, ಆ ತರ ಹೊಡೆದ್ ಬಿಟ್ಟಿರ್ತೀನಿ. ತಂದೆಗೆ ಬಹಳ ಬೇಜಾರಾಗುತ್ತೆ. ಆಮೇಲೆ ಅವಳನ್ನು ನಿಲ್ಸಿ ನನ್ನನ್ನು ಕರೆದು ಹೇಳ್ತಾರೆ, ಇನ್ ಮೇಲೆ ಮೈ ಮುಟ್ಲಿಕ್ ಕೊಡ್ದು ಅಂತ. ಆಮೇಲೆ ಎಲ್ಲರಿಗೂ ಹೇಳ್ತಾರೆ, ಮನೆಯಲ್ಲಿ ಮಕ್ಳಿಗೆ ಹೊಡೆಯೋದಿದ್ರೆ ತಂದೆ ತಾಯಿ ಮಾತ್ರ, ಇನ್ ಯಾರು ಯಾರ ಮೈನೂ ಮುಟ್ಬಾರ್ದು ಅಂತ. ತಂದೆ ಈ ತರ ಒಂದೊಂದು ನಿಯಮಗಳನ್ನೂ ಮಾಡ್ತಾ, ನಮ್ಮ ತಪ್ಪುಗಳಿಂದಲೇ ಒಂದೊಂದು ನಿಯಮಗಳು ಮನೆಯಲ್ಲಿ ಸೃಷ್ಟಿಯಾಗ್ತವೆ. ಆದ್ರೆ ಅದು ಮುಂದೆ ನಮ್ಮ ಎಲ್ಲರಿಗೇನು ಕೂಡ ಒಂದ್ ರೀತಿಯ ನಮ್ಮ ಮಾನಸಿಕ ಬೆಳವಣಿಗೆಗೆ ಬಹಳ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೇನೆ. ಇವಾಗ್ಲೂ ಎಷ್ಟೋ ಸಲ ನನ್ಗೆ ಯೋಚನೆ ಆಗುತ್ತೆ, ಎಷ್ಟು ನಮ್ಮ ಆಲೋಚನೆಗಳಿಗೆ ಮತ್ತೆ ನಮ್ಮ ಓದಿಗೆ ಎಲ್ಲ ತಂದೆಯ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲದೆಯೇ ಆಗಿದೆ, ಈ ಪ್ರತಿಯೊಬ್ಬರ ಮೇಲೆಯೂ ಆಗಿದೆ. ಈಗ ನನ್ನ ತಂಗಿ ಸ್ವರ್ಣಲತಾ ಇದ್ದಾಳೆ, ಅವಳು ಬಹಳ ಶ್ರೀಮಂತ ಓದುಗಳು, ಅವಳು ಎಷ್ಟೇ ಆದ್ರೂ ಮಧ್ಯರಾತ್ರಿ ಬೆಳಗಿನ ಜಾವದವರೆಗೂ ತಂದೆ ಹಾಗೆ ಓದ್ತಾಳೆ. ಆಮೇಲೆ ತಂದೆಯ ಶಾಂತ ಸ್ವಭಾವ, ಆಮೇಲೆ ಬಹಳ ಕ್ವಾಯಿಟ್ ಆಗಿರೋದು ನನ್ನ ತಮ್ಮ ವಿಜಯ ಶಂಕರನಿಗೆ ಬಂದಿದೆ. ಮತ್ತೆ ಒಂದ್ ರೀತಿ ಶಿಸ್ತು ಅದು ನನ್ನ ಎರಡನೇ ಅಕ್ಕನಿಗೆ ಬಂದಿದೆ. ಆಮೇಲೆ ತಂದೆಯ ಪಾಠ ಮಾಡುವ ಗುಣ ಅದೆಲ್ಲ ನನ್ನ ದೊಡ್ಡ ಅಕ್ಕನಿಗೆ ಬಂದಿದೆ. ಹೀಗೆ ಬಹುಶಃ ನಾನು ಅನ್ಕೊಳ್ತೇನೆ, ತಂದೆ ಸತ್ತಿಲ್ಲ, ಎಲ್ಲ ಮಕ್ಕಳಲ್ಲಿ ತಂದೆ ಹಂಚಿ ಹೋಗಿದಾರೇನೋ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಗಮನಿಸಿದ ಹಾಗೆ ತಂದೆಗೆ ತಾಯಿಯಷ್ಟು ಆತ್ಮೀಯರು ಮತ್ತೊಬ್ರು ಇರ್ಲೇ ಇಲ್ಲ. ತಾಯಿ ಹತ್ರ ಏನಾದ್ರೂ ಒಂದು ಹೇಳಲಿಲ್ಲ ಅಂದ್ರೆ ಅವ್ರು ಇನ್ಯಾರ ಹತ್ರನು ಹೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೂ ಆತ್ಮೀಯರಾಗಿದ್ರು ಅವರು. ಆಮೇಲೆ ತಂದೆಗೆ ಒಂದು ಬೀಡಿ ಸೇದುವ ಚಟ ಇತ್ತು, ಅದು ಅವರು ಬರೆಯುವಾಗ ಅವ್ರಿಗೆ ಬೀಡಿ ಸೇದ್ಲೇಬೇಕಿತ್ತು. ಕಾಫಿ ಕುಡಿಯೋದು ಬೀಡಿ ಸೇದೋದು ಮಾಡ್ತಿದ್ರು. ನಮಗೆ ಬೀಡಿ ಸೇದೋದು ದುರಭ್ಯಾಸ,
ಅದು ಆರೋಗ್ಯ